ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 15th ದಿನ ಅಂದರೆ 2026 ಇಸವಿ, ಸೆಪ್ಟೆಂಬರ್ ತಿಂಗಳ 6th ಭಾನುವಾರ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಹೃತ್ಪೂರ್ವಕ ಸ್ವಾಗತ.

0: ಆಕಾಶವಾಣಿ ಬೆಂಗಳೂರು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಎಸ್ಆರ್ ಅನುಷಾ, ನಂತರ ಬಿ ಸಿಂಧು ಹಾಗೂ ಹನುಮಂತರಾವ್ ಗೋನ್ಕರ್ ಅವರು ಹಾಡಿರುವ ಗೀತೆಗಳು. 6:30 ಚಿಂತನ ಡಾಕ್ಟರ್ ಶುಭಶ್ರೀ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಎಂ ಗುರುರಾಜರಾವ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು ಮುಂದುವರಿಯುವುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದ ಧ್ವನಿಮುದ್ರಣ, ವಿದ್ವಾನ್ ವಿ ಕಾಳಿಪ್ರಸಾದ್ ಬಾಬು, ಮೃದಂಗ ಲಯವಿನ್ಯಾಸ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ ವಿಠಲರಾಜ್ ಪುಲ್ ಅವರ ಪಕ್ವಾಜ್, ಇದು ಇಂದೋರ್ ಕೇಂದ್ರದ ಕೊಡುಗೆ. ನಂತರ ಗಾನಗಂಗೆ 10:05 ಮುಂದುವರಿಯುವುದು. 10:30 ಸುನಹರೆ ಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರದಲ್ಲಿ ನೃತ್ಯ ನಿರಂತರ ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಮಿತ್ರ ಅವರೊಂದಿಗೆ ಸಂದರ್ಶನ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 1:20 ಚಿತ್ರಗೀತೆಗಳು. 2:40 ರಸಮಂಜರಿ. 3:00 ಗುಲ್ಮೋಹರ್. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ. 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ. ಸಂಜೆ 6:51 ಕೃಷಿ ರಂಗದಲ್ಲಿ ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ. 7:45 ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ ರಾಧಾಕೃಷ್ಣನ್. ಈ ವಿಷಯವಾಗಿ ಮಾತನಾಡುತ್ತಾರೆ ಕಾಶಿನಾಥ್ ಪಿ ಸಾಲಿಮಠ್. 8:00 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಚಂದ್ರಿಕಾ ಬದರಿನಾಥ್ ಹಾಗೂ ಭಾಗ್ಯ ವಿ ರಾವ್ ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ ಇಂಗ್ಲಿಷ್ನಲ್ಲಿ ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ, ಈ ಕುರಿತು ನಮ್ಮ ಕಸ ಸಂಘಟಕಿ ಜ್ಯೋತಿಷ್ ಅವರೊಂದಿಗೆ ಸಂದರ್ಶನ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎನ್ಆರ್ ಪ್ರಶಾಂತ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಬರುವುದು. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi has urged young Indians to dream even bigger than previous generations and build global consulting, accounting, financial and legal firms capable of leading the world. Mr. Modi said, "Today Indians are leading the top companies of the world, so why can't companies built by Indians lead the world?" The Prime Minister was addressing centenary celebrations of Sri Ram College of Commerce at Delhi University yesterday evening. Mr. Modi said, India's 7.8% quarterly growth amid global uncertainty reflects its economic strength. He said India has come a long way from policy paralysis to policy dynamism. He said the world is watching India become the fastest growing major economy.
2: Duniya Bharat ko fragile five bata rahi thi. Aaj duniya Bharat ko fastest growing major economy banne te hue dekh rahi. Abhi hafte bhar mein hi भारत की इकोनॉमी को लेकर कई सारी पॉजिटिव खबरें आई है। 7.8% क्वार्टरली ग्रोथ ने देश का जोश बढ़ाया है और इसी बीच जापानीज क्रेडिट रेटिंग एजेंसी ने भारत की रेटिंग अपग्रेड कर दी है। ये 7.8% की ग्रोथ भी ऐसे समय में आई है जब वेस्ट एशिया का युद्ध चल रहा है।
1: Presenting hard economic data to counter persistent critics, the Prime Minister detailed that between April and June, electricity production increased by 9%. Mr. Modi said overall vehicle sales surged by over 20% during the period, driven by 20% growth in two-wheelers and nearly 30% in three-wheelers. He stressed that an 8% increase in steel and cement consumption proves that construction, housing and commercial activity are expanding rapidly. Mr. Modi shared that smartphone exports now exceed 2.5 lakh crore rupees, while domestic defense production has hit an all-time high of nearly 2 lakh crore rupees. Contrasting past struggles with today's achievements, the Prime Minister emphasized that terrorism has been defeated, with armed forces confidently striking enemies in their own homes and peace restored from Jammu and Kashmir to the northeast. President Draupadi Murmu has appointed Dr. Dinesh Sharma as the Lieutenant Governor of the Andaman and Nicobar Islands. Dr. Sharma will succeed Admiral Devendra Kumar Joshi, retired, who was serving as Lieutenant Governor of the islands since October 2017. Dr. Sharma is presently a Rajya Sabha MP from Uttar Pradesh and has also served as Deputy Chief Minister of the state. Union Home Minister Amit Shah arrived in Goa last night on a three-day visit, during which he will chair the 28th meeting of the Western Zonal Council. Today, he is scheduled to chair a Home Ministry meeting, address a press conference and inaugurate the BJP's new state office. In Chhattisgarh, the National Investigation Agency's special court in Jagdalpur has convicted all 10 accused in Jhelum Valley Maoist attack case under various charges. A total of 11 accused were tried in the case, of whom one died during the trial. The court found all 10 accused, including two women, guilty of the murder of 29 people and attempt to murder 15 others. The order on the quantum of punishment has been reserved for September 16th. In May 2013, Maoists attacked a convoy of Congress leaders in Jhelum Valley. 29 people, including senior Congress leaders, were killed in this dastardly attack. The National Board of Examinations in Medical Sciences has successfully conducted the NEET PG 2026 examination for the affected candidates of the ION Digital Zone Sitapura Test Centre in Jaipur. In a social media post, Ministry of Health and Family Welfare said that the examination was held across 5 test centres in Jaipur in a secure, fair and transparent manner and concluded smoothly yesterday. In women's cricket, India defeated Pakistan by 7 wickets in a one-sided Women's Asia Cup T20 match in Dubai. Pakistan were bowled out for just 55 in 18.1 overs, their lowest ever total in T20 internationals. Young spinners Sri Charani and Prema Rawat took 3 wickets each, while Deepthi Sharma claimed 2. India chased down the target in 8.4 overs, with captain Harmanpreet Kaur remaining unbeaten on 18. And that is the end of this news bulletin.

ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. ಮೊದಲಿಗೆ ಎಸ್ಆರ್ ಅನುಷಾವರ ಕಂಠದಲ್ಲಿ ಗೋಪಾಲದಾಸರ ಒಂದು ರಚನೆಯನ್ನ ಕೇಳೋಣ. ಕಮಲಮುಖಿಯೇ ಕಮಲಾಲಯೇ ಕಮಲಾಕ್ಷಿಯೇ ಕೋಮಲೇ.

ಎಸ್ಆರ್ ಅನುಷಾ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ. ಅಲಂಕರಿಸಿದಳು ತಾನು ಶ್ರೀಹರಿಗೆ, ಜಲಜ ಸಂಭವನ ಪೆತ್ತ ಚಾರು ಶಿಖಾಮಣಿಗೆ. ರಚನೆ ಪ್ರಸನ್ನ ವೆಂಕಟದಾಸರು.

ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನ ಕೇಳೋಣ. ಜೇಡಂಗೆ ಬೇಡಂಗೆ ದೋಹಾರ ವಲಯಂಗೆ ರೂಢಿಗೀಶ್ವರನೊಲಿದ, ಹಾಡಿದ್ದಾರೆ ಹನುಮಂತರಾವ್ ಗೋಣವರ್.

0: ಇದುವರೆಗೂ ಶುಭೋದಯ ಕರ್ನಾಟಕದಲ್ಲಿ ಎಸ್ಆರ್ ಅನುಷಾ, ಬಿ ಸಿಂಧು, ಹನುಮಂತರಾವ್ ಗೋಣವಾರ್ ಅವರು ಹಾಡಿದ ಭಕ್ತಿಗೀತೆಗಳನ್ನ ಕೇಳಿದ್ರಿ. ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ನೆಮ್ಮದಿ ಮನುಷ್ಯನ ಜೀವನದಲ್ಲಿ ನಿಜವಾದ ಭಾಗ್ಯ ಯಾವುದು ಅಂತ ಕೇಳಿದ್ರೆ ಹೆಚ್ಚಿನವರು ಹಣ, ಆಸ್ತಿ, ಅಧಿಕಾರ ಅಥವಾ ಖ್ಯಾತಿ ಅಂತ ಹೇಳಬಹುದು. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ಇವೆಲ್ಲವನ್ನ ಮೀರಿದಂತಹ ಒಂದು ಅಮೂಲ್ಯವಾದ ಸಂಪತ್ತಿದೆ, ಅದೇ ನೆಮ್ಮದಿ. ಮನುಷ್ಯನಿಗೆ ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಕೂಡೋದಕ್ಕೆ ಎಷ್ಟೇ ಇದ್ರೂ ರಾತ್ರಿ ದಿಂಬಿಗೆ ತಲೆ ಇಟ್ಟು ಕೂಡಲೇ ಕಣ್ತುಂಬ ನಿದ್ದೆ ಬರೆದಿದ್ರೆ ಆ ಸಂಪತ್ತಿ

0: ಏನರ್ಥ? ಹೊಟ್ಟೆ ತುಂಬ ಊಟ ಇದ್ರೂ ಹಸಿವಿಲ್ದಿದ್ರೆ ಅದರ ಸವಿ ಏನು? ತಂಪಾದ ತಂಗಾಳಿ ಬೀಸ್ತಾ ಇದ್ರೂ ಅದನ್ನು ಅನುಭವಿಸುವಂಥ ಮನಸ್ಸೇ ಇಲ್ದಿದ್ರೆ ಅದರ ಪ್ರಯೋಜನ ಏನು? ಕೋಗಿಲೆಯ ಮಧುರ ಗಾನ ಕೇಳ್ತಾ ಇದ್ರೂ ಮನಸ್ಸು ಚಿಂತೆಯಿಂದ ತುಂಬಿದ್ರೆ ಆ ಸಂಗೀತದ ಸೌಂದರ್ಯವನ್ನು ಆಸ್ವಾದಿಸೋದಕ್ಕೆ ಸಾಧ್ಯನಾ? ಅದರಿಂದ ಸುಖ ಅನ್ನೋದು ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ನಮ್ಮೊಳಗಿನ ಸಂತೃಪ್ತಿ ಮತ್ತು ನೆಮ್ಮದಿಯಲ್ಲಿ ಅಡಗಿದೆ. ಆದರೆ ನೆಮ್ಮದಿಯನ್ನು ಪಡೆಯೋದು ಹೇಗೆ? ಅದಕ್ಕೆ ಯಾವುದಾದ್ರೂ ನಿಗದಿತ ಮಾನದಂಡ ಇದೆಯಾ? ಇಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಆದರೂ ನಮ್ಮ ಭಾರತೀಯ ಚಿಂತನೆ ಮತ್ತು ಪುರಾಣಗಳು ನಮಗೆ ಒಂದು ಮಹತ್ತರವಾದ ಸಂದೇಶವನ್ನು ನೀಡುತ್ತೆ. ದಶಾವತಾರದ ಪರಿಕಲ್ಪನೆಯನ್ನು ಗಮನಿಸಿದರೆ ಅದು ಕೇವಲ ದೇವರ ಅವತಾರಗಳ ಕಥೆಯಲ್ಲ, ಅದು ಮಾನವನ ವಿಕಾಸದ ಪಯಣದ ಸಂಕೇತ ಆಗಿದೆ. ಮತ್ಸ್ಯಾವತಾರದಲ್ಲಿ ನೀರಿನಲ್ಲಿದ್ದಂಥ ಜೀವಿಯ ಸ್ಥಿತಿ ಕಾಣುತ್ತೆ. ಕೂರ್ಮಾವತಾರದಲ್ಲಿ ನೀರು ಮತ್ತು ಭೂಮಿ ಎರಡರಲ್ಲೂ ಬದುಕುವ ಜೀವಿಯ ಬೆಳವಣಿಗೆ ಕಾಣುತ್ತೆ. ವರಹಾವತಾರದಲ್ಲಿ ಸಂಪೂರ್ಣವಾಗಿ ಭೂಮಿಯ ಮೇಲೆ ಬದುಕುವ ಜೀವಿಯ ರೂಪ ಕಾಣುತ್ತೆ. ನಂತರ ನರಸಿಂಹಾವತಾರ ಬರುತ್ತೆ. ದೇಹ ಮಾನವದಾದ್ರೂ ತಲೆ ಸಿಂಹದ್ದು. ಇದು ಮನುಷ್ಯನಲ್ಲಿ ಇನ್ನೂ ಉಳಿದಿರುವ ಪ್ರಾಣಿ ಸ್ವಭಾವದ ಸಂಕೇತ. ಕೋಪ, ಆವೇಗ, ಅಸಹನೆ ಇವುಗಳನ್ನು ನಿಯಂತ್ರಿಸಲು ಆಗದ ಸ್ಥಿತಿಯನ್ನ ಇತ್ತೋರುತ್ತೆ. ವಾಮನಾವತಾರದಲ್ಲಿ ಮನುಷ್ಯನ ಬೆಳವಣಿಗೆ ಇನ್ನೂ ಅಪೂರ್ಣವಾಗಿದೆ. ಪರಶುರಾಮನಲ್ಲಿ ಶಕ್ತಿ, ಸಾಮರ್ಥ್ಯ ಮತ್ತು ಪರಿಪೂರ್ಣ ಮಾನವ ರೂಪ ಇದ್ರೂ ಕೋಪದ ಮೇಲೆ ಸಂಪೂರ್ಣ ಹಿಡಿತ ಇಲ್ಲ. ಬಲರಾಮನಲ್ಲಿ ಬಲ ಮತ್ತು ಜ್ಞಾನ ಇದ್ರೂ ಧರ್ಮ ಮತ್ತು ಅಧರ್ಮದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಅಪೂರ್ಣತೆ ಕಾಣುತ್ತೆ. ರಾಮಾವತಾರದಲ್ಲಿ ಆದರ್ಶ ಜೀವನ, ಕರ್ತವ್ಯ ನಿಷ್ಠೆ ಮತ್ತು ವಚನ ಪಾಲನೆಯ ಮಹತ್ವವನ್ನು ಕಾಣ್ತೇವೆ. ಕೃಷ್ಣಾವತಾರದಲ್ಲಿ ಜ್ಞಾನ, ಪ್ರೀತಿ, ಮುತ್ಸದಿತನ, ವಾತ್ಸಲ್ಯ ಮತ್ತು ಜೀವನದ ಸಮಗ್ರ ಅರಿವು ವ್ಯಕ್ತ ಆಗುತ್ತೆ. ಆದರೆ ಈ ಎಲ್ಲ ವಿಕಾಸದ ಹಾದಿಗೆ ಕಿರೀಟವಿಟ್ಟ ಹಾಗೆ ಬುದ್ಧಾವತಾರ ಬರುತ್ತೆ. ಬುದ್ಧನು ಅಹಿಂಸೆಯ ಮಾರ್ಗವನ್ನು ಆರಿಸಿಕೊಂಡ, ಆಸೆಯೇ ದುಃಖಕ್ಕೆ ಮೂಲ ಅಂತ ಅರಿತುಕೊಂಡ, ಹೊರಗಿನ ವಿಜಯಕ್ಕಿಂತ ಒಳಗಿನ ಶಾಂತಿಯೇ ಶ್ರೇಷ್ಠ ಅಂತ ಜಗತ್ತಿಗೆ ಸಾರದ. ಜ್ಞಾನೋದಯದ ಮೂಲಕ ಆತ ನೆಮ್ಮದಿಯ ನಿಜವಾದ ಅರ್ಥವನ್ನ ಕಂಡುಕೊಂಡ. ಇದರಿಂದ ನಮಗೆ ಒಂದು ಮಹತ್ವದ ಪಾಠ ಸಿಗುತ್ತೆ. ಮನುಷ್ಯನ ವಿಕಾಸದ ಅಂತಿಮ ಗುರಿ ಅಧಿಕಾರ, ಸಂಪತ್ತು ಅಥವಾ ಶಕ್ತಿಯಲ್ಲ, ಅದು ಶಾಂತಿ, ಸುಖ ಮತ್ತು ನೆಮ್ಮದಿ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಚಿಂತೆ ಇಲ್ಲದವನಿಗೆ ಸಂತೆನಲ್ಲೂ ನಿದ್ದೆ. ಈ ಮಾತಿನಲ್ಲಿ ಜೀವನದ ದೊಡ್ಡ ಸತ್ಯ ಅಡಗಿದೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಿರುವ ಮನುಷ್ಯ ಮಾತ್ರ ನಿಜವಾದ ನೆಮ್ಮದಿಯನ್ನು ಅನುಭವಿಸಬಲ್ಲ. ಇಂದಿನ ವೇಗದ ಜಗತ್ತಿನಲ್ಲಿ ನಾವು ಅನೇಕ ವಿಷಯಗಳನ್ನು ಹುಡುಕ್ತೇವೆ. ಆದರೆ ಎಲ್ಲವನ್ನ ಹುಡುಕುವ ಮೊದಲು ನಮ್ಮೊಳಗಿನ ನೆಮ್ಮದಿಯನ್ನು ಹುಡುಕಬೇಕಾಗಿದೆ. ಯಾಕೆಂದರೆ ಹಣ ಕಳ್ಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಅಧಿಕಾರ ಕಳ್ಕೊಂಡ್ರೆ ಮತ್ತೆ ಪಡೀಬಹುದು, ಆದರೆ ಮನಸ್ಸಿನ ನೆಮ್ಮದಿ ಕಳ್ಕೊಂಡ್ರೆ ಬದುಕಿನ ಸೌಂದರ್ಯವೇ ಕಳೆದು ಹೋಗುತ್ತೆ. ಆದ್ರಿಂದ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರೂ ಕೊನೆಯಲ್ಲಿ ನಮಗೆ ಬೇಕಾಗಿರೋದು ಒಂದೇ, ನೆಮ್ಮದಿಯ ನಿದ್ರೆ, ತೃಪ್ತಿಯ ಮನಸ್ಸು ಮತ್ತು ಸಂತೋಷದ ನಗು. ನೆಮ್ಮದಿ ಅನ್ನೋದು ಯಾರೋ ಕೊಡೋ ಉಡುಗೊರೆ ಅಲ್ಲ, ಅದು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳಬೇಕಾದ ಜೀವನ ಶೈಲಿ. ಕ್ಷಮಿಸುವ ಮನಸ್ಸು, ಕೃತಜ್ಞತೆಯ ಭಾವ, ಸರಳ ಜೀವನ ಮತ್ತು ಸಾತ್ವಿಕ ಚಿಂತನೆಗಳು ನೆಮ್ಮದಿಯ ಬೇರುಗಳು. ಸಂಬಂಧಗಳಲ್ಲಿ ಪ್ರೀತಿ, ಮಾತಿನಲ್ಲಿ ಮೃದುತ್ವ ಮತ್ತು ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇದ್ರೆ ಮನಸ್ಸು ಸಹಜವಾಗಿಯೇ ನೆಮ್ಮದಿಯನ್ನು ಅನುಭವಿಸುತ್ತೆ. ಲೋಕವನ್ನ ಗೆಲ್ಲೋದಕ್ಕಿಂತ ನಮ್ಮ ಮನಸ್ಸನ್ನು ಗೆಲ್ಲೋದು ದೊಡ್ಡ ಸಾಧನೆ. ಯಾಕೆಂದರೆ ಹೊರಗಿನ ಗೆಲುವು ಪ್ರಶಂಸೆ ತರುತ್ತೆ, ಆದರೆ ಒಳಗಿನ ಗೆಲುವು ಶಾಶ್ವತವಾದ ಶಾಂತಿಯನ್ನು ನೀಡುತ್ತೆ. ಆದ್ರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನದ ಗುರಿಯಾಗಿ ನೆಮ್ಮದಿಯನ್ನು ಆರಿಸಿಕೊಂಡ್ರೆ ವೈಯಕ್ತಿಕ ಬದುಕಷ್ಟೇ ಅಲ್ಲ, ಸಮಾಜವೂ ಹೆಚ್ಚು ಸುಂದರ ಮತ್ತು ಸುಖಮಯವಾಗತ್ತೆ. ಇದೇ ಮಾನವ ಜೀವನದ ನಿಜವಾದ ಸಾರ್ಥಕತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿ ಅಶ್ವಥ್, ಸುಗಮ ಸಂಗೀತ ಲೋಕದ ದಿಗ್ಗಜ. ಶುದ್ಧ ಶಾಸ್ತ್ರೀಯ ಸಂಗೀತವನ್ನ ಬಾಲ್ಯದಲ್ಲಿ ಕಲಿತಿಲ್ಲದೆ ಹೋದರೂ ಮನದಲ್ಲಿ ನುಡಿದ ಸ್ವರಗಳಿಗೆ ಲಯ ಕೊಟ್ಟವರು. ಸಿ ಅಂದರೆ ಚನ್ನರಾಯಪಟ್ಟಣ ಅವರ ಮೂಲ ಜಾಗ ಅದು ಹೌದು. ಹಾಗೆ ಅವರು ಬಾಲ್ಯ ಕಳೆದದ್ದು ಚಾಮರಾಜಪೇಟೆಯಲ್ಲಿ. ಸಿ ಅಂದರೆ ಚಾಮ

0: ರಾಜಪೇಟೆ ಅಂತ ಕೂಡ ಅಂದುಕೊಳ್ಳಬಹುದು. ಐಟಿಐನಲ್ಲಿ ಕೆಲಸ ಮಾಡಿದರು. ಅವರು ಸುಗಮ ಸಂಗೀತ ಲೋಕದಲ್ಲಿ ಮೂಡಿಸಿದ ಸಂಚಲನ ಇವತ್ತಿಗೂ ಜೀವಂತ. ಸಾಹಿತ್ಯವನ್ನು ಪರಿಚಯಿಸೋದಕ್ಕೆ ಸಂಗೀತ ಬೇಕೇ ಬೇಕು. ಸಂಗೀತ ಅದು ಕೇವಲ ಮನರಂಜನೆ ಅಲ್ಲ, ಅದು ಅಕಾಡೆಮಿಕ್ ಆಗಬೇಕು ಅಂತ ಹೇಳಿದರು ಸಿ ಅಶ್ವಥ್ ಅವರು. ಸಿ ಅಶ್ವಥ್ ಅವರ ಮಾತು ಇವತ್ತಿನ ರತ್ನ ಭಂಡಾರದಲ್ಲಿ.
1: ಸುಗಮ ಸಂಗೀತ ಇದು ಒಂದು ಅಕಾಡೆಮಿಕ್ ವರ್ಕ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಒಂದು ವ್ಯಾಪಾರಿಯ ಮನೋಭಾವದಲ್ಲಿ ಹಾಡು ಮಾಡಿ ದುಡ್ಡು ಮಾಡೋದು ಖಂಡಿತ ಆಗಿಲ್ಲ, ಇದುವರೆಗೂ ಆಗೂ ಇಲ್ಲ. ನಿಜವಾಗಿ ಹೇಳ್ತೀನಿ, ಹೇಳಿದ್ರೆ ಇವತ್ತೇನೋ ನಾವು ವ್ಯಾಪಾರ ಆಗ್ತಿರೋದು ಅಂದರೆ ಅದು ಭಕ್ತಿಗೀತೆಗಳಷ್ಟೇ ಹೊರತು ನಾವು ಸುಗಮ ಸಂಗೀತ ಆಗೋಕ್ಕಾಗುವುದಿಲ್ಲ. ಇದು ಅಕಾಡೆಮಿಕ್ ವರ್ಕ್ ಅಂತ ಅಂತಂದರೆ ಇದನ್ನು ಒಂದು ಇದಕ್ಕೆ ಇರೋ ಮಾಧ್ಯಮಗಳು ಹುಡುಕಿ ಇದಕ್ಕೊಂದು ಹೊಸ ಶೈಲಿಯನ್ನು ರೂಪಿಸಿ ಇದಕ್ಕೆ ಹೆಚ್ಚು ಬೆಳವಣಿಗೆ ಖಂಡಿತ ಇದು ಮಾಡಬೇಕಾದದು ಅಕಾಡೆಮಿ ಅಂಥವರು, ಸಂಗೀತ ನೃತ್ಯ ಅಕಾಡೆಮಿ ಅಥವಾ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ, ಈ ಥರ ಯೂನಿವರ್ಸಿಟಿಗಳು ಅಥವಾ ಸರ್ಕಾರ. ನನಗನ್ಸುತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಯಾರೋ ಸಂಯೋಜಕನ ಹುಡುಕಿ ಕುಮಾರವ್ಯಾಸನ್ನ ಈ ಥರ ಮಾಡಿಕೊಟ್ರಪ್ಪ, ಅದನ್ನು ಒಂದು ತಾಳದ ಗತಿಯಲ್ಲಿ ಹೊಂದಿಸಿ ಜನಸಾಮಾನ್ಯರು ತಲುಪಿಸುವಂಗೆ, ಅದೇ ಒಂದು ವಾತಾವರಣ ಕಲ್ಪಿಸುವಂಗೆ, ಒಂದು ಯುದ್ಧ ಬಂದರೆ ಯುದ್ಧದ ವಾತಾವರಣ, ಒಂದು ಇದು ಬಂದರೆ ಹಿನ್ನೆಲೆ ಸಂಗೀತ ಕೊಟ್ಟೆ, ಅದನ್ನು ಮಾಡಿದ್ರೆ ಕೊಂಡ್ಕೊಳ್ಳೋರು ಯಾರು, ಕೊಂಡ್ಕೊಳ್ಳೋ ಪ್ರಶ್ನೆ ಅಲ್ಲ. ಕೊಂಡ್ಕೊಳ್ಳೋಕ್ಕಂತೂ ಮಾಡ್ತಿಲ್ಲ ಇದು, ಇದು ಒಂದು ಆಗುತ್ತಾ ಪ್ರಯತ್ನ ಪಡೋಣ. ಅಡಿಗರ ಒಂದು ಭೂಮಿಗೀತ ಅಥವಾ ಒಂದು ಭೂತ ಅಥವಾ ಒಂದು ವರ್ಧಮಾನ ಶ್ರೀರಾಮನ ದಿವಸ ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ರಿದಮ್ನೊಳಗೆ ನಾವು ಕಲ್ಪಿಸ್ಕೊಂಡು ಇದನ್ನು ಒಂದು ವಾಚನ ಮಾಡಿ ಹಿಂದುಗಳಿಗೆ ಸಂಗೀತ ಕೊಟ್ಟು ಒಂದು ನವ್ಯ ಗೀತೆ ಆದರೂ ಕೂಡ ಅದರ ಪರಿಣಾಮ ನಮಗಾಗುವಂಗೆ ಮಾಡೋಕ್ಕಾಗಲ್ವೇ. ಈ ಥರದ್ದು ಭಾಳಷ್ಟು ಶೋಧನೆ ಮಾಡಿ ರಿಸರ್ಚ್ ಮಾಡಿ ಮಾಡುವಂಥ ಕೆಲಸ ಇರುವುದು ಸುಗಮ ಸಂಗೀತದಲ್ಲೇ. ದಯವಿಟ್ಟು, ಎಲ್ಲ ಸಂಗೀತ ಸ್ಥಗಿತವಾಗಿದೆ, ನಿಜವಾಗಿ ಬೆಳೆಯುತ್ತಿರೋ ಸಂಗೀತ ಇದೆ, ಬೆಳೆಸೋಕ್ಕೆ ಅವಕಾಶ ಮಾಡ್ಕೋತಿಲ್ಲ. ಎಲ್ಲವೂ ದುಡ್ಡಿಂದ ನಾವು ಕಳೆಯೋದನ್ನು. ಬಸವಣ್ಣರ ವಚನ ನಾವು ಕೇಳ್ತೀವಿ, ಬಸವಣ್ಣರ ವಚನ ನಾವೊಂದು ಸಂಗೀತದ ಮಾಧ್ಯಮದಲ್ಲೇ ಕೇಳ್ತಾ ಇದ್ದೀವಿ. ಅರೆ ಬಸವಣ್ಣವ್ರು ಏನಂದ್ರು ಧೋಲ್ ಡಮ ಡಮ ಡಮ ಅಂತ ತಮಟೆ ಬರೆಸ್ಕೊಂಡು ಜನಕ್ಕೆಲ್ಲ ತಗೊಂಡು ಸಾಮಾಜಿಕನ ಇದನ್ನೇ ವಾತಾವರಣ ಬದಲಾಯಿಸುವಂಥ ಮಹಾನ ಒಬ್ಬ ವ್ಯಕ್ತಿನ ನಾವು ಹಾಗೆ ಯಾಕೆ ಹಾಡು ತೋರಿಸ್ಬಾರ್ದು? ಒಂಥರ ಜನಸಾಮಾನ್ಯಗೂ ತಲುಪ ತಮಟೆ ಹೊಡ್ಕೊಂಡು ವಾದ್ಯಗಳೆಲ್ಲ ಬಿಟ್ಟುಬಿಟ್ಟು ಈ ಪ್ರಯತ್ನ ಯಾರೊಬ್ಬರು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾರು ಅದನ್ನು ಮಾಡಿಸ್ತಾರೆ? ಈ ಥರದ್ದು ಭಾಳಷ್ಟು ಇದೆ ಸರ್. ವಚನಕಾರರು ಇವರ ಸಾಹಿತ್ಯನ ಅಲ್ಲೇ ಇದೆ ಪುಸ್ತಕದಲ್ಲಿ. ಪುಸ್ತಕದಲ್ಲಿ ಓದೋ ಜನ ಕಮ್ಮಿ, ಕೇಳುಗರು ಜಾಸ್ತಿ. ಈ ಕೇಳುಗರಿಗೆ ತಲುಪಿಸೋಕ್ಕೆ ಏನು ಪ್ರಯತ್ನ ಆಗ್ತಾ ಇದೆ? ಇದನ್ನೆಲ್ಲ ನೀವು ತೆಗೆದು ಇದೊಂದು ದೊಡ್ಡ ಒಂದು ಇದು ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಆಗಲಿ, ಒಂದು ಇದಾಗಲಿ, ಒಂದು ಹುಟ್ಕೋಬೇಕು. ಅದು ಅದು ಯಾವುದು ಹಣದ ನಿರೀಕ್ಷೆ ಇಲ್ಲದೆ, ಒಂದು ಇವಾಗ ಪ್ರಚಾರಕ್ಕಾಗಿ ಇವತ್ತು ಅಲ್ಲ, ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಲಿ, ಮಕ್ಕಳ ಎಜುಕೇಷನ್ಗಾಗಲಿ, ಇದಕ್ಕೆ ನಾವು ಕ್ಯಾಸೆಟ್ಗಳು ಮಾಡಿ ಪ್ರಚಾರದ ದೃಷ್ಟಿಯಿಂದ ಏನೂ ಕಾಸು ತಗೊಳ್ಳದೆ ಅದನ್ನು ಮಕ್ಕಳಿಗೆ ನಾವು ಸಾವಿರಾರು ಕೊಡ್ತಿದ್ದೀವೋ ಇಲ್ವೋ, ಸ್ಕೂಲ್ಗಳಲ್ಲಿ ಕೊಡ್ತಾ ಇದ್ದೀವೋ ಇಲ್ವೋ, ಯಾಕೆ ಇದಾಗಬಾರ್ದು? ಈ ಥರ ಒಂದು ಸಂಗೀತ, ಈ ಥರ ಸಾಹಿತ್ಯನ ಸಂಯೋಜನೆ ಮಾಡಿಸಿ, ಅದ್ಭುತವಾಗಿ ಅದನ್ನು ಒಂದು ಅದಕ್ಕೆ ಸಂಯೋಜನೆ ಮಾಡಿಸಿ ಹುಡುಗರಿಗೆ ಕಾಲೇಜ್ ಲೆವೆಲ್ನಲ್ಲಿ ಜನಕ್ಕೆ ತಲುಪಿಸಿ. ಇದು ಇದು ಒಂದು ನಿಜವಾಗ್ಲೂ ಇದು ವ್ಯಾಪಾರಿ ಕ್ಷೇತ್ರದಲ್ಲಿ ನಿರ್ಮಾಪಕರುಗಳು ಇದನ್ನು ಹಣ ಹಾಕಿ ಮಾಡುವಂಥ ಕೆಲಸ ಅಲ್ಲ. ಇದನ್ನು ಮಾಡಬೇಕಾದಂಥ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು ಅಥವಾ ನಮ್ಮ ಸರ್ಕಾರ. ಅದಾದರೆ ಇದು ಅದೇನು ಹೇಳ್ತಾರೆ ಏಕತಾನತೆ, ಅದು ಮೀರಿ ಇದು ಎಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಸಾಧ್ಯ. ಇದು ಈ ಮಾಧ್ಯಮ ಬಹಳ ದೊಡ್ಡ ಮಾಧ್ಯಮ. ಇದನ್ನು ಇದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಮಗೆ ಸಹಕಾರ ಇಲ್ಲ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಸಿ ಅಶ್ವಥ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:40. ಇನ್ನೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಡಾಕ್ಟರ್ ಕೆವಿ ಶ್ರೀನಿವಾಸಮೂರ್ತಿಯವರ ರಚನೆಯನ್ನು ಕೇಳೋಣ, ಬನ್ನಿ ಕನ್ನಡ ನಾಡಿಗೆ ಚೆಲುವು ಹರಡಿದ ಬೀಡಿಗೆ. ಈ ಗೀತೆ ವೃಂದಗಾನದಲ್ಲಿದೆ.

ಕನ್ನಡದ ಕೋಗಿಲೆ ನೀನೆಲ್ಲಿ ಮರೆಯಾದೆ, ಗೀತೆಯನ್ನ ಕೆ ಎಂ ಕುಸುಮ ಅವರ ಧ್ವನಿಯಲ್ಲಿ ಕೇಳೋಣ. ಕೆ ವಿ ಶ್ರೀನಿವಾಸಮೂರ್ತಿ ಅವರ ರಚನೆ ಇದಾಗಿದೆ.

0: ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರೈತರಿಗೆ ಸಲಹೆ.
1: ಜೈವಿಕ ಸಾರಜನಕ ಸ್ಥಿರೀಕರಣವು ನೈಟ್ರೋಜಿನಸ್ ಕಿಣ್ವದ ಮೂಲಕ ವಾತಾವರಣದ ಸಾರಜನಕವನ್ನು ಅಮೋನಿಯಾಗಿ ಪರಿವರ್ತನೆ ಮಾಡುತ್ತೆ. ಈ ಪ್ರಕ್ರಿಯೆಯು ವ್ಯವಸ್ಥೆಯನ್ನು ಅವಲಂಬಿಸಿ ಬೆಳೆದ ಸಾರಜನಕದ ಅಗತ್ಯತೆಯ 50-80% ಪೂರೈಸಬಲ್ಲದಾಗಿದೆ. ರೈಜೋಬಿಯಂ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಗಂಟುಗಳನ್ನು ರೂಪಿಸಿ ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ 50-200 kg ಸಾರಜನಕವನ್ನು ಸ್ವೀಕರಿಸುತ್ತದೆ. ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ದ್ವಿದಳ ಧಾನ್ಯ ವ್ಯವಸ್ಥೆಗಳಲ್ಲಿ ಇವು ಸಂಶ್ಲೇಷಿತ ಸಾರಜನಕ ಬಳಕೆಯನ್ನು 100% ಕಡಿಮೆ ಮಾಡ್ತವೆ. ಅಜೋಟೋಬ್ಯಾಕ್ಟರ್, ಇದು ಸ್ವತಂತ್ರವಾಗಿ ಜೀವಿಸುವ ಆಮ್ಲಜನಕ ಸಹಿತ ಮಣ್ಣಿನ ಬ್ಯಾಕ್ಟೀರಿಯಾ ಆಗಿದ್ದು ವರ್ಷಕ್ಕೆ 20-30

0: 20 ಕೆಜಿ ನೈಟ್ರೋಜನ್ ಪರ್ ಹೆಕ್ಟೇರ್ಗೆ ಸ್ಥಿರೀಕರಿಸುವ ಸಾಮರ್ಥ್ಯ ಹೊಂದಿರುತ್ತೆ. ಇದು ಬೆಳವಣಿಗೆ ಉತ್ತೇಜಕ ಪದಾರ್ಥಗಳು ಮತ್ತು ಶಿಲೀಂಧ್ರ ವಿರೋಧಿ ಸಂಯುಕ್ತಗಳನ್ನು ಉತ್ಪಾದಿಸುತ್ತೆ. ಗೋಧಿ, ಭತ್ತ, ಜೋಳ ಮತ್ತು ತರಕಾರಿಗಳಿಗೆ ಇದು ಪರಿಣಾಮಕಾರಿ ಆಗಿರುತ್ತೆ. ಅಜೋಸ್ಪೆರಿಲಮ್ ಏಕದಳ ಧಾನ್ಯಗಳ ಬೇರಿನ ಮೇಲ್ಮೈಯಲ್ಲಿ ವಾಸಿಸುವ ಸಾರಜನಕ ಸ್ಥಿರೀಕಾರಕವಾಗಿದೆ. ಇದು ಫೈಟೋಹಾರ್ಮೋನ್ ಉತ್ಪಾದನೆಯ ಮೂಲಕ ಪ್ರಮುಖವಾಗಿ ಬೇರಿನ ಬೆಳವಣಿಗೆಗೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ. ಭತ್ತ, ಜೋಳ ಮತ್ತು ಜೋಳಕ್ಕೆ ವ್ಯಾಪಕವಾಗಿ ಬಳಸಲಾಗುತ್ತೆ. ಸಯನೋಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಪಾಚಿ ನೀರು ನಿಲ್ಲಿಸಿದ ಭತ್ತದ ಗದ್ದೆಗಳಲ್ಲಿ ಸಾರಜನಕವನ್ನು ಸ್ಥಿರೀಕರಿಸುವ ದ್ಯುತಿ ಸಂಶ್ಲೇಷಕ ಜೀವಿಗಳು ಅನಬೆನ ಮತ್ತು ನಾಷ್ಟಕ್ ಪ್ರಭೇದಗಳು ಅತ್ಯಂತ ಮುಖ್ಯವಾಗಿವೆ. ಇವು ಭತ್ತದ ಹಂಗಾಮ್ನಲ್ಲಿ 20-30 ಕೆಜಿ ನೈಟ್ರೋಜನ್ ಪ್ರತಿ ಹೆಕ್ಟೇರ್ಗೆ ಕೊಡುಗೆ ನೀಡಬಲ್ಲವಾಗಿವೆ ಮತ್ತು ಮಣ್ಣಿನ ಸಾವಯವ ಅಂಶಗಳನ್ನು ಗಣನೀಯವಾಗಿ ಸುಧಾರಿಸುತ್ತವೆ. ರಂಜಕ ಕರಗಿಸುವ ಸೂಕ್ಷ್ಮಜೀವಿಗಳು ಮಣ್ಣಲ್ಲಿರುವ ಸುಮಾರು 95-99% ರಂಜಕವು ಸಸ್ಯಗಳಿಗೆ ಸಿಗದ ಕರಗದ ರೂಪದಲ್ಲಿ ಲಾಕ್ ಆಗಿರುತ್ತೆ. ಫಾಸ್ಫೇಟ್ ಸೊಲ್ಬುಲೈಜಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇವು ಸಾವಯವ ಆಮ್ಲಗಳ ಉತ್ಪಾದನೆಗೆ ಗ್ಲುಕೋನಿಕ್, ಸಿಟ್ರಿಕ್ ಮತ್ತು ಆಕ್ಸಾಲಿಕ್ ಆಮ್ಲಗಳನ್ನು ಮತ್ತು ಫಾಸ್ಫೇಟೇಸ್ ಕಿಣ್ವದ ಸ್ರವಿಸುವಿಕೆಯ ಮೂಲಕ ಈ ರೂಪಗಳನ್ನು ಕರಗಿಸಿ ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡ್ತವೆ. ಜೀವಿಗಳ ಪ್ರಕಾರ ಉದಾಹರಣೆಗೆ ಕಾರ್ಯವಿಧಾನ ಬ್ಯಾಕ್ಟೀರಿಯಾ ಬೆಸಿಲಸ್, ಸ್ಪೊಡೊನೊಮೊನಾಸ್, ಸುಡೊನೊಮಸ್, ಸಾವಯವ ಆಮ್ಲ ಸ್ರವಿಸುವಿಕೆ, ಪ್ರೋಟಾನ್ ಬಿಡುಗಡೆ, ಶಿಲೀಂಧ್ರಗಳು, ಆಸ್ಪರ್ಜಲಿಸ್, ಪೆನ್ಸಿಲಿಯಂ, ಸಾವಯವ ಆಮ್ಲಗಳ ಹೊರಸೂಸುವಿಕೆ, ರೈಜೋಫಾಗಸ್, ವಿಸ್ತೃತ ಕವಕಜಾಲದ ಮೂಲಕ ಹೀರಿಕೊಳ್ಳುವಿಕೆಯನ್ನು ಮಾಡ್ತವೆ. ಅರ್ಬಸ್ಕುಲರ್ ಮೈಕೋರೈಜಾ ಶಿಲೀಂಧ್ರಗಳು 80%-90% ಹೆಚ್ಚು ಸಸ್ಯ ಪ್ರಭೇದಗಳೊಂದಿಗೆ ಸಹಜೀವನ ಸಂಬಂಧ ಹೊಂದಿರುತ್ತವೆ. ಶಿಲೀಂಧ್ರದ ಕವಕ ಜಾಲಗಳು ಬೇರಿನ ವಲಯವನ್ನು ಮೀರಿ ದೂರದವರೆಗೆ ವಿಸ್ತರಿಸುವುದರಿಂದ ರಂಜಕ, ಸತು, ತಾಮ್ರ ಮತ್ತು ನೀರಿನ ಹೀರಿಕೊಳ್ಳುವಿಕೆಯನ್ನು ನಾಟಕೀಯವಾಗಿ ಹೆಚ್ಚಿಸುತ್ತವೆ. ಪೋಷಕಾಂಶ ಹೀರಿಕೊಳ್ಳುವ ಬೇರಿನ ಮೇಲ್ಮೆಯನ್ನು 100-1000 ಪಟ್ಟು ವಿಸ್ತರಿಸುತ್ತದೆ. ನಾಟಿ ಆಘಾತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಸಿಗಳ ಸ್ಥಾಪನೆಯನ್ನು ಸುಧಾರಿಸುತ್ತೆ. ಬರ ಮತ್ತು ಲವಣಾಂಶದ ಒತ್ತಡ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತೆ. ಗ್ಲೋಮಲಿನ್ ಉತ್ಪಾದನೆಯ ಮೂಲಕ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತೆ. ಬೆಸಿಲಸ್ ಮ್ಯುಸಿಲಾಗಿನೋಸಸ್, ಪ್ರಟೂರಿಯಾ, ಔರಾಂಟಿಯಾ ಮತ್ತು ಅಸ್ಪರ್ಜಿಲಸ್ ನೈಗರ್ನಂತಹ ಬ್ಯಾಕ್ಟೀರಿಯಾಗಳು ಆಮ್ಲೀಯ ಕರಗುವಿಕೆ ಮತ್ತು ಕಾಂಪ್ಲೆಕ್ಷನ್ ಕ್ರಿಯೆಗಳ ಮೂಲಕ ಸಿಲಿಕೇಟ್ ಕಲ್ಲುಗಳು ಮತ್ತು ಮಣ್ಣಿನ ಖನಿಜಗಳಿಂದ ಪೊಟ್ಯಾಸಿಯಮನ್ನು ಬಿಡುಗಡೆ ಮಾಡ್ತವೆ. ಇವು ಪೊಟ್ಯಾಸಿಯಂ ಕೊರತೆ ಇರುವ ಮಣ್ಣಿನಲ್ಲಿ 20-30 ಕೆಜಿ ಪೊಟ್ಯಾಸಿಯಂ ಪ್ರತಿ ಹೆಕ್ಟೇರ್ಗೆ ಕೊಡುಗೆ ನೀಡಬಲ್ಲವಾಗಿವೆ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7 ಗಂಟೆಯಾಗಿದೆ. ಕೇಳುಗರೆ, ಇಂದು ಬೆಳಗ್ಗೆ 7:15 ಎಂ ಗುರುರಾಜರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನೃತ್ಯ ನಿರಂತರ ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಆಕಾಶವಾಣಿ, ಸಮಯ ಸರಿಯಾಗಿ 7:02. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ ಎರಡನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ, ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35,00,000 ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಈಗ ವಾರ್ತೆಗಳ ವಿವರ. ಕೇಂದ್ರದ ಮಾರ್ಗಸೂಚಿ ಹಾಗೂ ನಿಯಮಗಳ ಅನ್ವಯ ಎರಡನೇ

0: ಹಂತದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲು ರಾಜ್ಯದ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅಹವಾಲು ನಿಮ್ಮದು ಪರಿಹಾರ ನಮ್ಮದು ಎಂಬ ಧ್ಯೇಯದೊಂದಿಗೆ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿ ಬಳಿಕ ವಿವಿಧ ಜಿಲ್ಲೆಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಅಭಿಯಾನದ ಕುರಿತು ಆನ್ಲೈನ್ ಸಂವಾದ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ತಿಂಗಳಾಂತ್ಯದ ವೇಳೆಗೆ ಮಳೆ ಅಭಾವ ಎದುರಿಸುತ್ತಿರುವ ರಾಜ್ಯದ ಎಲ್ಲ ತಾಲೂಕುಗಳ ಸಮಗ್ರ ಚಿತ್ರಣ ದೊರೆಯಲಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕ ಅಕ್ಕ ಕುಟುಂಬಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಅಮೆರಿಕದ ಫಿಲೆಡೆಲ್ಫಿಯಾದಲ್ಲಿ ನಡೆಯುತ್ತಿರುವ ಅಕ್ಕ ರಜತ ಮಹೋತ್ಸವದ ವಿಶ್ವ ಕನ್ನಡ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಸಂಬೋಧಿಸಿದರು. ಇದು ಕನ್ನಡದ ಜಾತ್ರೆ, ಕರ್ನಾಟಕದ ಹಬ್ಬ, ನಮ್ಮ ನೆನಪುಗಳ ಹಬ್ಬ ಮತ್ತು ನಮ್ಮ ಬೇರುಗಳನ್ನು ಮತ್ತೆ ಸ್ಪರ್ಶಿಸುವ ಕ್ಷಣ. ಕನ್ನಡಿಗ ಎಂದರೆ ಬದುಕಿನ ಪರಂಪರೆ, ಅದು ಒಂದು ಸಂಸ್ಕೃತಿ, ಒಂದು ಜೀವನ ವಿಧಾನ ಮತ್ತು ಒಂದು ಮೌಲ್ಯಗಳ ಪರಂಪರೆ ಎಂದರು. ರಾಜ್ಯ ಪೊಲೀಸ್ ಇಲಾಖೆಯ ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂದು ರಾಜ್ಯಾದ್ಯಂತ ನಡೆಯಲಿದೆ. ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿ, 70,000 ಪೊಲೀಸ್ ಪೇದೆ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲಾಗಿದೆ. ಇಂದು 35 ಲಕ್ಷ ಉದ್ಯೋಗಾಕಾಂಕ್ಷಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರ ಹಿತ ಕಾಯುವ ಜವಾಬ್ದಾರಿ ತಮ್ಮದು ಎಂದರು. ಕಲಬುರಗಿಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ 18,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಮಂಡಳಿ ಅಧ್ಯಕ್ಷ ಹಾಗೂ ಸಚಿವ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರಿನ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಲಭಿಸುವ ಅನುದಾನದಲ್ಲಿ ಶೇಕಡ 25ರಷ್ಟು ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಂಡಳಿ ಮೀಸಲಿರಿಸಿದೆ. 18,34,00,000 ರೂಪಾಯಿ ನೀಡಿ 2,684 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಾಣಂತಿಯರು, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರ ಆರೋಗ್ಯ ಕಾಪಾಡಲು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1ನೇ ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಿಂದ ಬಳಲುವ ತಾಯಂದಿರು ಅಶಕ್ತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಹೆಚ್ಚಿದ್ದು ತಾಯಿ ಹಾಗೂ ಮಗುವಿನ ಆರೋಗ್ಯ, ಪೋಷಣೆ ಮತ್ತು ವೇತನ ನಷ್ಟಕ್ಕೆ ಪಿಎಂ ಮಾತೃವಂದನಾ ಯೋಜನೆ ಪರಿಹಾರ ನೀಡುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಡಾ ಎಚ್ ಸಂತೋಷ್ ಕುಮಾರ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ವ್ಯಾಪ್ತಿಯಲ್ಲಿ ನಾವು ಮೊದಲನೇ ಹೆರಿಗೆಗೆ 2 ಕಂತುಗಳಲ್ಲಿ 5,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಎರಡನೇ ಮಗು ಹೆಣ್ಣಾಗಿದ್ರೆ ಆ ಮಗುವಿಗೆ ಒಂದೇ ಕಂತಿನಲ್ಲಿ 6,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಏಪ್ರಿಲ್ 2026 ರಿಂದ ಆಗಸ್ಟ್ 2026 ಒಟ್ಟು 6,312 ಫಲಾನುಭವಿಗಳಿಗೆ ನಾವು ಮೊದಲ ಗರ್ಭಿಣಿಯರಿಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದೀವಿ. ಇದು 89% ನಾವು ಸಾಧನೆ ಅಂತಕ್ಕಂಥದ್ದು ಮಾಡಿದೀವಿ. ಅದೇ ರೀತಿ ಎರಡನೇ ಹೆಣ್ಣು ಮಗುವಿಗೆ ನಾವು ಏಪ್ರಿಲ್ 2026 ಆಗಸ್ಟ್ 2026 ಒಟ್ಟು 2,579 ಫಲಾನುಭವಿಗಳಿಗೆ ನಾವು 97% ನಾವು ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ನಾನು ಸ್ವತ್ತುಗಳಲ್ಲಿ ಕೇಳ್ಕೊಳ್ತೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವಚ್ಛತೆಯೇ ಸೇವೆ 9ನೇ ಆವೃತ್ತಿಯ ಅಭಿಯಾನಕ್ಕೆ ಈ ತಿಂಗಳ 17ನೇ ತಾರೀಖಿನಂದು ಚಾಲನೆ ನೀಡಲಾಗುತ್ತಿದೆ. ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಅವರ ಜಯಂತಿವರೆಗೆ ಮುಂದುವರೆಯಲಿದೆ. ಸ್ವಚ್ಛ ಮತ್ತು ಆರೋಗ್ಯಕರ ಭಾರತಕ್ಕೆ ಸ್ವಚ್ಛತಾ ಹೀ ಸೇವಾ ಜನಾಂದೋಲನದ ಮೂಲಕ ಬದ್ಧತೆಯನ್ನು ನವೀಕರಿಸಲಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವ ಮನೋಹರ್ ಲಾಲ್ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೇರಳಂ ಮಾದರಿಯಲ್ಲಿ ತಿದ್ದುಪಡಿ ತಂದು ಪಶ್ಚಿಮಘಟ್ಟ ವರದಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ 447 ಹಳ್ಳಿಗಳ ಜನರ ಜೀವನೋಪಾಯಕ್ಕೆ ತೊಂದರೆಯಾಗಲಿದೆ ಎಂದು ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆಯ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ತಿಳಿಸಿದರು. ಶಾಸಕ ಬೇಳೂರು ಗೋಪಾಲಕೃಷ್ಣ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಕ್ರೀಡಾ ಸಚಿವಾಲಯದ ಸಾರಥ್ಯದಲ್ಲಿ ರಾಷ್ಟೀಯ ಮಹಿಳಾ ಸೈಕ್ಲಿಸ್ಟ್ಗಳ ಆಯ್ಕೆಗಾಗಿ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಅಸ್ಮಿತಾ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ ರಾಷ್ಟೀಯ ಹೆದ್ದಾರಿಯಲ್ಲಿ 2 ದಿನಗಳ ಕಾಲ ಆಯೋಜಿತವಾಗಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಸಂಸದ ರಮೇಶ್ ಜಿಗಜಿಣಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅಂತಾರಾಷ್ಟೀಯ ಸೈಕ್ಲಿಂಗ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಳ್ಳುವ ಸೌಭಾಗ್ಯ ನಮ್ಮ ಜಿಲ್ಲೆಗೆ ಒದಗಿಬರಲಿದೆ ಎಂದರು. ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಸಂಸ್ಥೆ ಅಧ್ಯಕ್ಷ ರಾಜು ಬಿರಾದಾರ್ ಮಾಹಿತಿ ನೀಡಿ ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12ನೇ ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಜರುಗಲಿದೆ ಎಂದರು.
1: ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಬಾಲಕಿಯರಿಗಾಗಿ 18 ಮತ್ತು ಮಹಿಳೆಯರಿಗಾಗಿ ಈ ಇವೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಸೌತ್ ಜೂನ್ ಲೀಗ್ಗೆ ಆಯ್ಕೆ ಆಗುತ್ತಾರೆ. 18 ವರ್ಷ ಬಾಲಕಿಯರಿಗಾಗಿ 10 ಕಿಲೋಮೀಟರ್ ಟೈಮ್ ಟ್ರಯಲ್, ಮಹಿಳೆಯರಿಗಾಗಿ 20 ಕಿಲೋಮೀಟರ್ ಟೈಮ್ ಟ್ರಯಲ್, ಅದರ ಜೊತೆಯಲ್ಲಿ ಮಾಸ್ಟಾರ್ಟ್ ಕೂಡ 20 ಕಿಲೋಮೀಟರ್ ಅಂಡರ್ 18, ಮಹಿಳೆಯರಿಗಾಗಿ 40 ಕಿಲೋಮೀಟರ್ ಮಾಸ್ಟಾರ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಹಾಗೂ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಜೊತೆ ಕೇಂದ್ರ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಶೆಮುಕ್ತ ಭಾರತ ಮತ್ತು ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಈ ಆಯೋಜನ ಮಾಡಲಾಗಿದೆ. ಇದರಲ್ಲಿ ಆಯ್ಕೆಗೊಂಡ ಕ್ರೀಡಾಪಟುಗಳು ಸೌತ್ ಜೂನ್ ಹಾಗೂ ರಾಷ್ಟೀಯ ಸೈಕ್ಲಿಂಗ್ ಅನ್ನು ಪ್ರವೇಶಿಸುತ್ತಾರೆ. ಅಸ್ಮಿತಾ ಲೀಗಿಗೆ
0: ಖ್ಯಾತ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಡಾ ನಂದಾ ಮಲ್ಲಿಕಾರ್ಜುನ್ ಪಾಟೀಲ್ ನಿನ್ನೆ ಧಾರವಾಡದಲ್ಲಿ ನಿಧನರಾದರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಭಾಜನರಾಗಿದ್ದ ವಿದುಷಿ ನಂದಾ ಪಾಟೀಲ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಧಾರವಾಡದಲ್ಲಿ ನಡೆಯಲಿದೆ. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೇಶಾದ್ಯಂತ 3,800ಕ್ಕೂ ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಪದ್ದತಿಯಿಂದ ರಕ್ಷಿಸಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮಡಿಕೇರಿಯ ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಮಧ್ಯವಾರ್ಷಿಕ ಸಮ್ಮೇಳನಕ್ಕೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ 2ನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35 ಲಕ್ಷ ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15. ಇನ್ನು ಮುಂದೆ ಎಂ ಗುರುರಾಜ್ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ ನಾದವೀರದ ಬದುಕೆ ಉನ್ಮಾದ ಕೋರಬೇಡ.

ಎಂ ಗುರುರಾಜ್ರವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ಒಂದು ರಚನೆಯನ್ನು ಕೇಳೋಣ. ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು.

0: ಆಕಾಶವಾಣಿ ಸಮಯ ಸರಿಯಾಗಿ 7:30
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವ

0: ತೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಮಿತ್ರಾ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12ರಿಂದ 18ನೇ ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಹಾಗೂ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಉಪರಾಷ್ಟ್ರಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟ್ರಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯ್ರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ನಡೆಸುತ್ತಿರುವ ಡೋನಿ ಪೋಲೋ ಮಿಷನ್ ಶಾಲೆಗೂ ಭೇಟಿ ನೀಡಲಿದ್ದಾರೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರ್ಯಗೃಹ ನೆಲೆ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರಿಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಭಾರತದ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಚಾತಮ್ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ವೈಪರ್ ದ್ವೀಪ ಮತ್ತು ಪ್ರಸಿದ್ದ ಸೆಲ್ಯುಲಾರ್ ಜೈಲುಗಳನ್ನು ಒಳಗೊಂಡಿರುವ ಈ ಐತಿಹಾಸಿಕ ಪ್ರದೇಶ 1858ರಿಂದ ಅಂಡಮಾನ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾರಾಗೃಹ ವ್ಯವಸ್ಥೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ. ಕಾಲಾಪಾನಿ ಎಂದೇ ಪ್ರಸಿದ್ಧವಾಗಿರುವ ಸೆಲ್ಯುಲಾರ್ ಜೈಲು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ತ್ಯಾಗ, ಯಾತನೆ ಮತ್ತು ಅಪ್ರತಿಮ ಪ್ರತಿರೋಧದ ಶಾಶ್ವತ ಸಂಕೇತವಾಗಿ ಹೊರಹೊಮ್ಮಿದೆ. ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ವಿಶಿಷ್ಟ ದ್ವೀಪ ಪರಿಸರ ವ್ಯವಸ್ಥೆಯೊಳಗೆ ತಲೆಮಾರುಗಳಿಂದ ವಿಕಸನಗೊಂಡಿರುವ ಸ್ಥಳೀಯ ಜ್ಞಾನ, ಸಾಂಪ್ರದಾಯಿಕ ಆಚರಣೆಗಳು, ಸಮುದಾಯ ಸಂಸ್ಥೆಗಳು, ಪಾರಂಪರಿಕ ನೆಲೆಗಳು, ಭೌತಿಕ ಸಂಸ್ಕೃತಿ ಮತ್ತು ಜೀವಂತ ಸಂಪ್ರದಾಯಗಳ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಆಯೋಜಿಸಲಾಗಿರುವ ಉದ್ಘಾಟನಾ ಐ ಬ್ರಿಕ್ಸ್ ಶೃಂಗಸಭೆಯಲ್ಲಿ 500ಕ್ಕೂ ಹೆಚ್ಚು ಸಾಂಸ್ಥಿಕ ಹೂಡಿಕೆದಾರರು, ಹಣಕಾಸು ಸಚಿವರು ಮತ್ತು ಉದ್ಯಮ ಮುಖಂಡರು ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಶೃಂಗಸಭೆ 21 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಪಾಲುದಾರ ರಾಷ್ಟಗಳಲ್ಲಿನ ಮೂಲಸೌಕರ್ಯ, ಇಂಧನ ಮತ್ತು ಡಿಜಿಟಲ್ ಸಾಮರ್ಥ್ಯ ಯೋಜನೆಗಳಿಗೆ ಸಾರ್ವಭೌಮ ಬಂಡವಾಳವನ್ನು ಸಂಪರ್ಕಿಸುವ ಉದ್ದೇಶವನ್ನು ಹೊಂದಿದೆ. ಬ್ರಿಕ್ಸ್ ರಾಷ್ಟಗಳ ನಡುವಿನ ಗಡಿಯಾಚೆಗಿನ ಹೂಡಿಕೆಗಳು, ಡಾಲರ್ ಏತರ ವಹಿವಾಟುಗಳು ಮತ್ತು ಪಾವತಿ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಮತ್ತು ಬ್ರೆಜಿಲ್ನ ಪಿಕ್ಸ್ ನಂತಹ ರಾಷ್ಟೀಯ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಸಂಪರ್ಕಿಸುವುದು ಹಾಗೂ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ನಡುವೆ ಪರಸ್ಪರ ಕಾರ್ಯಸಾಮರ್ಥ್ಯ ಕಲ್ಪಿಸುವ ಬಗ್ಗೆಯೂ ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳಾದ್ಯಂತ ಮೂಲಸೌಕರ್ಯ, ಇಂಧನ ಹಾಗೂ ಡಿಜಿಟಲ್ ಯೋಜನೆಗಳಿಗೆ ಸಾಂಸ್ಥಿಕ ಬಂಡವಾಳವನ್ನು ಸಂಪರ್ಕಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. 2026ರ ಬ್ರಿಕ್ಸ್ ಅಧ್ಯಕ್ಷ ರಾಷ್ಟವಾಗಿರುವ ಭಾರತ ಇದೇ 12 ಮತ್ತು 13ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. ಶೃಂಗಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಾಯಕರು ಹಾಗೂ ಆಹ್ವಾನಿತ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಿಂದ ಮಾರ್ಗದರ್ಶಿಸಲ್ಪಡುತ್ತಿದ್ದು, ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಆಶಯದಡಿ ಪ್ರಧಾನಮಂತ್ರಿಯವರ ಜನಕೇಂದ್ರಿತ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ದಿನೇಶ್ ಶರ್ಮಾ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ. ಡಾಕ್ಟರ್ ದಿನೇಶ್ ಶರ್ಮಾ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅವರ ಉತ್ತರಾಧಿಕಾರಿಯಾಗಲಿದ್ದಾರೆ. ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ 2017ರ ಅಕ್ಟೋಬರ್ನಿಂದ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಡಾ ದಿನೇಶ್ ಶರ್ಮಾ ಅವರು ಪ್ರಸ್ತುತ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿದ್ದು ಈ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ನಿನ್ನೆ ರಾತ್ರಿ ಗೋವಾಕ್ಕೆ ತಲುಪಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಪಶ್ಚಿಮ ವಲಯ ಮಂಡಳಿಯ

ಎಂಟನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಅವರು ಗೃಹ ಸಚಿವಾಲಯದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಬಿಜೆಪಿ ನೂತನ ರಾಜ್ಯ ಕಚೇರಿಯನ್ನು ಅವರು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಂದಿನ ತಲೆಮಾರುಗಳಿಗಿಂತಲೂ ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಜಗತ್ತನ್ನು ಮುನ್ನಡೆಸಬಲ್ಲ ಜಾಗತಿಕ ಸಮಾಲೋಚನಾ ಲೆಕ್ಕಪತ್ರ ಹಣಕಾಸು ಹಾಗೂ ಕಾನೂನು ಸಂಸ್ಥೆಗಳನ್ನು ನಿರ್ಮಿಸುವಂತೆ ಯುವ ಸಮೂಹಕ್ಕೆ ಕರೆ ನೀಡಿದ್ದಾರೆ. ನವದೆಹಲಿಯ ದೆಹಲಿ ವಿಶ್ವವಿದ್ಯಾಲಯದ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ನಿನ್ನೆ ಸಂಜೆ ಪ್ರಧಾನಿಯವರು ಮಾತನಾಡಿದರು. ಇಂದು ಭಾರತೀಯರು ವಿಶ್ವದ ಪ್ರಮುಖ ಕಂಪನಿಗಳನ್ನು ಮುನ್ನಡೆಸುತ್ತಿದ್ದಾರೆ. ಹಾಗಾದರೆ ಭಾರತೀಯರು ನಿರ್ಮಿಸುವ ಕಂಪನಿಗಳು ಜಗತ್ತನ್ನು ಏಕೆ ಮುನ್ನಡೆಸಬಾರದು ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತದ ತ್ರೈಮಾಸಿಕ ಬೆಳವಣಿಗೆಯ ದರ 7.8% ಇರುವುದು ದೇಶದ ಆರ್ಥಿಕ ಸಾಮರ್ಥ್ಯವನ್ನು ಬಿಂಬಿಸುತ್ತದೆ ಎಂದು ಅವರು ಹೇಳಿದರು. ನೀತಿ ನಿಷ್ಕ್ರಿಯತೆಯಿಂದ ನೀತಿ ಚಲನಶೀಲನೆಯತ್ತ ಭಾರತ ಬಹುದೂರ ಸಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗುತ್ತಿರುವ ಭಾರತವನ್ನು ಜಗತ್ತು ಗಮನಿಸುತ್ತಿದೆ ಎಂದು ಅವರು ಹೇಳಿದರು. ಹಿಂದಿನ ಸವಾಲುಗಳನ್ನು ಇಂದಿನ ಸಾಧನೆಗಳೊಂದಿಗೆ ಹೋಲಿಸಿದ ಪ್ರಧಾನಮಂತ್ರಿ, ಭಯೋತ್ಪಾದನೆಯನ್ನು ಸೋಲಿಸಲಾಗಿದ್ದು ಸಶಸ್ತ್ರ ಪಡೆಗಳು ಶತ್ರುಗಳ ನೆಲೆಯಲ್ಲೇ ಆತ್ಮವಿಶ್ವಾಸದಿಂದ ದಾಳಿ ನಡೆಸುತ್ತಿವೆ ಮತ್ತು ಜಮ್ಮು ಕಾಶ್ಮೀರದಿಂದ ಈಶಾನ್ಯ ಭಾರತದವರೆಗೆ ಶಾಂತಿ ಮರುಸ್ಥಾಪನೆಯಾಗಿದೆ ಎಂದು ಹೇಳಿದರು. ನಿರಂತರ ಟೀಕೆಗಳಿಗೆ ತಕ್ಕ ಉತ್ತರ ನೀಡುವ ರೀತಿಯಲ್ಲಿ ಆರ್ಥಿಕ ಅಂಕಿಅಂಶಗಳನ್ನು ಮಂಡಿಸಿದ ಪ್ರಧಾನಮಂತ್ರಿ, ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ವಿದ್ಯುತ್ ಉತ್ಪಾದನೆ 9% ಹೆಚ್ಚಾಗಿದೆ ಎಂದು ವಿವರಿಸಿದರು. ಇದೇ ಅವಧಿಯಲ್ಲಿ ಒಟ್ಟಾರೆ ವಾಹನಗಳ ಮಾರಾಟ 20%+ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ದ್ವಿಚಕ್ರ ವಾಹನಗಳ ಮಾರಾಟದಲ್ಲಿ 20% ಮತ್ತು ತ್ರಿಚಕ್ರ ವಾಹನಗಳ ಮಾರಾಟದಲ್ಲಿ 30% ಬೆಳವಣಿಗೆಯಾಗಿದೆ ಎಂದರು. ಉಕ್ಕು ಮತ್ತು ಸಿಮೆಂಟ್ ಬಳಕೆಯಲ್ಲಿ 8% ಹೆಚ್ಚಳವಾಗಿರುವುದು ನಿರ್ಮಾಣ ವಸತಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ತ್ವರಿತವಾಗಿ ವಿಸ್ತರಿಸುತ್ತಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಸ್ಮಾರ್ಟ್ಫೋನ್ಗಳ ರಫ್ತು ಈಗ 2.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ದೇಶೀಯ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ 2 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎಂದು ಪ್ರಧಾನಿ ತಿಳಿಸಿದರು. ದುಬೈನಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 18.1 ಓವರ್ಗಳಲ್ಲಿ ಕೇವಲ 55 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಇದು ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಆ ತಂಡದ ಅತ್ಯಂತ ಕಡಿಮೆ ಮೊತ್ತವಾಗಿದೆ. ಭಾರತದ ಯುವ ಸ್ಪಿನ್ನರ್ಗಳಾದ ಶ್ರೀಚರಣಿ ಮತ್ತು ಪ್ರೇಮ ರಾವತ್ ತಲಾ 3 ವಿಕೆಟ್ಗಳನ್ನು ಪಡೆದರೆ ದೀಪ್ತಿ ಶರ್ಮಾ 2 ವಿಕೆಟ್ಗಳನ್ನು ಕಬಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12-18 ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ಚಿತ್ರಗೀತೆಗಳು. ಮೊದಲಿಗೆ ಧರ್ಮ ಚಿತ್ರದಿಂದ ಆಯ್ದ ಗೀತೆ, ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ ಅವರದಾಗಿದೆ.

ಹೃದಯ ಹೃದಯ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಕೆಎಸ್ ಚಿತ್ರ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಯುಗಳ ಧ್ವನಿಯಲ್ಲಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 8:30. ಈಗ ಚಿತ್ರಗೀತೆಗಳು.

ಬನಾರಸ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ರಾಗ ಸಂಯೋಜನೆ ಅಜನೀಶ್ ಬಿ ಲೋಕನಾಥ್ ಅವರದಾಗಿತ್ತು.

ಮೈಲಾರಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಂಕರ್ ಮಹಾದೇವನ್ ಅವರ ಕಂಠಸಿರಿಯಲಿದೆ. ಸಾಹಿತ್ಯ ಕವಿರಾಜ್, ರಾಗ ಸಂಯೋಜನೆ ಗುರುಕಿರಣ್.

ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಪೆದ್ದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ರಾಗ ಸಂಯೋಜನೆ ಈ ಗೀತೆಗಿದೆ.

ಮಿಲನ ಚಿತ್ರದಿತ ಆಯ್ದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳೋಣ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ ಅವರದಾಗಿದೆ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
0: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಯೇನು ಹೊಟ್ಟೆ ತುಂಬಿರುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ. ಹಣ್ಣೇನು ಕಾಯೇನು ಹೊಟ್ಟೆ ತುಂಬಿರುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ. ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ. ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ.

ಅವತ್ತು ಗಣೇಶನ ಹಬ್ಬ ಅಂತ ಇಟ್ಕೊಳ್ಳೋಣ. ಊಟ ತಡ ಆಗ್ಬಿಟ್ಟಿದೆ, ಆದರೆ ವಿಪರೀತ ಹಸುವು. ಅದಕ್ಕೆ ತಕ್ಕ ಹಾಗೆ ಅಡುಗೆ ಮನೆಯಿಂದ ನಾನಾ ಪರಿಮಳ. ಒಂದು ಕಡೆ ಪಾಯಸ ಕುದೀತಾ ಇದೆ, ಇನ್ನೊಂದು ಕಡೆ ಮಜ್ಜಿಗೆ ಹುಳಿ, ಅದಕ್ಕೆ ತುಪ್ಪದ ಒಗ್ಗರಣೆ ಬೀಳ್ತಾ ಇದೆ. ಇಷ್ಟರ ಮಧ್ಯೆ ಕಡುಬು ಕರಿಯೋ ದಿವ್ಯ ಸುಗಂಧ. ಯಾವಾಗ ಹೊಟ್ಟೆ ಊಟ ಬೀಳುತ್ತೋ ಅನ್ನೋ ಕಾತರ. ಆದರೆ ಒಂದು ಸಾರಿ ಗಡದ ಊಟ ಆದಮೇಲೆ ಇನ್ನಿಂಥ ಭಕ್ಷ್ಯ ಭೋಜ್ಯಗಳನ್ನು ಚಿನ್ನದ ತಟ್ಟೆಲೆ ತಂದರೂ ಅದು ನಮಗೆ ಬೇಡ. ಅಂದರೆ ನಮ್ಮ ಉದರ ಸಾಮರ್ಥ್ಯಕ್ಕೆ ಒಂದು ಮಿತಿ ಇದೆ, ಹಾಗೆ ತೃಪ್ತಿನೂ ಇದೆ. ಈ ತೃಪ್ತಿ ನಮಗೆ ಸಂಪೂರ್ಣವಾಗಿ ದೊರಕದ ಮೇಲೆ ಭೋಜನ ಪದಾರ್ಥಗಳ ಹಂಗೇ ಇಲ್ಲ. ಅದೇ ರೀತಿ ಹೊಟ್ಟೆ ತುಂಬಿರುವಂಗೆ ಹಣ್ಣೇನು ಕಾಯೇನು, ಆಗ ತಾನೇ ಕುಂದಿಲ್ಲದಂಥ ಸಮೀಚೀನ ಭೋಜನ ಮುಗಿಸಿ ಕೂತ ಮನುಷ್ಯನ ಮುಂದೆ ಹಣ್ಣಾದರೂ ಇಡಿ ಕಾಯಾದರೂ ಇಡಿ ಅವ ತಿರುಗಿ ಕೂಡ ನೋಡಲ್ಲ. ಇದು ಲೌಕಿಕವಾದಂಥ ಹಸಿವು ತೃಪ್ತಿಗಳ ಮಾತಾಯಿತು. ಇಂಥದ್ದೇ ತೃಪ್ತಿ, ಇಂಥದ್ದೇ ಪೂರ್ಣಾನಂದ ಒಬ್ಬ ಯೋಗಿಗೂ ಇದೆ. ಬ್ರಹ್ಮ ಸಾಕ್ಷಾತ್ಕಾರದ ದಿವ್ಯ ಆನಂದ ಅದು. ಅಂಥ ಸಮಾಧಿ ಸ್ಥಿತಿಯೇ ಪೂರ್ಣ ದರ್ಶನ ಅಂತಾರೆ ಡಿ ವಿಜಿ. ಅಂಥ ಅನುಭಾವಿಗೆ ತತ್ವರಹಸ್ಯ ಸಂಪೂರ್ಣವಾಗಿ ಸಾಕ್ಷಾತ್ಕಾರವಾಗಿದೆ. ಹಾಗಾಗಿ ಲೌಕಿಕ ವ್ಯಾಪಾರಗಳ ಸಣ್ಣ ಪುಟ್ಟ ಸಂಗತಿಗಳು ಆತನ ಗಮನಕ್ಕೆ ಹೋಗಲ್ಲ. ಪ್ರಶಾಂತವಾದಂಥ ತನ್ನ ಸ್ವಂತ ಮನೋವ್ಯಾಪಾರಗಳಲ್ಲಿ ಮಾತ್ರ ಆತ ಲೀನನಾಗಿ ಬಿಟ್ಟಿರ್ತಾನೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಒಬ್ಬ ಜ್ಞಾನಿ ಎತ್ತರದ ಪರ್ವತದ ತುದಿಲಿ ನೆಲೆ ಆಗ್ಬಿಟ್ಟಿದ್ದಾನೆ. ಅಲ್ಲಿಂದ ಆತ ಇಳಿಯೋ ಮಾತಂತೂ ಇಲ್ಲವೇ ಇಲ್ಲ. ಯಾವಾಗ್ಲಾದ್ರೂ ಬೆಟ್ಟದ ನೆತ್ತಿಯಲ್ಲಿ ನಿಂತು ಭೂಮಿಯ ಕೆಳಭಾಗವನ್ನ ಅವಲೋಕಿಸಿದ್ರೆ ಅಲ್ಲಲ್ಲಿ ತಿಟ್ಟು ಕುಳಿ ಹಳ್ಳ ಕಣ್ಣಿಗೆ ಬೀಳುತ್ತೆ. ಅದೆಲ್ಲ ಅವನಿಗೆ ಸಂಬಂಧವೇ ಇಲ್ಲ, ಯಾಕೆಂದ್ರೆ ಆತ ಇರೋದು ಉನ್ನತ ಶಿಖರದ ಮೇಲೆ. ಮುಂದೆ ಒಂದು ಸೊಗಸಾದ ಮಾತು ಹೇಳ್ತಾರೆ ಡಿ ವಿಜಿ, ಪೂರ್ಣತೆಗೆ ಸೊಟ್ಟೇನು. ಪೂರ್ಣತೆಗೆ ಎಂದಾದರೂ ಚ್ಯುತಿ ಬರಬಹುದೇ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಷ್ಟೇ ತಾನೇ.

ಕೊಡುಗಲ್ಲನು ಹತ್ತಿ ದೂರವನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕುಳಿಯೇನು. ಕೋಡುಗಲ್ಲನು ಹತ್ತಿ ದೂರವನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕುಳಿಯೇನು. ನೋಡು ನೀನುನ್ನತದಿ ನಿಂತು ಜನ ಜೀವಿತವ ಮಾಡುದ ರದ ಮನವ ಮಂಕುತಿಮ್ಮ. ನೋಡು ನೀನುನ್ನತದಿ ನಿಂತು ಜನ ಜೀವಿತವ ಮಾಡುದ ರದ ಮನವ ಮಂಕುತಿಮ್ಮ.

ಮಾಡುದಾರದ ಮನವ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿವಿಜಿಯವರು. ಉದ್ದಕ್ಕೂ ಮತ್ತೆ ಮತ್ತೆ ಪ್ರಸ್ತಾಪ ಆಗೋ ಹಾಗೆ ಲೌಕಿಕ ಮತ್ತು ಅಲೌಕಿಕ ಇವುಗಳ ಸಮನ್ವಯವನ್ನೇ ಒತ್ತಿ ಒತ್ತಿ ಹೇಳ್ತಾರೆ. ಎತ್ತರದ ಕೋಡುಗಲ್ಲಿನ ಮೇಲೆ ನೆಲೆ ಆದವನಿಗೆ ತಿಟ್ಟು ಕುಳಿಗಳಿಂದ ಏನು ಅನ್ನೋದನ್ನ ಹಿಂದೆನೆ ನಾವು ತಿಳ್ಕೊಂಡಿದ್ದಾಯ್ತು. ಅದೇ ಮಾತು ಪುನಃ ಇಲ್ಲಿ ಬಂದಿದೆ. ಉನ್ನತ ಸ್ಥಾನದಲ್ಲಿ ನಿಂತು ಭೂಮಂಡಲವನ್ನ ನೋಡೋನಿಗೆ ದೇಶ

0: ದೇಶಗಳನ್ನ ಪ್ರದೇಶ ಪ್ರದೇಶಗಳನ್ನ ವಿಂಗಡಿಸುವಂಥ ಗೋಡೆಗಳಿಂದ ಅಥವಾ ಗಡಿ ರೇಖೆಗಳಿಂದ ಏನು ಪ್ರಯೋಜನ? ಅವನ ಮಟ್ಟಿಗೆ ಇಡೀ ಭೂಮಿನೇ ಒಂದು ಪೂರ್ಣಾಕಾರ. ಅಲ್ಲಲ್ಲಿ ಕಂಡುಬರಬಹುದಾದ ಹೊಂಡ ಹಳ್ಳಗಳಿಂದ ಅವನ ಮನಸ್ಸಿಗೆ ಯಾವುದೇ ಪರಿಣಾಮನೂ ಆಗಲ್ಲ. ಹಾಗಾಗಿ ನೋಡು ನೀನುನ್ನತದಿ ನಿಂತು ಜನಜೀವಿತವ, ಭೂಮಿಯನ್ನ ಪ್ರದೇಶದ ಎತ್ತರದಿಂದ ನಿಂತು ನಿರ್ವಿಕಾರವಾಗಿ ಗಮನಿಸೋ ಯೋಗಿಯ ಹಾಗೇನೆ ನಡವಳಿಕೆಯ ಔನ್ನತ್ಯದಿಂದ ಅಂದ್ರೆ ಔದಾರ್ಯದಿಂದ ಮತ್ತು ಸಹಾನುಭೂತಿಯಿಂದ ಜನಜೀವನವನ್ನ ಪರಿಭಾವಿಸಿಬಿಡು ಅನ್ನೋದು ಡಿವಿಜಿ ಅವರ ಕಿವಿಮಾತು. ಈ ರೀತಿ ಮಾಡಿ ಉದಾರ ಚರಿತನಾಗಿ ಬಾಳು, ಹಾಗೆ ಮಾಡೋದ್ರಿಂದ ನಿನಗೂ ಸೌಖ್ಯ, ಸಮಾಜಕ್ಕೂ ಹಿತ ಅನ್ನೋದು ಈ ಮಾತಿನ ಅಂತರ ಅರ್ಥ. ಈ ಔದಾರ್ಯ ಅನ್ನೋ ವಿಶಿಷ್ಟ ಹೃದಯ ಸಂಸ್ಕಾರ ಪ್ರತಿ ಮನುಷ್ಯನಲ್ಲೂ ಸಹಜವಾಗೇ ಇರುತ್ತೆ. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಹೇಗೆ ಅವರಿಗಿಷ್ಟವಾದ ತಿಂಡಿ ಮಾಡಿ ಕಾಯ್ತಾ ಇರ್ತೀವಿ? ಒಂದು ವೇಳೆ ಅವರು ಬರ್ದಿದ್ರೆ ಅಯ್ಯೋ ಅವ್ರಿಗೇಂತ ಮಾಡಿದ್ದು, ಅವರೇ ತಿನ್ಲಿಲ್ವಲ್ಲ ಅಂತ ಕೊರಕ್ತೀವಿ. ಇದೇ ಹೃದಯ ಸಂಪನ್ನತೆ. ಔದಾರ್ಯದ ಸಲುವಾಗಿ ಪ್ರಾಣ ತೆತ್ತವರ ಕತೆಗಳು ಕೂಡ ನಮಗೆ ಗೊತ್ತು. ಅಷ್ಟೇಕೆ ಒಬ್ಬ ದರೋಡೆಗಾರ ಕೂಡ ಅವನ ಮನೆಗೆ ಹೋದವ್ರಿಗೆ ಒಂದು ಬಟ್ಲ ಹಾಲು ಕೊಟ್ಟೇ ಕೊಡ್ತಾನೆ. ಆದ್ರಿಂದ ಹೆಚ್ಚು ಹೆಚ್ಚು ಉದಾರಿಯಾಗು, ಜತೆ ಜತೆಗೆ ನಿನ್ನ ಅಂತರಾತ್ಮವನ್ನ ಮಾತ್ರ ಭಗವಂತನಿಗೆ ಮೀಸಲಿಡು ಅಂತಾರೆ ಇಲ್ಲಿ ಡಿವಿಜಿ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೀರಾ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು.
3: ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ ಎಆರ್ ಆಪ್ ಪರ್ ಮಿಲ್ತೆ.
4: ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು.
5: ಬಾಂಗ್ಲಾ ಭಾಷಾ ಅಕೌಂಟ್, ಭಲ ಭಲ ಸಂಗೀತ, ಖಬರ್ ಅನೇಕ ರಕಮ ಭಾಳ ಪ್ರೋಗ್ರಾಮ್ ಶುನ ಯಾಚೆ.

0: আমিও শুনছি, আর আপনারা এর সাথে যোগদান করুন।
1: অর্থাৎ মারাঠি ভাষা নিউজ অন এআইআর অ্যাপ মধ্যে উপলব্ধ আছে।
2: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: കാശ്മീർ സബൈൻ ഹിന്ദ് പ്രോഗ്രാം തിച്ച് എആർ ആപ്പ് ദസ്തിയാബ്.
4: രാഗം 24x7 ഡിടിഎച്ച് വാഹിനി, എഫ്എം റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര 8 ദൂരദർശനദ ചാനലുകളും ന്യൂസ് ഓൺ എഐആർ നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಒಂದು ಮಾತು ಒಂದು ಮಾತು ನಾನು ಕೇಳಲೇ.
6: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
7: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
6: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
8: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
9: ಇಂಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್. ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
10: ಪರಂಪರೆಯನ್ನು ಪಸರಿಸುವ
11: ಐತಿಹಾಸಿಕ ಸ್ಥಳಗಳ ಪರಿಚಯ
10: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
11: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
10: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
11: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಮಹಿಷಿ ಚಕ್ರಧಾರ ಪ್ರಸ್ತುತೆ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗೆ ತಿಟ್ಟ ತಾಗ

ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ

ತಕ್ಕದಗಿಟ್ಟ ಗಿನ್ನಣ ದಾಗರಿ ಡಗಿಟ್ಟ ಗಿನ್ನಣ ತಕ್ಕದಗಿಟ್ಟ ಗಿನ್ನಣ ದಾಗರಿ ಡಗಿಟ್ಟ ಗಿನ್ನಣ.

ಫರ್ಮಾಯಿಸಿ ಚಕ್ರಧಾ.

ಶ್ರೀ ಗುರುದೇವ ಪ್ರಣಾಮ್, ಶ್ರೀ ಗುರುದೇವ ಪ್ರಣಾಮ್, ಶ್ರೀ ಗುರುದೇವ ಪ್ರಣಾಮ್. ಶ್ರೀ ಗುರುದೇವ ಪ್ರಣಾಮ್, ಶ್ರೀ ಗುರುದೇವ ಪ್ರಣಾಮ್, ಶ್ರೀ ಗುರುದೇವ ಪ್ರಣಾಮ್. ಶ್ರೀ ಗುರುದೇವ ಪ್ರಣಾಮ್, ಶ್ರೀ ಗುರುದೇವ ಪ್ರಣಾಮ್, ಶ್ರೀ ಗುರುದೇವ ಪ್ರಣಾಮ್.

0: अभी आपने सुना श्री विट्ठल कुमार राजपुरा का पखावज पर बजाया छत्ताल। आपके साथ सारंगी पर लहरा दे रहे थे श्री जगदीश बारूट। ये कार्यक्रम आकाशवाणी इंदौर की प्रस्तुति थी। इसी के साथ आज का संगीत का अखिल भारतीय कार्यक्रम संपन्न होता है।
1: यू जस्ट हर्ड झपताल प्लेड ऑन द पखावज बाय श्री विट्ठल कुमार राजपुरा। He was accompanied on the sarangi for the lehra by Shri Jagdish Barot. This program was a presentation of Akashwani Indore. With this, today's national program of music comes to an end.
2: ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನ ಕೇಳ್ತಿದ್ದೀರಾ. ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿಆರ್ ಮಾಡುವ ಸ್ವಾಗತ. ಎಂದಿನಂತೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಪ್ರಸಾರವಾಗಲಿದೆ.

ಇಂದು ಸೆಪ್ಟೆಂಬರ್ 6ನೇ ತಾರೀಕು ಪುಸ್ತಕ ಓದುವ ದಿನ. ಈ ವಿಶೇಷ ದಿನದ ಸಂದರ್ಭದಲ್ಲಿ ಪುಸ್ತಕ ಓದೋ ಹವ್ಯಾಸ, ಅದರ ಮಹತ್ವ ಮತ್ತು ಅದು ನಮ್ಮ ಬದುಕಿನಲ್ಲಿ ಮೂಡಿಸೋ ಬದಲಾವಣೆ ಕುರಿತು ಗಾನಗಂಗೆ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ.

ಹತ್ತು ಸ್ನೇಹಿತರಿಗಿಂತ ಒಂದು ಪುಸ್ತಕ ಇದ್ರೆ ಸಾಕು ಅನ್ನೋ ಮಾತಿದೆ. ಮನುಷ್ಯನ ಅತ್ಯುತ್ತಮ ಸ್ನೇಹಿತರಲ್ಲಿ ಪುಸ್ತಕ ಕೂಡ ಒಂದು. ಸ್ನೇಹಿತರು ನಮ್ಮೊಂದಿಗೆ ಕೆಲವು ಹೆಜ್ಜೆ ನಡೀಬಹುದು, ಆದರೆ ಒಂದು ಒಳ್ಳೆ ಪುಸ್ತಕ ನಮ್ಮ ಇಡೀ ಜೀವನದ ಪಯಣದಲ್ಲಿ ನಮ್ಮೊಂದಿಗೆ ಇರುತ್ತೆ. ಪುಸ್ತಕ ಓದೋದ್ರಿಂದ ಜ್ಞಾನ ಹೆಚ್ಚುತ್ತೆ, ನಮ್ಮ ಭಾಷಾ ಶ್ರೀಮಂತಿಕೆ ಹೆಚ್ಚಾಗುತ್ತೆ, ಚಿಂತನ ವ್ಯಾಪ್ತಿ ವಿಸ್ತಾರವಾಗುತ್ತೆ. ಒಂದು ಪುಸ್ತಕ ನಮ್ಮನ್ನು ನಗಿಸಬಹುದು, ಮತ್ತೊಂದು ಪುಸ್ತಕ ಕಣ್ಣೀರು ತರಿಸಬಹುದು, ನಮ್ಮ ತಪ್ಪುಗಳನ್ನ ಕೂಡ ತೋರಿಸಬಹುದು, ಇನ್ನೊಂದು ಪುಸ್ತಕ ಹೊಸ ದಾರಿಯನ್ನು ತೋರಿಸಬಹುದು. ಅದಕ್ಕೆ ಪುಸ್ತಕನ ಮೌನವಾಗಿ ಮಾತನಾಡೋ ಗುರು ಅಂತ

ಕರಿತೀವಿ. ಬನ್ನಿ ಈಗ ಒಂದು ಗೀತೆಯನ್ನ ಕೇಳಿ ಬರೋಣ. ಚಿತ್ರ ಚಲಿಸುವ ಮೋಡಗಳು, ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದಾಗಿದೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಪುಸ್ತಕ ಕೇವಲ ಕಾಗದದ ರಾಶಿಯಲ್ಲ, ಅದು ನಮ್ಮ ಜೊತೆ ಮಾತನಾಡೋ ಗೆಳೆಯ, ನಮ್ಮನ್ನು ಯೋಚಿಸುವಂತೆ ಮಾಡೋ ಗುರು, ನಮ್ಮ ಕಲ್ಪನೆಗೆ ರೆಕ್ಕೆ ಕೊಡೋ ಸ್ವಚ್ಛಂದದ ಹಕ್ಕಿ. ಪುಸ್ತಕದ ಪುಟ ತೆರೆದಾಗ ಒಂದು ಹೊಸ ಲೋಕನೇ ನಮ್ಮ ಮುಂದೆ ತೆರೆಕೊಳ್ಳುತ್ತೆ. ಆ ಲೋಕದಲ್ಲಿ ಒಂದು ಬದುಕು ಇರಬಹುದು, ಒಂದು ಕನಸು ಇರಬಹುದು, ಒಂದು ದೊಡ್ಡ ಇತಿಹಾಸ ಇರಬಹುದು, ಅಥವಾ ನಮ್ಮನ್ನೇ ನಮಗೆ ಪರಿಚಯಿಸುವಂಥ ಒಂದು ಸತ್ಯ ಇರಬಹುದು. ಪ್ರತಿದಿನ ಕೆಲವೇ ನಿಮಿಷಗಳನ್ನ ಪುಸ್ತಕಕ್ಕೋಸ್ಕರ ನಾವು ಮೀಸಲಿಟ್ಟರೆ, ಬೆಳಗ್ಗೆ ಒಂದು ಪುಟ ಓದೋದು, ಮಧ್ಯಾಹ್ನ ಕೆಲವು ಸಾಲುಗಳು, ಮಲಗೋಕ್ ಮುಂಚೆ ಒಂದು 10 ನಿಮಿಷಗಳು ಓದಬಹುದು. ಹೀಗೆ ಈ ಸಣ್ಣ ಅಭ್ಯಾಸನೇ ಮುಂದೆ ದೊಡ್ಡ ಸಂಪತ್ತಾಗಿ ರೂಪುಗೊಳ್ಳುತ್ತೆ.

ಒಂದು ಸಿನಿಮಾ ಕಥೆ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯ ಶಂಕರ್, ರಾಗ ಸಂಯೋಜನೆ ರಾಜನ್ ನಾಗೇಂದ್ರ.

ಮಕ್ಕಳಿಗೆ ಪುಸ್ತಕ ಕೊಟ್ಟರೆ ಅವರಿಗೆ ಕೇವಲ ಕಥೆ ಸಿಗಲ್ಲ, ಕನಸು ಕಾಣು ಕಣ್ಣುಗಳು ಸಿಗುತ್ತೆ. ಯುವಕರಿಗೆ ಪುಸ್ತಕ ಕೊಟ್ಟರೆ ಅವರಿಗೆ ಕೇವಲ ಮಾಹಿತಿ ಸಿಗಲ್ಲ, ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋ ಚಿಂತನೆ ಸಿಗುತ್ತೆ. ವಯಸ್ಕರಿಗೆ ಪುಸ್ತಕ ಕೊಟ್ಟರೆ ಅವರಿಗೆ ಕೇವಲ ಮನರಂಜನೆ ಸಿಗಲ್ಲ, ಅನುಭವಗಳನ್ನು ಮತ್ತಷ್ಟು ಆಳವಾಗಿ ನೋಡೋ ದೃಷ್ಟಿ ಸಿಗುತ್ತೆ. ಹಾಗಾಗಿ ಓದಿಗೆ ವಯಸ್ಸಿನ ಮಿತಿ ಇಲ್ಲ, ಪುಸ್ತಕಕ್ಕೆ ಕಾಲದ ಮಿತಿ ಇಲ್ಲ. ಹೌದು, ಪುಸ್ತಕ ಓದೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ನಮಗೆಲ್ಲ ತಿಳಿದಿದೆ. ಇಂದಿನ ವೇಗದ ದಿನಚರಿಯಲ್ಲಿ ಮೊಬೈಲ್ಗಳು, ಸಾಮಾಜಿಕ ಜಾಲತಾಣಗಳು, ಬಹುವಿಧ ಮನರಂಜನಾ ಮಾಧ್ಯಮಗಳು ನಮ್ಮ ಸಮಯನೇ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಎಲ್ಲಿದ್ರೆ ಪುಸ್ತಕ ಓದೋಕ್ಕೆ ಟೈಮು ಅಂತೀರಾ? ಪುಸ್ತಕ ಓದೋ ಅಭ್ಯಾಸನ ಹೇಗೆ ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದು, ಓದೋ ಹವ್ಯಾಸನ ಹೇಗೆ ಬೆಳೆಸ್ಕೊಳ್ಳೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಗೀತೆಯನ್ನು ಕೇಳಿ ಬಂದ ನಂತರ.

ಭಾರತ ಮಾತೆಗೆ ಜೈ.

ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕರುಳಿನ ಕರೆ ಚಿತ್ರದ ಗೀತೆಯನ್ನು ಕೇಳ್ಬಂದ್ವಿ. ನಾವು ಕೊನೆ ಬಾರಿ ಒಂದು ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಮುಗಿಸಿದ್ದು ಯಾವಾಗ ನೆನಪಿಸ್ಕೊಳ್ಳೋಣ, ಬಹುಶಃ ಬಹಳ ದಿನಗಳೇ ಆಗಿರಬೇಕು. ಹಾಗಾದರೆ ಈ ಪುಸ್ತಕ ಓದುವ ದಿನದಂದು ಒಂದು ಸಂಕಲ್ಪ ಮಾಡಿ ಪ್ರತಿದಿನ ಕನಿಷ್ಠ 10 ಪುಟ ಓದೋಣ ಅಂತ ಒಂದು ಸಂಕಲ್ಪ ಮಾಡಬೇಕು. ವಾರಕ್ಕೆ ಒಂದು ಪುಸ್ತಕ ಓದೋಕ್ಕೆ ಪ್ರಯತ್ನಿಸಬೇಕು. ಓದಿದ ಪುಸ್ತಕದ ಬಗ್ಗೆ ಸ್ನೇಹಿತರ ಜೊತೆ, ಕುಟುಂಬದವ್ರ ಜೊತೆ ಯಾವ ಕಥೆ ಓದಿದ್ವಿ, ಏನು ಕಾದಂಬರಿ ಓದಿದ್ವಿ, ಇವತ್ತು ಎಷ್ಟು ಪದಗಳನ್ನ, ಹೊಸ ಪದಗಳು ನಮಗೆ ಪರಿಚಯ ಆಯಿತು, ಹೀಗೆ ನಾವು ಮಾತಾಡಿ ಹಂಚಿಕೊಳ್ಬಹುದು. ಆಗ ಭಾಷಾ ವಿಜ್ಞಾನ ತನಗ್ತಾನೆ ಬೆಳೀತಾ, ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಮನುಷ್ಯನ ಮನಸ್ಸು ಮಂಗನಂತೆ ಅಂತ ನಮಗೆ ಗೊತ್ತು. ಅನುಕರಣೆ ಮಾಡೋದು ಮನುಷ್ಯನ ಸಹಜ ಸ್ವಭಾವ. 10 ಜನರ ಕೈಲಿ ಮೊಬೈಲ್ ಇದ್ದರೆ 11ನೇಯವರು ಮೊಬೈಲ್ ಸ್ಕ್ರೋಲ್ ಮಾಡೋ ಅಭ್ಯಾಸ ಬೆಳೆಸ್ಕೋತಾರೆ. ಪೋಷಕರ ಕೈಲಿ ಮೊಬೈಲ್ ಇದ್ದರೆ ಮಕ್ಕಳು ಸದಾ ಮೊಬೈಲ್ ಬೇಕು ಅಂತ ರಚ್ಚೆ ಹಿಡಿತಾರೆ. ಹಿರಿಯರಾದವರು ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನೇ ಮಕ್ಕಳು ಅನುಕರಣೆ ಮಾಡ್ತಾರೆ. ಅದಕ್ಕೆ ಹಿರಿಯರಾದ ನಾವು ಮಕ್ಕಳಿಗೆ ತಿಳುವಳಿಕೆ ಹೇಳೋದನ್ನು ಕಡಿಮೆ ಮಾಡಿ ಪುಸ್ತಕಗಳನ್ನ ಓದೋ ಹವ್ಯಾಸ ಬೆಳೆಸ್ಕೊಂಡ್ರೆ ಮಕ್ಕಳು ಕೂಡ ನಾವು ಮಾಡೋದನ್ನೇ ಅನುಕರಣೆ ಮಾಡ್ತಾರೆ.

5 ವರ್ಷದ ಒಳಗಿನ ಮಕ್ಕಳಿಗೆ ಬಣ್ಣ ಬಣ್ಣದ ಆಕರ್ಷಕ ಚಿತ್ರಗಳ ಸಹಿತ ಬೋರ್ಡ್ ಬುಕ್ಸ್ ಅಂತ ದಪ್ಪ ರೊಟ್ಟಿನ ಸಣ್ಣ ಸಣ್ಣ ಪುಸ್ತಕಗಳು ಸಿಗುತ್ತೆ. ಇದರ ಹಾಳೆಗಳನ್ನ ದಪ್ಪ ರೊಟ್ಟಿನಿಂದ ಮಾಡಿರ್ತಾರೆ. ತಿಳುವಳಿಕೆ ಇಲ್ದಿರೋ ಸಣ್ಣ ಮಕ್ಕಳು ಕೆಲವೊಮ್ಮೆ ಪುಸ್ತಕನ ಎಸಿತಾರೆ, ಹರಿಯಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಂಥ ಪುಸ್ತಕಗಳು ಹಾಳಾಗದೆ ಗಟ್ಟಿಯಾಗಿ ಹಾಗೆ ಇರುತ್ತೆ, ಅದರಲ್ಲಿ ಆಕರ್ಷಕವಾದ ಚಿತ್ರಗಳು ಇರುತ್ತೆ, ಮಕ್ಕಳಿಗೆ ದಿನೇ ದಿನೇ ಅದರ ಪರಿಚಯ ಆಗ್ತಾ ಹೋಗುತ್ತೆ. ಎಳೆ ಮಕ್ಕಳಿಗೆ ಪೋಷಕರು ಇಂಥ ಬೋರ್ಡ್ ಬುಕ್ಸ್ಗಳನ್ನ ಪರಿಚಯ ಮಾಡಿಸೋದ್ರಿಂದ ಓದೋ ಹವ್ಯಾಸಕ್ಕೆ ಬೀಜ ಬಿತ್ತದಂತೆ ಆಗತ್ತೆ. ಇನ್ನು 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸಣ್ಣ ನೀತಿ ಕಥೆಗಳ ಅನೇಕ ಚಿತ್ರಸಹಿತ ಇರೋ ಪುಸ್ತಕಗಳು ಸಿಗುತ್ತೆ. ಇಂಥ ಚಿತ್ರಸಹಿತ ಇರೋ ಪುಸ್ತಕಗಳು ಮಕ್ಕಳ ಮನಸ್ಸಿನಲ್ಲಿ ಕಲ್ಪನಾ ಲೋಕವನ್ನೇ ಸೃಷ್ಟಿ ಮಾಡಿ ಅವರ ಕೆಲಸಗಳಲ್ಲಿ ಕ್ರಿಯಾತ್ಮಕತೆ ರಚನಾತ್ಮಕತೆಯನ್ನು ಹುಟ್ಟುಹಾಕತ್ತೆ. ಇಂಥ ಪುಸ್ತಕಗಳ ಜೊತೆ ಹಿರಿಯರಾದ ನಾವು ಕೇವಲ 10-15 ನಿಮಿಷ ಪ್ರತಿನಿತ್ಯ ಕಾಲ ಕಳೆದರೆ ಸಾಕು, ಆ ಅಮೂಲ್ಯವಾದ ಸಮಯ ಈ ವೇಗದ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡೋ ಬೆಲೆ ಕಟ್ಟಲಾಗದ ಉಡುಗೊರೆ ಅಂತ ಆಗತ್ತೆ. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಮೊದಲಿಗೆ ಶ್ರೀ ಚಾರ್ಸೌ ಬೀಸ್ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಮನ್ನಾಡೆ ಹಾಗೂ ಸಂಗಡಿಗರು. ಸಾಹಿತ್ಯ ಶೈಲೇಂದ್ರ, ಸಂಗೀತ ಶಂಕರ್ ಜೈಕಿಶನ್ ಅವರದಾಗಿದೆ.

ಕಿಶೋರ್ ಕುಮಾರ್, ಮನ್ನಾಡೆ ಹಾಗೂ ಮೆಹಮೂದ್ ಅವರ ಧ್ವನಿಯಲ್ಲಿ ಪಡೋಸನ್ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ರಾಜೇಂದ್ರ ಕಿಶನ್, ರಾಗ ಸಂಯೋಜನೆ ಆರ್ ಡಿ ಬರ್ಮನ್ ಅವರದಾಗಿದೆ.

ಸಜ್ಜಂ ಸಕಜಂ ಸಕನಂ ಸಕರಂ ಸತ್ಯ ಸಂಕಿರ ದಕ್ಷಿಣಗಿರಿ ಸತ್ತಜ್ಜಂ ಸಕಜಂ ಸಕನಂ ಸಕರಂ ಸತ್ಯ ಸಂಕಿರ ದಕ್ಷಿಣಗಿರಿ ಸತ್ತಜ್ಜರಿ ಸದನ ಸಜ್ಜನು ಸದನು ಸತ್ಯಮಿ ಸದಿನಿ ಸತ್ಯನು ಸಚಿತ ಸರಿತ ಜನತ ಜನುತ.

0: ಗಾರೆ ಗಾರೆ
1: ಗಾರೆ
0: ಗಾರೆ
1: ಸೂರ ಬದಲ
0: ಗಾರೆ ಗಾರೆ
1: ಗಾರೆ ಸೂರಕ್ಕಿದ್ದಾರೆ ಇನ್ನಾಯ ಇದು.

ಮರತ

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಹಮ್ ತುಮ್ ಅವ್ರ ವೋ ಚಿತ್ರದ ಗೀತೆಯನ್ನ ಕೇಳೋಣ.

ಮೆಹಬೂಬಾ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಬಂದೆವು. ಕಿಶೋರ್ ಕುಮಾರ್ ಅವರ ಕಂಠಸಿರಿಯಲ್ಲಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮಧ್ಯ ಕರ್ನಾಟಕದ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇಂಟೇಕ್ ಪಾಯಿಂಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ 29.9 ಟಿಎಂಸಿ ನೀರು ಹರಿಸುವ ಉದ್ದೇಶವಿರಿಸಲಾಗಿದೆ. 4 ಜಿಲ್ಲೆ 12 ತಾಲೂಕುಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ. ದಶಕಗಳ ಕಾಲ ಕನಸಾಗಿದ್ದ ಈ ಯೋಜನೆ ಇಂದು ನನಸಾಗುತ್ತಿದೆ ಎಂದು ಸಚಿವರು ಹರ್ಷ ವ್ಯಕ್ತಪಡಿಸಿದರು.
1: ಭದ್ರಾ ಮೇಲ್ದಂಡೆ ಯೋಜನೆ ಕನಸು ಇವತ್ತು ನನಸಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದೀವಿ. ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ 4 ಜಿಲ್ಲೆಗಳ ಮತ್ತು 12 ತಾಲೂಕುಗಳು ಸಂಬಂಧಿಸಿದಂತ ಈ ಒಂದು ಯೋಜನೆ. ಇದಕ್ಕೆ ಸಂಬಂಧಿಸಿದಂತೆ 29.9 ಟಿಎಂಸಿ ನೀರು ಹಂಚಿಕೆ ಆಗಿರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ. ಬರಗಾಲ ಇದೆ, ಅದಕ್ಕೆ ವಾಟರ್ ಅಲೋಕೇಶನ್ ಅನ್ನು ಮಾಡಿ ಈಗಿನ ನೀರಾವರಿ ಸಚಿವರು ಸನ್ಮಾನ್ಯ ಚಲುವರಾಯ ಸ್ವಾಮಿಯವರು, ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಬಹಳ ಆಸ್ತಿ ವಹಿಸಿ ಇದನ್ನು ಒಂದು ವೇಗವಾಗಿ ಮಾಡಿ ಇಲ್ಲಿಂದ ಹೋಗಿ ಒಂದು ವಾರಕ್ಕೆ ನಮ್ಮ ಗೂನೂರವರೆಗೂ ನೀರು ಬರ್ತದೆ, ಅಲ್ಲಿ ಸೇರ್ತದೆ. ಅದಾದ ನಂತರ ನಾವು ಇದರ ಒಂದು ನೆನಪಾಗಿ ಸಾರ್ವಜನಿಕ ಸಭೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಪಕ್ಷಾತೀತವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಚಿತ್ರದುರ್ಗದಲ್ಲಿ ಆಯೋಜಿಸ್ತಾ ಇದ್ದೀವಿ.
0: ತುಮಕೂರು ತಾಲೂಕು ಹಿರೇಹಳ್ಳಿ ಕೆರೆ ಪರಿಸರಕ್ಕೆ ಭೇಟಿ ನೀಡಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ 18 ಎಕರೆ ಕೆರೆಯಲ್ಲಿ ಅರ್ಧದಷ್ಟು ಒತ್ತುವರಿಯಾಗಿದ್ದು ಕೂಡಲೇ ತೆರವುಗೊಳಿಸಬೇಕು ಹಾಗೂ ಪುನಶ್ಚೇತನಕ್ಕೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಕ್ರೀಡಾಪಟುಗಳ ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಪೋಷಣೆಗೆ ವಿಶೇಷ ಕಾಳಜಿ ವಹಿಸಲಾಗುತ್ತಿದೆ. ಪೌಷ್ಟಿಕ ಆಹಾರದ ಸಮರ್ಪಕ ಪೂರೈಕೆಗಾಗಿ ಕ್ರೀಡಾ ಇಲಾಖೆಯಿಂದ ಪೌಷ್ಟಿಕ ತಜ್ಞರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕೋತ್ಸವ 16 ಹಾಗೂ 17 ತಾರೀಖಿನಂದು ಆಯೋಜಿತವಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದತೆ ನಡೆಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಂಕೋಲಾದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅಂಕೋಲಾದ ನಾಡವರ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಪ್ರದಾನಿಸಿ ಮಾತನಾಡಿದರು. ಡಿಜಿಟಲ್ ಗ್ರಂಥಾಲಯ ಯೋಜನೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಿಂದ 1 ಕೋಟಿ ರೂಪಾಯಿ ಹಾಗೂ ಉಳಿದ ಮೊತ್ತವನ್ನು ಶಾಸಕರ ಅನುದಾನದಡಿ ಭರಿಸುವುದಾಗಿ ತಿಳಿಸಿದರು. 2026-27 ಸಾಲಿನ ಬೆಳಗಾವಿ ಶೈಕ್ಷಣಿಕ ವಿಭಾಗದ ಮಲೆನಾಡ ಗಾಂಧಿ ಶ್ರೀ ಗೋವಿಂದೇಗೌಡ ಉತ್ತಮ ಶಾಲಾ ಪ್ರಶಸ್ತಿಗೆ ಹಳಿಯಾಳ ಪಟ್ಟಣದ ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 1 ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆ ಹಾಗೂ ಸಂತಸದ ವಿಷಯ ಎಂದು ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ. ಮಾದಕ ವಸ್ತು ಹಾಗೂ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕೆ

0: ಯುವಜನತೆ ಶ್ರಮಿಸಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾ ಎಸ್ಟಿ ಶರಣಪ್ಪ ಹೇಳಿದ್ದಾರೆ. ಕೋಟ್ಪಾ ತಿದ್ದುಪಡಿ ಕಾಯ್ದೆ 2024 ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸದಿಲ್ಲಿಯ ವೈಟಲ್ ಸ್ಟ್ರಾಟಜಿ ನಿರ್ದೇಶಕ ಡಾ ಅಮಿತ್ ಯಾದವ್ ಮಾತನಾಡಿ, ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ನಿಯಮಗಳ ಬಗ್ಗೆ ಪೊಲೀಸ್ ಸಿಬ್ಬಂದಿಗೆ ತಿಳಿಸಿದರು. ಇಂದು ಕನ್ನಡದ ಪ್ರಥಮ ರಾಷ್ಟ್ರಕವಿ ಬಿರುದಾಂಕಿತ ಮಂಜೇಶ್ವರ ಗೋವಿಂದಪೈ ಅವರ ಪುಣ್ಯತಿಥಿ. ಮಹಾನ್ ಕವಿ ಹಾಗೂ ಸಂಶೋಧಕ ಮಂಜೇಶ್ವರ ಗೋವಿಂದಪೈ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಜುಲೈ ತಿಂಗಳಾಂತ್ಯದವರೆಗೆ 2144 ಕರುಳುಬೇನೆ ಪ್ರಕರಣಗಳು, 33 ಡೆಂಘಿ, 8 ಚಿಕೂನ್ ಗುನ್ಯ, 5 ಮಲೇರಿಯಾ, 10 ಆನೆಕಾಲು ರೋಗ ಹಾಗೂ 10 ಇನ್ಫ್ಲೂಯೆನ್ಸಾ ಪ್ರಕರಣಗಳು ವರದಿಯಾಗಿವೆ. ಪ್ರಧಾನಮಂತ್ರಿ ಬೆಳೆ ಸುರಕ್ಷಾ ವಿಮೆ ಯೋಜನೆಯಡಿ ಧಾರವಾಡ ಜಿಲ್ಲೆಯ 140,340 ರೈತರು ಹೆಸರು ನೋಂದಾಯಿಸಿದ್ದಾಗಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 153 ರೈತರು ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ವಿದುಷಿ ರಮ್ಯಾ ಭಾರದ್ವಾಜ್. ಭರತನಾಟ್ಯಂ ನೃತ್ಯ ಕಲಾವಿದೆ. ತಂಜಾವೂರು ಶೈಲಿಯಲ್ಲಿ ತರಬೇತಿ ಪಡೆದಿರುವ ಇವರು ವಿದ್ವತ್ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆಯೇ ತಂಜಾವೂರಿನ ತಮಿಳು ವಿಶ್ವವಿದ್ಯಾನಿಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿರುವ ಇವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಮಕ್ಕಳಿಗೆ ಭರತನಾಟ್ಯ ತರಬೇತಿ ಕೂಡ ನೀಡ್ತಾ ಇದ್ದಾರೆ. ಅವರ ಕಲಾ ಪ್ರಯಾಣ ಮತ್ತು ನೃತ್ಯದ ಅನುಭವದ ಕುರಿತು ಇವತ್ತಿನ ವನಿತಾ ವಿಹಾರದಲ್ಲಿ ನಾವು ಮಾತಾಡೋಣ. ನೃತ್ಯದಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬೆಳೆಯಿತು, ನಿಮ್ಮ ಬಾಲ್ಯದ ಜೀವನ, ನಿಮ್ಮ ಎಜುಕೇಷನ್ ಅಂಡ್ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ.
1: ಮೈಸೂರಿನಲ್ಲೇ ನನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೇನೆ. 8ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ನನಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಭಾಗವಹಿಸ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮದಲ್ಲೂ ನನ್ನ ಸ್ಕೂಲ್ ಡೇ ನಲ್ಲಿ ತುಂಬಾ ಮಾಡ್ತಾ ಇದ್ದೆ. ಆದ್ರಿಂದ ನಮ್ಮ ಟೀಚರ್ ಕರೆದು ನಮ್ಮ ತಾಯಿಗೆ ಈ ತರ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಸೇರಿಸಿ ಅಂತ ಹೇಳಿದ್ರು. ನಮ್ಮ ತಾಯಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು, ಸೊ ನನಗೂ ಆಸಕ್ತಿ ಇದೆ ಅಂತ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಯ್ತು. ತಕ್ಷಣ ಕರ್ಕೊಂಡು ಹೋಗಿ ಗುರುಗಳನ್ನ ಹುಡುಕಿ ಸೇರಿಸಿದ್ರು. ಸೊ ಅಲ್ಲಿಂದ ನನ್ನ ನೃತ್ಯದ ಕಲಿಕೆ ಶುರುವಾಯ್ತು. ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ, ತುಂಬಾನೇ ಪ್ರೋತ್ಸಾಹ ಕೊಟ್ಟು ತುಂಬಾನೇ ಆಸಕ್ತಿಯಿಂದ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅವರು ಕೆಲಸ ಮಾಡ್ತಾ ಇದ್ರು ಸ್ಪೀಚ್ ಅಂಡ್ ಹಿಯರಿಂಗ್ ನಲ್ಲಿ, ಆದ್ರೂ ಕೂಡ ವೀಕೆಂಡ್ಸ್ ನಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ರು. ಸೊ ನಾನು ಅಲ್ಲೇ ಶಾಲೆ ಮುಗಿಸಿ ಮುಗಿಸೋಷ್ಟೊತ್ತಿಗೆ ಜೂನಿಯರ್ ಆಮೇಲೆ ಸೀನಿಯರ್ ಎಕ್ಸಾಮ್ಸ್ನ ಮುಗಿಸ್ಕೊಂಡೆ. ತದನಂತರ ರೋಹಿಣಿ ಚಂದ್ರಮೋಹನ್ ಹಾಗೂ ನಂದಿನಿ ಈಶ್ವರ್ ಅವರ ಹತ್ರ ನನ್ನ ಮುಂದಿನ ವಿದ್ವತ್ ಪರೀಕ್ಷೆಯ ಕಲಿಕೆಯನ್ನು ಮುಂದುವರಿಸ್ಕೊಂಡು ಹೋದೆ. ಹಾಗೆ ಕೂಡ ನಾನು ಇಂಜಿನಿಯರಿಂಗ್ನ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ನಲ್ಲಿ ಮಾಡ್ತಾ ಬಂದೆ. ಅದೇ ಸಮಯದಲ್ಲಿ ವಿದ್ವತ್ ಕೂಡ ಪರೀಕ್ಷೆ ಮುಗಿಸ್ಕೊಂಡ್ವಿ. ಆಮೇಲೆ ಹಾಗೆ ನಂದಿನೀಶ್ವರ್ ಅವ್ರ ಹತ್ರ ನಾವು ಕಲಿತಾ ಇದ್ದಾಗ ಬಹಳಷ್ಟು ನೃತ್ಯದ ಒಂದು ಹೊಸ ಪ್ರಕಾರನೇ ಅವರು, ಹೊಸ ಬೇರೆ ಬೇರೆ ವೆರೈಟೀಸ್ ಏನಿದೆ, ದೃಷ್ಟಿಕೋನ ಏನಿದೆ, ಅದನ್ನು ನಮಗೆ ತಿಳಿಸ್ಕೊಟ್ರು. ಮುಂಚೆಲ್ಲ ಬರೀ ಎಕ್ಸಾಮ್ ಸಿಲೆಬಸ್, ಎಕ್ಸಾಮ್ ರೀತಿಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಎಕ್ಸಾಮ್ ಮುಗಿಸಿ ವಿದ್ವತ್ ಆದ್ಮೇಲೆ ಅರಂಗೇಟ್ರಂ ಮಾಡಿಸಿದ್ರು ನಮ್ಮ ಗುರುಗಳು. ಸೊ ಅರಂಗೇಟ್ರಂ ಆದ್ಮೇಲೆ ನಮ್ ನಿಜವಾದ ನೃತ್ಯ ಕಲಿಕೆ ಶುರು ಆಗತ್ತೆ ಅಂತ ನನಗೆ ಅನಿಸ್ತು. ಹೊಸ ಪ್ರಯೋಗಗಳಿಗೆ ನಮ್ನೆಲ್ಲ ಜೋಡಿಸ್ಕೋತಾ ಇದ್ರು. ಅದನ್ನ ಹೇಗೆ ನಾವು ಶುರು ಮಾಡಬೇಕು, ಒಂದು ಪ್ರಯೋಗನ, ಕಾನ್ಸೆಪ್ಟ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅದ್ರ ಸ್ಕ್ರಿಪ್ಟ್ ಬರ್ಕೋಬೇಕು, ಅದನಂತರ ಹೇಗೆ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಸಂಗೀತ ಸಂಯೋಜನೆಯಿಂದ ಜೊತೆಗೆ ಲೈವ್ ಮ್ಯೂಸಿಕ್ ಜೊತೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ತುಂಬಾ ಕಲಿತೆ ನಾನು ಅವ್ರ ಹತ್ರ. ವಾಪಸ್ ಎಷ್ಟು ಗಂಟೆ ಕ್ಲಾಸ್ ಮುಗಿಯತ್ತೆ ಅಂತ ನಮ್ಗೆ ಇವತ್ತು ನಾವು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಸೊ ಆತರ ಗುರುಕುಲ ಪದ್ಧತಿನಲ್ಲಿ ನಮ್ಗೆ ಪಾಠ ನಡೀತಾ ಇತ್ತು.
0: ಇಂಜಿನಿಯರಿಂಗ್ ಕಲ್ತರೂ ಕೂಡ ಇವಾಗ ನಿಮ್ಮ ಒಲವು ಮಾತ್ರ ನೃತ್ಯದ ಕಡೆನೇ ಇದೆ, ಯಾಕಂದ್ರೆ ನೀವು ವೃತ್ತಿಯನ್ನಾಗಿ ನೀವು ಇಂಜಿನಿಯರಿಂಗ್ ಪದವಿಯನ್ನ ಕಂಟಿನ್ಯೂ ಮಾಡಿಲ್ಲ.
1: ಹೌದು, ನನಗೆ ಡಿಸೈನ್ ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಇತ್ತು. ಅದ್ರಲ್ಲಿ ಕೆಲಸ ಮಾಡಿದೆ 5 ವರ್ಷ ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ಗೆ

0: ಅನ್ಸ್ಲಿಲ್ಲ. ಮುಂಚೆಯಿಂದ ನೃತ್ಯದ ಮೇಲೆ ಜಾಸ್ತಿ ಒಲಿವಿದ್ದಿದ್ರಿಂದ ಅದನ್ನು ಬಿಟ್ಟಿರ್ಲಿಲ್ಲ, ಬಟ್ ಮನ್ಸಲ್ಲಿ ಇತ್ತು ನನ್ ಮುಂದೆ ಇದನ್ನೇ ಮಾಡೋದು ಅಂತ ಒಂದು ದೃಢವಾದ ಒಂದು ನಂಬಿಕೆ ಇತ್ತು.
1: ಓಕೆ, ಸೊ ಈ ಭರತನಾಟ್ಯಂ ನೃತ್ಯ ವಿಧದಲ್ಲಿ ಯಾವುದೆಲ್ಲ ಶೈಲಿಗಳು ಬರ್ತವೆ ರಮ್ಯಾ ಅವರೇ?
0: ಭರತನಾಟ್ಯದಲ್ಲಿ ಸಾಕಷ್ಟು ಶೈಲಿಗಳಿದೆ. ತಂಜಾವೂರು ಶೈಲಿ, ಮೈಸೂರು ಶೈಲಿ, ಕಲಾಕ್ಷೇತ್ರ, ಬಳವೂರು, ಆತರ ಬಹಳಷ್ಟು ಶೈಲಿಗಳಿದೆ. ನಮ್ಮ ಗುರುಗಳು ಕಲಿತಾ ಇದ್ದಿದ್ದು ತಂಜಾವೂರು ಶೈಲಿನಲ್ಲಿ ನಮಗೆ ಪಾಠ ಆಗಿರೋದು. ಇದರದ್ದು ಒಂದು ವಿಶಿಷ್ಟ ಏನಂತಂದ್ರೆ ಇದರಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ರಾಗ ಛಾಯೆ ಹೇಗೆ ಹೋಗುತ್ತೆ ಅದೇ ರೀತಿ ನಾವು ಸಾಹಿತ್ಯದ ಅಭಿನಯನ ಹಂಗೆ ತಗೊಂಡು ಹೋಗ್ತೀವಿ. ಸೊ ಅದರಲ್ಲಿ ಸಂಗೀತಕ್ಕೆ ಹೆಚ್ಚು ಮಹತ್ವ ರಾಗ ಛಾಯೆಗೆ ಇದೆ.
1: ಈಗ ಅದರಲ್ಲಿ ಭಂಗಿಗಳು, ಪೋಶ್ಚರ್ಸ್ ಎಲ್ಲ ಇಂಪಾರ್ಟೆಂಟ್. ಕಣ್ಣಿನ ಹಾವ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಭರತನಾಟ್ಯಮಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಏನಾದರೂ ಚೇಂಜ್ ಅಂದ್ರೆ ಡಿಫ್ರೆನ್ಸಸ್ ಇದೆಯಾ ಬೇರೆ ಬೇರೆ ವಿಧದಲ್ಲಿ?
0: ಇಲ್ಲ ಇಲ್ಲ, ಒಂದೇ ಇದು ನಾಟ್ಯಶಾಸ್ತ್ರ ಒಂದೇ ಎಲ್ಲದಕ್ಕೂ. ಶೈಲಿ ಅಂತಂದ್ರೆ ನಾವೀಗ ಬೇರೆ ಬೇರೆ ಸ್ಟೆಪ್ಸ್ ಅದನ್ನ ಅಡುವುಗಳು ಅಂತ ಕರಿತೀವಿ.
1: ಓಕೆ,
0: ಅದನ್ನ ಒಂದು ಡಾನ್ಸ್ ಐಟಮ್ ಕಲಿಯಕ್ಕಿಂತ ಮುಂಚೆ ಬೇರೆ ಬೇರೆ ಸ್ಟೆಪ್ಸ್ನ ಕಲ್ತ್ಕೋತೀವಿ. ಅದನ್ನ ಮಾಡೋ ರೀತಿನಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ಕೈ ಇಟ್ಕೊಳ್ಳೋ ಪೊಸಿಷನ್ ಆಗ್ಲಿ, ಕಾಲ್ ಮಾಡೋ ಪೊಸಿಷನ್ ಆಗ್ಲಿ, ಕೆಲವೊಂದ್ರಲ್ಲಿ ವ್ಯತ್ಯಾಸ ಇರುತ್ತೆ, ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ.
1: ಓಕೆ,
0: ಮತ್ತೆ ಎಲ್ಲಾ ಭಂಗಿ ಎಲ್ಲಾ ಸ್ಟೈಲ್ ಅದರದೇ ಒಂದು ವಿಶಿಷ್ಟತೆ ಇರುತ್ತೆ. ಕೆಲವು ನೃತ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಅದೇ ರೀತಿ ತಂಜಾವೂರು ಶೈಲಿನಲ್ಲಿ ಸಂಗೀತದ ರಾಗ ಛಾಯೆಗೆ ಹೆಚ್ಚು ಮಹತ್ವ ಇದೆ.
1: ಲೈವ್ ಒಬ್ರು ಸಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ರೆಕಾರ್ಡೆಡ್ ಮ್ಯೂಸಿಕ್ ಗೆ ಪರ್ಫಾರ್ಮ್ ಮಾಡ್ತೀರಾ?
0: ಎರಡು ಮಾಡ್ತೀವಿ, ಎರಡು ಮಾಡ್ತೀವಿ. ಬಟ್ ಏನಂದ್ರೆ ಲೈವ್ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ, ನಮ್ಗೆ ಕಂಪೋಸಿಷನ್ಗೆ ಕೊರಿಯೋಗ್ರಫಿಗೆ ತುಂಬಾ ಹೆಚ್ಚು ಅವಕಾಶ ಇರುತ್ತೆ.
1: ಓಕೆ,
0: ಎಷ್ಟು ನಾವು ಅಲ್ಲಿ ಕತೆ ಏನ್ ತೋರಿಸ್ಬೇಕು ಅಂತ ಇದೀವಿ, ಅದಕ್ಕೆ ಎಷ್ಟು ಸಮಯ ಬೇಕೋ ನಾವು ಅಷ್ಟು ಅಲ್ಲಿ ಅಳವಡಿಸ್ಕೋಬಹುದು. ರೆಕಾರ್ಡೆಡ್ ಆದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ.
1: ಓಕೆ ಓಕೆ, ಬೇರೆ ಬೇರೆ ಗುರುಗಳತ್ರ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ಬೇರೆ ಬೇರೆ ಗುರುಗಳತ್ರ ನೀವು ಏನೇನ್ ಕಲ್ತ್ಕೊಂಡ್ರಿ, ಅಂಡ್ ಹೇಗೆ ಒಬ್ಬರ ಟೀಚಿಂಗ್ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಿಮ್ಮ ಮನಸ್ಸಿಗೆ?
0: ಒಬ್ಬೊಬ್ಬರು ಗುರುಗಳದು ಒಂದೊಂದು ವೈಶಿಷ್ಟ್ಯ,
1: ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಅಂಶಗಳನ್ನ ಕಲಿಯೋ ಸ್ಕೋಪ್ ಇರುತ್ತೆ. ಸೊ ನಿಮ್ಗೆ ಅದು ಹೇಗೆ ಹೆಲ್ಪ್ ಆಯ್ತು ಬೇರೆ ಬೇರೆ ಗುರುಗಳ ಹತ್ರ ಕಲ್ತಿರೋದು?
0: ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ ಹೇಳಿ, ಅವರು ನನಗೆ ಮೊದಲನೇ ಹೆಜ್ಜೆ ಹಾಕೋದನ್ನ ಹೇಳ್ಕೊಟ್ಟಿದ್ದು. ಅವರ ಗುರುಗಳು ಚಂದ್ರಮತಿ ಅಂತ ಹೇಳಿ, ಅವರು ತುಂಬಾ ವೆರೈಟಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ಜಾನಪದ ನೃತ್ಯಗಳನ್ನ ಕೂಡ ತುಂಬಾ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ವೆರೈಟಿ ನಮ್ಗೆ ತಂದ್ಕೊಡ್ತಾ ಇದ್ರು, ಅಂಡ್ ಯಾವುದೇ ಒಂದು ಹೊಸ ಹಾಡ್ನ ತಗೊಂಡು ಮಾಡಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಚಿಕ್ಕಂದ ನಾವು ಈಗ ಹನುಮಾನ್ ಚಾಲೀಸ್ ತಗೊಂಡು ಮಾಡೋದು ಆತರ ಯಾವ್ದಾದ್ರು ಒಂದು ತಗೊಂಡು ಮಾಡೋದಕ್ಕೆ ತುಂಬಾ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ರೋಹಿಣಿ ಚಂದ್ರಮೋಹನ್ ಹತ್ರ ವಿದ್ವತ್ ಪಾಠಕ್ಕೆ ಹೋಗ್ತಾ ಇದ್ದೆ. ಅವರು ನೃತ್ಯದಲ್ಲಿ ನಮ್ಮ ಅಂಗಶುದ್ಧಿ, ದೇಹದ ಅಂಗಶುದ್ಧಿ ಎಷ್ಟು ಮುಖ್ಯ, ಅರಮಂಡಿ ಕೂತ್ಕೊಳ್ಳೋದಾಗ್ಲಿ, ನಾವು ಕೈನ ಹಿಡಿಯೋದಾಗ್ಲಿ, ಮತ್ತೆ ಕಣ್ಣಿನ ಚಲನೆ,
1: ಹೌದು
0: ಒಂದೊಂದು ಸ್ಟೆಪ್ಗೂ ಕೂಡ ಅದೇ ಕಣ್ಣಿನ ಚಲನೆ ಬರಬೇಕು, ಆಗ್ಲೇ ಅದರ ಅಂದ ಎದ್ದು ಕಾಣೋದು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಸ್ತ ಮುದ್ರೆಗಳು ಒಂದೊಂದಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಎಷ್ಟು ನಾವು ಖುಷಿಯಾಗಿ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವಾಗ ನೋಡೋರ್ಗೂ ಅಷ್ಟೇ ಖುಷಿ ಆಗತ್ತೆ. ಸೊ ಅದ್ರ ಬಗ್ಗೆ ತುಂಬಾನೇ ಅವರು ಬೆಳಕು ಚೆಲ್ಲಿದ್ರು. ತದನಂತರ ನಂದಿನಿ ಈಶ್ವರ್ ಅವ್ರ ಜೊತೆಗೇನೆ ಎರಡು ಕ್ಲಾಸ್ನ ಒಟ್ಟಿಗೆ ಹೋಗ್ತಾ ಇದ್ದೆ. ನಂದಿನಿ ಈಶ್ವರ್ ಅವರು ಆಧ್ಯಾತ್ಮದಲ್ಲಿ ನಂಬಿಕೆ ಇರೋರು, ಸ್ಪಿರಿಚುಯಾಲಿಟಿ ಥ್ರೂ ಡಾನ್ಸ್ ಅಂತ ಅವ್ರದ್ದು ಮೋಟೋ ಇದ್ದಿದ್ದು. ರಾಸವೃಂದ ನೃತ್ಯ ಶಾಲೆ ನಡೆಸ್ತಾ ಇದ್ರು. ನನ್ನ ಗುರುಗಳು ರೇವತಿ ಪ್ರಸಾದ್ ಸಹ ಅವರ ಶಿಷ್ಯನೇ ಆಗಿದ್ರು. ಸೊ ಅವ್ರಿಗೆ ನಮ್ಗೆ ಸುಮಾರು ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಎಕ್ಸಾಮ್ಗಿಂತ ಮುಂಚೆ, ಅವರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾನು. ಸೊ ಮುಂಚೆಯಿಂದ ಪರಿಚಯ ಇತ್ತು. ನನ್ನ ಅರಂಗೇಟ್ರಮ್ಗೂ ಸಹ ಅವರು ಬಂದಿದ್ರು. ಅದಾದ್ಮೇಲೆ ಅವರು ನನ್ಗೆ ಈ ತರ ಬಾ ನೀನು ಈ ತರ ನೃತ್ಯ ಕಲಿಯೋದಕ್ಕೆ, ಈ ತರ ಒಂದು ಪ್ರದರ್ಶನ ಗ್ರೂಪ್ ಕೊರಿಯೋಗ್ರಫಿ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ರು. ಅದು ನನ್ನ ಒಂದು ಸೌಭಾಗ್ಯ.
1: ರಮ್ಯಾ ಅವರೇ, ಗುರುಗಳ ಹತ್ರ ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಿಮ್ಮ ವೈಯಕ್ತಿಕ ಇದರಲ್ಲಿ ನಾಲೆಜ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿರೋದಿದೆಯಾ? ನಿಮ್ದೆ ಐಡಿಯಾಲಜೀಸ್ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ನೀವು?
0: ಹೌದು, ಇದು ಮಂಕುತಿಮ್ಮನ ಕಗ್ಗಗಳಿಗೆ, ವಚನಗಳಿಗೆ, ಅದಕ್ಕೆಲ್ಲ ಅಭಿನಯವನ್ನ ಮಾಡಿದ್ದೀನಿ. ನೃತ್ಯ ಅಂತ ಸ್ಟೆಪ್ಸ್ಗೆ ಏನು ಇಲ್ದೀರಾ, ಬರೀ ಮುಖಭಾವನೆಗಳ ಮೂಲಕ ಆ ಸಾಹಿತ್ಯದ ಅರ್ಥವನ್ನ ತೋರ್ಪಡಿಸೋದು.
1: ಓಕೆ, ಅದರಲ್ಲಿ ಡ್ಯಾನ್ಸ್ ಇರುತ್ತಾ?
0: ಇಲ್ಲ, ಬರೀ ಕೂತ್ಕೊಂಡು ಅಭಿನಯ ಮಾಡೋದಷ್ಟೇನೆ.
1: ಓಕೆ,
0: ಅದನ್ನ ಪ್ರಯೋಗ ಮಾಡಿದ್ದೀನಿ. ಹಾಗೇನೆ ನಮ್ಮ ಉಪಾಸನ ನೃತ್ಯಾಲಯ ಅಂತ ಹೇಳಿ ನಾನೇನು ಶಾಲೆ ನಡೆಸ್ತೀನಿ, ಅಲ್ಲಿ ಮಕ್ಕಳಿಗೆ ಅಡುವುಗಳನ್ನ ಏನ್ ಹೇಳ್ಕೊಡ್ತೀವಿ ಅಲ್ಲೇನೆ ಸಂಗೀತವನ್ನ ಹಾಡಿ ಜೊತೆಗೆ ಅದಕ್ಕೇನೆ ಸ್ಟೆಪ್ಸ್ನು ಕೂಡ ಮಾಡೋದನ್ನ ಅಭ್ಯಾಸ ಮಾಡಿಸ್ತೀವಿ. ಇದು ನಮ್ಮ ಗುರುಗಳಿಂದಾನೆ ಕಲ್ತಿರೋದು. ಅವರು ಸಂಗೀತ ಛಾಯೆ ಅವ್ರಿಗೆ ಸ್ವರಗಳು ಹೆಂಗ್ ಹೋಗುತ್ತೆ, ಅದಕ್ಕೆ ಯಾವ್ಯಾವ ರೀತಿ ಸ್ಟೆಪ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಭ್ಯಾಸ ಆಗೋದಕ್ಕೋಸ್ಕರ ನಾವು

0: ಚಿಕ್ಕ ಮಕ್ಕಳಿಂದಾನೆ ಅದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ.
1: ಓಕೆ,
0: ಹಾಗೆ ಒಂದು ಪ್ರಯೋಗ ಏನು ಮಾಡಿದ್ದು ಅಂದರೆ ಶ್ರೀರಾಮ ಕಥಾಸ್ಮರಣೆ ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ, ನೃತ್ಯ ಕಥನ ಅಂತ ಹೇಳ್ಬೋದು. ರಾಮಾಯಣನೇ ಎಲ್ಲರಿಗೂ ಗೊತ್ತಿರೋದು, ರಾಮಾಯಣ ಕಥೆನೆ. ಆದರೆ ದಾಸ ಸಾಹಿತ್ಯದಲ್ಲಿ ಬರುವಂಥ ದೇವನಾಮಗಳು, ಕನ್ನಡ ದೇವನಾಮಗಳನ್ನು ತಗೊಂಡ್ವಿ. ಯಾವುದೇ ಕೃತಿ ಆಗಲಿ ಅಥವಾ ಬೇರೆ ಇದನ್ನು ತಗೊಳ್ಳಿಲ್ಲ, ಇದು ಕನ್ನಡ ದೇವನಾಮಗಳನ್ನು ಹುಡುಕಿ ಅದರಲ್ಲಿ ರಾಮನ್ ಹುಟ್ಟಿನಿಂದ ಹಿಡಿದು ಇದರನ್ನ ಪಟ್ಟಾಭಿಷೇಕದವರೆಗೂ ತಗೊಂಡ್ವಿ. ಸೊ ಅದು ಒಂದು ಹೊಸ ಪ್ರಯತ್ನ, ಬಹಳ ಚೆನ್ನಾಗಿ ಬಂತು. ಅದರಲ್ಲಿ ಏನೊಂದು ವೈಶಿಷ್ಟ್ಯ ಅಂತಂದ್ರೆ ತೊಟ್ಲು ಶಾಸ್ತ್ರದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಬಂತು. ಸೊ ತೊಟ್ಲು ಶಾಸ್ತ್ರದ ಹಾಡಲ್ಲಿ ನಿಜವಾಗ್ಲೂ ನಮ್ಮ ಮಗು ಹುಟ್ಟಿದಾಗ ಮನೆಯಲ್ಲಿ ಹೇಗೆ ತೊಟ್ಲಿಗೆ ಹಾಕಿ ಗುಂಡಪ್ಪನಿಟ್ಟು ದೃಷ್ಟಿ ತೆಗೆದು ಹೇಗೆ ಮಾಡ್ತೀವಿ, ಅದೇ ಪೂರ್ತಿ ಶಾಸ್ತ್ರ ಎಲ್ಲ ಮಾಡೋರು ಮಕ್ಕಳು ಆ ಹಾಡಿನಲ್ಲಿ. ಸೊ ಅವ್ರಿಗೆ ಪೂರ್ತಿ ಗೊತ್ತಾಯ್ತು ಹೇಗೆ ಹೇಗ ಇರುತ್ತೆ ಅಂತ. ಯಾಕಂದ್ರೆ ಫಂಕ್ಷನ್ ಹೋದಾಗ ಯಾರು ಅಲ್ಲಿ ಏನ್ ನಡೀತಾ ಇರುತ್ತೆ
1: ಏನು
0: ಯಾರು ನೋಡೋದು ಇಲ್ಲ, ಮಕ್ಕಳು ಅಪ್ಪಾಡಿಗವರೆಲ್ಲ ಇರ್ತಾರೆ, ಯಾ ದೊಡ್ಡ ಮಕ್ಕಳೇ ಅಂತನಾಗ್ಲಿ ಬರೀ ಮಾತಾಡ್ಕೊಂಡು ಕಾಲ ಕಳೀತಾರೆ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಅವ್ರ ಕಥೆಗೂ ಗೊತ್ತಾಗತ್ತೆ.
1: ಕರೆಕ್ಟ್, ಹೊರಟು ಹೋಗಿದೆ ಕತೆ ಕೇಳೋದು, ಆಮೇಲೆ ಈ ತರ ನಾಟಕಗಳನ್ನ ನೋಡೋದು, ಪ್ರದರ್ಶನಗಳನ್ನ ನೋಡೋದೆಲ್ಲ ಈಗ ಎಲ್ಲ ಡಿಜಿಟಲ್ ಯುಗದಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ಕೊಂಡು ಕೂತಿರ್ತಾರೆ ವಿನಃ ಈ ತರದ ಪ್ರದರ್ಶನಗಳು ಕಲೆಗೆ ಸಿಗ್ನಿಫಿಕೆನ್ಸ್
0: ಪ್ರೋತ್ಸಾಹ ಮಾಡ್ಬೇಕು. ಈ ತರ ಇವಾಗ ನಾವು ಇದನ್ನ ಈ ಸೀನ್ ಮಾಡ್ಬೇಕಾಗಿದೆ, ಇದನ್ನ ನೀವು ಓದ್ಕೊಂಡು ಬನ್ನಿ ಕತೆಯಲ್ಲಿ ಹೆಂಗಿದೆ ಅಂತ. ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿ ಒಂದು ಯುದ್ಧದ ಸೀನ್ ಆಗ್ಲಿ ಇದಾಗ್ಲಿ, ಯಾವ ಒಂದು ಇಟ್ಕೊಂಡಿರ್ತಾರೆ ಆಯುಧ, ರಾಮ ಯಾವ್ದು ಇಟ್ಕೊಂಡಿರ್ತಾನೆ, ಈ ಕಡೆ ರಾವಣ ಹೆಂಗಿರ್ತಾನೆ, ಕುಂಭಕರ್ಣ ಆದ್ರೆ ಹೆಂಗ್ ಮಾಡ್ತಾನೆ. ಸೊ ಆ ತರ ಅವರು ನೋಡ್ಕೊಂಡು ಅದನ್ನ ಹೆಂಗೋ ಮಾಡಿ ತಿಳ್ಕೊಂಡು ಬರ್ತಾರೆ ಮಕ್ಕಳು. ಸೊ ಅದ್ರ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ.
1: ನೀವು ಭರತನಾಟ್ಯಂ ಜೊತೆ ಕಥಕ್ ಕೂಡ ನೀವು ಕಲ್ತಿದ್ದೀರಿ. ಸೊ ಇದು ಕಥಕ್ ಕಲಿಯೋದ್ರಿಂದ ನಿಮ್ಮ ಭರತನಾಟ್ಯಂ ಅಭಿವ್ಯಕ್ತಿಗೆ ಅದು ಹೇಗೆ ಒಂದು ಹೊಸ ಆಂಗಲ್ ನ ನೀಡ್ತು ಅಂತ ನಿಮ್ಮ ಅನಿಸಿಕೆ?
0: ಹೌದು, ನಂದಿನೀಶ್ವರ ಅವ್ರ ಹತ್ರನೇ ನಾನು ಕಥಕ್ ಕೂಡ ಕಲ್ತಿದ್ದು. ಕಥಕ್ ನಲ್ಲಿ ನಾವೀಗ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಮಾಡೋ ತರ ಅರಮಂಡಲ ಆತರ ನಾಟ್ಯಾರಂಭ ಆತರ ಸ್ಟಿಫ್ ಆಗಿ ಮಾಡುವಂತ ಪೋಸ್ಟರ್ಸ್ ಇರೋದಿಲ್ಲ. ಅದರಲ್ಲಿ ಲಾಸ್ಯ ಅಂತಂದ್ರೆ ಗ್ರೇಸ್ಫುಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫುಟ್ ವರ್ಕ್ ತುಂಬಾ ಫಾಸ್ಟ್ ಆಗಿರುತ್ತೆ, ಬಹಳ ಫಾಸ್ಟ್ ಆಗಿರುತ್ತೆ ಫುಟ್ ವರ್ಕ್ ಅಲ್ಲಿ. ಸೊ ಆ ಗ್ರೇಸ್ ಏನಿದೆ ಮತ್ತೆ ಆ ಫುಟ್ ವರ್ಕ್ ನಲ್ಲಿ ಅಷ್ಟು ಫಾಸ್ಟ್ ಆಗಿ ಬಿಗಿ ಮಾಡೋದು ಅದನ್ನ ತುಂಬಾ ಹೆಲ್ಪ್ ಆಗತ್ತೆ. ಆ ಗ್ರೇಸ್ ನ ನಾವು ಭರತನಾಟ್ಯದಲ್ಲಿ ಮಾಡುವಾಗ ಅಭಿನಯದಲ್ಲಿ ಅಳವಡಿಸ್ಕೋಬಹುದು.
1: ಸೊ ಎಕ್ಸ್ಪ್ರೆಷನ್ಸ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಥಕ್, ಎಕ್ಸ್ಪ್ರೆಷನ್ಸ್ ಕೂಡ.
0: ಹೌದು ಹೌದು ಹೌದು,
1: ಕಣ್ಣಿನ ಹಾವಭಾವನು ಇನ್ಕ್ಲೂಡ್ ಆಗಿರುತ್ತೆ,
0: ಇನ್ಕ್ಲೂಡ್ ಆಗುತ್ತೆ. ಹೌದು, ಎಸ್ಪೆಷಲಿ ಬಾಡಿ ಗ್ರೇಸ್ ಅದ್ರಲ್ಲಿ ಜಾಸ್ತಿ ಇರುತ್ತೆ.
1: ಓಕೆ ಓಕೆ, ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಆ ಡ್ಯಾನ್ಸ್ ಫಾರ್ಮಿಗೂ ಈ ಡ್ಯಾನ್ಸ್ ಫಾರ್ಮ್ಗೂ? ಅಂಡ್ ನಿಮ್ಗೆ ಪ್ರಿಯವಾದ ಡ್ಯಾನ್ಸ್ ಫಾರ್ಮ್ ಯಾವುದು? ಇದು ಕ್ವಶನ್ ಕೇಳಬಾರ್ದು ಯಾಕಂದ್ರೆ ಡ್ಯಾನ್ಸರ್ಸ್
0: ಇಲ್ಲ. ನನಗೆ ಭರತನಾಟ್ಯ ಹೆಚ್ಚು ಕಲ್ತಿರೋದ್ರಿಂದ ಹೆಚ್ಚು ತಿಳಿದಿರೋದ್ರಿಂದ ಇದು ಇಷ್ಟ. ಕಥಕ್ ಕೂಡ ತುಂಬಾನೇ ಇಷ್ಟ. ಕಥಕ್ ಒಂದೇ ಅಂತಲ್ಲ, ಎಲ್ಲ ನೃತ್ಯ ಕಾರ್ಯಗಳಿಗೆ ಅಟೆಂಡ್ ಮಾಡಿದ್ದೀನಿ. ಈಗ ರವೀಂದ್ರನಾಟ್ಯಂ, ಮಣಿಪುರಿ, ಎಲ್ಲದಲ್ಲೂ ಅದರದೇ ವೈಶಿಷ್ಟ್ಯ ಇದೆ. ಡಾನ್ಸೇ ಇಷ್ಟ ಆಗಿರೋದ್ರಿಂದ ನಮ್ಗೆ ಯಾವುದೇ ಫಾರ್ಮ್ ಆಗ್ಲಿ, ಇನ್ನೊಂದು ಜಾನಪದ ನೃತ್ಯ ಆಗ್ಲಿ ಮಾಡಕ್ಕೆ ಖುಷಿ.
1: ಓಕೆ, ಈಗ ಬೇರೆ ಬೇರೆ ಡಾನ್ಸ್ ಫಾರ್ಮ್ಗಳ ವರ್ಕ್ಶಾಪ್ಸ್ನ ನೀವು ಅಟೆಂಡ್ ಮಾಡಿದ್ದೀರಲ್ಲ, ಇದು ನಿಮ್ಮ ಕಲಾ ದೃಷ್ಟಿಯನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದೆ ರಮ್ಯಾ ಅವರೇ?
0: ಹೌದು ಹೌದು, ಒಂದೊಂದು ಡಾನ್ಸ್ ಫಾರ್ಮ್ನಲ್ಲೂ
1: ಬೇರೆ ಬೇರೆ ಕಲ್ತ್ಕೊಳ್ಳಕ್ಕೆ ಇರುತ್ತಲ್ವಾ, ಒಂದೇ ತರ ಇರಲ್ಲ ಯಾವುದೂ
0: ಇರೋದಿಲ್ಲ. ಹೌದು, ಈಗ ಮಣಿಪುರಿ ತಗೊಂಡ್ರೆ ನಾವು ಅದನ್ನ ನೋಡಿದಾಗ ತುಂಬಾ ಈಸಿ ಅಂತ ಅನ್ನಿಸ್ಬಿಡುತ್ತೆ. ಈಗೆಲ್ಲ ನಾವೆಲ್ಲರೂ ಒಂದು ವಿಡಿಯೋ ನೋಡಿದಾಗ ಓ ಇದರಲ್ಲಿ ಏನಿಲ್ಲ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಮಾಡಕ್ಕೆ ನಿಂತಾಗ ಗೊತ್ತಾಗತ್ತೆ ಅದರಲ್ಲಿ ತುಂಬಾ ನಿಧಾನವಾದ ಮೂಮೆಂಟ್ಸ್ ಇರುತ್ತೆ, ಅಷ್ಟು ಸ್ಲೋ ಆಗಿ ಮಾಡೋದು ಬಹಳ ಕಷ್ಟ. ಆ ಪೊಸಿಷನ್ ಅಲ್ಲಿ ನಿಂತು ಅದನ್ನು ಮಾಡೋದು ತುಂಬಾ ಕಷ್ಟ. ಮತ್ತೆ ಅದು ನಾರ್ತ್ ಈಸ್ಟರ್ನ್ ಫಾರ್ಮ್ ಇದಿರುತ್ತೆ. ಸೊ ಅದರಲ್ಲಿ ಇದು ವಿಷ್ಣು ಪಂಥ ಅದರದ್ದು ಹಾಡುಗಳು ಜಾಸ್ತಿ ಇರುತ್ತೆ. ಸೊ ಅದರದ್ದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಂಡಂಗಾಗತ್ತೆ. ಅದ್ರಲ್ಲಿ ಯಾವ ರೀತಿ ನೃತ್ಯಗಳಿರುತ್ತೆ, ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತಾರೆ, ಸೊ ಅದನ್ನ ತಿಳ್ಕೋಬಹುದು.
1: ಓಕೆ, ರವೀಂದ್ರನಾಟ್ಯದ ಕಡೆ ಹೇಗೆ ಒಲವು ಬಂತು?
0: ಅದು ಕೂಡ ನಂದಿನೀಶ್ವರ ಅವರು ಏರ್ಪಡಿಸಿದ್ರು ಒಂದು ಕಾರ್ಯಾಗಾರ, ವಾಲ್ಮೀಕಿ ಬ್ಯಾನರ್ಜಿ ಅವರು ನಡೆಸ್ಕೊಟ್ಟಿದ್ರು.
1: ಓಕೆ,
0: ಅದು ಒಂದು ತುಂಬಾ ಡಿಫ್ರೆಂಟ್ ಆಗಿತ್ತು, ಅದರದ್ದು ಮ್ಯೂಸಿಕ್ ಸಹ ತುಂಬಾ ಬಹಳ ಡಿಫ್ರೆಂಟ್ ಆಗಿದೆ. ಸೊ ಅದು ಪೂರ್ತಿನೇ ಬೇರೆ ತರ ಬರುತ್ತೆ.
1: ಸೊ ನೀವು ಇವಾಗ ಬೇರೆ ಬೇರೆ ನೃತ್ಯ ಫಾರ್ಮ್ ಅಲ್ಲಿ ತೊಡಗಿ ಕೊಂಡಿರೋದ್ರಿಂದ ನಿಮ್ಗೆ ಅದು ಒಂದು ಶಕ್ತಿ ಅಂತ ಅನ್ಸತ್ತ, ಒಂದು ಚಾಲೆಂಜ್ ಅಂತ ಅನ್ಸತ್ತೆ? ಯಾಕಂದ್ರೆ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲಾನು ಬೇರೆ ಬೇರೆ ಶೈಲಿಗಳನ್ನ ಕಲ್ತ್ಕೋಬೇಕು, ಭಂಗಿಗಳನ್ನ ಕಲ್ತ್ಕೋಬೇಕು, ಥಿಯರಿನೂ ಕಲ್ತ್ಕೋಬೇಕು ಅದ್ರ ಜೊತೆಗೇನೆ, ಮತ್ತೆ ಸಂಗೀತನೂ ಕಲ್ತ್ಕೋಬೇಕು. ಸೊ ಅದು ಒಂಥರ ಚಾಲೆಂಜ್ ಅಂತ ಅನ್ಸತ್ತ ಅದು?

0: ಆರ್ ಇಟ್ ಇಸ್ ಆಡಿಂಗ್ ಟು ಯುವರ್ ಎನರ್ಜಿ ಆರ್ ಸ್ಟ್ರೆಂತ್ ಅಂತ ಅನ್ಸುತ್ತೆ?
1: ಒಂದ್ ರೀತಿ ಸ್ಟ್ರೆಂತ್ ಹೌದು, ಒಂದ್ ರೀತಿ ಚಾಲೆಂಜು ಹೌದು.
0: ಓಕೆ,
1: ಎರಡು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಏನು ಅಂತಂದ್ರೆ, ಈಗ ನಾವು ಕಥಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಜಾಸ್ತಿ ಇರುತ್ತೆ, ಸೊ ಅದನ್ನ ತಿಳ್ಕೋಬೇಕಾಗತ್ತೆ. ಸೊ ಅದು ನಮ್ಗೆ ಕಲ್ತ್ಕೊಂಡಾಗ ಸ್ಟ್ರೆಂತ್ ಆಗತ್ತೆ. ಈಗ ಚಾಲೆಂಜ್ ಏನು ಅಂತಂದ್ರೆ, ನಾವು ಕಥಕ್ ಮಾಡ್ಬೇಕಾದ್ರೆ ಭರತನಾಟ್ಯ ಮಿಕ್ಸ್ ಮಾಡಬಾರ್ದು, ಸೊ ಅದೆರಡನ್ನು ಬೇರೆ ಇಟ್ಟಿರಬೇಕು. ಸೊ ಅದು ಒಂದು ನಮ್ಗೆ ಚಾಲೆಂಜ್. ಸೊ ಎರಡು ಕೂಡ ಆಗತ್ತೆ.
0: ಈಗ ಡ್ಯಾನ್ಸ್ ಇಸ್ ಅ ಥೆರಪಿ ಅಂತಾನು ಹೇಳ್ಬೋದು. ಸೊ ಇದು ನಮ್ಮ ಮಾನಸಿಕ ಆರೋಗ್ಯ ಬೂಸ್ಟ್ ಮಾಡುವಲ್ಲಿ ಅಥವಾ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ರಮ್ಯ ಅವರೇ?
1: ಹೌದು, ಈಗ ನೀವು ನೋಡ್ತಿರೋ ಎಲ್ಲಾ ಕಡೆ ಮಾಂಟೆಸರಿಗಳಲ್ಲಿ ಇದು ಫೈನ್ ಮೋಟಾರ್ ಸ್ಕಿಲ್ಸ್ಗೋಸ್ಕರ ಎಲ್ಲರೂ ಸೇರಿಸ್ತಾರೆ.
0: ಕರೆಕ್ಟ್.
1: ಅದು ಇಲ್ಲಿ ನ್ಯಾಚುರಲ್ ಆಗಿ ಆಗತ್ತೆ ಮಕ್ಕಳಿಗೆ. ಎನಿ ಆರ್ಟ್ ಫಾರ್ಮ್ ತಗೊಳ್ಳಿ, ಅದರಲ್ಲಿ ನೀವು ಫೈನ್ ಮೋಟಾರ್ ಸ್ಕಿಲ್ಸ್ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಒಂದೇ ಸಮಯದಲ್ಲಿ ಅವರು ಒಂದು ಸ್ಟೆಪ್ ಮಾಡಬೇಕಾದ್ರೆ ರಿದಮ್ ಗೊತ್ತಿರಬೇಕು, ತಾಳದಲ್ಲಿ ತೋರಿಸ್ತಾ ಇರಬೇಕು, ಕೈ ಹಸ್ತಗಳು ಮಾಡ್ತಾ ಇರಬೇಕು, ಬಾಡಿ ಮೂವ್ಮೆಂಟ್ ನೋಡ್ಕೋಬೇಕು, ಅವ್ರ ಕಣ್ಣಿನ ಚಲನೆ, ಕತ್ತಿನ ಚಲನೆ, ಆಮೇಲೆ ಶಿರದ ಚಲನೆ, ಎಲ್ಲದನ್ನೂ ಅಟ್ ಎ ಟೈಮ್ ಮಾಡಬೇಕು ವಿತ್ ರಿದಮ್. ಸೊ ಅಲ್ಲಿ ಎಷ್ಟು ತುಂಬಾ ಒಳಗಡೆ ಕೆಲಸ ಮೆಂಟಲ್ ಆಗಿ ಅವ್ರು ಮಾಡ್ತಿರ್ತಾರೆ. ಸೊ ಆದ್ರಿಂದ ಅದು ಆ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮಕ್ಕಳಿಗೆ. ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ, ಮ್ಯಾಥಮೆಟಿಕಲ್ ಆಗಿ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ತಾಳಜ್ಞಾನ ಬರುತ್ತೆ.
0: ಹೌದಾ?
1: ಹೌದು.
0: ಓಕೆ.
1: ಸೊ ಇಷ್ಟು ಆವರ್ತದಲ್ಲಿ ಅವ್ರು ಕಂಪ್ಲೀಟ್ ಮಾಡಬೇಕು ಅದನ್ನ ಅಂತ ಅವ್ರಿಗೆ ಅರ್ಥ ಆಗತ್ತೆ.
0: ಟೈಮ್ ಸೆನ್ಸ್ ಚೆನ್ನಾಗಿ
1: ಹೌದು ಡೆವಲಪ್ ಆಗುತ್ತೆ.
0: ಓಕೆ.
1: ಆಮೇಲೆ ನೀವು ಫಿಸಿಕಲ್ ಆಗಿ ಹೇಳ್ದಂಗೆ, ನಾವು ಡಾನ್ಸ್ ಕ್ಲಾಸಿಗೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ನಾವು ಸ್ಟೆಪ್ ಶುರು ಮಾಡೋದಿಲ್ಲ, ಒಂದು 10-15 ನಿಮಿಷ ನಾವು ವ್ಯಾಯಾಮ ಮಾಡ್ತೀವಿ. ನಾನು ಅದಕ್ಕೆ ಯೋಗಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ, ಯೋಗಾಸನಗಳು ಮಾಡಿಸ್ತೀನಿ, ಸೂರ್ಯ ನಮಸ್ಕಾರ ಮಾಡಿಸಿ. ಸೀನಿಯರ್ ಮಕ್ಕಳಿಗೆಲ್ಲ ನಾವು ಅದೇ ವಾರ್ಮ್ ಅಪ್ ಆಗತ್ತೆ, ಸೂರ್ಯ ನಮಸ್ಕಾರ ಮಾಡಿಸಿ ನಾವು ಶುರು ಮಾಡ್ತೀನಿ ಕ್ಲಾಸ್ನ. ಸೊ ಆ ಫ್ಲೆಕ್ಸಿಬಿಲಿಟಿ ಕೂಡ ಬರುತ್ತೆ.
0: ಓಕೆ.
1: ಸೊ ಅದೆಲ್ಲ ಮಾಡೋದ್ರಿಂದ ದೇಹದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ.
0: ಯಾರು ಹೇಳಲ್ಲ, ಎಲ್ಲರೂ ಲೈಕ್ ಈಗ ಮಾನಸಿಕ ತೊಂದರೆ ಇರೋರಿಗೆ ಯಾರಿಗಾದ್ರೂ ನೀವು ಇದು ಡ್ಯಾನ್ಸ್ ಕಲೀರಿ ಅಥವಾ ಈ ತರದ ಯಾವ್ದಾದ್ರು ಹಾಬೀಸ್ ಅಲ್ಲಿ ತೊಡಸ್ಕೊಳ್ಳಿ ಅಂತ ಯಾರು ಹೇಳಲ್ಲ, ಲೈಕ್ ಮೆಡಿಸಿನ್ಸ್ ಬಗ್ಗೆನೇ ಜಾಸ್ತಿ
1: ಮಾತಾಡ್ತಾರೆ.
0: ಬಟ್ ವಿ ಕ್ಯಾನ್ ಕನ್ಸಿಡರ್ ಡ್ಯಾನ್ಸ್ ಆಸ್ ಆಲ್ಸೋ ಥೆರಪಿ ಅಂತ ಅಲ್ವಾ?
1: ಹೌದು ಹೌದು. ನಾನು ಒಂದ್ಸಲ ಡೆಫೆಂಡಮ್ ಮಕ್ಕಳಿಗೆ ಒಂದು ಶಾಲೆನಲ್ಲಿ ಪಾಠ ಮಾಡ್ತಿದ್ದೆ, ಆಗ ಅವರು ಆನ್ಯುವಲ್ ಡೇಗೆ ನಮ್ಮನ್ನ ನಮ್ಮ ಟೀಚರ್ ಕಳಿಸಿದ್ರು ಅಲ್ಲಿ ಹೇಳ್ಕೊಡ್ಲಿಕ್ಕೆ. ಅವಾಗ ಒಂದು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆ ಮಕ್ಕಳಿಗೆ. ಎಲ್ಲ ಅವರು ಕೂಡ ಸಹಜವಾಗಿ ಅವ್ರಿಗೂ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಮಾಡಬೇಕು ಅಂತ ಇರುತ್ತೆ.
0: ಕರೆಕ್ಟ್.
1: ಸೊ ನಾವು ಹೆಂಗೆ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅವರು ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟೆಡ್ ಆಗಿರ್ತಾರೆ, ಬಹಳ ಚೆನ್ನಾಗಿ ಮಾಡಿದ್ರು ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನಾವು ಹೇಳ್ಕೊಳ್ಳೋ ರೀತಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ, ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೂ, ತುಂಬಾ ಸಂತೋಷ ಕೊಡುವಂತ ಒಂದು ಇದು ನೃತ್ಯ. ಅದಕ್ಕೆ ನನ್ನ ಶಾಲೆಗೆ ಇದು ಉಪಾಸನ ಅಂತ ಇಟ್ಟಿರೋದು. ಉಪಾಸನೆ ಅಂತಂದ್ರೆ ವರ್ಷಿಪ್, ಪ್ರೇಯರ್ ಅಂತ ಅರ್ಥ ಬರುತ್ತೆ. ಸೊ ಈ ನೃತ್ಯದ ಮೂಲಕ ನಮ್ಮ ಒಂದು ಪ್ರಾರ್ಥನೆ ನಡೀತಾ ಇರಬೇಕು, ಪೂಜೆ ಸಲ್ಲಿಸ್ತಾ ಇರಬೇಕು ದೇವರಿಗೆ ಅನ್ನೋದು ಮನೋಭಾವ ಇರಬೇಕು. ಯಾವುದೇ ಒಂದು ಬರೀ ಪ್ರದರ್ಶನಕ್ಕೆ ಸೀಮಿತವಾಗಬಾರದು ಅನ್ನೋದು ಒಂದು ನಮ್ಮ ಗುರುಗಳಿಂದ ಬಂದ ಒಂದು ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ.
0: ಓಕೆ. ರಮ್ಯಾ ಅವರೇ, ಇವಾಗ ನೀವು ಅನೇಕ ಪ್ರದರ್ಶನಗಳನ್ನೆಲ್ಲ ಏರ್ಪಾಡು ಮಾಡಿದ್ದೀರಾ, ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೀರಾ, ಲೈಕ್ ಸೀತಾ ಪರಿಣಯ, ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ರಿಲೇಟೆಡ್ ಅದನ್ನು ಮಾಡಿದ್ದೀರಾ. ಸೊ ಇದು ಮಾಡುವಾಗ ನೀವು ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೋತಾ ಇದ್ರಿ? ಎಷ್ಟು ದಿನ ಪ್ರಿಪರೇಷನ್ ಬೇಕು ಅದಕ್ಕೆ? ಎಷ್ಟು ಜನ ಮಕ್ಕಳು ಅಥವಾ ಟ್ರೂಪ್ನ ನೀವು ರೆಡಿ ಮಾಡ್ತೀರಾ, ಅದರ ಬಗ್ಗೆ ಹೇಳ್ತೀರಾ?
1: ಹೌದು. ಈಗ ಒಂದು ಡಾನ್ಸ್ ಡ್ರಾಮಾ ಅಂತ ಹೇಳಿದಾಗ, ಈಗ ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ಎಲ್ಲ ನಮ್ಮ ಟೀಚರ್ ಜೊತೆಗೆ ಮಾಡಿದ್ದು ನಾವು. ಸೊ ಮುಂಚೆನೇ ಅದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಈಗ ಭಗವದ್ಗೀತೆ ಅಂದ್ರೆ ನಾವು ಅಷ್ಟು ಶ್ಲೋಕಗಳು ನಮ್ಗೆ ಬೈಹಾರ್ಟ್ ಆಗ್ಬಿಟ್ಟಿತ್ತು, ಬಾಯಿಗೆ ಬರ್ತಾ ಇತ್ತು, ಅದರ ಅರ್ಥವನ್ನ ತಿಳ್ಕೊತಾ ಇದ್ವಿ. ಆಮೇಲೆ ಅದನ್ನ ಅಭಿನಯಕ್ಕೆ ತರ್ತಾ ಇದ್ವಿ, ಹಾಗೆ ಪಂಚರತ್ನ ಕೃತಿಗಳನ್ನ ಮಾಡಿಸ್ತಾ ಇದ್ರು. ಅದರಲ್ಲೂ ಸಹ ಒಂದೊಂದು ಕೂಡ ಒಂದೊಂದು ದೊಡ್ಡ ಅದು ಆಧ್ಯಾತ್ಮ ಇದೆ ಒಂದೊಂದ್ರಲ್ಲೂ.
0: ಒಂದು 60 ನಿಮಿಷ ಪ್ರದರ್ಶನಕ್ಕೆ ನೀವು ಎಷ್ಟು ದಿನದ ಮುಂಚೆ ತಯಾರಿ ಮಾಡ್ಕೋಬೇಕಾಗತ್ತೆ?
1: ಒಂದು 4-5 ತಿಂಗಳು ಬೇಕು.
0: ಓಕೆ ಓಕೆ. ಸೊ ಬಿಗ್ ಪ್ರಾಜೆಕ್ಟ್.
1: ಹೌದು ಹೌದು. ಹಾಡುಗಳನ್ನ ಹುಡುಕಿ ಅದನ್ನ ಸಾಹಿತ್ಯದ ಅರ್ಥವನ್ನ ಫಸ್ಟ್ ಅರ್ಥ ಮಾಡಿಕೊಂಡು, ಅಥವಾ ಈಗ ಭಗವದ್ಗೀತೆ ಅಂತಂದ್ರೆ ಅದನ್ನ ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು, ಎಷ್ಟು ಜನ ಮಕ್ಕಳು, ಯಾವ ರೀತಿ ಗ್ರೂಪು, ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ.
0: ಓಕೆ. ಈಗ ನೀವು ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದು ಅದನ್ನೇ ನೀವು ವೃತ್ತಿಯನ್ನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಲೈಫ್ ಅಲ್ಲಿ ಲೈಕ್ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್, ಸೊ ಲೆಟ್ ಮಿ ಕಂಟಿನ್ಯೂ ದಾಟ್ ಅಂತ. ಆ ನಿರ್ಧಾರ ತಗೊಂಡಿರೋದು ಎಷ್ಟು ಕಠಿಣ ಆಗಿತ್ತು ನಿಮ್ಗೆ?
1: ಹೌದು, ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ,
0: ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಸ್ಟೇಬಲ್

0: ಔಟ್ಕಮ್ ಇರುತ್ತೆ, ಇದ್ರಲ್ಲಿ ಗೊತ್ತಿಲ್ಲ ಹೆಂಗ್ ನಡೆಯುತ್ತೆ ಅಂತ ಹೇಳಿ, ಯು ಡೋಂಟ್ ನೋ ದ ಫ್ಯೂಚರ್. ಸೊ ಹೌ ಡಿಫಿಕಲ್ಟ್ ವಾಸ್ ದಟ್?
1: ಹೌದು, ಆನ್ಸೈಟ್ ಆಪರ್ಚುನಿಟೀಸು ಎಲ್ಲ ಕೂಡ ಬರ್ತಾ ಇತ್ತು ಅವಾಗ. ಬಟ್ ಏನಂದ್ರೆ ಟೈಮು ತುಂಬ ತಗೊಂಡ್ಬಿಡುತ್ತೆ ಈ ಪ್ರೊಫೆಷನಲ್ ಜಾಬ್. 9 to 5 ಇರೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಪ್ರಾಜೆಕ್ಟ್ ಡೆಡ್ ಲೈನ್ಸ್ ಅಂತ ಹೇಳಿ ತುಂಬ ಸಮಯ ತಗೊಂಡ್ಬಿಡುತ್ತೆ. ನಮಗೆ ಅಂತ ನಮ್ಗೆ ಏನು ಆಸೆ ಪಟ್ಟು ಬೇರೆ ಮಾಡಬೇಕು ಅನ್ನೋದಕ್ಕೆ ಸಮಯ ಸಿಗೋದಿಲ್ಲ. ಅದು ಒಂದು ತೊಡಕಾಗ್ತಾ ಇತ್ತು ನನ್ನ ನೃತ್ಯ ಕಂಟಿನ್ಯೂ ಮಾಡೋದಕ್ಕೆ. ಬರೀ ಶನಿವಾರ ಭಾನುವಾರನೇ ತಗೊಂಡ್ರೆ ತುಂಬ ಟೈಮ್ ಕಡಿಮೆ ಆಗ್ತಾ ಇತ್ತು, ಮತ್ತೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಅಟ್ಲೀಸ್ಟ್ 5 ವರ್ಷದ ತನಕ ಅವ್ರ ಜೊತೆಗೆ ಇದ್ದು ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೆ ಅದನ್ನ ಪೂರ್ಣ ಕೆಲಸನ ಬಿಟ್ಟು ನೃತ್ಯವನ್ನೇ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇದರಿಂದ ತುಂಬಾನೇ ಸಂತೋಷ ಆಗಿದೆ.
0: ಈಗ ನೀವು ಒಂದು ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದೀರಾ, ಸೊ ಮಕ್ಕಳಲ್ಲಿ ಈ ಡಿಸಿಪ್ಲಿನ್ ಮತ್ತೆ ಕಲಾತ್ಮಕತೆ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ನೃತ್ಯದ ಮೂಲಕ ಹೇಗೆ ಬೆಳೆಸ್ತಾ ಇದ್ದೀರಾ ನೀವು? ಅಂಡ್ ದಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಬಿಕಾಸ್ ನೌ ಇಟ್ ಈಸ್ ದ ಚಿಲ್ಡ್ರನ್ ಆರ್ ಲೂಸಿಂಗ್ ಇಟ್ ಅಲ್ವಾ?
1: ಹೌದು ಹೌದು. ಡಾನ್ಸ್ ಕ್ಲಾಸಿಗೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಖುಷಿ ಇರಬೇಕು. ಸೊ ಎಲ್ಲರೂ ಚೆನ್ನಾಗಿ ನಾನು ಕಣ್ ಕಪ್ ಹಾಕೊಂಡು ಬಿಂದಿ ಇಟ್ಕೊಂಡು ಬರಬೇಕು ಕ್ಲಾಸಿಗೆ ಚೆನ್ನಾಗಿ. ಸೊ ಎಲ್ಲ ಬಂದ ತಕ್ಷಣ ಎಲ್ಲರೂ ನಗ್ನಾಗ್ತಾ ಇರಬೇಕು ಕ್ಲಾಸ್ನಲ್ಲಿ. ಟೈಮ್ಗೆ ಸರಿಯಾಗಿ ಬರಬೇಕು. ಬಂದ ತಕ್ಷಣ ನಾವು ಏನು 10 ಮಿನಿಟ್ಸ್ ವ್ಯಾಯಾಮ ಇರುತ್ತೆ ಅದನ್ನು ಮಾಡಬೇಕು. ಅದು ಕೂಡ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ. ಸೊ ಕ್ಲಾಸಿಗೆ ಮುಗಿಸ್ತಾರೆ. ಸೊ ಅದು ಒಂದು ರೊಟೀನ್ ಫಿಕ್ಸ್ ಆಗುತ್ತೆ.
0: ಓಕೆ.
1: ಸೊ ಅದೇ ಡಿಸಿಪ್ಲಿನ್ ಅವ್ರ ಕೈಲಿ ಫಾಲೋ ಆಗುತ್ತೆ. ಅಂಡ್ ಮತ್ತೆ ಈ ತರ ನಾವು ಕಥೆಗಳು ಇದೆಲ್ಲ ಮಾಡಿದಾಗ ಅದರದಲ್ಲಿ ಏನಿದೆ ನಾವು ನೀತಿ ಅದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದೇ ಹಾಡು ತಗೊಂಡಾಗ ಅದರಲ್ಲಿ ಯಾವ ರೀತಿ ಯಾವ ದೇವ್ರ ಬಗ್ಗೆ ಇದೆ ಅದರಲ್ಲಿ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಆಮೇಲೆ ಆ ಸಾಹಿತ್ಯದ ಅರ್ಥನ ನಾವು ಅದನ್ನ ಅಭಿನಯದ ಮೂಲಕ ಇದ್ ಮಾಡ್ತೀವಿ.
0: ಓಕೆ.
1: ಸೊ ಆ ಡಿಸ್ಕಷನ್ ಮಾಡಿದಾಗ ಸುಮಾರಾಗಿ ಅವರು ಅದೇನೇನು ಮಾರಲ್ ವ್ಯಾಲ್ಯೂಸ್ ಇದೆ ಅದೆಲ್ಲಾನು ಅರ್ಥ ಮಾಡ್ಕೋತಾರೆ. ಬರೀ ಕತೆ ಓದೋದ್ರಿಂದ ಅಲ್ಲ, ಅದನ್ನ ನಾವು ಅಭಿನಯನ ಮಾಡೋದ್ರಿಂದ ಅದು ಮನಸ್ಸಲ್ಲಿ ಚೆನ್ನಾಗಿ ಕೂರುತ್ತೆ ಮಕ್ಕಳಿಗೆ.
0: ಈಗಿನ ಪೋಷಕರು ಮಕ್ಕಳಿಗೆ ಕಲೆಯನ್ನ ಕಲಿಸುವಲ್ಲಿ ಏನೇನ್ ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕು? ರ್ಯಾಂಡಮ್ ಆಗಿ ತಗೊಂಡೋಗಿ ನನ್ನ ಮಗನಿಗೆ ಮಗಳಿಗೆ ಭರತನಾಟ್ಯಂ ಕಲಿಸ್ತೀನಿ ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಕಲಿಸ್ತೀನಿ, ನನ್ಗದು ಆಸಕ್ತಿ ಇದೆ ನಾನ್ ಕಲಿಸ್ತೀನಿ ಅಂತ, ಬಟ್ ವಿ ಡೋಂಟ್ ಥಿಂಕ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ವಿಶ್ ಅಲ್ವಾ, ಅವ್ರಿಗೆ ಏನು ಇಷ್ಟ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
1: ಹೌದು, ಮಕ್ಕಳಿಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನ ಕೊಡಬೇಕು. ಈಗ ಪಕ್ಕದ ಮನೆಯವ್ರು ಸೇರಿಸಿದ್ರು ಡಾನ್ಸ್ಗೆ, ನಾವು ಸೇರಿಸಿದ್ವಿ, ಅವ್ರು ಇದಕ್ ಸೇರಿಸಿದ್ರು, ನಾವು ಇನ್ನೊಂದು ಅಭ್ಯಾಸಕ್ಕೆ ಸೇರಿಸಿದ್ವಿ, ಆ ತರ ಮಾಡಬಾರದು.
0: ನೀವು ಬಂದಾಗ ಕೇಳ್ತೀರಾ ಪೋಷಕರಲ್ಲಿ ಮಗುಗೆ ಇಷ್ಟ ಇದೆಯಾ?
1: ನಾನು ಮಕ್ಕಳನ್ನ ಕೇಳ್ತೀನಿ. ಅಂಡ್ ಸುಮಾರು ಸಲ ನನ್ನ ಪೇರೆಂಟ್ಸ್ಗೂ ಹೇಳಿ ವಾಪಸ್ ಕಳಿಸಿದ್ದು ಇದೆ. ಅವ್ರಿಗೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಈ ಚಿತ್ರಕಲೆ ಆಗ್ಬೋದು ಅಥವಾ ನಾಟಕ ಮಾಡೋದ್ರಲ್ಲಾಗ್ಬೋದು. ಸೊ ಬೇರೆದಲ್ಲಿ ಇರುತ್ತೆ, ಇದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಬೇರೆ ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಬಹುದು ಅದರಲ್ಲಿ, ಆ ಒಂದು ಆರ್ಟ್ ಫಾರ್ಮ್ ಅಲ್ಲಿ ಅಂತ ಇದ್ರೆ ಖಂಡಿತ ನಾನು ಪೇರೆಂಟ್ಸ್ಗೆ ತಿಳಿಸಿದ್ದೀನಿ. ಮತ್ತೆ ಇದರಿಂದ ಬಹಳಷ್ಟು ಒಂದು ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಎನಿ ಆರ್ಟ್ ಫಾರ್ಮ್ ಇಂದ. ಸೊ ಯಾವ್ದಾರ ಒಂದು ಆರ್ಟ್ ಫಾರ್ಮ್ ಮಕ್ಕಳು ಕಲಿಯಲೇಬೇಕು ಅನ್ನೋದು ನಾನು ಹೇಳ ಬಯಸ್ತೀನಿ.
0: ನಿಮ್ಮ ಕನಸಿನ ಪ್ರದರ್ಶನ ಅಥವಾ ಮುಂದಿನ ಯೋಜನೆ ಬಗ್ಗೆ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ?
1: ಹೌದು, ಮುಂದೆ ಒಂದು ಉಪನಿಷತ್ ಬಗ್ಗೆ ಒಂದು ಡಾನ್ಸ್ ಡ್ರಾಮಾ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೀನಿ. ಕಠೋಪನಿಷತ್ ತಗೊಂಡು ಅದರಲ್ಲಿ ಇನ್ನೂ ಡೀಪಾಗಿ ಅದನ್ನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಉಪನಿಷತ್ನ ಒಂದು ಡಾನ್ಸ್ ಡ್ರಾಮಾ ಫಾರ್ಮಲ್ಲಿ ತರಬೇಕು ಅಂತ ಒಂದು ಯೋಜನೆ ಇದೆ.
0: ಬಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಎಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಲ್ವಾ, ರಿಸರ್ಚ್ ಮಾಡಬೇಕು ಅದರ ಬಗ್ಗೆ.
1: ಇನ್ನೂ ಬರೀ ಕಾನ್ಸೆಪ್ಟ್ ಅಷ್ಟೇ ಇದೆ, ಅದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು.
0: ಓಕೆ,
1: ಇನ್ನ ಬಹಳಷ್ಟು ಸಮಯ ಹಿಡಿಯುತ್ತೆ.
0: ಓಕೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
1: ನೃತ್ಯ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಮತ್ತೆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಸಾಧನ ಇದು. ತುಂಬಾ ದೈವಿಕವಾದದ್ದು, ಇದನ್ನ ನಾವು ತುಂಬಾ ಗೌರವದಿಂದ ನೋಡಬೇಕು.
0: ಎಲ್ಲರೂ ಕಲಿಬೇಕಂತ ಇಲ್ಲ, ನೋಡಿನೂ ಆನಂದ ಪಡಬಹುದು.
1: ಖಂಡಿತ ಖಂಡಿತ ಖಂಡಿತ, ಅದು ಕೂಡ ನೋಡ್ಲೇಬೇಕು, ನೋಡೋ ಜನ ಇದ್ರೇನೆ ಡಾನ್ಸ್ ಮಾಡ್ಲಿಕ್ಕೂ ಇದಾಗದು. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಈಗ ಇದನ್ನ ಕಲಿಯೋದ್ರಿಂದ ಅವರು ಬೇರೆ ಅವ್ರ ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಬರ್ತಾರೆ. ಸೊ ಇದರಿಂದ ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕಿಟ್ಟ ಸಮಯ ಕೊಡಕ್ ಆಗ್ತಿಲ್ಲ ಅಂತ 9th 10th ಬಂದಂಗ ನಿಲ್ಸೋದು ಅದನ್ನ ಖಂಡಿತ ಮಾಡಬೇಡಿ. ಇದನ್ನ ಮಾಡೋದ್ರಿಂದ 2 hours ಓದೋ ಪಾಠನ ಖಂಡಿತ 1 hour ಅಲ್ಲೇ ಇನ್ನು ಚೆನ್ನಾಗಿ ಓದ್ತಾರೆ. ಸೊ ಅಷ್ಟು ಕ್ರಿಯೇಟಿವ್ ಥಿಂಕಿಂಗ್ ಮೆಮೊರಿ ಅವರಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಸೊ ನಿಲ್ಲಿಸ್ಬೇಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ, ಅವ್ರು ಎಷ್ಟು

0: ಆಕಾಶವಾಣಿ ಸಮಯ ಆಗಿದೆ 12:30. ಇನ್ನೀಗ ಕೆಲವು ಜಾಹೀರಾತುಗಳು.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸ್ಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ನೀರು ಜೀವಜಲ,
6: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
5: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವಾ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವದ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಸನ್ನ ಮಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
2: ಆಕಾಶವಾಣಿ ಕೇಳುವ ಎಲ್ಲಾ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನ್ಯೂಟ್ರಿಷಿಯನ್ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹದ ಕುರಿತಾಗಿ ಪೌಷ್ಟಿಕ ಆಹಾರ ಅಂದ್ರೇನು, ಯಾವೆಲ್ಲ ಆಹಾರಗಳನ್ನು ಸಮತೋಲನ ಆಹಾರವನ್ನು ನಾವು ಸೇವಿಸಬೇಕು, ಇದರಿಂದ ಕೊರತೆಯಾದರೆ ಯಾವುದೆಲ್ಲ ರೋಗಗಳು ಬರ್ತದೆ, ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಏನೆಲ್ಲ ನಾವು ಸಲಹೆಗಳನ್ನು ತಗೊಳ್ಬಹುದು, ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಇಲ್ಲಿನ ಪ್ರೊಫೆಸರ್ ಹಾಗೂ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಪ್ರಸನ್ನ ಮಿತ್ರ ಅವರು. ಡಾಕ್ಟರ್, ಇಂದಿನ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ಕಾರ ಹಾಗೂ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ ಹಾಗೂ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದಗಳು.
2: ಡಾಕ್ಟರ್, ಈಗ ನಾವು ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ, ನಾವು ಯಾಕೆ ಆಚರಣೆ ಮಾಡಬೇಕು ಮತ್ತು ಇದರ ಮಹತ್ವ ಏನು?
3: ಈಗ ಮೂಲಭೂತವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವ ಯಾವ ವಿಚಾರಗಳಿದೆ, ಅದು ರೋಗಗಳಿರಬಹುದು ಅಥವಾ ಮನುಷ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಿರುವಂಥ ವಿಚಾರಗಳಿರ್ಬೋದು, ಅಂಥದ್ದೆಲ್ಲವದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು, ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಒಂದೊಂದು ದಿನವನ್ನು ಅದಕ್ಕೆ ಮುಡಿಪಾಗಿಟ್ಟಿವೆ. ಈಗ ಉದಾಹರಣೆಗೆ ವಿಶ್ವ ಆರೋಗ್ಯ ದಿನ, ವಿಶ್ವ ಕ್ಷಯರೋಗ ದಿನ, ಈ ರೀತಿ ಹತ್ತು ಹಲವು ದಿನಗಳು ನಮ್ಮ ಒಂದು ಇಡೀ ವರ್ಷದಲ್ಲಿ ನಡೀತಾ ಇರ್ತದೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಕ್ಕೆ ಅವರು ಮುಡಿಪಾಗಿಟ್ಟಂಥ ಒಂದು ದಿನ. ಅದೇ ರೀತಿ ಮನುಷ್ಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಇನ್ನೊಂದು ವಿಷಯ ಅಂತ ಹೇಳಿದರೆ ಅದು ಪೋಷಣೆ, ನ್ಯೂಟ್ರಿಷನ್, ಆಹಾರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಇದಕ್ಕೆ ಒಂದು ದಿನ ಮೀಸಲಾಗಿಟ್ಟರೆ ಸಾಲದು, ಒಂದು ಸಪ್ತಾಹವನ್ನೇ ಇದಕ್ಕೆ ಮುಡಿಪಾಗಿಡಬೇಕು ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು ವಿಶ್ವ ಆರೋಗ್ಯ ಸಂಸ್ಥೆಯ ನೇತೃತ್ವದಲ್ಲಿ. ಅದಾದ ನಂತರ ಪ್ರತಿಯೊಂದು ದೇಶದ ಸರ್ಕಾರವೂ ಕೂಡ ಇದು ತಮ್ಮ ಜವಾಬ್ದಾರಿ ಅಂತ ಹೇಳಿ ಒಂದು ಆ ವಿಷಯವನ್ನು ಅರಿತುಕೊಂಡು ಅವುಗಳನ್ನು ಮಾಡ್ತಾ ಇದೆ. ಅದಕ್ಕೆ ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಭಾರತ ಸರ್ಕಾರವೂ ಕೂಡ, ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಮಂತ್ರಾಲಯ ಏನಿದೆ, ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಕ್ಚುಲಿ, ಅದು ಅದರ ಅಡಿಯಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಬೋರ್ಡ್ ಅಂತ ಇದೆ, ಅವರು 1982 ಈ ನಿರ್ಧಾರವನ್ನು ಕೈಗೊಳ್ತಾರೆ. ಸೆಪ್ಟೆಂಬರ್ ತಿಂಗಳಿನ ಮೊದಲ ವಾರವನ್ನು ಇದಕ್ಕೆ ಮುಡಿಪಾಗಿಡಬೇಕು ಅಂತೇಳಿ. ಕೆಲವು ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ನ್ಯೂಟ್ರಿಷನ್ ಮಂತ್ ಅಂತ ಆಚರಿಸ್ತಾರೆ, ಅಂತ ಹೇಳಿದರೆ ಪೋಷಣೆಯ ಮಾಹ ಅಂತ ಹೇಳಿ ಅದನ್ನು ಮುಡಿಪಾಗಿಟ್ಟು ಅದರಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಈಗ ಸ್ಥೂಲವಾಗಿ ನೋಡುವುದಾದರೆ ಇದೆಲ್ಲ ಯಾಕೆ ಬೇಕಿದ್ದದಲ್ಲ ಅಂತ ಹೇಳಿದರೆ, ಒಂದು ಜನರಿಗೆ ಮಾಹಿತಿಯನ್ನು ಮುಟ್ಟಿಸುವಂಥದ್ದು ಮೊತ್ತ ಮೊದಲ ಉದ್ದೇಶ ಇದು. ಜನರಿಗೆ ಅಂದರೆ ಯಾರಿಗೆ ಸಂಬಂಧಪಟ್ಟಿದೆ, ಈಗ ಪೋಷಣೆ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣಿಗೆ ಮೊದಲು ಬರುವಂಥದ್ದು ಬೆಳೆಯುವ ಮಕ್ಕಳು, ನಂತರ ಗರ್ಭಿಣಿ ಸ್ತ್ರೀಯರು, ಅದಾದ ನಂತರ ಹದಿಹರೆಯದವರು, ಅದಾದ ಮೇಲೆ ಉಳಿದ ವಯಸ್ಕರು. ಹೀಗೆಷ್ಟು ಚಿತ್ರಗಳು ನಮ್ಮೆಲ್ಲರ ಮನಸ್ಸಿನ ಮುಂದೆ ಹಾದು ಹೋಗ್ತದೆ ಪೋಷಣೆ ಅಂತ ಹೇಳಿದ ಕೂಡಲೇ. ಹಾಗಾಗಿ ಇಷ್ಟು ಜನರಿಗೆ ಅವರಿಗೆ ತಕ್ಕದಂತೆ ಅವರಿಗೆ ಸರಿಯಾಗುವ ಹಾಗೆ ಆ ಒಂದು ಮಾಹಿತಿಯನ್ನು ತಲುಪಿಸಬೇಕಾದದ್ದು ಮೊತ್ತ ಮೊದಲನೆಯದು. ಮಾಹಿತಿ ಯಾವ ಯಾವ ವಿಚಾರದಲ್ಲಿ ಮಾಹಿತಿ ಇರಬೇಕು ಅಂತ ಹೇಳುವಂಥದ್ದು ನಾವು ಇನ್ನು ಮುಂದೆ ನೋಡ್ತಾ ಹೋಗುವ ಹಂತ ಹಂತವಾಗಿ. ಇಂಥದ್ದೆಲ್ಲ ವಿಷಯವನ್ನು ಜನರಿಗೆ ತಲುಪಿಸುವಂಥದ್ದು ಇದು ಈ ರೀತಿಯ ಒಂದು ಆಚರಣೆ ಅಥವಾ ಈ ಒಂದು ವಾರವನ್ನು ಮುಡಿಬಾಗಿಟ್ಟ ಉದ್ದೇಶ. ಪ್ರತಿ ವರ್ಷವೂ ಕೂಡ ಒಂದೊಂದು ಧ್ಯೇಯ ವಾಕ್ಯ ಅಂತೇಳಿ ಹೇಳಿ.
2: ಅದೇ ಈಗ ಪ್ರಶ್ನೆ ನಿಮ್ಮಲ್ಲಿ ಕೇಳಲಿಕ್ಕಿದ್ದೆ, ಈ ವರ್ಷದ ಒಂದು ಪೌಷ್ಟಿಕ ಆಹಾರದ ಸಪ್ತಾಹದ ಸಂದೇಶ ಏನು?
3: ಹೌದು, ಜಾಗತಿಕ ಮಟ್ಟದಲ್ಲಿ ಭಾರತದ ಇದರಲ್ಲಿ ಇನ್ನೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ, ಆದರೆ ಜಾಗತಿಕ ಮಟ್ಟದಲ್ಲಿ ಡಿಸ್ಕವರ್ ದ ಪವರ್ ಆಫ್ ನ್ಯೂಟ್ರಿಷನ್ ಅಂತ ಧ್ಯೇಯ ವಾಕ್ಯ ಇಟ್ಟಿದ್ದಾರೆ. ಅಂದರೆ ಪೋಷಣೆಯ ಶಕ್ತಿಯನ್ನು ನೀವು ಅರಿತುಕೊಳ್ಳಿ ಅಂತ. ಅಂದರೆ ಡಿಸ್ಕವರ್ ಅಂತ ಹೇಳಿದರೆ ನಿಜವಾಗಿ ಹೇಳಿದರೆ ಶೋಧಿಸುವುದು ಅಥವಾ ಹುಡುಕುವುದು, ಆದರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದರೆ ನಮ್ಮ ಪೋಷಣೆ ಅಂತ ಹೇಳುವಂಥದ್ದು, ಅದರ ಶಕ್ತಿ ಏನಿದೆ ಅದನ್ನು ನಾವು ಅರಿತುಕೊಳ್ಬೇಕು ಅಂತ ಹೇಳುವುದು ಅದರ ಅರ್ಥ.
2: ಡಾಕ್ಟರ್, ಈಗ ನಾವು ಪೌಷ್ಟಿಕ ಆಹಾರ ಸಪ್ತಾಹವನ್ನು ಆಚರಣೆ ಮಾಡುತ್ತೇವೆ, ಶುರುವಿಗೆ ನಮಗೆ ಈ ಪೌಷ್ಟಿಕ ಆಹಾರ ಅಥವಾ ಉತ್ತಮ ಪೌಷ್ಟಿಕ ಆಹಾರ ಅಂದರೆ ಏನು, ಇದರ ಕೊರತೆ ಆದರೆ ನಮಗೆ ಏನೆಲ್ಲ ರೋಗಗಳು ಬರಬಹುದು?
3: ಹೌದು, ಈಗ ಪೌಷ್ಟಿಕತೆಯ ಬಗ್ಗೆ ನಾವು ನೋಡೋದಾದರೆ ನಮ್ಮ ಆಹಾರದಲ್ಲಿ ಇರಬೇಕಾದಂತಹ ಮುಖ್ಯ ಮೂಲ ಘಟಕಗಳು ಯಾವುದು ಅಂತೇಳಿ ನಾವು ನೋಡಿಕೊಳ್ಳುವಂಥದ್ದು ಮುಖ್ಯವಾಗ್ತದೆ. ಸೊ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಪ್ರೋಟೀನ್ಗಳು ಅಂದರೆ ಸಸಾರಜನಕ, ಕಾರ್ಬೋಹೈಡ್ರೇಟ್ಗಳು, ಶರ್ಕರ ಪಿಷ್ಟ, ಕೊಬ್ಬು ಅಥವಾ ಫ್ಯಾಟ್, ವಿಟಮಿನ್ಸ್, ಜೀವಾತುಗಳು, ಖನಿಜ ಲವಣಗಳು, ಮಿನರಲ್ಸ್ ಮತ್ತು ನೀರು, ಇವಿಷ್ಟು ಅಂಶಗಳು ಬಹಳ ಮುಖ್ಯವಾದದ್ದು. ಇದನ್ನು ನಾವು ಮುಖ್ಯವಾಗಿ ಎರಡು ವಿಭಾಗಗಳಾಗಿ ನೋಡ್ತೀವಿ.

0: ಹೇಳ್ತೇವೆ. ಯಾವುದದು? ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್. ಈಗ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಸಸಾರಜನಕ, ಶರ್ಕರ ಪಿಷ್ಟ ಮತ್ತು ಕೊಬ್ಬು, ಇದು ಮೂರು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಅಂದರೆ ನಮ್ಮ ಆಹಾರದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕಾದಂಥ ಆಹಾರದ ಅಂಶಗಳು. ಉಳಿದವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್, ಅಂದರೆ ಅವುಗಳ ಪ್ರಮಾಣ ನಮ್ಮ ಆಹಾರದಲ್ಲಿ ಬೇಕಾದದ್ದು ಬಹಳಷ್ಟು ಕಡಿಮೆ. ವಿಟಮಿನ್ಗಳು, ಈಗ ವಿಟಮಿನ್ ಎ, ಬಿ, ಸಿ, ಡಿ ಅಂತೆಲ್ಲ ನಾವು ಕೇಳಿರ್ತೇವಲ್ಲ, ಎಲ್ಲ ಈ ರೀತಿಯ ವಿಟಮಿನ್ಗಳು. ಆಮೇಲೆ ಖನಿಜ ಲವಣಗಳು, ಅದರಲ್ಲಿ ಕಬ್ಬಿಣದ ಅಂಶ ಬರ್ತದೆ, ಕ್ಯಾಲ್ಶಿಯಂ ಬರ್ತದೆ, ಆಮೇಲೆ ಉಳಿದದ್ದು ಈಗ ಇತ್ತೀಚೆಗೆ ಈಗ ಮ್ಯಾಗ್ನೀಷಿಯಂ, ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಉಂಟು. ಜಿಂಕ್, ಸತು, ಜಿಂಕ್ನ ಅಂಶ ಏನಿದೆ, ಇದೆಲ್ಲ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟನ್ನ ಅಂತ ಹೇಳುವಂಥ ಒಂದು ವಿಭಾಗದಡಿ ಬರುವಂಥದ್ದು. ಅಂದರೆ ಬಹಳ ಕಮ್ಮಿ ಪ್ರಮಾಣದಲ್ಲಿ ನಮ್ಮ ಶರೀರಕ್ಕೆ ಸಾಕು ಅವು ಅಂತೇಳಿ. ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಶರೀರವನ್ನು ರಚಿಸುವಂತಹ, ಶರೀರದ ಬೆಳವಣಿಗೆಯಲ್ಲಿ ಪಾತ್ರವಹಿಸುವಂತಹ ಮತ್ತು ರಚನಾತ್ಮಕವಾಗಿ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥ ಇಷ್ಟು ಅಂಶಗಳನ್ನು ಮಾಡುವಂಥ ಆಹಾರಗಳು ಯಾವುದು? ಅದು ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ನಾವು ಸಸಾರಜನಕ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್, ಈ ಮೂರು ಮುಖ್ಯವಾಗಿ. ಅದರಲ್ಲೂ ನಮಗೆ ಮುಖ್ಯವಾಗಿ ಬೇಕಾದದ್ದು ಸಸಾರಜನಕ ಮತ್ತು ಶರ್ಕರ ಪಿಷ್ಟ. ಕಾರ್ಬೋಹೈಡ್ರೇಟ್ ನಮಗೆ ಸಿಗ್ತದೆ, ಕಾರ್ಬೋಹೈಡ್ರೇಟ್ ಅಂದರೆ ಕ್ಯಾಲರಿ, ನಮ್ಮ ಎನರ್ಜಿ ಕರೆನ್ಸಿ. ನಾನು ಏನು ಹೇಳಿದೆ ಅದು. ಪ್ರೋಟೀನಿಗಾಗುವಾಗ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಂದು ಪ್ರೋಟೀನ್ಗಳು ನಮ್ಮ ಶರೀರದಲ್ಲಿ ಅದು ಉತ್ಪಾದನೆ ಆಗಬೇಕು. ನಮ್ಮ ಶರೀರ ಒಂದು ಕಾರ್ಖಾನೆ ಕೂಡ, ಆ ಕಾರ್ಖಾನೆಗೆ ಮೂಲ ವಸ್ತುಗಳು ಹೋಗಬೇಕಲ್ಲ. ಈ ಮೂಲ ವಸ್ತುಗಳು ಇರುವಂಥದ್ದು ನಾವು ಸೇವಿಸುವಂಥ ಈ ಆಹಾರದಲ್ಲಿ. ಹಾಗಾಗಿ ಏನಾಗ್ತದೆ, ಈ ಪ್ರೋಟೀನಿಗೆ ಮೂಲ ವಸ್ತು ಅಮೈನೋ ಆ್ಯಸಿಡ್ ಅಂತೇಳಿ. ಈಗ ಎಲ್ಲ ಆಹಾರದಲ್ಲಿ ಎಲ್ಲ ಅಮೈನೋ ಆ್ಯಸಿಡ್ಗಳು ಇರುವುದಿಲ್ಲ. ಅಕ್ಕಿಯಲ್ಲಿ ಕೆಲವೊಂದು ಅಮೈನೋ ಆ್ಯಸಿಡ್ಗಳು ಮಿಸ್ಸಿಂಗ್ ಇರ್ತದೆ, ಅಂದರೆ ಇರುವುದಿಲ್ಲ. ಅದು ದಾಲ್ ಅಥವಾ ತೊವೆ ಅಂತ ಏನಿದೆ ಅಥವಾ ಸಾಂಬಾರ್ ಏನಿದೆ, ಅದರಲ್ಲಿರುವಂಥ ಇದರಲ್ಲಿ ಕೆಲವೊಂದು ಅಮೈನೋ ಆಸಿಡ್ಗಳು ಇರ್ತದೆ. ಅಕ್ಕಿಯಲ್ಲಿ ಅಥವಾ ಅನ್ನದಲ್ಲಿ ಇಲ್ಲದೆ ಇರುವಂಥದ್ದು ಅದರಲ್ಲಿರ್ತದೆ. ಹಾಗೆ ಅದನ್ನು ಅದು ಒಂದು ಸಮತೋಲನಕ್ಕೆ ತಂದಿಡ್ತದೆ. ಇದು ಯಾಕೆ ನಾವು ಆಹಾರ ಪದಾರ್ಥಗಳನ್ನು ಮಿಶ್ರ ಮಾಡಿ ತಿಂತೇವೆ ಅಂತ ಹೇಳೋದಕ್ಕೆ ಇರುವಂಥದ್ದು ಉದಾಹರಣೆ. ಈಗ ಇವತ್ತು ನಿನ್ನೆ ಮಾಡಿದಂಥದ್ದು ನಮ್ಮ ಪೂರ್ವಜರು ಎಷ್ಟೋ ವರ್ಷಗಳಿಂದ ಅಳಿಸಿಕೊಂಡು ಬಂದಂತಹ ಒಂದು ಆಹಾರದ ಪದ್ಧತಿ ಇದು.
1: ಇದರ ಕೊರತೆ ಆದರೆ ಏನೆಲ್ಲ ರೋಗಗಳು ಬರಬಹುದು?
0: ಹೌದು, ಒಂದೊಂದು ಆಹಾರ ಘಟಕ ಅಥವಾ ಒಂದೊಂದು ಪೌಷ್ಟಿಕಾಂಶದ ಕೊರತೆ ಉಂಟಾದರೆ ಒಂದು ಹಂತದವರೆಗೆ ಶರೀರ ಅದನ್ನು ಸಂಭಾಳಿಸ್ತದೆ. ಯಾಕೆ ನಮ್ಮಲ್ಲಿ ಒಂದು ರಿಸರ್ವ್ ಅಂತ ಇದೆ, ಒಂದು ಸ್ವಲ್ಪದರ ಮಟ್ಟಿಗೆ ಕೆಲವೊಂದಷ್ಟು ಪೌಷ್ಟಿಕಾಂಶಗಳನ್ನು ಶರೀರವು ಶೇಖರಿಸಿ ಇಟ್ಟುಕೊಂಡಿರ್ತದೆ. ಈಗ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಸೇವಿಸುವಂಥ ಆಹಾರದಲ್ಲಿ ಇರುವಂಥ ಪ್ರೋಟೀನ್ಗಳಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಯಾವುದೇ ಇದು ಕೂಡ, ಅದು ಎಕ್ಸ್ಟ್ರಾ ಆಗಿ ಉಳಿದ್ರೆ ಅಂದರೆ ಹೆಚ್ಚುವರಿಯಾಗಿ ಉಳಿದಂತಹ ಈ ಪೌಷ್ಟಿಕಾಂಶ ಏನಿದೆ ಅದು ಕೊಬ್ಬಾಗಿ ಪರಿವರ್ತನೆ ಆಗ್ತದೆ. ಕೊಬ್ಬಾಗಿ ನಮ್ಮ ಚರ್ಮದ ಅಡಿಯಲ್ಲಿಯೋ ಅಥವಾ ಇಲ್ಲದ ಉಳಿದ ಅಂಗಾಂಗಗಳ ಎಡೆಯಲ್ಲಿ ಹೋಗಿ ಕೊಬ್ಬಾಗಿ ಶೇಖರಣೆಗೊಳ್ತದೆ. ಮತ್ತು ಯಾವಾಗ ಅಗತ್ಯ ಬರ್ತದೆ ಆ ಅಗತ್ಯದ ಸಮಯದಲ್ಲಿ ಇದು ಪುನಃ ಸಸಾರಜನಕ ಬೇಕಾದರೆ ಸಸಾರಜನಕ ಅಥವಾ ಪ್ರೋಟೀನ್ ಬೇಕಾದ್ರೆ ಪ್ರೋಟೀನ್ ಅಥವಾ ಕಾರ್ಬೋಹೈಡ್ರೇಟ್ ಬೇಕಾದ್ರೆ ಕಾರ್ಬೋಹೈಡ್ರೇಟ್ ಆಗಿ ಈ ಫ್ಯಾಟ್ ಅದು ಪರಿವರ್ತನೆ ಆಗ್ತದೆ. ಇದು ಶರೀರದ ನಿಯಮ. ಈಗ ಏನಾಗ್ತದೆ ಅಂತ ಹೇಳಿದರೆ, ಒಂದು ಆಹಾರ ಸೇವನೆಯಲ್ಲಿ ಕೊರತೆ ಆದರೆ, ಅಂದರೆ ನಾವು ನ್ಯೂನ ಪೋಷಣೆ ಅಂತ ಕರೆಯುವಂಥದ್ದು, ಅಂಡರ್ ನ್ಯೂಟ್ರಿಷನ್ ಅಂತ, ಇದು ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಇದು ಲಕ್ಷಣಗಳನ್ನು ಉಂಟು ಮಾಡಬಹುದು. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ವಯಸ್ಕರಲ್ಲಿ ಈಗ ಪ್ರೋಟೀನ್ಗಳು ಅಥವಾ ಸಸಾರಜನಕ ಅಥವಾ ಕಾರ್ಬೋಹೈಡ್ರೇಟ್ ಕಡಿಮೆ ಆದರೆ ಹೆಚ್ಚಾಗಿ ಲಕ್ಷಣಗಳು ಕಂಡು ಬರುವುದಿಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ರಿಸರ್ವ್ ಇರ್ತದೆ, ಸ್ವಲ್ಪ ಸಮಯದವರೆಗೆ ಆ ರಿಸರ್ವ್ ಇರ್ತದೆ. ಆದರೆ ಅದು ತುಂಬ ಸಮಯ ಮುಂದುವರೆದರೆ, ಈಗ ಒಂದು ತಿಂಗಳಿಂದ ಜಾಸ್ತಿ ಆಯಿತು, ಒಂದು ಪೋಷಣೆಯ ಒಂದು ಮಟ್ಟ ಏನಿದೆ ಅದು ಕಡಿಮೆ ಆಯಿತು ಅಂತೇಳಿ ಆದರೆ, ಆಮೇಲೆ ನಿಧಾನಕ್ಕೆ ಶರೀರದ ತೂಕ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತೂಕ ಇಳಿದಾಗ ಯಾವುದೇ ಕಾರಣ ಇಲ್ಲದೆ, ಯಾವುದೇ ರೋಗ ಇಲ್ಲದೆ, ಇನ್ಯಾವುದೋ ವಿಷಯ ಇಲ್ಲದೆ ಶರೀರದ ತೂಕ ಕಡಿಮೆ ಆಗ್ತಾ ಉಂಟು ಅಂತೇಳಿ ಆದರೆ, ಎಲ್ಲೋ ಒಂದು ಕಡೆಯಿಂದ ಪೋಷಣೆ ಕಡಿಮೆ ಆಗ್ತಾ ಉಂಟು ಅಂತ ಅರ್ಥ. ಅಂದರೆ ಆಗ ಅದು ನಮಗೆ ಒಂದು ಮೊದಲಿನ ಒಂದು ಸಿಗ್ನಲ್ ಅಥವಾ ಒಂದು ಸಂಕೇತ ನಮಗೆ, ಅದು ಇದು ಜಾಗ್ರತೆ ಮಾಡುವ ಸಮಯ ಬಂತು ಅಂತೇಳಿ ಲಕ್ಷಣ. ಅಂದರೆ ತೂಕ ಕಮ್ಮಿ ಆಗೋದಕ್ಕೆ ಸಾವಿರಾರು ಕಾರಣಗಳಿದೆ, ಹಾಗಾಗಿ ಕೇಳುಗರು ದಯವಿಟ್ಟು ತಪ್ಪದಿಲ್ಕೊಳ್ಬೇಡಿ. ಆದರೆ ಯಾವುದೇ ಬೇರೆ ಯಾವುದೇ ರೀತಿಯ ರೋಗ ಸಮಸ್ಯೆ ಇಲ್ಲ, ಬೇರೆ ಯಾವುದೇ ಕಾರಣ ಇಲ್ಲ ಅಂತ ತೂಕ ಕಮ್ಮಿ ಆಗ್ತಾ ಉಂಟು ಆದರೂ ಕೂಡ ಅಂತೇಳಿ ಆದರೆ ಪೌಷಣೆಯ ಇದು ಕಡಿಮೆ ಆಗ್ತಾ ಉಂಟು, ಪ್ರಮಾಣ ಕಡಿಮೆ ಆಗ್ತಾ ಉಂಟು, ಕೊರತೆ ಉಂಟು ಅಂತ ಅರ್ಥ. ಬೆಳವಣಿಗೆ ಕುಂಠಿತವಾಗುವಂಥದ್ದು, ಮೊತ್ತ ಮೊದಲು ನೋಡೋದು ಮಗುವಿನ ತೂಕ, ತೂಕ ಸರಿಯಾಗಿ ಬರ್ತಾ ಉಂಟಾ. ಈಗ ಜನನ ತೂಕ ಏನಿದೆ ಅದು 6 ತಿಂಗಳೊಳಗೆ ಅದು ದ್ವಿಗುಣವಾಗಬೇಕು. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಗರ್ಭಿಣಿ ಸ್ತ್ರೀಯಲ್ಲಿ ಕೂಡ ಒಂದು ಗರ್ಭಾವಸ್ಥೆಯ ಆ ಒಂದು ಸಂಪೂರ್ಣ ಅವಧಿ ಏನಿದೆ ಅಷ್ಟರಲ್ಲಿ ಒಂದು 7-10 ಕೆಜಿಯಷ್ಟು ತೂಕ ಹೆಚ್ಚಾಗಬೇಕು. ತೂಕ ಹೆಚ್ಚಾಗ್ತಾ ಇಲ್ಲ ಅಂತೇಳಿ ಅರ್ಥ ಏನು ಅಂತ ಹೇಳಿದ್ರೆ, ಅಲ್ಲಿ ಪೋಷಕ ಕೊರತೆ ಉಂಟು ಅಂತೇಳಿ ಅರ್ಥ. ಇದು ನಾನು ಹೇಳುವಂಥದ್ದು ಮ್ಯಾಕ್ರೋನ್ಯೂಟ್ರಿಯೆಂಟ್ ಬಗ್ಗೆ. ಮೈಕ್ರೋನ್ಯೂಟ್ರಿಯೆಂಟ್ಗಳ ಬಗ್ಗೆ ನಾನು ಬರ್ತೇನೆ. ನಂತರ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂಥ ಅನೀಮಿಯಾ, ಕಬ್ಬಿಣದ ಕೊರತೆಯಿಂದಾಗಿ ಬರುವಂತದ್ದು ಅನೀಮಿಯಾ. ಬಹಳಷ್ಟು ಸರ್ವೆ ಸಾಧಾರಣವಾಗಿರುವಂಥದ್ದು, ಅಂದ್ರೆ 2/3 ಅಂಕೆಯ ಪ್ರಮಾಣದ ಗರ್ಭಿಣಿ ಸ್ತ್ರೀಯರಲ್ಲಿ ಅನೀಮಿಯಾ ರಕ್ತಹೀನತೆ ಅಂತ ಹೇಳುವಂಥದ್ದು ಕಂಡು ಬರ್ತದೆ. ಮಕ್ಕಳಲ್ಲಿ ಕೂಡ ಇದು ಕಂಡು ಬರ್ತದೆ ನ್ಯೂನ ಪೋಷಣೆಯಿಂದಾಗಿ.
1: ಕೊರತೆಯನ್ನ ನಾವು ಹೋಗಲಾಡಿಸಬೇಕಾದ್ರೆ ಈಗ ಪ್ರಮುಖವಾಗಿ ಮಕ್ಕಳ ಬೆಳವಣಿಗೆ ಆಗಬೇಕಾದ್ರೆ ಯಾವೆಲ್ಲ ಪೌಷ್ಟಿಕ ಆಹಾರಗಳನ್ನ ಸೇವಿಸ್

0: ಬೇಕಾಗ್ತದೆ ಅಥವಾ ಪೌಷ್ಟಿಕ ಆಹಾರ ಎಷ್ಟು ಮುಖ್ಯ ಆಗ್ತದೆ
1: ಮಕ್ಕಳ ಬೆಳವಣಿಗೆಯಲ್ಲಿ? ಮಕ್ಕಳ ಆರೋಗ್ಯವನ್ನು ನಾವು ಹೀಗೆ ಒಂದು ಪಕ್ಷಿ ನೋಟದಲ್ಲಿ ನೋಡುವುದಾದರೆ ಅಂದರೆ ಪೌಷ್ಟಿಕತೆಯೇ ಮುಖ್ಯ. ಮೊದಲು ಹುಟ್ಟಿದಾಗಿನಿಂದ ಮೊದಲ 6 ತಿಂಗಳವರೆಗೆ ತಾಯಿಯ ಹಾಲು ಮಾತ್ರ. ಈಗ ನಾವು ಅದನ್ನು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಕರಿತೇವೆ. ತಾಯಿಯ ಹಾಲು ಮಾತ್ರ, ಬೇರೇನು ಕೊಡಬಾರ್ದು ಅಂತೇಳಿ. ನೀರು ಕೂಡ ಕೊಡಲಿಕ್ಕಿಲ್ಲ. ಯಾಕೆಂತೇಳಿದರೆ ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಅಂಶಗಳು ಬೇಕಾದಷ್ಟು ಪ್ರಮಾಣದಲ್ಲಿ ಲಭ್ಯವಿರುತ್ತೆ. ಬೇರೆ ಯಾವುದೇ ಆಹಾರದ ಘಟಕದ ಪೌಷ್ಟಿಕಾಂಶದ ಅಗತ್ಯ ಇರುವುದಿಲ್ಲ. ಸೊ ಮೊದಲ 6 ತಿಂಗಳು ಹಾಗೆ ಹೋಯಿತು. ಆಮೇಲೆ ಏನಾಗ್ತದೆ ಅಂತ ಹೇಳಿದರೆ, ಮಗುವಿನ ಬೆಳವಣಿಗೆ ಆಗ್ತಾ ಹೋದಾಗೆ ಶರೀರದಲ್ಲಿ ಜೀವಕೋಶಗಳು ವಿಭಜನೆ ಆಗಿ ಅಂಗಗಳು ಬೆಳವಣಿಗೆ ಹೊಂದ್ತಾ ಇದ್ದ ಹಾಗೆ ತಾಯಿಯ ಹಾಲು ಸಾಕಾಗುವುದಿಲ್ಲ. ಪೌಷ್ಟಿಕಾಂಶ ನಾವು ಹೊರಗಿನಿಂದ ಕೊಡಬೇಕಾಗ್ತದೆ. ಹಾಗಾಗಿ 6 ತಿಂಗಳಿನ ನಂತರ ನಾವು ಮಗುವಿಗೆ ಆಹಾರವನ್ನು ಹೊರಗಿನಿಂದ ಕೊಡಲಿಕ್ಕೆ ನಾವು ಅದನ್ನು ವೀನಿಂಗ್ ಅಂತ ಕರಿತೇವೆ. ಆಗ ಮೊತ್ತ ಮೊದಲಾಗಿ ಗಂಜಿ ನೀರಿರಬಹುದು ಅಥವಾ ರಾಗಿ ಮಣ್ಣಿರಬಹುದು, ಈ ಥರ ಹಲವಾರು ಪದಾರ್ಥಗಳನ್ನು ಮನೆಯಲ್ಲಿ ತಯಾರಿಸಿ ನಾವು ಕೊಡ್ತೇವೆ. ಸೊ ಮೊದಲಿಗೆ ನಾವು ದ್ರವ ರೂಪದ ಆಹಾರ, ಆಮೇಲೆ ಮಿಶ್ರ ರೂಪದ ಆಹಾರ, ಆಮೇಲೆ ಘನ ಆಹಾರ. ನಮ್ಮ ವಿಜ್ಞಾನ ಏನು ಹೇಳ್ತದೆ ಅಂತ ಹೇಳಿದರೆ, 1 ವರ್ಷ ಪ್ರಾಯ ಆಗುವಾಗ ಮಗು ಮನೆಯಲ್ಲಿ ದೊಡ್ಡವರು ಏನು ತಿಂತಾರೆ ಅದನ್ನು ತಿನ್ನುವಷ್ಟು ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತೇಳಿ ನಾವು ಹೇಳ್ತೇವೆ. ಈಗ ಮುಖ್ಯವಾಗಿ ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಅದು ಯಾವ್ಯಾವ ಆಹಾರ ಪದಾರ್ಥ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ಈಗ ಬೇಕಾಗುವಂಥದ್ದು ಶಕ್ತಿ. ಶಕ್ತಿ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಗಳು, ಹಾಗಾಗಿ ಅದು ನಾವು ಕೊಡಲೇಬೇಕು, ಅದರಲ್ಲಿ ಯಾವುದೇ ಒಂದು ರಾಜಿ ಇಲ್ಲ. ಹಾಗಾಗಿ ಅನ್ನ ಇರಬಹುದು ಅಥವಾ ಈಗ ಮಗು ದೊಡ್ಡ ಮಗು ಆದರೆ, 1 ವರ್ಷಕ್ಕಿಂತ ಮೇಲ್ಪಟ್ಟ ಮಗು ಆದರೆ ಈಗ ಚಪಾತಿ ಎಲ್ಲ ಇದ್ದದೆಲ್ಲ ತಿನ್ಬೋದು. ಈಗ ನಾವು ಶರ್ಕರೆ ಪಿಷ್ಟವನ್ನಂತೂ ಕೊಡಲೇಬೇಕು. ಆಮೇಲೆ ಅದರ ಜೊತೆ ಈಗ ನಾನು ಹೇಳಿದೆ ಪ್ರೋಟೀನ್ಗಳು. ಹಾಗಾಗಿ ಯಾವತ್ತೂ ಕೂಡ ನಾವು ತರಕಾರಿ ಮತ್ತು ಈಗ ಶರ್ಕರ ಪಿಷ್ಟ ಇರುವಂಥ ನಮ್ಮ ಮುಖ್ಯ ಆಹಾರ ಪದಾರ್ಥಗಳು ಇಷ್ಟರ ಒಂದು ಮಿಶ್ರಣ. ಅದರ ಜೊತೆಗೆ ಈಗ ಕೆಲವೊಂದು ಮನೆಗಳಲ್ಲಿ ಧಾತು ಬರಬೇಕು ಅಂತೇಳಿ ತುಪ್ಪವನ್ನು ಆ್ಯಡ್ ಮಾಡ್ತಾರೆ ಅಂತೇಳಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಅವರ ಶರೀರಕ್ಕೆ ಕೊಬ್ಬಿನ ಅಂಶ ಕೂಡ ಹೋಗಬೇಕು ಅಂತೇಳಿ ಖಂಡಿತ. ಯಾಕಂತೇಳಿದರೆ ನಮಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈಗ ಒಂದು ಸ್ವಲ್ಪ ಎಣ್ಣೆಯ ಅಂಶ, ತೈಲದ ಅಂಶ ಹೋಗಿ ಹೋಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಕೊಬ್ಬಿನ ಅಂಶ ಕೂಡ ಅದರಲ್ಲಿ ಸಿಕ್ಕಿಬಿಡುತ್ತದೆ.
0: ಡಾಕ್ಟರ್, ಈಗ ಹಾಗೆಯೇ ಗರ್ಭಿಣಿಯರು ಮತ್ತು ಬಾಲಂತಿಯರು ಕೂಡ ಹೆಚ್ಚಿನ ಒಂದು ಪೌಷ್ಟಿಕತೆಯ ಕಡೆಗೆ ಅವರು ಗಮನ ಹರಿಸಬೇಕಾಗ್ತದೆ. ಇವರಿಗೆ ನೀವು ಯಾವುದೆಲ್ಲ ಆಹಾರವನ್ನ ಸೇವಿಸುವ ವಿಚಾರದಲ್ಲಿ ಅವರಿಗೆ ಹೇಳಬಹುದು?
1: ಹೌದು, ಇಲ್ಲಿ ಆಹಾರ ಪದಾರ್ಥದ ಜೊತೆಗೆ ಈಗ ಗರ್ಭಿಣಿಯ ಸ್ತ್ರೀಯರಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಆಹಾರದ ಪ್ರಮಾಣದ ಬಗ್ಗೆ ಕೂಡ ನನಗೆ ಹೇಳಲಿಕ್ಕೆ ಒಂದು ವಿಚಾರ ಇದೆ. ಈಗ ರಿಸ್ಟ್ರಿಕ್ಷನ್ ಅಂತ ನಾವು ಹೇಳುವುದಿಲ್ಲ. ಈಗ ಇಂತಿಂತ ಆಹಾರ ಪದಾರ್ಥವನ್ನು ನೀವು ಸೇವಿಸಬಾರ್ದು ಅಂತ ಇಲ್ಲ. ಅವರವರ ಆರ್ಥಿಕ ಶಕ್ತಿಗೆ ಅನುಸಾರವಾಗಿ ಅವರು ಖಂಡಿತ, ಈಗ ನಾನೀಗ ಹಾಗೆ ಹೇಳಿದ ಹಾಗೆ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ ಪದಾರ್ಥವನ್ನು ಅವರು ಸೇವಿಸಲೇಬೇಕು. ಇದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ಏನಿದೆ ಅಗತ್ಯ ಏನಿದೆ ಇದು 1/3 ಜಾಸ್ತಿ ಇರ್ತದೆ ಗರ್ಭಿಣಿಯರಲ್ಲಿ. ಹಾಗಾಗಿ ಅವರು ಆ ಪ್ರಮಾಣವನ್ನು ಜಾಸ್ತಿ ಸೇವಿಸಬೇಕಾಗ್ತದೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಗರ್ಭಕೋಶ ಹಿಗ್ಗಿದ ಹಾಗೆ ಕೆಲವೊಮ್ಮೆ ಅದು ಕರುಳಿನ ಮೇಲೆ ಹೊಟ್ಟೆಯ ಮೇಲೆ ಸ್ವಲ್ಪ ಪ್ರೆಷರ್ ಕೊಡ್ತದೆ. ಹಾಗಾಗಿ ಕೆಲವೊಮ್ಮೆ ತಿಂದಾಗ ವಾಂತಿ ಆಗುವಂಥದ್ದು, ಹಸಿವು ಇಲ್ಲದಿರುವಂಥದ್ದೆಲ್ಲ ಇರ್ತದೆ. ಹಾಗಾಗಿ ಒಂದೇ ಬಾರಿಗೆ ಜಾಸ್ತಿ ಸೇವಿಸುವ ಬದಲು, ಈಗ ದಿನಕ್ಕೆ 4 ಸಲ ಊಟ ಮಾಡುವ ಬದಲು 5 ಸಲ ಊಟ ಮಾಡುವ, ಹಾಗೆ ನಾವು ಅಂತ ಹೇಳ್ತೇವೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ. ಹಾಗಾಗಿ ಇದರಲ್ಲಿ ನಾವು ಏನು ಅಂತ ಹೇಳಿದರೆ, ಆಹಾರ ಪದಾರ್ಥದ ಹೆಚ್ಚಳ, ಆಮೇಲೆ ಅವರು ಸೇವಿಸುವಂಥ ಉಳಿದ ಪದಾರ್ಥಗಳಿಗೆ ತರಕಾರಿ, ಆಮೇಲೆ ಈಗ ಮಾಂಸಾಹಾರಿಗಳಾದರೆ ಮಾಂಸಾಹಾರ ತೆಗೊಳ್ಳುವಂಥದ್ದು, ಅದರಲ್ಲಿ ಕೂಡ ಈ ರೆಡ್ ಮೀಟನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ಒಂದು ನಮ್ಮ ಒಂದು ಸಲಹೆ. ಯಾಕೆಂತೇಳಿದರೆ ಶರೀರದಲ್ಲಿರುವಂಥ ಕೊಲೆಸ್ಟ್ರಾಲಿಗೆ ಅದು ಭಾಳಷ್ಟು ಬಾಧಕವಾಗ್ತದೆ ಅಂತೇಳಿ. ಹಾಗಾಗಿ ಮಾಂಸಾಹಾರ ಮಾಡುವುದು ತಪ್ಪಲ್ಲ, ಆದರೆ ಅದರಲ್ಲಿ ಇರುವಂಥ ಈ ರೆಡ್ ಮೀಟ್ ಏನಿದೆ ಅದನ್ನು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಈಗಾಗಲೇ ಹೇಳಿದ ಹಾಗೆ ಹಣ್ಣು ಹಂಪಲಿನ ಸೇವನೆ ಅದು ಕೂಡ. ಅದರ ಜೊತೆಗೆ ಈಗ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡದೇ ಮಾಡ್ತಾರೆ ಗರ್ಭಿಣಿ ಸ್ಥಿತಿಯಲ್ಲಿ, ಹಿಮೋಗ್ಲೋಬಿನ್ ನಾರ್ಮಲ್ ಇದ್ದರೂ ಕೂಡ ಕಬ್ಬಿಣದ ಮಾತ್ರೆ ಒಂದು ತೆಗೊಳ್ಳೋದು ತಗೊಳ್ಳೇಬೇಕು.
0: ವೃದ್ಧರು ಯಾವ ರೀತಿಯ ಆಹಾರವನ್ನು ಸೇವಿಸುವುದು ಸೂಕ್ತ ಆಗಿರ್ತದೆ?
1: ಹೌದು, ಈಗ 60 ವಯಸ್ಸು ಆದ ನಂತರ ಹಂತ ಹಂತವಾಗಿ ಮನುಷ್ಯನ ಹಸಿವೆ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ನಂತರ 75 ವರ್ಷದ ನಂತರ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಲೇಬೇಕಾಗ್ತದೆ. ಹಾಗೆಂತ ಹೇಳಿ ನಮ್ಮ ಆಹಾರದಲ್ಲಿ ಪ್ರೋಟೀನ್ಗಳಿಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕು. ಪ್ರೋಟೀನ್ ಇರುವಂಥದ್ದು ಈಗ ಹಾಗೆಂತೇಳಿ ನಾವೀಗ ಪುನಃ ಪ್ರೋಟೀನನ್ನು ಸಪರೇಟಾಗಿ ತಗೊಳ್ಬೇಕಾ? ಅದರ ಅಗತ್ಯ ಹೆಚ್ಚಿನವರಿಗೆ ಬರುವುದಿಲ್ಲ. ಆದರೆ ಈಗ ಸೇವಿಸುವ ಆಹಾರದಲ್ಲಿ ಪ್ರೋಟೀನ್ಗಳಿರುವಂಥದ್ದು, ಈಗ ಉದಾಹರಣೆಗೆ ಹೇಳುವುದಾದರೆ ಮಾಂಸಾಹಾರಿಗಳಿಗೆ ಅಷ್ಟು ಸಮಸ್ಯೆ ಬರುವುದಿಲ್ಲ, ಯಾಕೆಂದರೆ ಮಾಂಸದ ಮೂಲಕ ಆ ಪ್ರೋಟೀನ್ಗಳ ಸರಬರಾಜು ಆಗ್ತದೆ. ಸಸ್ಯಾಹಾರಿಗಳಲ್ಲಿ ಈಗ ಸೋಯಾಬೀನ್ ಅಂತ ಹೇಳುವಂಥದ್ದು ಒಂದು ಪ್ರೋಟೀನ್ನ ರಿಚೆಸ್ಟ್ ಮೂಲ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಈಗ ದ್ವಿದಳ ಧಾನ್ಯಗಳ ಬೀಜಗಳೇನಿದೆ ಇಂಥದ್ದೆಲ್ಲ, ಇವುಗಳೆಲ್ಲ ಪ್ರೋಟೀನ್ಗಳ ಒಂದು ಉತ್ತಮ ಮೂಲ ಇದು.
0: ಆಧುನಿಕ ಕಾಲ, ಸೊ ಎಲ್ಲರಿಗೆ ಕೂಡ ಉತ್ತಮ ಪೌಷ್ಟಿಕ ಆಹಾರ ಬೇಕು. ಅದಕ್ಕಿಂತ ಸುಲಭದಲ್ಲಿ ಮತ್ತೆ ನಮಗೆ ಕೈಗೆಟುಕುವ ಪ್ರದೇಶದಲ್ಲಿ ಈಗ ಜಂಕ್ ಫುಡ್ ಸಿಗ್ತಾ ಇದೆ. ಸೊ ಜಂಕ್ ಫುಡ್ ಸೇವನೆಯಿಂದ ಉಂಟಾಗುವ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಏನು?
1: ಹೌದು, ಈಗ ಜಂಕ್ ಫುಡ್ ಅಂತ ಹೇಳಿದ ಕೂಡಲೇ ಏನಾಗ್ತದೆ, ನಮ್ಮ ನಾಲಗೆಗೆ ಒಂದು ರುಚಿ ಅಂತ ಹೇಳುವಂತದ್ದು ಒಂದು ಬಹಳ ಮುಖ್ಯವಾದಂತಹ ಒಂದು ಅಗತ್ಯ. ಈಗ ನಮ್ಮ ಆಹಾರಕ್ಕೆ ರುಚಿ ಬರುವುದು ಹೇಗೆ? ಹೆಚ್ಚಾಗಿ ನಮ್ಮ ಆಹಾರಕ್ಕೆ ರುಚಿ ಬರುವುದು ಕೊಬ್ಬಿನಿಂದಾಗಿ. ಒಂದು ಆಹಾರ ಪದಾರ್ಥದಲ್ಲಿ ಎಷ್ಟು

0: ರುಬ್ಬಿದೆ ಅದಕ್ಕೆ ಹೊಂದಿಕೊಂಡು ರುಚಿ. ಹಾಗಾಗಿ ನಮಗೆ ಒಂದು ರುಚಿಯ ಭರದಲ್ಲಿ ನಾವು ಕೆಲವೊಮ್ಮೆ ಪೌಷ್ಟಿಕತೆಯ ಬಗ್ಗೆ ಮರೆತು ಬಿಡ್ತೇವೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದಿದ್ರೆ, ಈ ಜಂಕ್ ಫುಡ್ನಲ್ಲಿ ಹೆಚ್ಚಾಗಿ ಇರುವಂಥದ್ದು ಕೊಬ್ಬಿಗೆ ಸಂಬಂಧಪಟ್ಟಂಥ ಪದಾರ್ಥಗಳು, ಅದು ಎಣ್ಣೆಯ ಅಂಶ ಇರಬಹುದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಪರೋಕ್ಷವಾಗಿ ಅದರಲ್ಲಿರುವಂಥದ್ದು ಕೊಬ್ಬು. ಈಗ ಕ್ರೀಮ್ಗಳು ಏನ್ ಹೇಳ್ತೇವೆ, ಅಲ್ಲೆಲ್ಲ ಅದು ನೇರವಾಗಿರುವಂಥದ್ದು ಕೊಬ್ಬಿನ ಅಂಶ. ಈಗ ಕೊಬ್ಬು ಜಾಸ್ತಿ ತಿಂದ್ರೆ ಏನಾಗ್ತದೆ, ಸ್ವಲ್ಪದ್ರ ಮಟ್ಟಿಗೆ ನಮ್ಮ ಶರೀರದಲ್ಲಿ ಶೇಖರಣೆ ಆಗ್ತದೆ. ನಾನು ಈಗಾಗಲೇ ಹೇಳಿದೆ ಅದು ಒಂದೊಂದು ವಿಧದಲ್ಲಿ ಹೋಗಿ ಶೇಖರಣೆ ಆಗ್ತದೆ ಅಂತೇಳಿ. ಅದೇ ರೀತಿ ಅದು ನಮ್ಮ ರಕ್ತ ನಾಳಗಳ ಒಳಗೆ ಹೋಗಿ ಕೂಡ ಶೇಖರವಾಗ್ತದೆ. ಆಗ ಏನಾಗ್ತದೆ, ನಮ್ಮ ರಕ್ತನಾಳ ನಮ್ಮ ಅಪಧಮನಿಗಳು ಏನಾಗ್ತವೆ ಅಂತ ಹೇಳಿದರೆ ಸಂಕುಚನಗೊಳ್ತವೆ. ಅದು ಮಾತ್ರವಲ್ಲದೆ ರಕ್ತ ಪ್ರವಾಹಕ್ಕೆ ಅದು ಅಡ್ಡಿ ಉಂಟು ಮಾಡ್ತದೆ. ನಾನು ಬಹುಶಃ ಯಾವ ವಿಷಯ ಹೇಳ್ತಾ ಇದ್ದೇನೆ ಅಂತ ಕೇಳುವರಿಗೆ ಮೋಸ್ಟ್ಲಿ ಅರ್ಥ ಆಯ್ತು ಅಂತ ನಾನು ಅನಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಆಮೇಲೆ ಹೃದಯಾಘಾತ ಇರಬಹುದು ಅಥವಾ ಮೆದುಳಿನ ಪಕ್ಷವಾತ ಇರಬಹುದು, ಇವೆಲ್ಲವಕ್ಕೂ ಕೂಡ ಅದು ದಾರಿ ಮಾಡಿಕೊಡ್ತದೆ. ಅಂದರೆ 100% ಆಗಲೇಬೇಕು ಅಂತಿಲ್ಲ, ಆದರೆ 75-80% ಅಪಾಯ ಇದೆ, ರಿಸ್ಕ್ ಅಂತ ನಾವು ಹೇಳ್ತೇವೆ. ಬಹಳಷ್ಟು ದೊಡ್ಡ ಮಟ್ಟಿನ ರಿಸ್ಕ್ ಇದು. ಹಾಗಾಗಿ ಜಂಕ್ ಫುಡ್ಡಿಂದಾಗಿ ಏನಾಗ್ತದೆ, ನಮ್ಮ ಕೊಲೆಸ್ಟ್ರಾಲ್ ಅಂದರೆ ನಮ್ಮ ಕೊಬ್ಬು, ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಕೊಬ್ಬಿನ ಒಂದು ರೂಪ ಅದು, ಆ ಕೊಬ್ಬಿನ ಮೇಲೆ ಅಥವಾ ಕೊಬ್ಬಿನ ಪ್ರಮಾಣದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ. ಈ ರೀತಿಯಾದ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಅದು ತಂದೊಡ್ತದೆ. ಒಂದು ಎರಡನೇದೇನು, ಈಗ ನಾವು ಜಂಕ್ ಫುಡ್ ಅಂತ ಹೇಳಿದರೆ ಅದೊಂದು ದೊಡ್ಡ ವಿಭಾಗ, ಅದರಲ್ಲಿ ಸುಮಾರು ಆಹಾರ ಪದಾರ್ಥಗಳಿವೆ. ಈಗ ಅದನ್ನು ಯಾವ ರೀತಿ ತಯಾರು ಮಾಡಿದ್ದಾರೆ ಅದರ ಮೇಲೆ ಕೂಡ ಹೊಂದಿಕೊಂಡಿರ್ತದೆ. ಕರಿದ ಪದಾರ್ಥಗಳಿರ್ತದೆ, ಅದಕ್ಕೆ ಉಪಯೋಗಿಸಿದ ಎಣ್ಣೆ ಏನಿದೆ ಅದು ಒಮ್ಮೆ ಯೂಸ್ ಮಾಡಿದ್ದ, ಒಮ್ಮೆ ಹುರಿದ ಎಣ್ಣೆಯನ್ನು ಮತ್ತೊಮ್ಮೆ ಉಪಯೋಗಿಸಿದ್ದಾರೆ ಅಂತ ನೋಡ್ಕೊಳ್ತದೆ. ಯಾಕೆ ಅಂತ ಹೇಳಿದರೆ ಉಷ್ಣತೆಗೆ ಒಳಗಾದ ಕೂಡಲೇ ಅದರಲ್ಲಿ ಕೂಡ ರಾಸಾಯನಿಕ ಕ್ರಿಯೆಗಳು ನಡೀತದೆ. ಅದು ಬಹಳಷ್ಟು ರೀತಿಯ ರಾಸಾಯನಿಕಗಳನ್ನು ಅಲ್ಲಿ ಹುಟ್ಟಿ ಹಾಕ್ತದೆ. ಆ ರಾಸಾಯನಿಕಗಳನ್ನು ನಾವು ಪುನಃ ಆ ಎಣ್ಣೆಯನ್ನು ಉಪಯೋಗಿಸಿ ಹುರಿದ ಪದಾರ್ಥವನ್ನು ತಿಂದ ಕೂಡಲೇ ನಮ್ಮ ಶರೀರಕ್ಕೆ ಆ ಎಲ್ಲ ರಾಸಾಯನಿಕಗಳು ಹೋಗಿಬಿಡ್ತವೆ. ಅವುಗಳು ಮುಂದೊಂದು ದಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಯಾಕೆಂತ ಹೇಳಿದ್ರೆ ದೇ ಆರ್ ಆಲ್ ಪೊಟೆನ್ಷಿಯಲ್ ಕಾರ್ಸಿನೋಜೆನ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಕಾರ್ಸಿನೋಜೆನ್ ಅಂತ ಹೇಳಿದ್ರೆ ಯಾವುದು ಒಂದು ಅರ್ಬುದ ರೋಗವನ್ನು ತಂದಿಡಬಲ್ಲಂತಹ ಸಾಮರ್ಥ್ಯ ಇರುವಂತಹ ಒಂದು ವಸ್ತು ಅಥವಾ ಒಂದು ಘಟಕ ಅಂತೇಳಿ. ಹಾಗಾಗಿ ಒಂದು ನಾವು ಹೇಳಿದ ಹೃದ್ರೋಗದಿಂದ ಹಿಡಿದು ಮೆದುಳಿನ ರೋಗಕ್ಕೆ ಒಂದು ದಾರಿ ಆಗಬಹುದು, ಇನ್ನೊಂದು ಕ್ಯಾನ್ಸರ್ಗೂ ಕೂಡ ದಾರಿ ಆಗಬಹುದು. ಅಷ್ಟು ಮಾತ್ರವಲ್ಲದೆ ಕೆಲವೊಂದು ಆಹಾರ ಪದಾರ್ಥದಿಂದ ಬಂದಂತಹ ವಿಷ ಪದಾರ್ಥಗಳು, ಯಾಕಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದೆಲ್ಲ ಅಗೋಚರವಾಗಿರುವಂತಹ ವಿಷ ಪದಾರ್ಥಗಳು, ಅವುಗಳು ನಮ್ಮ ಮೂತ್ರಜನಕ ಕಿಡ್ನಿಗೆ ಹೋಗಿ ಎಫೆಕ್ಟ್ ಮಾಡಬಹುದು, ಲಿವರಿಗೆ ಹೋಗಿ ಎಫೆಕ್ಟ್ ಮಾಡಬಹುದು, ಹೀಗೆ ಎಲ್ಲ ಅಪಾಯ ಇರ್ತದೆ. ಹಾಗೆ ಅಂತ ಹೇಳಿ ಈಗ ಇವತ್ತು ತಿಂದ ಕೂಡಲೇ ನಾಳೆ ಹಾಗಾಗಬೇಕು ಅಂತ ಇಲ್ಲ, ಅಥವಾ ಹಾಗಾಗಲೇಬೇಕು ಅಂತ ಕೂಡ ಇಲ್ಲ. ಯಾಕೆಂತ ಹೇಳಿದರೆ ಲೋಕೋ ಭಿನ್ನ ರುಚಿ, ಅಂದರೆ ನಮ್ಮ ಎಲ್ಲರ ಒಬ್ಬೊಬ್ಬರ ವೈಯಕ್ತಿಕ ಶರೀರದ ಸಾಮರ್ಥ್ಯ ಬೇರೆ ಬೇರೆ ಇದೆ. ಹಾಗಾಗಿ ಕೆಲವೊಂದು ಶರೀರಗಳು ಈ ರೀತಿಯ ನಾನು ಇದನ್ನು ಆಕ್ರಮಣ ಅಂತ ಕರೆದ್ರೆ ಈ ರೀತಿಯ ಆಕ್ರಮಣವನ್ನು ಸುಲಭವಾಗಿ ನಿಭಾಯಿಸಬಲ್ಲದು, ಕೆಲವರಿಗೆ ಹಾಗೆ ಆಗುವುದಿಲ್ಲ. ಇನ್ನು ಕೆಲವರಿಗೆ ಅನುವಂಶೀಯವಾಗಿ ಅವರ ಜೀನ್ಗಳಲ್ಲಿ ಅರ್ಬುದ ರೋಗದ ಲಕ್ಷಣಗಳು ಮೊದಲೇ ಇರ್ತದೆ ಜೀವಕೋಶದಲ್ಲಿ. ಯಾಕೆಂತ ಹೇಳಿದ್ರೆ ದೇವರು ಭೂಮಿಗೆ ಕಳಿಸಿದಾಗ ಎಲ್ಲವನ್ನು ಪ್ರೋಗ್ರಾಮ್ ಮಾಡಿ ಕಳಿಸಿದ್ದಾನೆ. ಹಾಗಾಗಿ ನಮ್ಮ ಶರೀರದಲ್ಲಿ ಕೂಡ ಅದೊಂದು ಮೊದಲೇ ಬರೆದಿರ್ತದೆ ಈ ಜೀವಕೋಶಗಳು. ಹೌದು, ಇಂತಿಂಥ ವಿಷಯಗಳು ಅನುವಂಶೀಯವಾಗಿ ಬಂದಿದೆ, ಈ ಜೀವಕೋಶಗಳು ಎಷ್ಟು ವಿಭಜನೆಗೊಳ್ತದೆ ಎಲ್ಲ. ಇದೊಂದು ಸ್ವಲ್ಪ ಒಂದು ಸಂದೇಶವೂ ಹೌದು, ಸ್ವಲ್ಪ ತಿನ್ನುವವರಿಗೆ ಒಂದು ಸ್ವಲ್ಪ ಎಚ್ಚರಿಕೆಯ ಗಂಟೆಯೂ ಕೂಡ ಹೌದು.
1: ಖಂಡಿತ ಡಾಕ್ಟರ್ ಹೇಳುವಾಗ, ಸೊ ನಾವು ಆದಷ್ಟು ಜಂಕ್ ಫುಡ್ ಇಂದ ದೂರ ಇದ್ರೆ ನಮ್ಮ ಆರೋಗ್ಯ ಅಂದ್ರೆ ಪೌಷ್ಟಿಕ ಆಹಾರದ ಕಡೆಗೆ ನಮ್ಮ ಗಮನವನ್ನ ಹರಿಸಿ ಪೌಷ್ಟಿಕ ಆಹಾರವನ್ನು ತಿಂದ್ರೆ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸಬಹುದು. ನಿಮ್ಮ ಮಾತುಗಳಲ್ಲಿ ಈಗ ಗೊತ್ತಾಯ್ತು ಡಾಕ್ಟರ್. ಈಗ ರಕ್ತಹೀನತೆ ನೀವು ಮಾತನಾಡುವಾಗ ಕೂಡ ಹೇಳಿದ್ರಿ, ಈಗ ಮಕ್ಕಳಲ್ಲಿ ಕೂಡ ನಾವು ಕಾಣ್ತೇವೆ, ಗರ್ಭಿಣಿ ತಾಯಂದಿರಲ್ಲಿ ಅವರಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಉಂಟು. ಸೊ ಇದು ರಕ್ತಹೀನತೆ ಅನಿಮಿಯಾ ಅಂತ ಏನು ಹೇಳ್ತೇವೆ, ಇದನ್ನ ತಡೆಯಲಿಕ್ಕೆ ಯಾವೆಲ್ಲ ಆಹಾರವನ್ನ ಸೇವಿಸಬೇಕಾಗ್ತದೆ?
0: ಹೌದು, ಅಂದ್ರೆ ರಕ್ತಹೀನತೆ ಬರಲಿಕ್ಕೆ ಕಾರಣಗಳು ಹಲವಾರು. ಅದರಲ್ಲಿ ಅತ್ಯಂತ ಸಾಧಾರಣವಾಗಿ ಇರುವಂತಹ ಕಾರಣ, ಮೋಸ್ಟ್ ಕಾಮನ್ ಕಾರಣ ಏನಿದೆ, ಅದು ಕಬ್ಬಿಣದ ಕೊರತೆ. ಹಾಗಾಗಿ ನಾವು ಈಗ ಅನಿಮಿಯಾ ಅಂತ ಹೇಳಿದ ಕೂಡಲೇ ಅದು ಕಬ್ಬಿಣದ ಕೊರತೆ ಅಂತೇಳಿ ನಿರ್ಧರಿಸಲಿಕ್ಕೆ ಆಗಲ್ಲ. ಆದರೂ ಅತ್ಯಂತ ಕಾಮನ್, ಬಾಕಿ ವಿಧದ ಅನಿಮಿಗಳೇನಂತ ಅದಕ್ಕೆ ಕಾರಣಕ್ಕೆ ತಕ್ಕಂತ ಚಿಕಿತ್ಸೆ ಮಾಡಬೇಕು. ಇಲ್ಲಿ ಹೇಗೆ ಅಂತೇಳಿದ್ರೆ ನಾವು ಆಹಾರದ ಮೂಲಕ ಈ ಕಬ್ಬಿಣದ ಕೊರತೆಯನ್ನು ನಿವಾರಿಸಿ, ಹೇಗೆ ಅಂತೇಳಿದರೆ ಸೊಪ್ಪು ತರಕಾರಿಗಳು ಕಬ್ಬಿಣದ ಒಂದು ಮುಖ್ಯವಾದಂಥ ಮೂಲ. ಅದರಲ್ಲಿ ಕೂಡ ಯಾವುದು ಗಾಢವರ್ಣದ ಸೊಪ್ಪು ತರಕಾರಿಗಳೇನಿದೆ, ಡಾರ್ಕರ್ ದ ಕಲರ್ ಹೈಯರ್ ದ ಅಯರ್ನ್ ಕಂಟೆಂಟ್ ಅಂತೇಳಿ ನಾವೊಂದು ಹೇಳುವ ಮಾತು. ಅಂದರೆ ಎಷ್ಟು ಗಾಢವಾಗಿರ್ತದೆ ಅಷ್ಟೇ ಕಬ್ಬಿಣದ ಅಂಶದಲ್ಲಿ ಜಾಸ್ತಿ ಇರ್ತದೆ ಅಂತೇಳಿ. ಹಾಗಾಗಿ ಈ ಸೊಪ್ಪು ತರಕಾರಿಗಳು, ಆಮೇಲೆ ಕೆಲವೊಂದು ಹಣ್ಣುಗಳಲ್ಲಿ ಈಗ ದಾಳಿಂಬದ ಹಣ್ಣು ಏನಿದೆ ಅದು ಕಬ್ಬಿಣದ ಒಂದು ಒಳ್ಳೆಯ ಮೂಲ ಅದು. ಆಮೇಲೆ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಗಳು, ಖರ್ಜೂರ ಇರಬಹುದು, ದ್ರಾಕ್ಷಿ ಇರಬಹುದು, ಅಥವಾ ಇನ್ನಿತರ ಒಣ ಹಣ್ಣುಗಳೇನಿದೆ ಅವುಗಳೆಲ್ಲವೂ ಕೂಡ ಕಬ್ಬಿಣದ ಒಳ್ಳೆಯ ಮೂಲವಾಗಿರ್ತವೆ. ಹಾಗಾಗಿ ಅದು ನಾನು ಪದೇ ಪದೇ ಆ ಒಂದು ಉಪಯೋಗವನ್ನು ಮಾಡ್ತಾ ಇದ್ದರೆ ಕೈಗೆಟುಕುವ ರೀತಿಯಲ್ಲಿ ಯಾವುದು, ಯಾಕೆಂತೇಳಿ ಇವತ್ತಿನ ದಿನಕ್ಕೆ ಆರ್ಥಿಕತೆಯ ಒಂದು ದೃಷ್ಟಿಕೋನ ಕೂಡ ಮುಖ್ಯ. ಹಾಗಾಗಿ ಆ ವಿಚಾರವನ್ನು ಕೂಡ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಕಬ್ಬಿಣದ ಕೊರತೆಯನ್ನು ಬಹಳಷ್ಟರ ಮಟ್ಟಿಗೆ ಅದನ್ನು ನಿಯಂತ್ರಿಸಬಹುದು. ಬಾಕಿ ಉಳಿದ ವಿಚಾರಗಳನ್ನು ಕೂಡ ನೋಡೋಕ್ಕಾಗ್ತದೆ. ಯಾಕೆಂತ ಹೇಳಿದರೆ ಕೃಷಿಕರು, ಬರಿಗಾಲಲ್ಲಿ ಓಡಾಡುವವರು,

0: ಹುಳದ ಪದರ ಇರ್ತದೆ. ವಯಸ್ಕರು ಯಾವುದೇ ಕೆಲಸದಲ್ಲಿದ್ದರೂ ಕೂಡ 6 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನು ತಗೊಳ್ಬೇಕು ಅಂತೇಳಿ ನಮ್ಮ ಔಷಧ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಇದು ಕೂಡ ಅನಿಮಿಯಕ್ಕೊಂದು ಕಾರಣ ಆಗ್ಬೋದು.
1: ಡಾಕ್ಟರ್, ಹಾಗೇನೆ ಈಗ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಖರೀದಿ ಮಾಡುವಾಗ ಸೊ ಅದರ ಲೇಬಲ್ಗಳನ್ನು ಓದಬೇಕು. ಕೆಲವರಿಗೆ ಅದು ಹವ್ಯಾಸ ಇರ್ತದೆ, ಕೆಲವರಿಗೆ ಅದರ ಬಗ್ಗೆ ವಿಷಯ ಅಥವಾ ಮಾಹಿತಿ ಇರುವುದಿಲ್ಲ. ಸೊ ನಾವು ಖರೀದಿ ಮಾಡುವಾಗ ಯಾವ ಕಾರಣಕ್ಕಾಗಿ ಓದಬೇಕಾಗ್ತದೆ?
0: ಖರೀದಿ ಮಾಡುವಾಗ ಒಂದು ಆಹಾರ ಪದಾರ್ಥದ ಲೇಬಲನ್ನು ಯಾಕೆ ನೋಡಬೇಕು ಅಂತ ಹೇಳಿದರೆ, ಒಂದು ಅದರಲ್ಲಿ ಅಡಕವಾಗಿರುವಂತಹ ಪೌಷ್ಟಿಕಾಂಶಗಳು ಏನು ಒಂದು ಮೊತ್ತ ಮೊದಲಾಗಿ ನೋಡಬೇಕಾದ. ಯಾಕೆಂದರೆ ಅದರಲ್ಲಿ ಕೊಬ್ಬು ಎಷ್ಟರ ಮಟ್ಟಿಗಿದೆ, ಸಸಾರ ಪ್ರೋಟೀನ್ ಎಷ್ಟು ಮಟ್ಟಿಗಿದೆ, ಕಾರ್ಬೋಹೈಡ್ರೇಟ್ ಎಷ್ಟರ ಮಟ್ಟಿಗೆ ಇದೆ, ಇದೆಯಾ ಇಲ್ವಾ. ಆಮೇಲೆ ಕೆಲವೊಂದು ಏನಾಗ್ತದೆ ಅಂತ ಹೇಳಿದರೆ, ನಾವು ಒಂದು ರುಚಿಗೋಸ್ಕರ ಕೆಲವೊಂದು ವಸ್ತುಗಳನ್ನು ಖರೀದಿಸ್ತೇವೆ. ಅದು ಈಗ ಹಣ್ಣಿನ ಜ್ಯೂಸ್ಗಳಿರ್ಬೋದು, ತಯಾರಿಸಲ್ಪಟ್ಟಂತಹ ಒಂದು ಬಾಟ್ಲ್ ಏನಿದೆ ಅದರಲ್ಲಿ ನಿಜವಾಗಿಯೂ ಹಣ್ಣಿನ ಅಂಶ ಉಂಟಾ ಅಥವಾ ಬರೇ ಕೃತಕವಾಗಿ ನಿರ್ಮಿತವಾದಂತಹ ಒಂದು ಫ್ಲೇವರ್ಗಳನ್ನು ಒಳಗೊಂಡಂತಹ ಒಂದು ಪದಾರ್ಥವ ಅಂತೇಳಿ ನಮಗೆ ಗೊತ್ತಾಗಲಿಕ್ಕೆ ಒಂದು. ಇನ್ನೊಂದು ಏನು ಅಂತ ಹೇಳಿದರೆ, ಆಹಾರದಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಅವಧಿ ಮೀರಿದ, ಸಮಯ ಮೀರಿದ ಆಹಾರ ಪದಾರ್ಥಗಳು. ಯಾಕಂದ್ರೆ ನಾವು ಸ್ಕೂಲಲ್ಲಿ ನಮಗೆ ಎಲ್ಲ ಆಹಾರಗಳು ಒಳ್ಳೆ ಗುಣಮಟ್ಟದ ಸಿಗ್ತದೆ ಅಂತೇಳಿ ನಮಗೇನು ಖಾತ್ರಿ ಇಲ್ಲ. ಹೌದು, ಖಾತ್ರಿ ಇಲ್ಲ. ಹಾಗಾಗಿ ಈಗ ಅವಧಿ ಮೀರಿದೆಯಾ ಇಲ್ವಾ ಅಂತೇಳಿ, ಅವಧಿ ಮೀರಿದರೆ ಏನಾಗ್ತದೆ, ಅವಧಿ ಮೀರಿದರೆ ಆಹಾರದಲ್ಲಿ ಶಿಲೀಂಧ್ರಗಳ ಬೆಳವಣಿಗೆ ಆಗ್ತದೆ, ಆಹಾರ ಅದರ ಗುಣಮಟ್ಟವನ್ನು ಕಳೆದುಕೊಳ್ತದೆ, ವಿಷಕಾರಕ ವಸ್ತುಗಳ ಬೆಳವಣಿಗೆ ಅದರಲ್ಲಿ ಆಗ್ತದೆ. ಹಾಗೆ ಇದಕ್ಕೂ ಕೂಡ ನಾವು ಅದನ್ನು ನೋಡಬೇಕಾಗ್ತದೆ ಒಂದು. ಇನ್ನೊಂದೇನು ಅಂತ ಹೇಳಿದರೆ, ಕೆಲವೊಮ್ಮೆ ಈಗ ಅದು ಕೆಲವೊಂದು ವಿಚಾರಗಳದರಲ್ಲಿ ಸಸ್ಯಾಹಾರದ್ದು ಮಾಂಸಾಹಾರದ ಆವಿಷಯ ವಿಚಾರ ಕೂಡ ಬರ್ತದೆ. ಯಾಕೆಂದರೆ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಎಕ್ಸ್ಟ್ರಾಕ್ಟ್ಗಳನ್ನು ಹಾಕ್ತಾರೆ, ಈಗ ಮಾಂಸದ ಎಕ್ಸ್ಟ್ರಾಕ್ಟ್ಗಳನ್ನು ಹಾಕುವಂಥ ಪ್ರಮೇಯ ಕೂಡ ಇರ್ತದೆ. ಹಾಗಾಗಿ ಇದನ್ನು ಖಚಿತಪಡಿಸಲಿಕ್ಕೆ ಕೂಡ ಜನರಿಗೆ ಈ ಲೇಬಲನ್ನು ಓದುವಂಥ ಅಭ್ಯಾಸ ಯಾವಾಗಲೂ ಒಳ್ಳೆಯದು.
1: ನಾವು ಪೌಷ್ಟಿಕ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಹೆಚ್ಚಿನ ಅಂದರೆ ಸಮತೋಲನ ಆಹಾರ, ಪೌಷ್ಟಿಕ ಆಹಾರ ಮತ್ತು ಎಷ್ಟು ಪ್ರಮಾಣ, ಸೊ ಕೆಲವೊಂದು ಮಾಹಿತಿ ಸಿಕ್ಕಿತು. ಈಗ ಆಹಾರವನ್ನು ನಾವು ಮಾತ್ರ ನೋಡುವುದಲ್ಲ, ಆಹಾರದ ಒಟ್ಟಿಗೆ ಇದು ಆಹಾರ ಹೆಚ್ಚಾದರೆ ಅದನ್ನು ನಾವು ವ್ಯಾಯಾಮದ ಮೂಲಕ ಜೀರ್ಣಿಸಿಕೊಳ್ಬೇಕಾಗ್ತದೆ, ಇಲ್ಲದಿದ್ದರೆ ಬೊಜ್ಜು ಬರ್ತದೆ. ಸೊ ಈ ಎಲ್ಲ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ?
0: ಹೌದು ಹೌದು, ಇದನ್ನು ನಾನು ಒಂದೇ ಶಬ್ದದಲ್ಲಿ ಇದನ್ನು ನಾನು ಹೇಳುವುದಾದರೆ ಜೀವನ ಶೈಲಿ ಅಂತ ನಾವು ಇದನ್ನು ಹೇಳುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಉದ್ಯೋಗಕ್ಕೋಸ್ಕರ ಈಗ ಜನ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಿಗೆ ಕಾಲಿಡ್ತಾರೆ, ಆದರೂ ಕೂಡ ಹೆಚ್ಚಿನ ಕ್ಷೇತ್ರಗಳಲ್ಲಿ ಕೂತು ಮಾಡುವಂಥ ಕೆಲಸ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ದಿನ ಇತ್ತೀಚಿನ ದಿನದಲ್ಲಿ ಒಂದು ಪ್ರತೀತಿಯಲ್ಲಿರುವಂಥ ಒಂದು ವಾಕ್ಯ ಏನು ಅಂತ ಹೇಳಿದರೆ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ನಾವು ಶಾರೀರಿಕ ಚಟುವಟಿಕೆ ಮಾಡದೇ ಇದ್ದರೆ ಅದೊಂದು ಆರೋಗ್ಯಕ್ಕೆ ಗಂಭೀರ ಪರಿಣಾಮವನ್ನು ತಂದೊಡ್ಡಬಹುದು ಅಂತ ಹೇಳುವಂಥದ್ದು ಒಂದು ಇವತ್ತಿನ ಮಟ್ಟಿನ ಒಂದು ನಂಬಿಕೆ, ಅದು ಸತ್ಯವೂ ಕೂಡ. ಹಾಗಾಗಿ ಶಾರೀರಿಕ ಚಟುವಟಿಕೆ ಅಂತ ಹೇಳುವಂಥದ್ದು ಬಹಳಷ್ಟು ಮುಖ್ಯ. ಯಾವುದೇ ರೀತಿಯದಾಗಿರ್ಬೋದು, ಅದು ವಾಕಿಂಗ್ ಇರ್ಬೋದು ಅಥವಾ ಆಟೋಟಗಳಲ್ಲಿ ಭಾಗವಹಿಸಿದಿರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಶಾರೀರಿಕವಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಕ್ರಿಯವಾಗಿರಬೇಕು ಅಂತ ಹೇಳುವಂಥದ್ದು ಒಂದು. ಇನ್ನೊಂದೇನು ಅಂತ ಹೇಳಿದರೆ, ಈಗ ಕೇಳುಗರಲ್ಲಿ ಕೆಲವರಿಗೆ ಮಧುಮೇಹದ ಬಗ್ಗೆ, ಯಾಕಂದರೆ ಇವತ್ತಿನ ಬಹುಶಃ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿರುವಂಥದ್ದು ಮಧುಮೇಹಿಗಳು, ಯಾಕಂದರೆ ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಈಗ ಆಹಾರ, ನಾವು ಈಗ ಆಹಾರದ ಹೊತ್ತಿನಲ್ಲಿ ಕೂಡ ಒಂದು ಮಾರ್ಪಾಡನ್ನು ನಾವು ಮಾಡಬೇಕಾದದ್ದು ಒಂದು ಉತ್ತಮ ವಿಚಾರ ಅಂತೇಳಿದರೆ, ನಾವು ರಾತ್ರಿ ಯಾವ ಆಹಾರ ಸೇವನೆಯನ್ನು ಎಷ್ಟು ಕಡಿಮೆ ಮಾಡ್ತೇವೆ ಅಷ್ಟು ಒಳ್ಳೆಯದು. ಅದರಲ್ಲೂ ಕೂಡ ರಾತ್ರಿಯ ಊಟವನ್ನು ಎಷ್ಟು ಬೇಗ ನಾವು ಮುಗಿಸ್ತೇವೆ ಅಷ್ಟು ಒಳ್ಳೆಯದು ಅಂತೇಳಿದರೆ, ನಾವು ರಾತ್ರಿ ಆ ಹೊತ್ತಿನಲ್ಲಿ ನಮ್ಮ ಶರೀರದಲ್ಲಿರುವಂಥ ಇನ್ಸುಲಿನಿಗೆ ಅದು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಸಹಾಯವಾಗ್ತದೆ. ನಮ್ಮ ಶರೀರದ ಮೇಧೋಜ್ಜೀರಕ ಗ್ರಂಥಿ ಏನಿದೆ ಅದರ ಮೇಲಿನ ಭಾರ ಬಹಳಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಅದು ಈ ಸಕ್ಕರೆ ಅಂಶವನ್ನು ನಿಯಂತ್ರಿಸಲಿಕ್ಕೆ ಅದು ಸಹಾಯ ಮಾಡ್ತದೆ. ಬಾಕಿ ಡಯಟಿಂಗ್ ಮಾಡೋದಂಥದ್ದು ಮಾಡಲೇಬೇಕು, ಆದರೆ ಅದರ ಜೊತೆಗೆ ಈ ಸಮಯ ಅಂತ ಹೇಳುವಂಥದ್ದು ಕೂಡ ಒಂದು ಮುಖ್ಯವಾದದ್ದು.
1: ಈಗ ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನೀವು ಎಲ್ಲ ಸಾರ್ವಜನಿಕರಿಗೆ ಅಂದರೆ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೀರಿ?
0: ರಾಷ್ಟ್ರೀಯ ಪೋಷಣಾ ಸಪ್ತಾಹ ಏನಿದೆ ಇದರ ಸಂದರ್ಭದಲ್ಲಿ ಕೇಳುಗರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಇಷ್ಟೇ. ಒಂದು, ಯಾವತ್ತು ಆಹಾರವನ್ನು ಸಮತೋಲನದಲ್ಲಿ ಸೇವಿಸಿ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಪರಿಸ್ಥಿತಿಗೆ ಸರಿಯಾದಂಥ ಒಂದು ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ, ಮತ್ತು ಅದು ನಿಯಮಿತವಾಗಿರಲಿ, ಅಂದರೆ ರೆಗ್ಯುಲರ್ ಆಗಿರಲಿ. ಅಂದರೆ ಒಂದು ದಿವಸದಿಂದ ದಿವಸಕ್ಕೆ ಮಾರ್ಪಾಡು ಪಡುವುದು ಬೇಡ, ಒಂದು ಆಹಾರ ಪದ್ಧತಿಯನ್ನು ಖಚಿತಪಡಿಸಿಕೊಂಡು ತಮ್ಮ ಶರೀರಕ್ಕೆ ತಮ್ಮ ಕಾಲಘಟ್ಟಕ್ಕೆ ಯಾವುದು ಒಳ್ಳೆಯದು ಅಂತ ಹೇಳುವಂಥದ್ದು, ಅಂದರೆ ಫಿಕ್ಸಪ್ ಒನ್ ಡಯಟ್ ರುಟೀನ್ ಒಂದು. ಆಮೇಲೆ ಈಗ ಹೊರಗಿನ ಈಗ ಜಂಕ್ ಪದಾರ್ಥಗಳೇನಿದೆ ಅವುಗಳಿಂದ ಆದಷ್ಟು ದೂರವಿರಿ. ಯಾಕಂದರೆ 100%-100% ಆಗದೇ ಇರ್ಬೋದು, ಆದರೆ ಎಷ್ಟರ ಪ್ರಮಾಣದಲ್ಲಿ ಆಗ್ತದೆ ಅಷ್ಟರ ಮಟ್ಟಿಗೆ ಜಂಕ್ ಪದಾರ್ಥಗಳಿಂದ ದೂರವಿರಿ. ನಂತರ ಆಹಾರದ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ಶಾರೀರಿಕ ಚಟುವಟಿಕೆ, ಆಮೇಲೆ ಒಂದಷ್ಟು ಮಾನಸಿಕ ಒತ್ತಡದಿಂದ ಹೊರಗೆ ಬರುವಂತಹ ವಿಚಾರಗಳಿದೆ, ಇವುಗಳ ಬಗ್ಗೆ ಕೂಡ ಗಮನ ಹರಿಸಿ ಅಂತ ಹೇಳುವಂತಹ ಸಂದೇಶಗಳನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ.
1: ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ನಮ್ಮ ಒಂದು ಆಕಾಶವಾಣಿಯ ಕೇಳುಗರಿಗೆ ಸೊ ಯಾ ಪೌಷ್ಟಿಕ ಆಹಾರದ ಒಂದು ಮಹತ್ವ, ಸಂದೇಶ ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಏನು, ಗರ್ಭಿಣಿಯರಿಗೆ ಅಥವಾ ಮಕ್ಕಳಿಗೆ ಪ್ರಮುಖವಾಗಿ ವೃದ್ಧರಿಗೆ ಏನೆಲ್ಲ ಆಹಾರಗಳನ್ನ ಸೇವಿಸಬೇಕು, ಸೊ ನಮ್ಮ ಡಯೆಟ್ ಹೇಗಿರಬೇಕು, ಸೊ ಹಲವಾರು

0: ಹಲವಾರು ವಿಚಾರಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದೀರಿ. ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಡಾಕ್ಟರ್.
1: ಎಲ್ಲ ಕೇಳುಗರಿಗೂ ಧನ್ಯವಾದಗಳು, ಹಾಗೆ ತಮಗೂ ಧನ್ಯವಾದಗಳು ಮೇಡಮ್, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಇದುವರೆಗೆ ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಸನ್ನ ಮಿತ್ರಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.
3: ಆಕಾಶವಾಣಿ, ಸಮಯ ಆಗಿದೆ 1 ಗಂಟೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ.
5: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬ್ಲೂ ರೆವಲ್ಯೂಷನ್, ಮೀನು ಕ್ರಾಂತಿ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿರುವ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ. ಈಗ ನೀಲಿಕ್ರಾಂತಿ ಅನ್ನೋ ವಿಷಯ ಬಂದಾಗ, ನಮ್ಮ ದೇಶದಲ್ಲಿ ನೀಲಿಕ್ರಾಂತಿ ಅನ್ನೋ ಒಂದು ಶುರುವಾಗಿದ್ದು ಗೆಂಡೆ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಸೃಷ್ಟಿ ಮಾಡ್ತಾರೆ. ಆ ಒಂದು ತಂತ್ರಜ್ಞಾನದಲ್ಲಿ ಏನಾಯಿತು ಅಂದರೆ, ಪ್ರೊಫೆಸರ್ ಆಲಿಖುನಿ ಅಂತ ಮತ್ತು ಹೀರಾಲಾಲ್ ಚೌಧರಿ ಅಂತ ಇವರಿಬ್ಬರು ನಮ್ಮ ನೀಲಿಕ್ರಾಂತಿಯ
5: ಹರಿಕಾರರು.
6: ಅವರು ಈ ಗೆಂಡೆ ಮೀನು ಮರಿಗಳನ್ನು, ಮೊದಲು ನಾವೇನು ಮಾಡ್ತಿದ್ವಿ, ಗೆಂಡೆ ಮರಿಗಳನ್ನು ನದಿಗಳಿಂದ ತೊಗೊಂಬಂದು ಅದನ್ನು ನಾವು ಪಾಲನೆಯನ್ನು ಮಾಡಿ ಅದರಿಂದ ಸಾಕಾಣಿಕೆ ಮಾಡ್ತಿದ್ವಿ. ಆದರೆ ಉತ್ಪಾದನೆ ಮಾಡುವಂಥ ಯಾವುದೇ ತಂತ್ರಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಅದನ್ನು ಈ ಒಂದು ವಿಜ್ಞಾನಿಗಳು ಅದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಅದನ್ನು ಹೇಗೆ ಮಾಡ್ಬೋದು ಅನ್ನೋ ಒಂದು ತಂತ್ರಜ್ಞಾನವನ್ನು ಬೆಳೆಸಿದ ನಂತರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಮೀನು ಸಾಕಾಣಿಕೆ ಆಗಲಿಕ್ಕೆ ಶುರುವಾಯಿತು. ಇದು ನಮ್ಮ ನೀಲಿಕ್ರಾಂತಿಗೆ ಒಂದು ನಾಂದಿಯಾಗಿ ಮುಂದೆ ಬಂದು, ಇವತ್ತಿನ ದಿನಗಳಲ್ಲಿ ಆ ನೀಲಿಕ್ರಾಂತಿ ಅವಲಂಬಿತವಾಗಿ ನೋಡಿದ್ರೆ, ಈಗ ಬರೀ ಗೆಂಡೆ ಮೀನುಗಳಲ್ಲ, ಹಲವಾರು ತಳಿಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಗೆಂಡೆ ಮೀನುಗಳು ಪ್ರಮುಖವಾಗಿ ಪಾತ್ರ ವಹಿಸ್ತವೆ. ನಮ್ಮ ದೇಶದ ಮೀನುಗಾರಿಕೆಯ ಒಂದು ಸಂಪತ್ತನ್ನು ನೋಡಿದಾಗ ಹೆಚ್ಚಾಗಿ ಗೆಂಡೆ ಮರಿಗಳಿಗೆ ಅಥವಾ ಗೆಂಡೆ ಮೀನುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತೇವೆ ನಾವು. ಈ ಇದರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲೇ ನಾವು ತಗೊಂಡಾಗ, ಕಳೆದ 4-5 ವರ್ಷಗಳಲ್ಲಿ ನೋಡ್ತಿದ್ದಾಗ, ಒಳನಾಡು ಮೀನುಗಾರಿಕೆ ಅಂದರೆ ಸಾಕಾಣಿಕೆ ಮಾಡೋದು, ಅದರ ಜೊತೆಗೆ ಹಿಡಿಯುವಂಥದ್ದು, ನೈಸರ್ಗಿಕವಾಗಿ ಸಿಗುವಂಥ ಮೀನುಗಳನ್ನು ಹಿಡಿಯುವಂಥದ್ದು, ಇದನ್ನು ನೋಡಿದಾಗ ಸಾಕಾಣಿಕೆ ಮಾಡುವಂಥ ಪ್ರಮಾಣ ಏನಿದೆ ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ನಮ್ಮಲ್ಲಿರುವಂಥ ತಂತ್ರಜ್ಞಾನಗಳು, ಈ ನೀಲಿಕ್ರಾಂತಿಯಿಂದ ಬರ್ತಿರುವಂಥ ಹೊರಬರ್ತಿರುವಂಥ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕೃಷಿಕರು ಹಲವಾರು ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿಂದ ಆಗಿರ್ಬೋದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಒಳನಾಡು ಮೀನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ತಗೊಂಡಾಗ ನಮ್ಮಲ್ಲಿ ಈಗ 12 ಲಕ್ಷ ಟನ್ನಷ್ಟು ಮೀನನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೇವೆ. ಇದರಲ್ಲಿ 5 ಲಕ್ಷ ಟನ್ನಷ್ಟು ನಾವು ಸಾಕಾಣಿಕೆಯಿಂದ ಬರ್ತಿರೋವಂಥ ಮೀನಿನ ಸಂಪತ್ತಾಗಿರೋದು. ಅಂದರೆ ಕಳೆದ 5 ವರ್ಷಗಳಲ್ಲಿ ಹೋದಾಗ ಅದು 1.4, 2.1 ಇದ್ದಿದ್ದರಿಂದ ಈಗ 5 ಲಕ್ಷ ಟನ್ವರೆಗೂ ಬಂದಿದೆ. ಅಂದರೆ ಇದು ಸಾಕಾಣಿಕೆಯತ್ತ ಕೃಷಿಕರನ್ನು ತೋರಿಸಿರುವಂಥ ಒಲವಾಗಿರ್ಬೋದು, ಸರ್ಕಾರಗಳಿಂದ ಕೃಷಿಕರಿಗೆ ಕೊಡ್ತಿರುವಂಥ ಪ್ರೋತ್ಸಾಹ ಇರ್ಬೋದು, ಅದರ ಜೊತೆಗೆ ಅವರು ಕೂಡ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋದ್ರಿಂದ ಈ ನೀಲಿಕ್ರಾಂತಿ ಇನ್ನಷ್ಟು ಮುಂದೆ ಸಾಗಿ ಮತ್ತಷ್ಟು ತಂತ್ರಜ್ಞಾನಗಳು, ಮತ್ತಷ್ಟು ಹೊಸ ತಳಿಗಳು ಬಂದು ಈ ಮೀನು ಸಾಕಾಣಿಕೆ ಇದರಲ್ಲಿ ಹಲವಾರು ಕೃಷಿಕರು ಲಾಭ ಪಡೀಲಿಕ್ಕೆ ಸಾಧ್ಯ. ಇದಕ್ಕೆ ಪೂರಕವಾಗಿಯೇ ಕಳೆದ 5 ವರ್ಷಗಳ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ದೇಶಾದ್ಯಂತ ನೀಲಿಕ್ರಾಂತಿಗೆ ಅನುಗುಣವಾಗಿ ಮೀನು ಕೃಷಿ ಹೆಚ್ಚಾಗಬೇಕು, ಮೀನುಗಾರರಿಗೆ ಸಹಾಯ ಆಗಬೇಕು ಅಂತ 20,000 ಕೋಟಿ ಅನುದಾನವನ್ನು ನೀಡಿತು. ಅದು ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟದವರೆಗೂ ಸೇರಿ ಅಲ್ಲಿನ ಕೃಷಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು ಮೀನು ಮರಿಯನ್ನು ಉತ್ಪಾದನೆಯಿಂದ ಹಿಡಿದು ಅದನ್ನು ಸಾಕಾಣಿಕೆ, ಅದನ್ನು ಸಾಕಾಣಿಕೆ

0: ಎಲ್ಲ ಸಾಕಾಣಿಕೆ
1: ಅದೆಲ್ಲ ಹಂತನು
0: ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ, ಅದನ್ನು ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆ, ಅದರ ಜೊತೆಗೆ ಒಂದು ಹಿಡಿದಂಥ ಜಾಗದಿಂದ ಮಾರುಕಟ್ಟೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವಾಹನಗಳ ವ್ಯವಸ್ಥೆ, ಮೀನನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಂತ ಬೇಕಾಗಿರುವಂಥ ಐಸ್ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಈ ಥರ ಹಲವಾರು ಯೋಜನೆಗಳನ್ನು ಒಂದು ಅರವತ್ನಾಲ್ಕು ವಿವಿಧವಾದಂಥ ಏನು ಯೋಜನೆಗಳನ್ನು ಆ ಇದರಲ್ಲಿ ಕೊಡಲಾಗಿದೆ. ಇದನ್ನು ನಾವು ಕೃಷಿಕರಿಗೆ ಆದಷ್ಟು ಈ
1: ಸಬ್ಸಿಡೈಡ್ ರೇಟಲ್ಲಿ
0: ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಈಗ ಮೀನು ಕೃಷಿಯಲ್ಲಿ ನಾವು ಹೆಚ್ಚಾಗಿ ನಾವು ಯೋಚನೆ ಮಾಡೋದು ಬರೀ ಕೃಷಿ ಬಗ್ಗೆ ಮಾತ್ರ. ಇದನ್ನು ಕೃಷಿಯನ್ನು ಬಿಟ್ಟ ನಂತರ ಹಲವಾರು ಕೃಷಿಕರು ಏನು ಮಾಡ್ತಾರೆ, ಬರೀ ಮೀನು ಸಾಕಾಣಿಕೆ ಮಾಡೋದು ಒಂದೇ ಒಂದು ಸ್ವಾವಲಂಬಿ ಜೀವನ ಅಲ್ಲ.
1: ಹೌದು,
0: ಮೀನು ಮರಿಗಳನ್ನು ಹೊರಗಡೆಯಿಂದ ತಂದು ಇನ್ನೊಬ್ಬ ರೈತನಿಗೆ
1: ಕೊಡೋದು
0: ಕೂಡ ಒಂದು ಸ್ವಾವಲಂಬಿ ಜೀವನ.
1: ಅದು ಒಂದು ಉದ್ಯಮ.
0: ಅದಕ್ಕೆ ಬೇಕಾಗಿರುವಂತಹ ಆಹಾರವಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಬೇರೆ ಯಾವುದೇ ತರ
1: ಈಗ ಅದೇ ಒಂದು ಉದ್ಯಮ ಮಾಡ್ಕೊಳ್ಬೋದಲ್ಲ.
0: ಈಗ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವವರು ಕೆಲವರು, ಅದನ್ನ ಒಂದು ನರ್ಸರಿ ಅಂತ ನಾವು ಹೇಳ್ತೇವೆ.
1: ಹೌದು,
0: ಅದನ್ನ ಮಾಡುವಂತವ್ರು ಕೆಲವರು, ಅದರಿಂದ ರೈತರಿಗೆ ತಲುಪಿಸುವಂತವ್ರು ಒಬ್ಬರು. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಒಂದು
1: ಬೆಳೆಯವರು ಇನ್ನೊಬ್ರು
0: ಆ ಈ ತರದ. ಈಗ ಕೆಲವು
1: ಸರಿ ಹಂತದ ಉದ್ಯೋಗ ಇಲ್ಲಿ ಸೃಷ್ಟಿ ಆಗುತ್ತೆ,
0: ಎಲ್ಲ ಕಡೆಯಿಂದನೂ ಇದೆ. ಅದರ ಜೊತೆಗೆ ಈಗ ಹೆಚ್ಚಿನ ಮೀನು ಇದ್ದಾಗ ನಾವು ಅದರಲ್ಲಿ ಮೌಲ್ಯವರ್ತಿತ ಉತ್ಪನ್ನಗಳನ್ನು ಮಾಡುವಂಥದ್ದು, ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ತಂತು
1: ಕೂಡ ಬಂದಿದೆ. ಅಂದ್ರೆ ಈಗಾಗಲೇ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಇದೆ,
0: ಅಲ್ಲ ಇಡೀ ಜಿಲ್ಲೆ ಒಂದು ದೇಶದಲ್ಲಿ
1: ಇದು ಕೂಡ ಈಗ ಮೀನುಗಾರಿಕೆ ಇಲಾಖೆಯಲ್ಲೂ ಕೂಡ ಇದು ಇದೆ ಅಂತ.
0: ಹೌದೌದು, ಇಡೀ ದೇಶಕ್ಕೆ ಅದು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡಿದ್ರು.
1: ಪ್ರತಿಯೊಂದರಲ್ಲೂ
0: ಅದು ಯಾವುದೇ ಆದಂತ ಪದಾರ್ಥ ಇರ್ಬೋದು, ಅದು ಮೀನಾಗಿರ್ಬೋದು ಅಥವಾ ಕೇಳುವ ಅದರಿಂದ ಮಾಡ. ಈಗ ಮೀನುಗಾರಿಕೆಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೋಸ್ಕರನೇ ಹಲವಾರು ಯೋಜನೆಗಳನ್ನು ಕೊಟ್ಟರು. PMFME ಅಂತ ಒಂದು ಯೋಜನೆ ಇದೆ, ಇದರಲ್ಲಿ ಮೈಕ್ರೋ ಫೈನಾನ್ಸಿಂಗ್ ಸಣ್ಣ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳು, ಆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆಗೆ ಕೂಡ ಅವರಿಗೆ ಸಣ್ಣದಾದಂಥ ಒಂದು ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ಕೂಡ ಈ ಒಂದು ಯೋಜನೆಗಳು ಸಹಾಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಇದ್ದಾಗ ದಕ್ಷಿಣ ಕನ್ನಡಕ್ಕೆ ಸಮುದ್ರದ ಮೀನಿನ ಉತ್ಪನ್ನಗಳನ್ನು ತಯಾರು ಮಾಡೋದು ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಇತ್ತು.
1: ಉತ್ತರ ಕನ್ನಡದಲ್ಲಿ
0: ಕೂಡ ಹಾಗೆ ಇತ್ತು. ಅದರಲ್ಲಿ ಕೂಡ ಹಲವಾರು ಥರದ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳನ್ನು ಮಾಡಿದರು. ಚಕ್ಕುಲಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಇದನ್ನು ನಮ್ಮ ರಾಜ್ಯದ ಮೀನುಗಾರಿಕೆಯಲ್ಲಿ ಪ್ರತಿನಿಧಿಸುವಂಥ ಒಂದು ಉತ್ಪನ್ನಗಳಾಯಿತು. ಇದನ್ನು ನಾವು ದೇಶಾಂತರ ಹಾಗೂ ವಿದೇಶಕ್ಕೂ ಕೂಡ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಈ ಒಂದು ಯೋಜನೆಯನ್ನು ಮಾಡಿದ್ರು. ಅದಕ್ಕೋಸ್ಕರನೇ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೋದು. ಇದು 50% ಕೇಂದ್ರ ಸರ್ಕಾರದಿಂದ ಮತ್ತು 50% ರಾಜ್ಯ ಸರ್ಕಾರದಿಂದ ಸಿಗುವಂಥ ವ್ಯವಸ್ಥೆ ಇದು. ಇದಕ್ಕೆ ಸಾಮಾನ್ಯ ವರ್ಗದವ್ರಿಗಾದರೆ, ಜನರಲ್ ಕ್ಯಾಟಗರಿಯವ್ರಿಗಾದರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರುತ್ತೆ ಅದರಲ್ಲಿ 40% ಅಷ್ಟು ಸಬ್ಸಿಡಿ ಸಿಗ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ, ಹಾಗೆ SC ಮತ್ತು SC ಕ್ಯಾಟಗರಿಯವ್ರಿಗಾದರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ 60% ಅಷ್ಟು
1: ಸಬ್ಸಿಡಿ
0: ಸಿಗುತ್ತೆ. ಆ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ, ಈಗ ಅವರು ಯಾವ ಇದಕ್ಕೆ ಮಾಡ್ತಾರೆ, ಈಗ ನಾನು ಹೇಳಿದಾಗೆ ಮೀನು ಉತ್ಪನ್ನ ಆಗಿರ್ಬೋದು ಅಥವಾ ಮೀನಿನ ಸಾಕಾಣಿಕೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ,
1: ಮೀನು ಸಾಕಾಣಿಕೆಗೆ ಇರ್ಬೋದು.
0: ಸಾಕಾಣಿಕೆಗೆ ಈಗ ಹಲವಾರು ವಾಹನಗಳಿದೆ, ಒಂದು ದ್ವಿಚಕ್ರ ವಾಹನದಿಂದ ಹಿಡಿದು ದೊಡ್ಡ ಕಂಟೈನರ್ ವರೆಗೂ ಕೂಡ ಅದರಲ್ಲಿ ವ್ಯವಸ್ಥೆ ಇದೆ.
1: ಆಯ್ತು ಡಾಕ್ಟರ್ ಚೇತನ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಮತ್ಸ್ಯ ಸಂಪದ ಯೋಜನೆ ಅಂದರೆ ಬ್ಲೂ ರೆವಲ್ಯೂಷನ್ ಈ ಕುರಿತು ನಮ್ಮ ರೈತರಿಗೆ ಅತಿ ಪ್ರಮುಖವಾದ ಮಾಹಿತಿಯನ್ನು ಕೊಟ್ಟಿರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್ವಿಕ್ ಸಾಯಿರಾಜ್, ಚಿರಾಗ್ ಶೆಟ್ಟಿ ಸೆಣಸು. ವಾರ್ತೆಗಳ ವಿವರ. ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ಕೈಗೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಗುವಾಹಟಿಯ ಲೋಕಪ್ರಿಯ ಗೋಪಿನಾಥ್ ಬೋರ್ಡೊಲೋಯಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ತಲುಪಿದ್ದಾರೆ. ಅಲ್ಲಿ ಅವರನ್ನು ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ, ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವ ಶರ್ಮಾ ಹಾಗೂ ಇತರ ಗಣ್ಯರು ಸ್ವಾಗತಿಸಿದರು. ಅಸ್ಸಾಂ ಪ್ರವಾಸದ ಸಂದರ್ಭದಲ್ಲಿ ಉಪರಾಷ್ಟಪತಿ ಅವರು ಗೀತಾನಗರ ಕಾಲೇಜು, ಶ್ರೀಮಂತ ಶಂಕರದೇವ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಗೌಹಾಟಿ ವಿಶ್ವವಿದ್ಯಾಲಯಗಳಲ್ಲಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಸ್ಥಾಪಿಸಿರುವ ಡೊನ್ನಿ ಪೊಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಇಂದೂ ಕೂಡ ಮುಂದುವರೆದಿದ್ದು, ಅನೇಕ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ 11 ಜಿಲ್ಲೆಗಳಲ್ಲಿ ಸುಮಾರು 16.85 ಲಕ್ಷ ಜನರು ಸಂಕಷ್ಟದಲ್ಲಿದ್ದಾರೆ. ಆದರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆಡಳಿತವು ನಿರಂತರವಾಗಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ 11 ಜಿಲ್ಲೆಗಳ 61 ಬ್ಲಾಕ್ಗಳು ಮತ್ತು 300 ಗ್ರಾಮ ಪಂಚಾಯಿತಿಗಳು ಪ್ರವಾಹದಿಂದ ಬಾಧಿತವಾಗಿವೆ. ಸಂತ್ರಸ್ತರಿಗೆ ಆಹಾರ, ಆಶ್ರಯ ಮತ್ತು ಇತರ ಅಗತ್ಯ ನೆರವು ಒದಗಿಸಲು ಪರಿಹಾರ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಲಾಗಿದೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ 80 ಸಮುದಾಯ ಅಡುಗೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದುವರೆಗೆ ಸುಮಾರು 1.21 ಲಕ್ಷ ಮಂದಿಗೆ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. ಒಂದು ಪರಿಹಾರ ಶಿಬಿರವೂ ಕಾರ್ಯನಿರ್ವಹಿಸುತ್ತಿದ್ದು, 326 ಸಂತ್ರಸ್ತರಿಗೆ ವಸತಿ, ಆಹಾರ, ವೈದ್ಯಕೀಯ ನೆರವು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಸಂತ್ರಸ್ತರಿಗೆ ತಕ್ಷಣದ ನೆರವು ನೀಡಲು ಇದುವರೆಗೆ ಸುಮಾರು 45,900 ಪಾಲಿಥಿನ್ ಹಾಳೆಗಳು ಮತ್ತು 11,700 ಒಣ ಪಡಿತರ ಪೊಟ್ಟಣಗಳನ್ನು ವಿತರಿಸಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರ ಸ್ಥಳಾಂತರ ಹಾಗೂ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ 1,158 ದೋಣಿಗಳನ್ನು ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತ್ವರಿತ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲು ವಿವಿಧ ಜಿಲ್ಲೆಗಳಲ್ಲಿ 27 ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ಡಿಆರ್ಎಫ್ ತಂಡಗಳು ಮತ್ತು 7 ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ಪ್ರಯಾಗ್ರಾಜ್ ಮತ್ತು ವಾರಾಣಸಿಯಲ್ಲಿ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಕೆಳಗಿದೆ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಬಿಹಾರ ಹವಾಮಾನ ಕೇಂದ್ರ ಮುನ್ಸೂಚನೆ ನೀಡಿದೆ. ಕೆಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯೂ ಇದೆ. ಇರಾನ್ನ ಐಆರ್ಜಿಸಿ ನೌಕಾಪಡೆ ಹೊರ್ಮುಜ್ ಜಲಸಂಧಿಯಲ್ಲಿ ಅನುಮತಿ ಇಲ್ಲದ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ 3 ತೈಲ ಟ್ಯಾಂಕರ್ಗಳು ಹಾಗೂ ಅಮೆರಿಕದೊಂದಿಗೆ ಸಂಪರ್ಕ ಹೊಂದಿವೆ ಎನ್ನಲಾದ 3 ಹಡಗುಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಸಮುದ್ರದಲ್ಲಿ ಅಮೆರಿಕವು ಇರಾನ್ನ 3 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಅಮೆರಿಕದ ದಾಳಿಯಿಂದ ಹಡಗುಗಳಿಗೆ ಹಾನಿಯಾಗಿದೆ ಎಂದು ಐಆರ್ಜಿಸಿ ತಿಳಿಸಿದ್ದು, ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಪ್ರಯತ್ನ ಇದಾಗಿದೆ ಎಂದು ಆರೋಪಿಸಿದೆ. ಜಲಸಂಧಿಯಲ್ಲಿ ಕಾರ್ಯನಿರ್ವಹಿಸುವ ಹಡಗುಗಳು ಈ ಅನುಮತಿಯಿಲ್ಲದ ಜಲಮಾರ್ಗಗಳನ್ನು ತಪ್ಪಿಸುವಂತೆ ಎಚ್ಚರಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344 ಏರಿಕೆಯಾಗಿದೆ. ಸುಮಾರು 5590 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಇದುವರೆಗೆ 13100 ಅಧಿಕ ಮಂದಿಯನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ ಕೆಸರು ಮತ್ತು ಅವಶೇಷಗಳಡಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯೊಬ್ಬರನ್ನು ರಕ್ಷಿಸಲಾಗಿದೆ. ಮೃತದೇಹಗಳ ಗುರುತು ಪತ್ತೆ ಹೆಚ್ಚಲು ಅಧಿಕಾರಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಹಲವು ಪ್ರಕರಣಗಳಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ಅಗತ್ಯ ಗುರುತು ಸಂಗ್ರಹಿಸಿದ ಬಳಿಕ 222 ಮಹಿಳೆಯರು 355 ಪುರುಷರು ಹಾಗೂ 453 ಅಪರಿಚಿತ ವ್ಯಕ್ತಿಗಳ ಮೃತದೇಹಗಳನ್ನು ಪೊಲೀಸರು ಸಂರಕ್ಷಿಸಿದ್ದಾರೆ. ಕುಟುಂಬಸ್ಥರು ತಮ್ಮ ಸಂಬಂಧಿಕರನ್ನು ಗುರುತಿಸಲು ನೆರವಾಗುವಂತೆ 1270 ಅಪರಿಚಿತ ಮೃತದೇಹಗಳ ವಿವರಗಳನ್ನು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ, ಪರಿಹಾರ ಸಾಮಗ್ರಿಗಳ ವಿತರಣೆ, ಮೃತದೇಹಗಳ ನಿರ್ವಹಣೆ ಹಾಗೂ ರಸ್ತೆ ತೆರವು ಕಾರ್ಯಗಳಿಗಾಗಿ ಸುಮಾರು 7912 ಪೊಲೀಸ್ ಸಿಬ್ಬಂದಿಯನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ. ಭಾರತ ಮತ್ತು ಚೀನಾದ ನೆರವಿನೊಂದಿಗೆ ಹಲವು ಜಲವಿದ್ಯುತ್ ಯೋಜನಾ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರಮುಖ ನದಿಗಳಲ್ಲಿನ ನೀರಿನ ಮಟ್ಟದ ಮೇಲೂ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ಬಿಹಾರ, ಪೂರ್ವ ರಾಜಸ್ಥಾನ, ಹರಿಯಾಣ, ಚಂಡೀಗಢ, ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ ಹಾಗೂ ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು ಪ್ರದೇಶ, ಬಿಹಾರ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂನಲ್ಲಿ ಇಂದು ಬಿರುಗಾಳಿ, ಗುಡುಗು, ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ತಮಿಳುನಾಡು, ಪುದುಚೇರಿ, ಕಾರೈಕಲ್ ಮತ್ತು ಮೇಘಾಲಯದಲ್ಲೂ ಇಂದು ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಸಿದೆ. ಜಾರ್ಖಂಡ್ನ ನಗರಾಭಿವೃದ್ಧಿ ಸಚಿವ ಸುದಿವ್ಯ ಕುಮಾರ್ ಸೋನು ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸುದಿವ್ಯ ಕುಮಾರ್ ಸೋನು ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಜಾರ್ಖಂಡ್ನ ಅಸ್ಮಿತೆ, ಹಕ್ಕುಗಳು ಮತ್ತು ಹೋರಾಟಕ್ಕೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಬಂಡಾ ತಹಸೀಲ್ನಲ್ಲಿ ಶಂಕಿತ ಕಳ್ಳಭಟ್ಟಿ ಮದ್ಯ ಸೇವಿಸಿ 9 ಮೃತಪಟ್ಟಿದ್ದಾರೆ. 10 ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾಗರ ಮುಖ್ಯ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿ ದೇವೇಶ್ ಪಟೇರಿಯ ಅವರು 9-10 ಮೃತಪಟ್ಟಿರುವ ಮಾಹಿತಿ ದೊರೆತಿದೆ ಎಂದು ತಿಳಿಸಿದ್ದಾರೆ. ಮೃತರು ಬರಾಜ್ ಗ್ರಾಮದವರು ಎಂದು ವರದಿಯಾಗಿದೆ. ಘಟನೆ ಬಳಿಕ ಪೊಲೀಸರು ಮತ್ತು ಆಡಳಿತಾಧಿಕಾರಿಗಳ ತಂಡ ಸ್ಥಳಕ್ಕೆ ಧಾವಿಸಿದೆ. ಸಾಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಚೀನಾ ಮಾಸ್ಟರ್ಸ್ ಟೂರ್ನಿಯ ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 3 ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಭಾರತದ ಜೋಡಿ ಫೈನಲ್ ಪಂದ್ಯದಲ್ಲಿಂದು ಚೀನಾದ ಹಿಜಿ ಟಿಂಗ್ ಮತ್ತು ರೆನ್ ಝಿಯಾಂಗ್ ಯು ಅವರನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 1:50 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026 ಪಂದ್ಯಾವಳಿಯ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ, ಸಮಯ ಆಗಿದೆ 1:20. ಇನ್ನೀಗ ಕನ್ನಡ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರ.

ಮುಂದಿನ ಗೀತೆ ಜೋಡಿ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಚಿತ್ರದ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಗೀತೆ ಸ್ನೇಹಲೋಕ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಿತ್ರದ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಗೂಗ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಪವನ್ ಒಡೆಯರ್ ಅವರ ಸಾಹಿತ್ಯವಿತ್ತು, ಜೋಶು ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇತ್ತು. ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಪ್ರೀತ್ಸೆಯೇ ಚಿತ್ರಕ್ಕಾಗಿ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಚಿತ್ರಗೀತೆಗಳಲ್ಲಿ ಕೇಳ್ತಾ ಇದ್ರ ಮುಂದಿನ ಗೀತೆ ಪಂಚರಂಗಿ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್, ಗೀತೆಗೆ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನು ಮೂರ್ತಿ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೌಸ್ ಪೀರ್ ಅವರ ಸಾಹಿತ್ಯವಿದೆ, ಹರಿಕೃಷ್ಣ ಅವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಸಮಯ 2 ಗಂಟೆ ಆಗಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಭದ್ರಾ ಮೇಲ್ದಂಡೆ

0: ಅಧಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇನ್ಟೇಕ್ ಪಾಯಿಂಟ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ವಿವಿಧ ಸರ್ಕಾರಗಳ ಅವಧಿಯಲ್ಲಿ ನೀಡಲಾದ ಅನುದಾನದ ಫಲವಾಗಿ ಆರಂಭದಲ್ಲಿ 2,500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದ್ದ ಇದು ಇಂದು ಸುಮಾರು 11,500 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆಯಾಗಿ ರೂಪುಗೊಂಡಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಘೋಷಿಸಿರುವ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದರೆ ಕಾಮಗಾರಿ ಮತ್ತಷ್ಟು ವೇಗ ಪಡೆಯಲಿದ್ದು 2028ರ ವೇಳೆಗೆ ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕೋತ್ಸವ ಇದೇ 16 ಹಾಗೂ 17ರಂದು ಆಯೋಜಿತವಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಗೊಳ್ಳುವುದರ ಹಿಂದೆ ಕೇವಲ ಬೆಲೆ ಏರಿಕೆಯ ನೆಪ ಮಾತ್ರವಲ್ಲ, ಬೃಹತ್ ಕಮಿಷನ್ ದಂಧೆ ಮತ್ತು ರಾಜ್ಯ ಸರ್ಕಾರದ ಹಣಕಾಸು ದಿವಾಳಿತನ ಅಡಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಅನ್ನಭಾಗ್ಯದಡಿ ಉಚಿತ ಅಕ್ಕಿ ನೀಡಲು ಸಾಧ್ಯವಿಲ್ಲದೆ ಬಜೆಟ್ನಲ್ಲಿ ಕೇವಲ ಗಿಮಿಕ್ಗಾಗಿ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಘೋಷಿಸಿದೆ, 1 ವರ್ಷ ಕಳೆದರೂ ಈ ಸಂಬಂಧ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ ಎಂದು ದೂರಿದರು. ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿ ಬಡವರ ಯೋಜನೆಗಳಿಗೆ ಹಣವಿಲ್ಲದೆ ಬೆಲೆ ಏರಿಕೆಯ ನೆಪ ಹೇಳಿ ಯೋಜನೆಯನ್ನೇ ಕೈಬಿಡಲು ಹೊರಟಿರುವುದರ ಹಿಂದಿನ ಅಸಲಿ ಕಾರಣವೇನು ಎಂದು ಅವರು ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ತಕ್ಷಣವೇ ಪಾರದರ್ಶಕವಾಗಿ ಇಂದಿರಾ ಕಿಟ್ ವಿತರಣೆ ಆರಂಭಿಸಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸುವುದು ಖಚಿತ ಎಂದು ಆರ್ ಅಶೋಕ ತಿಳಿಸಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಎಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ಹೇಳಿದ್ದಾರೆ. ಕಳೆದ 5 ದಿನಗಳಿಂದ ಸಿಬಿ ರಾಮನ್ ನಗರ ವಿಭಾಗದ ಕಲ್ಲಪಲ್ಲಿ ರಸ್ತೆಯಲ್ಲಿ ಸಂಗ್ರಹಗೊಂಡಿದ್ದ ಕಟ್ಟಡ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯ ಕಸವನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಮಾಡಿ ಸುಂದರೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ 30 ಪೌರಕಾರ್ಮಿಕರು, ಮಾರ್ಷಲ್ಗಳು, ಕಿರಿಯ ಆರೋಗ್ಯ ಪರಿವೀಕ್ಷಕರು, ಅಗ್ಲಿ ಇಂಡಿಯನ್ ತಂಡದ ಸದಸ್ಯರು ಭಾಗಿಯಾಗಿದ್ದು 400 ಮೀಟರ್ ವಿಸ್ತೀರ್ಣದ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ಇಂದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯುತ್ತಿದೆ. ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಲ್ಲಿ ಈಗಾಗಲೇ ಪರೀಕ್ಷೆ ಪೂರ್ಣಗೊಂಡಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ ಇಂದು ಮಧ್ಯಾಹ್ನ ಪರೀಕ್ಷೆ ನಡೆಯಲಿದೆ. ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದ 1421 ಹಾಗೂ ಸ್ಥಳೀಯ ವೃಂದದ 171 ಸೇರಿದಂತೆ ಒಟ್ಟು 1600 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಪಾರದರ್ಶಕವಾಗಿ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಪರೀಕ್ಷೆ ನಡೆಸಲು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಬಿಗಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಅರ್ಹ ಮತದಾರರು ಮತಗಟ್ಟೆ ಅಧಿಕಾರಿಗಳಿಗೆ ನಿಗದಿತ ನಮೂನೆ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಬಹುದಾಗಿದ್ದು, ಹಕ್ಕು ಆಕ್ಷೇಪಣೆ ಸಲ್ಲಿಕೆಗೆ ಇದೇ 23ರವರೆಗೆ ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಕರಡು ಮತದಾರರ ಪಟ್ಟಿಯಲ್ಲಿ 796,138 ಮತದಾರರ ಹೆಸರಿದೆ. ಅರ್ಹ ಮತದಾರರು ಪಟ್ಟಿಯಲ್ಲಿ

ಬಿಟ್ಟು ಹೋಗಿದ್ದರೆ ಬಿಎಲ್ಒಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ದಾಖಲೆಗಳನ್ನು ಪರಿಶೀಲಿಸಿ ಹೆಸರು ಸೇರ್ಪಡೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದಿರುವ ಪಟ್ಟಿಯಲ್ಲಿ ಹೆಸರು, ವಿಳಾಸ, ಇನ್ನಿತರೆ ತಿದ್ದುಪಡಿಗಳಿರುವ 56,349 ಮಂದಿಗೆ ನೋಟಿಸ್ ನೀಡಲಾಗುತ್ತಿದೆ. ಪ್ರಸ್ತುತ 22,791 ಜನರಿಗೆ ನೋಟಿಸ್ ನೀಡಲಾಗಿದ್ದು ಉಳಿದ ನೋಟಿಸ್ಗಳನ್ನು ನೀಡಲಾಗುತ್ತಿದೆ ಎಂದು ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣಾ ಸಾಮರ್ಥ್ಯ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಡಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಿದೆ. 6ರಿಂದ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ 6,000 ರೂಪಾಯಿ ವಿದ್ಯಾರ್ಥಿ ವೇತನ ದೊರೆಯಲಿದೆ ಎಂದು ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರಾದ ಕೆಆರ್ ಉಷಾ ತಿಳಿಸಿದ್ದಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ ಶೇಕಡ 60ರಷ್ಟು ಅಂಕ ಗಳಿಸಿರುವ ಹಾಗೂ ಅಂಚೆ ಚೀಟಿ ಸಂಗ್ರಹಣಾ ಠೇವಣಿ ಖಾತೆ ಅಥವಾ ಅಂಚೆ ಚೀಟಿ ಸಂಗ್ರಹಣಾ ಕ್ಲಬ್ ಸದಸ್ಯತ್ವ ಹೊಂದಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ವಿದ್ಯಾರ್ಥಿಗಳನ್ನು ಮೊದಲ ಹಂತದಲ್ಲಿ ನಡೆಸಲಾಗುವ ಫಿಲಾಟೆಲಿಕ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಸ್ಪರ್ಧೆಗೆ ನೋಂದಾಯಿಸಿಕೊಳ್ಳಲು ಸೆಪ್ಟೆಂಬರ್ 10 ಕೊನೆಯ ದಿನವಾಗಿದೆ. ಆಸಕ್ತರು ಹೆಚ್ಚಿನ ವಿವರಗಳಿಗೆ www.indiapost.gov.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರ ಕಚೇರಿಯನ್ನು ಅಥವಾ ಕಚೇರಿ ಸಹಾಯಕ ಸಂತೋಷ್ ಅವರ ಮೊಬೈಲ್ ಸಂಖ್ಯೆ 9164243697 ಸಂಪರ್ಕಿಸಬಹುದಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುತ್ತಿರುವುದರಿಂದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತಗೊಳಿಸಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ಪ್ರವೇಶವಿದ್ದು ದೋಣಿ ವಿಹಾರಕ್ಕೆ ಅವಕಾಶ ಇರುವುದಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿರುವುದರಿಂದ ಅಣೆಕಟ್ಟಿನಿಂದ ನದಿಗೆ ನೀರು ಬಿಡಲಾಗುತ್ತಿದೆ. ಕಾವೇರಿ ನದಿಗೆ ಕನಿಷ್ಠ 12,000ದಷ್ಟು ನೀರು ಬಿಟ್ಟಾಗ ರಂಗನತಿಟ್ಟು ಬಳಿ ನೀರಿನ ಹರಿವು ಮತ್ತು ಸುಳಿ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೋಣಿ ವಿಹಾರವನ್ನು ಸ್ಥಗಿತಗೊಳಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಹಯೋಗದಲ್ಲಿ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಕೊನೆಯ ವಾರದಲ್ಲಿ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಸ್ವಯಂ ಉದ್ಯೋಗ ಹಾಗೂ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವ ಪುರುಷರು ಮತ್ತು ಮಹಿಳೆಯರು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಬಹುದು. ತರಬೇತಿಯಲ್ಲಿ ಉದ್ಯಮ ಅವಕಾಶಗಳ ಗುರುತಿಸುವಿಕೆ, ಉದ್ಯಮದ ಕಲ್ಪನೆ ಮತ್ತು ಆಯ್ಕೆ, ಉದ್ಯಮ ಆರಂಭಿಸುವ ವಿಧಾನ, ವ್ಯವಹಾರ ಯೋಜನೆ ತಯಾರಿಕೆ, ಮಾರುಕಟ್ಟೆ ನಿರ್ವಹಣೆ, ಹಣಕಾಸಿನ ವ್ಯವಸ್ಥೆ, ಸರ್ಕಾರದ ವಿವಿಧ ಯೋಜನೆಗಳು, ಸಾಲ ಸೌಲಭ್ಯಗಳು ಹಾಗೂ ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿ ನೀಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026ರ ಪಂದ್ಯಾವಳಿಯ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪೂರ್ವ ವಲಯ ತಂಡ 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 227 ರನ್ ಮಾಡಿದೆ. ದಕ್ಷಿಣ ವಲಯ ತಂಡಕ್ಕೆ ಗೆಲ್ಲಲು 228 ರನ್ಗಳ ಗುರಿ ಒಡ್ಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ. ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ಟಿ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಆಕಾಶವಾಣಿ ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರಸಮಾಂಜರಿ, ಸಂಸ್ಕೃತ ಕಾವ್ಯ ಕಟ್ಟುವ ಬಗ್ಗೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಉಮಾ ಮಹೇಶ್ವರ್ ಎನ್.

ಮನುಷ್ಯ ಜೀವನದಲ್ಲೊಂದು ಆನಂದವನ್ನು ಇಷ್ಟಪಟ್ಟೇ ಬಿಡ್ತಾನೆ. ಆ ರೀತಿಯ ಆನಂದಕ್ಕೆ ಇವತ್ತು ನಾವು ಬೇರೆ ಬೇರೆ ರೀತಿಯ ಸಾಧನಗಳನ್ನು, ಬೇರೆ ರೀತಿಯ ಉಪಕ್ರಮಗಳನ್ನ ನೋಡ್ತಾ ಬರ್ತೀವಿ. ಆದರೆ ತುಂಬ ಪ್ರಾಚೀನ ಕಾಲದಿಂದಲೂ ಸಹ ನಾವು ನೋಡ್ತಾ ಬಂದರೆ ಒಂದು ಅಂಶ ಗೊತ್ತಾಗುತ್ತೆ. ಸಂತೋಷಕ್ಕಾಗಿ ಮನುಷ್ಯ ಖಂಡಿತವಾಗಿ ಒಂದು ವಿಶೇಷವಾದಂತಹ ಭಾವಲೋಕವನ್ನು ಆಶ್ರಯಿಸ್ಕೊಂಡು ಬಂದಿದ್ದಾನೆ ಅಂತ. ಆ ಭಾವಲೋಕ ಬೇರೆ ಬೇರೆ ರೀತಿಯಾಗಿ ಸಿಗುತ್ತೆ, ಸಂಗೀತವಾಗಿ ಸಿಗುತ್ತೆ, ಬೇರೆ ರೀತಿಯಾಗೆಲ್ಲ ಸಿಗುತ್ತೆ. ಆ ರೀತಿಯಲ್ಲಿ ಇನ್ನೂ ಒಂದೇನು ಅಂದರೆ ಪ್ರತಿಭೆಯಿಂದ ಹುಟ್ಟುವಂತಹ ಕಾವ್ಯಲೋಕವೂ ಹೌದು. ಆ ಕಾವ್ಯಲೋಕ ಮನುಷ್ಯನನ್ನು ತುಂಬ ಹೆಚ್ಚು ಶ್ರೀಮಂತನನ್ನಾಗಿ ಮಾಡುವಂಥದ್ರಲ್ಲಿ ಒಂದು ದೊಡ್ಡ ಒಂದು ಹಸ್ತವನ್ನು ಚಾಚಿದೆ ಅಂತಲೇ ಹೇಳಬೇಕು. ಆ ಕಾವ್ಯಲೋಕಕ್ಕೆ ತುಂಬ ಶಕ್ತಿ ಇದೆ. ಆ ಕಾವ್ಯ ಹೇಗೆ ಹುಟ್ಟಿತು, ಆ ಕಾವ್ಯ ಹೇಗೆ ಹುಟ್ಟುತ್ತೆ, ಮೊದಲನೇ ಕಾವ್ಯ ಹೇಗೆ ಹುಟ್ಟಿದೆ ಅಂಥೇಳಿ ನಮ್ಮೆಲ್ಲರಲ್ಲೂ ತುಂಬ ಪ್ರಶ್ನೆ ಬರುತ್ತೆ. ಕವಿ ಹೇಗಾಗ್ತಾನೆ, 2+2=4 ಅಂತ ಹೇಳಿ ತಕ್ಷಣ ನಾವೆಲ್ಲ ಹೇಳಿಬಿಡ್ತೀವಿ. ಆದರೆ ಯಾವುದೋ ಒಂದು ಸುಂದರವಾದ ಕಲ್ಪನೆ ಯಾವ ಕ್ಷಣದಲ್ಲಿ ಹುಟ್ಟಿದೆ, ಆ ಕಲ್ಪನೆ ಎಷ್ಟು ಕಿಲೋಮೀಟರ್ ಇರುತ್ತೆ ಅಥವಾ ಎಷ್ಟು ಕೆಜಿ ಇರುತ್ತೆ ಅಂಥೇಳಿ ಯಾರೊಬ್ಬರೂ ಇದಮಿತ್ತಮಂತ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಲ್ಪನೆ, ಆ ಪ್ರತಿಭೆಗಳಿಗೆ ಏನೂ ನಾವು ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಲ್ಪನೆ, ಪ್ರತಿಭೆಗಳು, ಪ್ರತಿಯೊಂದು ಕವಿಗಳ ಕಲ್ಪನೆಗಳು ತುಂಬ ಉಜ್ವಲವಾಗಿರುತ್ತೆ, ಅಸಾಧಾರಣವಾಗಿರುತ್ತೆ. ಮೊದಲಿಗೆ ರಾಮಾಯಣವೇ ಹೇಗೆ ಹುಟ್ಟಿತ್ತು ಅಂತ ನಾವು ನೋಡೋದಾದರೆ, ರಾಮಾಯಣದಲ್ಲಿ ಅದೇ ವಾಲ್ಮೀಕಿ ಮಹರ್ಷಿಗಳು ನೋಡ್ತಾರೆ, ಆ ನದಿಯ ತೀರದಲ್ಲಿ ಎರಡು ಪಕ್ಷಿಗಳು ತುಂಬ ಚೆನ್ನಾಗಿ ಸಂತೋಷವಾಗಿರುವಂತಹ ಕಾಲದಲ್ಲಿ ಒಬ್ಬ ಬೇಡ ಒಂದು ಪಕ್ಷಿಗೆ ಬಾಣವನ್ನು ಹೊಡೆದು ಬೀಳಿಸಿದಾಗ ಇನ್ನೊಂದು ಪಕ್ಷಿ ಆರ್ತನಾದವನ್ನು ಮಾಡ್ತಾ ಇರುತ್ತೆ, ದುಃಖವನ್ನು ತಡೆಯೋಕ್ಕಾಗ್ತಾ ಇರಲ್ಲ ಆ ಪಕ್ಷಿಗೆ. ಒಂದು ಪಕ್ಷಿ ಸತ್ತಿರುವಂತಹದ್ದನ್ನು ನೋಡಿ ಮತ್ತೊಂದು ಪಕ್ಷಿಯ ಕೈಲಿ ದುಃಖವನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಒಂದು ಪ್ರಸಂಗ ವಾಲ್ಮೀಕಿ ಮಹರ್ಷಿಗಳ ಹೃದಯವನ್ನು ತುಂಬ ಹೆಚ್ಚು ಕಲಕುತ್ತೆ. ಆ ಕಲಕದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲ, ಏನೋ ಒಂದು ಮಾತು ಹೊರಗಡೆ ಬಂತು. ಆ ಮಾತೇನು ಅಂತ ಹೇಳಿದ್ರೆ, ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ ಹೇಳಿ ಆ ಮಾತು ಹೊರಗಡೆ ಬಂತು. ಆ ಮಾತು ತುಂಬ ಸಹಜವಾಗಿ ಗೊತ್ತಿಲ್ಲದೆ ಆ ಶೋಕ, ಆ ದುಃಖ ಒಂದು ಶ್ಲೋಕವಾಗಿ ಹೊರಗಡೆ ಬಂತು. ಶೋಕ ಶ್ಲೋಕತ್ವಮಾಗತಃ ಅಂತಲೇ ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಆ ಬೇಡ ಯಾರು ಆ ಒಂದು ಗಂಡು ಪಕ್ಷಿಗೆ ಬಾಣ ಹೊಡೆದು ಕೊಂದಿದ್ನೋ ಅವನಿಗೆ ಶಾಪವನ್ನು ಹಾಕುವಂತಹ ಪದ್ಯ ಅದು. ನಿಷಾದ, ನಿನ್ನ ಯಾವುದೇ ರೀತಿಯ ನೆಲೆಬೆಲೆಗಳ ಲೋಕದಲ್ಲಿ ಸಿಗದಂಗಾಗಲಿ, ಯಾಕೆಂದರೆ ಒಂದು ಪಕ್ಷಿಗಳ ಮಿಥುನದಲ್ಲಿ ಆನಂದವಾಗಿರುವಂತಹ ಕಾಲದಲ್ಲಿ ಅದರ ಆನಂದಕ್ಕೆ ದುಃಖವನ್ನು ಉಂಟು ಮಾಡಿದೆಯಾ, ಈ ರೀತಿ ಆ ಶಾಪ ವಾಕ್ಯ ಬಂದಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದೇ ವಾಲ್ಮೀಕಿ ಮಹರ್ಷಿಗಳ ಮನಸ್ಸಿನಲ್ಲಿ ಕಾವ್ಯ ಹೇಗೆ ಬಂತು ಅಂತ ತುಂಬ ಮನಸ್ಸಲ್ಲಿ ಅವ್ರಿಗೆ ಪ್ರಶ್ನೆ ಮೂಡಿರುತ್ತೆ. ಈ ಮಾತುಗಳು ಒಂದೇ ಥರ ಇದೆ, 8 ಅಕ್ಷರಗಳೇ 4 ಭಾಗಗಳಲ್ಲಿದೆ, 4 ಭಾಗಗಳಾಗಿ ಬಂದಿದೆ. ಏನೋ ಒಂದು ತಂತ್ರಿ ಲಯ ಸಮನ್ವಯತೆಯ ಒಂದು ಅಂಶ ಇಲ್ಲಿ ಕಾಣುತ್ತೆ, ಏನೋ ಒಂದು ಲಯ ಇದೆ ಮಾತಲ್ಲಿ. ಈ ಮಾತು ಹೇಗೋ ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ, ಯಾಕೆ ಈ ಮಾತು ವಿಶೇಷವಾಗಿ ಹೀಗೆ ಬಂತು, ಯಾವ ಭಾವ ಈ ಮಾತನ್ನು ತಂತು ಅಂತೆಲ್ಲ ಹೇಳಿ ಅವರೇ ಆಲೋಚನೆ ಮಾಡಬೇಕಾದ್ರೆ ಬ್ರಹ್ಮ ಪ್ರತ್ಯಕ್ಷನಾಗಿ ಒಂದು ಮಾತು ಹೇಳ್ತಾನೆ. ಆ ಮಾತೇನು ಅಂತ ಹೇಳಿದ್ರೆ, ಶ್ಲೋಕ ಏವಾಸ್ತ್ವಯಂ ಬದ್ಧೋ ನಾತ್ರ ಕಾರ್ಯ ವಿಚಾರಣ ಮಚ್ಚಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ಹೇ ಬ್ರಹ್ಮನ್, ಮಹರ್ಷಿ ವಾಲ್ಮೀಕಿಗಳೇ, ಇಲ್ಲಿ ರಚನೆಯಾಗಿರುವಂತಹದ್ದು ಶ್ಲೋಕವೇ ಅಂದರೆ ಅನುಷ್ಟುಪ್ ಛಂದಸ್ಸೇ ಇಲ್ಲಿ ರಚನೆಯಾಗಿದೆ, ಇದೊಂದು ಕಾವ್ಯವೇ ಆಗಿ ಬಂದಿದೆ. ಇದು ಯಾವುದೇ ರೀತಿಯ ಸಂದೇಹ ನಿಮಗೆ ಬೇಡ, ನನ್ನ ಅಭಿಪ್ರಾಯದಂತೆಯೇ ಸರಸ್ವತಿ ಕಾವ್ಯವಾಗಿ ರಾಮಾಯಣವಾಗಿ ಜಗತ್ತಿನ ಪ್ರಥಮ ಕಾವ್ಯ ಶರೀರವಾಗಿ ಭೂಲೋಕಕ್ಕೆ ಹರಿದು ಬಂದಿದ್ದಾಳೆ ಅಂತ ಹೇಳಿ ಬ್ರಹ್ಮ ವಾಲ್ಮೀಕಿ ಮಹರ್ಷಿಗೆ ಹೇಳುವಂಥದ್ದು. ಕಾವ್ಯ ಹೇಗೆ ಹುಟ್ಟಿತು ಅನ್ನುವಾಗ ಮೊದಲ ಕಾವ್ಯ ಹೇಗೆ ಹುಟ್ಟಿತು, ಆದಿ ಕವಿ ಹೇಗೆ ಹುಟ್ಟಿದ, ಭಾವಗಳು ರಸಪ್ರಪಂಚಗಳು ಹೇಗೆ ಹುಟ್ಟಿದವೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಆಗ ನೋಡಿದ್ರೆ ವಾಲ್ಮೀಕಿ ಮಹರ್ಷಿಗಳ ಮೊದಲ ಕಾವ್ಯ ಹೇಗೆ ಆವಿರ್ಭವಿಸಿತು ಅಂತ ನಾವು ನೋಡಿದ್ವಿ. ಅಂತ ಹೇಳಿದ್ರೆ, ಯಾವುದೋ ಭಾವ ಪ್ರಪಂಚಗಳನ್ನು ನಮ್ಮ ಮನಸ್ಸು ಹೊಕ್ಕಿದಾಗ ಅಥವಾ ಮನಸ್ಸಿನಲ್ಲಿ ಆ ಭಾವ ಪ್ರಪಂಚಗಳು ಹೆಚ್ಚು ಮೀಟ್ಲಿಕ್ಕೆ ಶುರುವಾದಾಗ ಏನೋ ಒಂದು ಭಾವ ಪ್ರಪಂಚವೇ ಒಂದು ರಸಪ್ರಪಂಚವನ್ನು ತಂದುಕೊಡುತ್ತೆ. ಆ ರೀತಿ ಕಾವ್ಯ ಹೊರಗಡೆ ಬರುತ್ತೆ, ಆ ರೀತಿ ಆಗ ಬರಬೇಕು ಕಾವ್ಯ. ಅದು ಉಜ್ವಲ, ಅದು ಅದ್ಭುತ, ಅದು ಅಮೇಯ, ಅದು ಅಮೋಘ, ಅದು ರಸಕ್ಷಣ. ಅದನ್ನು ನಾವು ಹೇಗೆ ಬರುತ್ತೆ ಅಂತ ನೋಡಬೇಕು. ಈ ರೀತಿ ಬಂದಂತಹ ಕಾವ್ಯವನ್ನು ಉಜ್ವಲ

ಮೊದಲವಾಗಿ ಬಂದಂತಹ ಕಾವ್ಯವನ್ನು ನಾವು ರಾಮಾಯಣ ಅಂತ ಕರಿತೀವಿ. ಆ ರಾಮಾಯಣ ಕಾವ್ಯ ಸಾವಿರ ಸಾವಿರ ಮಡಿಯಾಗಿ ಬೆಳೆದಿದೆ. ಆ ಒಂದು ಕಾವ್ಯ ಯಾವ ಭಾಷೆಯಲ್ಲಿ ಅನುವಾದಗೊಂಡಿಲ್ಲ, ಎಷ್ಟು ಸಾವಿರ ರೀತಿಯ ಸಾಹಿತ್ಯ ಪ್ರಕಾರಕ್ಕೆ ನೆರವಾಗಿಲ್ಲ, ಅದು ಉಜ್ವಲ ಕಾವ್ಯದ ಮಹಾ ಉದಾಹರಣೆಯಾಗಿ ನಮಗೆ ಸಿಗುತ್ತೆ. ಈ ರೀತಿ ಬಂದಂತಹ ಕಾವ್ಯಗಳನ್ನು, ಕಾವ್ಯ ಪ್ರಪಂಚವನ್ನು, ರಸಕ್ಷಣಗಳನ್ನು, ಭಾವಲೋಕಗಳನ್ನು ತುಂಬ ಹೆಚ್ಚು ಅವಲೋಕನ ಮಾಡಿದಂತಹ ಕವಿಪುಂಗವರು, ಶಾಸ್ತ್ರಿ ವರೇಣ್ಯರು ಎಲ್ಲರೂ ಆಲೋಚನೆ ಮಾಡಿ ಒಂದು ಚಿಂತನೆಗಳನ್ನು ಮಾಡಿದರೆ ಕಾವ್ಯ ಹೇಗೆ ಹುಟ್ಟುತ್ತೆ, ಕಾವ್ಯದ ಸಮಯ ಏನು ಅಂತೆಲ್ಲ ಹೇಳಿ, ಆವಾಗ ಒಬ್ಬ ಕವಿ ಹೇಗೊಂದು ಕಾವ್ಯವನ್ನು ಮಾಡಬಹುದು, ಒಂದು ಕಾವ್ಯ ಹೇಗಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಒಂದು ಪದ್ಯ ಸಿಗುತ್ತೆ. ಕಾವ್ಯಪ್ರಕಾಶದಲ್ಲಿ ಮಮ್ಮಟಾಚಾರ್ಯರು ಹೇಳ್ತಾರೆ, ಶಕ್ತಿರ್ ನಿಪುಣತಾ ಲೋಕಶಾಸ್ತ್ರ ಕಾವ್ಯಾದ್ಯ ವೇಕ್ಷಣಾತ್ ಕಾವ್ಯಜ್ಞ ಶಿಕ್ಷಯಾಭ್ಯಾಸ ಇತಿ ಹೇತುಸ್ತದುದ್ಭವೆ ಅಂತ ಹೇಳಿ ಒಂದು ಮಾತಿದೆ. ಏನಂತ ಹೇಳಿದ್ರೆ ಶಕ್ತಿ ಅಂದರೆ ಉಜ್ವಲವಾದಂತಹ ಕವಿತ್ವ ಸಂಸ್ಕಾರ ಬೀಜರೂಪವಾದಂತಹ ಒಂದು ಶಕ್ತಿ ಇರಬೇಕಾಗತ್ತೆ. ಆ ಶಕ್ತಿ ಅನ್ನೋದು ಅದು ಯಾರಲ್ಲಿರುತ್ತೆ, ಹೇಗಿರುತ್ತೆ, ಯಾರಿಗೆ ಒಲಿಯುತ್ತೆ ನಾವು ಹೇಳಕ್ಕೆ ಬರಲ್ಲ. ಆದರೆ ಅದೊಂದು ಏನೋ ಒಂದು ಶಕ್ತಿ ಅಂತೂ ಇದ್ದೇ ಇದೆ. ಆ ಶಕ್ತಿ ಮನಸ್ಸನ್ನು ಕಲಕಿಸುತ್ತೆ, ಕಾವ್ಯವನ್ನು ಲೋಕಕ್ಕೆ ಕೊಡಿಸುತ್ತೆ, ಆ ಶಕ್ತಿ ಇದೆ. ಅಷ್ಟೇ ಅಲ್ಲ, ಆ ಶಕ್ತಿಯನ್ನು ನಾವಿನ್ನೂ ಹೆಚ್ಚು ಮಾಡಿಕೊಳ್ಬೇಕು ಅಂದರೆ, ಆ ಸಂಸ್ಕಾರಕ್ಕೆ ಇನ್ನೂ ಹೆಚ್ಚು ನೀರೆರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಲೋಕಶಾಸ್ತ್ರ ಕಾವ್ಯಾದ್ಯ ವೇಕ್ಷಣ ಅಂತ ಒಂದು ಮಾತಿದೆ. ಲೋಕವನ್ನು ನೋಡಬೇಕು, ಶಾಸ್ತ್ರವನ್ನು ನೋಡಬೇಕು, ಕಾವ್ಯಗಳನ್ನು ನೋಡಬೇಕು, ಪೂರ್ವ ಕವಿಗಳು ಏನನ್ನು ಮಾಡಿದ್ದಾರೆ, ಆ ಕವಿಗಳ ಕಲ್ಪನೆಗಳು ಹೇಗಿದೆ. ಯಾವುದೋ ಒಂದು ಭೂಮಿಯಾದರೆ, ಯಾವುದೋ ಒಂದು ಜಲಪಾತ ಆದರೆ, ಆ ಜಲಪಾತವನ್ನು ಎಷ್ಟು ಕವಿಗಳು ಯಾವ ರೀತಿಯಲ್ಲಿ ವರ್ಣನೆ ಮಾಡಿದರೆ, ಸೂರ್ಯೋದಯ, ಅದೇ ಚಂದ್ರೋದಯ, ಅದೇ ಒಂದು ಪೂರ್ಣಿಮೆ, ಅದೇ ಒಂದು ಉತ್ಸವ, ಅದೇ ಒಂದು ಭೂಲೋಕದ ಒಂದು ಸಡಗರ ಸಂಭ್ರಮಗಳೇ ಇರುತ್ತೆ. ಆದರೆ ಕವಿಗಳ ಮನಸ್ಸು, ಕವಿಗಳ ಕಣ್ಣು ಅದನ್ನು ಬೇರೆ ಬೇರೆ ರೀತಿಯಾಗಿ ನೋಡುತ್ತೆ. ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂತಹ ಮಾತಿನ ಹಾಗೆ ಕವಿ ಎಷ್ಟು ವಿಶೇಷವಾಗಿ ನೋಡ್ತಾನೆ ಅದು ಅಲ್ಲಿ ತುಂಬ ಉಜ್ವಲತೆಯನ್ನು ಕೊಡುವಂಥದ್ದು. ಹಾಗೆ ಲೋಕದ ವೀಕ್ಷಣೆ, ಶಾಸ್ತ್ರಗಳ ಸಂಸ್ಕಾರ, ಕಾವ್ಯಗಳ ಅವಲೋಕನ, ಕಲ್ಪನಾ ಲೋಕಗಳ ವಿಹಾರ, ಇದು ನಮ್ಮಲ್ಲಿ ಹೆಚ್ಚು ರಸಪ್ರಪಂಚವನ್ನು, ಭಾವಪ್ರಪಂಚವನ್ನು, ಕಲ್ಪನಾ ಪ್ರಪಂಚವನ್ನು ಹೆಚ್ಚು ಮೂಡಿಸುತ್ತೆ. ಆ ರೀತಿ ಬಂದಂತಹದ್ದು ನಮಗೆ ಹೊಸ ಕಾವ್ಯಗಳ ನವ ನಿರ್ಮಾಣಕ್ಕಾಗಿ ಒಂದು ಸಂಸ್ಕಾರವನ್ನು ಕೊಡುತ್ತೆ. ಹಾಗೆ ಇನ್ನೂ ಒಂದು ಮಾತೇನೆಂದರೆ, ಬರೀ ಇಷ್ಟು ಮಾತ್ರ ಅಲ್ಲ, ಯಾರು ತುಂಬ ಚೆನ್ನಾಗಿ ಒಳ್ಳೆಯ ಸಂಸ್ಕಾರಗೊಂಡಂತಹ ಕವಿಗಳಿದ್ದರು, ತುಂಬ ಶುದ್ಧವಾಗಿ ಯಾವುದೇ ಭಾಷೆಯಾಗಲಿ ಶುದ್ಧವಾಗಿ ಆಯಾ ಭಾಷೆಗಳಲ್ಲಿ ಯಾರು ಚೆನ್ನಾಗಿ ಕಾವ್ಯವನ್ನು ರಚನೆ ಮಾಡ್ತಾರೋ, ಅಂತಹವರ ಒಂದು ಸಾಂಗತ್ಯದಲ್ಲಿ, ಅಂತಹವರ ಸನ್ನಿಧಾನದಲ್ಲಿ, ಸಂಸ್ಕಾರಗಳಲ್ಲಿ ನಾವು ಕಾವ್ಯ ರಚನೆಯ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ತುಂಬ ಹಿರಿಯ ಪಂಡಿತರಾದಂತಹ ಮಮ್ಮಟಾಚಾರ್ಯರು ಹೇಳಿದ್ದಾರೆ. ಈ ರೀತಿ ಇದೆಲ್ಲವನ್ನು ಸೇರಿಸಿರುವುದಕ್ಕೆ ಕಾವ್ಯ ರಚನೆ ಆಗಬೇಕಂದ್ರೆ ಇದೆಲ್ಲವನ್ನು ಸೇರಿಸಬೇಕು, ಯಾವುದೋ ಒಂದರಿಂದ ಅಂತಲ್ಲ. ಅವನಿಗೆ ಒಳ್ಳೆಯ ಪ್ರತಿಭೆ ಅಥವಾ ಶಕ್ತಿ ಏನೋ ಒಂದು ಒಲಿಬೇಕು. ಆಮೇಲೆ ಲೋಕಶಾಸ್ತ್ರ ಕಾವ್ಯಗಳ ಅವೇಕ್ಷಣೆ ತುಂಬ ಚೆನ್ನಾಗಿ, ಅಲ್ಲಿ ಕೋಶ ಶಬ್ದ ಆಗಬಹುದು, ಚಿತ್ರ ಆಗಬಹುದು, ಕಲೆಗಳಾಗಬಹುದು, ಎಲ್ಲವೂ ಸಿಗುತ್ತೆ. ಲೋಕಶಾಸ್ತ್ರ ಕಾವ್ಯಾದಿ ಅವೇಕ್ಷಣ ಅಂತ ಬಂದಾಗ ಎಲ್ಲವುಗಳು ಇದ್ದಾಗ ಅವನೊಂದು ಪರಿಪಾಕಗೊಂಡಂತಹ ಮನಸ್ಸವನದಾಗುತ್ತೆ. ಹಾಗೆಯೇ ಅಭ್ಯಾಸವೂ ಅವನಿಗಷ್ಟೇ ಚೆನ್ನಾಗಿ ಬೇಕಾಗುತ್ತೆ. ಆ ಒಂದು ಅಭ್ಯಾಸ ತುಂಬ ಹೆಚ್ಚು ನುರಿತವರ ಒಂದು ಸನ್ನಿಧಾನದಲ್ಲಾಗಬೇಕು. ಆಗ ಒಂದು ಕಾವ್ಯ ಹುಟ್ಟುತ್ತೆ, ಆಗ ಕಾವ್ಯ ನಿರ್ಮಾಣ ಆಗುತ್ತೆ, ಕಾವ್ಯ ಆಗುತ್ತೆ ಅಂತ. ಕಾವ್ಯ ಕಟ್ಟೋದು ಅಂತ ಒಂದು ಶಬ್ದ ಇದೆ, ಕಾವ್ಯ ಹುಟ್ಟೋದು ಅಂತ ಶಬ್ದ ಆಗಬೇಕು. ಕಾವ್ಯ ತಾನಾಗಿ ಬರಬೇಕು, ಅದನ್ನು ನಾವು ಬರಬೇಕು ಅಂತ ಹೇಳಿ ಕರೆದು ಕಟ್ಟಾಕಿ ತರಲಿಕ್ಕೆ ಸಾಧ್ಯ ಇಲ್ಲ. ಕಾವ್ಯಕ್ಕೆ ಆ ಶಕ್ತಿ, ಕಾವ್ಯ ತಾನಾಗೆ ಹೊಮ್ಮಿ ಬರುತ್ತೆ, ಹೊಳೆಯುತ್ತೆ, ಅದೊಂದು ಅಭಿಕ್ಕೆ, ಅದೊಂದು ಹೊಳಪು ಅಂತ ನಾವು ಮಾತ್ರ ಹೇಳಬಹುದು. ಆ ರೀತಿ ಕಾವ್ಯವನ್ನು ನಾವು ನೋಡ್ತಾ ಬಂದಾಗ ಕಾವ್ಯ ಲೋಕಕ್ಕೆ ತುಂಬ ಶಕ್ತಿ ಇದೆ. ಆ ರೀತಿ ಕಾವ್ಯವನ್ನು ಕೊಟ್ಟುವಂತಹ ಋಷಿಗಳಿಗೆ, ಕವಿಗಳಿಗೆ ಎಷ್ಟು ನಿರ್ವಚನ ಇದೆ ಅಂತ ಹೇಳಿದ್ರೆ, ಕವರು ವರ್ಣನೆ ಅಂತಿದೆ, ವರ್ಣನೆ ಮಾಡುವಂತಹವನು ಕವಿ. ಆ ವರ್ಣನೆ ತುಂಬ ಉಜ್ವಲವಾಗಿ ಅದ್ಭುತವಾಗೆಲ್ಲ ಸಿಗುತ್ತೆ. ಒಂದು ಮಾತಿದೆ, ನಾನು ಋಷಿ ಕುರುತೆ ಕಾವ್ಯಂ ಅಂತ ಮಾತಿದೆ ಅಂತ ಹೇಳಿದ್ರೆ, ಯಾರು ಋಷಿ ಅಲ್ಲವೋ ಅವನು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ವಿಶೇಷವಾಗಿ ಲೋಕದಲ್ಲಿ ಬೇರೆಯದ್ದನ್ನು ನೋಡಬೇಕವನು, ಮುಂದೆ ಒಂದು
ಅಲ್ಲಿ ಸತ್ತು ಬಿದ್ದಂತಹ ಪಕ್ಷಿಯನ್ನು ಮಾತ್ರ ವಾಲ್ಮೀಕಿ ನೋಡಿದ್ದಲ್ಲ, ಅಲ್ಲಿ ಆದಂತಹ ಆರ್ತನಾದವನ್ನು, ಒಂದು ಕ್ರೌಂಚ ಪಕ್ಷಿಯ ಒಂದು ದುಃಖವನ್ನು ಅವನು ನೋಡಿದ, ಆ ಸಂಗಮದಲ್ಲಿ ಆದಂತಹ ಒಂದು ಪರಮ ಅನ್ಯಾಯವನ್ನು ನೋಡಿದ, ಅಲ್ಲಿ ಒಳಗಡೆ ಭಾವಗಳು ತರಿಸಿ ನಿಲ್ಲಿಸಿವೆ ಅಲ್ಲಿ ಕಾವ್ಯವನ್ನು. ಆ ರೀತಿ ನಾವು ನೋಡಿದ್ರೆ ನಾನ್ ಋಷಿ ಕೃತೇ ಕಾವ್ಯಂ, ಅಂದರೆ ಅವನು ಋಷಿ ಅಲ್ಲದವನು ಕವಿಯೂ ಅಲ್ಲ ಅಂತ ಮಾತಿದೆ ರವಿಕಾಣದ್ದನ್ನು.

ಕವಿ ಕಾಣ್ತಾನೆ ಅಂತ ಹೇಳಿ ನಾವು ಹೇಗೆ ಹೇಳ್ತೀವೋ ಹಾಗೆ ವಿಶೇಷವಾದಂತಹ ಶಕ್ತಿ ಅವನಿಗಿರಬೇಕು, ಅವ ಕವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಕವಿ ಹಿ ಕ್ರಾಂತ್ಯದರ್ಶಿ ಅಂತ ಇನ್ನೊಂದು ಮಾತಿದೆ. ಕ್ರಾಂತ್ಯದರ್ಶಿ ಅಂತ ಹೇಳಿದ್ರೆ ಕ್ರಮು ಪಾದ ವಿಕ್ಷೇಪಣೆ ಅಂತ ಹೇಳಿ ಧಾತು ಅಂತ ಹೇಳಿದ್ರೆ ಲೋಕ ನೋಡುವುದಕ್ಕಿಂತ ಹೆಚ್ಚಿನದ್ದನ್ನು ಇನ್ನೂ ಒಂದು ಬೇರೆಯ ಪ್ರಪಂಚವನ್ನು ಕವಿ ಅಲ್ಲಿ ನೋಡ್ತಾನೆ. ಅದು ಕವಿಯ ಶಕ್ತಿ, ಅದು ಕವಿಯ ಒಂದು ವಿಶೇಷತೆ ಅಂತ. ಆ ರೀತಿ ಆ ಒಂದು ಕವಿ ಅದನ್ನು ಹೇಗೆ ನೋಡ್ತಾನೆ ಅಂದರೆ ಅದು ಪ್ರತಿಭೆಯಿಂದ ನೋಡ್ತಾನೆ. ಆ ಪ್ರತಿಭೆ ಏನು ಅಂತ ಹೇಳಿದ್ರೆ ನವನವೋನ್ಮೇಷ ಶಾಲಿನಿ ಪ್ರತಿಭಾಮತ ಅಂಥೇಳಿ ದಂಡಿ ಹೇಳ್ತಾನೆ. ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ವಿಸ್ಮಯವಾಗಿ ಹೊಸ ಹೊಸದನ್ನು ನೋಡುವಂತಹ ಶಕ್ತಿ ಇದೆಯಲ್ಲ, ಅದು ಪ್ರತಿಭೆ. ಆ ಪ್ರತಿಭೆಯಿಂದ ನೋಡ್ತಾ ಹೋದಾಗ ಕಲ್ಪನೆಗಳು ಹುಟ್ಟುತ್ತೆ. ಆ ಕಲ್ಪನೆಗಳಿಗೆ ಛಂದಸ್ಸಿನ ಶರೀರವನ್ನು ಕೊಟ್ಟಾಗ ಭಾಷೆಯ ಒಂದು ಮರ್ಯಾದೆಯನ್ನು ನಾವು ಅಂದರೆ ಭಾಷೆಯ ಒಂದು ಶರೀರವನ್ನು ಕೊಟ್ಟಾಗ ಅದು ಒಂದು ಕಾವ್ಯವಾಗಿ ನಮ್ಮ ಮುಂದೆ ಬರುತ್ತೆ. ಇದು ಕಾವ್ಯದ ಒಂದು ಸ್ವರೂಪ. ತುಂಬ ಶುದ್ಧವಾಗಿ ಛಂದಸ್ಸಿನ ಮತ್ತು ವ್ಯಾಕರಣದ ನಮಗೆ ಜ್ಞಾನ ಇರಬೇಕಾಗುತ್ತೆ. ಅದಾದಮೇಲೆ ಕಾವ್ಯಲೋಕ ಅದು ಬೇರೆಯೇ ಆಗುತ್ತೆ. ಕಾವ್ಯದಲ್ಲಿ ಅಲಂಕಾರಗಳು ಇತ್ಯಾದಿಗಳೆಲ್ಲ ತುಂಬ ಬರುತ್ತೆ. ಈಗ ಒಂದು ಮಗುವಿನ ಮುಖ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮತ್ತೂ ಚೆನ್ನಾಗಿದೆ ಅಂದರೆ ಅದು ಅಷ್ಟು ಸ್ವಾರಸ್ಯ ಇರಲ್ಲ. ಅದೇ ಮಗುವಿನ ಮುಖ ಶರತ್ಕಾಲದ ಚಂದ್ರನನ್ನು ಮೀರಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಾರಸ್ಯ ಇದೆ. ಏನು ಈ ಮಗುವಿನ ಮುಖ ಶರತ್ಕಾಲದ ಚಂದ್ರನ ಜೊತೆ ಸ್ಪರ್ಧೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂಥರ ಸ್ವಾರಸ್ಯ ಇದೆ. ಅಥವಾ ಚಂದ್ರ ಏನಾದರೂ ಈ ಮಗುವಿನ ಮುಖದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಾರಸ್ಯ ಇದೆ. ಅಂದರೆ ಕವಿ ಬೇರೆ ಬೇರೆ ರೀತಿಯಲ್ಲಿ ತನ್ನ ಭಾವನೆಗಳನ್ನು ಕಟ್ಕೊಡ್ತಾನೆ. ಅಂತ ಹೇಳಿದ್ರೆ ಇದು ಒಂದೇ, ಮಗುವಿನ ಮುಖವೂ ಒಂದೇ, ಆ ಚಂದ್ರನ ಶರತ್ಕಾಲದ ರಾಕೇಶನ ರಾಕಾಚಂದ್ರನ ಒಂದು ಬೆಳದಿಂಗಳೂ ಒಂದೇ ಅಂತ ಹೇಳಿ ನಾವು ಹೇಳಿದ್ರೆ ಈ ಮಗುವಿನ ಪ್ರಭಾವಗಳು ಹೇಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಕವಿ ಒಂದನ್ನೇ ನೋಡ್ತಾನೆ, ಆದರೆ ಅದರಲ್ಲಿ ಅವನು ಕಾಣ್ಕೊಳ್ಳೋದು ಬೇರೆ ಅಂತ. ನಾವು ನೋಡಿದ್ದನ್ನು ಮಾತ್ರ ನೋಡಿರ್ತೀವಿ, ಆದರೆ ಕಾಣ್ಕೊಳ್ಳೋದು ಅಂತಿದೆಯಲ್ಲ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅದು ಬೇರೆ ಇದೆ. ಅದು ಕವಿಗಳಿಗೆ ಸಿದ್ಧಿಸುವಂತಹದ್ದು. ಹಾಗೆ ಅಲಂಕಾರಗಳು, ಕಲ್ಪನೆಗಳು ಇತ್ಯಾದಿಗಳೆಲ್ಲ ತುಂಬ ಬೇಕಾಗುತ್ತೆ. ಡಿ ವಿ ಜಿಯವ್ರದ್ದು ಒಂದು ಒಳ್ಳೆ ಉಜ್ವಲವಾದಂತಹ ಪದ್ಯಗಳಿದೆ. ಅವರು ಯಾವುದಕ್ಕೇನನ್ನು ಕೊಟ್ಟಿಲ್ಲ, ಅವರದ್ದು ಉಜ್ವಲವಾದ ಪದ್ಯ ಏನು ಅಂತ ಹೇಳಿದ್ರೆ ಕಲೆಗಳ ಬಗ್ಗೆ, ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಯ ನನುನಯವು ಚರ್ಚೆಯಲಿ, ಮಂಗಳೋನ್ನತ ಕಲೆಯು ಮಂಕುತಿಮ್ಮ ಅಂತಿದೆ. ಸಂಗೀತ ಕಲೆ ಅಂದರೆ ಹಾಡುವಂತಹ ಕಲೆ, ಸಾಹಿತ್ಯ ಕಲೆ ಅಂದರೆ ಇದೇ ಕಾವ್ಯದ ಕಲೆ, ಹಾಗೆ ಅಂಗಾಂಗ ಭಾವ ರೂಪಣದ ಕಲೆ ಅಂದರೆ ನಾಟಕ ಅಭಿನಯದ ಕಲೆ. ಈ ರೀತಿ ಈ ಎಲ್ಲ ಕಲೆಗಳು ಒಟ್ಟಾಗಿ ಸೇರಬೇಕು, ಆ ಕಲೆಗಳಿಂದ ರಸ ಹೊಮ್ಮಿ ಬರಬೇಕು, ಆ ಕಲೆಗಳ ರಸ ಕೊನೆಯಲ್ಲಿ ಮಂಗಳಕ್ಕೆ, ಮಹಾಮಂಗಳಕ್ಕೆ, ಲೋಕದ ಕಲ್ಯಾಣಕ್ಕೆ, ಆತ್ಮಕಲ್ಯಾಣಕ್ಕೆ ಕಾರಣವಾಗಬೇಕು ಅನ್ನುವಂತಹ ಮಾತಿಲಿದೆ. ಅಂತ ಹೇಳಿದ್ರೆ ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಯ ನನುನಯವು ಚರ್ಚೆಯಲ್ಲಿ, ಮಂಗಳೋನ್ನತ ಕಲೆಯು ಮಂಕುತಿಮ್ಮ, ಮಂಗಳ ಸಿಗಬೇಕು ಅದು ಕಲೆಯ ನಿಜವಾದ ಉದ್ದೇಶ ಅಂತ. ಹಾಗೆ ಅದೇ ರೀತಿ ಡಿ ವಿ ಜಿಯವ್ರದ್ದು ಇನ್ನೂ ಒಂದು ಪದ್ಯ ತುಂಬ ಸುಂದರವಾಗಿರುವಂಥದ್ದು, ಅದು ಕಲೆ. ಆ ಕಲೆ ಹೇಗೆ ಅಂತ ಹೇಳಿದ್ರೆ, ಸ್ವರರಾಗ ರೀತಿಗಳು ನಾಟ್ಯಾಭಿನೀತಿಗಳು ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ ಹೇಳಿದ್ರೆ, ಈ ಬ್ರಹ್ಮ ಸೃಷ್ಟಿಯಲ್ಲಿಯೇ ಆ ಮನುಷ್ಯನ ರಸ ರೀತಿಗಳು, ಭಾವ ರೀತಿಗಳಾಗಬಹುದು, ನಾಟ್ಯದ ಅಭಿನೀತಿಗಳಾಗಬಹುದು, ಅವನ ಜೀವ ಸಂವೇದನೆಗಳು, ಭಾವ ಸಂವೇದನೆಗಳಾಗಬಹುದು, ಈ ಎಲ್ಲವೂ ಸಹ ಅವನ ಹೃದಯದಲ್ಲಿ ಕೂತಿರುವಂತಹದ್ದನ್ನು ಏನನ್ನೋ ಕೆರಳಿಸುತ್ತೆ, ಆ ಶಕ್ತಿ ಕಲೆಗಳಿಗಿದೆ ಅಂತ. ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ, ಪರಿಪರಿಯ ಭಾವಗಳು ಅಂದರೆ ಮನಸ್ಸಿನಲ್ಲಿ ಉಜ್ವಲವಾದಂತಹ ಭಾವಗಳಿರುತ್ತೆ, ರಸ ಸನ್ನಿವೇಶಗಳಿರುತ್ತೆ, ಸಂವೇದನೆಗಳಿರುತ್ತೆ, ಅಂತರಂಗದ ಎಷ್ಟೋ ರೀತಿಯ ಪದರಗಳಿರುತ್ತೆ, ಅಂತಹದ್ದನ್ನೆಲ್ಲ ಗೂಢ ಸ್ವಭಾವಗಳನ್ನು ಆ ಒಂದು ಕಲೆಗಳು ಎದ್ದು ನಿಲ್ಲಿಸುವಂತೆ ಮಾಡುತ್ತೆ. ಯಾವ ಕಲೆಯಲ್ಲಿ ಮಗ್ನನಾದಂತಹ ವ್ಯಕ್ತಿ ತಾನು ವಿವಶನಾಗಲ್ಲ, ಖಂಡಿತ ವಿವಶನಾಗ್ತಾನೆ. ಒಂದು ಒಳ್ಳೆಯ ನೃತ್ಯ ಇತ್ತು ಅಂತ ಹೇಳಿದ್ರೆ ಎವೆಯಿಕ್ಕದೆ ಯಾವ ಸಹೃದಯ ನೋಡಲ್ಲ, ನೋಡೇ ನೋಡ್ತಾನೆ. ಒಂದು ಒಳ್ಳೆ ಪದ್ಯವನ್ನು ಕೇಳಿದ್ರೆ ಯಾರು ತಾನೇ ಪುಣ್ಯಕೋಟಿ, ಈ ರೀತಿ ಒಳ್ಳೆ ಪದ್ಯವನ್ನು ಕೇಳಿದ್ರೆ ಯಾರು ತಾನೇ ತಲೆದೂಗಲ್ಲ, ತಲೆದೂಗಲೇಬೇಕು. ಯಾವ ಸಂಗೀತಕ್ಕೆ ಹಾವೇ ಸಂಗೀತಕ್ಕೆ ತಲೆದೂಗುತ್ತೆ ಅನ್ನೋದಾದರೆ ಯಾವ ಸಹೃದಯ, ಯಾವ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಸಂಗೀತಕ್ಕೆ ಬೆಲೆ ಕೊಡಲ್ಲ, ಖಂಡಿತ ಕೊಡ್ತೇನೆ. ಆ ರೀತಿ ಕಲೆಗೆ ತುಂಬ ಶಕ್ತಿ ಇದೆ. ಕಾವ್ಯಕಲೆಯೂ ಅದೇ ರೀತಿಯದ್ದು. ಕಾವ್ಯಕಲೆ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಈಗ 2+2 ಅಂತ ಹೇಳಿದ್ರೆ ಅದೊಂದು ಇನ್ಫಾರ್ಮೇಷನ್ ಆಗುತ್ತೆ, ಆದರೆ ಕಾವ್ಯಕಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹೊಸ ಸೃಷ್ಟಿಯಾಗುತ್ತೆ. ಬ್ರಹ್ಮ ಸೃಷ್ಟಿ ಬೇರೆ,

ಕವಿಸೃಷ್ಟಿ ಬೇರೆ, ಅದು ಪರಮಾನಂದವನ್ನು ಕೊಡೋದಾದರೆ ಇದು ಆನಂದವನ್ನು, ರಸಾನಂದವನ್ನು ಕೊಡುತ್ತೆ. ಆ ಶಕ್ತಿ ಈ ಒಂದು ಕಾವ್ಯ ಕಲೆಗಿದೆ. ಹಾಗೆ ಈ ರೀತಿ ಪರಮೇಷ್ಠಿ ಟೀಕು ಕಲೆ ಅಂದರೆ ರಸಪ್ರಪಂಚದಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿರುವಂತಹ ಎಷ್ಟೋ ಭಾವಗಳನ್ನು ಮೀಟಿ ತೆಗೆಸುವಂತಹ ಶಕ್ತಿ ಈ ಒಂದು ಕಲೆಗಿದೆ. ಅದನ್ನೇ ಸ್ವರರಾಗ ರೀತಿಗಳು, ನಾಟ್ಯಾಭಿನೀತಿಗಳು ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ ಹೇಳಿ ಡಿ ವಿ ಜಿಯವರು ಹೇಳಿದ್ದು. ಸಾವಿರಕ್ಕೂ ಮೆಕ್ಕಂತಹ ಕವಿಗಳು, ಸಾವಿರಾರು ಕವಿಗಳು ಸಂಸ್ಕೃತ ಪ್ರಪಂಚ ಆಗಲಿ, ಕನ್ನಡದ ಸಾಹಿತ್ಯ ಲೋಕ ಆಗಲಿ, ಎಲ್ಲ ಕಡೆಗಳಲ್ಲಿ ತಮ್ಮ ಯೋಗದಾನವನ್ನು ಉಜ್ವಲವಾಗಿ ಕೊಟ್ಟಿದ್ದಾರೆ. ಸುಮ್ಮನೆ ಯಾವುದೋ ಒಂದು ಆರ್ಟಿಕಲಲ್ಲಿ ಇದ್ದಂತಹ ಒಂದೇ ಒಂದು ಚಿಕ್ಕ ಮುಕ್ತಕ, ಹೆಸರು ಹೆಸರೆಂದು ಹೆಸರಿಗೆ ಹೆಸರಿಟ್ಟು ಹೆಸರಿನಲ್ಲಿ ಹೆಸರುವಾಸಿಯಾದವರ ಹೆಸರೇ ಹೆಸರಿಲ್ಲದಿರುವಾಗ ಹೆಸರಿಗೇಕೆ ಹೆಸರು, ಎಷ್ಟು ಚೆನ್ನಾಗಿ ಯಾರೋ ಕಟ್ಟಿದ್ದಾರೆ ನೋಡಿ ಅಂತ ಹೇಳಿದ್ರೆ, ಈ ಒಂದು ಇದನ್ನು ಕೇಳಿದ್ರೆ ಏನೋ ಒಂದು ವಿವೇಕ ಇದೆ, ಸಂಸ್ಕಾರ ಇದೆ, ಶಬ್ದಗುಣಗಳಿದೆ, ಏನೋ ಒಂದು ಅದರಲ್ಲಿ ಒಂದು ಚಮತ್ಕಾರ ಇದೆ, ಏನೋ ವಿಡಂಬನೆ ಇದೆ, ಇದೆಲ್ಲವೂ ನಮಗೆ ಸಿಗ್ತಾ ಬರುತ್ತೆ. ಈ ರೀತಿ ನಾವು ನೋಡ್ಕೊಂಡು ಬಂದಾಗ ಎಲ್ಲ ರೀತಿಯ ಕವಿಗಳು ನಮಗೆ ಸಿಗ್ತಾರೆ. ಅದು ಸ್ತೋತ್ರ ಕವಿಯಾಗಬಹುದು, ಶತಕ ಕವಿಯಾಗಬಹುದು, ಮಹಾಕವಿಗಳಾಗಬಹುದು, ಖಂಡಕಾವ್ಯದ ಕವಿಗಳಾಗಬಹುದು, ನಾಟಕದ ಕವಿಗಳಾಗಬಹುದು, ಅಥವಾ ಸಾಮಾನ್ಯವಾಗಿ ಮುಕ್ತಕವನ್ನು ಬರೆಯುವಂತಹ ಮುಕ್ತಕ ಕವಿಗಳು, ಹೀಗೆ ಬೇಕಾದಷ್ಟು ಕವಿಗಳು ನಮಗೆ ಸಿಗ್ತಾ ಬರ್ತಾರೆ. ಆ ರೀತಿ ಕವಿಗಳಲ್ಲಿ ಅವರು ವರ್ಣನೆ ಮಾಡಬೇಕಾದ್ರೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹಿಂದೆ ನಾವು ನೋಡಿದ್ವಿ. ಅಂದರೆ ಚಂದ್ರನಿಗೆ ವರ್ಣನೆ ಮಾಡಿ ಅಥವಾ ಮಗುವನ್ನೇ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡಿ ಹೇಳೋದು, ಹಾಗೆಯೇ ರಾಮಾಯಣದ ಯುದ್ಧದಲ್ಲಿ ರಾಮಾಯಣದ ಯುದ್ಧವನ್ನು, ರಾಮ ರಾವಣರ ಯುದ್ಧವನ್ನು ವರ್ಣನೆ ಮಾಡಿದಂತಹ ಒಂದು ಪದ್ಯ ಬರುತ್ತೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣ ಯೋಹು ಯುದ್ಧಂ ರಾಮ ರಾವಣ ಯೋರಿವ ಅಂತ ಮಾತಿದೆ ಅಂತ ಹೇಳಿದ್ರೆ, ಗಗನಕ್ಕೆ ನಾವು ಇನ್ನೇನಾದರೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಗಗನಕ್ಕೆ ಗಗನವೇ ಹೋಲಿಕೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ಮತ್ತೊಂದು ಹೋಲಿಕೆ ಇಲ್ಲವೇ ಇಲ್ಲ. ಅದೆಲ್ಲ ಅದ್ವಿತೀಯ ಪದಾರ್ಥಗಳು. ಹಾಗೆಯೇ ರಾಮ ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾಮ ರಾವಣರ ಯುದ್ಧದ ಹಾಗೆಯೇ ಇತ್ತು, ಅದಕ್ಕೆ ಮತ್ತೊಂದು ಬೇರೆ ಹೋಲಿಕೆ ಇಲ್ಲ ಅಂತ ಹೀಗೆ ಉಜ್ವಲವಾದಂತಹ ಕಾವ್ಯಲೋಕವನ್ನು, ಕವಿಲೋಕವನ್ನು, ರಸಭಾವಗಳ ಲೋಕವನ್ನು ಕಟ್ಟಿಕೊಡುವಂಥದ್ದು ಕವಿಯ ಲೋಕ. ಅಂತಹ ಕವಿಯ ಲೋಕ ಉಜ್ವಲವಾಗಿ ಯಾವತ್ತೂ ಬೆಳಗ್ತಾ ಇರುತ್ತೆ. ಆಚಂದ್ರಾರ್ಕವಾಗಿ ಅದಕ್ಕೊಂದು ತನ್ನದೇ ಆದಂತಹ ಶಕ್ತಿ ಇದೆ. ಅಂತಹ ಶಕ್ತಿ ಇರುವಂತಹ ಲೋಕದ ಒಂದು ಪ್ರಾಮಾಣಿಕ ಸಹೃದಯರಾಗಿ ನಾವು ಸಹೃದಯರಾಗೋಣ ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರಗಳು.

ಇದುವರೆಗೂ ರಸ ಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಾವ್ಯ ಕಟ್ಟುವ ಬಗ್ಗೆ ಈ ಕುರಿತು ಮಾತನಾಡಿದರು ಡಾಕ್ಟರ್ ಉಮಾ ಮಹೇಶ್ವರ್ ಎನ್.

0: ಗಿರ್ಮಿ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕೊಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ ಸಮಯ ಆಗಿದೆ 3:40. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯವಿದು.

ಮಹರ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಧೂಮ್ 2 ಚಿತ್ರದ ಗೀತೆ ಸುನಿಧಿ ಚೌಹಾನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ

ಗುಲ್ಮೋಹರ್ನ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಬಾರ್ ಬಾರ್ ದೇಖೋ ಚಿತ್ರದಿಂದ ಅಮರ್ ಅರ್ಷಿ, ಬಾದ್ಶಾ ಮತ್ತು ನೇಹಾ ಕರ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಕುಮಾರ್ ಅಮೃತಾ ಸಿಂಗ್ ಇವರ ಸಾಹಿತ್ಯ ಇದೆ, ಪ್ರೇಮ್ ಪ್ರದೀಪ್ ಅವರ ಸಂಗೀತ ಸಂಯೋಜನೆ ಇದೆ.

ಗುಲ್ಮೊಹರ್ನಲ್ಲಿ ಕೇಳಿ ಮುಂದಿನ ಗೀತೆ. ರಾಮ್ಲೀಲಾ ಚಿತ್ರದ್ದು, ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಿದ್ಧಾರ್ಥ್ ಗರಿಮಾ ಅವರ ಸಾಹಿತ್ಯ ಇದೆ, ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತ ಸಂಯೋಜನೆ ಇದೆ.

ಗುಲ್ಮೊಹರ್ನಲ್ಲಿ ಕೇಳ್ತಾ ಇದ್ದೀರಾ ಹಿಂದಿ ಹೊಸ ಚಿತ್ರಗೀತೆಗಳನ್ನು. ಮುಂದಿನ ಗೀತೆ ಜೂಮ್ ಬರಾಬರ್ ಜೂಮ್ ಚಿತ್ರದ್ದು, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ.

ಗುಡ್ ಮಾರ್ನಲ್ಲಿ ಕೇಳಿ ಓ ಮೈ ಗಾಡ್ ಚಿತ್ರದ ಗೀತೆ, ಮೀಕಾ ಸಿಂಗ್ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಬೀರ್ ಅಹಮದ್ ಅವರ ಸಾಹಿತ್ಯ, ಹಿಮೇಶ್ ರೇಷ್ಮಿ ಅವರ ಸಂಗೀತ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಜಹರ್ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸೈಯದ್ ಅವರ ಸಾಹಿತ್ಯವಿದೆ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ ಸಂಯೋಜನೆ ಇದೆ.

ಮುಂದಿನ ಗೀತೆ ದಿಲ್ ಕಾ ಐನಾ ಚಿತ್ರದ್ದು. ಜಾವೇದ್ ಅಲಿ ಪ್ರತಿಭಾ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಾಹಿಲ್ ಅವರ ಸಾಹಿತ್ಯ ಇದೆ, ರಾಫಿಕ್ ರಾಜಾ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 4:20. ಇದುವರೆಗೂ ಗುಲ್ ಮೊಹರ್ ಕಾರ್ಯಕ್ರಮವನ್ನು ಆಲಿಸಿದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 4:50. ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಈ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ.ಕೆ. ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಅಮೂಲ್ಯ ಎಸ್ ಅವರಿಂದ. 6:51 ಕೃಷಿ ರಂಗ, ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಡನೆ ಸಂದರ್ಶನ. ಸಂದರ್ಶಕರು

ತಿಮ್ಮಪ್ಪಹೆಚ್ಚಿ ಗೌಡ, ನಂತರದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. 7:45 ಶಿಕ್ಷಕರಿಗೆ ಸ್ಫೂರ್ತಿಯ ಸಲಹೆ ರಾಧಾಕೃಷ್ಣನ್. ಈ ವಿಷಯವಾಗಿ ಮಾತನಾಡುತ್ತಾರೆ ಕಾಶಿನಾಥ್ ಪಿ ಸಾಲಿಮಠ್ ಅವರು. ಈ ಸಂಜೆ 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯ ವೀರಾವ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಯುವವಾಣಿ, ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ, ಈ ಕುರಿತು ನಮ್ಮ ಕಸ ಸಂಘಟಕರಾಗಿರುವ ಜ್ಯೋತಿಷ್ ಅವರೊಂದಿಗೆ ಸಂದರ್ಶನ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಎನ್ಆರ್ ಪ್ರಶಾಂತ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಇದು ಮೈಸೂರು ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ, ಸಮಯ ಆಗಿದೆ 4:03. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದ್ರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು ಸಂಜೆ 5:30 ಪುನಃ ಪ್ರಾರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಮಾಡುವ ನಮಸ್ಕಾರಗಳು.

ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಹಾ ಹಾ, ಹಲೋ, ಕೇಳಿಸ್ತಿದ್ಯಾ ಸರ್? ಹಲೋ, ನಿಮ್ಮ ಚಂದ್ರು ಅವರು ಕರೆ ಮಾಡಿದ್ರು ಜೀವನ್ ಭೀಮಾ ನಗರದಿಂದ. ಅವರ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗುತ್ತೆ ರಾಜಾ ಚಿತ್ರದಿಂದ, ಆಶಾ ಭೋಸ್ಲೆ ಅವರ ಕಾಯನದಲ್ಲಿ.

0: ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾಗಜಿ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ ರಾಜಾಜಿನಗರದಿಂದ.
0: ಹೇಳಿ ಸರ್, ನಿಮಗೆ ಯಾವ ಹಾಡ್ ಬೇಕಿತ್ತಿವತ್ತು?
1: ನೋಡಿ, ಇವತ್ತು ರಾಕೇಶ್ ರೋಷನ್ ಗ್ರೇಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ 77th ಬರ್ತಡೇ, ಅವ್ರಿಗೋಸ್ಕರ ಒಂದು ಹಾಡನ್ನ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಇದು 1978 ಫಿಲಂ ಕಟ್ಟಾ ಮೀಟ ಅಂತ ಒಂದು ಇದೆ. ಈ ಸಿನಿಮಾದಲ್ಲಿ ರಾಕೇಶ್ ರೋಷನ್ ಹೀರೋ, ಅಂಡ್ ಅದಕ್ಕೆ ಈ ಫಿಲ್ಮ್ಗೆ ಅವ್ರದೇ ಯಂಗರ್ ಬ್ರದರ್ ರಾಜೇಶ್ ರೋಷನ್ ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಅಣ್ಣ ತಮ್ಮ ಇಬ್ರು ಇದಾರೆ ಇದಕ್ಕೆ ಕಾಂಟ್ರಿಬ್ಯೂಷನ್. ಇದು ಇಟ್ ಇಸ್ ಆಲ್ ಅಬೌಟ್ ಎ ಪಾರ್ಸಿ ಫಿಲ್ಮ್. ದೇರ್ ಯುನೋ ದೇರ್ ಡೇ ಟು ಡೇ ಲೈಫ್ ಅಂಡ್ ದೇರ್ ಸ್ಟ್ರಗಲ್ಸ್ ಇನ್ ಬ್ರಿಂಗಿಂಗ್ ಅಪ್ ಇನ್ ದ ಸೊಸೈಟಿ. ಅದ್ರ ಬಗ್ಗೆ ಇದ್ರ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಬಾಸು ಚಟರ್ಜಿ ಅವರು. ಸೊ ಅದ್ರ ಬಗ್ಗೆ ಆ ಹಾಡವನ್ನು ಕೇಳಣ ಅನ್ಕೊಂಡೆ ನಾನು ಇವತ್ತು, ಒಂದ್ ಹಾಡು ಕೇಳೋಣ ಅನ್ಕೊಂಡೆ.
0: ಖಂಡಿತ ಸರ್. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ಮಾತಾಡೋದಾದ್ರೆ ನೀವು?
1: ಹಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಇಟ್ ಇಸ್ ರಿಯಲಿ ಪಬ್ಲಿಕ್ ಯೂಸ್ ಮಾಡ್ಕೋಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ. ಯಾಕೆ ಅಂತ ಹೇಳಿದ್ರೆ ದ ಮೇನ್ ಕನ್ಸರ್ವೇಶನ್ ಅಂತ ಹೇಳಿದ್ರೆ ಅವರ್ ಡೀಸೆಲ್ ಅಂಡ್ ಫ್ಯೂಯಲ್. ಈ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ತಗೊಳಕ್ ಹೋದ್ರೆ ನಾವು ಇವತ್ತು ಓನ್ಲಿ 34% ಇಂಡಿಯಾದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ, ಅಂದ್ರೆ ಬ್ಯಾಲೆನ್ಸ್ 66% ಎವ್ರಿಬಡಿ ಯೂಸ್ ಆಸ್ ಅ ವೆಹಿಕಲ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೀಸೆಲ್ ಅಂಡ್ ಪೆಟ್ರೋಲ್ ಕನ್ಸಂಪ್ಷನ್ ಇಸ್ ಗೋಯಿಂಗ್ ಟು ವೆರಿ ಹೈ, ಬಿಕಾಸ್ ವಿ ಅವರ್ ಡಿಪೆಂಡೆನ್ಸಿ ಫಾರ್ ಪೆಟ್ರೋಲ್ ಅಂಡ್ ಡೀಸೆಲ್ ಇಸ್ ವೆರಿ ಹೈ ಇರೋದ್ರಿಂದ ಅವರ್ ಎಕನಾಮಿಕ್ಗೆ ಸ್ವಲ್ಪ ಇದಾಗತ್ತೆ, ಅದಕ್ಕೆ ನಷ್ಟ ಆಗತ್ತೆ ಅದಕ್ಕೆ. ಸೊ ಹಾಗಾಗಿ ಯೂಸಿಂಗ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರಮ್ 34% ಇಂದ ಈವನ್ ಇಫ್ ದ ಬ್ರಿಂಗ್ ಇಟ್ ಟು ದ 50% ಲೆವೆಲ್, ಇಂಡಿಯಾ ಕ್ಯಾನ್ ಸೇವ್ ಲಾಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಅದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಇದು ಒಂದು ವೇದಿಕೆಯಿಂದ ಕೇಳ್ಕೊಳಕ್ ಇಷ್ಟಪಡ್ತೀನಿ ಪಬ್ಲಿಕ್ ಗೆ.
0: ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡಾಟಾ.
1: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಯು. ಇಟ್ಸ್ ರಿಯಲಿ ವೆರಿ ಗುಡ್ ಸಬ್ಜೆಕ್ಟ್. ಒಂದು ಆಲ್ಮೋಸ್ಟ್ ಅವರ್ ಗಟ್ಟಲೆ ಮಾತಾಡಬಹುದು ಇದ್ರ ಬಗ್ಗೆ, ಆದ್ರೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಅಷ್ಟೇ, ಪರ್ಸೆಂಟೇಜ್ ಮಾತ್ರ ಹೇಳಿದ್ದೀನಿ ನಾನು. ಅದರಿಂದ ಪಬ್ಲಿಕ್ ಅದ್ರ ಮೇಲೆ ಗಮನ ಇಟ್ಟು, ಯಾಕಂದ್ರೆ ಈವನ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ಆಲ್ ಇಂಡಿಯಾ ಲೆವೆಲ್ ನಲ್ಲಿ 34%, ಬ್ಯಾಂಗ್ಳೂರ್ ಇನ್ನೂ ಕಮ್ಮಿ, ಇಟ್ಸ್ ಓನ್ಲಿ 31%. ಸೊ ಹಾಗಾಗಿ ಈ 31% ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ಇಫ್ ಇಟ್ ಕಮ್ಸ್ ಟು 50% ದೆನ್ ದೆರ್ ವಿಲ್ ಬಿ ಅ ರಿಯಲ್ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ.
0: ಹಾಗಾಗಿ ಮತ್ತಷ್ಟು ಸಾರ್ವಜನಿಕರು
1: ರಾಕೇಶ್ ರೋಷನ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್, ಅಂಡ್ ಲೆಟ್ಸ್ ಲಿಸನ್ ಟು ದಿಸ್ ಸಾಂಗ್ ತೋಡಾ ಹೈ ತೋಡೆಗಿ ಜರೂರತ್ ಹೈ. ಥ್ಯಾಂಕ್ ಯು, ಬಾಯ್.
0: ಖಂಡಿತ ಸರ್. ಸಾರ್ವಜನಿಕರು ಮತ್ತಷ್ಟು ಸಾರ್ವಜನಿಕ ಸಾರಿಗೆನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ಇದೀಗ ನಮಗೆ ಹೇಳಿದ್ರು. ಇದೀಗ ಗೀತೆ ಕಟ್ಟಾ ಮೀಟಾ ಚಿತ್ರದಿಂದ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಗುಲ್ಜರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

0: ಮತ್ತೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ತೆ.
1: ಹಲೋ, ನಮಸ್ತೆ.
0: ಹಾ, ನಮಸ್ತೆ ಸರ್, ನಿಮ್ಮ ಹೆಸರು?
1: ಹಲೋ,
0: ಕೇಳಿಸ್ತಾ ಇದೆಯಾ ಸರ್?
1: ಮೇಡಮ್ ಅವರೇ, ಹನುಮಂತಾಪುರದಿಂದ.
0: ಹಾ, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ಹಲೋ.
0: ಹಾ, ಕೇಳಿಸ್ತಾ ಇದೆಯಾ?
1: ಒನ್ ವೇ ಆಗಿದೆ ಮೇಡಮ್ ಅವರೇ, ನಿಮ್ದೇನು ಕೇಳಿಸ್ತಿಲ್ಲ ಸೌಂಡು.
0: ನಮಸ್ತೆ. ಹಲೋ ಹಲೋ. ಹೊನ್ನೂರ್ ಅಲಿ ಹನುಮಂತಾಪುರದಿಂದ ಕರೆ ಮಾಡಿದ್ರು, ನಮಗೆ ರಂಗೀಲಾ ಚಿತ್ರದ ಗೀತೆಯನ್ನ ಕೇಳಿದ್ರು. ಇದೀಗ ಗೀತೆ ತನ್ಹಾ ತನ್ಹಾ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಮೈಸೂರಿನಿಂದ ಮಹೇಶ್ ಅವರು ಕರೆ ಮಾಡಿದ್ರು. ಇದೀಗ ಅವರ ನೆಚ್ಚಿನ ಚಿತ್ರದ ಗೀತೆ ಪ್ರಸಾರ ಆಗಲಿದೆ, ಬಾಜಿಗರ್ ಚಿತ್ರದ ಗೀತೆ. ಕುಮಾರ್ ಸಾನು, ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ ಅನು ಮಲ್ಲಿಕ್ ಅವರ ಸಂಗೀತ ಸಂಯೋಜನೆ.

0: ಹಲೋ ನಮಸ್ತೆ ನಮಸ್ತೆ ಹಲೋ ಕೇಳಿಸ್ತಾ ಇದೆಯಾ ಸರ್? ಹಲೋ ನಮಸ್ತೆ. ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
1: ನಮ್ಮ ಹೆಸರು ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಅವರೇ, ನಿಮಗೆ ಯಾವ ಗೀತೆ ಪ್ರಸಾರ ಆಗ್ಬೇಕಿತ್ತು? ಆಯ್ತು, ಖಂಡಿತ. ಇವತ್ತಿನ ವಿಷಯ ಬಂದು ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ಏನ್ ಮಾತಾಡೋಕೆ ಇಷ್ಟಪಡ್ತೀರಾ? ಸಾರ್ವಜನಿಕ ಸಾರಿಗೆ, ಹಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಬಳಕೆ ಮಾಡ್ತೀರಾ? ಬಸ್ಸು ಟ್ರೈನ್ ಎಲ್ಲ? ಹೌದಾ ಸರ್? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಇದೀಗ ಗೀತೆ ಸಾಜನ್ ಚಿತ್ರದಿಂದ ಬಹುತ್ತು ಪ್ಯಾರ್ ಕರ್ತೆ ಹೇ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ.

0: ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ಹಲೋ ಮೇಡಮ್.
0: ಹಾ, ಕೇಳಿಸ್ತಾ ಇದೆಯಾ ಸರ್?
1: ನಿಂಗರ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಹಾ, ಇವತ್ತಿನ ವಿಷಯ ಬಂದು ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ನೀವು ಏನ್ ಹೇಳೋಕ್ ಇಷ್ಟಪಡ್ತೀರಾ?
1: ಸಾರ್ವಜನಿಕ ಸಾರಿಗೆ ಬಹಳ ಚೆನ್ನಾಗಿದೆ ಮೇಡಮ್.
0: ಹಾ, ನೀವು ಬಳಕೆ ಮಾಡ್ತೀರಾ?
1: ನಡ್ಸ್ಕೊಂಡು ಹೋಗ್ತಾ ಇದೆ. ಮಹಿಳೆಯರಿಗೂ ಉಚಿತ ಬಸ್ ಸೌಲಭ್ಯ ಇಟ್ಟಿದೆ, ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿ ಸೌಲಭ್ಯ ಮಾಡಿಕೊಟ್ಟಿದ್ರು ಮೇಡಮ್. ಚೆನ್ನಾಗಿದೆ, ನಮ್ದು ಕಲ್ಯಾಣ ಕರ್ನಾಟಕ ಬರ್ತದ್ರಿ ಮೇಡಮ್. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಕರ್ನಾಟಕದ ಸಾರಿಗೆ ಸಂಸ್ಥೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಮೇಡಮ್.
0: ಓಕೆ ಸರ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ನಿಮ್ಮ ನೆಚ್ಚಿನಾಗಿದೆ, ಪ್ರಸಾರ ಆಗುತ್ತೆ. ಇದೀಗ ಗೀತೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದಿಂದ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಆನಂದ್ ಭಕ್ಷ್ಯವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ.

0: ಇದೀಗ ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ. ನಿಮ್ಮ ಹೆಸರು?
1: ಮೇಡಮ್ ಹಗರಿ ಬೊಮ್ಮಾಳಿ ತಾಲೂಕು ಹಂಪಸಾಗರ ಸುಭಾನ್ ಕೋರಿ. ಮೇಡಮ್
0: ನಿಮಗೆ ಯಾವ ಗೀತೆ ಪ್ರಸಾರ ಆಗ್ಬೇಕಿತ್ತು?
1: ಮೇಡಮ್ ಆಯನ.
0: ಆಯನ ಚಿತ್ರದಿಂದ ಗೌರಿ ಆಸೆ.
1: ಆಯನ ಚಿತ್ರದಲ್ಲಿ ಗೌರಿಯಾರೇ ಗೌರಿಯಾರೇ ಅಂತ ಒಂದು ಹಾಡು ಮೇಡಮ್.
0: ಹಾ ಓಕೆ, ಖಂಡಿತ ಪ್ರಸಾರ ಮಾಡೋಣ. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ.
1: ಮೇಡಮ್ ಬಹಳ ಸ್ಲೋ ಕೇಳ್ತಾ ಇದೆ ಮೇಡಮ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಹಾ ಕೇಳಿಸ್ತಾ ಇದೆ ಮೇಡಮ್.
0: ಹಾ ಸಾರ್ವಜನಿಕ ಸಾರಿಗೆ ಇದರ ಕುರಿತಾಗಿ ನೀವು ಮಾತಾಡೋದಾದ್ರೆ?
1: ಮೇಡಮ್ ಉಪಯೋಗ ಮಾಡ್ತೀವಿ ಮೇಡಮ್, ಅಂದ್ರೆ ಅವಶ್ಯಕತೆ ಇದ್ರಷ್ಟೇ ಉಪಯೋಗ ಮಾಡ್ತೀನಿ. ಎಲ್ಲ ಇದ್ರಿಲ್ಲ.
0: ಹೌದಾ, ಮನೆಯಲ್ಲಿ ಎಲ್ಲ ಬಳಕೆ ಮಾಡ್ತಾರಾ?
1: ಇಲ್ಲ ಮೇಡಮ್, ಎಲ್ಲಿ ಹೋಗೋದಿಲ್ಲ ಅವರು. ಮತ್ತೆ ಮಕ್ಕಳು ಕೂಡ ಎಲ್ಲ ಬೇರೆ ಕಡೆಗೆ ಅದಾರ.
0: ಹೌದಾ, ಹಾ ಹಾ.
1: ಅವರು ಮತ್ತೆ ಇದ್ರಲ್ಲಿ ಬಸ್ನಾಗ ಮೇಡಮ್ ಎಲ್ಲ ಅಡ್ಡಾಡೋದು.
0: ಹೌದಾ, ಓಕೆ, ಹಾ ಹಾ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಎಲ್ಲಿ ಹೋಗಿಲ್ಲ ಮೇಡಮ್, ನಾವು ನಮ್ಮ ಮನೆಯವರಾದ್ರೆ ಎಲ್ಲಿ ಹೋಗಿಲ್ಲ. ಫ್ರೀ ಆದ್ರೂ
0: ಓಕೆ. ಹಾ ಹಾ,
1: ಇದು ಅಗ್ರಿ ಬೊಮ್ಮಾಳಿ ಅಂಬಸಾರ್ ಇಷ್ಟೇ ಮೇಡಮ್.
0: ಹೌದಾ ಸರ್. ಸಮಯ ಸಿಕ್ಕಾಗ ಕರ್ನಾಟಕ ಸುತ್ತಿ ಬನ್ನಿ ಅಂತ ಹೇಳ್ತೀನಿ ನಾನು. ಕರ್ನಾಟಕದ
1: 3/14 ಬೆಂಗಳೂರು ನಾನೇ ಬಂದಿದ್ದೆ.
0: ಹೌದಾ ಸರ್. ಕರ್ನಾಟಕದಲ್ಲಿ ಎಷ್ಟೊಂದು ಪ್ರವಾಸಿ ಸ್ಥಳಗಳಿದೆ.
1: ಇದು ಮೇಡಮ್ ಎರಡು ವರ್ಷದಿಂದ ಹೋಗಿಲ್ಲ ಮೇಡಮ್, ಮುಂಚೆ ಹೋಗಿವೆಲ್ಲ.
0: ಹೌದಾ ಸರ್. ಓಕೆ, ಹಾ ಸಮಯ ಸಿಕ್ಕಾಗ ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನೀವು ಕೇಳ್ತಿದ್ರ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಸಹ ಕಳ್ಸ್ಕೊಟ್ಟಿದ್ದೀರಾ. ಬಿ ಕೆ ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡಿ ಅಂತ. ಜೊತೆಗೆ ಗೀತಾ ಜೋಶಿ ಕಲ್ಬುರ್ಗಿಯಿಂದ, ಅರ್ಧ ಗಂಟೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಕರೆ ಸಿಗ್ತಾ ಇಲ್ಲ, ಬಿಸಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಂದರವಾದ ಮೆಲೋಡೀಸ್ ಹಾಡುಗಳನ್ನ ನಮ್ಮನ್ನ 90 ಸುವರ್ಣ ದಿನಗಳಿಗೆ ಕರೆದುಕೊಂಡು ಹೋಗ್ತಾ ಇದೆ. ಧನ್ಯವಾದಗಳು ಎಫ್ ಎಂ ರೇನ್ಬೋ ಅಂತ ಡಾಕ್ಟರ್ ಎಂ ಸ್ವಾಮಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್. ಮೇಡಮ್ ಸಾರಿಗೆ ವಾಹನ ತುಂಬ ಅನುಕೂಲ, ಪ್ರತಿಯೊಬ್ಬರೂ ಸಾರಿಗೆ ವಾಹನದಲ್ಲಿ ಬಳಸೋದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಾರು ಬೈಕುಗಳಿವೆ, ಇವುಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾರಿಗೆ ಬಸ್ಸುಗಳನ್ನು ಬಳಕೆ ಮಾಡಿದರೆ ಪರಿಸರ ಮಾಲಿನ್ಯವನ್ನು ಕಾಪಾಡಿಕೊಳ್ಳಬಹುದು, ಇಂಧನ ಕೊರತೆಯನ್ನು ನೀಗಿಸಬಹುದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಕೇಳೋಣ ಗೀತೆ. ಆಯ್ನ ಚಿತ್ರದಿಂದ ಲತಾ ಮಂಗೇಶ್ಕರ್ ಜಾಲಿ ಮುಖರ್ಜಿ ಅವರ ಗಾಯನದಲ್ಲಿ.

ಇಷ್ಟೊತ್ತು ಕೇಳಿದ್ರಿ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಕಳಿಸಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೌಲಿಕಾ ವಿ ಎಸ್ ಗೋವಿಂದ ಮೆನನ್ ಕೋಲಾರದಿಂದ, ಹಂಪಿಯಿಂದ ಜಾಫರ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ ಚಿತ್ರದುರ್ಗದಿಂದ, ಶಂಕರ್ ರಾಥೋಡ್ ಸಾಲಾಪುರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ನಮ್ಮ ಮನೆಯಲ್ಲಿ 80% ಸಾರ್ವಜನಿಕ ವಾಹನಗಳನ್ನು ಬಳಸುತ್ತೇವೆ, ಅನಿವಾರ್ಯ ಸಂದರ್ಭದಲ್ಲಿ

ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸುತ್ತೇವೆ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. HS ಮೂರ್ತಿಯವರು ಸಂದೇಶವನ್ನು ಕಳಿಸಿದ್ರು. ಜೊತೆಗೆ ಜಿ ಮಹಾಂತೇಶ CM ಲೇಔಟ್ ಹಿರಿಯೂರಿನಿಂದ, ಗೋಪಾಲ್ KP ರೋಡ್ನಿಂದ, ಜೊತೆಗೆ ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಬಾಗೋಡಿಯಿಂದ, ನಾಗಪತಿ ವಿ ಹೆಗಡೆ, ಶಾನ್ ಟೇಲರ್ ಅಗಲ್ಕೆರಾಯಿಂದ ವಿಜಯಪುರ, ಸುನಿತಾ ಅಶೋಕ್ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆಯಿಂದ, ಹರೀಶ್ ಅವರು ಮಲ್ಲೇಶ್ವರದಿಂದ, ಹೊಸಪೇಟೆಯಿಂದ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ರು. ಜೊತೆಗೆ ಮೇಡಮ್, ಸಾರಿಗೆ ವಿಷಯದ ಬಗ್ಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ, ಸರ್ಕಾರದಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ 60 ವರ್ಷ ಮೇಲ್ಪಟ್ಟ ತಾಯಿಯಂದರಿಗೆ ಫುಲ್ ಫ್ರೀ ಬಿಡಲಿ, ಆದರೆ 60 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 20% ಡಿಸ್ಕೌಂಟ್ ಕೊಟ್ಟು ಚಾರ್ಜ್ ತೆಗೆದುಕೊಳ್ಳಲಿ, ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ಹಣ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ.

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, ಎಫ್ಎಂ ರೈನ್ ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 5 ಗಂಟೆಗಳು. ಇನ್ನೀಗ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಗೆಳತಿ ಆರ್ಜಿ ರೂಪ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 ಎಫ್ಎಂ ರೈನ್ ಬೋ, ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಹಾಯ್, ಹಲೋ, ನಮಸ್ಕಾರ. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇನ್ನೀಗ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ. ಇಂದಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಶೇಷ ವಿಷಯ ಏನ್ ಗೊತ್ತಾ? ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಸುಂದರವಾದಂತಹ ಗೀತೆ ಪ್ರಸಾರವಾಗುತ್ತೆ. ಗೀತೆಯ ನಂತರ ಈ ಹೊತ್ತಿನ ಆ ವಿಶೇಷ ವಿಷಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕೇಳ್ತಾ ಇರಿ ಸ್ಟೇಟ್ಯೂನ್ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಹಾಗೋ ಹೀಗೋ ನಮ್ಮ ಹುಡುಗಿ ಏನಾದರೂ ನಾಯಿ ಪ್ರೇಮಿ ಆಗಿಬಿಟ್ರೆ ಅವಳು ಕೇಳಿದಂತಹ ಅವಳು ಬಯಸಿದಂತಹ ನಾಯಿಯನ್ನು ತಂದುಕೊಡೋದಕ್ಕೆ ನಮ್ಮ ಹುಡುಗರು ಎಷ್ಟು ಕಷ್ಟಪಡ್ತಾರಲ್ವಾ? ಸದ್ಯಕ್ಕೆ ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ, ಬೊಗಳ್ತಾ ಇರುವಂತಹ ನಾಯಿ ಕುರಿತಾಗಿ ಅಲ್ಲ, ನಮ್ಮ ಮನುಷ್ಯನ ಅತ್ಯಂತ ಆಪ್ತ ಮಿತ್ರ, ಗೆಳೆಯ, ಸಖ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಶ್ವಾನದ ಕುರಿತಾಗಿ ಇವತ್ತಿನ ಮಾತುಕತೆ. ವಿಧೇಯತೆ ಶ್ರದ್ಧೆಯಲ್ಲಿ ನಾಯಿಯನ್ನು ಮೀರಿಸಿದವರು ಬಹುಶಃ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಮಾನವ ಇತಿಹಾಸದ ಮೊತ್ತ ಮೊದಲ ಸಾಕು ಪ್ರಾಣಿ ಅಂತ ಹೇಳಿದ್ರೆ ಅದು ನಾಯಿ ಅಂತೆ. ನನಗೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಾಗ ತಿಳ್ಕೊಂಡಂಥ ಸಣ್ಣ ಪುಟ್ಟ ವಿಚಾರಗಳು ಇವೆಲ್ಲವೂ ಕೂಡ. ಕಾವಲು ಕಾಯುವಂಥ ಕೆಲಸದಿಂದ ಹಿಡಿದು ಮಕ್ಕಳಿಗೆ ಜೊತೆಗಾರನಾಗಿ, ಹಿರಿಯರಿಗೆ ಕೈಗೋಲಾಗಿ, ಎಲ್ಲ ಕೆಲಸಕ್ಕೂ ಸಲ್ಲೋ ಅಂಥ ನಾಯಿ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಎಲ್ಲರಿಗೂ ಇಷ್ಟ, ಆದರೆ ನಾಯಿ ಸಾಕೋದು ಸ್ವಲ್ಪ ಕಷ್ಟನಪ್ಪ. ಮನೆಯಲ್ಲಿ ಸಪೋರ್ಟ್ ಇದ್ದರೆ ಸರಿ, ಎಲ್ಲ ನಾವೇ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ತೊಂದರೆ ಆಗುತ್ತೆ. ನಾಯಿ ಏನೋ ಇಷ್ಟ ಅಂತ ಹೇಳ್ತೀರಿ, ರಾತ್ರಿ ಹೋಗಿ ನಾಯಿ ಕಾಟ ಎಷ್ಟಿರುತ್ತೆ ಅಂತ ಕೂಡ ಕೇಳಗರು ಕೇಳಬಹುದು, ಕೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಆದ್ರೂ ಅದು ಏನೇ ತೊಂದರೆ ಮಾಡಿದ್ರೂ ನಾಯಿ ಎಷ್ಟು ಮುದ್ದಾಗಿರುತ್ತಲ್ವಾ? ಅದ್ರ ಜೊತೆ ಒಂದಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಬಿಟ್ಟರೆ ಅದರಷ್ಟು ನಮ್ಮನ್ನು ಪ್ರೀತಿ ಮಾಡುವಂತಹ, ನಮ್ಮನ್ನು ಕಾಳಜಿ ಮಾಡುವಂತಹ ಮತ್ತೊಂದು ಪ್ರಾಣಿ ಸಿಕ್ಕೋದಿಲ್ಲ. ಸರಿ, ನಾಯಿ ಸಾಕಬೇಕು ಅಂತೇನೋ ಅನ್ನಿಸ್ಬಿಡುತ್ತೆ. ನಮ್ಮ ಹುಡುಗಿ ಕೇಳಿದಾಗೆ ನಮ್ಮ ಹುಡುಗನೂ ಕೇಳಬಹುದು, ನಾಯಿ ಬೇಕು ತಂದು ಕೊಟ್ಬಿಡಿ ಅಂತ. ಎಲ್ಲಿಂದ ತರೋದು, ಸರಿ ಅದಕ್ಕೆ ಎಷ್ಟಾಗ್ಬೋದು ಅಂತೆಲ್ಲ ಯೋಚನೆ ಬಂದಾಗ ನಾಯಿ ತಾನೇ ಒಂದಷ್ಟು ಸ್ವಲ್ಪ ದುಡ್ಡು ಕೊಟ್ಟರೆ ಸಿಕ್ಕತ್ತೆ, ತಂದ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಆದ್ರೂ ಈ ನಮ್ಮ ಭೂಗೋಳದಲ್ಲಿ, ಈ ನಮ್ಮ ಪ್ರಪಂಚದಲ್ಲಿ ಒಂದಷ್ಟು ದುಬಾರಿಯಾದಂಥ ನಾಯಿಗಳಿವೆ. ದುಬಾರಿ ಅಂತ ಹೇಳಿದ್ರೆ ಎಷ್ಟೋ ಒಂದು ಸಾವಿರಗಳಲ್ಲ, ಲಕ್ಷಗಳಲ್ಲ ಅಂತ ಹೇಳ್ಬೋದು, ಅಲ್ಲ ಅಲ್ಲ, ಕೋಟಿಗಳಲ್ಲಿ ಬೆಲೆ ಬಾಳುವಂತಹ ನಾಯಿಗಳಿದೆ. ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ವಾ? ಹೌದು, ಖಂಡಿತ, ಕೋಟಿಗಳಲ್ಲಿ ಬೆಲೆ ಬಾಳುವಂತಹ ಶ್ವಾನಗಳ ವಿಚಾರದ ಕುರಿತಾಗಿ, ನಮ್ಮ ಪ್ರಪಂಚದ ಅತಿ ದುಬಾರಿ ಶ್ವಾನಗಳ ವಿಷಯದ ಕುರಿತಾಗಿ, ಯಾವ್ಯಾವೆಲ್ಲ ಶ್ವಾನಗಳು ಈ ರೀತಿ ದುಬಾರಿಯಾಗಿ ಬೆಲೆ ಬಾಳುತ್ತೆ, ಅದರ ವಿಶೇಷತೆ ಏನು, ಇದೆಲ್ಲದರ ಕುರಿತಾಗಿ ಮಾತಾಡೋಣ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಸ್ಟೇ ಟ್ಯೂನ್ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ಆಚೆ ರೂಪಾ.

ಜಗತ್ತಿನ ಅತ್ಯಂತ ದುಬಾರಿ ಶ್ವಾನಗಳ ಕುರಿತಾಗಿ ಮಾತಾಡೋಣ ಅಂತ ಹೇಳಿದ್ದೆ. ನಾನ್ ಮಾತ್ರ ವಿಚಾರವನ್ನ ಮಾತಾಡಿದ್ರೆ ಸಾಕ, ನಮ್ಮ ಕೇಳುಗರ ಒಂದಷ್ಟು ಅಭಿಪ್ರಾಯಗಳನ್ನ ಕೂಡ ತಿಳ್ಕೊಳ್ಳೋಣ. ಈಗಾಗಲೇ ಸಂದೇಶವನ್ನ ಕಳಿಸಿ ಕೇಳ್ತಾ ಇದ್ದಾರೆ. ನಾವೇನ್ ಹೇಳೋಣ ಮೇಡಮ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಡ್ತೀನಿ. ಏನಿಲ್ಲ, ನಿಮ್ಮ ಹಾಗೆ ನಿಮ್ಮ ಆ ಪ್ರೀತಿಯ ನಾಯಿಯ ಜೊತೆಗಿನ ಸಂಬಂಧದ ಕುರಿತಾಗಿ ಒಂದು ಸಾಲಿನ ಮಾತುಗಳನ್ನ ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013948090109013. ಈ ಸಂಖ್ಯೆಗೆ ನಿಮ್ಮ ಹಾಗೆ ನಿಮ್ಮ ಆ ಪ್ರೀತಿಯ ಶ್ವಾನದ ಜೊತೆಗಿನ ಸಂಬಂಧದ ಕುರಿತಾಗಿ, ಹಾಗೆ ನಿಮ್ಗೆ ಯಾವ ನಾಯಿ ಇಷ್ಟ, ಯಾಕೆ ನಾಯಿ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗೋದಿಲ್ಲ, ಇಷ್ಟ ಆಗದೆ ಇದ್ರೂ ಸರಿ, ಇಷ್ಟ ಆದ್ರೂ ಸರಿ, ಎಲ್ಲವನ್ನ ಸಹ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು ಸಂದೇಶದ ಮುಖಾಂತರ. ಸರಿ ಸರಿ, ಹೆಚ್ಚು ಹೊತ್ತು ಕಾಯಿಸೋದಿಲ್ಲ. ಮೊದಲನೇದಾಗಿ, ಅತಿ ಹೆಚ್ಚು ದುಬಾರಿ ನಾಯಿ ಯಾವುದು ಅಂತ ಹೇಳಿದ್ರೆ ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ. ಮ್ಯಾಸ್ಟಿಫ್ ಅಂತ ಹೇಳಿದ್ರೆ ದೊಡ್ಡ ಗಾತ್ರದ ನಾಯಿ. ಟಿಬೆಟ್ನ ಮ್ಯಾಸ್ಟಿಫ್ನಷ್ಟು ದೈತ್ಯಾಕಾರದ ನಾಯಿ ಬೇರೊಂದಿಲ್ಲ ಅಂತ ಹೇಳ್ತಾರೆ. ಇದು ಕತ್ತೆಯಷ್ಟು ಎತ್ತರ ಇದೆ, ಸಿಂಹದ ಹಾಗೆ ಗರ್ಜಿಸುತ್ತೆ ಅಂತ ಐರೋಪ್ಯದ ಯಾತ್ರಿಕ ಒಬ್ಬ ಮಾರ್ಕ್ ಪೋಲೋ ಇದನ್ನ ಈ ರೀತಿ ವರ್ಣನೆ ಮಾಡಿದ್ದಾನಂತೆ. ಇನ್ನು ಟಿಬೆಟಿನ ಈ ಮ್ಯಾಸ್ಟಿಫ್ ಜಗತ್ತಿನ ಅತ್ಯಂತ ಪುರಾತನ ಶ್ವಾನ ತಳಿಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಹಿಮಾಲಯದ ಪ್ರದೇಶಗಳಲ್ಲಿ 3,000 ವರ್ಷಗಳ ಹಿಂದೇನು ಈ ನಾಯಿಗಳು ಜೀವಂತವಾಗಿದ್ವು ಅನ್ನೋದಕ್ಕೆ ದಾಖಲೆಗಳು ಸಹ ಇದೆಯಂತೆ. ಇಷ್ಟೊಂದು ದಪ್ಪವಾಗಿದ್ರೂ ಸಹ ಇದರ ಕಾಲುಗಳು ತುಂಬ ಚಿಕ್ಕದಾಗಿದ್ದು ಬೆಕ್ಕಿನ ಹಾಗೆ ಮೆತ್ತಗೆ ಓಡಾಡುತ್ತಂತೆ. ಸ್ವಭಾವದಲ್ಲೂ ಸಹ ಇದು ಬೆಕ್ಕುಗಳನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಜಗತ್ತಿನ ಅತ್ಯಂತ ಜನಪ್ರಿಯ ಆದರೆ ದುರ್ಲಭ ಸಾಕು ನಾಯಿ ಇದು. ಅಂದರೆ ಇದು ಸಿಗೋದು ತುಂಬ ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ದುಬಾರಿಯಾದಂಥ ನಾಯಿ ಇದು. ಇದರ ಬೆಲೆ 1,42,00,005 ರೂಪಾಯಿಗಳಂತೆ. ಅಬ್ಬಾಬ್ಬ, ಕೇಳ್ತಾ ಇದ್ರೇನೆ ಸುಸ್ತಾಗುತ್ತೆ ಅಲ್ವಾ? 1,42,00,000 ದುಬಾರಿಯ ಈ ಟಿಬೆಟಿಯನ್ ಮ್ಯಾಸ್ಟಿಫ್ ನಾಯಿಯನ್ನ ತೆಗೆದುಕೊಳ್ಳುವಂಥ ಆ ಅದೃಷ್ಟಶಾಲಿಗಳು ಯಾರೋ ಗೊತ್ತಿಲ್ಲ, ಆದರೂ ಈ ನಾಯಿಯನ್ನು ಒಂದು ಸಾರಿ ನೋಡಬೇಕು ಅನ್ನೋವಂಥ ಆಸೆ ಆಗುತ್ತೆ ಅಲ್ವಾ? ಮತ್ತಷ್ಟು ದುಬಾರಿ ಶ್ವಾನಗಳ ಕುರಿತಾಗಿ ವಿಚಾರವನ್ನು ತಿಳಿಸ್ಕೊಡ್ತೀನಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು, ಸಂಜೆಯ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:25. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಾ ಇರೋದು ನಿಮ್ಮ ಬಾನುಲಿ ಮಿತ್ರ ಸಿದ್ಧಲಿಂಗ ಸ್ವಾಮಿ ಹಿರೇಮಠ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಸಂಜೆಯ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಗಿರ್ಮಿಟ್, ಗಿರ್ಮಿಟ್ನಲ್ಲಿ ನೀವು ಹೊಸ ಕನ್ನಡ ಚಲನಚಿತ್ರಗಳಿಂದ ಆರಿಸಿರುವಂತಹ ಗೀತೆಗಳನ್ನು ಕೇಳುವಿರಿ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಗಿರ್ಮಿಟ್ನಲ್ಲಿ ಮೊದಲಿಗೆ ಕೇಳಿ ಜಿಲ್ಕಾ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು ನಿಹಾಲ್ ತೌರೋ ಅವರು ಹಾಡಿದ್ದಾರೆ. ಇವರೊಂದಿಗೆ ಸಂಗೀತ ರವೀಂದ್ರನಾಥ್ ಸ್ವರವನ್ನು ಸೇರಿಸಿದ್ದಾರೆ. ಕವೀಶ್ ಶೆಟ್ಟಿ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರಂಶು ಝಾ.

0: ಮಾಲ್ಗುಡಿ ಡೇಸ್ ಚಿತ್ರದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದೀರಿ. ಹಾಡಿದ್ದಂತಹ ಕಲಾವಿದರು ಸುಪ್ರಿಯ ರಾಮ್ ಹಾಗೂ ಮಧುರಾ ಗೌಡ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಿಕ ಸಂಗೀತ ಗಗನ್ ಬಡೇರಿಯಾ ಅವರದ್ದು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಗಿರ್ಮಿಟ್ನಲ್ಲಿ ಈಗ ಕೇಳಿ ವರದಾ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಪ್ರದೀಪ್ ವರ್ಮಾ ಅವರಿಂದ.

ಗಿರ್ಮಿಟ್ನಲ್ಲಿ ರಾಣಾ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದಿರಿ. ಕರಿಬಸವ ತಡಕಲ್ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಚಂದನ್ ಶೆಟ್ಟಿ ಅವರದ್ದು. ಗಿರ್ಮಿಟ್ನಲ್ಲಿ ಇನ್ನು ಮುಂದೆ ಕೇಳಿ ಕಾಂತಾರ ಚಿತ್ರದ ಗೀತೆಯೊಂದನ್ನು ಸಾಯಿ ವಿಘ್ನೇಶ್ ಅವರು ಹಾಡಿದ್ದಾರೆ. ಶಶಿರಾಜ್ ಕಾವೂರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರದ್ದು.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆತ್ಮೀಯ ಶ್ರೋತೃ ಬಾಂಧವರೇ, ಗಿರ್ಮಿಟ್ನ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಕೇಳಿ ಹುಲಿದುರ್ಗ ಚಿತ್ರದ ಗೀತೆಯೊಂದನ್ನು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಇವರೊಂದಿಗೆ ಅನುರಾಧ ಭಟ್ ಕೂಡ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತೀಶ್ ಬಾಬು ಅವರಿಂದ.

ಇದು ಇಂದಿನ ಗಿರ್ಮಿಟ್. ಗಿರ್ಮಿಟ್ನಲ್ಲಿ ಹೊಸ ಚಲನ ಕನ್ನಡ ಚಲನಚಿತ್ರಗಳಿಂದ ಆರಿಸಿದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6 ಗಂಟೆ. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: President was addressing the Golden Jubilee celebrations of Geetanagar College at Guwahati in Assam today.
1: Our thoughts, our thinking, our actions should be controlled by one single factor, that is our own brain. Drugs should not determine what we should think. Our brain should determine what we should think and act. That's why wherever I am going, I am always saying, say no to drugs. Not only you should not take the drugs, you should not allow your friends, family members also should not take drugs.
0: Preparations are underway in New Delhi for the upcoming BRICS Summit 2026 to be held at Bharat Mandapam on the 12th and 13th of this month. The 18th BRICS Summit will bring together leaders of BRICS members and partner countries, outreach countries and heads of international organizations. The External Affairs Ministry responded to the UN General Assembly resolution on Equal Area World Map. Spokesperson of the Ministry of External Affairs, Ranthir Jaiswal, said that India has voted in favor of the United Nations General Assembly resolution on equal area cartographic representation. Mr. Jaiswal further added that India's sovereign territory, including the union territories of Jammu and Kashmir and Ladakh, must be depicted in accordance with India's official map. The Ministry of Coal has rejected the media reports attributing reduced power generation at Punjab's thermal plants to inadequate coal supply from the centre. The Ministry clarified that adequate coal has been made available to Punjab's power plants. In badminton, Indian pair of Satvik Sairaj Ranki Reddy and Chirag Shetty clinched the men's doubles title at the China Masters in Shenzhen today. The Indian duo defeated China's He Ji Thing and Reng Qiang Tu in the summit clash to secure country's first ever title at the tournament. The victory marks the duo's 10th career title on the BWF World Tour. And that is the end of this news bulletin.
2: ಇದು ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆಯ ನಂತರ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ ಅವರಿಂದ. 6:30ಕ್ಕೆ ವಿಜ್ಞಾನದ ಮುನ್ನಡೆ, ಅಮೂಲ್ಯ ಎಸ್ ಅವರಿಂದ. 6:51ಕ್ಕೆ ಕೃಷಿರಂಗದಲ್ಲಿ ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಆನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ. 7:45ಕ್ಕೆ ಶಿಕ್ಷಕರಿಗೆ ಸ್ಫೂರ್ತಿಯ ಸಲಹೆ, ರಾಧಾಕೃಷ್ಣನ್. ಈ ವಿಷಯವಾಗಿ ಮಾತನಾಡುತ್ತಾರೆ ಕಾಶಿನಾಥ್ ಪಿ ಸಾಲಿಮಠ್. 8:00ಗೆ ಸಿರಿಗಂಧದಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಬಹುದು. 9:15ಕ್ಕೆ ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯ ವಿ ರಾವ್ ಅವರು ಹಾಡಿರುವಂಥ ಭಾವಗೀತೆಗಳು. 9:30ಕ್ಕೆ ಯುವವಾಣಿಯಲ್ಲಿ ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ, ಈ ಕುರಿತು ನಮ್ಮ ಕಸ ಸಂಘಟಕಿ ಜ್ಯೋತಿಷ್ ಅವರೊಂದಿಗೆ ಸಂದರ್ಶನ. 10:00ಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದರಲ್ಲಿ ಎನ್ಆರ್ ಪ್ರಶಾಂತ್ ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆ ಕೇಳಬಹುದು. ಇದು ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10ಕ್ಕೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಬಹುದು. 6:30ಕ್ಕೆ ಮುನಿರಾಜ ರೆಂಜಲ ಅವರಿಂದ ಚಿಂತನ, ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40ಕ್ಕೆ ದೇಶಭಕ್ತಿಗೀತೆಗಳು. 6:50ಕ್ಕೆ ರೈತರಿಗೆ ಸಲಹೆ. 7:15ಕ್ಕೆ ಅಂಕಿತಾ ಅಮರ್ ಅವರು ಹಾಡಿರುವಂತಹ ಭಾವಗೀತೆಗಳು. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಆಯುಷ್ ವಾಣಿ, ವಿಷಯ ದಿನಚರ್ಯ. ಇದರಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿಗಳು, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. ಆನಂತರ 8:35ಕ್ಕೆ ಚಿತ್ರಗೀತೆಗಳನ್ನು ಕೇಳಬಹುದು. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05ಕ್ಕೆ ಗೀತ ಪಲ್ಲವ, 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನಹೆರೆ ಪಲ್, 11:00ಗೆ ಸವಿ ನೆನಪು. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ಇದರಲ್ಲಿ ವಿಶ್ವ ಸಾಕ್ಷರತಾ ದಿನ, ಈ ಸಂದರ್ಭದಲ್ಲಿ ಸಾಕ್ಷರತಾ ದಿನದ ಮಹತ್ವ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ನಂತರ ವಿಶ್ವ ಸಾಕ್ಷರತಾ ದಿನ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ನಿರ್ವಹಣೆ

ಸಾಮ್ರಾಣಿ, ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಇದರಲ್ಲಿ ಯೋಗ ಹಾಗೂ ಮಾನಸಿಕ ಆರೋಗ್ಯ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮೈಸೂರು ಕೇಂದ್ರದ ಕೊಡುಗೆ 1 ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಕುರಿತು ಮಾಹಿತಿ. ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ. ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ನಾಳೆ ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಈ ಕುರಿತು ಮೈಸೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಾಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಜಣ್ಣ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಆನಂತರ ಜಾನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ ಮತ್ತು ಸಂಗರಿಗರಿಂದ ಸೋಬಾನೆ ಪದಗಳನ್ನು ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ನಗರ ಶ್ರೀನಿವಾಸ ಉಡುಪ ಅವರು ಹಾಡಿರುವಂಥ ಭಾವಗೀತೆಗಳು. 9:30 ಜನಪದ ವೈವಿಧ್ಯದಲ್ಲಿ ಕರ್ಪಾಲ ಮೇಳದ ಕಥಭಾಗ. ಬಿಲ್ವಶೇಖರ ವಿಲಾಸ ಪ್ರಸ್ತುತಪಡಿಸುತ್ತಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ವನಿತಾ ವಿಹಾರದಲ್ಲಿ ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಇಲ್ಲಿ ನೀವು ಕೇಳಬಹುದು. ಆತ್ಮೀಯರೇ, ಈವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿ ಅಶ್ವಥ್, ಸುಗಮ ಸಂಗೀತ ಲೋಕದ ದಿಗ್ಗಜ. ಶುದ್ಧ ಶಾಸ್ತ್ರೀಯ ಸಂಗೀತವನ್ನ ಬಾಲ್ಯದಲ್ಲಿ ಕಲಿತಿಲ್ಲದೆ ಹೋದರೂ ಮನದಲ್ಲಿ ನುಡಿದ ಸ್ವರಗಳಿಗೆ ಲಯ ಕೊಟ್ಟವರು. ಸಿ ಅಂದ್ರೆ ಚನ್ನರಾಯಪಟ್ಟಣ ಅವರ ಮೂಲ ಜಾಗ, ಅದು ಹೌದು. ಹಾಗೆ ಅವರು ಬಾಲ್ಯ ಕಳೆದದ್ದು ಚಾಮರಾಜಪೇಟೆಯಲ್ಲಿ. ಸಿ ಅಂದ್ರೆ ಚಾಮರಾಜಪೇಟೆ ಅಂತ ಕೂಡ ಅಂದುಕೊಳ್ಳಬಹುದು. ಐಟಿಐನಲ್ಲಿ ಕೆಲಸ ಮಾಡಿದ್ರು. ಅವರು ಸುಗಮ ಸಂಗೀತ ಲೋಕದಲ್ಲಿ ಮೂಡಿಸಿದ ಸಂಚಲನ ಇವತ್ತಿಗೂ ಜೀವಂತ. ಸಾಹಿತ್ಯವನ್ನು ಪರಿಚಯಿಸೋದಕ್ಕೆ ಸಂಗೀತ ಬೇಕೇ ಬೇಕು. ಸಂಗೀತ ಅದು ಕೇವಲ ಮನರಂಜನೆ ಅಲ್ಲ, ಅದು ಅಕಾಡೆಮಿಕ್ ಆಗಬೇಕು ಅಂತ ಹೇಳಿದರು ಸಿ ಅಶ್ವಥ್ ಅವರು. ಸಿ ಅಶ್ವಥ್ ಅವರ ಮಾತು ಇವತ್ತಿನ ರತ್ನ ಭಂಡಾರದಲ್ಲಿ.
2: ಸುಗಮ ಸಂಗೀತ ಇದು ಒಂದು ಅಕಾಡೆಮಿಕ್ ವರ್ಕ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಒಂದು ವ್ಯಾಪಾರಿಯ ಮನೋಭಾವದಲ್ಲಿ ಹಾಡು ಮಾಡಿ ದುಡ್ಡು ಮಾಡೋದು ಖಂಡಿತ ಆಗಿಲ್ಲ, ಇದುವರೆಗೂ ಆಗೂ ಇಲ್ಲ. ನಿಜವಾಗಿ ಹೇಳ್ತೀನಿ, ಹೇಳಿದ್ರೆ ಇವತ್ತೇನೋ ನಾವು ವ್ಯಾಪಾರ ಆಗ್ತಿರೋದು ಅಂದರೆ ಅದು ಭಕ್ತಿಗೀತೆಗಳಷ್ಟೇ ಹೊರತು ಸುಗಮ ಸಂಗೀತ ಆಗೋಕ್ಕಾಗುವುದಿಲ್ಲ. ಇದು ಅಕಾಡೆಮಿಕ್ ವರ್ಕ್ ಅಂತ ಅಂತಂದರೆ ಇದನ್ನು ಒಂದು ಇದಕ್ಕೆ ಇರೋ ಮಾಧ್ಯಮಗಳು ಹುಡುಕಿ ಇದಕ್ಕೆ ಒಂದು ಹೊಸ ಶೈಲಿಯನ್ನು ರೂಪಿಸಿ ಇದಕ್ಕೆ ಹೆಚ್ಚು ಬೆಳವಣಿಗೆ ಖಂಡಿತ ಇದು ಮಾಡಬೇಕಾದದು ಅಕಾಡೆಮಿ ಅಂತವರು, ಸಂಗೀತ ನೃತ್ಯ ಅಕಾಡೆಮಿ ಅಥವಾ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ, ಈ ಥರ ಯೂನಿವರ್ಸಿಟಿಗಳು ಅಥವಾ ಸರ್ಕಾರ. ನನಗನ್ಸುತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಯಾರೋ ಸಂಯೋಜಕನ ಹುಡುಕಿ ಕುಮಾರವ್ಯಾಸನ್ನ ಈ ಥರ ಮಾಡಿಕೊಟ್ರಪ್ಪ, ಅದನ್ನು ಒಂದು ತಾಳದ ಗತಿಯಲ್ಲಿ ಹೊಂದಿಸಿ ಜನಸಾಮಾನ್ಯರು ತಲುಪಿಸುವಂಗೆ, ಅದೇ ಒಂದು ವಾತಾವರಣ ಕಲ್ಪಿಸುವಂಗೆ, ಒಂದು ಯುದ್ಧ ಬಂದರೆ ಯುದ್ಧದ ವಾತಾವರಣ, ಒಂದು ಇದು ಬಂದರೆ ಹಿನ್ನೆಲೆ ಸಂಗೀತ ಕೊಟ್ಟು ಅದನ್ನು ಮಾಡಿದ್ರೆ ಕೊಂಡ್ಕೊಳ್ಳೋಣ. ಯಾರು ಕೊಂಡ್ಕೊಳ್ಳೋ ಪ್ರಶ್ನೆ ಅಲ್ಲ, ಕೊಂಡ್ಕೊಳ್ಳೋಕ್ಕಂತೂ ಮಾಡ್ತಿಲ್ಲ. ಇದು ಒಂದು ಆಗುತ್ತಾ ಪ್ರಯತ್ನ ಪಡೋಣ. ಅಡಿಗರ ಒಂದು ಭೂಮಿಗೀತ ಅಥವಾ ಒಂದು ಭೂತ ಅಥವಾ ಒಂದು ವರ್ಧಮಾನ ಶ್ರೀರಾಮನ ದಿವಸ ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ರಿದಮ್ನೊಳಗೆ ನಾವು ಕಲ್ಪಿಸ್ಕೊಂಡು ಇದನ್ನು ಒಂದು ವಾಚನ ಮಾಡಿ ಹಿಂದುಗಳಿಗೆ ಸಂಗೀತ ಕೊಟ್ಟು ಒಂದು ನವ್ಯ ಗೀತೆ ಆದರೂ ಕೂಡ ಅದರ ಪರಿಣಾಮ ನಮಗಾಗುವಂಗೆ ಮಾಡೋಕ್ಕಾಗಲ್ವೇ? ಈ ಥರದ್ದು ಭಾಳಷ್ಟು ಶೋಧನೆ ಮಾಡಿ ರಿಸರ್ಚ್ ಮಾಡಿ ಮಾಡೋವಂಥ ಕೆಲಸ ಇರುವುದು ಸುಗಮ ಸಂಗೀತದಲ್ಲೇ. ದಯವಿಟ್ಟು, ಎಲ್ಲ ಸಂಗೀತ ಸ್ಥಗಿತವಾಗಿದೆ. ನಿಜವಾಗಿ ಬೆಳೆಯುತ್ತಿರೋ ಸಂಗೀತ ಇದೆ, ಬೆಳೆಸೋಕ್ಕೆ ಅವಕಾಶ ಮಾಡ್ಕೋತಿಲ್ಲ. ಎಲ್ಲವೂ ದುಡ್ಡಿಂದ ನಾವು ಕಳೆಯೋದನ್ನು. ಬಸವಣ್ಣರ ವಚನ ನಾವು ಕೇಳ್ತೀವಿ, ಬಸವಣ್ಣರ ವಚನ ನಾವೊಂದು ಸಂಗೀತದ ಮಾಧ್ಯಮದಲ್ಲೇ ಕೇಳ್ತಾ ಇದ್ದೀವಿ. ಅರೆ, ಬಸವಣ್ಣವ್ರು ಏನಂದ್ರು ಧೋಳ್ ಡಮ ಡಮ ಡಮ ಅಂತ ತಮಟೆ ಬರೆಸ್ಕೊಂಡು ಜನಕ್ಕೆಲ್ಲ ತಗೊಂಡು ಸಾಮಾಜಿಕನ

0: ಇದನ್ನೇ ವಾತಾವರಣ ಬದಲಾಯಿಸಿದಂಥ ಮಹಾನ ಒಬ್ಬ ವ್ಯಕ್ತಿನ ನಾವು ಹಾಗೆ ಯಾಕೆ ಹಾಡು ತೋರಿಸ್ಬಾರ್ದು ಒಂಥರ ಜನಸಾಮಾನ್ಯಗೂ ತಲುಪ ತಮಟೆ ಹೊಡ್ಕೊಂಡು ವಾದ್ಯಗಳೆಲ್ಲ ಬಿಟ್ಟುಬಿಟ್ಟು ಈ ಪ್ರಯತ್ನ ಯಾರೊಬ್ಬರು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾರು ಅದನ್ನು ಮಾಡಿಸ್ತಾರೆ? ಈ ಥರದ್ದು ಬಹಳಷ್ಟು ಇದೆ ಸರ್. ವಚನಕಾರರು ಇವರ ಸಾಹಿತ್ಯನ ಅಲ್ಲೇ ಇದೆ ಪುಸ್ತಕದಲ್ಲಿ. ಪುಸ್ತಕದಲ್ಲಿ ಓದೋ ಜನ ಕಮ್ಮಿ, ಕೇಳುಗರು ಜಾಸ್ತಿ. ಈ ಕೇಳುಗರಿಗೆ ತಲುಪಿಸೋಕೆ ಏನು ಪ್ರಯತ್ನ ಆಗ್ತಾ ಇದೆ? ಇದನ್ನೆಲ್ಲ ನೀವು ತೆಗೆದು ಇದೊಂದು ದೊಡ್ಡ ಒಂದು ಇದು ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಆಗಲಿ ಒಂದು ಇದಾಗಲಿ ಒಂದು ಹುಟ್ಕೋಬೇಕು. ಅದು ಅದು ಯಾವುದು ಹಣದ ನಿರೀಕ್ಷೆ ಇಲ್ಲದೆ ಒಂದು ಇವಾಗ ಪ್ರಚಾರಕ್ಕಾಗಿ ಇವತ್ತು ಅಲ್ಲ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಗಲಿ ಮಕ್ಕಳ ಎಜುಕೇಷನ್ಗಾಗಲಿ ಇದಕ್ಕೆ ನಾವು ಕ್ಯಾಸೆಟ್ಗಳು ಮಾಡಿ ಪ್ರಚಾರದ ದೃಷ್ಟಿಯಿಂದ ಏನೂ ಕಾಸು ತಗೊಳ್ಳದೆ ಅದನ್ನು ಮಕ್ಕಳಿಗೆ ನಾವು ಸಾವಿರಾರು ಕೊಡ್ತಿದ್ದೀವೋ ಇಲ್ವೋ, ಸ್ಕೂಲ್ಗಳಲ್ಲಿ ಕೊಡ್ತಾ ಇದೀವೋ ಇಲ್ವೋ, ಯಾಕೆ ಇದಾಗಬಾರ್ದು? ಈ ಥರ ಒಂದು ಸಂಗೀತ ಈ ಥರ ಸಾಹಿತ್ಯನ ಸಂಯೋಜನೆ ಮಾಡಿಸಿ ಅದ್ಭುತವಾಗಿ ಅದನ್ನು ಒಂದು ಸಂಯೋಜನೆ ಮಾಡಿಸಿ ಹುಡುಗರಿಗೆ ಕಾಲೇಜ್ ಲೆವೆಲ್ನಲ್ಲಿ ಜನಕ್ಕೆ ತಲುಪಿಸಿ. ಇದು ಇದು ಒಂದು ನಿಜವಾಗ್ಲೂ ಇದು ವ್ಯಾಪಾರಿ ಕ್ಷೇತ್ರದಲ್ಲಿ ನಿರ್ಮಾಪಕರುಗಳು ಇದನ್ನು ಹಣ ಹಾಕಿ ಮಾಡುವಂಥ ಕೆಲಸ ಅಲ್ಲ. ಇದನ್ನು ಮಾಡಬೇಕಾದಂಥ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು ಅಥವಾ ನಮ್ಮ ಸರ್ಕಾರ. ಅದಾದರೆ ಇದು ಅದೇನು ಹೇಳ್ತಾರೆ ಏಕತಾನತೆ, ಅದು ಮೀರಿ ಇದು ಎಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಸಾಧ್ಯ. ಇದು ಈ ಮಾಧ್ಯಮ ಬಹಳ ದೊಡ್ಡ ಮಾಧ್ಯಮ. ಇದನ್ನು ಇದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಮಗೆ ಸಹಕಾರ ಇಲ್ಲ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಸಿ ಅಶ್ವಥ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಊನತ್ರಿಂಶದಧಿಕದ್ವಿಸಹಸ್ರತಮವರ್ಷಂ ಯಾವತ್ ಭಾರತಂ ಮಾದಕದ್ರವ್ಯಂ ಮುಕ್ತಂ ವಿಧಾತುಂ ಏಕಾ ತ್ರಿವಾರ್ಷಿಕೀ ಮಾರ್ಗದರ್ಶಿಕಾ ಪ್ರಸ್ತುತ. ಆಗಾಮಿ ತ್ರಿವರ್ಷೇಷು ಷತ್ ಅಂತಾರಾಷ್ಟ್ರೀಯ ತಥಾ ಅಂತಾರಾಜ್ಯೀಯ ಮಾದಕ ಸಂಜಾಲಾನಿ ಖಂಡಯಿತುಂ ಕೇಂದ್ರೀಯ ಗೃಹಮಂತ್ರಿಣ ಅಮಿತ ಶಾಹೇನ ನಿರ್ಧಾರಿತಂ ಲಕ್ಷ್ಯಂ. ಭಾರತಸ್ಯ ಆರ್ಥಿಕ ಶಕ್ತಿಃ ನೀತಿ ಗತಿಶೀಲತಾ ಚ ದೇಶಂ ವಿಕಸಿತ ಭಾರತಸ್ಯ ಲಕ್ಷ್ಯಂ ಪ್ರತಿ ನಯತಃ. ಭಾರತೀಯ ಪ್ರತಿಷ್ಠಾನಾನಿ ಜಾಗತಿಕ ಸ್ತರೆ ನೇತೃತ್ವಂ ಕುರ್ಯುಃ ಇತಿ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಓಜಸ್ವಯುತಂ ಆಹ್ವಾನಂ. ಸಂಯುಕ್ತ ರಾಷ್ಟ್ರ ಸಂಸದಿ ಸಮಾನ ಕ್ಷೇತ್ರಫಲ ಮಾನಚಿತ್ರ ಪ್ರಸ್ತಾವಸ್ಯ ಭಾರತೇನ ಕೃತಂ ಸಮರ್ಥನಂ. ಸಂಪ್ರಭುತಾ ಪ್ರಾದೇಶಿಕ ಅಖಂಡತಯೋ ಅಕ್ಷುಣ್ಣತಾಂ ರೇಖಾಂಕಯತ್ ಭಾರತೇನ ಪ್ರೋಕ್ತಂ ಯತ್ ಜಮ್ಮು ಕಾಶ್ಮೀರ ಲದ್ದಾಖ ಸಮೇತ್ಯ ಸಮಸ್ತ ಕ್ಷೇತ್ರಸ್ಯ ಪ್ರದರ್ಶನಂ ಕೇವಲಂ ಆಧಿಕಾರಿಕ ಮಾನಚಿತ್ರಾನುಗುಣಂ ಏವ ಸ್ವೀಕಾರ್ಯಂ. ಮಧ್ಯಪ್ರದೇಶಸ್ಯ ಸಾಗರ ಮಂಡಲೆ ಸಂದಿಗ್ಧ ವಿಷಾಕ್ತ ಮದ್ಯಪಾನೇನ 10 ಜನಾಃ ಮೃತ್ಯುಮುಪಗತಾಃ 35 ಜನಾಃ ಚಿಕಿತ್ಸಾಲಯೇಷು ಪ್ರವೇಶಿತಾಃ. ಕತಿಪಯ ಸಂದಿಗ್ಧಾಃ ಆರಕ್ಷಿದಲೇನ ಗೃಹೀತಾಃ. ಅಪಿ ಚ ಚೀನದೇಶಸ್ಯ ಶೆನ್ಜೆನ್ ನಗರೆ ಆಯೋಜಿತಾಯಾಂ ಬ್ಯಾಡ್ಮಿಂಟನ್ ಪ್ರತಿಸ್ಪರ್ಧಾಯಾಂ ಚೈನಾ ಮಾಸ್ಟರ್ಸ್ ಪುರುಷ ಯುಗಲ ಪ್ರತಿಯೋಗಿತಾಯಾಃ ಚಷಕಂ ಭಾರತಸ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಯುಗಲೇನ ವಿಜಿತಂ. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಗೋವಾ ರಾಜ್ಯೆ ವಾರ್ತಾಹರ ಸಮ್ಮೇಳನೆ ಊನತ್ರಿಂಶದಧಿಕದ್ವಿಸಹಸ್ರತಮ ವರ್ಷಂ ಯಾವತ್ ಭಾರತಂ ಮಾದಕದ್ರವ್ಯಂ ಮುಕ್ತಂ ಕರ್ತುಂ ರೂಪರೇಖಾಂ ಪ್ರಾಕಟಯತ್. ತೇನ ಮಾದಕ ಪದಾರ್ಥ ವಿರೋಧಿ ತ್ರಿವಾರ್ಷಿಕ ರಾಷ್ಟ್ರೀಯ ಅಭಿಯಾನಸ್ಯ ಆಹ್ವಾನಂ ಕೃತಂ. ಗೃಹಮಂತ್ರಿಣಾ ಸಂಸೂಚಿತಂ ಯತ್ ಪ್ರಶಾಸನೇನ ಶತ ಮಾದಕ ಸಂಜಾಲಾನಿ ಖಂಡಯಿತುಂ ಶತ ಅಪರಾಧಿನಃ ಭಾರತಂ ಆನೇತುಂ ತಥಾ ಶತ ಅವೈಧಿಕ ಪ್ರಯೋಗಶಾಲಾಃ ವಿನಷ್ಟಂ ಕರ್ತುಂ ಉಚ್ಚ ಲಕ್ಷ್ಯಂ ವಿನಿರ್ಧಾರಿತಂ. ನವದೆಹಲ್ಯಾಂ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಮಹಾವಿದ್ಯಾಲಯಸ್ಯ ಶತವರ್ಷೇ ಸಂಪೂರ್ಣೆ ಸತಿ ಆಯೋಜಿತೆ ಶತ

0: राजधानी नवदेहली पूर्ण सज्जतां भजते। सितंबर मासस्य द्वादश त्रयोदश दिनांकयोः भारत मंडपम् इत्यत्र आयोज्यमानस्य अस्य बृहत् सम्मेलनस्य सुरक्षा समीक्षायै देहली आरक्षी दलेन अद्य वाहन व्यूह पूर्वाभ्यासः संचालितः। सम्मेलने विश्व नेतारः ब्रिक्स देशानां प्रमुखाश्च भागं ग्रहीष्यन्ति। आसाम प्रवासे संप्राप्तः उपराष्ट्रपतिः सीपी राधाकृष्णन् अद्य गुवाहाट्यां गीतानगर महाविद्यालयस्य 50वें वार्षिकोत्सवे मुख्य अभ्यागतः आसीत्। तेन छात्रान् संबोध्य गुणवत्तापूर्वकं शिक्षायै अनुसंधानाय च बलं दत्तम्। उपराष्ट्रपतिना उच्चशिक्षायां महिलानां सहभागिता नारीशक्तेः प्रतीकमिति अभिहितम्। बैडमिंटन क्रीडायां अद्य शेंजेन नगरे चाइना मास्टर्स स्पर्धायाः पुरुष युगल क्रीडायां सात्विक साईराज रंकी रेड्डी तथा चिराग शेट्टी इत्येतयोः भारतीय युगलेन उपाधिः विजितः। चीन देशस्य हीजी टिंग तथा रेनजियांग यू इत्युभयोः युगलम् एकादश एकविंशतिः एकविंशति त्रयोदश एकविंशति सप्तदश अंकैः पराजित्य प्रथमवारं स्वर्णपदकं प्राप्तवन्तौ। पुनः एकवारं मुख्याः वार्ताः। ऊनत्रिंशदधिकद्विसहस्रतम वर्षं यावत् भारतं मादकद्रव्यमुक्तं विधातुम् एका त्रिवार्षिकी मार्गदर्शिका प्रस्तुता। भारतस्य आर्थिकशक्तिः नीति गतिशीलता च देशं विकसितभारतस्य लक्ष्यं प्रति नयतः। संयुक्तराष्ट्रसंसदि समानक्षेत्रफलमानचित्र प्रस्तावस्य भारतेन कृतं समर्थनम्। मध्यप्रदेशस्य सागरमण्डले संदिग्ध विषाक्त मद्यपानेन जनाः मृत्युमुपगताः इति वार्ताः।
1: इदु आकाशवाणी ವಿಜ್ಞಾನದ ಮುನ್ನಡೆ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
3: ಹಾಲು ಕಾಯಿಸುವುದರ ಹಿಂದಿನ ವೈಜ್ಞಾನಿಕ ಕಾರಣ. ಹಾಲು ಕಾಯಿಸೋ ಕೆಲಸ ಅಷ್ಟು ಸುಲಭದಲ್ಲ, ಒಪ್ತೀರಿ ತಾನೆ? ಒಲೆ ಮೇಲೆ ಕಾಯೋಕೆ ಇಟ್ಟಿರೋ ಹಾಲಿನ ಪಾತ್ರನೇ ನೋಡ್ತಾ ಒಂದೇ ಒಂದು ಕ್ಷಣ ಮೈಮರ್ತು ದೃಷ್ಟಿ ಅತ್ತಿತ್ತ ಆಗಿ ಪುನಃ ಪಾತ್ರೆಯತ್ತ ನೋಡುವಷ್ಟರಲ್ಲಿ ಹಾಲು ಉಕ್ಕು ಬಂದು ಒಲೆ ಮೇಲೆಲ್ಲ ಚೆಲ್ಲಿ ಅದನ್ನ ಶುಭ್ರಗೊಳಿಸೋದು ಹೆಚ್ಚುವರಿ ಕೆಲಸವೇ ಆಗ್ಬಿಟ್ಟಿರುತ್ತೆ. ಹಾಲು ಕಾಯಿಸೋ ಅಭ್ಯಾಸವಿರೋ ಎಲ್ರಿಗೂ ಒಂದಲ್ಲ ಒಂದ್ಸಲ ಈ ಅನುಭವ ಆಗಿರುತ್ತೆ. ಆದ್ರೆ ಇಲ್ಲಿ ಆಶ್ಚರ್ಯ, ಹಾಲು ಕೂಡ ಬೇರೆ ದ್ರವಗಳಂತೆಯೇ ಇದ್ರು ಯಾಕೆ ಉಕ್ಕುತ್ತೆ ಅನ್ನೋದು. ಯಾಕೆ ಅಂದ್ರೆ ಹಾಲಿನಲ್ಲಿ ನೀರು, ಕೊಬ್ಬಿನಾಂಶ, ಪ್ರೋಟೀನ್ ಹಾಗೂ ಸಕ್ಕರೆಯ ಅಂಶಗಳು ಬರ್ತಿರುತ್ತೆ. ಹಾಲನ್ನ ಕಾಯಿಸೋಕೆ ಒಲೆ ಮೇಲಿಟ್ಟಾಗ ನೀರಿನ ಅಂಶ ಹಾಲಿನಿಂದ ಬೇರ್ಪಟ್ಟು ಆವಿಯಾಗೋಕೆ ಆರಂಭವಾಗುತ್ತೆ. ಆದ್ರೆ ನಿಜವಾದ ಆಟ ಶುರುವಾಗೋದು ಪ್ರೋಟೀನ್ ಹಾಗೂ ಕೊಬ್ಬಿನಾಂಶ ಒಟ್ಟಾದಾಗ. ಹಾಲು ಬಿಸಿಯಾಗ್ತಾ ಹೋದ ಹಾಗೆ ಈ ಪ್ರೋಟೀನ್ ಹಾಗೂ ಕೊಬ್ಬಿನ ಕಣಗಳು ಒಟ್ಟಾಗಿ ಬೆಸೆದುಕೊಂಡು ಹಾಲಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಪದರ ಕಟ್ಟುತ್ತೆ. ಅದನ್ನೇ ನಾವು ಕೆನೆ ಅಂತ ಕರಿತೀವಿ. ಈ ಕೆನೆ ಪದರದ ಅಡಿಯಲ್ಲಿರೋ ಹಾಲು ಬಿಸಿಯಾಗುತ್ತಲೇ ಇರುತ್ತೆ. ನೀರು ಕೂಡ ಹಾಲಿನಿಂದ ಆವಿಯಾಗುತ್ತಲೇ ಹೋಗುತ್ತೆ. ಯಾವಾಗ ಆ ಪದರ ಮಂದವಾಗುತ್ತೋ ಆಗ ಆವಿ ಹಾಲಿನಿಂದ ಹೊರಹೋಗೋಕೆ ಸಾಧ್ಯವಾಗಲ್ಲ, ಪದರದಡಿಯ ಹಾಲು ಕುದಿಯೋಕೆ ಆರಂಭವಾಗುತ್ತೆ. ಕೆಲ ಸಮಯದ ಬಳಿಕ ಆವಿಯ ಒತ್ತಡ ಹೆಚ್ಚಾಗಿ ಇನ್ನೂ ತಡೆಯಲಾಗದು ಅನ್ನಿಸ್ದಾಗ ಆ ಕೆನೆಯ ಪದರ ಹರಿದು ಹಾಲು ಉಕ್ಕಿ ತಡೆದಿದ್ದ ಆವಿ ಎಲ್ಲವೂ ಹೊರಹೋಗುತ್ತೆ. ಇನ್ನು ನೀವೆಲ್ಲರೂ ಗಮನಿಸಿರ್ತೀರಿ, ಕೆಲವು ಸಲ ಹಾಲು ಕಾದು ಉಕ್ಕು ಬರೋಕೆ ತುಂಬಾ ಸಮಯ ತಗೊಂಡ್ರೆ ಇನ್ನೂ ಕೆಲವು ಸಲ ಹೆಚ್ಚು ತಡ ಮಾಡದೆ ಕಾಯಿಸದೆ ಉಕ್ಕು ಬಂದ್ಬಿಡುತ್ತೆ. ಇದಕ್ಕೆ ಕಾರಣ ತುಂಬಾ ಸರಳ, ಹಾಲು ಎಷ್ಟು ಗಟ್ಟಿಯಾಗಿದೆ ಅನ್ನೋದ್ರ ಮೇಲೆ ಕೆನೆ ಕಟ್ಟೋ ಸಮಯವೂ ನಿರ್ಧರಿತವಾಗುತ್ತೆ. ಹಾಲು ಗಟ್ಟಿಯಾಗಿದೆ ಅಂದ್ರೆ ಅದರಲ್ಲಿ ಕೊಬ್ಬಿನಾಂಶ ಯಥೇಚ್ಛವಾಗಿದೆ ಅಂತಲೇ ಅರ್ಥ. ಹಾಗೆ ಹಾಲು ತಿಳಿಯಾಗಿದೆ, ನೀರಾಗಿದೆ ಅಂತಂದ್ರೆ ಕೊಬ್ಬಿನಾಂಶ ಕಡಿಮೆ ಇದೆ ಅಂತ ಅರ್ಥ. ನಾವು ನಮ್ಮ ಅಗತ್ಯ ಏನು ಅಂತ ನೋಡ್ಕೊಂಡು ಹಾಲನ್ನ ಬಳಕೆಗೆ ಆರಿಸ್ಕೊಳ್ಬಹುದು. ಮಕ್ಕಳಿಗೆ ಕೊಡುವಾಗ ಹೆಚ್ಚು ಕೊಬ್ಬಿನಾಂಶ ಇರೋ ಹಾಲನ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಈ ಹಾಲು ಕಾಯಿಸೋದ್ರ ಬಗ್ಗೆ ಒಂದು ಮಜವಾದ ವಿಷಯ ಹೇಳ, ಈ ಅಭ್ಯಾಸ ತುಂಬಾ ಹಿಂದಿನಿಂದಲೂ

0: ಇನ್ ಮೇಲೆ ಹಾಲು ಸೇವಿಸೋ ಮೊದ್ಲು ಅದು ಚೆನ್ನಾಗಿ ಕಾದು ಉಕ್ಕು ಬಂದಿದೆಯೇ ಅಂತ ಖಚಿತ ಪಡಿಸ್ಕೊಳ್ತೀರಿ ತಾನೆ?
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
3: ವಿಜ್ಞಾನದ ಮುನ್ನಡೆ ಕೇಳುತ್ತಿದ್ದೀರಿ, ಅಮೂಲ್ಯ ಎಸ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಈಗ ಸಮಯ ಸರಿಯಾಗಿ 6:35. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ಕುಮಾರಿ ಮನೀಷಾ ದರ್ಜಿ ಎಂಬ 15 ವರ್ಷದ ಬಾಲಕಿಯೊಬ್ಬರು 23/7/2026 ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: 4.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ದುಂಡುಮುಖ. ಕಾಣೆಯಾದಾಗ ಕೆಂಪು ಬಣ್ಣದ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದರೆಂದು ತಿಳಿದುಬಂದಿದೆ. ಇವರು ನೇಪಾಳಿ, ಹಿಂದಿ ಮತ್ತು ಕನ್ನಡ ಭಾಷೆಯನ್ನು ಮಾತನಾಡಬಲ್ಲರು. ಕುಮಾರಿ ಮನೀಷಾ ದರ್ಜಿ ಎಂಬ 15 ವರ್ಷದ ಈ ಬಾಲಕಿಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗಾಗಲಿ ಮಾಹಿತಿಯನ್ನು ನೀಡಬಹುದು. ಶ್ರೀಮತಿ ಸಂಗೀತಾ ಎಂಬ 33 ವರ್ಷದ ಮಹಿಳೆಯೊಬ್ಬರು 18/8/2026 ಉಪ್ಪಾರ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: 5 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ. ಇವರು ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡಬಲ್ಲರು. ಕಾಣೆಯಾದಾಗ ಹೂವಿನ ಚಿತ್ರ ಹೊಂದಿರುವ ಬಿಳಿ ಬಣ್ಣದ ಚೂಡಿದಾರ್ ಮತ್ತು ಗುಲಾಬಿ ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಶ್ರೀಮತಿ ಸಂಗೀತಾ ಎಂಬ 33 ವರ್ಷದ ಈ ಮಹಿಳೆಯ ಸುಳಿವು ಸಿಕ್ಕವರು ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಎಸ್ಕೆ ಪೂಜಾ ಎಂಬ 20 ವರ್ಷದ ಯುವತಿಯೊಬ್ಬರು ಬೆಂಗಳೂರು ಜಿಲ್ಲೆ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ. ಕನ್ನಡ ಭಾಷೆ ಮಾತನಾಡಬಲ್ಲರು. ಇವರ ಬಲಗೈಯಲ್ಲಿ ಸ್ಟೀಲ್ ಬಳೆಯನ್ನು ಹಾಕಿರುತ್ತಾರೆ. ಕಾಣೆಯಾದಾಗ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ಧರಿಸಿರುತ್ತಾರೆ. ಎಸ್ಕೆ ಪೂಜಾ ಎಂಬ ಈ ಯುವತಿಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ಬೆಂಗಳೂರು ಜಿಲ್ಲೆ ಸೂಲಿಬೆಲೆ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:37. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ. ಆ ನಂತರ 6:40 ಪ್ರದೇಶ ಸಮಾಚಾರ.
1: Most suitable for your loved ones. RPLI, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: Moru College nalli.
4: Chintis medhi.
3: Fees nodu.
5: Hey, en samachara? En aitu?
4: ಫೀಸ್ ನ ಟೆನ್ಷನ್.
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
2: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಸೆಳೆಯಲು ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲೆಂಡ್ಸ್ಗೆ ಭೇಟಿ. ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಸಚಿವ ಕೆಜೆ ಜಾರ್ಜ್ ಚಾಲನೆ. ರಾಜ್ಯದಲ್ಲಿರುವ ಪ್ರತಿಭಾವಂತ ಮಾನವ ಸಂಪನ್ಮೂಲ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ರಾಜ್ಯದ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಕಲಿಯಬೇಕು. ಅವರು ಕೇವಲ ಉದ್ಯೋಗಿಗಳಾಗುವುದಲ್ಲ, ಉದ್ಯೋಗದಾತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ನಡೆದ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜ್ಞಾನದ ಮೇಲಿನ ಹೂಡಿಕೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಆಸ್ತಿಯಾಗುತ್ತದೆ. ಮಾನವನಿಗೆ ಎಲ್ಲೆಗಳಿವೆ, ಆದರೆ ಜ್ಞಾನಕ್ಕೆ ಎಲ್ಲೆಗಳಿಲ್ಲ ಎಂದು ಹೇಳಿದರು. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ರಾಜಾರಾಮ್ಮೋಹನ್ ರಾಯ್ರಂತಹ ನಾಯಕರು ವಿದೇಶದಲ್ಲಿ ಓದಿ ಭಾರತವನ್ನು ಮುನ್ನಡೆಸಿದ್ದಾರೆ. ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯದ ಮಕ್ಕಳಿಗೆ ಅಧ್ಯಯನಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಕಾರ್ಯಕ್ರಮದಲ್ಲಿ 80 ಹೆಚ್ಚು ವಿಶ್ವವಿದ್ಯಾಲಯಗಳು ಭಾಗವಹಿಸಿದ್ದು 300 ಹೆಚ್ಚು ವಿಷಯಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಂದ ವಿಶೇಷ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ವಿವಿಧ ಬ್ಯಾಂಕ್ಗಳು 2 ಕೋಟಿ ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ನೀಡುತ್ತಿವೆ. ರಾಜ್ಯದ ವಿದ್ಯಾರ್ಥಿಗಳು ಈ ಅವಕಾಶ ಸದುಪಯೋಗಪಡಿಸಿಕೊಂಡು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಎದುರಾಗಿದ್ದು, ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ದತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಅಂತರ್ಜಲ ಮಟ್ಟವು ಕುಸಿದಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಹೊಣೆಯಾಗಲು ಸಾಧ್ಯವಿಲ್ಲ. ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 108 ಅಡಿಗೆ ಕುಸಿದಿದ್ದು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ. ಕುಡಿಯುವ ಉದ್ದೇಶಕ್ಕಾಗಿ ಈಗಾಗಲೇ ನೀರು ಹರಿಸಲಾಗುತ್ತಿದ್ದು ಕೆರೆಕಟ್ಟೆಗಳನ್ನು ತುಂಬಿಸುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ನಾಟಿ ಅವಧಿ ಮುಗಿದಿದ್ದು ರಾಜ್ಯದಲ್ಲಿ ಈ ವೇಳೆಗೆ 90% ಬಿತ್ತನೆ ಬೀಜ ವಿತರಣೆಯಾಗಬೇಕಿತ್ತು. ಆದರೆ ಮಳೆಯ ಕೊರತೆಯಿಂದ ಬೆಳೆ ಬೆಳೆಯಲು ರೈತರು ಹಿಂದೆಟ್ಟು ಹಾಕುತ್ತಿರುವುದರಿಂದ 20% ಮಾತ್ರ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ನ್ಯಾಯಾಲಯದ ಆದೇಶದಂತೆ ಕೆಆರ್ಎಸ್ ಅಣೆಕಟ್ಟೆಯಿಂದ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ನೀರು ಬಿಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ, ವಿರೋಧಗಳು ಸಹಜ. ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಬೇಕು, ಜೊತೆಗೆ ಕಾನೂನನ್ನು ಪಾಲಿಸಬೇಕು ಎಂದರು. 50 ನಂತರ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಜನವರಿಯಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಎದುರಾಗುವ ಆತಂಕ ಇದೆ. ಆದ್ದರಿಂದ ಕೃಷಿ ಅಧಿಕಾರಿಗಳನ್ನು ತಂಡವಾಗಿ ಆಯಾ ಜಿಲ್ಲೆಗೆ ಕಳುಹಿಸಲಾಗಿದೆ.

0: ಾಗುತ್ತಿದ್ದು ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ಗುರಿಯೊಂದಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ನಾಳೆಯಿಂದ ಇದೇ ಶುಕ್ರವಾರದವರೆಗೆ 5 ದಿನಗಳ ಕಾಲ ಫ್ರಾನ್ಸ್ ಮತ್ತು ನೆದರ್ಲೆಂಡ್ಸ್ಗೆ ಭೇಟಿ ನೀಡಲಿದೆ. ನಿಯೋಗದಲ್ಲಿ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್, ಆಯುಕ್ತೆ ಖುಷ್ಬು ಗೋಯಲ್, ಕೆಐಎಡಿಬಿ ಸಿಇಒ ಗೋವಿಂದ ರೆಡ್ಡಿ, ಮುಖ್ಯಮಂತ್ರಿಗಳ ಉಪ ಕಾರ್ಯದರ್ಶಿ ಆರ್ ಯತೀಶ್ ಸೇರಿದಂತೆ ಇತರ ಅಧಿಕಾರಿಗಳು ಇದ್ದಾರೆ. ಫ್ರಾನ್ಸ್ನಲ್ಲಿ ಎಲ್ಎಫ್ಬಿ ಗ್ರೂಪ್, ಇನ್ವಿಟ್ರೋ ಬಯೋಮೆರಿಕ್ಸ್, ಹಚಿನ್ಸನ್, ಸಾಫ್ರಾನ್, ಥೇಲ್ಸ್, ಲೀಸಿ, ಜಿಕ್ಯಾಟ್, ಸೋಮ್ಫಿ, ಮೆಕಾಕ್ರೋಮ್, ಸೆವೆನ್ಸಿಯಾ, ಆರ್ಕೆಮಾ ಮುಂತಾದ ಕಂಪನಿಗಳೊಂದಿಗೆ ಬಂಡವಾಳ ಹೂಡಿಕೆ ಕುರಿತು ಮಾತುಕತೆ ನಡೆಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಇದೇ 10 ಮತ್ತು 11ರಂದು ನೆದರ್ಲೆಂಡ್ಸ್ನಲ್ಲಿ ನೆಕ್ಸ್ಪೀರಿಯಾ, ರಾಯಲ್ ಡಿ ಹ್ಯೂಸ್, ರಾಯಲ್ ಬೋಸ್ಕಾಲಿಸ್, ರಾಯಲ್ ಸಿಂಕ್ವಲ್ಸ್, ಪರ್ಫೆಟಿ ವ್ಯಾನ್ ಮೆಲ್ ಕಂಪನಿಗಳೊಂದಿಗೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತು ಚರ್ಚಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಹೊಸ ಚಿಂತನೆಯನ್ನು ಹುಟ್ಟುಹಾಕಿದ ನಾಯಕ. ಅಹಿಂದ ಹೋರಾಟದ ಮೂಲಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಜಾತಿಗಳಿಗೆ, ಧ್ವನಿ ಇಲ್ಲದ ಸಮುದಾಯಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ರಜತ ಮಹೋತ್ಸವ ಹಾಗೂ ಹಿಂದುಳಿದ ಜಾತಿಗಳ ಬೃಹತ್ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟವು ಕಳೆದ 25 ವರ್ಷಗಳಿಂದ ಹಿಂದುಳಿದ ಸಮುದಾಯಗಳಿಗೆ ಧ್ವನಿಯಾಗಿ, ಹೋರಾಟಕ್ಕೆ ಶಕ್ತಿಯಾಗಿ, ಸರ್ಕಾರದಲ್ಲಿ ಸಿಗಬೇಕಾದ ಸವಲತ್ತುಗಳ ಲಭ್ಯವಾಗುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ಕಷ್ಟದಲ್ಲಿರುವ ಸಮುದಾಯಗಳಿಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ ಕಲ್ಪಿಸುವ ಉದ್ದೇಶದಿಂದ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿ ಸಮರ್ಪಕವಾಗಿ ಜಾರಿಗೊಳಿಸಿದರು ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ವಿಶೇಷ ಗಮನಹರಿಸಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಬೀಚ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಪ್ರಮುಖ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಕರಾವಳಿಯಲ್ಲಿ ಕ್ರೂಸ್, ಟೂರಿಸಂ, ಜಲಕ್ರೀಡೆಗಳು, ಸಿಆರ್ಜೆಡ್ ನಿಯಮಗಳ ಸರಳೀಕರಣ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಮಹತ್ವದ ಚಿಂತನೆ ನಡೆಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ಪಶ್ಚಿಮಘಟ್ಟ ಶ್ರೇಣಿ ಹಾಗೂ ಶೋಲಾ ಪರ್ವತಗಳಲ್ಲಿ ಅಪರೂಪಕ್ಕೆ ಕಂಡುಬರುವ ನೀಲಿ ಕುರಿಂಜಿ ಜಾತಿಯ ಸಣ್ಣ ಅರಳೆ ಹೂಗಳು ಅರಳಿ ನಿಂತಿವೆ. ಇಲ್ಲಿನ ಬಾವಿಕೊಂಡ ಅರಣ್ಯ ಭಾಗ ಹಾಗೂ ನೇತ್ರಾವತಿ ಗಡಿಕಲ್ ಚಾರಣ ಮಾರ್ಗದ ಅರಣ್ಯಗಳ ಸುತ್ತಮುತ್ತ 100 ಎಕರೆ ಪ್ರದೇಶದಲ್ಲಿ ಅಲ್ಲಲ್ಲಿ ಈ ಪುಷ್ಪಗಳು ಅರಳಿವೆ. 3-6 ವರ್ಷಗಳ ಅವಧಿಯಲ್ಲಿ ಈ ಹೂಗಳು ಅರಳುವ ಸಾಧ್ಯತೆ ಇದೆ. ಪ್ರಸ್ತುತ ಕುದುರೆಮುಖ ಅರಣ್ಯ ಭಾಗದ ಬೆಟ್ಟದ ಮೇಲೆ ಹೂಗಳು ಅರಳಿವೆ. ಸಾಕಷ್ಟು ವಿಸ್ತೀರ್ಣದಲ್ಲಿರುವ ಹಸಿರು ಬೆಟ್ಟಗಳಲ್ಲಿ ನೀಲಿ ಬಣ್ಣದ ಈ ಹೂಗಳು ಆಕರ್ಷಿತವಾಗಿವೆ. ಈಗಾಗಲೇ ಪ್ರವಾಸಿಗರು ಹೂಗಳ ಸೌಂದರ್ಯ ಸವಿಯಲು ಆಗಮಿಸುತ್ತಿದ್ದಾರೆ. ಚಾರಣ ಮಾರ್ಗದಲ್ಲಿ ಬರುವವರು ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕು ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ಕೃಷಿ ಉತ್ಪನ್ನಗಳಿಂದ ಎಥನಾಲ್ ಉತ್ಪಾದನೆ ಬಳಕೆ ರೈತರಿಗೆ ಹೇಗೆ ಸಹಕಾರಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ವೆಟರ್ನರಿ ಕಾಲೇಜು ಪಕ್ಕದ ಅಲ್ಯೂಮಿನಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಾಳೆ 11 ಗಂಟೆಗೆ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಮಹಾರಾಷ್ಟ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಎಥನಾಲ್ ಉತ್ಪಾದನೆ

0: ಉತ್ಪಾದನಾ ಘಟಕದ ಸಂಶೋಧಕರು, ಎಥನಾಲ್ ಉತ್ಪಾದನೆಯಲ್ಲಿ ಸಂಶೋಧನೆ ಮಾಡಿರುವ ಪರಿಣಿತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿದ್ದಾರೆ. ಯುವಜನತೆ ಓದಿನ ಜೊತೆಗೆ ಕ್ರೀಡೆಯಲ್ಲೂ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಯುವ ಕ್ರೀಡಾಪಟುಗಳು ಸಾಧನೆ ಮಾಡಿದಲ್ಲಿ ರಾಜ್ಯ ರಾಷ್ಟೀಯ ಕ್ರೀಡಾ ಕ್ಷೇತ್ರದಲ್ಲಿಯೂ ಖ್ಯಾತಿ ಗಳಿಸಬಹುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ಸಲಹೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲುವಿನಲ್ಲಿ ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವಜನತೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲು ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದರು. ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಇಡೀ ದೇಶದಲ್ಲೇ ಕ್ರೀಡಾ ಜಿಲ್ಲೆಯಾಗಿರುವ ಕೊಡಗಿನಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ಇಲ್ಲಿನ ಜನರ ಕ್ರೀಡಾ ಮನಸ್ಥಿತಿ ಹಾಗೂ ಕ್ರೀಡೆಗೆ ನೀಡುವ ಪ್ರೋತ್ಸಾಹಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗರಿಷ್ಠ ತಾಪಮಾನ 32 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಸೆಳೆಯಲು ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ಗೆ ಭೇಟಿ. ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಸಚಿವ ಕೆಜೆ ಜಾರ್ಜ್ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಪ್ರಾರಂಭಿಸಿ
2: ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
3: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುವುದಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವಂತಹ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಿಗೌಡ. ಆನಂತರದಲ್ಲಿ ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ ಕೇಳಬಹುದು. ಹಾಗಿದ್ರೆ ಮೊದಲಿಗೆ ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವಂತಹ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ.
4: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಬರಗಾಲ ಸಮಯದಲ್ಲಿ ನಮ್ಮ ರೈತರು ಏನು ಉದ್ಯೋಗ ಮಾಡ್ಕೋಬಹುದು ಅನ್ನೋ ವಿಚಾರ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
5: ನಮಸ್ತೆ.
4: ನಮ್ಮ ರೈತರು ನಿರೀಕ್ಷಿಸಿದಷ್ಟು ಮಳೆ ಆಗಿಲ್ಲ ಅಂತ ನಾವು ಅನ್ಕೋತಾ ಇದ್ದೇವೆ. ನಮ್ಮ ಸರ್ಕಾರ ಕೂಡ ಅದೇ ಥರ ವಿಚಾರ ಮಾಡಿದೆ. ನಮ್ಮ ರೈತರಿಗೆ ನೆರವು ಆಗಬೇಕು, ಏನು ಅವರಿಗೆ ಸೂಚನೆ ಸಲಹೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಕಳಕಳಿ ಕೂಡ ಆಗಿದೆ. ಹಾಗಾಗಿ ಡಾಕ್ಟ್ರೇ, ನಮ್ಮ ರೈತರು ಈ ಒಂದು ಮಳೆ ಕಡಿಮೆ ಬಂದಂಥ ಸಮಯದಲ್ಲಿ ಕೆಲವು ಇನ್ನೂ ಮಳೆ ಬರಬಹುದು, ಆದರೆ ಹೇಳೋಕ್ಕಾಗಲ್ಲಲ್ಲ. ಈಗಾಗಲೇ ಸುಮಾರು ಒಳ್ಳೆಯ ಏನು ಮನ್ಸೂನ್ ಅಂತ ಹೇಳ್ತೇವಲ್ಲ, ಆ ದಿನಗಳು ಆರಂಭ ಆಗಿಬಿಟ್ಟಿದೆ. ಸುಮಾರು 20 ದಿನ ಹೆಚ್ಚಾಗ್ಬಿಡ್ತು, ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಿಟ್ಟಿಲ್ಲ, ಬಂದಿಲ್ಲ. ಹಾಗಾಗಿ ಏನು ಮಾಡ್ಬೋದು ಡಾಕ್ಟ್ರೆ, ಸ್ವಲ್ಪ ನಮ್ಮ ರೈತರಿಗೆ ಕಿವಿ ಮಾತನ್ನು ಹೇಳಿ.
5: ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಾವೇನು ಮಳೆ ಇಷ್ಟೊತ್ತಿಗೆ ಸಾಕಷ್ಟು ನಿರೀಕ್ಷೆ.

0: ಮಾಡಬೇಕಾಗಿತ್ತು. ಬಿತ್ತನೆ ಕಾರ್ಯನೂ ಆಗ್ಬಿಟ್ಟು ಈಗ ಅಂತರ ಬೇಸಾಯ ಮಾಡುವ ಹಂತದಲ್ಲಿ ನಾವು ಇರ್ತಾ ಇದ್ವಿ. ಆದರೆ ಈಗ ಹವಾಮಾನ ವೈಪರೀತ್ಯದಿಂದ ವ್ಯತ್ಯಾಸವಾಗಿರುವ ಹಿನ್ನೆಲೆಯಲ್ಲಿ ನಮಗೆ ಮಳೆ ಬರೋದು ತುಂಬ ಕ್ಷೀಣವಾದ ಲಕ್ಷಣಗಳು ಕಂಡುಬಂದಿದೆ, ಈಗಾಗಲೇ ಆಗಿದ್ದಾವೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಈಗ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಮಾಡ್ತಾ ಇದ್ದಾರಾ, ಜೊತೆ ಜೊತೆಯಾಗಿ ಉದ್ದಿಮೆಯನ್ನು ಇತರೆ ಉದ್ದಿಮೆಗಳನ್ನು ಸಹ ನಾವು ಮಾಡಬಹುದು. ಅವುಗಳಲ್ಲಿ ಮುಖ್ಯವಾಗಿ ಈಗ ಎಲ್ಲಿ ಒಂದು ನಮ್ಮ ಪಟ್ಟಣ ಪ್ರದೇಶ ಇರುತ್ತೆ, ಇಂಥ ಬೆಂಗಳೂರು ಸುತ್ತಮುತ್ತ ಇರ ಬೆಂಗಳೂರು ಮೈಸೂರು ಬೆಳಗಾಂ ಮತ್ತೆ ಧಾರವಾಡ ಇಂಥ ಇರುವ ಪಟ್ಟಣ ಪ್ರದೇಶದಲ್ಲಿ ಏನೇನು ಜನಗಳಿದ್ದಾರೆ, ಈಗ ಆರೋಗ್ಯ ಅನ್ನೋದು ತುಂಬ ಎಲ್ಲರ ಕಾಳಜಿ ವಹಿಸ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕು, ಒಂದು ಉತ್ತಮವಾದ ಉತ್ಕೃಷ್ಟವಾದ ಪೋಷಕಾಂಶ ಭರಿತ ಆಹಾರ ಬೇಕಾಗುತ್ತೆ. ಈ ಪೋಷಕಾಂಶ ಭರಿತ ಆಹಾರನ ಅದರ ಜೊತೆಗೆ ಒಳ್ಳೆ ತರಕಾರಿ ಒಳ್ಳೆ ಹಣ್ಣು ಹಂಪಗಳನ್ನು ಸಹ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಏನು ಪಟ್ಟಣ ಪ್ರದೇಶ ಜನಗಳಿದ್ದಾರೆ, ಚಿಕ್ಕ ಚಿಕ್ಕ ಕುಂಡಗಳಲ್ಲಿ ಟೆರೇಸ್ ಗಾರ್ಡನ್ಗಳಲ್ಲಿ ಮತ್ತೆ ಅವ್ರ ಇತ್ತಲ ಒಂದು ಮೇಲೆ ಚಿಕ್ಕ ಚಿಕ್ಕ ಒಂದು ಬಕೆಟ್ಗಳಲ್ಲಿ ತರಕಾರಿಗಳನ್ನ ಇನ್ನು ಸಾಕಷ್ಟು ಇಲ್ಲಿ ಬೆಂಗಳೂರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಹಣ್ಣಿನ ಗಿಡನೂ ಸಹ ಬೆಳೀತಾ ಇದ್ದಾರೆ ಒಂದು ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ. ಇಂಥ ಒಂದು ಸನ್ನಿವೇಶದಲ್ಲಿ ಅವರಿಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಪೂರೈಸುವ ಉದ್ದಿಮೆಗಳನ್ನ ನಾವು ಮಾಡ್ಬೋದು. ಯಾವ್ಯಾವುದು, ಒಂದು ಜೀವಾಮೃತ ಪ್ರಿಪ್ರೇಷನ್ನು, ಜೀವಾಮೃತ ಘನ ಮಾಡುವಂಥ ಒಂದು ಕಾರ್ಯವನ್ನು ಅದನ್ನು ಮಾಡಿಬಿಟ್ಟು ಮಾರಾಟ ಮಾಡುವಂಥದ್ದು ಒಂದೇದು. ಮತ್ತು ಅದಕ್ಕೆ ಪೂರಕವಾಗಿ ಇನ್ನು ಬೀಜಾಮೃತ ಪಂಚಗವ್ಯ, ಯಾರು ಹಸುಗಳಿದ್ದಾವೆ ಯಾರು ಸಂಪನ್ಮೂಲಗಳು ಅವರ ಹತ್ರ ಸಿಗ್ತಾ ಇದ್ದಾವೆ ಅಂಥ ರೈತ ಬಾಂಧವರು, ಅವರು ಸುಮ್ಮನೆ ಕೃಷಿಯನ್ನು ಏನು ಬರಗಾಲ ಇನ್ನೂ ಹೇಳಿಲ್ಲ ಬಟ್ ಬರಗಾಲ ಮುನ್ಸೂಚನೆ ಏನು ಕಂಡು ಬರ್ತಾ ಇದೆ, ಈ ನಿಟ್ಟಿನಲ್ಲಿ ಅದಕ್ಕೆ ಪರ್ಯಾಯವಾಗಿ ಇಂಥ ಉದ್ದಿಮೆಗಳನ್ನು ಮಾಡಿಬಿಟ್ಟು ಅವರು ಆದಾಯವನ್ನು ಗಳಿಸ್ಬೋದಾಗಿದೆ.
1: ಅಂದರೆ ತಾವು ಹೇಳಿದಾಗ ಈಗ ರೈತರು ಬೀಜಗಳನ್ನು ನೆನೆ ಹಾಕಿ ಅದು ಏನು ಮೊಳಕೆ ಬರಿತ ಬೀಜ ಅನ್ನೋದು ಅದರ ನಂತರ ಹಂತದಲ್ಲಿ ಕೂಡ ಬೆಳಿಬಹುದು ಅಂತ.
0: ಮೈಕ್ರೋಗ್ರೀನ್ಸ್
1: ಮೈಕ್ರೋಗ್ರೀನ್ಸ್ ಚಿಗುರು ಸಸ್ಯಗಳನ್ನು ಬೆಳೆದು ಇವತ್ತೆ ಸಾಕಷ್ಟು ಜನ
0: ಬೆಳೀತಾ ಇದ್ದಾರೆ.
1: ಅದು ಆರೋಗ್ಯಕ್ಕೆ ತೀರಾ ಹತ್ತಿರ, ಮತ್ತೆ ತರಕಾರಿ ಕೂಡ ಖರೀದಿ ಮಾಡೋದು ಉಳಿತದೆ.
0: ಅಂತ ಉದ್ದಿಮೆಯನ್ನು ಸಹ ನಾವು ಪ್ರಾರಂಭ ಮಾಡ್ಬಿಟ್ಟು ಮಾಡಬಹುದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಹೋಟೆಲ್ಗಳಿಗೆ
1: ಅಣಬೆ ಕೃಷಿ ಮಾಡಿ,
0: ಅಣಬೆಯನ್ನು ಕೃಷಿನೂ ಸಹ ಸಾಕಷ್ಟು ಒಳ್ಳೆ ಉದ್ದಿಮೆಯಾಗಿ ಈ ಯಾರು ಈಗ ಒಂದು ಪಟ್ಟಣ ಪ್ರದೇಶ ತೀರದಲ್ಲಿ ನಗರ ಪ್ರದೇಶ ಹತ್ತಿರದಲ್ಲಿದ್ದಾರೆ ಅಥವಾ ದೂರ ಇದ್ರೂ ಸಹ ಒಂದು ಈಗೇನು ಮಾಹಿತಿ ಹಂಚ್ಕೊಳ್ಳೋದು ತುಂಬಾ ಸುಲಭ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಈಗ ವಾಟ್ಸಪ್ ಅವೆಲ್ಲ ಬೇರೆ ಇದೆಲ್ಲ ಬಂದ್ಬಿಟ್ಟು ಮಾಹಿತಿ ಹಂಚ್ಕೊಳ್ಳೋದು ತುಂಬಾ ಈಸಿಯಾಗಿ ಹೋಗ್ಬಿಟ್ಟಿದೆ. ಯಾರು ಅಣಬೆ ಕೃಷಿ ಮಾಡ್ತಾರೆ ಅಥವಾ ಮೈಕ್ರೋಗ್ರೀನ್ಸ್ ತಾವು ಹೇಳ್ದಂಗೆ ಅವರೂ ಸಹ ಹಳ್ಳಿಗಳಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಹತ್ತಿರದ ಪಟ್ಟಣ ಪ್ರದೇಶಕ್ಕೆ ನಗರ ಪ್ರದೇಶಕ್ಕೆ ಕಳಿಸ್ಕೊಡುವ ವ್ಯವಸ್ಥೆನೂ ಸಹ ಈಗ, ಯಾಕಂದ್ರೆ ಇಷ್ಟು ರಸ್ತೆ ಮೂಲಕ ಇವಾಗೆಲ್ಲ ನಮ್ಮ ಒಂದು ಏನು ಸಾರಿಗೆ ವ್ಯವಸ್ಥೆನೂ ಸಹ ಸಾಕಷ್ಟು ಮುಂದುವರೆದು ಬಿಟ್ಟಿದೆ. ಒಂದೇ ದಿನದಲ್ಲಿ ಎಲ್ಲಿ ಬೇಕಾದ್ರೂ ಕೆಲವೇ ಗಂಟೆಗಳಲ್ಲಿ ತಲುಪುವಂತ ವ್ಯವಸ್ಥೆನೂ ಸಹ ಆಗಿದೆ. ಈ ನಿಟ್ಟಿನಲ್ಲಿ ಇದು ಏನು ಮಳೆ ಬರಲಿಲ್ಲ ಅಂತಂದು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳದೆ
1: ಇದೊಂದು ವಿಚಾರ ಮಾಡಬಹುದಲ್ಲ.
0: ಹೌದೌದು.
1: ಅಂದ್ರೆ ಈ ಚಿಗುರು ಸಸ್ಯ ಅಂತ ಕಣ ಇದು ಒಂದೆರಡಲ್ಲ, ನೂರಾರು ಸಸ್ಯಗಳನ್ನ ನೀವು ಬೆಳ್ಕೊಳ್ಬಹುದು.
0: ಹೌದೌದು.
1: ನೀವೆಲ್ಲಿ ಈಗ ಇತ್ತೀಚೆಗೆ ನಾವು ಮೆಂತೆ ಕಾಳು ನೆನೆಸಿದ್ದು
0: ಸೂರ್ಯಕಾಂತಿನೂ ಸಹ ನೀವ್ ಹೇಳ್ದಂಗೆ ಚಿಗುರು ಸಸ್ಯ ಮಾಡಿಬಿಟ್ಟು ಬೆಳೆಯಂತ ಪ್ರತಿಯೊಂದು ತರಕಾರಿಗಳು
1: ನೀವು
0: ಸೂರ್ಯಕಾಂತಿನೂ ಎಲ್ಲವನ್ನೂ ಸಹ ಬೆಳೆದು ಬಿಟ್ಟು
1: ಹೌದು
0: ಅವರು
1: ಹೌದು
0: ಉಪಯೋಗ ಆಹಾರವಾಗಿ ಉಪಯೋಗವಂತ ಕ್ರಮವನ್ನು ಸಹ ಮಾಡ್ಕೋಬಹುದಾಗಿದೆ.
1: ಇನ್ನೊಂದು ಡಾಕ್ಟರಿಗೆ ಕಡಿಮೆ ಅವಧಿಯಲ್ಲಿ ನಮ್ಮ ರೈತರಿಗೆ ಸಣ್ಣ ಪ್ರಮಾಣದ ನೀರನ್ನು ಉಪಯೋಗಿಸ್ಕೊಂಡು ಈ ಹೂವನ್ನು ಬೆಳಿಬಹುದಲ್ಲ.
0: ಅಂದ್ರೆ ಇದಕ್ಕೆ ಇಲ್ಲಿ ಕೆಲವೊಂದು ಅರ್ಬನ್ ಆರ್ಟಿಕಲ್ಚರ್ ಅಂತ ಹೇಳಿ ಅಂದ್ರೆ ನಗರೀಕರಣದ ತೋಟಗಾರಿಕೆ ಇದನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಅವರು ಏನೋ ಮನೆಗಳ ಹತ್ರ ಜಮೀನುಗಳಿದಾವೆ ಅಥವಾ ಸೈಟ್ ಇದೆ ಅಂತ ಹತ್ರ ಸಹ ಈ ಒಂದು ಚಿಕ್ಕ ಉದ್ದಿಮೆಯಾಗಿ ಅದನ್ನ ಮಾಡುವ ಪರಿಪಾಟಲ್ಲಿದೆ. ಅದಕ್ಕೆ ಮತ್ತೆ ಯಾರು ಸ್ವಲ್ಪ ಈಗ ರೈತ ಬಾಂಧವರು ಏನು ಅವರು ನೀರಿದೆ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತಾವ್ ಹೇಳ್ದಂಗೆ ಚಿಕ್ಕ ಚಿಕ್ಕ ಕುಂಡಗಳಲ್ಲಿ ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ಆ ಹೂಗಳನ್ನು ಸಹ ಮಾಡಿಬಿಟ್ಟು ಮಾಡೋ ಒಂದು ಕೆಲಸವನ್ನು ಸಹ ಮಾಡಬಹುದಾಗಿದೆ. ಮಾಡಬಹುದು.
1: ಇದಲ್ಲದೆ ಈಗ ಏನು ಧಾನ್ಯಗಳ ಒಂದು ಪ್ರೊಸೆಸ್ ಕೂಡ ಮಾಡಿ ಅದನ್ನು ಕೂಡ ಒಂದು ಉದ್ಯೋಗವಾಗಿ ಮಾಡ್ಕೊಳ್ಬಹುದು.
0: ಹೌದು. ಏನಕ್ಕೆ ಅಂತ ಹೇಳಿದ್ರೆ ಇದು ಈಗ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಸಾಕಷ್ಟು ಜನಗಳಿಗೆ ಸಮಸ್ಯೆ ಕಾಡ್ತಾ ಇದೆ.

0: ಆರೋಗ್ಯಕ್ಕೆ ಸಾಕಷ್ಟು ಪ್ರಾಮುಖ್ಯತೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ನಾವು ಮುಖ್ಯವಾಗಿ ಇಲ್ಲಿ ಮೂರು ಕೆಲಸ ನಾವು ಅಂದರೆ ಪ್ರತಿಯೊಂದು ದಿನದಲ್ಲೂ ಊಟ ಮಾಡ್ತೀವಿ, ಆಮೇಲೆ ಉಸಿರಾಡ್ತೀವಿ, ಮತ್ತು ಆಮೇಲೆ ನೀರು ಕುಡಿತೇವೆ. ಇವೆಲ್ಲವನ್ನೂ ಸಹ ಕಲುಷಿತವಾದ ವಾತಾವರಣದಲ್ಲಿ ನಾವು ಇವನ್ನು ಸೇವನೆ ಮಾಡ್ತಿದ್ದೀವಿ. ಈಗ ಏನಾಗಿದೆಯಾ ಅಂತ ಹೇಳಿದ್ರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೆ ಏನೇನು ಆಹಾರ, ತರಕಾರಿ ಆಗಿರ್ಬಹುದು, ಹಣ್ಣು ಹಂಪಲುಗಳಾಗಿರ್ಬಹುದು,
1: ಅಂದ್ರೆ ನೀವು ಮಾಡಿ ಜನರಿಗೆ ತಲುಪಿಸಿ ಅಂತ
0: ತಲುಪಿಸುವಂತ ವ್ಯವಸ್ಥೆನ ಯಾರು ಹಳ್ಳಿಗಳಲ್ಲಿ ಇರ್ತಾರೆ ಅಂತ ಇವರು ಇಂಥ ಸಂದರ್ಭದಲ್ಲಿ
1: ಹೌದು
0: ಏನು ಈಗ ಮಳೆ ಬರಲಿಲ್ಲ ಅಂತಂದೇಳಿ ಸುಮ್ಮನೆ ಹಾಗೆ ಕುಳಿತುಕೊಳ್ಳದೆ
1: ಹೌದು
0: ಇಂಥ ಒಂದು ಪರ್ಯಾಯ ಕೆಲಸಗಳನ್ನ ಮಾಡಿದ್ರೆ ಅವರು ಒಂದು ಸ್ವಲ್ಪ ಆದಾಯನು ಪಡಿಬಹುದು.
1: ಇದೇ ತರ ಅನೇಕ ಉಪಕಸಬನ್ನ ಮಾಡ್ಕೊಂಡು ಹೋಗ್ಬಹುದು.
0: ಹೌದು, ಕೆವಿಕೆನ ಸಂಪರ್ಕ ಮಾಡಬಹುದು, ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡಬಹುದು,
1: ಹಾಲು
0: ಕೃಷಿ ವಿಶ್ವವಿದ್ಯಾಲಯಗಳನ್ನ ಸಹ ಸಂಪರ್ಕ ಮಾಡಬಹುದು,
1: ಹಾಲು ಉತ್ಪಾದನೆ ಮಾಡ್ಕೋಬಹುದು
0: ಮಾಡಬಹುದು.
1: ಆಮೇಲೆ ಡಾಕ್ಟರ್, ಈ ಕೌಡಂಗನ್ನ ಏನು ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಸಾಧ್ಯನಾ?
0: ಅಂದ್ರೆ ಸಗಣಿಯನ್ನ
1: ಹೌದು
0: ಯಾರ್ಯಾರು ಅಂದ್ರೆ ಅವಕಾಶ ಇದಾವೆ ಈಗ ಹಸುಗಳು ಯಾರ್ಯಾರ ಹತ್ರ ಇದಾವೆ
1: ಹೌದು
0: ಅವುಗಳನ್ನ ಈಗ ಬೆರಣಿ ಮಾಡಿಬಿಟ್ಟು ಅದನ್ನ ಮಾಡಂತ ಕಸಬು ಅಂದ್ರೆ ಘನ ಜೀವಾಮೃತ
1: ಪುರಾತನ
0: ಕಾಲದಿಂದಲ ಸಹ ಬೆರಣಿಯನ್ನ ಮಾಡಿ
1: ಸಂಪ್ರದಾಯದ ಸಂದರ್ಭದಲ್ಲಿ
0: ಉಪಯೋಗಿಸ್ತಾರೆ.
1: ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ವಿದೇಶದವರು ಸಾವಯವ ಕೃಷಿ ಅಂತ ಹೇಳ್ಕೊಂಡು ಉಪಯೋಗ ಶುರು ಮಾಡಿದ್ದಾರೆ. ನಾವು ಹಿಂದುಳಿದಿದ್ದೇವೆ.
0: ಹೌದು. ಈ ನಿಟ್ಟಿನಲ್ಲಿ ಅಂದ್ರೆ ಅವ್ರ ಹತ್ರ ಯಾವ ರೀತಿ ಸಂಪನ್ಮೂಲಗಳು ಅವ್ರ ಹತ್ರ ವ್ಯವಸ್ಥೆ ಇದಾವೆ, ಹಸುಗಳಿದ್ರೆ
1: ಹೌದು
0: ಗಂಜಲವನ್ನ ಅದನ್ನ ಪ್ರೊಸೆಸ್ ಮಾಡಿಬಿಟ್ಟು ಕೊಡುವಂತದ್ದು, ಮತ್ತೆ ಸಗಣಿಯನ್ನ
1: ಹೌದು
0: ವಿವಿಧ ರೂಪಾಂತರ ಮಾಡಿಬಿಟ್ಟು ವಿವಿಧ ರೂಪಗಳಲ್ಲಿ ಅದನ್ನು ಸಹ ಮಾರಾಟ ಮಾಡಬಹುದು. ಅದೇ ಬೆರಣಿ ಮಾಡೋದು, ಮತ್ತೆ ಆಮೇಲೆ ಕೆಲವರೆಲ್ಲ ವಿಭೂತಿ ಅಂದ್ರೆ ಅದಕ್ಕೂ ಸಹ ಸುಡೋದಕ್ಕೆ ಉಪಯೋಗಿಸ್ತಾರೆ ಇಲ್ಲಿ ಅಂದ್ರೆ ಪಟ್ಟಣ ಪ್ರದೇಶಗಳಲ್ಲಿ. ಆದ್ರೆ ಕೊರತೆ ಬಹಳ ಕಾಡ್ತಾ ಇದೆ, ಅಂತದನ್ನು ಸಹ ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನ ನಾವು ಮಾಡ್ಕೋಬಹುದು.
1: ಅದೇ ತರ ಸೊಪ್ಪಿನ ಗೊಬ್ಬರನು ನೀವು ಉತ್ಪಾದನೆ ಮಾಡ್ಕೋಬಹುದು ಜಾಸ್ತಿನ.
0: ಹೌದು, ಅಂದ್ರೆ ಅವ್ರು ಏನು ಬೆಳೆ ಬೆಳೀತಿದ್ದಾರೆ ಅಥವಾ ಏನೇನು ಅವ್ರ ತ್ಯಾಜ್ಯಗಳು ಉತ್ಪಾದನೆ ಆಗ್ತಿದಾವ ಅದರಿಂದ ಸಹ ಕಾಂಪೋಸ್ಟ್ ಅನ್ನ ಎರೆಹುಳು ಗೊಬ್ಬರವನ್ನ
1: ಸಾವಯವ ಗೊಬ್ಬರ ಇವತ್ತು ತುಂಬಾ ಎಲ್ಲರಿಗೂ
0: ಬೇಕಾಗಿರುವ ತುಂಬಾ ಉತ್ಕೃಷ್ಟವಾದ
1: ಗೊಬ್ಬರ.
0: ಯಾಕಂದ್ರೆ ಈಗ ನಾವು ಸಾಕಷ್ಟು ಆಕಾರ ನೆತ್ತಿದೆ, ಗೊಬ್ಬರಗಳಿಲ್ಲ, ರಾಸಾಯನಿಕ ಗೊಬ್ಬರಗಳಿಲ್ಲ ಅಂದೇಳಿ.
1: ಡಾಕ್ಟರ್, ಈಗ ನಮ್ಮ ರೈತರು ಬರಗಾಲ ಸಂದರ್ಭದಲ್ಲಿ ಈಗ ಬೆಳೆ ಬೆಳಿಲಿಕ್ಕೆ ಆಗದಿದ್ದಂತ ಸಂದರ್ಭದಲ್ಲಿ ಅವರು ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗತ್ತೆ. ಹಂಗಾಗಿ ಏನೇನ್ ಮಾಡಬಹುದು ಅನ್ನೋ ಒಂದು ವಿಷಯದ ಕುರಿತು ನಾವು ಮಾತಾಡ್ತಿದ್ವಿ. ಪರ್ಯಾಯವಾಗಿ ಉದ್ಯೋಗ ಅವ್ರಿಗೆ ಬೇಕಲ್ಲ.
0: ಹೌದು, ಯಾಕಂತ ಹೇಳಿದ್ರೆ ಈಗ ಮಳೆನೇ ನಂಬ್ಕೊಂಡು ಅಂದ್ರೆ ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಕಷ್ಟ ಆಗ್ತಾ ಇದೆ. ಈಗ ಆಗ್ಲೇ ನಾವು ಹೇಳ್ದಂಗೆ ಒಂದು ಅಣಬೆ ಬೇಸಾಯ ಮಾಡೋದು, ಅವರಲ್ಲಿ
1: ಎಲ್ಲರೂ ಅಣಬೆ ಬೇಸಾಯ
0: ಮಾಡಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಸವಲತ್ತುಗಳಿದಾವೆ?
1: ಇದಾಯ್ತು, ಈಗ ರೈತರು ಬೆಳೆ ಬೆಳೆಯೋದಾಯ್ತು, ಇದಾಯ್ತು. ಈಗ ಅದಲ್ದೆ ಮೇವಿನ ಉತ್ಪಾದನೆ ಮಾಡ್ಬೋದಲ್ಲ ರೈತರಿಗೆ, ಮತ್ತೆ ನಮ್ಮ ಪ್ರಾಣಿಗಳಿಗೆ ಮೇವು ಬೇಕಾಗುತ್ತೆ, ಅದನ್ನು ಮೇವು ಬೆಳೆಯ ಒಂದು ವಿಚಾರ ಮಾಡಬಹುದು. ಆಮೇಲೆ ಕೃಷಿ ಹೊಂಡಗಳ ಒಂದು ತಯಾರಿ ಮಾಡಬಹುದು,
0: ಅಂದ್ರೆ
1: ಮೀನು ಬೇಸಾಯ ಕೃಷಿ ಮಾಡಬಹುದು.
0: ಹೌದು, ಉಪಕಸಬುಗಳಾಗಿ ಈಗ ನಮ್ಮ ಒಂದು ದೇಶದಾದ್ಯಂತ ಒಂದು ನಮ್ಗೆ ಆಹಾರ ಭದ್ರತೆ, ಆಮೇಲೆ ಪೋಷಕಾಂಶಗಳ ಭದ್ರತೆ, ಇದ್ರ ಜೊತೆ ಮೇವು ಭದ್ರತೆ, ಅದನ್ನು ಸಹ ನಮಗೆ ಮುಖ್ಯವಾಗಿ ಬೇಕಾಗಿರೋದು. ತಾವು ಹೇಳಿದಾಗೆ ಎಲ್ಲೆಲ್ಲಿ ಅವಕಾಶಗಳಿದಾವೆ ಅಂತ ಸಂದರ್ಭದಲ್ಲಿ ನಾವು ಮೇವುಗಳನ್ನ ಅಂದ್ರೆ ತುಂಬಾ ಕಡಿಮೆ ಅವಧಿಯ ಅಂತ ಒಂದು ಮೇವುಗಳನ್ನ ನಾವು ಬೆಳಿಬಹುದು. ಅದ್ರ ಜೊತೆಗೆ ಯಾವುದು ಏಕದಳ ಧಾನ್ಯಗಳು ತುಂಬಾ ಕಡಿಮೆ ಅವಧಿ ಇರೋಂತವು, ದ್ವಿದಳ ಧಾನ್ಯಗಳು, ಅವುಗಳೆಲ್ಲ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಅವನ್ನ ಮಿಶ್ರವಾಗಿ ನಾವು ಅದೊಂದು ಕಸಬಾಗಿ ನಾವು ಮಾಡ್ಕೊಬಹುದು. ಅದನ್ನ
1: ಸ್ವಲ್ಪ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಕಡಿಮೆ ಅವಧಿಯಲ್ಲಿ ಈಗ ಮೇವು ಉತ್ಪಾದನೆ ಹೇಗೆ ಮಾಡಬಹುದು ಡಾಕ್ಟ್ರೆ?
0: ಇವಾಗ ಏನಂದ್ರೆ ಈಗ ರಾಗಿನೇ ಇದೆ,
1: ಹೌದು,
0: ಆ ರಾಗಿನೇ ಸಹ ಒಳ್ಳೆ ಹುಲ್ಲಾಗಿ ನಾವು ಬಳಕೆ ಮಾಡ್ಕೊಬಹುದು. ಆಮೇಲೆ ಜೋಳವನ್ನ
1: ಜೋಳ
0: ಅದನ್ನು ಸಹ ಅಷ್ಟೇನೆ, ಅದರಲ್ಲೂ ಸಹ ಮುಸ್ಕಿನ ಜೋಳ ಇದೆಯಲ್ಲ, ತುಂಬಾ ಒಳ್ಳೆ ಉದ್ಯಮವಾಗಿ ಯಾರು ಇವಾಗ ರೈತ ಬಾಂಧವರು ಹಸುಗಳನ್ನ ಯಾರು ಜಾಸ್ತಿ ಕಟ್ಕೊಂಡಿದ್ದಾರೆ, ದನಕರಗಳನ್ನ ಯಾರು ಜಾಸ್ತಿ ಕಟ್ಕೊಂಡಿದ್ದಾರೆ, ಅವ್ರಿಗೆ ಮೇವು ಕೊರತೆ ಸಾಕಷ್ಟು ಉಂಟಾಗ್ತದೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ.
1: ಹೌದು,
0: ಅಂತ ಯಾರ್ಯಾರಿಗೆ ಬೇಕಾಗುತ್ತೆ ಅದನ್ನು ಸಹ ಒಂದು ಉಪಕಸಬಾಗಿ ಅವರು ಮಾಡ್ಕೊಬಹುದು, ಅದರಿಂದ ಆದಾಯನು ಸಹ ಪಡಿಬಹುದು.
1: ಸಾಮಾನ್ಯವಾಗಿ ಯಾಕೆ ಅಂದ್ರೆ ಈಗ ಉಪಕಸಬು ಅಂತ ಕಣ ಸಾಮಾನ್ಯವಾಗಿ ಹೈನೋದ್ಯಮ ಮಾಡಕ್ ಹೋಗ್ತಾರೆ,
0: ಹೌದು,
1: ಅವರಿಗೆ ಮೇವು ಬೇಕಾಗುತ್ತೆ,
0: ಮೇವು ಬೇಕಾಗುತ್ತೆ,
1: ಹೌದಲ್ಲ?
0: ಹೌದು,
1: ಎರಡೂ ಇದಾಗುತ್ತೆ. ನೀವು ಬೆಳ್ಕೊಳ್ಳಿ, ನೀವೇ ಬೆಳೀತೀರಿ, ನೀವೇ ಹೈನೋದ್ಯಮ ಮಾಡ್ತಿರೋದು. ಇದ್ ಕೆಲವೊಬ್ರು ಕೇವಲ ಮೇವನ್ನೇ ಬೆಳಿಬಹುದಲ್ಲ, ಉದ್ಯೋಗವಾಗಿ ದೊಡ್ಡದಿದೆ, ಹೈನುಗಾರಿಕೆ ಬೇಡ, ಹೈನುಗಾರಿಕೆ ಬೇರೆಯವ್ರು ಮಾಡ್ತಾರೆ.
0: ಹೌದು,
1: ನೀವು ಬರೀ ಮೇವನ್ ಬೆಳೀರಿ.
0: ಅಂದ್ರೆ ಇಲ್ಲಿ ನೀವು ಕೇಳಿರೋ ಪ್ರಶ್ನೆ ತುಂಬಾ

0: ಸಾಂದರ್ಭಿಕವಾಗಿದೆ ಈಗ ಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲ ಕೃಷಿಗೆ ಬರುವಂತ ಯುವಕರಿದ್ದಾರೆ, ಆ ಯುವಕರೆಲ್ಲ ಕೆಲವರಿಗೆ ಹೊಲ ಇರಲ್ಲ, ಜಮೀನು ಸಹ ಇರಲ್ಲ, ಅಂತ ಇವರು ಕೃಷಿಗೆ ಬರ್ತಾ ಇದ್ದಾರೆ. ತಾವ್ ಹೇಳ್ದಂಗೆ ಹೈನುಗಾರಿಕೆ ಅಂತರು ಪ್ರಾರಂಭ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರ ಹೊಲ ಇರಲ್ಲ, ಏನು ಇರಲ್ಲ. ಅಂತ ಒಂದು ಸಂದರ್ಭಗಳಲ್ಲಿ ನೋಡಿಕೊಂಡು ಮೇವುಗಾರಿಕೆ, ಮೇವನ್ನ ಬೆಳೆಯೋದು ಒಳ್ಳೆ ಉದ್ದಿಮೆಯಾಗಿ ಸಹ ಮಾಡ್ಕೊಬಹುದು. ಯಾರ್ಯಾರಿಗೆ ಅದನ್ನ ಅವಶ್ಯಕತೆ ಇದೆ ಅಂತರಿಗೆ ಇದನ್ನ ಮೇವನ್ನ ಪೂರೈಸಬಹುದು.
1: ಮೇವನ್ನ ಈಗ ಡಾಕ್ಟ್ರೆ ಕಾಳನ್ನು ಉಪಯೋಗಿಸ್ಕೊಂಡು ಮೇವನ್ನ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ತರದಲ್ಲಿ ಬೆಳಿಬಹುದು ಸ್ವಲ್ಪ ಹೇಳಿ.
0: ಇದರಲ್ಲಿ ಒಂದು ನಾನು ಹೇಳ್ದಾಗಲೇ ಹೇಳಿದೆ, ಏಕದಳ ಧಾನ್ಯಗಳಲ್ಲಿ ರಾಗಿ, ಜೋಳ.
1: ಭೂಮಿ ಹಾಕಿ ಬೆಳೆದಾಯ್ತು, ನೀರಿಲ್ದೆ ಗೊಬ್ಬರ ಇಲ್ದೆ ಬೆಳೆಯೋದು ಹೇಳಿ,
0: ಅಂದ್ರೆ ಹೈಡ್ರೋಫೋನಿಕ್ಸ್ ಅಂದೇಳಿ. ಹೈಡ್ರೋಫೋನಿಕ್ಸ್ ಅಲ್ಲಿ ಅದನ್ನ ಬೆಳಿಬಹುದು, ಬಟ್
1: ಚಿಕ್ಕ ಚಿಕ್ಕ
0: ಟ್ರೇಗಳಲ್ಲಿ, ಅಂದ್ರೆ ಚಿಕ್ಕ ಚಿಕ್ಕ ಒಂದು ಅದಕ್ಕೆ ಒಂದು ಸಪರೇಟ್ ಯೂನಿಟ್ ಗಳು ಮಾಡಿಕೊಂಡು
1: ಆ ಒಂದು ಏನು ಬೆಳೆದಂತ ಒಂದು ಬೆಳೆಗೆ ಮಣ್ಣು ಮತ್ತೆ ಕಸ ಏನು ತಾಗ್ದಿದ್ದಂಗಿರುತ್ತೆ, ನೇರವಾಗಿ ಪ್ರಾಣಿಗಳಿಗೆ ತಿನ್ನ ಕೊಡೋ ಅಂತ ಅವಕಾಶನೂ ಕೂಡ ಇದೆ.
0: ಇದೆ, ಆದ್ರೆ ಅದನ್ನ ಸೂಕ್ಷ್ಮವಾಗಿ ಒಂದ್ ಸ್ವಲ್ಪ ಅಂದ್ರೆ ಬಳಕೆ ಮಾಡೋದು ಒಂದು ಜಾಗೃತಿಯಿಂದ ನಾವು ಮಾಡ್ಬೇಕಾಗತ್ತೆ ಅದನ್ನ. ತಾವ್ ಹೇಳಿದ್ರಿ ಯಾವ್ದು ಜೋಳವನ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆಯೋದು ಕೆಲವು ಕೆಲವೆಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಒಂದು ಇದು ಜಾಗರೂಕತೆ ಇಂದ
1: ಇದು ಒಂದು ಇನ್ನು ಹಲವಾರು ಬೆಳಿಬಹುದಲ್ಲ ಅಂತ.
0: ಹೌದೌದೌದು, ಇದ್ರ ಜೊತೆ ವಿವಿಧ ಏಕದಳ ಧಾನ್ಯಗಳು ಸಹ, ಅಂದ್ರೆ ಇವು ಬೆಳಿಬೇಕಾದ್ರೆ ಒಂದು ಜಾಗರೂಕತೆ ಇರಬೇಕಾಗುತ್ತೆ. ಆ ಜಾಗರೂಕತೆಯನ್ನು ವಹಿಸಿಕೊಂಡು ನಾವು ಹೈಡ್ರೋಫೋನಿಕ್ಸ್ ನನ್ನ ಮಾಡಿದ್ದೆ ಆದ್ರೆ ಅವುಗಳನ್ನು ಸಹ ಒಂದು ಉದ್ದಿಮೆಯಾಗಿ ಉಪಕಸವಾಗಿ ನಾವು ಮಾಡಬಹುದು.
1: ಇದರಲ್ಲಿ ಹತ್ತಾರು ಉದ್ಯೋಗಗಳು ನಮ್ಮಲ್ಲಿ ನಮ್ಮ ರೈತರ ಹೊಲದಲ್ಲಿ ಸಿಗುತ್ತದೆ, ಒಂದೊಂದಾಗಿ ವಿಚಾರ ಮಾಡ್ಕೊತ ಹೋದ್ರೆ ಎಲ್ಲದೂ ಆಗುತ್ತೆ.
0: ಹೌದು, ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈಗಿನ ಒಂದು ಪ್ರಸ್ತುತ ಸನ್ನಿವೇಶವನ್ನ ನಾವು ಗಣನೆಗೆ ತಗೊಂಡೋದ್ರೆ ಕೆರೆಗಳಲ್ಲಿ ಹೂಳೆತ್ತುವ ಕೆಲಸ ಮತ್ತೆ ಆಮೇಲೆ ಅವ್ರ ಹೊಲಗಳಲ್ಲೇನೆ
1: ಹೌದು
0: ಚಿಕ್ಕ ಚಿಕ್ಕ ಹೊಂಡ ಮಾಡ್ಕೊಂಡು ಏನ್ ಮಳೆ ಬರುತ್ತಲ್ವಾ ಮಳೆನ ನೀರನ್ನ ಇಂಗ್ಸುವಂತ ಕೆಲಸ
1: ಅದು ಮಾಡಬಹುದು,
0: ಅದನ್ನು ಮಾಡಬಹುದು. ಯಾಕಂದ್ರೆ ನಿರಂತರವಾಗಿ
1: ಹೌದು ಹೌದು, ಇದಕ್ಕೆ ಈಗ ಸರ್ಕಾರದ ನೆರವು ಅಥವಾ ಯಾವ್ದಾದ್ರು ಯೋಜನೆಗಳು ಇದ್ರ ಬಗ್ಗೆ ಮಾತಾಡಿ.
0: ಇದರಲ್ಲಿ ಏನಂತ ಹೇಳಿದ್ರೆ ಕೃಷಿ ಇಲಾಖೆಯಲ್ಲಿ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಅರಣ್ಯ ಇಲಾಖೆಯಲ್ಲೂ ಸಹ ಕೆಲವೊಂದು ಅವಕಾಶಗಳು ಇದಾವೆ. ಅವುಗಳನ್ನ ಅವರು ಹತ್ತಿರದ ಇಲಾಖೆಯನ್ನ ಸಂಪರ್ಕ ಮಾಡಿದ್ರೆ ಆಮೇಲೆ ಮತ್ತೆ ಇದು ಯಾವುದು ಅವರ ಒಂದು ಹಳ್ಳಿಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಇವುಗಳನ್ನ ಸಹ ಚರ್ಚೆ ಮಾಡಿಬಿಟ್ಟು ಸಂಬಂಧಪಟ್ಟ ಕೃಷಿ ಹೊಂಡಗಳನ್ನ ಮಾಡೋಕೆ ಅವಕಾಶ ಇದೆ, ಅದನ್ನ ಅವರು ಉಪಯೋಗಿಸ್ಕೊಬಹುದು.
1: ಅಂದ್ರೆ ಲೇಬರ್ ಚಾರ್ಜ್ ಕೂಡ ಕೊಡ್ತಾರೆ.
0: ಹೌದೌದೌದು,
1: ಅದು ಈಗ ದಿನಗಳು ಕೂಡ ಜಾಸ್ತಿ ಆಯ್ತು. ಅವಾಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಇತ್ತು,
0: ಹೌದು,
1: ಇವಾಗ ಅದು ಸ್ವಲ್ಪ ಮಾರ್ಪಾಡು ಮಾಡಿ ಇನ್ನು ಆ ದಿನಗಳ ಜಾಸ್ತಿ ಮಾಡಿದ್ದಾರೆ, ಕೂಲಿ ಕೂಡ ಜಾಸ್ತಿ ಮಾಡಿದ್ದಾರೆ.
0: ಹೌದೌದು,
1: ಉಪಯೋಗನು ಕೂಡ ನಮ್ಮ ರೈತರು ಪಡ್ಕೋಬಹುದು. ಸರ್ಕಾರದ ಯೋಜನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ
0: ಯೋಜನೆ ಆಗಿದೆ, ಅದನ್ನು ಸಹ ಸದ್ಬಳಕೆ ಮಾಡ್ಕೋಬಹುದು. ಆ ಯೋಜನೆಯಲ್ಲೂ ಸಹ ಈ ಒಂದು ಹೊಂಡಗಳನ್ನ ಮಾಡೋ ಕೆಲಸಗಳನ್ನ ಮಾಡ್ಕೊಬಹುದಾಗಿದೆ.
1: ಇದನ್ನ ಮಾಡ್ಬೇಕಂದ್ರೆ ಈಗ ಯಾರು ಸಂಪರ್ಕ ಮಾಡಬೇಕು?
0: ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಚರ್ಚೆ ಮಾಡಿಬಿಟ್ಟು PDO ಅಂತಂದೇಳಿ ಲೋಕಲ್ ಇದರಲ್ಲಿ ಚರ್ಚೆ ಮಾಡಿಬಿಟ್ಟು ಏನೇನು ಅವ್ರ ಹೊಲ ಏನಿದೆ ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಒದಗಿಸದೆ ಆದ್ರೆ ಅವರು ಆ ಕೆಲಸಗಳನ್ನ ಮಾಡೋದಕ್ಕೆ ಕ್ರಮ ಕೈಗೊಳ್ತಾರೆ.
1: ಡಾಕ್ಟ್ರೆ ಇದಲ್ಲದೆ ಈಗ ಕಡಿಮೆ ಅವಧಿಯಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೀಲಿಕ್ಕೆ ಅವಕಾಶ ಉಂಟಾ?
0: ಈಗ
1: ಉದಾಹರಣೆಗೆ ಈಗ ಏನು ಪಪ್ಪಾಯಿ ಹಣ್ಣು ಇರ್ಬೋದು ಅಥವಾ ಆ ರೀತಿ ಹಣ್ಣು,
0: ಅಂದ್ರೆ ಆ ರೀತಿ ಪಪ್ಪಾಯ ಅಂತ ಹೇಳಿದ್ರೆ ಅದು ನೀರು ಬಿಡುವ ಬೆಳೆ, ಕಡಿಮೆ ನೀರು ಬೇಡುವಂತ. ಯಾಕೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲವನ್ನು ಸಹ ನಾವು ಹಿರಿಯರು ಏನೇನು ಹಿಂದಿನ ಕಾಲದಲ್ಲಿ ಏನೇನು ಪದ್ಧತಿ ಬೇಸಾಯ ಪದ್ಧತಿಗಳನ್ನ ಮಾಡ್ತಾ ಇದ್ರು, ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರು, ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆಯನ್ನ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ನಾವು ಹಿಂದೆ ಚಳ್ಳೆಹಣ್ಣು ತಿಂತಾ ಇದ್ವಿ, ಕವಳೆಹಣ್ಣು, ಅಂದ್ರೆ ಇವೆಲ್ಲವನ್ನು ಸಹ ಹಳ್ಳಿಗಳಲ್ಲಿ ಸಿಗೋಂತ ಹಣ್ಣುಗಳಾಗಿರ್ತವೆ. ಇವುಗಳು ಸಹ ಯಾರು ಇದನ್ನ ಕೃಷಿ ಈಗ ಅದಕ್ಕೆ ಸಸಿಗಳು ಸಹ ಸಿಗ್ತಾ ಇದಾವೆ, ಅವುಗಳನ್ನ ಸಹ ನಾಟಿನೂ ಮಾಡ್ತಾ ಇದ್ದಾರೆ, ಅಂತವಕ್ಕೆ ಸಾಕಷ್ಟು ವಿಪುಲ ಅವಕಾಶಗಳಿದಾವೆ. ಆದ್ರೆ ನಾವು ಇಲ್ಲಿ ಒಂದು ಗಮನಿಸಬೇಕಾದ್ರೆ ಅಂತ ಹೇಳಿದ್ರೆ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚಿಗೆ ನೀರು ಬೇಡುವಂತ ಬೆಳೆಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋಣ, ಕಡಿಮೆ ನೀರು ಬೇಡುವಂತ ಬೆಳೆಗಳನ್ನ ಗಮನ ಕೊಡೋಣ. ಆ ನಿಟ್ಟಿನಲ್ಲಿ ನಾವು ಇದಕ್ಕೆ ಬೇಕಾಗಿರೋದು ಒಂದು ಸಾವಯವ ಗೊಬ್ಬರಗಳನ್ನ ಸಾಕಷ್ಟು ಬಳಕೆ ಮಾಡೋಣ. ಆಮೇಲೆ ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಒಂದು ಬಳಕೆ ಮಾಡಿದ್ರೆ ತುಂಬಾ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಮಣ್ಣು ಏನಂದ್ರೆ ಅದಕ್ಕೆ ಜೀವ ಇದೆ, ಆ ಜೀವ ಬರ್ಸೋದಕ್ಕೆ ನಾವು ಇದನ್ನ ಮಾಡಬೇಕಾಗತ್ತೆ. ಅದು

0: ಮಾಡಿದ್ರೆ ಒಳ್ಳೆ ಉತ್ಕೃಷ್ಟವಾದ ಆಹಾರ, ಉತ್ಕೃಷ್ಟವಾದ ಹಣ್ಣುಗಳು, ಉತ್ಕೃಷ್ಟವಾದ ತರಕಾರಿಗಳನ್ನ ಬೆಳೆಯೋದಕ್ಕೆ ಅವಕಾಶ ಇದೆ.
1: ಇನ್ನೊಂದು ಡಾಕ್ಟ್ರೆ, ಈಗ ತಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕೃಷಿ ವಿಶ್ವವಿದ್ಯಾಲಯಗಳ ವತಿಯಿಂದ, ಕೃಷಿ ವಿಜ್ಞಾನ ಕೇಂದ್ರಗಳ ವತಿಯಿಂದ ನಮ್ಮ ರೈತರಿಗೆ ಈ ಒಂದು ಬರಗಾಲ ಸಂದರ್ಭದಲ್ಲಿ ಉಪಯುಕ್ತವಾದ ಯಾವ್ಯಾವ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಅದ್ರ ಬಗ್ಗೆ ಹೇಳಿ.
0: ಇದಕ್ಕೆ ಒಂದು ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕಾರ್ಯ ನಡೀತಾ ಇದೆ. ಎಲ್ಲ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ, ಕೆವಿಕೆಗಳಲ್ಲಿ, ಮತ್ತು ಆಮೇಲೆ ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವರ ಮಾಹಿತಿಯನ್ನು, ಯಾವ ಬೆಳೆನ ಯಾವ ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಒಳ್ಳೆ ಫಲಿತಾಂಶವನ್ನು, ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಅನ್ನೋದು ಮಾಹಿತಿ ಕೊಡ್ತಾರೆ. ಒಂದು ಈ ಎರಡನೇದೇನ ಅಂತ ಹೇಳಿದ್ರೆ, ಅವರಿಗೆ ಆಯಾ ಒಂದು ಶಿಫಾರಸು ಮಾಡಿರುವ ಬೆಳೆಗಳನ್ನು ಅವರ ಹತ್ತಿರದಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಸಹ ವಿಶ್ವವಿದ್ಯಾನಿಲಯಗಳು, ಕೃಷಿ ಇಲಾಖೆನೂ ಮಾಡ್ತಾ ಇದೆ. ಆಮೇಲೆ ಮೂರನೇದೇನ ಅಂತ ಹೇಳಿದ್ರೆ, ಅವರಿಗೆ ತಿಳುವಳಿಕೆಯನ್ನು, ಆ ಬೆಳೆಯ ಬಗ್ಗೆ ತಿಳುವಳಿಕೆಯನ್ನು ಸಹ ನೀಡ್ತಾ ಬಂದಿದೆ.
1: ಅಂದರೆ ಈ ಸಂದರ್ಭದಲ್ಲಿ ನಮ್ಮ ರೈತರು ಕೃಷಿ ವಿಶ್ವವಿದ್ಯಾಲಯಗಳನ್ನು, ಕೃಷಿ ವಿಜ್ಞಾನ ಕೇಂದ್ರಗಳನ್ನು, ಮತ್ತು ತಮ್ಮಂಥ ಕೃಷಿ ವಿಜ್ಞಾನಿಗಳು, ಪ್ರೊಫೆಸರ್ಗಳನ್ನು ಸಂಪರ್ಕ ಮಾಡಿದರೆ ಮಾಹಿತಿ ಸಿಗುತ್ತೆ.
0: ಹೌದೌದು.
1: ತಾವು ಈಗ ಈ ಮಾಹಿತಿನ ಈಗ ನಮ್ಮ ಆಕಾಶವಾಣಿ ಮೂಲಕ ಆಯಿತು, ಉಳಿದ ಮಾಧ್ಯಮಗಳ ಮೂಲಕನೂ ಕೂಡ ಮಾಡ್ತಿರಬಹುದು.
0: ಇದನ್ನ ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ,
1: ಮತ್ತೆ ಉಳಿದ
0: ಟಿವಿಗಳಲ್ಲಿ ಬರ್ತಾ ಇದೆ, ಎಲ್ಲೆಲ್ಲಿ ಆಯಾ ಸಂದರ್ಭ. ಮತ್ತೆ ಆಮೇಲೆ ಈಗ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಅವರದೇ ಒಂದು ಪ್ರಸಾರ ಮಾಡುವ ಚಾನೆಲ್ಗಳು ಸಹ ಪ್ರಾರಂಭಿಸಿದೆ. ನಿರಂತರವಾಗಿ ಮಾಹಿತಿಯನ್ನ ಆಯಾ ಒಂದು ಪ್ರದೇಶದಲ್ಲಿ ಹಂಚಿಕೆ ಆಗ್ತಾ ಇದೆ, ಅದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೃಷಿ ಇಲಾಖೆಗಳಿಂದ ಸಹ ನಿರಂತರವಾಗಿ ಮಾಹಿತಿಯನ್ನು ಕೊಡುವ ವ್ಯವಸ್ಥೆ ನಡೀತಾ ಇದೆ.
1: ತುಂಬಾ ಸಂತೋಷ ಡಾಕ್ಟರ್ ಬಿ ಬೋರಾಯ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾಗಿ ನಮ್ಮ ರೈತರಿಗೆ ಈ ಒಂದು ಬರಗಾಲ ಅಥವಾ ಮಳೆ ಬಾರದ ಸಂದರ್ಭದಲ್ಲಿ ನಮ್ಮ ರೈತರು ಯಾವ್ಯಾವ ಸೂಕ್ತ ಬೆಳೆಗಳನ್ನು ಬೆಳಿಬೋದು, ಆ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ತಮ್ಮ ಜೀವನವನ್ನು ಕಳಿಬೋದು ಅನ್ನೋದ್ರ ಕುರಿತು ಒಳ್ಳೆಯ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಎಲ್ಲರಿಗೂ ರೈತ ಬಾಂಧವರಿಗೆ ನನ್ನ ಒಂದು ಫೋನ್ ನಂಬರನ್ನು ತಗೊಳ್ಳಿ, 7019898745. ಮತ್ತೊಮ್ಮೆ 7019898745. ನಮಗೆ ಮಾಹಿತಿ ಬೇಕಾದಾಗ ದಯವಿಟ್ಟು ನಮಗೆ ಸಂಪರ್ಕ ಮಾಡಿದ್ರೆ ನಿಮಗೆ ಸೂಕ್ತವಾದ ಮಾಹಿತಿಯನ್ನು ನಾನು ಒದಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ರಂಗದಲ್ಲಿ ಕೇಳಿ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಯಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನು ಕೇಳುತ್ತಿರುವಿರಿ. ಮತ್ತೊಂದು ಸುಗ್ಗಿ ಪದ ಈಗ ಕೇಳೋಣ.

0: ರೈತ ಬಾಂಧವರೇ, ಇಂದಿನ ನಮ್ಮ ಈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈವರೆಗೆ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳುತ್ತಿದ್ದೀರಿ. ರೈತ ಬಾಂಧವರೇ, ಈಗ ಸಮಯ ಸರಿಯಾಗಿ 7:31.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ರೈತ ಬಾಂಧವರೇ, ಇದು ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಈ ಕುರಿತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಜಣ್ಣ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಆನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. ಇವು ನಾಳಿನ ಕೃಷಿರಂಗದಲ್ಲಿ ಪ್ರಸಾರವಾಗಲಿವೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಜಾಗತಿಕ ಕಂಪನಿಗಳನ್ನು ಭಾರತೀಯ ಪ್ರತಿಭೆಗಳು ಮುನ್ನಡೆಸುತ್ತಿರುವಾಗ ಭಾರತೀಯ ಉದ್ದಿಮೆಗಳು ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೆಹಲಿಯ ಶ್ರೀರಾಮ್ ವಾಣಿಜ್ಯ ಕಾಲೇಜು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಕೃತಕ ಬುದ್ದಿಮತ್ತೆ, ಡ್ರೋನ್ ತಂತ್ರಜ್ಞಾನ ಮತ್ತು ಯೂನಿಕಾರ್ನ್ಗಳನ್ನು ನಿರ್ಮಿಸುವತ್ತ ಗಮನಹರಿಸಬೇಕು ಎಂದು ಕರೆ ನೀಡಿದರು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ಶೇಕಡಾ 7.8% ತ್ರೈಮಾಸಿಕ ಬೆಳವಣಿಗೆ ಸಾಧಿಸಿದೆ ಎಂದು ಪ್ರಧಾನಿ ಮೇಕ್ ಇನ್ ಇಂಡಿಯಾ ಮೂಲಕ ದೇಶದ ರಕ್ಷಣಾ ಉತ್ಪಾದನೆ 2 ಲಕ್ಷ ಕೋಟಿ ರೂಪಾಯಿ ಹಾಗೂ ಸ್ಮಾರ್ಟ್ಫೋನ್ ರಫ್ತು 2.5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪ್ರಧಾನಿ ತಿಳಿಸಿದರು. ರಕ್ಷಣಾ ರಫ್ತು ಕೂಡ 40,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಶೇಕಡಾ 100ರಷ್ಟು ರೈಲ್ವೆ ವಿದ್ಯುದೀಕರಣ ಸಾಧಿಸಲಾಗಿದ್ದು, ಕ್ಷಿಪ್ರ ಮೂಲಸೌಕರ್ಯ ವಿಸ್ತರಣೆ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳು ಯುವ ಸಮೂಹಕ್ಕೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಕೇವಲ ವೃತ್ತಿ ಜೀವನಕ್ಕೆ ಸಿದ್ದಗೊಳಿಸುವುದಕ್ಕೆ ಸೀಮಿತವಾಗದೆ ಪ್ರಜಾಪ್ರಭುತ್ವ ಮತ್ತು ಸಮಾಜಕ್ಕೆ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಗಮನಹರಿಸಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಗುವಾಹಟಿಯಲ್ಲಿಂದು ನಡೆದ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಪ್ರಗತಿಗೆ ಗುಣಮಟ್ಟದ ಶಿಕ್ಷಣ, ಸಂಶೋಧನೆ ಮತ್ತು ಚಾರಿತ್ರ ನಿರ್ಮಾಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಹೆಚ್ಚುತ್ತಿರುವುದನ್ನು ಶ್ಲಾಘಿಸಿದ ಅವರು, ಇದು ನಾರಿಶಕ್ತಿಯ ನೈಜ ಪ್ರತಿಬಿಂಬವಾಗಿದೆ ಹಾಗೂ ಸೂಕ್ತ ಶಿಕ್ಷಣ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಹಾದಿ ಸುಗಮವಾಗಲಿದೆ ಎಂದರು. 2029 ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲಾಗಿದ್ದು, ಮಾದಕ ವಸ್ತುಗಳ ವಿರುದ್ದ ರಾಷ್ಟವ್ಯಾಪಿ ಸಂಘಟಿತ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗೋವಾ ಪ್ರವಾಸದಲ್ಲಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, 2019 ಕೇಂದ್ರ ಸರ್ಕಾರ ಕಾನೂನು ಅನುಷ್ಠಾನ, ಗುಪ್ತಚರ ಮಾಹಿತಿ ವಿನಿಮಯ, ಆರ್ಥಿಕ ತನಿಖೆ ಮತ್ತು ಪುನರ್ವಸತಿ ಕ್ರಮಗಳನ್ನು ಗಣನೀಯವಾಗಿ ಬಲಪಡಿಸಿವೆ ಎಂದರು. ಗುಪ್ತಚರ ಮತ್ತು ಕಾರ್ಯಾಚರಣೆ ಆಧಾರಿತ ಕಾನೂನು ಜಾರಿ, ಸಿಂಥೆಟಿಕ್ ಮತ್ತು ಪ್ರಿಕರ್ಸರ್ನ ಮಾದಕ ವಸ್ತು ನಿಯಂತ್ರಣ, ಮಾದಕ ವಸ್ತುಗಳ ಬೇಡಿಕೆ ಮತ್ತು ಹಾನಿ ತಗ್ಗಿಸುವಿಕೆ ಹಾಗೂ ಸಾಮರ್ಥ್ಯಾಭಿವೃದ್ದಿ ಮತ್ತು ವಿವಿಧ ಇಲಾಖೆಗಳ ಸಮನ್ವಯತೆ ಎಂಬ 4 ಪ್ರಮುಖ ಅಂಶಗಳನ್ನು ಈ ನೂತನ ಮಾರ್ಗಸೂಚಿ ಆಧರಿಸಿದೆ ಎಂದು ಸಚಿವರು ತಿಳಿಸಿದರು. ಮುಂಬರುವ 3 ವರ್ಷಗಳಲ್ಲಿ 100 ಅಂತಾರಾಷ್ಟೀಯ ಮತ್ತು ಅಂತಾರಾಜ್ಯ ಮಾದಕ ವಸ್ತು ಜಾಲ ಧ್ವಂಸಗೊಳಿಸುವುದು, ವಿದೇಶಗಳಲ್ಲಿರುವ 100 ಮಾದಕ ದ್ರವ್ಯ ಅಪರಾಧಿಗಳನ್ನು ಭಾರತಕ್ಕೆ ಹಸ್ತಾಂತರಿಸುವುದು ಮತ್ತು 100 ಅಕ್ರಮ ಮಾದಕ ದ್ರವ್ಯ ಪ್ರಯೋಗಾಲಯಗಳನ್ನು ನಾಶಪಡಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಗೀಕರಿಸಿದ ಸಮಾನ ಕ್ಷೇತ್ರ ವಿಶ್ವ ಭೂಪಟ ಕುರಿತ

0: ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಗ್ಲೋಬಲ್ ಕಾರ್ಟೋಗ್ರಾಫಿಕ್ ಪ್ರಾತಿನಿಧ್ಯವನ್ನು ಮರುಸರಿದೂಗಿಸುವುದು ಮತ್ತು ವಿಶ್ವದ ಪ್ರದೇಶಗಳ ವಿಶೇಷವಾಗಿ ಆಫ್ರಿಕಾದ ಸಮಾನ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಎಂಬ ಶೀರ್ಷಿಕೆಯ ನಿರ್ಣಯವನ್ನು ವಿಶ್ವಸಂಸ್ಥೆಯು ಸೆಪ್ಟೆಂಬರ್ 4 ಅಂಗೀಕರಿಸಿದೆ. ಸಂಸದೀಯ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಭಾರತದ ಸಂಪೂರ್ಣ ಸಾರ್ವಭೌಮ ಭೂಪ್ರದೇಶವನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ಭೂಪಟಕ್ಕೆ ಅನುಗುಣವಾಗಿಯೇ ಚಿತ್ರಿಸಬೇಕು ಎಂದು ಪ್ರತಿಪಾದಿಸಿದರು. ಯಾವುದೇ ರೀತಿಯ ತಪ್ಪಾದ ಅಥವಾ ದಾರಿ ತಪ್ಪಿಸುವ ನಕ್ಷೆಗಳ ಚಿತ್ರಣವನ್ನು ದೇಶವು ಒಪ್ಪಿಕೊಳ್ಳುವುದಿಲ್ಲ ಎಂದ ಅವರು, ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟ ಹಾಗೂ ಸಂಧಾನಾತೀತವಾಗಿದೆ ಎಂದು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಬಹುಮಹಡಿ ಕಟ್ಟಡವೊಂದು ಕುಸಿದು ಬಿದ್ದಿದ್ದು ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನೀಡಿರುವ ಮಾಹಿತಿಯಂತೆ 4 ಟ್ರಾಮಾ ಸೆಂಟರ್ಗೆ ಕರೆತರಲಾಗಿದ್ದು ಅವರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಮತ್ತೊಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಸ್ಥಳೀಯ ದೆಹಲಿ ಪೊಲೀಸರು ಈವರೆಗೆ 6 ಜನರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯ ವಿಚಾರಣೆ ವೇಳೆ ಈ ಕಟ್ಟಡವು ಸುಮಾರು 40-50 ವರ್ಷಗಳಷ್ಟು ಹಳೆಯದಾಗಿದ್ದು ಘಟನೆ ಸಂಭವಿಸಿದ ಸಮಯದಲ್ಲಿ ಕಟ್ಟಡದ ತಳಮಹಡಿಯಲ್ಲಿ ಕೆಲವು ದುರಸ್ತಿ ಕಾಮಗಾರಿಗಳು ನಡೆಯುತ್ತಿದ್ದವು ಎಂದು ತಿಳಿದುಬಂದಿದೆ. ದುರಂತ ಸಂಭವಿಸಿದ ಸ್ಥಳದಲ್ಲಿ ದೆಹಲಿ ಅಗ್ನಿಶಾಮಕ ದಳವು 18 ಅಗ್ನಿಶಾಮಕ ವಾಹನಗಳನ್ನು ನಿಯೋಜಿಸಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಶೀಘ್ರ ರಕ್ಷಣಾ ಕಾರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಪೊಲೀಸ್, ಅಗ್ನಿಶಾಮಕ ದಳ ಮತ್ತು ದೆಹಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೇರಿದಂತೆ ಎಲ್ಲ ಸಂಬಂಧಪಟ್ಟ ಸಂಸ್ಥೆಗಳು ಸಂಪೂರ್ಣ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ದೆಹಲಿ ಉಪರಾಜ್ಯಪಾಲ ತರಂಜಿತ್ ಸಿಂಗ್ ಸಂಧು ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕಟ್ಟಡ ಕುಸಿತದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪಕ್ಕದ ಕಟ್ಟಡವನ್ನು ಖಾಲಿ ಮಾಡಿಸಲಾಗಿದ್ದು ಸಿಲುಕಿರುವವರನ್ನು ಸುರಕ್ಷಿತವಾಗಿ ರಕ್ಷಿಸಲು ಹಾಗೂ ಬಾಧಿತ ಕುಟುಂಬಗಳಿಗೆ ತಕ್ಷಣದ ನೆರವು ನೀಡಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ಈ ನಡುವೆ ಕಟ್ಟಡ ಕುಸಿತ ಘಟನೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿಗದಿತ ಗೋವಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ 8-10 ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ಅವರು ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಳಿಕ ಅವರು ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗದ ನೇತೃತ್ವವನ್ನು ವಹಿಸಲಿದ್ದಾರೆ. ಸ್ಥಳೀಯ ಜೀವ ವೈವಿಧ್ಯ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಅಧಿಕೃತವಾಗಿ ದಾಖಲಿಸಲು ಸ್ಥಳೀಯ ಹಂತದ ಯೋಜನೆಗಳು ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ. ಚಂಡೀಗಢದಲ್ಲಿಂದು ನಡೆದ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೀವ ವೈವಿಧ್ಯ ಸಮಿತಿಗಳ 16 ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಸುದೀರ್ಘ ಪರಿಸರ ಸ್ನೇಹಿ ಪರಂಪರೆ ಮತ್ತು ತತ್ವಗಳನ್ನು ಸ್ಮರಿಸಿ ಮಿಷನ್ ಲೈಫ್, ಏಕ್ ಪೇಡ್ ಮಾ ಕೆ ನಾಮ್, ಅಮೃತ್ ಸರೋವರ್ ಹಾಗೂ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮಗಳಂತಹ ಕೇಂದ್ರ ಸರ್ಕಾರದ ಪ್ರಮುಖ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಉಲ್ಲೇಖಿಸಿದರು. ಆಫ್ರಿಕಾದ ದ್ವೀಪ ರಾಷ್ಟವಾದ ಕೇಪ್ ವರ್ಡೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಫೊಗೋ ದ್ವೀಪದ ಅತ್ಯಂತ ಕಡಿದಾದ ಕ್ಯಾಂಪನಾಸ್ ಡಿ ಸಿಮಾ ಪರ್ವತ ಮಾರ್ಗದಲ್ಲಿ ಪ್ರಯಾಣಿಕರ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಪರಿಣಾಮ ದುರಂತ ಸಂಭವಿಸಿದೆ. ಈಜಿಪ್ಟ್ನ ಎಲ್ ಅಲಮೇನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಇದೇ 8ರಿಂದ 10ರವರೆಗೆ ನಡೆಯಲಿರುವ ಎಲ್ ಅಲಮೇನ್ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ ಎರಡನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡ ಈಜಿಪ್ಟ್ಗೆ ತಲುಪಿದೆ. ಈ ವಾಯು ಪ್ರದರ್ಶನದಲ್ಲಿ ಸಾರಂಗ್ ತಂಡವು ಅತ್ಯಂತ ನಿಖರತೆ, ವೃತ್ತಿಪರತೆ ಹಾಗೂ ವಿಮಾನ ಹಾರಾಟದ ಕೌಶಲ್ಯಗಳನ್ನು ಪ್ರದರ್ಶಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡ ಭಾಷಣ. ಕೇಳುಗರೆ, ನಿನ್ನೆಯ ದಿನ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಅಂದರೆ ಶಿಕ್ಷಕರ ದಿನವನ್ನು ಆಚರಿಸಿದ್ದೇವೆ. ಈ ಪ್ರಯುಕ್ತ ಶಿಕ್ಷಕರಿಗೆ ಸ್ಫೂರ್ತಿಯ ಸಲಹೆ ರಾಧಾಕೃಷ್ಣನ್. ಮಾತನಾಡುತ್ತಿದ್ದಾರೆ ಕಾಶಿನಾಥ್ ಪಿ ಸಾಲಿಮಠ್.
4: ಸಮುದ್ರವು ತನ್ನ ನೀರನ್ನು ತಾನೇ ಕುಡಿಯುವುದಿಲ್ಲ, ನಲಿಯುತ್ತಾ ಮೋಡಗಳಿಗೆ ಕೊಡುತ್ತದೆ. ಮರಗಳು ತಮ್ಮ ಹಣ್ಣುಗಳನ್ನು ತಾವೇ ತಿನ್ನುವುದಿಲ್ಲ, ಮಾನವನಿಗೆ, ಪಶು ಪಕ್ಷಿಗಳಿಗೆ ನೀಡುತ್ತವೆ. ಹಸು ಹುಲ್ಲು ಮೇವು ತಿಂದರೂ ಹಾಲನ್ನು ಕೊಡುತ್ತದೆ, ತಾನೇ ಕುಡಿಯುವುದಿಲ್ಲ. ಇವೆಲ್ಲ ಪರೋಪಕಾರಕ್ಕೆ ದೃಷ್ಟಾಂತಗಳು. ಭಾರತದ ಅತ್ಯುನ್ನತ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದ ಜೀವವೊಂದು ತನ್ನ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುವಂತೆ ಹೇಳಿ ಔದಾರ್ಯ ಗುಣ ತೋರಿತು. ಅದೇ ಜೀವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಏಕೆಂದರೆ ಸೆಪ್ಟೆಂಬರ್ 5 ಎಂದ ತಕ್ಷಣ ನಾವು ಶಿಕ್ಷಕರ ದಿನಾಚರಣೆ ಎಂದು ಹೇಳುತ್ತೇವೆ, ನಂತರ ರಾಧಾಕೃಷ್ಣನ್ ಅವರ ಜಯಂತಿಯೆಂದು ನುಡಿಯುತ್ತೇವೆ. ಶಿಕ್ಷಕರಿಗೆ ಗುರುವಿನ ಸ್ಥಾನ ಕೊಟ್ಟು ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಮೀಸಲಿಟ್ಟ ಮಹಾನುಭಾವ ಇವರು. ಜನ್ಮದಿನದ ಆಚರಣೆ, ಅಭಿನಂದನೆ, ಶುಭಾಶಯಗಳ ಹುಚ್ಚು ಹಚ್ಚಿಕೊಂಡು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಸ್ಟೇಟಸ್ನಲ್ಲಿ ಮೆರೆದಾಡುವ ಇಂದಿನ ಜನರಿಗೆ ರಾಧಾಕೃಷ್ಣನ್ನರವರ ಚಿಂತನೆಗಳು ನೀತಿ ಪಾಠವಾಗಬೇಕಿದೆ. ವೇದಗಳ ಕಾಲದಲ್ಲಿದ್ದ ಗುರುಕುಲದ ಗುರುವಿನ ಸ್ಥಾನವನ್ನು ಈಗ ಶಾಲಾ ಕಾಲೇಜುಗಳಲ್ಲಿನ ಶಿಕ್ಷಕರು ಅಲಂಕರಿಸಿದ್ದಾರೆ. ಇದರ ಕೀರ್ತಿ ರಾಧಾಕೃಷ್ಣನ್ನರಿಗೆ ಸಲ್ಲುತ್ತದೆ. ವರ್ಷಕ್ಕೊಮ್ಮೆ, 25 ವರ್ಷಕ್ಕೊಮ್ಮೆ, 50 ವರ್ಷಕ್ಕೊಮ್ಮೆ, 75 ವರ್ಷಕ್ಕೊಮ್ಮೆ, 100 ವರ್ಷಕ್ಕೊಮ್ಮೆ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುವವರಿಗೆ ರಾಧಾಕೃಷ್ಣನ್ರವರ ಔದಾರ್ಯ ಅರ್ಥವಾಗಬೇಕಿದೆ. ಗಂಧದಂತೆ ಜೀವನ ತೈದು, ಊದಿನ ಕಡ್ಡಿಯಂತೆ ಮೈಸುಟ್ಟುಕೊಂಡು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಎನ್ನುವ ಬಸವಣ್ಣನವರ ವಚನದಂತೆ ರಾಧಾಕೃಷ್ಣನ್ ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಅರ್ಪಿಸಿದರು. ಸೆಪ್ಟೆಂಬರ್ 5, 1885 ತಮಿಳುನಾಡಿನ ತಿರುತ್ತಣಿ ಎಂಬಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರು ಜನಿಸಿದರು. ತಂದೆ ವೀರಾಸ್ವಾಮಿ ಕಂದಾಯ ಅಧಿಕಾರಿಯಾಗಿದ್ದರು, ತಾಯಿ ಸೀತಮ್ಮ. ತಂದೆ ಇವರನ್ನು ಅರ್ಚಕರನ್ನಾಗಿ ಮಾಡಬೇಕೆಂದು ಬಯಸಿದ್ದರು. ಆದರೆ ರಾಧಾಕೃಷ್ಣನ್ರವರು ಬಾಲ್ಯದಲ್ಲಿಯೇ ಬುದ್ಧಿವಂತಿಕೆ ಮತ್ತು ಚುರುಕು ಸ್ವಭಾವದವರಾಗಿದ್ದು ಶಿಕ್ಷಣ ಪಡೆಯಲು ಮುಂದಾದರು. ತಿರುತ್ತಣಿಯ ಕೆವಿ ಪ್ರೌಢಶಾಲೆಯಲ್ಲಿ ಮತ್ತು ತಿರುಪತಿಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 16ನೇ ವಯಸ್ಸಿನಲ್ಲಿ ಶಿವಕಾಮು ಎಂಬ ದೂರದ ಸೋದರ ಸಂಬಂಧಿಯೊಂದಿಗೆ ವಿವಾಹವಾದರು. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಇದೇ ಸಮಯದಲ್ಲಿ ಇವರಿಗೆ ಪಾಶ್ಚಿಮಾತ್ಯ ಚಿಂತನೆಯ ಪರಿಚಯವಾಯಿತು. 1918 ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. 1921 ಕಲ್ಕತ್ತಾ ವಿಶ್ವವಿದ್ಯಾಲಯದ ಮಾನಸಿಕ ಮತ್ತು ನೈತಿಕ ವಿಜ್ಞಾನದ ಪೀಠದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. ನಂತರ 1929 ಆಕ್ಸ್ಫರ್ಡ್ನ ಮ್ಯಾಂಚೆಸ್ಟರ್ನ ಕಾಲೇಜಿನಲ್ಲಿ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲು ಇವರನ್ನು ಆಹ್ವಾನಿಸಲಾಯಿತು. 1931 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿ ಹುದ್ದೆಯನ್ನು ಅಲಂಕರಿಸಿದರು. 1947 ರಾಧಾಕೃಷ್ಣನ್ ಯುನೆಸ್ಕೋದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. 1948 ಇವರ ಅಧ್ಯಕ್ಷತೆಯಲ್ಲಿ ಸರ್ಕಾರವು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನು ರಚಿಸಿತು. 1949 ಇವರನ್ನು ಯುಎಸ್ಎಸ್ಆರ್ಗೆ ಭಾರತೀಯ ರಾಯಭಾರಿಯನ್ನಾಗಿ ನೇಮಿಸಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದ ತಕ್ಷಣ 2 ಕಾಲ ಇವರು ಭಾರತೀಯ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. 1952 ಭಾರತದ ಉಪರಾಷ್ಟ್ರಪತಿಯಾಗಿ, 1962 ಭಾರತದ 2 ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡರು. ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, ಜರ್ಮನ್ನದ ಶಾಂತಿ ಪ್ರಶಸ್ತಿ, ಟೆಂಪಲ್ಟನ್ ಪ್ರಶಸ್ತಿಗಳು ದೊರೆತಿವೆ. ಇವರ ಕೆಲವು ಲೇಖನಗಳಲ್ಲಿ ಭಾರತೀಯ ತತ್ವಶಾಸ್ತ್ರ, ಪೂರ್ವಧರ್ಮಗಳು ಮತ್ತು ಪಾಶ್ಚಿಮಾತ್ಯ ಚಿಂತನೆಗಳು, ಉಪನಿಷತ್ತುಗಳ ತತ್ವಶಾಸ್ತ್ರಗಳು ಸೇರಿವೆ. ಭಾರತದ ಒಬ್ಬ ಶಿಕ್ಷಣ ತಜ್ಞ, ದಾರ್ಶನಿಕನಾಗಿದ್ದ ಇವರು ಬೋಧನೆ ಮತ್ತು ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಗಳನ್ನು ನೀಡಿದ್ದು ಪಾಶ್ಚಿಮಾತ್ಯ ಜಗತ್ತಿಗೆ ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯಿಸಿದರು. ರಾಧಾಕೃಷ್ಣನ್ರವರು ಮಹಾನ್ ದೂರದೃಷ್ಟಿಯ ವ್ಯಕ್ತಿಯಾಗಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ವಿಶ್ವ ಏಕತೆ ಮತ್ತು ಸಾರ್ವತ್ರಿಕ ಸಹಭಾಗಿತ್ವದ ಅಗತ್ಯತೆ ಹೆಚ್ಚುತ್ತಿದೆ ಎಂಬುದನ್ನು ಕಂಡರು. ಇವರು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರದಲ್ಲಿ ನಂಬಿಕೆಯಿಟ್ಟಿದ್ದರು. ಜನರ ಮತ್ತು ರಾಷ್ಟ್ರಗಳ ನಡುವೆ ತಿಳುವಳಿಕೆ ಮತ್ತು ಸಹಿಷ್ಣುತೆಯನ್ನು ಉತ್ತೇಜಿಸಲು ಸಮಗ್ರ ಅನುಭವದ ಆಧ್ಯಾತ್ಮಿಕ ಅಡಿಪಾಯಗಳ ಆಧಾರದ ಮೇಲೆ ಸೃಜನಶೀಲ ಅಂತಾರಾಷ್ಟ್ರೀಯತೆಯನ್ನು ಉತ್ತೇಜಿಸಲು ಕರೆ ನೀಡಿದರು. ರಾಧಾಕೃಷ್ಣನ್ರವರು ಶಿಕ್ಷಣವು ಪರಿವರ್ತನೆಯ ಶಕ್ತಿಯೆಂದು ನಂಬಿದ್ದರು ಮತ್ತು ಶಿಕ್ಷಕರಿಗೆ ಸಮಾಜವನ್ನು ರೂಪಿಸುವಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಎಂದು ಪ್ರತಿಪಾದಿಸುತ್ತಿದ್ದರು. ಬಹುಪಾಲು ಶಿಕ್ಷಕ ವೃತ್ತಿಯಲ್ಲಿಯೇ ಕಳೆದ ಇವರ ಜೀವನವು ಜ್ಞಾನ ಮತ್ತು ಸಾಂಸ್ಕೃತಿಕ ಸಂಶ್ಲೇಷಣೆಗೆ ಸಮರ್ಪಿತವಾಗಿತ್ತು ಮತ್ತು ಯುವ ಪೀಳಿಗೆಯನ್ನು ಸ್ಫೂರ್ತಿಗೊಳಿಸುವಂತಿತ್ತು. ರಾಧಾಕೃಷ್ಣನ್ರವರು ನವ ವೇದಾಂತದ ಪ್ರಭಾವಿ ವಕ್ತಾರರಲ್ಲಿ ಒಬ್ಬರಾಗಿದ್ದರು. ಅವರು ತತ್ವಶಾಸ್ತ್ರವು ಅದ್ವೈತ ವೇದಾಂತವನ್ನು ಆಧರಿಸಿತ್ತು, ಆದರೆ ಅವರು ಅದನ್ನು ಆಧುನಿಕ ಪ್ರೇಕ್ಷಕರಿಗಾಗಿ ಮರು ವ್ಯಾಖ್ಯಾನಿಸಿದರು. ಇವರು ಮಾನವ ಸ್ವಭಾವದ ಸತ್ಯ ಮತ್ತು ವೈವಿಧ್ಯತೆಯನ್ನು ಗುರುತಿಸಿದರು. ವಿವಿಧ ಧರ್ಮಗಳನ್ನು ಧಾರ್ಮಿಕ ಅನುಭವದ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಶ್ರೇಣೀಕರಿಸಿದರು. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪರಿಚಯವಿದ್ದರೂ ರಾಧಾಕೃಷ್ಣನ್ ಅದನ್ನು ಟೀಕಿಸುತ್ತಿದ್ದರು. ಸಮಾಜದಲ್ಲಿ ಅತ್ಯಂತ ಹೆಚ್ಚು ಗೌರವಿಸಲ್ಪಡುವ ವ್ಯಕ್ತಿ ಎಂದರೆ ಶಿಕ್ಷಕರು ಮಾತ್ರ. ಗುರುವಿನ ಸ್ಥಾನ ಇವರಿಗಿದೆ. ಈ ಸ್ಥಾನವನ್ನು ಕೊಟ್ಟವರು ಕೂಡ ರಾಧಾಕೃಷ್ಣನ್ರವರೇ ಎಂಬುದನ್ನು ಇಲ್ಲಿ ನೆನಪಿಡಬೇಕು. ಶಿಕ್ಷಕರು ವಿಶ್ವದ ಅತ್ಯುತ್ತಮ ಮನಸ್ಸುಗಳಾಗಿರಬೇಕು ಎಂದು ಹೇಳುತ್ತಿದ್ದರು. ಲೋಕಕ್ಕೆ ಶಿವಸ್ವರೂಪಿಯಾಗಿ ಕ್ಷಕಿರಣ ಬೀರುವ ಕರ್ಮಯೋಗಿಯಾಗಿರುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಎಂದೆನಿಸಬೇಕು. ರಾಧಾಕೃಷ್ಣನ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ತಮ್ಮ ಗುರುಗಳು ಉಪರಾಷ್ಟ್ರಪತಿಯಾಗಿ ದೆಹಲಿಗೆ ಹೊರಡುವ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಅವರನ್ನು ಕಳುಹಿಸಲು ಸಾರೋಟವನ್ನು ತಂದು ಅಲಂಕರಿಸಿ ತಾವೇ ಕುದುರೆಯಂತೆ ರಾಧಾಕೃಷ್ಣನ್ರು ಕುಳಿತ ಸಾರೋಟನ್ನು ಪ್ರೀತಿ ಗೌರವಪೂರ್ವಕವಾಗಿ ರೈಲ್ವೆ ನಿಲ್ದಾಣದವರೆಗೂ ಎಳೆದುಕೊಂಡು ಹೋಗಿ ಭಾವಪೂರ್ಣ ವಿದಾಯ ಹೇಳಿದರು. ಗುರುಶಿಷ್ಯರ ಸಂಬಂಧಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ಇಂದು ಗುರುಶಿಷ್ಯರ ಸಂಬಂಧ ಹಿಂದಿನಂತಿಲ್ಲ. ಹಿಂದೆ ಗುರುವನ್ನು ಹುಡುಕಿಕೊಂಡು ಶಿಷ್ಯರು ಹೋಗಬೇಕಿತ್ತು. ಇಂದು ಗುರುಗಳೇ ಶಿಷ್ಯನನ್ನು ಹುಡುಕಿಕೊಂಡು ಹೋಗಬೇಕಾಗಿದೆ. ಶಾಲೆ ಬಿಡುತ್ತಿರುವ ಮಕ್ಕಳನ್ನು ಮನೆಗೆ ಹೋಗಿ ಕರೆದುಕೊಂಡು ಬರಬೇಕಾದ ಪರಿಸ್ಥಿತಿ ಇವತ್ತಿದೆ. ಸಾವಿರಾರು ವಿದ್ಯಾರ್ಥಿಗಳು ರಾಧಾಕೃಷ್ಣನ್ನರ ಶಿಸ್ತು ಪಾಠ ಮಾಡುವ ರೀತಿಯಿಂದ ಪ್ರಭಾವಿತರಾದರು. ರಾಧಾಕೃಷ್ಣನ್ರವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ವಿರಳವಾಗಿ ಮಾತಾಡುತ್ತಿದ್ದರು. ಶಿಕ್ಷಕರು ಹೇಗಿರಬೇಕು ಎಂಬುದನ್ನು ರಾಧಾಕೃಷ್ಣನ್ರ ಬದುಕು, ವಿದ್ಯಾರ್ಥಿ ಜೀವನ, ಪಟ್ಟ ಶ್ರಮ, ವೃತ್ತಿಯಲ್ಲಿ ಬದ್ಧತೆ ಮುಂತಾದ ಗುಣಗಳು ಇಂದಿನ ಶಿಕ್ಷಕ ಸಮುದಾಯ ಅರಿತುಕೊಳ್ಳಬೇಕಿದೆ. ರಾಧಾಕೃಷ್ಣನರ ಜೀವನ ಚರಿತ್ರೆಯನ್ನು ಆರಂಭಿಕ ಜೀವನ, ಶಿಕ್ಷಣ ಮತ್ತು ಪ್ರಶಸ್ತಿಗಳ ಬಗ್ಗೆ ಓದುವ ಮೂಲಕ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮತ್ತು ನೈತಿಕವಾಗಿ ವಿಷಯಗಳ ಬಗ್ಗೆ ಹೆಚ್ಚಿನ ಒಳನೋಟಗಳನ್ನು ಪಡೆಯುತ್ತಾರೆ.

0: ಇದು ಅವರ ಉಜ್ವಲ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ತಮ್ಮ ರಾಷ್ಟ್ರಪತಿ ಹುದ್ದೆಯ ಅಧಿಕಾರಾವಧಿ ಮುಗಿದ ನಂತರ ರಾಧಾಕೃಷ್ಣನ್ರವರು 1967 ತಮ್ಮ ನಿವೃತ್ತಿ ಜೀವನವನ್ನು ಮದ್ರಾಸಿನ ಮೈಲಾಪುರದಲ್ಲಿರುವ ತಮ್ಮ ಅಧಿಕೃತ ನಿವಾಸ ಗಿರಿಜಾದಲ್ಲಿ ಕಳೆದು 1975 ಏಪ್ರಿಲ್ 17 ಇಹಲೋಕ ತ್ಯಜಿಸಿದರು. ಇವರು ತಮ್ಮ ರಾಷ್ಟ್ರಪತಿ ಸಂಬಳದ ಕೇವಲ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಗೆ ನೀಡುತ್ತಿದ್ದರು. ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಾಲಾ ಹಂತದಿಂದ ಹಿಡಿದು ರಾಷ್ಟ್ರ ಮಟ್ಟದವರಿಗೆ ಶಿಕ್ಷಕರಿಗೆ ಗೌರವ ಪ್ರಶಸ್ತಿ ನೀಡುವುದರ ಮೂಲಕ ರಾಧಾಕೃಷ್ಣನ್ರವರ ಜಯಂತಿಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಸಾಧಕ ಶಿಕ್ಷಕರಿಗೆ ಆದರ್ಶ ಶಿಕ್ಷಕರೆಂದು ಗೌರವಿಸಲಾಗುತ್ತಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ, ತತ್ವಜ್ಞಾನ, ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ರಾಧಾಕೃಷ್ಣನ್ರು ಭಾರತೀಯರ ಮನದಲ್ಲಿ ಶಾಶ್ವತವಾಗಿದ್ದಾರೆ. ಇಂಥ ಮಹಾಪುರುಷರು ನಮಗೆ ದೊರಕಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಊಹಿಸಲಾಗದ ಭಾಗವಹಿಸಿಕೆಯಿಂದಾಗಿ ಯಾವಾಗಲೂ ನಮ್ಮ ಹೃದಯದಲ್ಲಿ ಉಳಿದು ಬಿಟ್ಟಿದ್ದಾರೆ.
1: ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ ರಾಧಾಕೃಷ್ಣನ್. ಇದುವರೆಗೆ ಮಾತನಾಡಿದವರು ಕಾಶಿನಾಥ್ ಪಿ ಸಾಲಿಮಠ್. ಈಗ ಒಂದು ಸಮೂಹ ಗೀತೆ ಕೇಳೋಣ. ರಚನೆ ಈಶ್ವರ್ ಕಮ್ಮಾರ್ ಅವರದು.

0: ಸಮೂಹ ಗೀತೆ ಕೇಳಿದಿರಿ. ಪ್ರಸ್ತುತಿ ಕುಮಾರ್ ಫಕೀರೇಶ್ ಅಗಡಿ. ನೆರವು ಶೈಲಜಾ ರಾಜ್ಕುಮಾರ್. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸ್ಟುಡಿಯೋ ಸಮಯ ಸರಿಯಾಗಿ 8 ಗಂಟೆ.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ

ಸಿರಿಗಂಧ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೋತೃ ಬಾಂಧವರೇ, ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳಬಹುದು. ಮೊದಲಿಗೆ ಕೇಳಿ ರತ್ನನ್ ಪ್ರಪಂಚ ಚಿತ್ರದ ಗೀತೆಯೊಂದನ್ನು. ಶಿವು ಬೇರ್ಗಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರದ್ದು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಈಗ ಕೇಳಿ ರಾಜಕುಮಾರ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ರ್ಯಾಂಬೋ 2 ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಕ್ರೇಜಿ ಬಾಯ್ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು. ಆನಂದ್ ಅವರ ಸಾಹಿತ್ಯಕ್ಕೆ ಸಂಗೀತ ಜೆಸಿ ಗಿಫ್ಟ್ ಅವರದ್ದು.

0: ನಾ ಕೋಳಿಕೆ ರಂಗ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಕೇಳುತ್ತಿದ್ದಿರಿ. ಈ ಗೀತೆಯನ್ನು ರಚಿಸಿದ್ದವರು ರಾಜು ಎಮ್ಮಿಗನೂರ್, ಸಾಹಿತ್ಯ ರಾಜು ಎಮ್ಮಿಗನೂರ್ ಅವರಿಂದ.
1: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
0: ಕೇಳಿದರೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಇತರೆ ಅವರ ಸಂಗಡಿಗರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಯೆಲ್ಲೋ ಬೋರ್ಡ್ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅದ್ವಿಕ್ ಅವರಿಂದ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಗೋಲಿ ಸೋಡಾ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಕೇಳ್ತಾ ಇದ್ರಿ. ರಾಮ್ ಜೋಗಯ್ಯ ಶಾಸ್ತ್ರಿ ಅವರ ರಚನೆಗೆ ಸಂಗೀತ ಸಾಯಿ ಕಾರ್ತಿಕ್ ಅವರದ್ದು ಇತ್ತು.
1: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
1: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ.
0: ಸಿರಿಗಂಧದಲ್ಲಿ ಇನ್ನು ಮುಂದೆ ಕೇಳೋಣ ನಟರಾಜ ಸರ್ವಿಸ್ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು. ಪವನ್ ಒಡೆಯರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅನೂಪ್ ಸಿಲಿನ್ ಅವರಿಂದ.

ಪ್ರೀತಿಯ ರಾಯಭಾರಿ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಅಲೆಮಾರಿ ಸಂತು ಅವರ ರಚನೆಗೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ. ಇದು ಇಂದಿನ ಸಿರಿಗಂಧ ಕಾರ್ಯಕ್ರಮ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹಾಡಿದ್ದಂತಹ ಕೆಲವೊಂದು ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಿರಿಗಂಧ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: three linkages. And in badminton, Indian men's doubles pair of Sattvik Sai Raj Ranki Reddy and Chirag Shetty clinches maiden title at China's Masters. That is all in the news at 9. Good night.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯ ವಿ ರಾವ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುವಿರಿ. ವೇದವ್ಯಾಸ ಜೋಶಿಯವರ ಒಂದು ರಚನೆ, ಕಲಾರಸಿಕ ಸಾಗರಕ್ಕೆ.

ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಈಗ ಕೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆ, ನದ ನದಿಗಳ ಗಿರಿವನಗಳ

ಇವರೆಗೂ ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯ ವಿ ರಾವ್ ಅವರು ಹಾಡಿದಂತಹ ಭಾವಗೀತೆಗಳನ್ನು ಈವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ

0: ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ

0: ದ ಕಾನಾಟಿ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಶ್ರೀ ಎನ್ ಆರ್ ಪ್ರಶಾಂತ್.
1: ಶ್ರೀ ಎನ್ ಆರ್ ಪ್ರಶಾಂತ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗೆ ಏಕ ಪ್ರತಿಷ್ಠಿತ ಗಾಯಕ ಹೇ ಜೋ ಸಂಗೀತ ಕ್ಷೇತ್ರ ಮೇ ಅಪನೇ ಅಭಿನವ್ ಔರ್ ಶೋಧ ಆಧಾರಿತ ಅಸಾಧಾರಣ ಯೋಗದಾನ ಕೆ ಲಿಯೆ ಜಾನೆ ಜಾತೆ ಹೇ. ಶ್ರೀ ಎನ್ ಆರ್ ಪ್ರಶಾಂತ್ ಕಿ ಸಂಗೀತಮಯ ಯಾತ್ರಾ ಕಾ ಶುಭಾರಂಭ ಬೆಂಗಳೂರು ಮೇ ವಿದ್ವಾನ್ ಆರ್ ಕೆ ಪದ್ಮನಾಭ ಕೆ ಮಾರ್ಗದರ್ಶನ್ ಮೇ ಹುವಾ. ಶ್ರೀ ತಿಟ್ಟೆ ಕೃಷ್ಣಯ್ಯಂಗಾರ್ ಜೈಸಿ ಮಹಾನ್ ವಿಭೂತಿಯೊಂದ್ ಸೆ ಪ್ರೇರಿತ ಹೋಕರ್ ಆಪ್ನೇ ವಿದುಷಿ ನೀಲಾ ರಾಮಗೋಪಾಲ್ ಕೆ ಸಾನ್ನಿಧ್ಯ ಮೇ ಅಪನಾ ಗಹನ್ ಪ್ರಶಿಕ್ಷಣ ಜಾರಿ ರಖಾ. ತತ್ಪಶ್ಚಾತ್ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಜಿ ಕೆ ಆಧರಣೀಯ ಮಾರ್ಗದರ್ಶನ್ ಮೇ ಆಪ್ನೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಿ ಸೂಕ್ಷ್ಮ ಬಾರಿಕಿಯೋ ಕಿ ಗಹರಿ ಸಮಜ್ ಪ್ರಾಪ್ತ ಕಿ. ಆಪ್ನೇ ಮೈಸೂರು ವಿಶ್ವವಿದ್ಯಾಲಯ ಸೆ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಮೇ ಇಂಜಿನಿಯರಿಂಗ್ ಕಿ ಉಪಾಧಿ ಪ್ರಾಪ್ತ ಕಿ ಥಿ. ಆಪ್ ವರ್ತಮಾನ್ ಮೇ ಆಕಾಶವಾಣಿ ಕೆ ಪ್ರತಿಷ್ಠಿತ ಎ ಗ್ರೇಡ್ ಕಲಾಕಾರ ಹೇ. ಆಪ್ಕಿ ಸಂಗೀತಮಯ ಯಾತ್ರಾ ಕಿ ಏಕ್ ವಿಶೇಷ ಔರ್ ಅದ್ವಿತೀಯ ಉಪಲಬ್ಧಿ ಏಕ್ ರಾಗ ಸಂಗೀತ ಸಭಾಂ ಕ ಸಫಲತಾಪೂರ್ವಕ ಸಂಚಾಲನ ಕರ್ನಾ ಹೇ. ವರ್ಷ 2001 ಮೇ ಆಪ್ಕೊ ಸಿಂಗಾಪುರ್ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿ ಮೇ ವರಿಷ್ಠ ಸಂಕಾಯ ಸದಸ್ಯ ಕೆ ರೂಪ ಮೇ ಆಮಂತ್ರಿತ ಏವಂ ನಿಯುಕ್ತಿಗೆ ಆಗಯಾ ಥಾ.
0: ಶ್ರೀ ಎನ್ ಆರ್ ಪ್ರಶಾಂತ್ ಇಸ್ ಎ ಡಿಸ್ಟಿಂಗ್ವಿಶ್ಡ್ ವೋಕಲಿಸ್ಟ್ ಇನ್ ಕಾರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ರೆನೌಂಡ್ ಫಾರ್ ಹಿಸ್ ಇನ್ನೋವೇಟಿವ್ ಅಂಡ್ ರಿಸರ್ಚ್ ಓರಿಯೆಂಟೆಡ್ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಟು ದ ಫೀಲ್ಡ್. ಶ್ರೀ ಎನ್ ಆರ್ ಪ್ರಶಾಂತ್ಸ್ ಮ್ಯೂಸಿಕಲ್ ಜರ್ನಿ ಕಮೆನ್ಸ್ಡ್ ಇನ್ ಬೆಂಗಳೂರು ಅಂಡರ್ ದ ಗೈಡೆನ್ಸ್ ಆಫ್ ವಿದ್ವಾನ್ ಆರ್ ಕೆ ಪದ್ಮನಾಭ. ಇನ್ಸ್ಪೈರ್ಡ್ ಬೈ ಸ್ಟಾಲ್ವಾರ್ಡ್ಸ್ ಲೈಕ್ ಶ್ರೀ ತಿಟ್ಟೆ ಕೃಷ್ಣ ಅಯ್ಯಂಗಾರ್, ಹಿ ಪರ್ಸ್ಯೂಡ್ ಹಿಸ್ ಅಡ್ವಾನ್ಸ್ಡ್ ಟ್ರೈನಿಂಗ್ ಅಂಡರ್ ದ ಟ್ಯೂಟ್ಲೇಜ್ ಆಫ್ ವಿದುಷಿ ನೀಲಾ ರಾಮಗೋಪಾಲ್. ಸಬ್ಸಿಕ್ವೆಂಟ್ಲಿ ಅಂಡರ್ ದ ರಿವರ್ಡ್ ಮೆಂಟರ್ಶಿಪ್ ಆಫ್ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್, ಹಿ ಗೇನ್ಡ್ ಅ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಟಲ್ ನ್ಯೂಯಾನ್ಸಸ್ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. He earned a degree in engineering in instrumentation technology from the University of Mysore. He is currently a prestigious A-grade artist of Akashvani. A distinct and unique highlight of his musical journey is the successful presentation of the Ekaraga concert series. In the year 2001, he was invited and appointed as a senior faculty member at the Singapore Indian Fine Arts Society.
1: आज के कार्यक्रम में आपके साथ संगत कर रहे हैं वायलिन पर सीवी श्रुति, मृदंगम पर ये राधेश और घटम पर शरद कौशिक.
0: इन टुनाइट्स ब्रॉडकास्ट ही इज अकंपनीड ऑन द वायलिन बाय सीवी श्रुति, ऑन द मृदंगम बाय ए राधेश एंड ऑन द घटम बाय शरद कौशिक.
1: श्री एन आर प्रशांत अपने कार्यक्रम का आरंभ स्वाति तिरुनाल की रचना से कर रहे हैं नरसिंह मामवा, जो राग आरभी खंड चापताल में निबद्ध हैं.
0: श्री एन आर प्रशांत बिगिन्स हिज कॉन्सर्ट विद द कंपोजिशन ऑफ स्वाति तिरुनाल नरसिंह मामवा इन राग आरभी सेट टू खंड चापताल.

0: ಯೇ ಥಾ ತನಿ ಆವರ್ತನಂ ಜಿಸೆ ಮೃದಂಗಂ ಪರ್ ಎ ರಾಧೇಶ್ ಘಟಂ ಪರ್ ಶರತ್ ಕೌಶಿಕ್ ನೆ ಪ್ರಸ್ತುತ್ ಕಿಯಾ.
1: ದಟ್ ವಾಸ್ ತನಿ ಆವರ್ತನಂ ಪ್ಲೇಡ್ ಆನ್ ದ ಮೃದಂಗಂ ಬೈ ಎ ರಾಧೇಶ್ ಆಂಡ್ ಆನ್ ದ ಘಟಂ ಬೈ ಶರತ್ ಕೌಶಿಕ್.
0: ಶ್ರೀ ಎನ್ ಆರ್ ಪ್ರಶಾಂತ್ ಅಪ್ನೆ ಗಾಯನ್ ಕ ಸಮಾಪನ್ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಕಿ ಏಕ್ ತಿಲ್ಲಾನಾ ಸೆ ಕರ್ ರಹೆ ಹೇ ಜೋರಾಗ್ ಪೂರ್ಣ ಚಂದ್ರಿಕಾ ಆದಿ ತಾಲ್ ಮೆ ನಿಬದ್ಧ ಹೇ.
1: ಶ್ರೀ ಎನ್ ಆರ್

ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಇದರಲ್ಲಿ ಭಕ್ತಿಗೀತೆಗಳನ್ನು ಕೇಳಬಹುದು. 6:30 ಮುನಿರಾಜ ರೆಂಜಲ ಅವರಿಂದ ಚಿಂತನ, ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಅಂಕಿತಾ ಅಮರ್ ಅವರಿಂದ ಭಾವಗೀತೆಗಳು. ನಾಳೆ ಬೆಳಗ್ಗೆ 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ.

0: ವಿಷಯ ದಿನಚರ್ಯ. ಇದರಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ SH, ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. 8:35 ಚಿತ್ರಗೀತೆಗಳು. ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೆಹರೆಪಲ್, 11:00 ಸವಿನೆನಪು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ವಿಶ್ವ ಸಾಕ್ಷರತಾ ದಿನ, ಈ ಸಂದರ್ಭದಲ್ಲಿ ಸಾಕ್ಷರತಾ ದಿನದ ಮಹತ್ವ, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ಆನಂತರ ವಿಶ್ವ ಸಾಕ್ಷರತಾ ದಿನ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಯೋಗ ಮತ್ತು ಮಾನಸಿಕ ಆರೋಗ್ಯ. ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ BN ಅವರೊಂದಿಗೆ ಸಂದರ್ಶನ. ಸಂದರ್ಶಕರು NK ಶಿವಮೂರ್ತಿ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಕುರಿತು ಮಾಹಿತಿ. ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ. ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ BK ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. ಆರು ಗಂಟೆ 51 ನಿಮಿಷಕ್ಕೆ ಕೃಷಿರಂಗ. ಇದರಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಈ ಕುರಿತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಜಣ್ಣ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ HGowda. ಆನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು. 7:45 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳುವಿರಿ. ಇನ್ನು ರಾತ್ರಿ 9:15 ನಗರ ಶ್ರೀನಿವಾಸ ಉಡುಪ ಅವರು ಹಾಡಿರುವಂಥ ಭಾವಗೀತೆಗಳು. 9:30 ಜನಪದ ವೈವಿಧ್ಯ, ಇದರಲ್ಲಿ ಕರಪಾಲ ಮೇಳದ ಕಥಾಭಾಗ ಬಿಲ್ವಶೇಖರ ವಿಲಾಸ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. 10:00 ವನಿತಾ ವಿಹಾರ. ನೃತ್ಯ ಕಲಾವಿದೆ ವಿ ರಮ್ಯಾ ಭಾರದ್ವಾಜ್, ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂಥ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the news read by Aditi Lumba. A multi-story building housing a student paying guest accommodation collapsed in Satyaniketan area of Delhi this afternoon. 3 persons have lost their lives and 11 people have been rescued so far, while several students are feared trapped under the debris. A major rescue operation involving multiple emergency and disaster response agencies is underway. Delhi Chief Minister Rekha Gupta visited the mishap site and took stock of the situation. Talking to media after the visit, Ms. Gupta said relief and rescue operations are continuing on a war footing. She said those found responsible for the incident will not be spared. Delhi Lieutenant Governor Taranjit Singh Sandhu also reached the mishap site and

ಪ್ರಭುದೇವ್ ಸರ್ದಾರ್ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಮೇಘ್ ಕೇಳಿದಿರಿ. ಇನ್ನೊಂದು ಕಿರುನಾಟಕ ನೌಕರಿ ಆರ್ಡರ್, ರಚನೆ ಎಫ್ವೈ ಶಿಂಧೆ, ನಿರ್ಮಾಣ ಚನ್ನಬಸವರಾಜ್ ಕುಂಬಾರ್. ಕೇಳಿ ಕಿರುನಾಟಕ ನೌಕರಿ ಆರ್ಡರ್.

0: ಆ ನಿನ್ ತಮ್ಮ ಗುಂಡೆ ಬಂದನ ಇಲ್ಲ?
1: ಪಾಪ ಇನ್ನೂ ಬಂದಿಲ್ಲ ನೋಡ್ರಿ, ಇನ್ನೊಂದ್ ದಿನಕ್ಕ ಅವನ ಇಂಟರ್ವ್ಯೂ. ಪಾಪ ಇಷ್ಟೊತ್ತ ನಾವು ಓದಿ ಓದಿ ತಲೆ ಕೆಡಿಸ್ಕೊಂಡು ಈಗ ಒಂಚೂರು ಹೊರಗೆ ಹೋಗೈತಿ.
0: ಇರ್ಲಿಲ್ಲ ಸಾಕು, ಬಹಳ ಅಭ್ಯಾಸ ಮಾಡವ ನಿಂತ. ಅಭ್ಯಾಸ ಮಾಡು ಮುಖಾನರ ಮುಖಾನ ಒಂದು ಆಕಾರ ನೋಡಿದ್ರೆ ತಿಂದು ತಿಂದು ದೊಣ್ಣಗಾಯಿ ಉಬ್ಬಿದಂಗ ಉಬ್ಬಿಯಾನವ.
1: ಸಾಕ ಹೇಳ್ರಿ, ಸುಮ್ನಾಗ್ರಿ, ಮತ್ತೊಬ್ರನ್ನ ಆಡ್ಕೊಳ್ಳೋದ್ರಾಗ ಹೋತ್ ನಿಮ್ದೆಲ್ಲ.
0: ಹೌದಾ
1: ರೀ? ಅಂದಂಗ ಈ ಬರೇ ಗುಂಡಾನ್ ಇಂಟರ್ವ್ಯೂದಾಗ ಪಾಸ್ ಮಾಡಿಸಿ ನೌಕರಿ ಖಾತ್ರಿ ಕೊಡ್ಸಕ್ ಏನಾರ ವ್ಯವಸ್ಥೆ ಮಾಡಿರೇನು?
0: ಅದೇ ಉಸಿರಿ ವ್ಯವಸ್ಥೆನೆ.
1: ನಿಮ್ ಮುಖ ನೋಡಿದ್ರ ಏನು ಮಾಡಿಸೇ ಇಲ್ಲ ಅನಿಸ್ತತಿ. ನೀವ್ಯಾಕೆ ಮಾಡಿಸ್ತೀರಿ? ಅವ ನಿಮ್ಗೇನು ಸಂಬಂಧ ಇಲ್ಲ ನೋಡ್ರಿ. ಅದಕ್ಕ ನಿಮ್ಗೇನು, ಅವಂಗ ನೌಕರಿ ಸಿಕ್ಕರು ಅಷ್ಟ ಸಿಗ್ಲಿಕ್ರು ಅಷ್ಟ. ಪಾಪ ಯಾರನ್ನಾರ ಹಿಡಿದು ಮಹಾ ಸರ್ಕಾರಿ ನೌಕರಿ ಹೆಚ್ಚು ಕೊಡ್ತಾನು ಅಶಕದು ಓಡೋಡ ಬರ್ತೈತಿ. ನೀವು ಅವ ಬಂದು ನೋಡ್ಕೋ ಸುಮ್ಮನಾದಿರಿ. ಈ ಬರೇ ಯಾರ್ದಾರು ವಶೀಲಿ ಹಿಡಿದು ಗುಂಡಾಗ ನೌಕರಿ ಆರ್ಡರ್ ಕೊಡಿಸ್ತಿದ್ರ ನಾ ಕೆರೆನೋ ಬಾವಿನೋ ಕಾಣ್ತೀನಿ ಅಂತ ಮೊನ್ನೆ ಹೇಳೇನಿ, ನೆನಪಿಸ್ಕೊರ್ ಸ್ವಲ್ಪ.
0: ಒಂದು ಹಿಂಗ್ಯಾಕ್ ಮಾತಾಡ್ತಿದ್ದಿ? ನನಗೂ ನೆನಪಾಯ್ತಾಳ. ಅದಕ್ಕ ಈ ಬರೇ ಗುಂಡ್ಯಾನ ಇಂಟರ್ವ್ಯೂದಾಗ ಪಾಸ್ ಮಾಡಿಸಿ ನೌಕರಿ ಕೊಡ್ಸಾಕ ನಾ ಆಗ್ಲೇ ಒಬ್ಬನ ವಸೂಲಿ ಹಿಡಿದು ಬಿಟ್ಟೇನೆ.
1: ಖರೇನ್ರಿ?
0: ಖರೇನ ನಾ ಹೇಳುದಲ್ಲ ಖರೇನ. ಮತ್ತ
1: ಯಾರೇ
0: ಅವನ ಕುಲಕರ್ಣಿ ಅಂತ ನಾನ್ ಸ್ವಲ್ಪ ವಯಸ್ಸಾಗೈತಿ. ಇಲ್ ನೋಡಿಲ್ಲೇ ಅವಂಗ ನಾಲ್ಕು ಮಂದಿ MLAಗಳು ಗುರುತದಾರಂತ.
1: ಹೌದನು?
0: ಅವ್ರ ಕಡೆಯಿಂದ ಸಿಲೆಕ್ಷನ್ ಕಮಿಟಿ ಮೆಂಬರ್ಗೆ ಒಂದ್ ಫೋನ್ ಹೊಡಿಸಿದ ಅಂದ್ರ ಗುಂಡ್ಯಾನ ಕೆಲಸ ಗ್ಯಾರಂಟಿನ ಅಂತ ತಿಳ್ಕೊ.
1: ಹೌದಾ ರೀ? ಅಂತೂ ಆ ದೇವ್ರು ಈಗ ನಮ್ ಗುಂಡ್ಯಾನ ಮ್ಯಾಲ ಕರುಣೆ ತೋರ್ದಂಗ ಆತ.
0: ಹೌದೌದು
1: ರೀ, ಅಂದಂಗ ಆ ದೇವ್ರಂತ ಮನುಷ್ಯನ ಮನೆಗ್ ಕರ್ಕೊಂಡ್ ಬರಲ್ಲ.
0: ಈ ಸದ್ಯ ಅವನ್ ಕರ್ಕೊಂಡ ಬರ್ತೀನಿ. ಗುಂಡ್ಯಾ ಬಂದ್ರ ಮನ್ಯಾಗ ಇರಾಕ ಹೇಳ.
1: ಆಯ್ತು.
0: ಅವ್ರು ಅವನ್ನ ಬೆಟ್ಟೆ ಆಗ್ಬೇಕು ಅಂತ ಹೇಳ್ಯಾರ, ಮರಿಬೇಡ. ಮತ್ತೆ
1: ನಾ ಹಂಗ ಮಾಡ್ತೇನೆ, ನೀವು ನಾ ಹೋಗಿ ಅವ್ನ ಕರ್ಕೊಂಡ್ ಬರ್ರಿ.
0: ಆತ್, ಈಗ ಹೊಂಟ ಬಿಟ್ಟಿನ ಬರ್ಲೇ.

0: Lid. ಗುಂಡ್ಯಾ,
1: ಹೂವಕ್ಕ
0: ಈ ಬರೇ ನಿನ್ ನೌಕರಿ ಆಡ್ರು ಬಂದಂಗನ.
1: ಯಾಕ ಮಾವ ಯಾರ್ದಾರು ಚಲೋ ವಸೂಲಿ ಹಿಡ್ದಾನೇನ?
0: ಹ್ಮ್, ಈ ಬರೇ ಯಾರ್ದೋ ವಸೂಲಿ ಹಿಡ್ದಾರಂತ.
1: ಹ್ಮ್,
0: ಅದು ನಾನು ಗಂಟು ಬಿದ್ದೀನಿ ಅಂತ ಹಿಡ್ದಾರು. ಕಂದ್ರ ಅವರು ಇಲ್ಲಿ ಮಟ್ಟ ಹೋಗಿದ್ದೆ ಇಲ್ಲ.
1: ಯಾಕ ನಂಗ ಯಾರಂತವ್ರು?
0: ಅದ ಕುಲಕರ್ಣಿ ಅಂತ ಯಾರೋ ಅದಾರಂತ. ಇಲ್ಲೋಡಿಲ್ ಗುಂಡೆ, ಅವ್ರಿಗೆ 4 ಮಂದಿ ಮೇಲೆಗಳು ಗೊತ್ತದಾರಂತ. ಅವ್ರ ಕೈಯಿಂದ ಸೆಲೆಕ್ಷನ್ ಕಮಿಟಿಗೆ ಫೋನ್ ಹೊಡೆಸಿದ್ರು ಅಂದ್ರ ನಿನ್ ಕೆಲಸ ಆದಂಗ ಅಂತ.
1: ಇದನ್ನಕ್ಕ ನೀ ಹೇಳುದು?
0: ಹೌದೋ ಗುಂಡ್ಯಾ, ನಾ ಹೇಳಿದ್ದೆಲ್ಲ ಕರೆಯದ.
1: ಏನ್ ಅಡ್ಡಿಲ್ ಬಿಡ ಕಾಂಗಾರ, ಅಂತೂ ಮಾವನ ಸಲುವಾಗಿ ಬರೇ ತ್ರಾಸ ತಗೊಂಡಾನ ಅಂದಂಗಾತು. ಅಂದಂಗ ಅಕ್ಕ ರೊಕ್ಕ ಕೊಡುದು ಏನಾರ ಮಾತಾಡಾರಂತನ?
0: ಅದೇನು ಹೇಳಿಲ್ಲ ನೋಡಪ್ಪ ಇನ್ನು. ಆದ್ರೂ ರೊಕ್ಕ ಇಲ್ದ ಕೆಲ್ಸಕ್ಕೈತಿ ಇವತ್ತ. ಅದೆಷ್ಟು ಕೇಳ್ತಾರೋ ಕೇಳಿ, ನಾವ ಕೊಡ್ತೀವಂತ. ನೀ ಮುಂದ ಪಗಾರ ತಗೊಂಡಾಗ ಅಷ್ಟೇ ಕೊಡ್ತೀಯ ಅಂತ.
1: ಹಂಗ ಮಾಡ್ತೀನಿ.
0: ಅಂದಂಗ ಗುಂಡ್ಯಾ, ಅವ್ರು ಈಗ ಬರ್ತಾರಂತ, ನೀ ಎಲ್ಲೂ ಹೊರಗ ಹೋಗ್ಬೇಡ ಮತ್ತ. ಬಹುಶಃ ಎಲ್ಲಾ ವಿಷಯನು ಇವತ್ತ ಚರ್ಚೆ ಮಾಡಂಗ ಕಾಣಿಸ್ತೈತಿ.
1: ಹೌದಾ ಅಕ್ಕ? ಹಂಗಾರ ಇಲ್ಲಕ್ಕ ನಾ ಎಲ್ಲಿ ಹೋಗುದಿಲ್ಲ.
0: ಅಲ್ಲೋ ಗುಂಡ್ಯಾ, ಬಹುಶಃ ಬಂದ್ರು ಅಂತ ಕಾಣ್ತೈತಿ. ಬರ್ರಿ ಬರ್ರಿ ಒಳಗ್ ಬರ್ರಿ.
2: ಕುಲ್ಕಂಡ್ಯಾರ ಓರಿ, ಇದ ನೋಡ್ರಿ ನಮ್ ಮನಿ. ಇವ್ರು ನಮ್ ಮನಿಯವ್ರು. ಇವ ನಮ್ಮ ಮಳಿಯ ಗುಂಡಣ್ಣ ಅಂತ.
3: ನಮಸ್ಕಾರ ರೀ ಸಾಹೇಬ್ರ.
2: ನಾಳೆ ಇಂದಿರೋದು ಇವಂದರಿ.
3: ಹೌದ್ರಿಪ್ಪ,
4: ಬಾರಪ್ಪ ಬಾ.
3: ಈ ಕಡೆ ಬರ್ರಿ ಸಾಹೇಬ್ರ, ಇಲ್ಲೇ ಕೂಡ ಬರ್ರಿ.
2: ನಮ್ ಮನಿ ಸ್ವಲ್ಪ ದೂರ ಆಕೇತಲ್ರಿ ಕಣರ.
4: ಅಂತ ಏನ್ ದೂರ ಇಲ್ ಬಿಡ್ರಿ, ನಮ್ಗೆಲ್ಲ ಇಷ್ಟ ನಡೆದ್ ರೂಢಿನ ಐತ್ರಿ. ಆದ್ರೂ ಈಗೀಗ ಈ ಎಮ್ಮೆಗಳು ಕೂಡ ಕಾರ್ನಾಗ ಅಡ್ಡಾಡೋದು ಹೆಚ್ಚಾದಾಗಿಂದ ನಡೆಯುವುದು ಸ್ವಲ್ಪ ಕಡಿಮೆ ಆಗೈತೆ ಅನ್ರಲ್ಲ
2: ಅಷ್ಟೇ.
4: ಏನಪ್ಪಾ ಗುಂಡಣ್ಣ
3: ಸಾಹೇಬ್ರ,
4: ಎಲ್ಲಿವರೆಗೆ ಓದಿದಿಪ್ಪ ನೀನು?
3: ನಾನು ಬಿ ಎ ಸೆಕೆಂಡ್ ಕ್ಲಾಸಿಗೆ ಎರಡೇ ಮಾರ್ಕ್ಸ್ ಕಡಿಮೆ ಬಿದ್ದಾವ್ರಿ ಸಾಹೇಬ್ರ.
4: ಹೌದಾ?
3: ಮತ್ತ ಇಂಗ್ಲಿಷ್ ಕನ್ನಡ ಟೈಪಿಂಗು ಮುಗಿಸಿಬಿಟ್ಟೇನ್ರಿ.
4: ಇಲ್ಲ ಅಡಿಲ್ಲ. ತಮ್ಮ
3: ಏನ್ರಿ,
4: ನೀನು ನಾಳಿನ ಇಂಟರ್ವ್ಯೂ ಸಲುವಾಗಿ ಬರೋಬ್ಬರಿ ಓದ್ಕೊಂಡಿಲ್ಲ ಮತ್ತೆ?
3: ಮಸ್ತ್ ಓದೇನ್ರಿ ಸಾಹೇಬ್ರ, ನಾ ಎಲ್ಲಾ ಸರಿಯಾಗಿ ಓದ್ಕೊಂಡೇನ್ ನೋಡ್ರಿ.
0: ಅವ್ ಓದುದು ನಾ ನೀವೇನ್ ಕೇಳಕ ಹೋಗ್ಬೇಡ್ರಿ. ಮುಂಜೆ ಅಲ್ಲಿಂದ ಮಠ ಕಣ್ಣು ಮುಂದಿನ ಪುಸ್ತಕ ಸರ್ಸದ ಇಲ್ಲ.
4: ಅಂತೂ ನಿನ್ ತಮ್ಮ ಬಹಳ ಹುಷಾರದನ್ ಬಿಡು. ಹಂಗಾದ್ರೆ
0: ನೀವು ಈ ಬರೆಹಾರ ಮಾಡಿ ಇವ್ಗೊಂದ್ ನೌಕರಿ ಕೊಡಿಸ್ಕೊಡ್ರಿ. ಕೇಳ್ಕೊಳ್ಳೋದ್ ನೋಡ್ರಿ.
4: ನೀವ್ ಏನು ಕಾಳಜಿ ಮಾಡಬೇಡ್ರವ, ನಾನು ಅದಕ್ಕೆ ಬಂದೇನೆ. 4 ದಿನದ ಹಿಂದ ಏನೋ ಅಕಸ್ಮಾತ್ ನಿಮ್ ಮನೆಯವ್ರ ಪರಿಚಯ ಆತ್ರಿ, ನಿಮ್ ವಿಷಯ ಎಲ್ಲಾರು ಗೊತ್ತಾತು.
3: ಚಲೋ ಆತ್ರಿ ಸಾಹೇಬ್ರ,
4: ಅದಕ್ಕ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಬಂದೇನೆ. ಅಕ್ಕ ಫೈಲ್ ನಾಗ ಎಷ್ಟು ಆರ್ಡರ್ ಅದಾವ ನೋಡ್ರಿ ಇಲ್ಲಿ, ಅವನ್ನೆಲ್ಲ ನಾನ ಹಾಕ್ಸಿದ್ರಿ. ನನಗೆ ಯಾರ ಸಹಾಯ ಕೇಳಿದ್ರ ಸುಮ್ಮನೆ ಇರಕ್ ಆಗೋದ್ರಿ ನೋಡ್ರಿ.
2: ಅದು ನಿಮ್ ದೊಡ್ಡ ಗುಣ ರೀ ಕುಲ್ಕಂಡರ. ಏನ್ರಿ ಇದು ಫೈಲ್ ಎಲ್ಲ ತುಂಬಿ ಹೋಗೈತಲ್ರಿಪ್ಪ.
4: ಹೌದ್ರಿ,
2: ಅಂತೂ ಬಹಳ ಮಂದಿಗೆ ನೌಕರಿ ಕೊಡಿಸ್ತೀರಿ ಬಿಡ್ರಿ ನೀವು. ಅಂದಂಗ
3: ಹೌದಕ್ಕ,
2: ನೀವು ನಮ್ ಗುಂಡಣ್ಣನ ವಿಷಯ ಎಲ್ಲಾ ನಿಮ್ ಎಮ್ ಎಲ್ ಎ ಸಾಹೇಬರಿಗೆ ಹೇಳಿದಿಲ್ಲ?
4: ಛೇ, ನೀವೊಬ್ರು ಮನೇರ ಮೊನ್ನೆ ರಾತ್ರಿನ 11 ಗಂಟೆ ಮಟ ಎಮ್ ಎಲ್ ಎ ಸಾಹೇಬ್ರ ಮನೆಯಾಗ ಇದೇ ವಿಷಯ.
2: ಹೌದ್ರಿ,
4: ಇದೇ ವಿಷಯನ ಮಾತಾಡಿದ್ವಿ ನೋಡ್ರಿ. ಬರೇ ಅಲ್ದನ ನಿಮ್ ವಿಷಯ ಈಗಾಗ್ಲೇ ಸೆಲೆಕ್ಷನ್ ಕಮಿಟಿ ಮಟಾನು ಹೋಗೇ ಬಿಟ್ಟೈತಿ.
2: ಅಡ್ಡಿಲ್ ಬಿಡ್ರಪ್ಪ,
4: ಇನ್ನೇನು ನಿಮ್ ಕೆಲಸ ಆದಂಗ ಅಂತ ತಿಳ್ಕೊರಿ. ಆದ್ರ
2: ಮತ್ತೇನ್ರಿ ಅದು ಆದ್ರೆ ಅದನ್ನು ಅಷ್ಟು ಹೇಳ್ಬಿಡಲ್ಲ.
4: ಈಗಂತೂ ನೋಡ್ರಿ ನಿಮಗ್ ಗೊತ್ತಾಯ್ತಿ ರೋಕ್ ಇಂದ ಯಾವ ಕೆಲಸನೂ ಆಗುದಿಲ್ಲ ಅಂತ. ಹೌದಲ್ಲ, ನನಗ್ ಮಾತ್ರ ಒಂದ್ ಪೈಸಾನು ಬೇಡ್ರಿ ಮತ್ತೆ.
2: ಚಲೋ ಆತು ಬಿಡ್ರಿ.
4: ಆದ್ರೆ ಬೇರೆಯವ್ರು ಕೊಡ್ಲಿಕ್ಕಾದ್ರು ನಾ ತಗೊಳ್ಬೇಕಾಗತ್ತೆ ನೋಡ್ರಿ.
2: ಹೌದಲ್ರಿ,
4: ಇದ್ರಾಗ ಮತ್ತೇನು ಇಲ್ಲ, ಇದೇ ವಿಷಯ.
2: ಇದೆಲ್ಲ ಗೊತ್ತಿದ್ದ ವಿಷಯ ಬಿಡ್ರಿ, ಆದ್ರೂ ರೊಕ್ಕ ಬಹಳ ಅಂದ್ರ ನಮಗೂ ತುಸು ತೊಂದ್ರೆನ ಆಕೈತ್ ನೋಡ್ರಿ.
4: ಛೇ, ಬಹಳ ಏನ್ ಬಿಡುದ್ರಿ, ಅಷ್ಟೇ ಒಂದ 3,000 ಕೊಟ್ರೆ ಸಾಕ್ರಿ, ನಾ ಎಲ್ಲ ಸುಧಾರಿಸ್ಕೊಂಡ್ಬಿಡ್ತೀನಿ. ಬ್ಯಾರೆಯವ್ರೆಲ್ಲ 10,000 ತಗೊಳ್ದ ನಿಮ್ಗೆ ಗೊತ್ತೈತಿ, ಆದ್ರೆ ನಾ ಮಾತ್ರ ಹಂಗ ತಗೊಳ್ದು ನೋಡ್ರಿ. ಅಷ್ಟೇ ಸ್ವಲ್ಪ ತಗೋತೀನಿ, ಅದು ಮತ್ ನನಗಲ್ರಿ, ಬ್ಯಾರೆದವ್ರಿಗೆ ಕೊಡಾಕ ತಗೊಳ್ದ ನಾನು. ಅದ್ರಾಗ ರೊಕ್ಕಾನು ಮತ್ ನಾ ಮೊದಲು ತಗೊಳ್ದು ನೋಡ್ರಿ.
2: ಹೌದ್ರಿ,
4: ನಾವು ಇಂಟರ್ವ್ಯೂ ಆದ್ಮೇಲೆ ಮಾರನೇ ದಿನ ನಿಮ್ಮ ಕೈಯಾಗ ನೌಕರಿ ಆರ್ಡರ್ ಕೊಟ್ಟು ರೊಕ್ಕ ತಗೋತೀನಿ.

0: ಬರೀ ನಿಮ್ಮ ಸಿಲೆಕ್ಷನ್ ಕಮಿಟಿ ಅವರಿಗೆ ನಮ್ಮ MLA ಸಾಹೇಬ್ರ ಕಡೆಯಿಂದ ಒಂದು ಫೋನ್ ಮಾಡಿಸ್ತೇನೆ. ನಾನು ನಾಳೆ ನೌಕರಿ ಆರ್ಡರ್ ಹಿಡ್ಕೊಂಡು ಬರ್ತೀನಿ.
1: ಹಂಗಂದ್ರೆ
0: ನೀವು ಮಾತ್ರ 3,000 ತೆಗೆದಿಟ್ಬಿಡಿ.
1: ಕುರ್ಕಣ್ಣ ಇದ್ರಾಗ ಒಂದಿಟ್ಟು ಕಡಿಮೆ ಮಾಡಿದ್ರೆ ಚುಲೋ ಹಾಕಿತ್ರಲ್ರಿ.
0: ಛೇ ಛೇ ಛೇ, ನೀವ ಹಂಗಂದ್ರೆ ಹೆಂಗ್ರಿ? ಅಲ್ಲ ಅಷ್ಟು ಮೀರಿ ನಿಮ್ ಕೈಲಿ ಆಗ್ಲಿಕ್ಕಂದ್ರ ಈಗ ಹೇಳ್ಬಿಡ್ರಿ. ಮತ್ತೆ ನಾ ಹೋಗ್ಬಿಡ್ತೀನಿ.
1: ಬರಿ
2: ಹಂಗ್ ಮಾಡ್ಬೇಡ್ರಿ. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಂತ ಎಲ್ಲಿಂದ ಜೋಡಿಸ್ಕೊಡೋಣಂತ ಹ್ಞೂ ಅಂದ್ಬಿಡ್ರಿ.
1: ಹ್ಞೂನ್ರಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಳ್ರಿ. ನೀವು ನೌಕರಿ ಆರ್ಡರ್ ಕೈಯಾಗ ತಗೊಂಡ್ ಬರ್ರಿ. ಆವಾಗ ನಿಮ್ ಕೈಯಾಗ 3,000 ಕೊಟ್ಟು ಬಿಡ್ತೇವೆ.
0: ನಾ ಆರ್ಡರ್ ತಗೊಂಡೇ ಬರ್ತೀನಿ ಹೇಳ್ರಿ.
2: ನೋಡ್ರಿ ಇಲ್ಲೇ ಆ ದೇವ್ರ ಇವನ್ನ ನಿಮಗ್ ಬೆಟ್ ಮಾಡ್ಸಾನು ಅಂತ ಕಾಣ್ತೈತಿ. ಬ್ಯಾರೆ ಅವರು 10,000 ಕೊಟ್ಟು ನೌಕರಿ ಹಚ್ಕೋತಾರೋ, ನೀವೊಬ್ರು 3,000 ಹೆಂಗ್ ಮಾತಾಡಲ್ರಿ? ಹೆಂಗ ನನ್ನ ಕಡೆ 1,000 ಐತಿ, ತಗೊಳ್ರಿ ಅದನ್ನ. ಉಳ್ದುದ್ದು ನೀವ್ ಹಾಕಿ ಕೊಟ್ಟು ಬಿಡಿ. ಮುಂದ ಗುಂಡೆ ಅನ್ ಪಗಾರ್ ಬಂದ್ ಕೂಡ್ಲೇ ನಿಮ್ ರೊಕ್ಕ ಎಣಿಸ್ತ್ರೆ. ಯಾಕೋ ಗುಂಡೆ
1: ಆ ಕೇಳಕ ಇಲ್ಲೋಡಿಲ್ಲ ಮಾವ ಅಳೆ ಎಲ್ಲಿ ರೊಕ್ಕ ತಿರುಗಿ ಕೊಡ್ಲಿಕ್ಕಿಲ್ಲೋ ಅಂತ ಹೆದ್ರ ಏನೋ ಅಂತ ಅನಸ್ತೈತೆ. ಇಲ್ಲಪ್ಪಾ, ನಾ ಯಾಕೆ ಹೆದರ್ಲಿ? ಇರ್ಲಾಳ ಗುಂಡ್ಯ, ನೀ ನಾಳೆ ಇಂಟರ್ವ್ಯೂ ಇದೆಲ್ಲ ತಯಾರಿ ಮಾಡ್ಕೋ. ಮಾರ್ಕ್ಸ್ ಕಾರ್ಡು ಸರ್ಟಿಫಿಕೇಟು ಎಲ್ಲ ಸರಿಯಾಗಿ ಜೋಡಿಸ್ಕೋ. ಮುಂಜಾನೆ ಉತ್ತರದಾಗ ಆಗುದಿಲ್ಲ ಅದು.
3: ನೋಡು ನಾ ಈಗ ಸದ್ಯ ತಯಾರು ಮಾಡ್ಕೋತೀನಿ.
1: ನಡ್ ಬಿಡ್ನ್ಯಾಗ
2: ಕುಲಕರ್ಣಿ ನೌಕರಿ ಆರ್ಡರ್ ಹಿಡ್ಕೊಂಡು ಇನ್ನು ಬರ್ಲೇ ಇಲ್ಲರಿ.
1: ಹೌದಾ? ನನಗೂ ಅದ ಚಿಂತೆ.
2: ನಿನ್ನೆ ಗುಂಡಾನು ಇಂಟರ್ವ್ಯೂ ಅಗ್ದಿ ಚಲೋ ಆಗತ್ತೆ ಅಂತ ಹೇಳಾನು.
1: ಅವ್ರಿಗೂ 1-2 ದಿವಸ ಈಗ ಬರ್ಬೋದು ಬಿಡ.
2: ಹಿಂಗಂತೀರಿ
3: ಅಕ್ಕ? ಮಾಮ, ನಿನ್ನೆ ಅವ್ ಹೇಳ್ದಂಗ ನಾ ಇಂಟರ್ವ್ಯೂಕ್ ಹೋದ ಕೂಡ್ಲೆ ಒಳಗ ನಮ್ ಕಮಿಟಿ ಮೆಂಬರ್ಗೆ ಫೋನ್ ಬಂತ ಟ್ರಿನ್ ಟ್ರಿನ್ ಅಂತ. ಬಹುಶಃ ಅದು MLA ಕಡೆಯಿಂದನ ಬಂದಿತ್ತು ಅಂತ ಕಾಣ್ತದೆ. ಆ ಕಮಿಟಿ ಮೆಂಬರು ಫೋನ್ ಹಿಡ್ಕೊಂಡು ಹಗಲೆಲ್ಲ ನನ್ನ ಕಡೆ ನೋಡಿ, ಇವ್ರ ಕೆಲ್ಸ ಆದಂಗ ರೀ, ಇವ್ರ ಕೆಲ್ಸ
1: ಆದಂಗ್ರಿ, ಕೆಲ್ಸ ಮಾಡ್ಯಾಂಗ. ಹೌದಲ್ಲ?
2: ಹೌದಾ ಗುಂಡೆ?
3: ಹೌದಕ್ಕ.
2: ನಿನ್ ಕೆಲ್ಸ ಹಂಗಾರ ಆಗೇ ಬಿಡ್ತಿ ಅಂತ ತಿಳ್ಕೊ.
1: ಇರ್ಲೇಳ, ಆ ಕುಲಕರ್ಣಿ ಈಗ ಆರ್ಡರ್ ಹಿಡ್ಕೊಂಡು ಬರ್ತಾನ. ಅದಕ್ಕ 3,000 ಎಲೆ ಅಡಿಕೆ ತಾಟ್ನ್ಯಾಗ ಇಡ.
2: ಅದ ನಿಮ್ಕಿಂತ ಮೊದ್ಲ ತಯಾರ ಮಾಡಿರ್ತೇನ ನಾನು.
1: ಹೌದ?
2: ಅರೆ ಆ ಕುಲಕರ್ಣಿ ಅವರು ಬಂದ್ರ ಅಂತ ಕಾಣಿಸ್ತೈತಿ ನೋಡ್ರಿ.
1: ತಡಿ ತಡಿ, ನಾನ ಬಗಲ ತೆಗಿತೇನೆ. ಬರಿ ಕುಲಕರ್ಣಿ, ಬರಿ ಬರಿ ಬರಿ, ಇಲ್ಲೇ ಕುರ್ಚಿ ಮ್ಯಾಗ ಕೊಡ್ರಿ.
0: ಛೇ ಛೇ ಛೇ ಛೇ, ನೀವೆಲ್ಲ ನನ್ನ ದಾರಿ ನೋಡಾಕತ್ತಿದ್ರಿ ಅಂತ ಕಾಣ್ತದೆ.
1: ಹೂನ್ರಿ.
0: ಇದು ನಿಮ್ ಗುಂಡನ್ ನೌಕರಿ ಆರ್ಡರ್. ಗುಂಡನ್ನ ಇನ್ನ 4 ದಿನ ಬಿಟ್ಟು ನೀನು ನೌಕರಿಗೆ ಹಾಜರ ಆಗ್ಬೇಕೇನ್ಪ.
3: ಆತ್ರಿ ಸಾಹೇಬ್ರ, ಅಡ್ಡಿ ಇಲ್ಲ ಬಿಡ್ರಿ, ಚಲೋ ಆತ್ ಸಾಹೇಬ್ರ. ಊಟ ಆತು,
1: ಆರ್ಡರ್ ಕಾಫಿ ತರಲಿ ನೋಡೋಣ.
2: ತರ್ರಿ ಲೇಟ್ ನೋಡೋಣ ಅದ್ರಾಗ ಏನ್ ಬರ್ದೈತಿ.
1: ತಡಿ ಹೇಳ್ತೇನೆ, ನಾನು ಓದ್ತೇನೆ ಮೊದ್ಲ. ಇದ್ರಾಗ ನಿಮ್ಗ ನೌಕರಿ ಕೊಡ್ಲಿಕ್ಕೆ ನಮಗ್ ಬಹಳ ಸಂತೋಷ ಐತಿ. ನೀವು ದಿನಾಂಕ 20 ತಾರೀಕಿನಂದು ಬೆಳಗ್ಗೆ 10:00 ಕೆಲ್ಸಕ್ಕೆ ಹಾಜರಾಗ್ರಿ ಅಂತ ಬರ್ದೈತಿ. ತೋಳಪ್ಪ ಗುಂಡಣ್ಣ, ನೀನ್ ಕೆಲ್ಸದ ಆರ್ಡರ್.
3: ಅಕ್ಕ, ನನಗಂತೂ ನಂಬಕ್ ಆಗ.
2: ಹೌದಲ್ಲೋ ಗುಂಡ, ನನಗೂ ಹಂಗಾಗೈತಿ. ನೀವು ದೇವ್ರಂಗ್ ಬಂದು ನಮ್ ಕೆಲ್ಸ ಮಾಡಿಕೊಟ್ರು ನೋಡಿ.
0: ನೀವು ಹಗಲೆಲ್ಲ ನನ್ನ ದೇವ್ರು ದೇವ್ರು ಅಂತ ಅನ್ನಕ್ ಹೋಗ್ಬೇಡಿ ನೋಡ್. ನನಗ ಕೊಡದ್ರು ಕೊಟ್ಬಿಡಿ, ನಾ ಮತ್ತ ಬಹಳ ದೂರ ಹೋಗ್ಬೇಕು.
1: ಕುಲಕರ್ಣರ ಈ ಸಂತೋಷದ ಬರದೊಳಗ ಮತ್ತೊಮ್ಮೆ ನೋಡ್ರಿ, ಎಲ್ಲಾ ತಯಾರೈತ್ರಿ. ತಗೊಳ್ರಿ ನೋಡ್ರಿ, ಪೂರಾ ಎಣಸ್ಕೊಂಡ್
0: ಸರಿ ಅದಾವಿಲ್ಲೋ.
1: ಎಣಸ್ಕೊಂಡ್ ನೋಡ್ರಿ, ಎಣಸ ಬಿಡಲ್ಲ.
0: ಅಷ್ಟು ವಿಶ್ವಾಸ ಇರ್ಲಿಕ್ಕ ನಾ ಯಾಕೆ ನಿಮ್ ಕೆಲಸ ಮಾಡ್ತಿದ್ರಿ? ನೀವೊಬ್ರು ಒಳ್ಳೆ, ನಾನು ಇನ್ನು ಬರ್ತೀನಿ
1: ಬರ್ತೇನೆ.
0: ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ.
1: ಅಲ್ರಿ ಕುಲಕರ್ಣರ, ಮುಗಿಸ್ಕೊಂಡು ಹೋಗಿದ್ರೆ ಚಲೋ ಆಗಿತ್ತಲ್ರಿ.
0: ಏನ್ರಿಪ್ಪ ನೀವು, ನಮ್ಗ ಟೈಮ್ ಇರಂಗಿಲ್ರಿ.
1: ಹಿಂಗಂದ್ರಿ
0: ನಾವು ಅರ್ಜೆಂಟ್ ಆಗಿ MLA ಸಾಹೇಬ್ರ ಮನೆಗೆ ಹೋಗಿ ಅವ್ರ ಕೂಡ ದಿಲ್ಲಿಗೆ ಹೋಗ್ಬೇಕು.
1: ಹೌದಲ್ರಿಪ್ಪ, ದಿಲ್ಲಿ
0: ನೀರ್ ಕುಡಿಯಕ್ ಚೂರ್ಸಿರಂಗಿಲ್ಲ. ಗುಂಡಣ್ಣ
3: ಸಾಹೇಬ್ರ,
0: ನೀ ಮಾತ್ರ ನಿನ್ ಕೆಲಸನ ಮನಸ್ಸು ಒಟ್ಟು ಮಾಡ್ಕೊಂತ ಹೋಗ್ಬೇಕು ನೋಡಪ್ಪ.
3: ಸಾಹೇಬ್ರ ಹೂನ್ರಿ, ನಿಮ್ ಉಪಕಾರ ಮರ್ಯೋದಿಲ್ಲ, ಹಂಗೆ ಮಾಡ್ತೇನ್ರಿ. ನಿಮ್ಮನ್ನ
0: ನಾನು ಇನ್ ಹೋಗಿ ಬರ್ತೇನೆ.
3: ಆಗಲ್ರಿಪ್ಪ,
0: ನಿಮ್ ಮನೆಗೆ ಇನ್ನೊಮ್ಮೆ ನಾ ಬಂದ ಬರ್ತೀನಿ ಅಂತ. ಅವಾಗ ಚಹಾ ಯಾಕೆ ಊಟ ಸೈಟ್ ಮಾಡ್ಕೊಂಡು
1: ಹೋಗ್ತಾರೆ.
2: ಅಪ್ಪ ದೇವ್ರೆ, ಇವತ್ತು 20 ತಾರೀಕು.

0: ಗುಂಡ ಆಗ್ಲೇ ನೌಕರಿಗೆ ಹಾಜರಾಗಕ್ ಹೋಗ್ಯಾನ. ಅವನ್ ಕೂಡ ಇವರು ಹೋಗ್ಯಾರ. ಅವ್ರಿಗೆ ಏನು ಕಂಟಕ್ ಬರ್ದಂಗ ನೋಡ್ಕೊಳಪ್ಪ. ಮತ್ತ ಗುಂಡ್ಯಾನ್ ಮೊದಲನೇ ಪಗಾರ್ ಬಂದ್ ಕೂಡ್ಲೆ ನಿನ್ ಗುಡಿಗೆ 5 ಕಾಯಿ ಒಡಿಸಿ ಬೆಣ್ಣೆ ಪೂಜೆ ಕಟ್ಟಿಸ್ತೀನಿ. ದೇವ್ರೆ, ನಮ್ಗೆ ಏನು ಕಂಟಕ ತರಬೇಡಪ್ಪ. ಆ ಗುಂಡೆ, ನೀವು ಇಷ್ಟ ಲಗುನ ಯಾಕೆ ಬಂದ್ರಿ? ಮುಖ ಹಿಂಗ್ಯಾಕ್ ಸಪ್ ಮಾಡ್ರಿ ಗುಂಡೆ? ಏನಾಯ್ತು?
1: ಅದು ಅದು
0: ಏನು ಅದು ಅದು ಅಂದ್ರೆ ಏನಾಗ್ಯದ್ರಿ? ಹಿಂಗ್ಯಾಕ್ ಸುಮ್ ನಿಂತೀರಿ ನೀವು?
2: ಏನು ಇಲ್ಲ, ಆ ಕುಲ್ಕರ್ಣಿ ನಮಗ್ ಮೋಸ ಮಾಡಿ ಓಡೋಗ್ಯಾನ.
0: ಏನ್ರಿ ಇದು ನೀವ್ ಹೇಳುದು?
2: ಹೌದಾ? ಅವ್ ನಕಲಿ ಆರ್ಡರ್ ನಮ್ ಕೈಯಾಗಿಟ್ಟು ರೊಕ್ಕ ಹೊಡ್ಕೊಂಡ್ ಹೋಗ್ಯಾನ. ನಮ್ ಗೊತ್ತಾಗ್ಲಿಲ್ಲ ನೋಡು. ಆಫೀಸ್ಗೆ ಹೋದಾಗ ಇದೆಲ್ಲ ಗೊತ್ತಾತು.
0: ಹಾ ದೇವ್ರ, ಇದೆಂತ ಕಂಡು ಕತ್ತಂದೆಪ್ಪ ನಾನ್ ನೀನ್ ನಮಗ ರೀ 3,000 ಹೊಡ್ಕೊಂಡು ಹೋದ್ನಲ್ರಿ ಅವ ಕುಲಕರ್ಣಿ. ನಮ್ಮ 3,000 ತಿಂದನಲ್ರಿ ಆ ಕುಲಕರ್ಣಿ ದರಿದ್ರ. ಅವನ ಹೆಣ 3 ಬಿದ್ದು ಹೋಗ್ಲಿ, ಇಲ್ಲ ಯಾವ್ದಾರ ಗಾಡಿ ತೇಳದ ಅವನ ಹೆಣ ಶೆಟದು ಹೋಗ್ಲಿ.
1: ಏನ್ರಿ ಇದು, ನನಗೆ ಬಹಳ ಭಯಕತ್ತಿರಿ ಅಂತ ಕಾಣ್ತತಿ. ಬರ್ರಿ ಕುಲಕರ್ಣಿ ಯಾರ ಬರ್ರಿ.
0: ಏರಿ ಬಿಡ್ಬೇಡ್ರಿ ಅವನ, ಹಿಡ್ಕೊಡ್ರಿ ಅವನ, ತಗೊಂಡ್ರಿ ಒಂದ್ ಕೈ ಅವನ.
2: ಕುಲಕರ್ಣರ ಎಲ್ಲದವ್ರಿ ನಮ್ 3,000 ರೂಪಾಯಿ ನಕಲಿ ಆರ್ಡರ್ ಕೊಟ್ಟು ನಮಗ್ ಮೋಸ ಮಾಡ್ತೀರೇನ್ರಿ? ನಿಮ್ಮನ್ನು ಪೊಲೀಸ್ಗೆ ಹಾಕೊಡ್ತೀನಿ.
1: ಮೊದಲು ತಗೊಂಡ್ರಪ್ಪ ಮಾರ ನಿಮ್ 3,000 ರೂಪಾಯಿ. ಇಲ್ಲಿ ನೋಡ್ರಿ, ನಿಮಗ ಪಾಠ ಕಲ್ಸಕಂತ ನಾ ಈ ನಾಟಕ
2: ಮಾಡಿದ್ರಿ. ನಮಗ್ ಪಾಠ ಏನ್ರಿ ಇದು?
1: ಏನು ಏನಂತ ಕೇಳ್ತಿರ್ಲ ಇನ್ನ
2: ಗೊತ್ತಾಗೋದ್ಬಿಡ್ರಿ ನಮಗ.
1: ನೌಕರಿ ಸಲುವಾಗಿ ವಸೀಲಿ MLA ಅಂದ್ರೆ ಸಾಕು, ಮಳ್ಳಾಗಿ 1,000 ರೂಪಾಯಿ ಕೊಡ್ತೀರಿಪ್ಪ ನೀವು.
2: ಮತ್ತೇನ್ರಿಪ್ಪ ಅವ್ರು ಹಿಡಿದ್ರ ಆಕೈತ್
1: ಕೆಲಸ? ನಿಮಗ ನನ್ನ ಬದಲಾಗಿ ಮತ್ತೆ ಅವನರ ಮೋಸಗಾರ ಸಿಕ್ಕಿದ್ನಂದ್ರೆ 10,000 ಹೊಡ್ಕೊಂಡು ಹೋಗ್ತಿದ್ರಿ. ನೀವು ಅವತ್ MLA ಸಾಹೇಬ್ರ ಮನಿ ಕಡೆ ವಸೀಲಿ ಸಲುವಾಗಿ ಬಂದಾಗನ ನಿಮ್ ಪಾಠ ಕಲಿಸ್ಬೇಕು ಅಂತ ಹೇಳಿ ನಾ ಬೇಕಂತ ನಿಮ್ ಪರಿಚಯ ಮಾಡ್ಕೊಂಡು ಈ ನಾಟಕ ಆಡಿದ್ ನೋಡ್.
2: ಹೌದ್ರಿ ಕುಲಕರ್ಣಿರ, ನಾವೆಲ್ಲ ನಿಮ್ಮನ್ನ ಬಹಳ ತಪ್ಪು ತಿಳ್ಕೊಂಡಿದ್ರಪ್ಪ. ದಯವಿಟ್ಟು ನಮ್ಮನ್ನ ಸ್ವಲ್ಪ ಕ್ಷಮಾಡ್ಬಿಟ್ರಿ.
1: ಅದಕ್ಕೆ ನಾತೀಗ ಗುಂಡಣ್ಣ
3: ಏನ್ರಿಪ್ಪ
1: ಸಾಲಿ ಕಲ್ತನಂತ ಹೇಳಿ ಸರ್ಕಾರದ ನೌಕರಿನ ಬೇಕಂದ್ರೆ ಹೆಂಗ್ ಗುಣ? ವರ್ಷ ವರ್ಷ ಲಕ್ಷ ಗಟ್ಟಲೆ ಜನ ಪರೀಕ್ಷೆ ಪಾಸ್ ಆದ್ರೆ ಸರ್ಕಾರ ಅವ್ರಿಗೆಲ್ಲ ಎಲ್ಲಿಂದ ನೌಕರಿ ಕೊಡ್ಬೇಕು? ನೋಡು ನೀ ಸ್ವಲ್ಪ ವಿಚಾರ ಮಾಡು, ಈ ನೌಕರಿ ಮೇಲೆ ಅತಿ ಆಸೆಯಿಂದ ಭ್ರಷ್ಟಾಚಾರ ಹೆಚ್ಚಾಗಿ ಮೋಸಗಾರ ಹೆಚ್ಚಾಗ್ಯಾರ.
3: ಹೌದ್ ಬಿಡ್ರಿ ಸಾಹೇಬ್.
1: ನೋಡು ನೀನು ಯಾವ್ದರ ಒಂದ್ ಸ್ವಂತ ಉದ್ಯೋಗ ಮಾಡಿ ಚಲೋ ಆದಾಯ ಪಡೀಲಿ ಪ್ರಯತ್ನ. ಸ್ವಂತ ಉದ್ಯೋಗದಾಗ ಈಗ ಸಾಕಷ್ಟು ಲಾಭನೂ ಐತಿ. ಇದಕ್ಕ ನಿಮ್ಮಂತ ವಿದ್ಯಾವಂತರಿಗೆ ನೋಡು ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಕೊಡ್ತೈತಿ.
3: ಹೌದ್ ಬಿಡ್ರಿ.
1: ಅರ್ಧನ ಈ ಉದ್ದೇಶಕ್ಕ ನಿಮ್ಗೆ ಬ್ಯಾಂಕಿನಾಗ ಸಾಲನು ಸಿಗ್ತೈತಿ. ಹೀಗಿದ್ದಾಗ ನೋಡು ಸರ್ಕಾರಿ ನೌಕರಿ ಅಂತ ಯಾವ ತಲೆಕೆಡಿಸ್ಕೊಂಡ್ ತಗೊಳ್ತಿರ್ಪ ನೀವೆಲ್ಲ?
3: ಖರೆ ಸಾಹೇಬ್ರ, ಖರೆ ಐತಿ, ಖರೆ ಐತಿ. ನೀವ್ ಹೇಳಿದ್ದೆಲ್ಲ ಖರೆ ಐತಿ.
1: ಮತ್ತ
3: ನಾ ಇನ್ ಮೇಲೆ ನೋಡಕ್ಕ ಸ್ವಂತ ಏನಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾವ.
0: ಗುಂಡ ಬರೋಬ್ಬರಿ ಮಾತಾಡಿದ್ ನೋಡು, ಯಾರು ಹಿಂಗ ನಿರ್ಧಾರ ಮಾಡಿದ್ರ ಇವತ್ ನಮ್ ದೇಶದಾಗ ನಿರುದ್ಯೋಗ ಅನ್ನೋದೇ ಇರುದಿಲ್ಲ.
2: ಮತ್ ನಿಮ್ ಮಾತು ಖರೇನ ಐತಿ ಕುಲಕರ್ಣಿಯರ. ಅಂತೂ ನೀವು ನಕಲಿ ನೌಕರಿ ಆರ್ಡರ್ ಕೊಟ್ಟು ನಮ್ಗೆಲ್ಲ ಚಲೋ ಪಾಠ ಕಲಿಸಿದ್ರಿ. ಅಂದಂಗ ನೀವು ಇವತ್ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕ್ರಿ.
1: ಅದಕ್ಕೇನ್ರಿ ನಾನು ಇನ್ನೊಂದ್ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೇನೆ ಅಂತ ಮೊದ್ಲು
2: ಹೇಳಿ
1: ಊಟ ತಯಾರಿ ಮಾಡಿ
0: ಅಕ್ಕ.
3: ನೋಡಿ ಅವ್ರು ಊಟ ಮಾಡಿ ಮತ್ತ MLA ಸಾಹೇಬ್ರ ಕಡೆ ಹೋಗ್ಬೇಕು.
4: ನೌಕರಿ ಆರ್ಡರ್ ಕಿರುನಾಟಕ ಕೇಳಿದಿರಿ. ಬರೆದವರು FY ಸಿಂಧಿ, ನಿರ್ಮಾಣ ಚನ್ನಬಸವರಾಜ್ ಕುಂಬಾರ್. ಈಗ ಮನ್ನಾಡೆ ಹಾಡಿರುವ ಭಜನ್ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಕಾರ್ಯಕ್ರಮದಲ್ಲಿ ಕೇಳಿ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದೆಯಾದ ಜುಲೇಖಾ ಬೇಗಂ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಲಕ್ಷ್ಮೀಕಾಂತ್ ಪಾಟೀಲ್.
2: ಆತ್ಮೀಯ ಕೇಳುಗರೆ, ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಸಮ್ಮುಖ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿತ್ವದ ಹಿರಿಯ ಚೇತನ ನಮ್ಮ ಜೊತೆ ಒಬ್ಬರಿದ್ದಾರೆ. ಅವರು ಹುಟ್ಟಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಾದರೂ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರು. ಕುಕನೂರು ಗ್ರಾಮದಲ್ಲಿ 1944 ಜನಿಸಿದಂತಹ ಇವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ವೃತ್ತಿ ರಂಗಭೂಮಿಯ ಧ್ರುವತಾರಿಯಾಗಿ ಇವತ್ತು ಎಲ್ಲರಿಗೆ ಚಿರಪರಿಚಿತ. ಬಾಲನಟಿಯಾಗಿ, ರಂಗನಟಿಯಾಗಿ, ರಂಗ ಸಂಘಟಕಿಯಾಗಿ, ನೃತ್ಯ ಕಲಾವಿದರಾಗಿ, ನಾಟಕ ಕಂಪನಿಗಳಿಗೆ ಮಾಲೀಕರಾಗಿ ಕನ್ನಡ ವೃತ್ತಿ ರಂಗಭೂಮಿಯನ್ನ ಶ್ರೀಮಂತಗೊಳಿಸಿದವರು, ಕಟ್ಟಿಬಿಡಿದರು. ತಮ್ಮ 6ನೇ ವಯಸ್ಸಿನಿಂದ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ಇವರು ರಂಗಭೂಮಿ ಪ್ರವೇಶ ಮಾಡಿ ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ 65 ವರ್ಷಗಳ ಕಾಲ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ನಾಟಕಗಳಲ್ಲಿ 500 ಹೆಚ್ಚು ಅಧಿಕ ನಾಟಕಗಳಲ್ಲಿ ಅಭಿನಯಿಸಿ ವೃತ್ತಿ ರಂಗಭೂಮಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂತವರು. ನಮ್ಮ ಜೊತೆ ಇದ್ದಾರೆ ವೃತ್ತಿ ರಂಗಭೂಮಿಯ ಧ್ರುವತಾರೆ, ಮಿನುಗುತ್ತಾರೆ, ಸರಸ್ವತಿ ಉರ್ಫ್ ಜುಲಾ ಬೇಗಂ ಅಮ್ಮ ಅವರು. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಈಗ ತಾವು ಇಷ್ಟೆಲ್ಲ ಸಾಧನೆಗಳನ್ನ ಮಾಡ್ತಾ ಬಂದಿದ್ರಿ ಅಂದ್ರೆ ಕೆಲವೊಬ್ಬರಿಗೆ ನಾಟಕಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತದ್ರಲ್ಲಿ ಎಲ್ಲವನ್ನ ನೀವು ಅಭಿನಯಿಸಿ ಸರಿಸುಮಾರು 10,000 ಪ್ರಯೋಗಗಳನ್ನ ಈಗಾಗಲೇ ಮಾಡಿದ್ರಿ. ನಿಮ್ಮ ಬಗ್ಗೆ ಕೇಳ್ತಾ ನಾವು ಕೇಳಿದ್ವಿ, 6ನೇ ವಯಸ್ಸಿಗೆ ನಾಟಕದ ಆರಂಭ ಶುರು ಆಯ್ತು, ಪ್ರವೇಶ ಶುರು ಆಯ್ತು ಅಂತ. ಈ ಒಂದು 6ನೇ ವಯಸ್ಸಿಗೆ ರಂಗಭೂಮಿಯನ್ನು ಪ್ರವೇಶ ಮಾಡಿದ್ರಿ, ಹೇಗೆ ಒದಗಿ ಬಂತು ಈ ಒಂದು ಸಂದರ್ಭ? ಅಂದ್ರೆ ನಿಮ್ಮನ್ನ ರಂಗಭೂಮಿ ಆಕರ್ಷಿಸಿದ ಏನು?
3: ಅದು ನನಗೆ ಅರಿವಿಲ್ಲದಂತೆ ಕಲೆ ತನ್ನಲ್ಲಿ ತಾನೇ ಹುಟ್ಕೊಂಡಿದ್ದು. ಅಂದ್ರೆ ಹುಟ್ಟು ಕಲಾವಿದ್ರಂತಾರಲ್ಲ ಆ ತರ. ಯಾವ್ದಾದ್ರು ಒಂದು ಪಿಕ್ಚರ್ ನೋಡ್ ಬಂದ್ರೆ ಅಥವಾ ಯಾರಾದ್ರೂ ಹಾಡ್ತಿದ್ರೆ ಅಥವಾ ಯಾರಾದ್ರೂ ಕೊಂಡ್ಕೊಂಡು ಹೋಗ್ತಿದ್ರೆ ಅಥವಾ ಬಾಯಸೊಟ್ಟಿದ್ರೆ ಅದೆಲ್ಲಾನು ನಾನು ಮಾಡಿ ಮಾಡಿ

0: ತೋರಿಸ್ತಾ ಇದ್ದೆ. ಆದ್ರೆ ನಾನು ಮಾಡಿದ ತಕ್ಷಣ ಎಲ್ಲರೂ ನೋಡಿದಾಗ ಅವರು ನಾನು ನಕ್ಕಿದ ತಕ್ಷಣ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಇವರೆಲ್ಲ ನಗ್ತಾರೆ ಯಾರು ಕೋಪ ಮಾಡ್ಕೊಳ್ತಿಲ್ಲ ಅಂತ ಖುಷಿ ಆಗೋದು. ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ. ಆಗಿನ ಕಾಲದಲ್ಲಿ ಹೋಟ್ಲಿಂದ ಟೀ ತರಿಸ್ಕೊಳ್ತಾ ಇದ್ರು, ಚಾ 3 ಪೈಸಕ್ಕೊಂದು ಕಪ್ ಚಾ ಕೊಡೋರು. ಅವಾಗ ನಾನು ಹೋಗಿ ಹೋಟ್ಲಿಗೆ ಹೋಗಿ ಚಾ ತರಕ್ ಹೋದ್ನಿ ಅಂದ್ರೆ ಅಲ್ಲಿ ರೆಕಾರ್ಡ್ ಹಾಕಿರೋರು, ಈ ತರ ಪಿನ್ ಇಟ್ಟು ಇಷ್ಟಾಗ್ಲೇ ಪ್ಲೇಟ್ ಇಟ್ಟು ಪ್ಲೇಟ್
1: ಇಟ್ಟು
0: ಆತರ ಇರ್ತಿತ್ತು. ಅದು ಅದನ್ನ ಹಾಕಿದಾಗ ಅಲ್ಲಿ ಹಾಡು ಹಾಕಿದ ತಕ್ಷಣ ಅಲ್ಲೇನೆ ಒಂಥರ ನನ್ಗೆ ಡ್ಯಾನ್ಸ್ ಮಾಡಂಗ ಆಗೋದು. ಚಿಕ್ಕ ಪುಟ್ಟ ಹುಡುಗಿ, ಒಂದ 5 ವರ್ಷ 6 ವರ್ಷ ಇರ್ಬೋದು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಅವ್ರೊಂದು ಪುರಿ ಕೊಟ್ಟು ಕುಂದ್ರಿಸಿ ತಿನ್ನಿಸಿ ನಾನು ಮತ್ತೆ ಡ್ಯಾನ್ಸ್ ಮಾಡಕ್ಕ ಚೌಕಲ್ಲಿ. ಅದನ್ನ ನೋಡಿದ ತಕ್ಷಣ ಓ ನಾನು ಚೆನ್ನಾಡ್ತೀನಿ ಅದಕ್ಕೆ ಇವರೆಲ್ಲ ಹೀಗೆ ಹೇಳ್ತಾರಲ್ವಾ ಅಂತ. ಮನೆಗೆ ಬಂದ ಹೇಳ್ತಿದ್ದೆ, ನಮ್ಮಪ್ಪ ಭಯವರು ಅಲ್ಲಿ ಹೋಗಿ ಹಂಗೆಲ್ಲ ಮಾಡ್ತಾರೇನು ಅಂತಂದ್ ಭಯವರು. ನಮ್ಮ ತಾಯಿ ನಗ್ತಿದ್ರು, ಅವ್ಳಿಗೇನ್ ಗೊತ್ತಾಗುತ್ತೆ ಬಿಡಿ ಸಣ್ಣವಳ್ವ ಅಂತ. ಆಮೇಲೆ ಒಂದ್ಸಲ ರಾಮಾಂಜನ ಯುದ್ಧ ಅಂತಂದು ಒಂದು ಪಿಕ್ಚರ್ ಬಂದಿತ್ತು, ಅದರಲ್ಲಿ ಹನುಮಂತನ ಪಾತ್ರ ನೋಡ್ಬಿಟ್ಟು ಅದರಂತೇನೆ ನಾನು ಮಾಡ್ಬೇಕು ಅಂತ ನನಗನ್ನಿಸ್ತು. ನಮ್ಮ ತಲೆಯವ್ರದ್ದೊಂದು ರುಮಾಲ, ಎಷ್ಟು ರುಮಾಲ ಉದ್ದ ಇರುತ್ತಲ್ಲ ತಲೆ ಸುತ್ತ, ಅದನ್ನೆಲ್ಲ ಹಿಂಗೆ ಹುರಿ ಹೊಡೆದ್ಬಿಟ್ಟು ಅದನ್ನ ಜೋಡಿಸಿ ಬಾಲ ತರ ಮಾಡ್ಕೊಂಡು ನನ್ನ ಚಡ್ಡಿಗೆ ಸಿಗಿಸ್ಕೊಂಡು, ಅಪ್ಪ ನಾನು ಹನುಮಂತ ನೀನು ರಾಮ ಅಂತ ತಿಳ್ಕೊಂಡು ನಮ್ಮ ತಂದೆ ಜೊತೆ ಅದನ್ನೆಲ್ಲ ನೋಡಿನಾಗ ಅವರವರು ಸರಿ. ಹೀಗೆ ಇರ್ತಾ ಇರುವಾಗ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಹಕ್ಕಿ ಭಾಗಮ್ಮ ಅಂತ ಇದ್ರು, ಅವರಿಗೆ 3 ಮಕ್ಕಳು ಹೆಣ್ಮಕ್ಳು, ಅವ್ರನ್ನ ತೀರ್ ಹೋದ್ರು. ಅವರು ಮಹಾಮಾಯ ದೇವಸ್ಥಾನ ಅಂತ ಬಹಳ ದೊಡ್ಡ ದೇವಸ್ಥಾನ ಇದೆ, ಮಹಾಮಾಯಿ ಮಹಾಕಾಳಿ ಕ್ಷೇತ್ರಪಾಲ ಅಂತ ಕುಕ್ಕನೂರಿನಲ್ಲಿ ಅದೊಂದು ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅವರು ಈ ಪ್ರಾರ್ಥನೆ, ದೇವ್ರ ಗೀತೆ, ದೇವ್ರ ನಾಮ ಈ ತರ ಎಲ್ಲ ಹಾರ್ಮೋನಿಯಲ್ಲಿ ತಮ್ಮ ನುಡಿಸಿದ್ರೆ ಅಣ್ಣ ತಬಲಾ ಬಾರಿಸ್ಕೊಂಡು ಹಾಡ್ತಿದ್ರು, ಹುಡುಗಿನೂ ಹಾಡ್ತಾ ಇದ್ಲು. ಈಗ ತಂದೆ ತೀರ್ ಹೋದ್ಮೇಲೆ ಅವ್ರೇನ್ ಮಾಡಿದ್ರು, ವರದಾಚಾರ್ಯರು ಅಂತ ತಿಳ್ಕೊಂಡು ಆ ಕಂಪ್ನಿಗಳೆಲ್ಲ ಸೇರ್ಕೊಂಡ್ರಂತೆ. ಸೇರ್ಕೊಂಡಾದ್ಮೇಲೆ ಅವ್ರದ ದಿವಸ ನಮ್ಮ ಊರಿಗೆ ಬಂದ್ರು. ನಮ್ಮ ಊರಿಗೆ ಬಂದಾಗ ನನ್ನನ್ನು ನೋಡ್ಬಿಟ್ಟು, ಆ ಕೂದ್ಲು ಇಷ್ಟು ದಪ್ಪ ಕೂದ್ಲು ನಂದು, ನಾನು ಆಟ ಆಡೋದು ನಾನು ಮಾಡೋದು ನೋಡ್ಬಿಟ್ಟು ಅವ್ರು ನನ್ನ ಮನೆಗೆ ಕರ್ಕೊಂಡೋದ್ರು. ಅದಕ್ಕೆ ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು, ಅಣ್ಣ ಹಾರ್ಮೋನಿಯಂ ನುಡಿಸ್ತಿದ್ರು, ಇನ್ನೊಬ್ಬ ಅಣ್ಣ ತಬಲಾ ನುಡಿಸ್ತಿದ್ರು. ಅದನ್ನ ನೋಡ್ಬಿಟ್ಟು ನನಗೆ ಪುಳಕಿತವಾಗಿ ನಾನು ಇವರಂತೆ ಮಾಡ್ಬೇಕು, ನನಗೂ ಕೊಟ್ಟು ಗೆಜ್ಜೆ ಎಲ್ಲ ಸಿಕ್ಕವ್ರೆ ಕಟ್ಕೊಳಕ್ ಬರಲ್ಲ, ಅದನ್ನ ಪೂಜೆ ಮಾಡಿ ಕಟ್ಕೋಬೇಕಮ್ಮ, ಸಿಕ್ಕವ್ರೆ ಕಟ್ಕೊಳಕ್ ಬರಲ್ಲ. ಸರಿ ನಿನ್ ಜೊತೆ ಹಂಗೆ ಮಾಡ್ತೀನಿ ಡ್ಯಾನ್ಸ್ ಅಂತ ತಿಳ್ಕೊಂಡು ಆಕೆ ಜೊತೆ ನಾನು ಆಕ್ಷನ್ ಮಾಡ್ತಾ ಇದ್ರೆ ಓ ಇನ್ ದೊಡ್ಡ ನಟಿ ಆಗುತ್ತೆ ಅಂತ ನಮ್ ತಾಯಿ ಹತ್ರ ಹೇಳಿ ನನ್ನನ್ನ ಅವರು ನ್ಯಾಮತಿ ಶಾಂತಣ್ಣವರ ಕಂಪ್ನಿಗೆ ಮಾನವಿ ಕ್ಯಾಂಪಿಗೆ ನನ್ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಶುರುವಾಯ್ತು ನನ್ನ ಬಣ್ಣದ ಬಗ್ಗೆ ಮೊದಲನೇ ಅಧ್ಯಾಯ. ಅಂದ್ರೆ ಹರಿಶ್ಚಂದ್ರ ನಾಟಕದಲ್ಲಿ ನಾನು ಲೋಹಿತಾಶನ್ ಪಾತ್ರ ಮಾಡೋ ಮೂಲಕ ನಾನು ರಂಗ ಪ್ರವೇಶ ಮಾಡಿದೆ. ಅಲ್ಲಿಂದ
1: ನಿಮ್ಮ ವೃತ್ತಿ ರಂಗಭೂಮಿಯ ಒಂದು ಸೇವೆ ಪ್ರಾರಂಭ ಆಯ್ತು ಅಂತೀರಿ.
0: ಹೌದೌದು.
1: ಇದ್ರ ಮಧ್ಯೆ ಈಗ ನೀವು ಹೇಳಿದ್ರಿ, ನಮ್ಮ ಬಾಲ್ಯದಿಂದಲೂ ಒಂದು ಆಸಕ್ತಿ ಇತ್ತು, ಬೇರೆಯವ್ರನ್ನ ಅನುಕರಣೆ ಮಾಡಿದಾಗ ನನಗೆ ಅಪ್ರಿಸಿಯೇಷನ್ ಬರ್ತಿತ್ತು, ಮೆಚ್ಚುಗೆ ಬರ್ತಿತ್ತು, ನನಗೂ ಖುಷಿ ಆಗ್ತಿತ್ತು, ಅವರೆಲ್ಲ ಚಪ್ಪಾಳೆ ತಟ್ಟಿದ್ರಂತೆ. ಈ ಮಧ್ಯೆ ನಿಮ್ಮ ಶಿಕ್ಷಣ, ನಿಮ್ಮ ಕುಕ್ಕನೂರಿನ ಒಂದು ವಾತಾವರಣ, ತಂದೆ ತಾಯಿಗಳ ಬಗ್ಗೆ?
0: ಅದೇ ನನಗೆ ಅವಾಗಲೇ ಇನ್ನ 1ನೇ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು. ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಈ ಕಡೆ ಬಂದ್ಬಿಟ್ನಲ್ಲ, 1ನೇ ಕ್ಲಾಸ್ ಪಾಸ್ ಆಯ್ತು, 2ನೇ ಕ್ಲಾಸ್ ಹಿಡಿದೆ, 2ನೇ ಕ್ಲಾಸ್ ಹೋಯ್ತು, ಗೊತ್ತಾಯ್ತದ ಅಲ್ಲಿ ಓದ್ಲಿಲ್ಲ. ಮತ್ತೆ ತಿರ್ಗಾ ಮತ್ತೆ 6-7 ತಿಂಗಳ ನಂತರ ನಮ್ಮ ತಾಯಿ ಎದೆ ಹೊಡೆದು ಬಿಟ್ರು, ಇರೋಕ್ ಒಬ್ಳೆ ಮಗಳು ನಾನು. 7 ವರ್ಷದ ನಂತರ ನನ್ನ ತಮ್ಮ ಹುಟ್ಟಿದ ನನ್ನ ಹಿಂದೆ. ನನ್ನ ತಾಯಿ ಎದೆ ಹೊಡೆದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬಂದ್ ಕೊಡಿ, ನನ್ನ ಮಗಳನ್ನ ಕರ್ಕೊಂಬಂದ್ ಕೊಡಿ ಅಂತ ಎಲ್ಲರ ಮುಂದೆ ಹೇಳೋದು ಕೇಳೋದು ಈ ತರ ಎಲ್ಲ ರೋದನ ಮಾಡುವಾಗ ಅವಾಗ ತಂದೆ ನಮ್ಮ ತಾಯಿ ಹತ್ರನೇ ಬಿಟ್ರು. ಬಿಟ್ಟಿದ ತಕ್ಷಣ ನಾನು ಸ್ಕೂಲಲ್ಲಿ ಹೋಗಿ ಬರೇ ನಾಟಕ ಮಾಡೋದು, ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿವಸ, ನಾನು ಕಂಪ್ನಿಗೆ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಎಲ್ಲಿ ಹೋಗಿ ಅಂತ ಕೇಳೋರು. ನಾನು ಟೀಚರ್ ನಾ ಮಾಡ್ಲ ಟೀಚರ್, ನಾಟಕ ಮಾಡ್ಲ ಟೀಚರ್ ಅಂತಂದ್ನಿ. ಏನ್ ಮಾತಾಡ್ತಿದ್ದೆ ಅಲ್ಲಿ ನೀನು, ಹ್ಯಾಗ ಮಾತಾಡ್ತಿದ್ದೆ ಅಂತ ಕೇಳಿದಾಗ ನಾನು ಅಲ್ಲಿ ಇದೆಲ್ಲ ವಿವರವಾಗಿ ಹೇಳ್ತಿದ್ದೆ. ಊರು ನನ್ನ ಅಪ್ರಿಸಿಯೇಟ್, ಹೌದಾ ಹೀಗೆಲ್ಲ ಮಾಡ್ತಿದ್ದೆ ನೀನು, ಗ್ರೇಟ್ ಗ್ರೇಟ್ ಅಂತ. ಅವ್ರ ಹಾಮಿನ್ಸ್ ಟೀಚರು ಭಾರಿ ಒಳ್ಳೆಯವ್ರು ಇದ್ರು, ಸುಭದ್ರಮ್ಮ ಅಂತ, ಬಹಳ ಅಪ್ರಿಸಿಯೇಟ್ ಮಾಡೋರು. ಇದಕ್ಕಿದ್ದಾಗ ಏನಾಯ್ತು, ನಮ್ಮನೆ ಒಂದ್ಸಲ ಕಳುವಾಯ್ತು. ಕಳುವಾಗಿದ ತಕ್ಷಣ ಅಕ್ಕಿ ನುಚ್ಚಲ್ಲಿ ಅಲ್ಲೆಲ್ಲ ತರ ಮರಳೆಲ್ಲ ಬೆರೆಸಿದ್ರು. ಸರಿ ಯಾಕೋ ಸರಿ ಇಲ್ಲ ಅಂತ ತಿಳ್ಕೊಂಡು ಆ ಊರು ಬಿಟ್ಬಿಟ್ಟು ಇವ್ರು ಭಾನಾಪುರ ಅಂತ ಒಂದು ಊರಿಗೆ ಹೋಗಿ, ಭಾನಾಪುರಕ್ಕೆ ಹೋದಾಗ ಆ ಲಕ್ಷ್ಮೀದೇವಿ ಆ ಊರಲ್ಲಿ ಒಂದು ತೋಟಗೊಂಡು ಅಲ್ಲೇನೆ ಅವ್ರಿಗೆ ಕೆಲಸ ಮಾಡ್ಕೊಂಡು ಅಲ್ಲಿದ್ರು. ಅವ್ರು ಅಲ್ಲಿದ ತಕ್ಷಣ ನನ್ನ 3ನೇ ಕ್ಲಾಸಿಗೆ ಆ ಊರಲ್ಲಿ ಹಾಕಿದ್ರು, ಭಾನಾಪುರದಲ್ಲಿ ನನ್ನನ್ನು ಓದಕ್ ಹಾಕಿದ್ರು. ನಾನು ಅಕ್ಕಿ ಸಿಕ್ಬಿಡ್ಲಲ್ಲ ನನಗೆ, ನಾನು ನಾಟಕ ಕಂಪ್ನಿಗೆ ಹೋಗ್ಬೇಕು, ನನ್ನ ಪಾತ್ರ ಮಾಡ್ಬೇಕು, ನಾನು ಹಾಗ್ ಮಾಡ್ಕೊಂಡ್ಬೇಕು, ಹೀಗ್ ಮಾಡ್ಬೇಕು ಅಂತಂದು ಹೇಳ್ತಿದ್ದೆ. ಆದ್ರೆ ಅಮ್ಮ ಹೊಡಿತಿದ್ರು, ಏನು ಕರ್ಕೊಂಡು ಹೋಗ್ಬಿಡ್ತಾರೆ, ನಮ್ಮಪ್ಪ ನಮ್ಮಮ್ಮನ ಹೊಡಿತಿದ್ರು, ನಮ್ಮಮ್ಮ ನಾನು ಹೊಡಿತಿದ್ರು. ಏನ್ ಮಾಡೋದು ನನ್ನ ಕಾಲ್.

0: ಇಷ್ಟು ಇಷ್ಟದಪ್ಪ ಎಷ್ಟಿದ್ವು ಅಂತ ನನಗೆ ಗೊತ್ತಿಲ್ಲ. ಕಾಲಲ್ಲಿ ತೋಡೆ ಕಡಗ ಅಂತ ಇರುತ್ತೆ, ಆ ಕಡಗಗಳೆಲ್ಲ ಇದ್ವು. ಅದನ್ನ ನಮ್ಮ ಪಕ್ಕದ ಮನೆ ಮುಸ್ಲಿಂ ಇದ್ರವರು ಅವರಿಗೆಲ್ಲ ಅದನ್ನ ಬರೀ ಆಗಿನ ಕಾಲಕ್ಕೆ 30 ರೂಪಾಯಿಗೆ ಒಂದು ಹಗ್ಗ ಹಾಕಿ ಜಗ್ಗಿ ಬಿಸ್ಕೊಂಡ್ರು ಅವರು. ತಗೊಂಡು ಅವರ ಒಂದು ಲೆಟರ್ ತಗೊಂಡು ನಾನು ಗದಿಗೆಗೆ ಬಂದೆ ಪಟ್ಟದಕಲ್ ಕಂಪನಿಗೆ. ಪಟ್ಟದಕಲ್ ಕಂಪನಿಗೆ ಬಂದು ಅಲ್ಲಿ ಮಾಲೀಕರಿಗೆ ಹಾಕಿ ಚೀಟಿ ಕೊಟ್ಟು ಕಳಿಸಿದ್ಲು, ಕೊಟ್ಟೆ ನಾನು. ಆಕೆ ಮಾತಾಡ್ಸಿದ್ಲು ನನಗೆ, ಯಾರು ಇಲ್ಲ ಅಂತ ಹೇಳು, ತಂದೆ ತಾಯಿ ಇದಾರೆ ಅಂದ್ರೆ ಮತ್ತೆ ನೀನ್ ಇಲ್ಲಿಗೆ ಕಳ್ಸಿಕೊಟ್ಟು ಬಿಡ್ತಾರೆ, ನೀನ್ ಕಲಿಯಕ್ ಆಗಲ್ಲ ನೋಡು. ಅವಾಗ ನಾನು ಆಕೆ ಏನು ಹೇಳ್ಕೊಟ್ಟಿದ್ಲು ಹಾಗೇನೆ ಹೇಳಿದೆ, ನಂಗೆ ಯಾರು ಇಲ್ಲ, ನನಗೆ ನೀವೆಲ್ಲ ಕಳಿಸ್ಬೇಕು ಅಂತಂದು. ಅಲ್ಲಿ ಫ್ಲೋರಿನ ಬಾಯಿ ಅಂತ ಇದ್ರು. ಆಕೆ ಗೊತ್ತು, ನನ್ ಮುಖ ನೋಡಿದ ತಕ್ಷಣ, ಯಾರು ಇಲ್ದಿರೋ ಹುಡುಗಿ ಅಲ್ರಿ ಇದು, ಬಸವನವ್ರ ಇದು ಅಲ್ಲ, ಇದು ತಂದೆ ತಾಯಿ ಇದ, ಯಾಕೆ ಇಟ್ಕೊಂತೀರಿ ಅಂತಂದು ಆಕೆ ನನ್ ಮೇಲೆ ಡೌಟ್ ಪಡ್ತಾ ಇದ್ಲು. ನನ್ಗೆ ಯಾರು ಇಲ್ಲ, ಸುಳ್ಳು ಹೇಳ್ತೀರ, ಇವ್ರು ಸುಳ್ಳು ಹೇಳ್ತಾರಂತ ಅವ್ನು ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟಿದ್ರು ಅವ್ರು ನಮ್ಮನ್ನ, ಬಹಳ ಸ್ಟ್ರಿಕ್ಟ್. ಎಲ್ಲಿ ಹೋಗಂಗಿಲ್ಲ, ಎಲ್ಲೂ ಬರಂಗಿಲ್ಲ, ಎಲ್ಲಾರು ಹೋದ್ರು ಅವ್ರನ್ನ ಕೇಳ್ಬೇಕು. ಅಲ್ಲಿಂದ ಶುರುವಾಯ್ತು. ಅಲ್ಲಿ ಹಾವೇರಿ ಜುಬೇದಬಾಯಿ ಅಂತ ಬಂದ್ರು. ಇಷ್ಟೊತ್ತಿಗೆಲ್ಲ 9 ವರ್ಷ ನನಗೆ. 9 ವರ್ಷಕ್ಕೆ ನಾನು ಬಹಳ ಚೂಟಿ ಆಗಿದ್ದೆ. ಈ ಪಾತ್ರ ಮಾಡೇ ತೀರ್ಬೇಕು ಅಂತ, ಚಾಲೆಂಜ್ ಮಾಡ್ಬೇಕು ಅನ್ನೋ ಒಂದು ಇದನ್ನ ಛಲ ಇತ್ತು ನನ್ನ ಹತ್ರ. ನಾನು ಅವ್ರ ಹತ್ರ ಹೇಳಿದೆ ನಮ್ ಪಾತ್ರ ಮಾಡ್ತೀನಿ ಅಂತ. ಅವ್ರು ನನಗೆ ಡೈರೆಕ್ಷನ್ ಕೊಟ್ರು. ಒಳ್ಳೆ ರೇಡಿಯೋ ಸ್ಟೇಷನ್ ಗಾಯಕಿ ಅವರು, ಹಾವೇರಿ ಜುಬೇದಬಾಯಿ ಅಂತ. ಅವರ ಒಂದು ಡೈರೆಕ್ಷನ್ ಇಂದ, ಅವರ ಒಂದು ತಿದ್ದುವಿಕೆಯಿಂದ ಒಂದು ಅಲ್ಲಿ ಒಂದು ರೂಪಗೊಳ್ಳ ಶುರುವಾಯ್ತು.
1: ನಿಮ್ಮ ಕಲೆ ಪರಿಪೂರ್ಣತೆ ಅಲ್ಲಿ ಸಿಗ್ಲಿಕ್ಕೆ
0: ಆರಂಭ ಆಯ್ತು. ಹೇಮರೆಡ್ಡಿ ಮಲ್ಲಮ್ಮನ ನಾಟಕದಲ್ಲಿ ನಾಗಮ್ಮ ಚಿತ್ರಂಜನಿ ಪಾತ್ರ ಮಾಡಿದೆ, ಸ್ವಲ್ಪ ಡ್ಯಾನ್ಸ್ ಮಾಡಿದೆ, ಆ ನಂತರ ಗಂಡನ ಮನೆ ನಾಟಕದಲ್ಲಿ ಮಾಡಿದೆ, ಸುನಂದ ನಾಟಕದಲ್ಲಿ ಮಾಡಿದೆ. ಈ ತರ ಒಂದರಿಂದ ಒಂದು ಪಾತ್ರಗಳು ಬರಕ್ ಶುರುವಾದ್ವು. ಆಮೇಲೆ ನಾನು ಸ್ವಲ್ಪ ವಯಸ್ಸಿಗೆ ಬಂದೆ. ಮಧುವರ ಆಚಾರ್ಯರು ಅಂತ ಒಳ್ಳೆ ದೊಡ್ಡ ಹಿರಿಯ ನಟರವರು, ಮಧುವರ ಆಚಾರ್ಯ ಅನ್ನೋರು, ಅವರು ನನಗೆ ಸೀತೆ ಪಾತ್ರ ಕಲ್ಸಿದ್ರಲ್ಲಿ ಸೀತೆ ಪಾತ್ರ ಮಾಡ್ಕೊಂಡು ನಾನು ಡ್ಯಾನ್ಸ್ ಈ ತರ ಎಲ್ಲ ಮಾಡ್ಕೊಳಕ್ ಕಲ್ಸಿದ್ರು ನನಗೆ ಸಂಪೂರ್ಣ ರಾಮಾಯಣದಲ್ಲಿ. ಅದಾದ ನಂತರ ಸ್ವಲ್ಪ 1 ವರ್ಷ 2 ವರ್ಷ ಹೋದಂಗಾಯ್ತು. ಅಷ್ಟೊತ್ತಿಗೆ ನನ್ನ ಪ್ರಾಯಕ್ಕೆ ನಾನು ಬಂದಾಗ ಕಂಪ್ನಿ ಮಾಲಕರು ನಮ್ಮ ತಂದೆನ ಕರೆಸ್ಬಿಟ್ಟು ಕಳಿಸ್ಕೊಟ್ಬಿಟ್ರು. ನಮ್ಮನೆಯವರು ಅಲ್ಲಿ ಕರೆಯಕ್ ಬಂದ್ರು. ಕರೆಯಕ್ ಬಂದಾಗ ಶರಣ ಬಸವೇಶ್ವರ ಅನ್ನೋ ಊರನ್ನ ನಾವು ನೋಡ್ಬೇಕು ಅಂತಂದ್ ತಿಳ್ಕೊಂಡು, ಶರಣ ಬಸವೇಶ್ವರ ಅಲ್ಲಿ ನಾಟಕ ಮಾಡ್ದಂಗೂ ಆಗುತ್ತೆ, ನಾ ದರ್ಶನ ಮಾಡ್ದಂಗೂ ಆಗುತ್ತೆ, ಅಪ್ಪ ಹೋಗೋಣ. ನಮ್ಮ ತಂದೆ ಬೇಡ ಅಂತ ಹಠ ಹಿಡಿದ್ರೆ ಕೇಳ್ದೇನೆ ನಾನು ಇಲ್ಲಿಗೆ ಬಂದಿದ್ದು ಉಂಟು. ಇಲ್ಲಿಗೆ ಬಂದ ನಂತರ ಈ ಶೇಖ್ ಚಂದ್ ಅನ್ನೋರನ್ನ ಮದುವೆ ಆದೆ. ಆಮೇಲೆ ಅದೇ ರೀತಿ ಇವತ್ತಿನ ದಿವಸ ಶರಣ ಬಸವೇಶ್ವರ ಊರಲ್ಲೇ ನನಗೆ ಒಂದು ಸನ್ಮಾನ ಮಾಡಿದ್ದು ನನಗೆ ಹಿಂದಿನ ಗತಕಾಲದ ಒಂದು ನೆನಪು. ಅವತ್ತು ಇಲ್ಲಿ ಶರಣ ಬಸವೇಶ್ವರನ ನೋಡಕ್ ಬಂದಾಗ ಕಲ್ಯಾಣ ಆಯ್ತು, ಇವತ್ತು ಮತ್ತೆ ಸನ್ಮಾನ ಆಯ್ತು ಅಂತ ಅದು ನೆನಪು ನನಗೆ.
1: ಶರಣ ಬಸವೇಶ್ವರ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇದೆ ಅಂತ
0: ಅನಿಸ್ತು ಇವತ್ತು.
1: ಖಂಡಿತ ಬಹಳಷ್ಟು ಜನರಿಗೆ ಒಂದು ನಿಮ್ಮ ಹೆಸರಲ್ಲೇ ಒಂದು ಸಾಮರಸ್ಯ ಇದೆ. ಇದೀಗ ನಾವು ತಾವು ಹೇಳಿದ್ರಿ, ತಮ್ಮ ಮದುವೆಯ ಒಂದು ಸಂದರ್ಭ ಹೇಳಿದ್ರಿ, ಸರಸ್ವತಿ ಆಮೇಲೆ ಜುಲೇಖಾ ಬೇಗಂ ಅನ್ನುವಂತದ್ದಾಯ್ತು, ಆ ಬಗ್ಗೆ ಒಂದಿಷ್ಟು ಏನಾದ್ರೂ ನೀವು ಹಂಚ್ಕೊಳ್ಬಹುದಾ?
0: ಅದೇ ನಾನು ಸಾಕಿದಂತ ಅವರು ಲಕ್ಷ್ಮೀಬಾಯಿ ಅಂತ ಇದ್ರಲ್ಲ, ಅವ್ರು ಲಕ್ಷ್ಮೀಬಾಯಿ ನನಗೆ ಸರಸ್ವತಿ ಅಂತ ಅವ್ರ ಹೆಸರಿಟ್ರು. ಮೊದಲು ಸಾಕಿದಂತ ಕರ್ಕೊಂಡು ಹೋಗಿದ್ಲಲ್ಲ ಸಾಕಿದ, ಅವ್ರ ಹೆಸರು ಲಕ್ಷ್ಮೀಬಾಯಿ. ಆದ್ರಿಂದ ನಾವಿಬ್ಬರೀನು ಒಟ್ಟಿಗೆ ಇರ್ತೀವಿ, ಇನ್ನೆಲ್ಲೂ ಆಗ್ಲಲ್ಲ ಅನ್ನೋ ಒಂದು ಇದು ಬೆಳ್ಕೊಂಡ್ಬಿಟ್ಟಿತ್ತು. ನಾನು ಲಕ್ಷ್ಮೀ ನೀನು ಸರಸ್ವತಿ ಆಗಿ ಕಾಲವರ ಕರ್ನಾಟಕದಲ್ಲಿ ಮೆರೆಯೋಣ ಅನ್ನೋ ಒಂದು ಉದ್ದೇಶದಿಂದ ಅವರು ನನ್ನ ನರಸ್ವತಿ
1: ನಾಮಕರಣ
0: ಮಾಡಿದ್ರು. ನನ್ನ ಹೆಸರು ಮಲ್ಲಮ್ಮ, ಇದೇ ಮೈಲಾಪುರ ಮಲ್ಲಯ್ಯ ತಂದೆ ಮನೆ ದೇವರು ಆ ಹೆಸರನ್ನ ನನಗಿಟ್ಟಿದ್ರು. ಅದಾದ ನಂತರ ಇಲ್ಲಿಗೆ ಬಂದು ನಮ್ಮ ಮನೆಯವರು ನನ್ನನ್ನ ಮೆಚ್ಚಿದ್ರು. ಬಟ್ ನಾನಿನ್ನ ಅಚೀವ್ಮೆಂಟ್ ಮಾಡಬೇಕು, ನಾನು ದೊಡ್ಡ ಕಲಾವಿದಿ ಆಗ್ಬೇಕು, ತಂದೆ ತಾಯಿನ ಸಾಕ್ಬೇಕು, ಆ ಮಟ್ಟದಲ್ಲಿ ಸಾಕ್ಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿನ ಶ್ರವಣ ಸಾಕಿದ ತರ ನಾನು ಸಾಕ್ಬೇಕು ಅನ್ನೋ ಒಂದು ವಿಚಾರ ಯುಕ್ತಿಯನ್ನು ಇಟ್ಕೊಂಡಂತ ಒಂದು ಸಾಧನೆ ಮಾಡುವಂತ ಒಂದು ಹೆಣ್ಮಗಳಾಗಿದ್ದೆ ನಾನು. ಬಟ್ ನಮ್ಮನೆಯವರು ನನ್ನ ಬಹಳ ಪ್ರೀತಿ ಮಾಡಿಬಿಟ್ಟು ನಾನು ಸತ್ತು ಹೋಗ್ತೀನಿ ಅಂತ ಒಂದು ಹಂತಕ್ಕೆ ಬಂದಾಗ ನನಗಾಗಿ ಒಂದು ಜೀವ ಸಾಯಬಾರದು ಅನ್ನೋ ಒಂದು ಅಂತಃಕರಣೆಯಿಂದ ನಾನು ಮದುವೆ ಆಗಿದ್ದುಂಟು. ಸರಿ, ಮದುವೆ ಆದ ನಂತರ ಎಲ್ಲರ ಜೀವನದಲ್ಲಿ ಬರೋ ಹಾಗೆ ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದು ಕಷ್ಟ ಸುಖ ನೋವು ನಲಿವು ದುಃಖ ದುಮ್ಮಾನಗಳು ಸಾಕಾದಷ್ಟು ಬಂದ್ರೂ ಕೂಡ ಅದಕ್ಕೆ ಎದೆ ಕೊಟ್ಟು ಮಕ್ಕಳಾದ್ಮೇಲೆ ಮುಗಿದೋಯ್ತು, ಆ ಮಕ್ಕಳಿಗೋಸ್ಕರ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ಶ್ರಮಿಸ್ದೆ ಮುಂದೆ ಬಂದೆ. ಆಮೇಲೆ ಇಲ್ಲೆಲ್ಲ ನಾವು ಆಲ್ ಓವರ್ ಕರ್ನಾಟಕದ ಎಲ್ಲ ಚಿತ್ರಿಗೆ ಕಂಪ್ನಿ, ಅರಶಿನಗುಡಿ ಕಂಪ್ನಿ, ಚಿತ್ರಿಗೆ ಕಂಪ್ನಿಲೆ ನಮ್ದು 18 ವರ್ಷ ಸರ್ವಿಸ್. ಅಲ್ಲಿ ಯಾವತ್ತೂ ನಾವು ದುಡ್ಡು ಕೇಳಿದವರಲ್ಲ, ಬರೀ ಅಭಿನಯಕ್ಕೆ ಪ್ರಾಮುಖ್ಯತೆ ಕೊಟ್ಟವರು. ನಾಟಕನ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಪಾತ್ರ ಹೀಗ್ ಮಾಡ್ಬೇಕು. ಇವತ್ತು ಮನಕಾಮಿತ್ ಪಿಕ್ಚರ್ ಅಂತ ಬರ್ತಿತ್ತು, ಅದರಲ್ಲಿ ನವಿಲಿನ್ ಡ್ಯಾನ್ಸ್, ಅವಳು ಹಾಗ್ ಮಾಡಿದಳೆ ಸೇಮ್ ಆ ತರ ಮಾಡ್ಬೇಕು ಅಂತ ಚಾಲೆಂಜ್ ಆಗಿ ಬಂದು ಆ ಪಾತ್ರನ ಅದೇ ತರ ಮಾಡಿದಾಗ

0: ಜನಗಳ ಕೈಯಿಂದ ಸೈ ಎನಿಸ್ಕೊಳ್ಳೋದುಂಟು. ವೀಸರಾಜ ದೇವಿ ಮಾಡಿ ಅದನ್ನ ನೋಡಿ ಅದು ಅದೇ ತರ ಮಾಡಿದ್ದುಂಟು. ಇದೇ ಬಿಜಾಪುರದಲ್ಲಿ 101ನೇ ಪ್ರಯೋಗ ಹೂವಿನ ಅಂಗಡಿ ನಾಟಕಕ್ಕೆ ವೀರೇಂದ್ರ ಪಾಟೀಲ್ ಅವರು ಬಂದು ನೋಡ್ಬಿಟ್ಟು ನನ್ನ ಒಂದು ಫಿಲನ್ ಪಾತ್ರ ಆದ್ರೂ ಇದನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ ಹುಡುಗಿ, ಇನ್ನು ಹೆಚ್ಚೆಚ್ಚಾಗಿ ನೀನು ಮುಂದುವರಿಯಮ್ಮ ಅಂತ ತಿಳ್ಕೊಂಡು ನನ್ನನ್ನು ಅವರಲ್ಲಿ ಸನ್ಮಾನ ಮಾಡಿದ್ದುಂಟು. ಆ ತಕ್ಷಣಕ್ಕೆ ಏನ್ ಬೇಕು ಅದನ್ನ ಸನ್ಮಾನ ಮಾಡಿ ಅವ್ರು ತಮ್ಮ ಮತ್ತೆ ತಿರುಗಿ ಬೆಂಗಳೂರಿಗೆ ಹೋಗಿದ್ದುಂಟು. ಇದೇ ರೀತಿಯಾಗಿ ಒಂದಲ್ಲ ಒಂದು ಹಂತ ಹಂತ ಹಂತವಾಗಿ ನನ್ನ ಡ್ಯಾನ್ಸಿನ ಮೇಸ್ಟರ್ ಡ್ಯಾನ್ಸ್ ಕಲ್ತಿದ್ದು ಬರೇ ನಾನು ಒಂದು 3 ತಿಂಗಳ ಮ್ಯಾಗೇರಿ ಮಾಸ್ಟರ್ ಅಂತ ತಿಳ್ಕೊಂಡಿದ್ರು, ಅವ್ರ ಹತ್ರ 3 ತಿಂಗಳು ಡ್ಯಾನ್ಸ್ ಹಾಕಿದ್ರು. ಸಂಗೀತ ಕಲಿಬೇಕು ಅಂದ್ರೆ ನನಗೆ ಅವಕಾಶನೇ ಸಿಗ್ಲಿಲ್ಲ, ಅದರಿಂದ ವಂಚಿತಳಾದೆ. ಆ ಆಸೆನ ನನ್ನ ಮೊಮ್ಮಗನ ಮೂಲಕ ನಾನು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ.
1: ಸಂಗೀತ ನಿಮಗೆ ಬಹಳ ಆಸಕ್ತಿ?
0: ಆಸಕ್ತಿ ಬಹಳ ಆಸಕ್ತಿ. ಕಲಿಯಕ್ಕೆ ನನಗೆ ಆಸ್ಪದ ಸಿಗ್ಲಿಲ್ಲ,
1: ಟೈಮ್ ಸಿಕ್ತಿರ್ಲಿಲ್ಲ.
0: ಹಿಂಗೆ ಟೈಮ್ ಸಿಕ್ಕಾಗ ಗುರುಗಳು ಸಿಕ್ತಿರ್ಲಿಲ್ಲ, ಗುರುಗಳು ಸಿಕ್ಕಾಗ ದುಡ್ಡು ಇರ್ತಿರ್ಲಿಲ್ಲ. ಈ ತರ ಒಂದು ಸನ್ನಿವೇಶ ಆಗಿ ನನಗೆ ಸಂಗೀತ ಕಲಿಯಕ್ಕಾಗಲಿಲ್ಲ, ಅದರಿಂದ ನಾನು ಬಹಳ ನಿರಾಸೆ ಹೊಂದಿದ್ದೀನಿ. ಅದನ್ನ ನನ್ನ ಮೊಮ್ಮಗನಲ್ಲಿ ನಾನು ಕಾಣಬೇಕಂತ ನಾನು ಬಹಳ ಆಸೆ ಪಟ್ಟಿದ್ದೆ.
1: ನಿಮಗೆ ನಾಟಕ, ಅಭಿನಯ, ನೃತ್ಯ ಇವುಗಳ ಜೊತೆಗೆ ಸಂಗೀತವೂ ಕೂಡ ಬಹಳ ಆಸಕ್ತಿದಾಯಕ ಒಂದು ವಿಷಯ ಆಗಿತ್ತು. ಅದರಲ್ಲಿಯೂ ಕೂಡ ಒಂದಿಷ್ಟು ಸಾಧನೆಯನ್ನ ಮಾಡಬೇಕು ಅನ್ನುವಂತ ಬಯಕೆ ನಿಮ್ಮಲ್ಲಿತ್ತು. ಆದ್ರೆ ನೀವೇ ಹೇಳಿದಂಗೆ ಹಣ ಇದ್ದಾಗ ಟೈಮ್ ಇರಲಿಲ್ಲ, ಟೈಮ್ ಇದ್ದಾಗ ಹಣ ಇರಲಿಲ್ಲ ಅನ್ನುವಂತ ಸಂದರ್ಭದಿಂದ ಸಂಗೀತವನ್ನ ಕಲಿಬೇಕು ಅನ್ನುವಂತ ಹಾಗೆ ಉಳ್ಕೊಂಡ್ ಬಿಟ್ಟಿದೆ ಅನ್ನುವಂತ ಮಾತು ಕೇಳುಗ್ರೆ. ಸಮ್ಮುಖದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವೃತ್ತಿ ರಂಗಭೂಮಿಯ ಹಿರಿಯ ನಟಿ ಶ್ರೀಮತಿ ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅವರು. ಮತ್ತಷ್ಟು ಮಾತಾಡ್ತೀವಿ ಕಾರ್ಯಕ್ರಮದಲ್ಲಿ, ಅದಕ್ಕಿಂತ ಮುಂಚೆ ಇನ್ನೊಂದು ಸಂಗೀತಮಯ ಹಾಡು ನಿಮಗಾಗಿ.

ಸಮ್ಮುಖಕ್ಕೆ ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ತಮ್ಮ ರಂಗಭೂಮಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದರಾದ ಶ್ರೀಮತಿ

0: ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅವರು. ಈಗ ಅಮ್ಮ, ನೀವು ನಾಟಕಗಳಲ್ಲಿ ಹೆಚ್ಚೆಚ್ಚು ಮಾಡ್ತಾ ಬಂದ್ರಿ, ಸಾಕಷ್ಟು ರಂಗಾನುಭವ ಬಂತು, ಆಮೇಲೆ ವೃತ್ತಿ ರಂಗಭೂಮಿ ಅನೇಕ ಕಂಪನಿಗಳಲ್ಲಿ ಮಾಡಿದ್ರಿ, ಅಲ್ಲಿ ಪ್ರತಿಭೆಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು. ಆ ಕಾಲದಲ್ಲಿ ದುಡ್ಡಿಗೆ ಅಷ್ಟು ಮಹತ್ವ ನಾವು ಕಲಾವಿದರು ಕೊಡ್ತಿರ್ಲಿಲ್ಲ ಅನ್ನುವಂಥದ್ದು. ಈ ಸಾಮಾನ್ಯವಾಗಿ ನಾವು ನೋಡಿದಾಗ ಎಲ್ಲ ಕಲಾವಿದರು ಬಡವರೇ ಆಗಿರ್ತಾರೆ. ಅವರ ರಂಗಾನುಭವ ಮತ್ತು ಅವರ ವೃತ್ತಿ ಬದುಕು ಮತ್ತು ಕುಟುಂಬ ನಿರ್ವಹಣೆ, ಇದು ಒಂದಕ್ಕೊಂದು ಎಲ್ಲರಿಗೂ ಇರುವಂತಹ ಒಂದು ಸಮಸ್ಯೆನೆ. ಅಂದ್ರೆ ಫ್ಯಾಮಿಲಿ ಪೂರ್ತಿ ಟೈಮ್ ಕೊಟ್ರೆ ವೃತ್ತಿಯಲ್ಲಿ ಒಂದು ಸ್ವಲ್ಪ ತೊಂದರೆ ಆಗ್ತದೆ, ವೃತ್ತಿ ಪೂರ್ತಿ ಟೈಮ್ ಕೊಟ್ರೆ ನಮ್ಮ ಕೌಟುಂಬಿಕ ಬದುಕು ಒಂದಿಷ್ಟು ಸಮಸ್ಯೆಯಲ್ಲಿರ್ತದೆ. ನೀವು ಇದನ್ನೆಲ್ಲ ಹೆಂಗೆ ನಿಭಾಯಿಸಿದ್ರಿ, ಹೆಂಗೆ ಸಂಭಾಳಿಸಿದ್ರಿ?
1: ಒಂದು ಮಗು ಆಗಿದ ತಕ್ಷಣನೇ ನಾನು ಯೋಚನೆ ಮಾಡಿದೆ, ನನ್ನ ಬುದ್ಧಿ ನನಗೆ ಗೊತ್ತಾಗ್ತಾ ಇಲ್ಲ, ಇವನು ಒಂದು ಒಳ್ಳೆ ವ್ಯಕ್ತಿ ಮಾಡ್ಬೇಕಂದ್ರೆ ಹೇಗ್ ಸಾಧ್ಯ ಅಂತ ದಿನ ಯೋಚನೆ ಮಾಡ್ತಿದ್ದೆ. ಅವನ ಹಿಂದೆನೆ ಇವನ ಹಿಂದೆ ಹುಟ್ಟುಬಿಟ್ಟ. ಇವನಿಗೆ ಕಲೆ ಬಗ್ಗೆ ಭಾರಿ ಆಸಕ್ತಿ ಇತ್ತು. ಅವಾಗ ಒಂದ್ ಮದುವೆ ಸೀನ್ ಬಂದ್ರೆ ಆಚಾರ್ಯ ಆಗಿ ಹೋಗ್ಬಿಡೋನು, ಒಂದ್ ಡ್ಯಾನ್ಸ್ ಸೀನ್ ಬಂತಂದ್ರೆ ಡ್ಯಾನ್ಸರ್ ಆಗಿ ನುಗ್ಗಿಬಿಡೋನು, ಅವ್ರಕ್ಕಿಂತ ಹೆಚ್ಚಿನ ಡ್ಯಾನ್ಸ್ ಮಾಡಿ ಎಲ್ಲರನ್ನು ಬಿಟ್ಟು ಇವನಿಗೆ 101 ರೂಪಾಯಿ ಆಯ್ರಿ ಕೊಡೋರು. ಈ ತರ ಇವನು ಓದಿಲ್ಲ, ವಿದ್ಯೆ ಇಲ್ಲ, ಎಲ್ಲ ಬಿಟ್ಬಿಟ್ಟು ಬರೀ ಕಲೆನೆ ನಂಬ್ಕೊಂಡು ಮುಂದೆ ಇವನು ಹೆಂಡತಿ ಮಕ್ಕಳನ್ನೇ ಹಗ್ಸಾಕ್ತಾರೆ, ಯಾವ ರೀತಿ ಮಾಡ್ಬೇಕು? ಆಮೇಲೆ ಎಲ್ಲಾ ರೀತಿಯಿಂದ ವಿಚಾರ ಮಾಡಿ ಬೇಡ ಬೇಡ ಬೇಡ, ಇವ್ ನಮ್ಮ ಮತ್ತೆ ಮಾವನ ಹತ್ರ ಇರೋದೇ ಒಳ್ಳೇದು ಅಂತ ತಿಳ್ಕೊಂಡು ಅವತ್ ರಾತ್ರಿ ಡ್ಯಾನ್ಸ್ ಮಾಡಿದೆ. ಮಾರನೇ ದಿವಸ ನಾನು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮನೆಯವ್ರ ಕೈಲೆ ಅಕ್ಕಿಯಾಲೂರ್ ಕ್ಯಾಂಪ್ ಹುಬ್ಳಿ ಹತ್ರ, ಅಲ್ಲಿಂದ ಸೀದ ಮಲ್ಲಕ್ ತಂದು ಬಿಟ್ಟು ಬಂದ್ ತಂದು ಬಿಟ್ಬಿಟ್ವಿ.
0: ನಮ್ಮ ಯಜಮಾನ್ರು
1: ಊರು ಅತ್ತೆ ಮಾತ್ರ ಬಿಟ್ಬಿಟ್ವಿ, ಯಾಕಂದ್ರೆ ವಿದ್ಯೆ ಮುಖ್ಯ ಮೊದ್ಲು, ಕಲೆ ಅದ್ ರಕ್ತಗತವಾಗಿ ಬಂದಿದ್ದು. ಏನಾರ ಆರಿಸ್ಕೊಳ್ಳಿ, ಅವರು ಕಲೆನಾರ ಆರಿಸ್ಕೊಳ್ಳಿ, ಇದನ್ನಾರ ಆರಿಸ್ಕೊಳ್ಳಿ, ವಿದ್ಯೆ ಮುಖ್ಯ ಈಗಿನ ಕಾಲಕ್ಕೆ.
0: ಪ್ರಭುತ್ವವಾಗಿ ಔಪಚಾರಿಕ ಶಿಕ್ಷಣ ಅಂತೂ ದೊರಿಲೇಬೇಕು.
1: ಅದಕ್ಕೋಸ್ಕರ ಇಲ್ಲಿ ಬಿಟ್ವಿ ನಾವು. ಇಲ್ಲಿ ಬಿಟ್ಟು ನಾನು ಯೋಚನೆ ಮಾಡ್ತಾ ಮಾಡ್ತಾ ಮುಂದೆ ಅದು ಕಂಪನಿ ಬಿಟ್ಟ ಆದ ನಂತ ಹಾಸನದಲ್ಲಿ ನಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆಯ್ತು. ಅಂದ್ರೆ ಇವ್ರು 7ನೇ ಕ್ಲಾಸ್ ಇದ್ದಂತ ಟೈಮಲ್ಲಿ ಇವನಿಗಿಂತ 4ನೇ ಕ್ಲಾಸ್ ವರ್ಗು ಮನೆಯಲ್ಲೇ ಶಿಕ್ಷಣ ಮಾಡಿಸಿದ್ದೀನಿ, ಮನೆಯಲ್ಲೇ ಶಿಕ್ಷಣ ಮಾಡಿಸಿದ್ದೆ. ನಾನು 4ನೇ ಕ್ಲಾಸ್ ವರ್ಗು ಸ್ಕೂಲಿಗೆ ಹೋಗ್ಲಿಲ್ಲ. ಎಲ್ಲಾ ಮಕ್ಕಳಿಗಿಂತ 3ನೇ ಕ್ಲಾಸ್ ಅಲ್ಲ 5ನೇ ಕ್ಲಾಸ್ ಓದೋ ಹುಡುಗರಿಗಿಂತ ಹೆಚ್ಚಿನದು ಇವ್ರ ಪಾಠ ಇವರ ತಲೆಯಲ್ಲಿ
0: ಅಷ್ಟು ವಿದ್ಯೆ ಅವರಿಗೆ
1: ಬರ್ತಿತ್ತು. ಅಂದಾಗ ಅವರೆಲ್ಲ ಖುಷಿ ಪಡ್ತಿದ್ರು. ಸರಿ, ಹಾಸನ ಕ್ಯಾಂಪ್ ಆಯ್ತು, ನಮ್ಮ ಮನೆಯವ್ರ ಕಾಲ್ ಮುರಿತು. ಮಾ ಕಾಲ್ ಮುರಿದಾಗ ಇವ್ರಿಗೆ ಸ್ವಲ್ಪ ಎಜುಕೇಶನ್ ಹಳ್ಳಿಯಲ್ಲಿ ಇದ್ದಿದ್ರಿಂದ ಸ್ವಲ್ಪ ಕಡಿಮೆ ಇತ್ತು. ಅವಾಗೆಲ್ಲ ಕುತ್ಕೊಂಡು ನಾವು ಪೇಪರ್ ಕರ್ತಾರೆ ಅಲ್ಲಿ, ಹಾಸನ ಮಾಧ್ಯಮ, ಜನತಾ ಮಾಧ್ಯಮ, ಹಾಸನ ಅಂಬ, ಈ ತರ ಎಲ್ಲ ಪೇಪರ್ನವರೆಲ್ಲ ನಮ್ಮ ಮನೆಯವ್ರ ಕಾಲ್ ಮುರಿದಾಗ. ಆಮೇಲೆ ಸುಬ್ಬಣ್ಣ ಅವರು ಡಾಕ್ಟರ್ ಇದು ಇದ್ರು ಅಲ್ಲಿ, ಕಣ್ಣಿನ ಡಾಕ್ಟರ್ ಇದ್ರು ಅವರು, ಸರ್ಜನು. ಆಮೇಲೆ ಇನ್ನು ಸುಮಾರು ಜನ ಎಲ್ಲ ಡಾಕ್ಟರ್ಸ್ ಎಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ಬಿಟ್ಟು ನನ್ನ ಮಗನ ಹಿಂಗೆ ಒಳ್ಳೆ ಕಡೆ ಸೇರಿಸ್ಬೇಕು, ಯೋಗ ಇರೋ ಕಡೆ ಸೇರಿಸ್ಬೇಕು, ಫಿಸಿಕಲಿ ಅವನು ಸ್ಟ್ರಾಂಗ್ ಆಗಬೇಕು, ವಿದ್ಯೆನೂ ಇರಬೇಕು, ಹೀಗೆ ಅಂತ ತಿಳ್ಕೊಂಡು ಹೇಳಿದಾಗ ನೀವು ಸೇರಿಸೋದಾದ್ರೆ ಮಲ್ಲಾಡಿ ಹೇಳಿ ಸೇರಿಸಿ ಅಂತ ನನಗೆ ಅವರು ನನಗೆ ಅಷ್ಟಿಸಿದ್ರು. ಅದನ್ನ ಅಲ್ಲಿಂದ ಅಲ್ಲಿ ಹೋಗಿ ಸ್ವಾಮಿಗಳ ಕಾಲು ಹಿಡ್ಕೊಂಡು ಅವ್ರ ಹತ್ರ ಪಡೆದು ಅಲ್ಲಿ 8, 9, 10 3 ಅಲ್ಲೇ ಓದಿದ್ರು ಅವರು, ದೊಡ್ಡ ಮಗ. ಸರಿ, ಚಿಕ್ಕ ಮಗ ಇಲ್ಲೇನೆ ಹಾಸನದಲ್ಲೇ ಅದ್ಯಾವುದೋ ಒಂದು ಸ್ಕೂಲ್ಗೆ ಇನ್ನೊಬ್ಬ ಮಗ ಇದ್ದ, ಇವರಿಬ್ರು ಇಲ್ಲಿ ಓದಿದ್ರು. ಹೀಗೆ ನಾಟಕ ಕಂಪ್ನಿನೇ ಬಿಟ್ಟು ಹವ್ಯಾಸಿ ರಂಗಭೂಮಿಗೆ ಪದಾರ್ಪಣೆ ಮಾಡಿದೆ ನಾನು. ಅವಾಗ ಸಾಮಾಜಿಕ ನಾಟಕಗಳನ್ನ ಬಿಟ್ಟು ಪೌರಾಣಿಕ ನಾಟಕಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ. ಕಾರಣ ಇಷ್ಟೇ, ದುಡ್ಡಿನ ಅವಶ್ಯಕತೆ ಇತ್ತು, ಮಕ್ಕಳಿಗೆ ಓದಿಸ್ಬೇಕಾಗಿತ್ತು. ಈಗ ನಾನೇನಾದ್ರೂ ಕಂಪನಿಯಿಂದ ಹೊರಟು ಹೋಗ್ಬಿಟ್ರೆ ಟಿ ಸಿ ಕಿತ್ಕೊಂಡು ಹೋಗಕ್ಕಾಗಲ್ಲ. ಅದರಿಂದ ನಾನೇ ಪಿಕ್ಚರ್ ಚಾನ್ಸಸ್ ಗಳು ಬಂದ್ರು ನಾನು ಹೋಗ್ಲಿಲ್ಲ, ಯಾಕಂದ್ರೆ ಫಿಲಮ್ ಫೀಲ್ಡ್ಗೆ ಹೋದ್ರೆ ಮನೆ ಕಡೆ ಯಾವ್ದು ಜ್ಞಾನ
0: ಇರಬಾರ್ದು,
1: ಗಮನ ಕೊಡ್ಲಿಕ್ಕಾಗಲ್ಲ, ಚಿಂತೆ ಮಾಡಂಗಿಲ್ಲ, ಅಲ್ಲಿ ಹೆಂಗಿರ್ಬೇಕು ಅಲ್ಲಿ ಹಾಗೇನೆ ಇರ್ಬೇಕು ಅಂತ ಅದಕ್ಕೆಲ್ಲ ತ್ಯಾಗ ಮಾಡಿದೆ. ತ್ಯಾಗ ಮಾಡಿಬಿಟ್ಟು ನಾವು ನನ್ನ ಹವ್ಯಾಸಿ ರಂಗಭೂಮಿಯಲ್ಲಿ ಸೀಸನ್ ಇದ್ದಾಗ ನಾಟಕಕ್ಕೆ ಹೋಗ್ತಿದ್ದೆ. ಅನ್ ಸೀಸನ್ ಅಲ್ಲಿ ನಾನು ಕಂಪನಿ ಕೊಟ್ಕೊಂಡು ಮತ್ತೆ ಪಾತ್ರ ಮಾಡ್ತಿದ್ದೆ, ಕೆಲವೊಂದ್ಸಲ ಬೆನಿಫಿಟ್ ಮಾಡ್ತಿದ್ದೆ. ಇದೇ ಊರ ಇದೇ ಗುಲ್ಬರ್ಗಾದಲ್ಲಿ 2 ಸಲ ಬೆನಿಫಿಟ್ ಮಾಡಿದ್ದೀನಿ, 2 ಸಲ ಎಲ್ಲಾ ಸಹಕಾರ ಮಾಡಿದ್ದಾರೆ, ಪ್ರತಿಯೊಬ್ರು ನನಗೆ ಸಹಕಾರ ಮಾಡಿ ನನ್ನನ್ನ ಅಪ್ರಿಸಿಯೇಟ್ ಮಾಡಿ ನನ್ನ ಕಂಪನಿಗೆ ಸಹಾಯ ಮಾಡಿದ್ದಾರೆ.
0: ಅಂದ್ರೆ ಆ ತರದ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋದ್ವು, ನೀವು ಬೆಳೀತಾ ಹೋದ್ರಿ, ಅಭಿಮಾನಿಗಳನ್ನ ಸಂಪಾದಿಸ್ತಾ ಹೋದ್ರಿ. ಅಮ್ಮ, ಈಗ ಇಲ್ಲೊಂದು ಹಾಡು ಕೇಳ್ಕೊಂಬರೋಣ. ಹಾಡು ಸಿನಿಮಾದಾದ್ರೂ ಕೂಡ ಇದರ ಒಂದು ಧಾಟಿ ಛಾಪು ರಂಗಭೂಮಿಯ ಒಂದು ಛಾಪಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖದಲ್ಲಿ ನಮ್ಮ ಜೊತೆ ಮಾತಾಡಿದರೆ ಇವತ್ತು ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದರಾದ ಶ್ರೀಮತಿ ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅವರು. ಈಗ ಅಮ್ಮ, ನೀವು ಸಾಕಷ್ಟು ಪಾತ್ರಗಳನ್ನು ಮಾಡಿದ್ದೀರಿ, ಜನರ ಅಭಿಮಾನವನ್ನು ಪಡ್ಕೊಂಡಿದ್ದೀರಿ, ಅಭಿಮಾನಗಳ ಸಂಖ್ಯೆ ನಿಮಗೆ ಸಾಕಷ್ಟು ಇದೆ. ನೀವು ಮಾಡಿದಂತಹ ನಾಟಕಗಳಿಂದ ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾಗಿ ಬಲ್ಲಂತವರಾಗಿರ್ಬೋದು, ನಿಮ್ಮ ಬಗ್ಗೆ ಹೆಚ್ಚು ಗೌರವ ಮತ್ತು ಪ್ರೀತಿ ಎಲ್ಲ ಇಟ್ಕೊಂಡಿದ್ದಾರೆ. ನೀವು ಮಾಡುವಂತ ಪಾತ್ರಗಳಲ್ಲಿ ಕೂಡ ಕೊರವಂಜಿ ಪಾತ್ರದಿಂದ ನನಗೆ ಹಾಸನದಲ್ಲಿ ಬಹಳಷ್ಟು ಜನ ಅಭಿಮಾನಿಗಳಿದ್ರು, ಅದರಿಂದ ನಮ್ಮ ಮನೆಯವರ ಒಂದು ಟ್ರೀಟ್ಮೆಂಟ್ಗೆ ಬಹಳ ಅವರೆಲ್ಲ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರಿ ಕೊರವಂಜಿ ಪಾತ್ರ. ಮತ್ತೆ ಆಮೇಲೆ ನೀವು ಕೆಲವೊಂದು ನಾಟಕಗಳಲ್ಲಿ ವಿಲನ್ ರೋಲ್ಗಳನ್ನ ಮಾಡಿದ್ದೀರಿ, ಅವೆಲ್ಲ ನೆನಪು ಮಾಡಿಕೊಂಡು ಏನಾದರೂ ರೋಚಕ ಒಂದಿಷ್ಟು ನಿಮಗೆ ಖುಷಿ ಕೊಟ್ಟ ಪಾತ್ರ ಯಾವ್ದಾದ್ರು ಅಥವಾ ಯಾವ್ದಾದ್ರು ಒಂದು ಘಟನೆ?
1: ನಟಿ ಅಂದ ಮೇಲೆ ಒಂದು ಕಸ ಗುಡಿಸೋದಕ್ಕೂ ನಾನು ಜೀವ ತುಂಬಬೇಕಾಗತ್ತೆ. ಪಾತ್ರ ಇದ್ರು ಕಸನ ಯಾವ ರೀತಿ ಬರಬರ ಗುಡಿಸ್ಕೊಂಡು ಅದರಲ್ಲಿ ಒಂದು ಆಕ್ಷನ್ ಇರುತ್ತೆ, ಆ ಥರ ಗುಡಿಸ್ಕೊಂಡು ಹೋಗಿ ಜನಗಳ ಒಂದು ಮನಸ್ಸೇ ಸೂರೆಗೊಳ್ಬೇಕು, ಮನಸ್ಸನ್ನು ಸೆರೆ ಹಿಡಿಯುವಂತ ಒಂದು ನಟಿ ಆಗ್ಬೇಕಾಗತ್ತೆ. ಎಲ್ಲ ಪಾತ್ರನೂ ಅಚ್ಚುಮೆಚ್ಚಿನಿಂದಾನೇ ಮಾಡಿದ್ದೀನಿ. ನನಗೆ ಒಂದ್ಸಲ ಏನಾಯ್ತು ಅಂದ್ರೆ, ಒಬ್ಬ ಕವಿ ಇರ್ತಾನೆ, ಆ ಕವಿಗೊಬ್ಬ ತಮ್ಮ ಇರ್ತಾನೆ, ಕವಿ ಹೆಂಡತಿ ಕವಿ ಮಗು, ಇದು ಒಂದು ಸಂಸಾರ. ಅವ್ರ ತಮ್ಮ ತಮ್ಮನ ಹೆಂಡತಿ ಇವ್ರದೊಂದು ಸಂಸಾರ, ಎಲ್ಲ ಒಟ್ಟಿಗೆ ಇರ್ತಾರೆ, ಇವರು ಬೇರೆ ಬೇರೆ ಇರಲ್ಲ. ಆದ್ರೆ ಏನಪ್ಪ ಅಂದ್ರೆ, ಭಾವನ ಮೇಲೆ ತಮ್ಮನ ಹೆಂಡತಿ ತುಂಬಾ ಮೋಹ ಪಡ್ತಿರ್ತಾಳೆ, ಸ್ಫುರದ್ರೂಪಿ ಇರ್ತಾನ. ಆದ್ರೆ ಅವನು ಒಪ್ಪಲ್ಲ, ಒಂಥರ ಶ್ರೀರಾಮನ ತತ್ವವನ್ನ ಅವನು

0: ಕಲಿಸತಕ್ಕಂತ ಒಂದು ಸಾಧು ಮನೋಭಾವದ ವ್ಯಕ್ತಿ ಅವನು. ಅದಕ್ಕಾಗಿ ಇವಳು ಇವನು ನನ್ನ ಕೈ ಸಿಗ್ಲಿಲ್ವಲ್ಲ ಅಂತ ದ್ವೇಷಿಸ್ತಾಳೆ. ಅವನ ಹೆಂಡತಿ ಹಿಂಸೆ ಕೊಡಾಳೆ, ಮಗು ಹಿಂಸೆ ಕೊಡ್ತಾಳೆ, ಸ್ಕೂಲ್ ಬಿಡಿಸ್ತಾಳೆ, ಅದಕ್ಕೆ ಹಾಕಿರೋ ಬಟ್ಟೆನೆಲ್ಲ ಹರಿದು ಹಾಕ್ತಾಳೆ, ಆಮೇಲೆ ನನ್ನ ಹಿಡ್ಕೊಳಕ್ ಬಂದ ಅಂತ ಸುಳ್ಳು ಹೇಳ್ತಾಳೆ, ಆಪಾದನೆ ಕೊಡ್ತಾಳೆ ಭಾವನ ಮೇಲೆ. ಆಪಾದನೆ ಕೊಟ್ಟಂತ ಟೈಮಲ್ಲಿ ತಮ್ಮ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅವನ್ ಒಳಗ್ ಹೋಗ್ತಾನೆ. ಇವಳು ಖುಷಿ ಆಗ್ಬಿಡುತ್ತೆ. ಖುಷಿ ಆದ್ರೆ ಆ ಮಗುನ್ ಕತ್ತಲ್ಲಿ ಇದೆಯಲ್ಲ ಚೈನು, ಅದನ್ನ ಕಿತ್ತಿಕೊಡು, ಅದು ನನ್ನ ಗಂಡ ದುಡ್ದಿರೋ ದುಡ್ಡು. ಆಕ್ಚುಲಿ ಇರಲ್ಲ ಅದು, ಮನೆಯಲ್ಲಿ ಇರುವಂತ ಒಂದ್ ಚೈನ್ ಹಾಕಿರ್ತಾರೆ. ಏ ಇಂದು ತಾಳೆ ಕಿತ್ತು ಕೊಡು ಅಂತ ತಾಳೆ ಹಿಡ್ಕೊಂತಾಳೆ. ಅವಳು ಹಿಂಗ್ ಕತ್ತಿ ಹಿಂಗ್ ಅಲ್ಲಾಡಿಸ್ತಾಳೆ, ಬೇಡಮ್ಮ ತಾಳೆ ಮಾತ್ರ ಕಿತ್ಕೋಬೇಡ ಅಂತಾಳೆ. ಏ ಅಂತ ಹಿಂಗ್ ಎಸ್ತ್ ಬಿಟ್ಟು ಆ ಮಗನ ಕಾಲ್ನಿಂದ ಒದಿತಾಳೆ. ಬೇಗ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ಕೊಂಡೆ ಇಷ್ಟ ಅಂತಾಳೆ. ಇನ್ನೊಂದೆರಡು ಮೂರು ಡೈಲಾಗ್ ಇದೆ, ಅದನ್ನ ಅಂದಿದ ತಕ್ಷಣ ಕುಂತಿರೋ ನೆಗೆಟ್ ಅಲ್ಲಿ ಎಲ್ಲಿ ಕುಂತಿದ್ನೋ ಏನೋ, ಕೆಟ್ಟ ನಮ್ ಕಡೆ ಬೈತಾರಲ್ಲ ಕೆಟ್ಟ ಭಾಷೆಯಲ್ಲಿ ಬೈದು ಬಿಟ್ಟು ಚಪ್ಪಲಿ ತಗೊಂಡು ಹೋಗುದು. ಅವತ್ತೇನಾಯ್ತು ಅಂದ್ರೆ ನಾನು ಆ ಜಾಗದಲ್ಲಿ ನಿಲ್ಲಾರ್ದೆ ಸ್ಟೈಲ್ ಮಾಡ್ಕೊಂಡು ಹಿಂಗ ಇದನ್ನೇನೋ ಕೊಳ್ಳನ್ ಸರ ಹಿಂಗ ಇಟ್ಕೊಂಡು ಹಿಂಗ ಸ್ಟೈಲ್ ಮಾಡ್ಕೊಂಡು ಬೇರೆ ಕಡೆ ಬಂದೆ. ಇಲ್ದಿದ್ರೆ ಅದು ನನ್ನ ಮುಖಕ್ಕೆ ಬಿದ್ದಿರೋದು. ಆಮೇಲೆ ಕಂಪ್ನಿ ಮಾಲಕ ಅಡಲ್ನಾಗಿ ಬಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅವರು ಮಾಡಿರೋದು ವಿಲನ್ ಪಾತ್ರ, ಬಟ್ ಆ ಒಬ್ಬ ವಿಲನ್ ಅಲ್ಲ. ತಾಯಿಯ ಮನಸ್ಸಿನ ಅದು ವಯಸ್ಸಿಕ್ಕದಾದ್ರೂ ವಿಚಾರ ದೊಡ್ಡದಿದೆ ಆ ಅಮ್ಮನ ಹತ್ರ. ತುಂಬಾ ಒಳ್ಳೆ ಹೆಣ್ಮಗಳು. ನೀವು ದಿನ ಒಬ್ರಿಗೆ ಹಿಂಗ್ ಚಪ್ಪಲಿ ತಗೊಂಡು ಹೊಡಿತಾ ಇದ್ರೆ ದಿನ ಒಬ್ಬರ ನಟರನ್ನ ಎಲ್ಲಿಂದ ತರ್ಲ್ರಿ ಸರ್ ಅಂತ ಕೇಳಿದ್ರು. ಅವಾಗ ಕ್ಲಾಪ್ಸ್ ಬಿದ್ವು. ಇಲ್ಲ ಅವ್ರ ಪಾತ್ರ ಮಾಡಿದಕ್ಕೂ ಸಾರ್ಥಕ ಆಯ್ತು ಬಿಡ್ರಿ ಅಂತ ಮುಂದೆ ಕುಂತಿರೋ ಚೇರ್ ಮೇಲೆ ಕುಂತಿರೋ ಒಬ್ಬ ವ್ಯಕ್ತಿ ಹೇಳ್ದ. ಅವಾಗ ನಾನು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ನಿಮ್ಮ ಒಂದು ಆಶೀರ್ವಾದಕ್ಕೆ ನಾನು ಧನ್ಯವಾದ ಕೊಡ್ತೀನಿ ಹೇಳ್ಕೊತೀನಿ ಅಂತಂದು ಹೇಳಿ ಬಂದಿದ್ದೆ. ಇಂತ ಒಂದೊಂದು ಸನ್ನಿವೇಶಗಳು ಬರ್ತವೆ.
1: ಈಗ ಅಮ್ಮ ಕಲಾವಿದರಿಗೆ ಒಂದು ಅಲಿಖಿತ ಒಂದು ಮಾತಿದೆ, ಶೋ ಮಸ್ಟ್ ಗೋ ಆನ್ ಅಂತಂದ್ರೆ. ಕಲಾವಿದರ ಬದುಕಿನಲ್ಲಿ ಏನೇ ಏರ್ಪೇರಾದ್ರೂ, ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೋವು ಇದ್ರು ಕೂಡ ರಂಗ ಪ್ರಯೋಗ ನಾಟಕ ಅವತ್ತಿಂದ ಆಗ್ಲೇಬೇಕು ಅಂತ ಒಂದು ಕಲಾವಿದರ ಒಂದು ಬದ್ಧತೆನೆ ಆ ರೀತಿ ಇದೆ ಅಂತ. ಅನೇಕ ಸನ್ನಿವೇಶಗಳನ್ನ ತಾವು ಎದುರಿಸಿದ್ರಿ ತಮ್ಮ ಬದುಕಿನಲ್ಲಿ. ಕಲಾವಿದರ ಬದುಕು ಕೂಡ ಅದು ಅವರ ಬದ್ಧತೆಯನ್ನ ಪ್ರಶ್ನಿಸುವಂತ ಎಷ್ಟೋ ಸಂದರ್ಭಗಳು ಬರ್ತವೆ. ಅವರ ವೃತ್ತಿ ಬದ್ಧತೆ ನೋಡೋಣ ಅಂತ ಪರೀಕ್ಷೆ ಮಾಡುವಂತ ಸಂದರ್ಭ ಬರ್ತದೆ. ಅಂದ್ರೆ ನಾಟಕ ಮಾಡ್ತೀವೋ ಇದನ್ನ ನಿಭಾಯಿಸ್ತೀವಿ ಅನ್ನುವಂತ ಸಂದರ್ಭ ಬರ್ತವೆ. ನಿಮಗೆ ಆ ರೀತಿ ಬಹಳ ನಿಮ್ಮ ಮನಸ್ಸಿಗೆ ಯಾವ್ದು ಮಾಡ್ಲಿ ಅನ್ನುವಂತ ಒಂದು ದ್ವಂದ್ವಗಳು ಬಂದಾಗ ನೀವು ಅದನ್ನ ಹೆಂಗ್ ನಿಭಾಯಿಸಿದ್ರಿ ಅಂತ ಏನಾದ್ರೂ ನೀವು ಹಂಚ್ಕೊಳ್ಬಹುದ?
0: ಅಂತ ಘಟನೆಗಳು ಆಗಿನ ಕಾಲದಲ್ಲಿ ಕಲಾವಿದರ ಜನದಲ್ಲಿ ಬೇಕಾದಷ್ಟು ನಟ ನಟಿಯರಿಗೆ ಬಂದು ಹೋಗಿದಾವೆ. ನನ್ನ ಒಬ್ಳಿಗೆ ಅಲ್ಲ,
1: ಹೌದು,
0: ಬೇಕಾದಷ್ಟು ನಟ ನಟಿಯರಿಗೆ ಬಂದು ಹೋಗಿದ್ದಾರೆ. ಯಾಕಂದ್ರೆ ಅವಾಗಿನ ದಿನದಲ್ಲಿ ಕಲಾವಿದರು ಜಾಸ್ತಿ ಇರ್ಲಿಲ್ಲ, ಕಲಾ ಅಭಿಮಾನಿಗಳು ಜಾಸ್ತಿ ಇದ್ರು, ಕಲೆಯನ್ನ ಆಸ್ವಾದಿಸುವಂತ ಕಲಾಭಿಮಾನಿಗಳಿದ್ರು. ಹಾಗಾಗಿ ಅವತ್ತಿನ ದಿವಸ ಕಲಾವಿದರಿಗೆ ಬಹಳ ಘಟನೆಗಳು ಬರ್ತಿದ್ವು. ಒಂದ್ಸಲ ಏನಾಯ್ತು ಅಂತಂದ್ರೆ, ಈ ನನ್ನ ಹಿರೇ ಮಗನ ಗಂಗಾವತಿಯಲ್ಲಿ ಹೆರಿಗೆ ಆಯ್ತು. ಇವತ್ತು ಹೆರಿಗೆ ಆಯ್ತು, ನಾಳೆ ಒಂದೇ ದಿವಸ ಇಲ್ಲ, ನಾಡ್ದೇನೆ ಇಲ್ಲಿಗೆ ಗದಗಿನ ಕ್ಯಾಂಪಿಗೆ ಬಂದಿದ್ದೀವಿ ನಾವು. ಅವಾಗ ಎಲ್ರಿಗಿಂತ ಚಿಕ್ಕ ವಯಸ್ಸಿನವ್ರು ನಾವಿಬ್ರು ಗಂಡ ಹೆಂಡತಿ. ಆ ಮಗುನ ಯಾರ ತೊಡೆ ಮೇಲೆ ಹಾಕೊಂಡು ನಮ್ ಕಂಪ್ನಿಯಲ್ಲಿ ನಮ್ದೇ ಫ್ಯಾನು ಎಲ್ಲ ಸ್ವಂತ ಇರೋ ನಮ್ಮದು. ಮಳೆಗಾಲ ಕ್ಯಾಂಪ್ ಆದ್ರೆ 7 ತಿಂಗಳದ ಅನಾಜ ಪೂರ್ತಿ ನಾವು ನಮ್ ಮಾಲಕರು ಹಾಕ್ಬಿಟ್ಟಿರೋರು
1: ಇಟ್ಕೊಳ್ಬೇಕಾಗ್ತಿತ್ತು.
0: ಸ್ಟಾಕ್ ಇಟ್ಕೊಂಡ್ಬಿಡ್ತಿದ್ರು, ಅದ್ರಲ್ಲಿ 7 ತಿಂಗಳದ ಅನಾಜನ್ನ ಸ್ಟಾಕ್ ಇಟ್ಕೊಂಡ್ಬಿಡ್ತಾ ಇದ್ರು. ಅಂದಾಗ ಕಲೆಕ್ಷನ್ ಆಗ್ಲಿ ಆಗದೆ ಹೋಗ್ಲಿ ನಮ್ಗೆ ಪೇಮೆಂಟ್ ಅಂತ ಕೊಟ್ಟೆ ಕೊಡ್ತಾ ಇದ್ರು. ಆದ್ರೆ ಕರ್ತವ್ಯಕ್ಕೆ ಕರುಣೆ ಇಲ್ಲ, ಏನೇ ಪರಿಸ್ಥಿತಿ ಬಂದ್ರು ಹೆಣನ ಮುಚ್ಚಿಟ್ಟು ಪಾತ್ರ ಮಾಡಿದಂತ ಸನ್ನಿವೇಶ ಇದೆ. ಆಯ್ತಾ, ಅದೇ ತರ ಬಯಲು ಹೊಂಗಲದಲ್ಲಿ ನನ್ನ ತಮ್ಮ ಇಂಟ್ರೆಸ್ಟ್ ನಾನು ಮದುವೆ ಆದ ಮೇಲೆ ಯಾರು ಬಂದಿರ್ಲಿಲ್ಲ ತಂದೆ ತಾಯಿ. ಈ ಹಿರಿಮಗ 9 ತಿಂಗಳ ಕೂಸು, ಅವ್ರದ್ದು 2 ಕಂಪನಿ ಇತ್ತು, ಒಂದು ಕಂಪನಿ ಸಿಂಧನೂರಿನಲ್ಲಿ, ಇನ್ನೊಂದು ಕಂಪನಿ ಬಯಲು ಹೊಂಗಲದಲ್ಲಿ ಇತ್ತು. ಅಲ್ಲಿ ಒಬ್ರು ಯಾರೋ ಕಂಪನಿ ಬಿಟ್ಟು ಹೊರಟೋದ್ರು, ಬದುಕು ಬಂಗಾರ ನಾಟಕದಲ್ಲಿ ಮಹಾದೇವಿ ಪಾತ್ರ ಮಾಡ್ಬೇಕು. ಅದಕ್ಕೋಸ್ಕರ ಏನಾಯ್ತು ಅಂತಂದ್ರೆ, ನಂತ ಅವತ್ತೇ ಬಂದಿದ್ದ ಕರೆಯಕ್ಕ ಅಮ್ಮ ಅಪ್ಪಗ ಹುಷಾರಿಲ್ಲ ಬಾ ಅಂತ. ಅಯ್ಯೋ ನನಗೇನು ಸ್ವರ್ಗನೇ ಮುಂದೆ ಬಂದ್ ನಿಂತಂಗೆ, ನಾನು ಹೋಗ್ಬಿಡ್ತೀನಿ ಅಂತ. ತಕ್ಷಣ ಅಲ್ಲಿಂದ ಬಂತು ಕಾರು, ಕರ್ಕೊಂಬಾ ಅವ್ರನ್ನ ಸರಸ್ವತಿನ ಹೆಡ್ ಕಂಪ್ನಿಗೆ ಮಹಾದೇವಿ ಪಾತ್ರ ಮಾಡಕ್ಕೆ ಅಂತ. ಏನು ಮಾತಾಡಕ್ಕಾಗಲ್ಲ, ಅಕ್ಕ ಹೋಗಂಗಿಲ್ಲೇನು, ಹೋಗೋಣಪ್ಪ ಅಲ್ಲಿ ಒಂದ್ 4 ದಿವಸ ಪಾತ್ರ ಮಾಡ್ಕೊಟ್ಬಿಟ್ಟು ಹೋಗೋಣ ಅಂತ. ಇವನ್ ತಗೊಂಡು ಅವನ್ ತಂದು ಕರ್ಕೊಂಡು ಹೋದ್ರು ಅವ್ರ ಅಲ್ಲಿಗೆ. ಕರ್ಕೊಂಡು ಹೋಗಿದ್ ರಾತ್ರಿನೇ ಅವನಿಗೆ ಜ್ವರ ಬಂತು. ರಾತ್ರಿ 7 ಗಂಟೆಗೆ ಜ್ವರ ಬಂತು, ಬೆಳಗ್ಗೆ ಆಸ್ಪತ್ರೆ ಕರ್ಕೊಂಡು ಹೋದ್ವಿ.

0: ತಿರ್ಗ ರಾತ್ರಿ ಕ್ಲೋಸ್. ಬೆಳಗಿನ ಜಾವ 6 ಗಂಟೆಗೆ ತಗೊಂಡೋಗಿ ಮಣ್ಣು ಮಾಡಿ ತಿರ್ಗ ಬಂದು ರಾತ್ರಿ ಪಾತ್ರೆ ಮಾಡಿದೋಣ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರು ಇಲ್ಲ, ಕುಲದವ್ರಿಲ್ಲ, ಬಾಂಧವರಿಲ್ಲ, ಯಾರು ಇಲ್ಲ. ನನ್ನೂರು ಕುಕ್ನೂರು ಸತ್ತಿದ್ದು ಬಯಲು ಹೊಂಗ್ಲ, ಇರಕ್ಕೊಬ್ನೇ ಮಗ, ಇರಕ್ಕೊಬ್ಳೆ ಮಗಳು. ನಮ್ಮ ತಂದೆ ಬಂದ್ರು, ಬಂದು ಒಂದು ಬೋರ್ಡಿಂಗ್ ಮನೆಯಿಂದ ಸ್ಟೇಜು ಬೋರ್ಡಿಂಗ್ ಮನೆವರೆಗೂ ಉಳ್ಳಾಡಿ ಉಳ್ಳಾಡಿ. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡಕ್ಕಾಗತ್ತೆ? ಕರ್ತವ್ಯಕ್ಕೆ ಕರುಣೆ ಇಲ್ಲ. ಪಾತ್ರ ಮಾಡ್ಲೇಬೇಕು, ನಾನು ಪಾತ್ರ ಮಾಡ್ತೀನಿ.
1: ಅಂದ್ರೆ ನೀವು ಅನುಭವಿಸಿದಂತಹ ಎಷ್ಟೋ ಕಷ್ಟದ ಪ್ರಸಂಗಗಳು, ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ನಟರಾಗಿರ್ಬಹುದು ಅಥವಾ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಾಗಿರ್ಬಹುದು, ಅವರಿಗೂ ಇಂತಹ ಅನೇಕ ಸಂದರ್ಭಗಳು, ಸನ್ನಿವೇಶಗಳು ಬಂದಿದ್ದಿರ್ತವೆ. ಆದಾಗ್ಯೂ ಕೂಡ ಶೋ ಮಸ್ಟ್ ಗೋ ಆನ್ ಅಂತ ನಾನು ಆಗ್ಲೇ ಹೇಳಿದೆ. ಆ ಒಂದು ಮಾತಿಗೆ ಕಟ್ಟು ಬಿದ್ದು ರಂಗಭೂಮಿಯ ಪ್ರಯೋಗಗಳನ್ನ ಮಾಡಲೇಬೇಕಾಗತ್ತೆ, ಜವಾಬ್ದಾರಿಯನ್ನ ಹೊತ್ತುಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂತ ಮಾತು ಹೇಳಿದ್ರಿ. ಸಮ್ಮುಖದಲ್ಲಿ ಮಾತುಕತೆ ಇನ್ನಷ್ಟು ಮುಂದುವರಿಯಲಿದೆ ಈ ಒಂದು ಹಾಡಿನ ನಂತರ.

0: ಸಮ್ಮುಖದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವೃತ್ತಿ ರಂಗಭೂಮಿಯ ಹಿರಿಯ ರಂಗನಟಿ ಶ್ರೀಮತಿ ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅವರು. ಈಗ ನಿಮ್ಮ ಈ ಒಂದು ಸಾಧನೆಗೆ, ನಿಮ್ಮ ಈ ಒಂದು ಶ್ರಮಕ್ಕೆ ಕಲಬುರಗಿ ಮತ್ತೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನಿಮಗೆ ಅನೇಕ ಜನ ಅಭಿಮಾನಿಗಳಿದ್ದಾರೆ. ನಿಮ್ಮನ್ನ ಕಂಡ್ರೆ ಅಕ್ಕರೆಯಿಂದ ಮಾತಾಡಿಸ್ತಾರೆ. ಇತ್ತೀಚೆಗೆ ಕುರ್ಗಿಯಲ್ಲಿ ನಿಮಗೆ SB ಜಂಗಮ್ ಶೆಟ್ಟಿ ರಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಲಬುರಗಿ ಬಗ್ಗೆ, ಕಲಬುರಗಿಯಲ್ಲಿನ ಜನರ ಪ್ರೀತಿ ಗೌರವ ಆಧಾರಗಳ ಬಗ್ಗೆ ಒಂದಿಷ್ಟು ಏನಾದರೂ ಹೇಳಬೇಕನ್ನಿಸುತ್ತೆ.
1: ಇಲ್ಲಿ ನಿಜವಾದ ಹುಟ್ಟು ಕಲಾಭಿಮಾನಿಗಳು ಎಷ್ಟನ್ನು ಕಲಾವಿದರನ್ನ ಪೋಷಿಸ್ತಾರೆ, ಕಲೆಯನ್ನ ಎಷ್ಟು ಗೌರವಿಸ್ತಾರೆ, ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮನಗಳು. ಇದು ಕಲೆಯ ತವರೂರು ಉತ್ತರ ಕರ್ನಾಟಕ ಅನ್ನೋದನ್ನ ನಾನು ಎಲ್ಲಿ ನಿಂತರೂ ಕೈ ಎತ್ತಿ ಹೇಳಂದ್ರೆ ಹೇಳ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಕಲೆನ ಬಹಳ ಆಸ್ಪಾದಿಸ್ತಾರೆ, ಕಲಾವಿದರನ್ನ ಗೌರವಿಸ್ತಾರೆ. ಕಲಾವಿದರು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು, ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದನ್ನು ಒಂದು ಮಾತು ಹೇಳ್ತೀನಿ, ಕೆಲವರೆಲ್ಲ ದುರುಪಯೋಗ ಮಾಡ್ಕೊಳ್ಳೋರು ಉಂಟು. ನಾವು ಗೌರವಿಸ್ತೀವಿ ಅಂದಿದ ತಕ್ಷಣ ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಎತ್ತಗೋ ತಗೊಂಡೋಗಿ ಅವ್ರ ಮೇಲೆ ಅಭಿಮಾನ, ಅಯ್ಯೋ ಇನ್ನೊಂದ್ಸಲ ಯಾಕಾರ ಮಾತಾಡಿಸ್ತೀನಪ್ಪ ಈ ಕಲಾವಿದನ ಅನ್ನಂಗೆ ಮಾಡ್ಕೊಳ್ಳೋರು ಕೆಲವರು ಜನದಾರೆ. ಆ ತರ ಮಾಡಬಾರ್ದು. ಅವರನ್ನ ನಾವು ಗೌರವಿಸ್ಬೇಕು, ನಮ್ಮನ್ನ ಅವರು ಗೌರವಿಸ್ಬೇಕು. ಈ ಅವಿನಾಭಾವ ಸಂಬಂಧ ಕೊನೆವರೆಗೂ ಉಳಿಬೇಕು, ಉಳಿಸ್ಕೊಂಡು ಹೋಗ್ಬೇಕು ನಾವು ಅವರು ಅಂತ ಹೇಳೋದಕ್ಕೆ ನಾನು ತುಂಬಾ ಹೃದಯದಿಂದ ಹೇಳ್ತೀನಿ.
0: ಈಗ ರಂಗಭೂಮಿಯನ್ನ ಕಟ್ಟಿ ಬೆಳೆಸಿದಿರಿ, ಕಂಪನಿಯನ್ನ ಕಟ್ಟಿ ಬೆಳೆಸಿದಿರಿ, ಸಾಕಷ್ಟು ಅನುಭವ ನಿಮಗಿದೆ. ನಿಮ್ಮ ವೃತ್ತಿ ರಂಗಭೂಮಿ ಅದಕ್ಕೂ ರಂಗಭೂಮಿಯ ಕಲೆ ಇವೆರಡನ್ನು ನೀವು ಒಂದ್ ಕಡೆ ಇವತ್ತು ನಿಂತು ನೋಡೋದಾದ್ರೆ, ಒಂದ್ ರೀತಿ ನೆನಪು ಮಾಡ್ಕೊಂಡ್ರೆ ನಿಮ್ಗೆ ಏನ್ ಅನಿಸ್ತದೆ ಅಂತ
1: ನೋಡಿ. ನಾನು ವೃತ್ತಿ ರಂಗಭೂಮಿ ಬಿಟ್ಟ ನಂತರ ಹವ್ಯಾಸಿ ರಂಗಭೂಮಿಗೆ ಸೇರ್ಕೊಂಡೆ. ಹವ್ಯಾಸಿ ರಂಗಭೂಮಿಯಲ್ಲೂ ಕೆಲವೊಂದು ತಿಂಗಳ ನಾಟಕಗಳು ಸಿಗ್ತಿತ್ತು, ಕೆಲವೊಂದು ತಿಂಗಳ

0: ನಾಟಗಳು
1: ಸಿಕ್ತಿರ್ಲಿಲ್ಲ.
0: ಆಗ ಮನೆ ಬಾಡಿಗೆ ನಾವೇ ಕಟ್ಕೋಬೇಕಾಗಿತ್ತು ಅಲ್ಲಿ. ಆಮೇಲೆ ಊಟ ತಿಂಡಿ ಅಲ್ಲಿ ಕಂಪ್ನಿಯಲ್ಲಿ ಇದ್ದಾಗ ಬೋರ್ಡಿಂಗ್ ಊಟ ಕೊಡೋರು ನಮ್ದು ಹೆಂಗೋ ನಡೆದೋಗ. ಅವಾಗ ಏನ್ ಮಾಡ್ತಿದ್ದೆ ನಾನು, ಒಂದು ಬೆನಿಫಿಟ್ ನಾಟಕ ಮಾಡ್ತಾ ಇದ್ದೆ. ಬೆನಿಫಿಟ್ ನಾಟಕ ಮಾಡಿ ಸ್ವಂತ ಕಂಪ್ನಿ ಯಾಕೆ ಮಾಡಬಾರ್ದು ಅಂತ ಸರಸ್ವತಿ ನಾಟ್ಯ ಸಂಘ ಅಂತ ಇಟ್ಕೊಂಡು ಕೊನೆ ಕೊನೆಯಲ್ಲಿ ನಾನು ಅಂದ್ರೆ 83 ನಾನು ಶುರು ಮಾಡಿಕೊಂಡೆ ನಾನು ಸ್ವಂತ ಕಂಪ್ನಿನ ನಡೆಸೋದಕ್ಕೆ. ಅಲ್ಲಿ ಇಲ್ಲಿ ನಡೆಸ್ಕೊಂಡು 2001 ಕಂಪಲ್ಸರಿಯಾಗಿ ನಾನು ನಾಟಕ ಕಂಪ್ನಿನೇ ನಡೆಸ್ಕೊಂಡು ಹೋಗ್ಬೇಕು. ನಾನು ನನ್ಗ ಇನ್ ಮಕ್ಕಳೆಲ್ಲ ವಿದ್ಯಾವಂತರಾದ್ರು, ಅವ್ರ ಕೆಲ್ಸಕ್ಕೆ ಅವ್ರಿಗೆ ಹಚ್ಚಿ ಮದ್ವೆ ಮಾಡಿ ಕೈ ಬಿಟ್ಬಿಟ್ಟು ನಾನು ನನ್ನ ಗಂಡ ಕಂಪ್ನಿ ನಡೆಸ್ಕೊಂಡು ಹೋಗ್ಬೇಕು, ಇದನ್ನ ಸ್ಥಿರವಾಗಿ ಉಳಿಸಬೇಕು, ಕಲೆಯನ್ನ ಹಸಿರುಗೊಳಿಸಬೇಕು ಅಂತ ಇಲ್ಲಿ ನಾನು ಗುಲ್ಬರ್ಗ ಶರಣಬಸವೇಶ್ವರ ಜಾತ್ರೆಯಲ್ಲಿ 2001 ವೃತ್ತಿ ರಂಗಭೂಮಿಯನ್ನ ನಾನು ಓಪನ್ ಮಾಡಿದೆ. ಈ ಗುಗ್ವಾಡದ ಸಂಗಮ್ ಟಾಕೀಸ್ ಎದುರುಗಡೆ ಅಲ್ಲಿ ನಾನು ಹಾಕಿದ್ದೆ. ನಾನು 3 ನಡೆಸಿದೆ. 3 ನಂತರ ನಮ್ಮನೆಯವರು ಕ್ಯಾಂಪ್ ಕ್ಲೋಸ್ ಆಯ್ತು. ಹೊಸಪೇಟೆ ಕ್ಯಾಂಪ್ ಮುಂದೆ ಹೋಗ್ಬೇಕನ್ನೋಷ್ಟರಲ್ಲಿ ನಮ್ಮನೆಯವರು ಆಕ್ಸಿಡೆಂಟ್ ಅಲ್ಲಿ ತೀರ ಹೋಗ್ಬಿಟ್ರು. ಅಲ್ಲಿಗೆ ಮತ್ತೆ ತಿರ್ಗಾ ಸಂಘವನ್ನ ನಿಲ್ಲಿಸಿದೆ. ಈಗ ಮತ್ತೆ ಪುನರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕಲೆ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋ ಒಂದು ತವಕ ನನ್ನಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಕಾಡ್ತಾ ಇದೆ. ಮಕ್ಕಳಂತಾರೆ, ನೀನನ್ನ 16 ಹುಡುಗಿಯೆಲ್ಲ ಸುಮ್ಮನೆ ತಿನ್ಕೊಂಡು ಒಂದ್ ಮೂಲೆಯಲ್ಲಿ ಕೂತು ಅಂತಾರೆ. ನಾನು ಕೂತ್ಕೊಳಕ್ ಆಗ್ತಿಲ್ಲ, ಕೂತ್ಕೊಂಡಂಗೆಲ್ಲ 400-500 ಹೋಗ್ತಾ ಇದೆ ಶುಗರು. ಹಿಂಗೇನಾರ ಹೊರಗಡೆ ಬಂದಾಗ ಯಾವ್ದು ಇರಲ್ಲ, ಚೆನ್ನಾಗಿರ್ತೀನಿ ನಾನು. ಅದೆಲ್ಲ ದೇವ್ರ ಇಚ್ಛೆ ನೋಡೋಣ. ಒಟ್ಟಿನ ಇನ್ನು ಮುಂದೆ ಸಂಘ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಆ ಶಾರದಾಂಬೆದೆಯೇ ಇದ್ರೆ ಎಲ್ಲನೂ ಆಗತ್ತೆ. ಇನ್ನು ನನಗೆ 3 ಗಂಡ್ಮಕ್ಳಿದ್ರು. ಒಬ್ಬನು ಬಿಕಾಂ ಫಸ್ಟ್ ಇಯರ್ ಇದ್ದ, 97-98 ನನ್ನ ಮಗ ಜಾಂಡಿಸ್ ಆಗಿ ಲಿವರ್ ಸಿರೋಸಿಸ್ ಆಗಿ ತೀರ್ಕೊಂಡ. ಅವನ ಹೆಸರು ಸಿಕಂದರ್ ಅಂತ ಇತ್ತು. ಈಗ 2 ಮಕ್ಕಳಿದ್ದಾರೆ. ಒಬ್ಬನ BA BCom MCom ಮಾಡಿಕೊಂಡು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿದ್ದಾನೆ, ಹಿರಿಯ ಮಗ ಮೊಹಮ್ಮದ್ ರಫಿ ಅಂತ. 2 ಮಗ BSc MCA MPhil ಮಾಡಿಕೊಂಡು ಸಾಫ್ಟ್ವೇರ್ ಕಂಪ್ನಿ ಇಟ್ಕೊಂಡು ಅನಿಮೇಷನ್ನು ಹಾಗೂ ಈ ಪಿಕ್ಚರ್ ಡಬ್ಬಿಂಗು ಇನ್ನೇನು ಈ ಥರ ಏನೇನೋ ಮಾಡ್ಕೊಂಡಿದ್ದಾನೆ. 2 ಮಕ್ಕಳು ಇದ್ದಾರೆ. ರಂಗಭೂಮಿಯಿಂದ ನೆನಪಿದ್ದು ಅಂದರೆ ನನ್ನ ಮಕ್ಕಳ ವಿದ್ಯಾಭ್ಯಾಸ, ಅದೇ ನಾನು ಮಾಡಿದ ಸಾಧನೆ. ಅದನ್ನು ಬಿಟ್ಟು ಯಾವ ದುಡ್ಡು ಮಾಡಿಲ್ಲ, ಯಾವ ಕಾಸು ಮಾಡಿಲ್ಲ, ಅದೊಂದು ನನ್ನ ಸಾಧನೆ. ರಂಗಭೂಮಿಯಲ್ಲಿ ಸಿಗುವಂತ ವಿದ್ಯೆ, ಕಲೆ, ಸಂಸ್ಕೃತಿ, ಅಲ್ಲಿ ಒಂದು ಸಂಬಂಧ, ತಂದೆ ತಾಯಿ ಬಂಧು ಬಳಗ, ಇನ್ನು ಯೋಧರು ಮತ್ತೆ ಸಾಲಿಸರಿಗೆ ಯಾವುದು ಇಲ್ಲ ಅಂತೀರ, ಎಲ್ಲ ಸಿಗುವಂಥ ಮಹಾವಿದ್ಯಾಪೀಠ ಅಂತಂದ್ರೆ ರಂಗಭೂಮಿ. ಎಲ್ಲ ವಿದ್ಯೆನೂ ಅಲ್ಲಿ ಸಿಗುತ್ತೆ, ಇನ್ನು ಬೇರೆ ಕಡೆ ಯಾವುದು ಸಿಗಲ್ಲ. ಬರೀ ನೀವು ಓದ್ತೀರಾ ಅನ್ನೋ PhD ಓದ್ದವ್ರಿಗೂ ಸಿಗಲ್ರಿ, ಇಲ್ಲಿ ಸಿಗುವಂಥದ್ದು PhD ಓದ್ದವ್ರಿಗೂ ಸಿಗಲ್ಲ. ಇದು ಒಂದು ಸಾಗರ, ಸಮುದ್ರ ಅಲ್ಲ ಸಾಗರ. ಎಲ್ಲಾ ವಿದ್ಯೆನೂ ಉಂಟು ಇಲ್ಲಿ. ತಗೊಳ್ಳೋದು ನೀನು ಗಟ್ಟಿಯಾಗಿ, ನೀವೆಷ್ಟು ಮಟ್ಟಿಗೆ ತಗೊಂತೀರಿ ಅನ್ನೋದು ನಿಮ್ ಕೆಪಾಸಿಟಿಗೆ ಬಿಟ್ಟಿದ್ದ.
2: ನಮ್ಮ ಸಾಮರ್ಥ್ಯಕ್ಕೆ ಅದನ್ನೆಲ್ಲ ಪಡ್ಕೊಂಡು
0: ನೀವು ಒಂದು ಬೊಗಸಿ ತಗೋಬಹುದು, ಒಂದು ಒಂದು ಒಂದು ಅಣುವಿನಷ್ಟು ತಗೋಬಹುದು, ಒಂದು ತೃಡನಷ್ಟು ತಗೋಬಹುದು, ಇಲ್ಲ ಒಂದ್ ಬಿಂದಿಗೆ ತಗೋಬಹುದು, ಇಲ್ಲ ಒಂದ್ ಕೊಪ್ಪರಕ್ಕೆ ತಗೋಬಹುದು, ಅದು ನಿಮ್ಮ ಇಷ್ಟ. ಆದ್ರೆ ಇದು ಮಹಾವಿದ್ಯಾಪೀಠ, ಇದು ಮಹಾವಿದ್ಯಾಪೀಠ. ಇಲ್ಲಿ ಬಂದು ಸಾಧನೆ ಮಾಡಿದವನಿಗೆ ಸಾವಿಲ್ಲ, ಸತ್ರು ಕೂಡ ಚಿರನೂತನ ಅಮರ. ಹಾಗೆ ಸತ್ತು ಬದುಕು ಅಂತಾರಲ್ಲ, ಈ ರಂಗಭೂಮಿಯಲ್ಲಿ ಮಾತ್ರ ಸತ್ತು ಬದುಕಬಹುದು. ಈಗ ನೀವೇ ಉದಾಹರಣೆಗೆ ನೋಡಿ, ರಾಜ್ಕುಮಾರ್ ಅವರು ಸತ್ತಿದಾರ, ಬಾಲಕೃಷ್ಣ ಅವರು ಸತ್ತಿದಾರ, ಇಲ್ಲ. ನರಸಿಂಹರಾಜ್ ಅವರು ಸತ್ತಿದಾರ, ಎಂತೆಂತ ಅತಿರತಿ ಮಹಾರಥಿಗಳಲ್ಲ. ಮೊಹಮ್ಮದ್ ರಫಿ ಅವ್ರ ಹಾಡನ್ನ ಇವಾಗ್ಲೂ ನೀವು ಆಸ್ಪಾದಿಸ್ತೀರಿ, ಆಹಾಹಾ ಅಂತೀರಿ, ಅವ್ರ ಇದ್ದಂಗೆ ತಾನೇ. ಹಾಗೆ ಇದು ರಂಗಭೂಮಿ ಅಂತ ಆ ಸೇವೆ ಮಾಡೋ ಪುಣ್ಯ ನನಗೆ ದೊರೆತಿದ್ದು ನಾನು ಎಷ್ಟೋ ಜನ್ಮದ ಸುಕೃತ ಅಂತ ತಿಳ್ಕೊತೀನಿ.
2: ನಿಮಗೆ ಈಗ ಈ ಕ್ಷಣಕ್ಕೆ ನೆನಪಾಗುವಂತ ಯಾವ್ದಾದ್ರು ಒಂದು ಸಂಭಾಷಣೆ ಏನಾದ್ರೂ ನಮ್ಮ ಕೇಳೋರಿಗೆ ಕೇಳಿಸ್ಬೋದಾ? ನಿಮ್ಗೆ ನೆನಪಿದ್ರೆ
0: ಖಂಡಿತ ಕೇಳಿಸ. ಇದು ಒಂದು ವನದ ವರ್ಣನೆ. ಹೊಚ್ಚ ಹೊಸ ಹೂಗುಚ್ಚ ಪಚ್ಚೆಲೆಗಳ ಬಿಚ್ಚಿ ಬಳಕು ದೇಹ ತರುಲತೆಗಳನ್ನ ನೋಡಿದ್ರೆ ಹಸಿರು ಸೀರೆಯನ್ನುಟ್ಟು ಹಸಿರು ರವಿಕೆಯ ತೊಟ್ಟು ಬನವೆಲ್ಲ ಬಸಿರಾಗಿ ರಸಿಕರೆದಿ ಅರಸಿಯಾಗಿ ನಿಂತಂತಿದೆ. ಇರುಳೆಲ್ಲ ತಿಳಿನೀಲ ಗಗನದಲ್ಲಿ ಸಂಚರಿಸಿ ಈಗ ಭೂಬಾನಿನ ಕೊನೆಯ ಅಂಚಿನಲ್ಲಿ ಮಿಂಚಿ ಕಣ್ಮರಿಯಾಗಲರಿಸುತ್ತಿ ತರುಣೆಯೇ ನಿಸರ್ಗ ದೇವಿಯ ನೊಸಲಿಗೆ ತೆರೆದಿಟ್ಟ ಕುಂಕುಮದ ಭರಣಿಯಂತೆ ಭಾಸವಾಗುತ್ತಿದೆ. ಮಂದಾರವಿಳಿದ ತಂಬೆಲಿರು ತಳಿರು ನಡೆಯಾಡ ತೋಡುತ್ತಿರುವುದನ್ನು ನೋಡಿದ್ರೆ ನಮ್ಮ ಯಾವ ಕಳ್ಳ ಸುದ್ದಿಯನ್ನು ಕತ್ತು ನೋಡುತ್ತಿರುವುದೋ ಎಂದೆನಿಸುತ್ತಿದೆ. ಆಹಾ ಗೆಳೆವಿಂಡು ಪುಷ್ಪ.

0: ಭೃಂಗ ಕೋಗಿಲೆಗಳ ಗಾನಾನಂದಲ ಇದನ್ನುಳಿದು ಬೇರೊಂದಿದೆಯೇ ನಾಕಕ್ಕೊಂದು ದಾರಿ ಎಂದು ಚಕಿತಗೊಳಿಸುತ್ತಿದೆ. ರಸ ಋಷಿಗಳಿಗೆ ಶೃಂಗಾರ ಸಮಯ, ಸಾಹಿತಿಗಳಿಗೆ ಕಾವ್ಯ ಮಾತೆಯ ನೆಲೆಯ ಅಲ್ವೇ ಅಣ್ಣ?
1: ಅದ್ಭುತ ಅಮ್ಮ, ನಿಮ್ಮ ಸಂಭಾಷಣೆ ಎಷ್ಟು ನೀವು ನೆನ್ಪಿಟ್ಕೊಂಡು ಎಷ್ಟು ಆಸಕ್ತಿಯಿಂದ ಈಗಲೂ ಕೂಡ ನಿಮ್ಮ ಸ್ಮರಣೆ ಇಲ್ಲಿದೆ ಅಂದ್ರೆ, ನೀವು ಮಾಡಿದಂತ ಪಾತ್ರಗಳು ಆ ಕಾಲಕ್ಕೆ ಎಷ್ಟು ಪ್ರಭಾವ ಬೀರಬಹುದು ಪ್ರೇಕ್ಷಕರ ಮೇಲೆ, ಇದ್ರ ಮೇಲೆ ಒಂದು ಅಂದಾಜ್ ಮಾಡಬಹುದು. ಅತ್ತೆಯ ಕೆಳಗ್ರೆ ಇವತ್ತು ಸಮ್ಮುಖದಲ್ಲಿ ನಮ್ಮ ಜೊತೆ ಇದ್ದಾರೆ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದರಾದಂತ ಶ್ರೀಮತಿ ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅವರು. ಅವರ ಜೊತೆ ಇನ್ನಷ್ಟು ಸಂತೋಷ. ಅವರಿಗೆ ಯಾವಾಗಲೂ ಜೊತೆಯಾಗಿರುವಂತಹ ಅವರ ಇಬ್ಬರು ಮಕ್ಕಳು ನಮ್ಮ ಸ್ಟುಡಿಯೋದಲ್ಲಿ ಇವರ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಉದ್ಯೋಗವನ್ನ ಹಿಡಿದು ಅಮ್ಮನನ್ನ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದಾರೆ. ಜುಲೇಖಾ ಬೇಗಂ ಅವರು ತಮ್ಮ ಕಷ್ಟದ ದಿನಗಳನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಗಮನಿಸಾಗೆ ಇಲ್ಲಿ ಇಬ್ಬರು ಮಕ್ಕಳು, ಹಿರಿಯ ಪುತ್ರರಾದಂತಹ ಮೊಹಮ್ಮದ್ ರಫಿ ಅವರು ಮತ್ತೆ ಇನ್ನೊಬ್ಬ ಪುತ್ರರಾದಂತಹ ಅಬ್ದುಲ್ ಕರೀಂ ಅವರ ಕಣ್ಣಾಲೆಗಳಲ್ಲಿ ಒಂದಿಷ್ಟು ತೇವ ಆಗ್ತಾ ಇದೆ. ಅವರು ಕೂಡ ಈಗ ಇವರ ಕುಟುಂಬದಲ್ಲಿರುವಂತಹ ಈ ಮೂರು ಜನ ಗಟ್ಟಿಯಾಗಿ ನೆಲೆ ನಿಂತು ಬಂದಂತಹ ಕಷ್ಟಗಳನ್ನ ಎದುರಿಸಿ ಒಂದು ಹಂತಕ್ಕೆ ಸಾರ್ಥಕದ ಬದುಕನ್ನ, ನೆಮ್ಮದಿಯ ಬದುಕನ್ನ ಕಂಡುಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಹಾಡು ನೆನಪಾಗುತ್ತೆ. ಇಲ್ಲಿ ಜುಲೇಖಾ ಬೇಗಂ ಅವರ ಇಬ್ಬರು ಪುತ್ರರಿಗಾಗಿ ಮತ್ತು ಇಷ್ಟೆಲ್ಲ ಕಷ್ಟಗಳನ್ನ, ನೋವುಗಳನ್ನ ಸಹಿಸಿಕೊಂಡು ಈ ಹಂತಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದು ತಾವು ಅವ್ರ ಜೊತೆಯಾಗಿ ನಿಂತ ಜುಲೇಖಾ ಬೇಗಂ ಅವರಿಗೆ ಈ ಒಂದು ಹಾಡು ನಮ್ಮ ನಿಮ್ಮೆಲ್ಲರ ಪರವಾಗಿ ಸಮರ್ಪ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದೀವಿ ನಾವು ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದರಾದಂತಹ ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅವರ ಜೊತೆ. ಈಗ ಅಮ್ಮ, ಸಮಾಜದಲ್ಲಿ ನಾವು ಸಣ್ಣ ಪುಟ್ಟ ಯಾವ್ದಾದ್ರು ತೊಂದರೆಗಳಾದಾಗ ನಾವು ಹತಾಶರಾಗ್ತೀವಿ, ಅಂದ್ರೆ ಆತಂಕಗೊಳಗಾಗ್ತೀವಿ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತ. ನೀವು ಕಷ್ಟ ಸಮಸ್ಯೆಗಳನ್ನ ಎದುರಿಸಿ ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತವರು. ಸಮಾಜದಲ್ಲಿ ಮಹಿಳೆಯರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅಥವಾ ಯಾವುದೇ ಒಂದು ಆತಂಕಕ್ಕೆ ಒಳಗಾದಾಗ ಅವರ ಧೈರ್ಯ ಕುಂದು ಬಿಡುತ್ತದೆ, ಅಂದ್ರೆ ಅವರಿಗೆ ಏನ್ ಮಾಡಬೇಕು ಅನ್ನೋದು ತೋರಿಸದೇ ಇಲ್ಲ. ಅಂತ ಸಂದರ್ಭ ಬಂದಾಗ ಮಹಿಳೆಯರು, ವಿಶೇಷವಾಗಿ ಹೆಣ್ಣು ಮಕ್ಕಳು, ಆ ರೀತಿಯ ಆತಂಕಕ್ಕೆ ಒಳಗಾಗದೇನೆ ಯಾವ ರೀತಿ ಸಮಸ್ಯೆಯನ್ನ ಎದುರಿಸಬೇಕು ಅಂತ ಒಂದು ಕಿವಿ ಮಾತು ಹೇಳೋದಾದ್ರೆ ಎಲ್ಲ ಹೆಣ್ಮಕ್ಳಿಗೆ,
1: ಧೈರ್ಯಂ ಸರ್ವತ್ರ ಸಾಧನ. ಯಾವುದೇ ಮನುಷ್ಯನಿಗಾಗಲಿ ಧೈರ್ಯನೇ ಮುಖ್ಯ ಕಾರಣ. ಎದೆಗುಂದದೆ ಆ ಸಂದರ್ಭದಲ್ಲಿ ಎದೆಗುಂದುವಂತ ಸನ್ನಿವೇಶ ಬರುತ್ತೆ, ಅದನ್ನ ಅಲ್ಲೇ ಅನುಭವಿಸ್ಬಿಟ್ಟು ಅಲ್ಲೇ ಮರ್ತು ಬಿಡ್ಬೇಕು, ಅದನ್ನ ಅಲ್ಲೇ ಮರ್ತು ಬಿಟ್ಟು ಧೈರ್ಯ ತಗೋಬೇಕು. ನಾನು ಮುಂದೆ ಏನ್ ಮಾಡ್ಬೇಕು, ಹಿಂದಿಂದ ಬಿಟ್ಟಾಕ್ಬಿಡ್ಬೇಕು, ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿ ಮುಂದಿನ ದಾರಿ ಹುಡುಕ್ಬೇಕೇ ವಿನಃ ಹಿಂದಿನ ದಾರಿ ಹುಡುಕಿದ್ರೆ ಅಧೈರ್ಯರಾಗ್ಬಿಡ್ತೀವಿ. ಮುಂದಿನ ದಾರಿ ಹುಡುಕ್ತಾ ಹೋಗ್ಬೇಕು. ಮಕ್ಕಳಿದ್ರೆ ಮಕ್ಕಳ ಭವಿಷ್ಯ ನೋಡ್ಬೇಕು.

0: ಇವತ್ತು ವಿನಿಯೋಗ ಆಗ್ತಿತ್ತು ಅಂತಂದ್ರೆ 1,000 ರೂಪಾಯಿನೇ ಆಗ್ಲಿ, 1,000 ಮಾತೇ ಆಗ್ಲಿ, ಒಂದು ಕೆಲ್ಸನೇ ಆಗ್ಲಿ, ಒಂದ್ ಏನೇ ಆಗ್ಲಿ ಮತ್ತೊಬ್ರಿಗೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಮಾಡೋದ್ರಿಂದ ನಿಮ್ ಮನ್ಸಿಗೂ ನೆಮ್ಮದಿ ತಕ್ಷಣ ಸಿಗದೇ ಇರಬಹುದು, ಬಟ್ ಅದು ಕಾಲ ಕಳೆದ ನಂತರ ಅದು ಸದ್ವಿನಿಯೋಗ ಆದ ಒಂದು ಕಾರ್ಯ ಇರ್ತತಲ್ಲ, ಅದನ್ನ ನೋಡಿದಾಗ ನಿಮ್ ಮನ್ಸಿಗೆ ಮಲ್ಲಿ ಏನೋ ಒಂಥರದ ಆನಂದ ಆಗುತ್ತೆ. ಬೇರೆಯವ್ರ ಯಾರು ಹೇಳಿ ಏನ್ ಮಾಡ್ತಾನೆ ಬಿಡ, ನೀವು ಮಾಡಿದ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಆತ್ಮ ಹೇಳ್ತಿರುತ್ತೆ ನಾನು ಇದನ್ನ ಮಾಡಿದೀನಿ ಅಂತ. ಅದು ಕಳತನ ಮಾಡಿದ್ರೆ ಯಪ್ಪ ಅವನ್ ಮನೆ ಕಳ್ಕೊಂಡು ಕಳತನ ಮಾಡ್ಕೊಂಡ್ಬಂದಿನ, ಯಪ್ಪ ಅವನ್ ಏನ್ ಗೋಳಾಡ್ತಾನ ನೋಡು ಅಂತಿರುತ್ತೆ ಮನಸ್ಸು,
1: ಆತ್ಮಸಾಕ್ಷಿ ಹೇಳ್ತಿರ್ತದೆ,
0: ಹೇಳ್ತಿರುತ್ತೆ. ಅದೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಒಳ್ಳೆ ಕೆಲಸ ಮಾಡಿದೀನಿ ಅನುಭವದವನು, ನನ್ನ ಆತ್ಮ ನನಗೆ ಸಂತೋಷ ಕೊಡ್ತಿರುತ್ತೆ. ಇಲ್ಲೇನು ಫೀಲಿಂಗ್ ಇರಲ್ಲ, ಇಲ್ಲೇನಿರುತ್ತೆ ಹೇಳಿ, ಆನಂದ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಕೂಗಿರುತ್ತೆ ನಮ್ಮ ಮೈಂಡ್.
1: ಖಂಡಿತ ಅಮ್ಮ. ಈಗ ಬಹಳಷ್ಟು ರಂಗ ಕಲಾವಿದರಾಗಿರ್ಬೋದು, ಹವ್ಯಾಸಿ ರಂಗ ಕಲಾವಿದರಾಗಿರ್ಬೋದು, ವೃತ್ತಿ ರಂಗಭೂಮಿಯ ಕಲಾವಿದರಾಗಿರ್ಬೋದು, ನೈಪಥ್ಯದಲ್ಲಿ ಕೆಲಸ ಮಾಡುವಂತವರು, ನಾಟಕ ಕಂಪನಿಗಳಲ್ಲಿ ಸಂಗೀತವನ್ನ ನೀಡುವಂತವರಾಗಿರ್ಬೋದು, ಎಲ್ಲರ ಬದುಕು ಒಂದಿಷ್ಟು ಯಾವ್ದಾದ್ರು ಒಂದು ಅಸಮಾಧಾನದಿಂದ ಕೂಡಿದೆ, ಅಂದ್ರೆ ಸರ್ಕಾರದ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಸೌಲಭ್ಯಗಳಾಗಿರ್ಬೋದು, ಏನೋ ಒಂದೇ ಅವರಿಗೆ ಕಾಡ್ತಾನೆ ಇರ್ತದೆ, ಅಂದ್ರೆ ನಮಗೆ ಹಿಂಗಾಗಬೇಕಾಗಿತ್ತು, ಅಥವಾ ಕೆಲವೊಬ್ರು ಅರ್ಹರಿಗೆ ಪ್ರಶಸ್ತಿಗಳ ಒಂದು ಸಂದರ್ಭದಲ್ಲಿ ನೋವಾಗುವಂತ ಒಂದು ವಿಚಾರಗಳು ಇರ್ಬೋದು. ನೀವು ಸಾಕಷ್ಟು ಕೆಲಸ ಮಾಡಿ 65 ವರ್ಷಗಳ ಸುದೀರ್ಘ ರಂಗಭೂಮಿಯ ವೃತ್ತಿ ರಂಗಭೂಮಿಯ ಅನುಭವ ಇದೆ, ಕಂಪನಿಯ ಮಾಲೀಕರಾಗಿಯೂ ಕೂಡ ಕೆಲಸ ಮಾಡಿದಿರಿ, ಅಲ್ಲಿಯ ನಟಿಯಾಗಿಯೂ ಕೂಡ ಕೆಲಸ ಮಾಡಿದಿರಿ, ಎರಡೂ ಮಗ್ಗುಲಿನ ಸಮಸ್ಯೆಗಳು ನೋವು ಅಲ್ಲಿವು ನಿಮ್ಗೆಲ್ಲ ಗೊತ್ತು. ವೃತ್ತಿ ರಂಗಭೂಮಿಯ ಕಲಾವಿದರ ಪರವಾಗಿ, ಈ ನಾಡಿನ ಎಲ್ಲ ರಂಗಭೂಮಿಯ ಕಲಾವಿದರ ಪರವಾಗಿ ನೀವು ಸ್ವತಃ ಏನನ್ನ ನಿರೀಕ್ಷೆ ಮಾಡ್ತೀರಿ, ಸಮಾಜ ಆಗಿರ್ಬೋದು ಸರ್ಕಾರ ಆಗಿರ್ಬೋದು, ಅದರಿಂದ ಏನ್ ನಿರೀಕ್ಷೆ ಮಾಡ್ತೀರಿ, ಅಥವಾ ಕಲಾವಿದರು ಏನನ್ನ ನಿರೀಕ್ಷೆ ಇನ್ನೂ ಇಟ್ಟುಕೊಂಡಿದ್ದಾರೆ, ಇನ್ನೂ ಪೂರೈಸಲಿಕ್ಕೆ ಆಗಿಲ್ಲ, ಏನೇನ್ ಮಾಡಬಹುದು ಅಂತ?
0: ನಮ್ಮ ಹಿಂದಿನ ಕಲಾವಿದರು ಯಾವುದೇ ಸಹಾಯ ಸೌಕರ್ಯ ಸೌಲಭ್ಯಗಳು ತೀರಾ ಕಡಿಮೆ ಅಂದ್ರೆ ಇಲ್ವೇ ಇಲ್ಲ. ಉದಾಹರಣೆಗೆ ನಾನು ಕಣ್ಣಾರೆ ಕಂಡಂತ ಒಂದು ದೃಶ್ಯ, ಓಬಳೇಶ್ವರ ರಾವ್ ಧೀಮಂತ ನಟ, ಕಂಪನಿ ಕಟ್ಟಿ ಮೆರೆದಂತವ್ರು, ಇದೇ ಗುಲ್ಬರ್ಗದಲ್ಲಿ ಅವರು ಎಷ್ಟೋ 100+ ಪ್ರಯೋಗಗಳನ್ನ ಬಸವೇಶ್ವರ ನಾಟಕ ಆಡಿ ಹೌದನಿಸ್ಕೊಂಡು 1,000 ಗಟ್ಟಲೆ ಬಂಡಿ ಬಂದಿದ್ದುಂಟು, ಎತ್ತಿನ ಗಾಡಿಗಳು ಚಕ್ಕಡಿಗಳು ಹಳ್ಳಿಗಳಿಂದ ಕಟ್ಕೊಂಬಂದು ನೋಡಿದ್ದ ಅಂತ ಒಂದು ಕಲಾವಿದ ಕೊನೆಗೆ ಊಟಕ್ಕೂ ಗತಿ ಇಲ್ಲದೆ ಸರ್ಕಾರವನ್ನ ಕೇಳಿದಾಗ ಮಾಶಾಸನ ಮಾಡಿ ಅಂತಂದಾಗ, ಮಾಶಾಸನ ಅದು ಬರೋಷ್ಟರಲ್ಲಿ ಇವರು ಸತ್ತು, ಅವತ್ತಿನ ದಿವಸ ಅವ್ರು ಸತ್ತವ್ರ ಶವ ಸಂಸ್ಕಾರಕ್ಕೆ ಒಯ್ಯಕಿನ್ನೇನ್ ಎತ್ತಬೇಕಾಗ ಪೋಸ್ಟ್ ಮನ್ ಬಂದ ಅಲ್ಲಿ.
1: ಬದುಕಿನ ವಿಪರ್ಯಾಸ ಇದು,
0: ಬದುಕಿನ ವಿಪರ್ಯಾಸ. ಅದನ್ನ ಕೈಗನ್ನ ಬಂದಿದೆ ಅಂತ ಹೊಟ್ಟೆಗೆ ಹೋಗ್ಲಾರ್ದಷ್ಟು ಬೇಗನೆ ಅವರು ಜವರಾಯ ಕರ್ಕೊಂಡು ಹೋಗ್ಬಿಟ್ಟ ಅನ್ನೋ ಒಂದು ಇದು ನೆನಪಿಗೆ ಬರುತ್ತೆ. ಆತರ ಆಗ್ಬಾರ್ದು ನೋಡಿ, ಮನುಷ್ಯ ಸತ್ತ ನಂತರ ತಿಥಿಗಳನ್ನ ಮಾಡ್ತಾರೆ, ಸತ್ತ ನಂತರ ತಿಥಿಗಳ ಮಾಡೋದಲ್ಲ, ಅದನ್ನ ಯಾರು ತಿನ್ನೋದು ಇಲ್ಲ. ಇರುವಾಗ್ಲೇನೆ ಒಂದು ರುಚಿ ರುಚಿಯಾದ ಊಟ ಮಾಡಿ ಅವ್ರಿಗೆ ಸೇವೆ ಮಾಡಿದ್ರೆ ಆ ಸೇವೆನ ಅವ್ರಿಗೆ ಸಲ್ಲುತ್ತೆ, ಊಟ ಮಾಡಿದ್ದು ಅವ್ರಿಗೆ ಸೇರುತ್ತೆ. ಸತ್ತ ನಂತರ ಸಾವಿನ ನಂತರ ಹಾಕೋದು ಯಾರಿಗೂ ಸೇರಲ್ಲ. ಹಾಗೆ ಕಲಾವಿದ ಇನ್ನೊಂದ್ ಸ್ವಲ್ಪ ಇನ್ನೇನು ಮುಗ್ಗಾಗ್ತಾನೆ ಇವನು ಅನ್ನಷ್ಟಲ್ಲೇ ಕೈ ಹಿಡಿದು ಇಟ್ಟಿದ್ರೆ, ಒಂದು ಊರುಗೋಲ್ ಕೊಟ್ರೆ ಅವ್ನ 4 ದಿವಸ ಒಂದ್ ಹೊಟ್ಟೆ ತುಂಬ ಊಟ ಮಾಡಿ ಕೊನೆ ಗಳಿಗೆಯಲ್ಲಿ ಸಂತೋಷವಾಗಿ ಸಾಯ್ತಾನೆ. ಅದನ್ನ ಸರ್ಕಾರನವರು ಗುರುತಿಸ್ಬೇಕು. ಒಂದು ಕಲಾಮಾನಿಗಳು ಇವತ್ತಿನ ದಿವಸ ಸ್ವಲ್ಪ ಕೈ ಹಿಡಿಬೇಕು, ಅವರೂ ಸ್ವಲ್ಪ ಗುರುತಿಸ್ಬೇಕು. ಹೀಗೆ ಕಲಾವಿದನನ್ನ ಉಳಿಸಿ, ಕಲೆಯನ್ನ ಉಳಿಸಿ ಅಂತಂದು ಎಲ್ಲ ಕಲಾಭಿನಿಗಳಿಗೂ ಸರ್ಕಾರದವ್ರಿಗೂ ಎಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ.
1: ಈಗ ಕಾರ್ಯಕ್ರಮ ಮುಗಿಸುವಂತ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈಗ ನೀವು ರಂಗಭೂಮಿ ಕಾಲಿಟ್ಟಂತ ಸಂದರ್ಭದಲ್ಲಿ, ಆ ಕಾಲದಲ್ಲಿ ರಂಗಭೂಮಿಗೆ ಹೆಣ್ಮಕ್ಕಳು ಜಾಸ್ತಿ ಬರದೇ ಇರುವಂತ ಸಂದರ್ಭ ಇತ್ತೇನೋ, ಅಂದ್ರೆ ಮನೆಯಲ್ಲಿ ಸ್ವಲ್ಪ ಬೇಡ ಅಂತ ಹೇಳುವಂತ ತಂದೆ ತಾಯಿಗಳು. ಈಗ ಕಾಲ ಬದಲಾಗಿದೆ, ಅಂದ್ರೆ ಎಲ್ಲಾ ಹೆಣ್ಮಕ್ಕಳಾಗಿರ್ಬೋದು ಹುಡುಗರಾಗಿರ್ಬೋದು ರಂಗಭೂಮಿಗೆ ಬರ್ತಾರೆ, ಹವ್ಯಾಸಿ ರಂಗಭೂಮಿ ಆಗಿರ್ಬೋದು, ಈ ನಮ್ಮ ವೃತ್ತಿ ರಂಗಭೂಮಿನೇ ಆಗಿರ್ಬೋದು. ಒಂದಿಷ್ಟು ದಿನ ಕೆಲಸ ಮಾಡಿ ಅಲ್ಲಿ ಪೂರ್ತಿಯಾಗಿ ನೆಲೆ ಊರೋದಿಲ್ಲ, ಸಿನಿಮಾ ಟಿವಿ ಅಂತ ಬಂದಾಗ ಅಲ್ಲಿಂದ ಅಲ್ಲಿ ಜಂಪ್ ಮಾಡ್ತಾರೆ. ಈ ವೃತ್ತಿ ರಂಗಭೂಮಿಯಲ್ಲಿ ಉಳಿಯುವಂತ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅಂದ್ರೆ ಯುವಜರಲ್ಲಿ, ಅಂದ್ರೆ ಈ ರಂಗಭೂಮಿ ಅನ್ನುವಂಥದ್ದನ್ನ ಒಂದು ಏಣಿಯಾಗಿ ಮಾಡಿಕೊಂಡು ಸಿನಿಮಾಕ್ ಹೋದ ತಕ್ಷಣ ವೃತ್ತಿ ರಂಗಭೂಮಿ ಆಗಿರ್ಬೋದು ಹವ್ಯಾಸಿ ರಂಗಭೂಮಿ ಆಗಿರ್ಬೋದು, ಅದನ್ನ ಎಲ್ಲೋ ಒಂದ್ ಕಡೆ ಮರಿತಾ ಇದ್ದಾರೆ ಏನೋ ನಮ್ಮ ಯುವಜನತೆ ಅಂತವ್ರಿಗೆ ಕಿವಿ ಮಾತು.
0: ನಿಜವಾದ ಕಲೆ ಇರೋದು ವೃತ್ತಿ ರಂಗಭೂಮಿಯಲ್ಲೇನೆ, ಇಲ್ಲಿ ಪಳಗಬೇಕು. ವೃತ್ತಿ ರಂಗಭೂಮಿಯಲ್ಲಿ ಪಳಗಿದ ಮೇಲೆ ಅಲ್ಲಿ ಹೋಗಿ ಕಷ್ಟಪಡೋ ಅವಶ್ಯಕತೆನೆ ಇಲ್ಲ, ಅದೇ ಗುರುತಿಸಿ ಎಳ್ಕೊಂಡು
1: ಹೋಗುತ್ತೆ.
0: ನೀವು ಹೋಗಿ ಇಲ್ಲಿ ಅರ್ಧಂಬರ್ಧ ಕಲಿತು ನೀವು ಹೋಗಿ ಅಲ್ಲಿ ಕಾಲಿಟ್ರೆ ಒಂದೋ ಎರಡೋ ಪಿಕ್ಚರ್ ಅಲ್ಲಿ ಮಾಡ್ಬೋದು, ಒಂದೋ ಎರಡೋ ಸೈಡ್ ಆಕ್ಟಿಂಗ್ ಮಾಡ್ಬೋದು, ಮತ್ತೆ

0: ಮೂಲಗೋವಾಗಿ ಬೀಳಬಹುದು. ಆದ್ರೆ ರಂಗಭೂಮಿಯಲ್ಲಿ ಮಾತ್ರ ಎಂದು ಕೈ ಬಿಡೋದಿಲ್ರಿ, ರಂಗಭೂಮಿ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ಅದಕ್ಕೆ ಶ್ರದ್ಧೆ ಭಕ್ತಿ ನೀವು ಮಟ್ಟಿಗೆ ಅದಕ್ಕೆ ಕೊಡ್ತಿರೋ ಆದ್ರೆ 10 ಪಟ್ಟು ನಿಮ್ಮನ್ನ ಮೇಲೆ ಕೊಯ್ಯುತ್ತೆ. ಗೊತ್ತಾಯ್ತಾ? ರಂಗಭೂಮಿ ಉಳಿಬೇಕು, ಬೆಳಿಬೇಕು, ಯಾಕಂದ್ರೆ ಅದು ನಮ್ಮ ಜೊತೆಗಿರುವಂತದ್ದು. ಅದು ಈ ಸಿನಿಮಾದಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಕಟ್ ಮಾಡ್ತಾರೆ, ಮತ್ತೊಂದ್ ಸೀನ್ ಸೇರಿಸ್ತಾರೆ. ಇದು ಹಾಗಲ್ಲ, ಇದು ಎಲ್ಲ ಎದುರಿಗೆ ನಡೆಯುವಂತ ದೃಶ್ಯ, ಎದುರಿಗೆ ನಡೆಯುವಂತದ್ದು. ಇದು ನಿಜವಾದ ಕಲೆ. ಈ ಕಲೆಯನ್ನೇ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ನಿಜವಾಗ್ಲೂ ಎಲ್ಲಾ ಒಂದು ರಂಗಭೂಮಿ ಶ್ರೀಮಂತ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಾವು ಇದ್ದಂತ ಕಾಲದಲ್ಲಿ ರಂಗಭೂಮಿಗೂ ಈಗ ನಿಜವಾಗ್ಲೂ ಎಲ್ಲ ಕಡೆ ಗುರುತಿಸ್ಕೊಂತಾರೆ ಗೊತ್ತಾ. ಎಲ್ಲಾ ಕಡೆಯಿಂದನೂ ಸೌಕರ್ಯ ಇದೆ, ದುಡ್ಡು ಜಾಸ್ತಿ ಇದೆ. ಹಳ್ಳಿಗೆ ಹೋದ್ರೆ ಅವರು ಜಾಸ್ತಿ ದುಡ್ಡು ಕೊಡ್ತಾರೆ, ಗೌರ್ಮೆಂಟ್ ಇಂದನೂ ಸೌಕರ್ಯ ಇದೆ, ನಾಟಕ ಕೊಡ್ತಾರೆ, ಮಹಾಶಾಸನ ಕೊಡ್ತಾ ಇದ್ದಾರೆ. ನಮ್ಮ ಕಾಲಕ್ಕೆ ಎಲ್ಲಿತ್ತು? ಏನು ಇರ್ಲಿಲ್ಲ. ಅಂದಾಗ ರಂಗಭೂಮಿನ ಉಳಿಸಿ, ದಯವಿಟ್ಟು ರಂಗಭೂಮಿನ ಉಳಿಸಿ, ನಮ್ಮ ಕಲಿಯನ್ನ ಹಸಿರುಗೊಳಿಸಿ. ಮಾಸಿ ಹೋಗ್ತಾ ಇದೆ, ಬಾಡಿ ಹೋಗ್ತಾ ಇದೆ, ಅದನ್ನ ಶ್ರೀಮಂತಗೊಳಿಸಿ, ಹಸಿರುಗೊಳಿಸಿ ಅಂತ ತಮ್ಮೆಲ್ಲರ ಕಡೆಯಿಂದ ನಾನು ಬೇಡ್ಕೊತೇನೆ.
1: ಖಂಡಿತ ಅಮ್ಮ. ಆತ್ಮೀಯ ಗೆಳೆಯರೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರು ವೃತ್ತಿ ರಂಗಭೂಮಿಯ ಧ್ರುವ ತಾರೆ, ವೃತ್ತಿ ರಂಗಭೂಮಿಯನ್ನ ಕಟ್ಟಿ ಬೆಳೆಸಿದಂತ ಸರಸ್ವತಿ ಉರ್ಫ್ ಜುಲೇಖಾ ಬೇಗಂ ಅಮ್ಮ ಅವರು. ಸಾಕಷ್ಟು ತಮ್ಮ ಬದುಕಿನ ವೃತ್ತಿ ರಂಗಭೂಮಿಯ ಮತ್ತು ತಮ್ಮ ಸ್ವತಃ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಮಲ್ಲಮ್ಮ ಆಗಿ ಜನಿಸಿ ಸರಸ್ವತಿಯಾಗಿ ನಾಮಕರಣಗೊಂಡು ಜುಲೇಖಾ ಬೇಗಂ ಆಗಿ ರಂಗಭೂಮಿ, ವೃತ್ತಿ ರಂಗಭೂಮಿ, ಸಿನಿಮಾ, ವೃತ್ತಿ ರಂಗಭೂಮಿಯನ್ನ ಕಟ್ಟಿ ಬೆಳೆಸಿ ಯಾವುದೇ ಒಂದು ಪ್ರತಿಫಲ ಬಯಸದೇನೆ ತಮ್ಮ ರಂಗ ಸೇವೆಯಿಂದ ಜನಪ್ರಿಯರಾಗಿ ಅನೇಕ ಜನ ಅಭಿಮಾನಿಗಳನ್ನ ಅವರು ಇವತ್ತು ಕರ್ನಾಟಕ ಎಲ್ಲ ಕಡೆ ಪಡ್ಕೊಂಡಿದ್ದಾರೆ. ಅಮ್ಮನಾಗಿ, ಅಕ್ಕನಾಗಿ, ಗುರುವಾಗಿ, ಸೊಸೆಯಾಗಿ, ಅತ್ತಿಗೆಯಾಗಿ, ಮಾರ್ಗದರ್ಶಿಯಾಗಿ ಇವತ್ತಿಗೂ ಕೂಡ ಸಾಕಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅಮ್ಮ, ಇಷ್ಟೊತ್ತು ನಮ್ಮ ಕಲಬುರಗಿ ಆಕಾಶವಾಣಿಗೆ ಬಂದು ನಮ್ಮ ಕಲಬುರಗಿ ಆಕಾಶವಾಣಿಯ ಕೇಳುಗರಿಗೆ ರಂಗಭೂಮಿಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಿಮ್ಮ ಮಾತುಗಳು ಯುವ ಪೀಳಿಗೆಗೆ, ಯುವ ಕಲಾವಿದರಿಗೆ, ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಅನೇಕ ಜನರಿಗೆ ಒಂದಿಷ್ಟು ಪ್ರೇರಣೆ, ಮಾದರಿ ಆಗಬಹುದು ಅನ್ಕೊಳ್ತಾ ಇಷ್ಟೊತ್ತು ಮಾತಾಡಿದಿರಿ. ತಮಗೆ ಆತ್ಮೀಯವಾದಂತಹ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇದುವರೆಗೆ ಸಮ್ಮುಖ ಕಾರ್ಯಕ್ರಮದಲ್ಲಿ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದೆಯಾದ ಜುಲೇಖಾ ಬೇಗಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್. ಸಮ್ಮುಖ ಕೇಳಿದಿರಿ.

0: ಯುವವಾಣಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಚಿತ್ರ ಚಿತ್ತಾರ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಹಾಸನ ತಾಲ್ಲೂಕು ಗೋರಿನ ಜಿಆರ್ ನವೀನ್ ಕುಮಾರ್ ಅವರು.
1: ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ನವೀನ್ ಕುಮಾರ್ ಗೊರೂರು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹದ ಬಗ್ಗೆ ಮಾತನಾಡುವುದಕ್ಕೆ ಖುಷಿ ಆಗ್ತಾ ಇದೆ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಆರಂಭಿಸೋಣ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗೆ ಸಮಾನವಾದದ್ದು ಯಾವುದೂ ಇಲ್ಲ. ಆದರೆ ಈ ತಾಯಿಯ ಪ್ರೀತಿಯನ್ನೇ ಮರೆಸುವಂತಹ ಒಂದು ಬಾಂಧವ್ಯ ಇದೆ ಅಂದ್ರೆ ಅದುವೇ ಈ ಸ್ನೇಹ. ಯಾಕಂದ್ರೆ ಯಾವುದೇ ಜಾತಿ, ಧರ್ಮ, ಮತ ಅನ್ನದೆ, ವಯಸ್ಸಿನ ಮಿತಿಗಳಿಲ್ಲದೆ, ಗಂಡು ಹೆಣ್ಣು ಎಂಬ ಭೇದಗಳಿಲ್ಲದೆ, ಎಲ್ಲ ಮನಸ್ಸುಗಳನ್ನು, ಎಲ್ಲರ ಹೃದಯಗಳನ್ನು, ಎಲ್ಲರ ಭಾವನೆಗಳನ್ನು ಬೆಸೆಯುವಂತಹ ಪವಿತ್ರವಾದ ಬಂಧ ಈ ಸ್ನೇಹ. ಸ್ನೇಹ ಆರಂಭವಾಗೋದು ಚಿಕ್ಕ ವಯಸ್ಸಿನಲ್ಲೇ. ಮಾತು ಬಾರದ, ಕಪಟ ಅರಿಯದ ಚಿಕ್ಕ ವಯಸ್ಸಿನಲ್ಲೇ ಸ್ನೇಹಿತರು ಇರ್ತಾರೆ. ಆ ಸ್ನೇಹ ಕಾಲೇಜು ಹಾಗೆ ನಮ್ಮ ಜೀವನದ ಕೊನೆಯವರೆಗೂ ಇರುತ್ತದೆ. ಸ್ನೇಹ ಯಾರ ಜೊತೆ ಹೇಗೆ ಬೇಕಾದ್ರೂ ಆಗುತ್ತೆ, ಅದನ್ನ ತಡೆಯೋಕೆ ಸಾಧ್ಯ ಇಲ್ಲ. ಸ್ನೇಹ ಅಂದ್ರೆ ಅದೇನೆ. ಸ್ನೇಹಿತರೆ, ಈ ಸ್ನೇಹದ ಬಗ್ಗೆ ನಿಮ್ಗೂ ಗೊತ್ತಾಗ್ಬೇಕಾ? ಹಾಗಾದ್ರೆ ಈ ಹಾಡನ್ನು ಕೇಳಿ.
2: ಈಗ ಕೇಳೋಣ ಹರಿಹರನ್ ಮತ್ತು ಗುರುಕಿರಣ್ ಅವರ ಧ್ವನಿಯಲ್ಲಿರುವ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನ. ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತವನ್ನ ಅಳವಡಿಸಿದ್ದಾರೆ ಗುರುಕಿರಣ್.

ಫ್ರೆಂಡ್ಸ್, ನೆನೆದವರಿಗೆ ನೆನಪಾಗಿ, ನೊಂದವರಿಗೆ ನೆರವಾಗಿ, ಪ್ರೀತಿಸೋ ಹೃದಯಕ್ಕೆ ಉಸಿರಾಗಿ, ಸ್ನೇಹಿತರ ಬದುಕಿಗೆ ಬೆಳಕಾಗುವುದೇ ನಿಜವಾದ ಸ್ನೇಹ. ವಾವ್, ಎಷ್ಟು ಸುಂದರವಾದ ಸಾಲುಗಳಲ್ವೇ. ಈ ಸ್ನೇಹ ಅನ್ನೋದೇ ಹೀಗೆ, ಪರಿಚಯನೇ ಇಲ್ಲದ ಎಲ್ಲರೂ ಹೃದಯಕ್ಕೆ ಹತ್ತಿರ ಆಗ್ತಾರೆ. ಹತ್ತಿರ ಆಗಿ ಪ್ರಾಣಕ್ಕೆ ಪ್ರಾಣ ಕೊಡೋವರೆಗೂ ಸ್ನೇಹ ಬೆಳೆಯುತ್ತೆ. ಸ್ನೇಹದ ಶಕ್ತಿನೇ ಅಂಥದ್ದು. ಅದಿರ್ಲಿ ಸ್ನೇಹಿತರೆ, ಕಾಲೇಜಿನ ದಿನಗಳನ್ನ ನೆನಪುಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಕ್ಲಾಸ್ ಬಂಕ್ ಮಾಡಿ ಫ್ರೆಂಡ್ಸ್ ಜೊತೆ ಸಿನಿಮಾಕ್ಕೆ ಹೋಗಿದ್ದು, ಲೆಕ್ಚರರ್ ಪಾಠ ಮಾಡ್ಬೇಕಾದ್ರೆ ತಮಾಷೆ ಮಾಡ್ತಾ ಜೋರಾಗಿ ನಕ್ಕು ಅವ್ರ ಹತ್ರ ಬೈಸ್ಕೊಂಡಿದ್ದು, ಅಬ್ಬ ಒಂದ ಎರಡ ಹೇಳೋದಿಕ್ಕೆ ಹೋದ್ರೆ ಲೆಕ್ಕನೇ ಇಲ್ಲ. ಹೇಗಿತ್ರಿ ನಮ್ ಕಾಲೇಜ್ ಲೈಫು? ಅದಕ್ಕೆ ದೊಡ್ಡವರು ಹೇಳಿರೋದು, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಸ್ನೇಹಿತರೆ, ನಿಮ್ ಜೊತೆ ಕಾಲೇಜ್ ವಿಚಾರ ಮಾತಾಡ್ತಾ ನನ್ಗೆ ನನ್ ಕಾಲೇಜ್ ಫ್ರೆಂಡ್ಸ್ ನೆನ್ಪಾಗ್ತಾ ಇದಾರೆ. ಖಂಡಿತ ನಿಮ್ಗೂ ಕೂಡ ನೆನಪಾಗ್ಲೇಬೇಕು. ಯಾಕೆ ಅಂತೀರಾ? ತಡ ಮಾಡೋದ್ ಬೇಡ, ಈ ಗೀತೆನ ಕೇಳ್ಕೊಂಡ್ ಬನ್ನಿ.

ಫ್ರೆಂಡ್ಸ್, ಈಗ ನಿಮಗಾಗಿ ಪ್ರಸಾರವಾಗ್ತಾ ಇದೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಪ್ರೇಮಲೋಕ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಫ್ರೆಂಡ್ಸ್, ಸ್ನೇಹಲೋಕದಿಂದ ಪ್ರೇಮಲೋಕಕ್ಕೆ ಹೋಗಿದ್ದಾಯ್ತು, ಈಗ ಪ್ರೇಮಲೋಕದಿಂದ ವಾಪಸ್ ಸ್ನೇಹಲೋಕಕ್ಕೆ ಬನ್ನಿ. ನಿಮ್ಮೊಂದು ವಿಷಯ ಹೇಳ್ತೀನಿ ನೋಡಿ. ಸ್ನೇಹಿತರೆ ಎಲ್ಲರ ಜೀವನದಲ್ಲಿ ಅದೆಷ್ಟೋ ಸ್ನೇಹಿತರು ಬಂದು ಹೋಗ್ತಾರೆ, ಆದ್ರೆ ಶಾಶ್ವತವಾಗಿ ನಮ್ಮ ಉಸಿರಲ್ಲಿ ಉಸಿರಾಗಿರೋರೆ ನಿಜವಾದ ಸ್ನೇಹಿತರು. ಈ ಸ್ನೇಹದಲ್ಲಿ ಜಗಳ ಇದೆ, ಪ್ರೀತಿ ಇದೆ, ತುಂಟಾಟ ಇದೆ, ನೋವಿದೆ, ನಲಿವಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಇದೆ. ಈ ಸ್ನೇಹ ನಿಂತಿರೋದೆ ಈ ನಂಬಿಕೆಯ ಮೇಲೆ. ಇವತ್ತಿನ ಸಮಾಜದಲ್ಲಿ ಅಣ್ಣ, ತಮ್ಮ, ಬಂಧು, ಬಳಗ ಯಾರನ್ನ ನಂಬಿದ್ರು ಒಬ್ಬ ಸ್ನೇಹಿತನನ್ನ ನಂಬ್ತೀವಿ. ಯಾಕೆಂದ್ರೆ ನಮ್ಮನ್ನ ಅರ್ಥ ಮಾಡಿಕೊಂಡಿರೋರೆ ಅಪ್ಪ. ನಾವು ಸಂಬಂಧಿಕರ ಜೊತೆ ಜಗಳ ಆಡಿದ್ರೆ ಮತ್ತೆ ಒಂದಾಗೋದು ಕಷ್ಟನೆ, ಆದ್ರೆ ಒಬ್ಬ ಫ್ರೆಂಡ್ ಜೊತೆ ಜಗಳ ಆಡಿದ್ರೆ ಎಷ್ಟೊತ್ತು ಬೇಕ್ರಿ ಒಂದಾಗೋಕೆ? ಹೌದು, ಒಂದೇ ಒಂದ್ ಕ್ಷಣ. ಯಾಕೆ ಗೊತ್ತಾ? ನೋಡಿ, ನಾನ್ ನಿಮ್ನ ಎಚ್ಚೊತ್ತು ಕಾಯಿಸೋಲ್ಲ. ಈ ಒಂದು ಸುಂದರವಾದ ಗೀತೆನ

ಫ್ರೆಂಡ್ಸ್, ಹಾಗೆ ಕೇಳಿದಾಯ್ತು. ಸುಮಧುರವಾದ ಗೀತೆ ಕೇಳಿದ್ಮೇಲೆ ಅದೇ ಗುಂಗಳಿರೋದೆ. ಸ್ನೇಹದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋತಿದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಖುಷಿ ಎಷ್ಟಿರುತ್ತೋ ಅಷ್ಟೇ ದುಃಖನೂ ಕೂಡ ಇರುತ್ತೆ. ಈ ಎಲ್ಲಾ ಸುಖ ದುಃಖಗಳನ್ನು ನಾವು ನಮ್ಮ ತಂದೆ, ತಾಯಿ, ಅಣ್ಣ, ತಂಗಿ ಇವರ ಜೊತೆ ಹೇಳ್ಕೊಳ್ಳೋದಿಕ್ಕೆ ಕಷ್ಟ. ಆದ್ರೆ ಆಗ ನಾವು ಯಾರ ಹತ್ರ ಹೋಗೇಳಿ? ಹಾ ಹೌದು, ಸ್ನೇಹಿತರ ಹತ್ರ ಹೋಗ್ತೀವಿ. ನಮ್ಮ ನೋವು ಹೇಳ್ಕೊಂಡು ಅದಕ್ಕೆ ಪರಿಹಾರನ ಸ್ನೇಹಿತರೆಲ್ಲ ಸೇರಿ ಹುಡುಕ್ತೀವಿ. ನಮ್ಮ ಹೆಗಲ ಮೇಲೆ ಕೈ ಇಟ್ಟು ನಾವಿದೀವಿ ನಿನ್ನ ಜೊತೆ, ಏನೇ ಕಷ್ಟ ಬಂದ್ರು ಒಟ್ಟಿಗೆ ಸೇರಿ ಎದುರಿಸೋಣ ಅಂತ ಧೈರ್ಯ ಹೇಳೋ ಸ್ನೇಹಿತರೆ, ನಿಮಗಿದು ಸಲಾಂ. ಕಾರಣ ಸ್ನೇಹ.

ಸ್ನೇಹಿತರೆ, ಈ ಸ್ನೇಹ ಅಂದ್ರೆ ಪ್ರೀತಿ ನಂಬಿಕೆ ಮಾತ್ರ ಅಲ್ಲ, ಅದು ತ್ಯಾಗ ಕೂಡ ಹೌದು. ನೋಡಿ, ಉದಾಹರಣೆಗೆ ನಮ್ಮ ಸಂಬಂಧಿಕರೇ ಯಾರಿಗಾದ್ರೂ ರಕ್ತದ ಅವಶ್ಯಕತೆ ಇದ್ರೆ ಏನ್ ಮಾಡ್ತೀವಿ ಹೇಳಿ? ನಮ್ಮ ರಕ್ತ ಸಂಬಂಧಿಗಳಿಗೆ ಕರೆ ಮಾಡ್ತೀವ? ಇಲ್ಲ, ನಾವು ಮೊದಲು ಮಾಡಕ್ ಸಾನೆ ನಮ್ಮ ಫ್ರೆಂಡ್ಗೆ ಕರೆ ಮಾಡೋದು. ನಿಜ ತಾನೆ? ಯಾಕಂದ್ರೆ ಸ್ನೇಹಿತರ ಮತ್ತು ಸ್ನೇಹದ ಶಕ್ತಿನೇ ಅಂತದ್ದು. ನಾವು ಕರೆ ಮಾಡಿದ 5 ನಿಮಿಷಕ್ಕೆ ರಕ್ತ ಸಿಗುತ್ತೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸ್ನೇಹಿತ ಮತ್ತು ನಮ್ಮ ಸ್ನೇಹ. ಅವನು ಅವನ ಸ್ನೇಹಿತನಿಗೆ ಹೇಳ್ತಾನೆ. ಹೀಗೆ ಸ್ನೇಹಿತರ ಸರಪಳಿನೇ ಕೆಲಸ ಮಾಡುತ್ತೆ. ಒಬ್ಬರಿಗೊಬ್ರು ಪರಿಚಯ ಇಲ್ದೂ ಕೊನೆಗೆ ಒಬ್ಬ ಅಪರಿಚಿತ ರಕ್ತ ಕೊಡ್ತಾನೆ. ಕಾರಣ ಇದೇ ಸ್ನೇಹ. ಹಾಗಾದ್ರೆ ರಕ್ತ ಸಂಬಂಧಗಳಿಗಿಂತ ಸ್ನೇಹ ದೊಡ್ಡದ? ನಿಮ್ಗೆ ಉತ್ತರ ಬೇಕಾ? ಉತ್ತರ ಈ ಗೀತೆಯಲ್ಲಿದೆ, ಕೇಳಿ.

ಫ್ರೆಂಡ್ಸ್, ಕಾರ್ತಿಕ್ ಅವರ ಧ್ವನಿಯಲ್ಲಿರುವ ಜಾಲಿ ಡೇಸ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮಿಕ್ಕಿ ಜೆ ಮಯೂರ್ ಅವರ ಸಂಗೀತವಿರುವ ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಕವಿರಾಜ್.

ಈ ಹಾಡು ಕೇಳ್ತಾ ಕೇಳ್ತಾ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನಿಜವಾದ ಸ್ನೇಹಕ್ಕೆ ಯಾವತ್ತೂ ಸಾವಿಲ್ಲ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ಅದೆಷ್ಟೋ ನೋವು ನಲಿವು ನೋಡಿದ್ದೀವಿ ಅಲ್ವಾ? ನಮ್ಮ ಬಾಲ್ಯದಲ್ಲಿ ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ನೆನಪಿದೆಯಾ? ಲಗೋರಿ, ಮರಕೋತಿ ಆಟ, ಗಿಲ್ಲಿದಾಂಡು, ಕುಂಟೆಪಿಲ್ಲೆ, ಕಣ್ಣಾಮುಚ್ಚಾಲೆ ಆಟ, ಈಗಲೂ ನೆನಪು ಮಾಡಿಕೊಂಡ್ರೆ ನಾವು ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ವಿ ಅನ್ಸುತ್ತೆ ಅಲ್ವಾ? ಒಮ್ಮೊಮ್ಮೆ ನಾವು ತುಂಬಾ ಹತ್ತಿರುವ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ನಮ್ಗೆ ಈಗಲೂ ನಗು ಬರುತ್ತೆ. ಅದೇ ರೀತಿ ನಾವು ತುಂಬಾ ಸಂತೋಷದಿಂದ ನಕ್ಕಿರೋ ಘಟನೆಗಳನ್ನ ನೆನಪು ಮಾಡಿಕೊಂಡ್ರೆ ಅಳು ಬರುತ್ತೆ ಅಲ್ವಾ ಫ್ರೆಂಡ್ಸ್? ಯಾಕೆ ಅಳು ಬರುತ್ತೆ ಹೇಳಿ? ನಾವು ನಮ್ಮ ಸ್ನೇಹಿತರ ಸ್ನೇಹನ ಮಿಸ್ ಮಾಡಿಕೊಂಡಾಗ. ಸ್ನೇಹಿತರೆ, ಯಾರು ಕೂಡ ಸ್ನೇಹ ಮತ್ತು ಸ್ನೇಹಿತರನ್ನ ಕಳ್ಕೊಬೇಡಿ. ಯಾಕೆ ಗೊತ್ತಾ? ಈ ಲೋಕ ಏನು ಅಂತೀರಾ?

ಈ ಲೋಕ ಸ್ನೇಹ ಲೋಕ. ಈ ಭೂಮಿ ಮೇಲೆ ಎಲ್ಲೇ ಹೋದ್ರೂ ನಿರೀಕ್ಷೆ ಇಲ್ಲದೆ ಇರೋ ಪವಿತ್ರವಾದ ಬಾಂಧವ್ಯ ಒಂದೇ, ಅದುವೇ ಈ ಸ್ನೇಹ. ಈ ಸ್ನೇಹದ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳು ಮಾತುಗಳೇ ಸಾಲೋದಿಲ್ಲ. ಒಂದು ಸಮಯದಲ್ಲಿ ಸ್ನೇಹಿತರೇ ಇಲ್ಲದ ಜೀವನ ಒಂಟಿತನ ನೀಡುತ್ತೆ. ಸ್ನೇಹಿತರು ಇಲ್ಲದ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮೆಲ್ಲ ಯಶಸ್ಸು ಏಳಿಗೆ ಎಲ್ಲದಕ್ಕೂ ಮೂಲ ಈ ಸ್ನೇಹಿತರ ಸ್ನೇಹ. ಈ ಸಂದರ್ಭದಲ್ಲಿ ನಿಮ್ ಜೊತೆ ತುಂಬಾ ಏನೋ ಹೇಳ್ಬೇಕಂತ ಅನಿಸ್ತಾ ಇದೆ, ಆದ್ರೆ ಯಾಕೋ ಮಾತೇ ಬರ್ತಿಲ್ಲ. ಯಾಕೆ ಅಂತೀರಾ?

0: ಇಷ್ಟೊತ್ತು ಚಿತ್ರ ಚಿತ್ತಾರ ಕಾರ್ಯಕ್ರಮದಲ್ಲಿ ಸ್ನೇಹ ಎನ್ನುವ ವಿಷಯವನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ್ದು ನಾನು ನಿಮ್ಮ ಸ್ನೇಹಿತ ನವೀನ್ ಕುಮಾರ್ ಗೊರೂರು. ಫ್ರೆಂಡ್ಸ್, ಕಾರ್ಯಕ್ರಮ ಹೇಗಿತ್ತು? ಖುಷಿ ಆಯ್ತು ಅಲ್ವಾ? ನಿಮ್ಗೂ ಕೂಡ ನಿಮ್ಮ ಆ ದಿನಗಳ ಸ್ನೇಹಿತರ ನೆನಪಾಗಿರ್ಬೇಕನ್ಸುತ್ತೆ. ನನಗಂತೂ ಖಂಡಿತ ನೆನಪಾಯ್ತು. ಓ ನೋಡಿ, ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸರಿ ಫ್ರೆಂಡ್ಸ್, ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ಹೇಗೆ ಮೂಡಿ ಬಂತು ಅಂತ ಹೇಳಿ ಆಕಾಶವಾಣಿಗೆ ಪತ್ರ ಬರೀತಿರಲ್ವಾ? ವಿಳಾಸ ನಿಮ್ಗೆ ಗೊತ್ತೇ ಇದೆ, ಆದ್ರೂ ನೆನ್ಪ್ ಮಾಡ್ತಿದ್ದೀನಿ. ನಿಲಯದ ನಿರ್ದೇಶಕರು, ಚಿತ್ರ ಚಿತ್ತಾರ ಕಾರ್ಯಕ್ರಮ ಯುವವಾಣಿ ವಿಭಾಗ, ಆಕಾಶವಾಣಿ, ಸಾಲ್ಗಾಮೆ ರಸ್ತೆ, ಹಾಸನ, 573-202. ಸರಿ ಫ್ರೆಂಡ್ಸ್, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.
1: ಚಿತ್ರ ಚಿತ್ತಾರ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಹಾಸನ ತಾಲೂಕು ಗೊರೂರಿನ ಜಿಆರ್ ನವೀನ್ ಕುಮಾರ್ ಅವರು. ಇದು ಇಂದಿನ ಯುವವಾಣಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲೇ ಕೇಳಿ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಒಂದು ಭಕ್ತಿಗೀತೆಯನ್ನ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾಡ್ ಟು ಸಿ ಗ್ರೇಟ್ ಹೋ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಗೆಲುವಾಗಿಲೆ ಮನ.

0: ಸ್ವಾಮಿ ಜಗದಾತ್ಮಾನಂದರ ಬದುಕಲು ಕಲಿಯಿರಿ ಕೃತಿಯ ಆಯ್ದ ಭಾಗ ನಿರೂಪಣೆ.
1: ಮನುಷ್ಯರೆಲ್ಲರೂ ಸುಖಕ್ಕಾಗಿ ನಿರಂತರವಾಗಿ ಹೋರಾಡ್ತಾರೆ. ಒಂದಲ್ಲ ಒಂದು ತೆರನಾದ ಸಂಕಟದಲ್ಲಿ ಸಿಲುಕಿಕೊಳ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರೆ. ಕೀರ್ತಿಗಾಗಿ ಅವರ ಹೋರಾಟ ನಡೆದೇ ಇದೆ. ಅಪಕೀರ್ತಿ ಅವರನ್ನು ಹೊಂಚು ಹಾಕಿ ನಿಂತಂತಿದೆ. ಒಳಿತನ್ನೇ ಆಚರಿಸಬೇಕು ಅನ್ನೋ ಹಂಬಲೇನೋ ಅವರಿಗಿದೆ. ಆದರೆ ಕೆಡುಕಿನ ಹಾದಿಯಲ್ಲೇ ನಡೆಯೋ ಚಟದಿಂದ ತಮ್ಮನ್ನ ತಾವು ಬಿಡಿಸಿಕೊಳ್ಳಲಾರರು. ಸಾವಿನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಸದಾ ನಡೆದಿದೆ. ಆದರೆ ಸಾವಿನ ಭಯ ಅವರನ್ನ ಸುತ್ತುವರೆದಿದೆ. ಹುಟ್ಟಿದ ವ್ಯಕ್ತಿ ಸಾಯುವವರೆಗೂ ನಗು ಅಳು, ಆಸೆ ನಿರಾಸೆ, ರಾಗ ದ್ವೇಷ, ಗೆಲುವು ಸೋಲು, ಈ ದ್ವಂದ್ವಗಳ ಹೆದ್ದರೆಗಳಲ್ಲಿ ತೇಲ್ತಾ ಇರ್ತಾನೆ. ಜೇಡರ ಬಲಿಯಲ್ಲಿ ಸಿಕ್ಕ ನೊಣದಂತೆ ಕೆಲವೊಮ್ಮೆ ಅಸಹಾಯಕನಾಗಿ ಬಿಡ್ತಾನೆ. ಹಳ್ಳಿಯ ಹೈದನು, ದಿಲ್ಲಿಯ ಮಾನು, ಅರಮನೆ ಗುರುಮನೆಗಳಲ್ಲಿ ಇರುವವನು, ಗುಹೆ ಗುಡಿಸಲಲ್ಲಿ ಇರುವವನು, ಪಶ್ಚಿಮ ದೇಶದ ಬಿಳಿಯನು, ಆಫ್ರಿಕಾದ ಕರಿಯನು,

ದ್ವಂದ್ವಗಳನ್ನ ದಾಟಲಾರರು. ಹಾಗಾದರೆ ಮನುಷ್ಯನ ಸ್ಥಿತಿ ಇಷ್ಟೇನ? ಇದೇ ಅವನ ಗತಿಯೇ? ಹಾಗೆಂದಾದರೆ ಅವನು ಏಕೆ ಪರಿಸ್ಥಿತಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ? ಪರಿಸ್ಥಿತಿಯ ಪರಿಮಿತಿಯಿಂದ ಬಿಡಿಸಿಕೊಳ್ಳಲಿಕ್ಕೆ ತೀವ್ರ ಹಂಬಲದ ಹೋರಾಟ ಏಕೆ? ಪಾರತಂತ್ರದ ಸಂಕೋಲೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಏಕೆ? ಸತ್ಯ ಸಂಗತಿ ಇದು: ಮನುಷ್ಯ ನಿಜವಾಗಿಯೂ ಮರ್ತ್ಯನಲ್ಲ, ಬದ್ಧನೂ ಅಲ್ಲ, ಅಪೂರ್ಣನೂ ಅಲ್ಲ. ಆದರೆ ಮರ್ತ್ಯನೆಂದು, ಬದ್ಧನೆಂದು, ಅಪೂರ್ಣನೆಂದು ದೀರ್ಘಕಾಲದ ಅಜ್ಞಾನದಿಂದ ತಿಳಿದುಕೊಂಡಿದ್ದರೂ ಅದನ್ನು ಅವನ ಆಂತರಿಕ ಸತ್ವ ನಿರಂತರವಾಗಿ ವಿರೋಧಿಸುತ್ತಾ ಇರುತ್ತೆ. ಅಜ್ಞಾನ ಕಳೆಯದೆ ಈ ಆಂತರಿಕ ಸತ್ವದ ಪರಿಚಯ ಆಗೋದಿಲ್ಲ. ಅವನ ಹೋರಾಟಕ್ಕೂ ಅಂತ್ಯ ಇರೋದಿಲ್ಲ. ಸೂರ್ಯಕಿರಣಗಳ ಕಾವಿನಿಂದ ಸಮುದ್ರ ನೀರು ಜಲಕಣಗಳಾಗಿ ಮೋಡವಾಗಿ ಮೇಲೇರಿ ಹಿಮಾಲಯ ಪರ್ವತ ಪ್ರದೇಶವನ್ನು ಸಮೀಪಿಸುತ್ತೆ. ಈ ಜಲಕಣಗಳ ನಿಜವಾದ ಸ್ವರೂಪ ಸಮುದ್ರವೇ. ನಮ್ಮ ನಿಜವಾದ ನೆಲೆಯಾದ ಸಮುದ್ರಕ್ಕೆ ಹಿಂದಿರುಗಲಿಕ್ಕೆ ಈ ಜಲಕಣಗಳ ಸತತ ಪ್ರಯತ್ನ ನಡೆದೇ ಇದೆ. ಆದುದರಿಂದಲೇ ಅವು ಅಷ್ಟು ಚಂಚಲ. ತಮ್ಮ ನೈಜ ಸ್ವರೂಪವಾದ ಅಥವಾ ನಿಜವಾದ ನೆಲೆಯಾದ ಸಮುದ್ರವನ್ನು ಸೇರುವವರೆಗೂ ಅವುಗಳ ಚಾಂಚಲ್ಯವಾಗಲಿ ಹೋರಾಟವಾಗಲಿ ನಿಲ್ಲೋದಿಲ್ಲ. ತಮ್ಮ ನೈಜ ಚಿದಾನಂದ ಸ್ವರೂಪದಿಂದ ಚ್ಯುತರಾದ ಜೀವಿಗಳಿಗೆ ನೈಜ ಆನಂದ ಪಡೆಯುವ, ನಿಜದ ನೆಲೆಯಲ್ಲಿ ನಿಲ್ಲುವ ಸತತವಾದ ಇಚ್ಛೆ ಇದೆ ಮತ್ತು ಯತ್ನವು ನಡೆದೇ ಇದೆ. ಆದ್ದರಿಂದಲೇ ಜೀವನು ಅಷ್ಟೊಂದು ಚಂಚಲನಾಗಿ ಪತ್ನಿಯಲ್ಲಿ, ಪುತ್ರರಲ್ಲಿ, ವಿತ್ತ ಹಾಗೂ ಇನ್ನಿತರ ವಿಷಯ ವಸ್ತುಗಳಲ್ಲಿ ಆನಂದವನ್ನು ಹುಡುಕ್ತಾ ಇರ್ತಾನೆ.

ಪ್ರಸಂಗ ರಾಜ ಯಯಾತಿ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಇಲ್ಲ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಪದ್ಯಾಣ ಗಣಪತಿ ಭಟ್ ಮದ್ದಳೆ.

0: ಅಡಿಯೂರು ಗಣೇಶ ರಾವ್, ಚೆಂಡೆ ಕೋಳಿಯೂರು ಭಾಸ್ಕರ, ಚಕ್ರತಾಳ ಹರಿಚಂದ್ರ ನಾಯಗ. ಪಾತ್ರ ಪರಿಚಯ ಯಯಾತಿ, ಭಾಸ್ಕರ ರೈ ಕುಕ್ಕುವಳ್ಳಿ, ದೇವಯಾನಿ, ಎಂ ಕೆ ರಮೇಶ್ ಆಚಾರ್ಯ, ಶುಕ್ರಾಚಾರ್ಯ, ಗಣರಾಜ ಕುಂಬಳ, ಶರ್ಮಿಷ್ಠೆ, ಉಮೇಶ ಗೇರುಕಟ್ಟೆ, ಪುರು ರಮೇಶ ಸಾಲ್ವಂಕರ್.
1: ಗುರು ಗಣಾಯ ಪತಯೇ ನಮಃ. ಅಂಬಾ.

ವಿಶಾಲವಾದಂತಹ ಈ ಮಾನವ ಪ್ರಪಂಚದಲ್ಲಿ ಎರಡು ವರ್ಗದ ಜನರನ್ನು ಕಾಣಬಹುದು. ಒಂದು ಆಳುವವರು, ಇನ್ನೊಂದು ಆಡಿಸಿಕೊಳ್ಳುವವರು. ಆಳುವವನು ಧರ್ಮ ಪ್ರಜ್ಞೆಯಿಂದ ಕೂಡಿದವನಾಗಿದ್ದರೆ, ಆಳಿಸಿಕೊಳ್ಳುವಂತಹ ಪ್ರಜಾವರ್ಗ ಸಚ್ಚಾರದಿಂದ ಕೂಡಿದರೆ ಸಮಾಜ ಸಾಮರಸ್ಯದಿಂದ ಬದುಕುವುದಕ್ಕೆ ಸಾಧ್ಯ. ಹಾಗಾಗಿಯೇ ಸೂರ್ಯವಂಶ ಮತ್ತು ಚಂದ್ರವಂಶದ ಆಳ್ವಿಕೆ ಪ್ರಪಂಚದಲ್ಲಿ ನೆಗಲ್ತೆಯನ್ನು ಪಡೆದಿರುವಂತಹದ್ದು. ತ್ರೇತಾಯುಗದಲ್ಲಿ ಕಳೆದು ಹೋದಂತಹ ಸೂರ್ಯವಂಶದ ಆಳ್ವಿಕೆಯಲ್ಲಿ ರಾಜಾರಾಮನ ಹೆಸರು ಇವತ್ತಿಗೂ ಅಜರಾಮರವಾಗಿ ಉಳಿದಿರುವಂತಹದ್ದು. ಆದರೆ ಈ ಚಂದ್ರವಂಶದ ಪರಂಪರೆಯನ್ನು ನಾವು ನೋಡಿದ್ರೆ, ಚಂದ್ರನಿಂದ ಬುಧ, ಬುಧನಿಂದ ಪುರೂರವ, ಪುರೂರವನಿಂದ ಆಯು, ಆಯುವಿನಿಂದ ನಹುಷ, ನಹುಷನಿಂದ ಯಯಾತಿ. ಅವಂತಿ ದೇಶದ ಚಕ್ರವರ್ತಿಯಾಗಿರದಂತಹ ನಮ್ಮ ತಂದೆಯವರು ನಹುಷ ಮಹಾಪ್ರಭುಗಳು. ಮಹತ್ವಾಕಾಂಕ್ಷೆಯಿಂದ ಸ್ವರ್ಗಾರೋಹಣವನ್ನು ಹೊಂದಿದರು, ಮರಳಿ ಅವರು ಬರಲಿಲ್ಲ. ಅವರಿಗೆ ಪಿತೃಕನ್ಯೆಯಾದಂತಹ ವಿರಜೆಯಲ್ಲಿ ಜನಿಸಿದವ ನಾನು ಯಯಾತಿ. ಈ ಸಂಯಾತಿ, ಆಯಾತಿ, ಅಯತಿ, ಧ್ರುವ, ಈ ಐದು ಮಂದಿ ಸಹೋದರರು

0: ಮಗಿದ್ದಾರೆ. ಹಿರಿಯವನಾದಂತಹ ಯತಿ ಆಂಗೀರಸರ ಸಂಸರ್ಗದಿಂದ ಬ್ರಹ್ಮಭೂತ ಮುನಿಯಾಗಿ ಹೋದ. ವೈರಾಗ್ಯದಿಂದ ಅವನು ಹೊರಟು ಹೋದ ಕಾರಣದಿಂದಾಗಿ ಅವಂತಿಯ ಸಿಂಹಾಸನವನ್ನು ಏರಿ ಚಕ್ರವರ್ತಿಯಾಗಿ ನಾನು ಮೆರೆಯುತ್ತಾ ಇರುವಂತದ್ದು. ಈ ಕಾಲಕ್ಕೆ ಯಾರೋ ಬಂದು ದೂರಿಕೊಡಲ್ಲ. ಮೃಗಬಾಧೆ ಹೆಚ್ಚಾಗ್ತಾ ಇದೆ ಊರಿನಲ್ಲಿ. ಬೇಟೆಯಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಅದಕ್ಕೋಸ್ಕರ ಶವರ ಬಡೆಯನ್ನು ಸೇರಿಸಿಕೊಂಡು ಬೇಟೆಗಾಗಿ ಹೊರಟವನು ನಾನು. ಬರಬರುತ್ತಾ ಕುರುಜಾಂಗಲದ ವನಪ್ರವೇಶಕ್ಕೆ ಬಂದಿದ್ದೇವೆ. ಇಲ್ಲಿ ಸಾಕಷ್ಟು ಮೃಗಗಳ ಬೇಟೆಯನ್ನಾಡಿದ್ದು ಆಯಿತು. ದುಷ್ಟ ಮೃಗಗಳ ನಾಶವಾದಲ್ಲಿಗೆ ಒಂದು ರೀತಿಯ ಶಾಂತಿ ನೆಲೆಸಿತು ಎಂದರ್ಥ. ಹಾಗಾಗಿ ಶವರ ಬಡೆಗೆ ಹೇಳಿದ್ದೇನೆ, ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ ಈ ಮರದ ನೆರಳಲ್ಲಿ ಎಂದು. ನೋಡೋಣ ನೋಡೋಣ.
1: ಈ ಕೋಪದೊಳಗೆ ಈ

0: ಶಿವ ಶಿವ, ಇಂತಹ ಒಂದು ದುಸ್ಥಿತಿ ನನ್ನ ಪಾಲಿಗೆ ಬಂದೀತೆಂದು ಕನಸಿನಲ್ಲಿಯೂ ನಾನು ಭಾವಿಸಿರಲಿಲ್ಲ. ದೇಹ ಎರಡಾದರೂ ಜೀವ ಭಾವ ಒಂದು ಎಂಬ ರೀತಿಯಲ್ಲಿ ಅಲ್ಲಿದಿಂದ ಬೆಳೆದು ಬಂದವರು ನಾನು ಮತ್ತು ಶರ್ಮಿಷ್ಠೆ. ಕೇವಲ ಒಂದು ಚಿಕ್ಕ ವಿಷಯಕ್ಕೆ ಬೇಕಾಗಿ ನಮ್ಮಲ್ಲಿ ವೈಮನಸ್ಸು ಮೂಡಿತು. ಕ್ರೀಡಿಸುವುದಕ್ಕೆ ಅಂತ ನೀರಿಗಿಳಿದವರು ನಾವು. ಮೇಲೆ ಬಂದ ಮೇಲೆ ಮಾತು ಮಾತು ಬೆಳೆದು ನನ್ನನ್ನು ಈ ಬಾವಿಗೆ ದೂಡಿ ಹೊರಟು ಹೋದ್ಲಲ್ಲ. ಆಳವಾದ ಈ ಬಾವಿಯಿಂದ ಮೇಲೇಳುವ ಬಗೆ ಹೇಗೋ ನನಗೆ ಗೊತ್ತಿಲ್ಲ. ಹಸಿವೆ ಬಾಯಾರಿಕೆಯನ್ನು ಸಹಿಸುತ್ತ ಎಷ್ಟು ಕಾಲ ಇಲ್ಲಿ ನಾನು ನರಳುತ್ತಾ ಹೊರಡುತ್ತಾ ಕರಗುತ್ತಾ ಕೊರಗುತ್ತಾ ಮರುಗುತ್ತಾ ಬದುಕಿರ್ಬೇಕಪ್ಪ. ಅಯ್ಯೋ, ನನ್ನನ್ನು ಯಾರು ಇಲ್ಲಿಂದ ಪಾರು ಮಾಡುವವರಿಲ್ಲವೇ, ಏನು ಮಾಡ್ಲಿ? ಶಿವನೇ ಶಿವನೇ.
1: ಏನದು ಅರ್ಥನಾದ? ವಿಶ್ರಾಂತಿಗಾಗಿ ಕುಳಿತವನು ನಾನು. ಪರಿಸರದಲ್ಲಿ ಯಾರೂ ಕಾಣಿಸ್ತಾ ಇಲ್ಲ, ಹಾಗಂತ ಈ ಧ್ವನಿಯೊಂದು ಕೇಳ್ತಾ ಇದೆ. ಎಲ್ಲಿಂದ ಅಂತ ನಾನು ಅರಸಿಕೊಂಡು ಬಂದ್ರೆ ಅದು ಅದು ಈ ಹಾಳು ಕೂಪದ ಒಳಗಿಂದ ಕೇಳ್ತಾ ಇರುವಂತಹ ಧ್ವನಿ. ಸ್ತ್ರೀಯ ಧ್ವನಿಯೇ ಹೌದಲ್ಲ? ಯಾರೇ ನೀನು?
0: ನಾನು
1: ಯಾರು?
0: ನಾನೊಬ್ಬಳು ಹೆಣ್ಣು.
1: ಹೆಣ್ಣು ಅಂತ ಗೊತ್ತಾಯ್ತು, ಈ ಸ್ಥಿತಿ ನಿನಗೆ ಯಾಕೆ?
0: ಅದನ್ನೆಲ್ಲ ಹೇಳುವುದಕ್ಕೆ ವ್ಯವಧಾನ ನನಗಿಲ್ಲ.
1: ಅಂದ್ರೆ ಮೇಲೆ ಬರುವುದಕ್ಕೆ ಆಗುದಿಲ್ವೇ?
0: ಸಾಧ್ಯವಾಗ್ತಾ ಇಲ್ಲ. ನನ್ನನ್ನೊಮ್ಮೆ ಮೇಲೆತ್ತಿದ್ರೆ ಆಮೇಲೆ ಎಲ್ಲಾ ವಿಷಯವನ್ನು ಹೇಳಬಹುದು.
1: ನಿನ್ನನ್ನು ಮೇಲೆತ್ತಬೇಕು ಅಂತ ಇದ್ರೆ ನನ್ನ ಉತ್ತರೀಯವನ್ನು ಕೆಳಗೆ ಹಾಕು.
0: ಸರಿ,
1: ಮೇಲೆ ಬಂದಿಯಾ?
0: ಹತ್ತಿರ ಬಂದೆ. ಒಮ್ಮೆ ಕೈ ಕೊಡ್ತೀರಾ?
1: ಸರಿ,
0: ಹಿಡಿದು ಮೇಲೆತ್ತೀರಾ?
1: ಕೈ ಕೊಟ್ಟು ಆಧರಿಸಿ ನಿನ್ನನ್ನು ಮೇಲೆ ತಂದಿದ್ದೇನೆ. ಹೀಗೆ ವಾ, ಹೀಗೆ ವಾ.
0: ಹೋದ ಜೀವ ಬಂದಂತಾಯ್ತು ನನಗೆ.
1: ಈಗಲಾದ್ರೂ ಹೇಳುವೆಯಾ ನೀನು ಯಾರು ಅಂತ?
0: ಆದ್ರೆ ಪ್ರಾಣೋತ್ಕ್ರಮಣ ಪರಿಸ್ಥಿತಿಯಲ್ಲಿದ್ದಂತ ನನ್ನನ್ನು ಅಪಾಯದಿಂದ ಪಾರು ಮಾಡಿದ ಪುಣ್ಯಾತ್ಮರು ತಾವ್ಯಾರು ಅಂತ ಹೇಳಬಹುದೇ?
1: ನನ್ನ ಬಗ್ಗೆ ಕೇಳ್ತೀಯಾ?
0: ಹೌದು.
1: ಸರಿ, ಕೇಳು ಕೇಳು.
0: ಸ್ವಾಮಿ,

0: ಸುಂದರಿ
1: ಮಹನೀಯ,
0: ಹೆದರಬೇಡ ನೀನು. ನಿನ್ನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲೆ.
1: ಹೌದಲ್ಲ,
0: ನೀನಿರುವ ಸ್ಥಿತಿಯಲ್ಲಿ ಯಾರನ್ನು ಕಂಡರೂ ಹೆದರಿಸುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗಂತ ಸರಿಯಾದ ಸ್ಥಳದಲ್ಲಿ ನೀನಿದ್ದೀ ಅಂತ ಹೇಳಿ. ನಿನ್ನನ್ನು ರಕ್ಷಣೆ ಮಾಡ್ತಾ ನಾನು, ಬೇರೆ ಯಾರು ಅಲ್ಲ. ಚಂದ್ರವಂಶದ ಕುಡಿ, ಅವಂತಿ ನಗರದ ಒಡೆಯ, ಚಕ್ರವರ್ತಿ ಆಗಿರತಕ್ಕಂತಹ ಯಾಯಾತಿ, ನೌಶ ಮಹಾರಾಜನ ಮಗ ನಾನು. ಬೇಟೆಗಾಗಿ ಇಲ್ಲಿಗೆ ಬಂದಾಗ ವಿಶ್ರಮಿಸುವಂತಹ ಸಂದರ್ಭದಲ್ಲಿ ನಿನ್ನ ಆರ್ತಧ್ವನಿಯನ್ನು ಕೇಳಿ ರಕ್ಷಣೆಗೆ ಮುಂದೆ ಬಂದಿದ್ದೇನೆ.
1: ಹೌದೇ,
0: ಈಗಲಾದರೂ ಹೇಳುವೆಯಾ ನೀನು ಯಾರು ಅಂತ?
1: ಖಂಡಿತ ಹೇಳ್ತೇನೆ.
0: ಯಾರು
1: ಇದು? ಕುರುಜಾಂಗುಲ. ಈ ರಾಕ್ಷಸಾವೃತ್ತದ ಚಕ್ರವರ್ತಿ ವೃಷಪರ್ವ ಎಂಬವನು.
0: ಹೌದು,
1: ಅಸುರ ಕುಲಕ್ಕೆ ಗುರುಗಳಾಗಿದ್ದವರು ಆಚಾರ್ಯ ಶುಕ್ರು. ಶುಕ್ರಾಚಾರ್ಯರ ಮಗಳು ನಾನು.
0: ಶುಕ್ರಾಚಾರ್ಯರ ಮಗಳೇ?
1: ಹೌದು.
0: ಹೆಸರು?
1: ದೇವಯಾನಿ ಎಂದು.
0: ದೇವಯಾನಿ?
1: ಹಾ.
0: ಯಾಕೆ ಈ ಪರಿಸ್ಥಿತಿ ನಿನಗೆ?
1: ವೃಷಪರ್ವನ ಮಗಳ ಶರ್ಮಿಷ್ಠೆಯು ಮತ್ತು ನಾನು ಜಲಕ್ರೀಡೆಗೆ ಬಂದವರು. ಪ್ರಮಾದವಶಾತ್ ನಾನು ಈ ಕೂಪಕ್ಕೆ ಬಿದ್ದೆ. ಶರ್ಮಿಷ್ಠೆಯೇ ಇದಕ್ಕೆ ಕಾರಣ ಎಂದರೂ ತಪ್ಪಾಗಲಾರದು. ಅಂತೂ ನನ್ನನ್ನು ಕಷ್ಟದಿಂದ ಪಾರು ಮಾಡಿದ್ದೀರಿ, ಮನಸ್ಸಿಗೆ ಬಹಳ ಸಂತೋಷವಾಗಿದೆ.
0: ದೇವಯಾನಿ, ನನಗೂ ಸಮಾಧಾನವಾಯಿತು. ಅಸುರರ ಗುರುಗಳಾದಂತಹ ಶುಕ್ರಾಚಾರ್ಯರ ಬಗ್ಗೆ ನಮಗೆ ಗೌರವ ಇದೆ.
1: ಹೌದಲ್ಲ,
0: ಅವರ ಮಗಳು ನೀನು ಎಂದ ಬಳಿಕ ನಿನ್ನನ್ನು ಏಕಾಂಗಿನಿಯಾಗಿ ಅನಾಥಿಯಾಗಿ ಇಲ್ಲಿ ಬಿಟ್ಟು ಹೋಗುವ ಇಲ್ಲ. ಆದ್ದರಿಂದ ನಿನ್ನನ್ನು ಕರೆದುಕೊಂಡು ನಿನ್ನ ತಂದೆಯವರಿಗೆ ಒಪ್ಪಿಸಿ ಅಲ್ಲೇ ನನ್ನ ಊರನ್ನು ನಾನು ಸೇರಿಕೊಳ್ಳುತ್ತೇನೆ.
1: ಅದಾಗದು.
0: ಯಾಕೆ?
1: ಈಗ ಮನಸ್ಸು ಶಾಂತವಾಗಿದೆ. ನನ್ನ ಮಾನಸಿಕವಾದ ಅನಿಸಿಕೆಯನ್ನು ಸನ್ನಿಧಾನದಲ್ಲಿ ನಿವೇದಿಸುವುದಕ್ಕೆ ಅವಕಾಶ ಕೊಡಬೇಕು.
0: ನಿನಗೊಂದು ಅನಿಸಿಕೆ ಇದೆಯೇ ಈ ಕ್ಷಣ?
1: ಹೌದು.
0: ಏನು?
1: ಮತ್ತಿನ್ನೇನು ಅಲ್ಲ, ನನ್ನನ್ನು ಕೈ ಹಿಡಿದು ಮೇಲೆತ್ತಿದ್ದಲ್ಲವೇ ನೀವು.

0: ಪ್ರಭು.
1: ದೇವಯಾನಿ,
0: ಆಕಸ್ಮಿಕವಾಗಿ ನೀವು ನನ್ನನ್ನು ಸಂಧಿಸಿದ್ದು.
1: ಹೌದು,
0: ಕಷ್ಟದಿಂದ ಪಾರು ಮಾಡಿದ್ದು, ಕೈ ಹಿಡಿದು ಮೇಲೆತ್ತಿದ್ದು. ಇದನ್ನೆಲ್ಲ ಯೋಚಿಸುವಾಗ ನನಗನ್ನಿಸುವುದು ಹೀಗೆ,
1: ಏನು
0: ಏನು ದೈವಯೋಗವೇ ಹೀಗೆ ನಮ್ಮನ್ನು ಒಂದು ಗೂಡಿಸಿದ್ದಾಗಿರಬೇಕು ಅಂತ.
1: ಸರಿಯಾದ ಯೋಗವೇ ಇದು
0: ಅಲ್ಲವೇ? ಯಾರೂ ಹಿಡಿಯದೇ ಇದ್ದ ನನ್ನ ಕೈಯನ್ನು ನೀವು ಹಿಡಿದಿರಿ. ಅಂದ್ರೆ ವಿವಾಹಕ್ಕೆ ಪಾಣಿಗ್ರಹಣ ಎಂಬ ಮತ್ತೊಂದು ಶಬ್ದ ಪ್ರಯೋಗ ಇದೆಯಾ?
1: ಹೌದು.
0: ಕೈ ಹಿಡಿಯುವುದು ಎಂಬುದೇ ಅರ್ಥ ಅಲ್ವೇ? ಅಂದ್ರೆ ನಾನು ಅವಿವಾಹಿತಳು, ನಿಮ್ಮ ಸ್ವಭಾವ, ರೂಪ, ಗುಣ, ನಡವಳಿಕೆ ಇದರಿಂದ ನಾನು ಆಕರ್ಷಿತಳಾಗಿದ್ದೇನೆ ಸ್ವಾಮಿನ್. ಮನಸ್ಸು ಮಾತು ಕೃತಿ ಒಂದಾಗಿದ್ದರೆ ಅಂತವರು ಮಹಾತ್ಮರ ಸಾಲಿಗೆ ಸೇರ್ತಾರೆ ಅಂತೆ. ಮನಸ್ಸೊಂದು ಮಾತು ಮತ್ತೊಂದು ಕೃತಿ ಇನ್ನೊಂದು ಅಂತಾದ್ರೆ ದುರಾತ್ಮರಾಗಿ ಬಿಡುತ್ತಾರೆ. ಅದರಲ್ಲಿಯೂ ಹೆಣ್ಣಾದ ನಾನು ಮನಸ್ಸಿನಲ್ಲಿ ಏನೆಣಿಸಿದ್ದೇನೋ ಅಂತೆಯೇ ಬದುಕಿನಲ್ಲಿಯೂ ನಡೆದರೆ ಮಾತ್ರ

0: ಸುಬಗೆ ಎಂದೆನಿಸಿಕೊಳ್ಳುವುದಕ್ಕೆ ಸಾಧ್ಯವಲ್ಲವೇ? ಮನಸ್ಸೊಬ್ಬನಿಗೆ ಮೈ ಮತ್ತೊಬ್ಬನಿಗೆ ಅಂತ ಆದ್ರೆ ಅದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಇರ್ತಾರೆ. ಸ್ವಾಮಿ, ನಾನು ನಿಮ್ಮನ್ನು ಮನಸಾ ಮೆಚ್ಚಿದ್ದೇನೆ, ನಿಮ್ಮ ಸತಿಯಾಗಿ ಬಾಳನ್ನು ಸಾಗಿಸಬೇಕೆಂಬ ಬಯಕೆಯನ್ನು ಇಟ್ಟುಕೊಂಡಿದ್ದೇನೆ. ಕೈ ಜೋಡಿಸಿ ತಲೆ ಬಾಯಿ ಬೆನ್ನು ಬಗ್ಗಿಸಿ ಕಾಲಿಗರಿಗೆ ಬೀಡಿಕೊಳ್ತಾ ಇದ್ದೇನೆ. ನೀವೇ ನನ್ನನ್ನು ವರಿಸಬೇಕು ಎಂದು.
1: ಗುರುಪುತ್ರಿ, ಕ್ಷತ್ರಿಯನಾದವನು ಅರ್ಥ ಜನ ರಕ್ಷಕ ಅಂತ ಕರೆಸಿಕೊಂಡವನು.
0: ನಿಜವೇ,
1: ಆಪತ್ತಿನಲ್ಲಿದ್ದಂತಹ ನಿನ್ನನ್ನು ರಕ್ಷಿಸಕ್ಕೋಸ್ಕರವಾಗಿ ನಾನು ಕೈ ಚಾಚಿದೆ. ಅಷ್ಟರಿಂದಲೇ ಅದನ್ನು ಪಾಣಿಗ್ರಹಣ ಅಂತ ನೀನು ತಿಳ್ಕೊಂಡ್ರೆ ಅದು ನಿನ್ನದಾದಂತಹ ಒಂದು ರೀತಿಯ ಅಬ್ಧತೆ ಅಂತ ನಾನು ತಿಳಿಯುತ್ತೇನೆ.
0: ಹೌದೇ,
1: ಹೊಣೆಗಾರಿಕೆಯ ಸ್ಥಾನದಲ್ಲಿರುವಂತಹ ನಾನು ನೀನು ಹೇಳಿದಿ ಅಂತ ನಿನ್ನನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ.
0: ಆಗುವುದಿಲ್ವೇ?
1: ಯಾಕಂದ್ರೆ ಆಚಾರ್ಯರಾದಂತಹ ಶುಕ್ಲನ ಮಗಳು.
0: ಹೌದು,
1: ಶುಕ್ಲರು ಏನು ಎನ್ನುವುದು ಪ್ರಪಂಚಕ್ಕೆ ಗೊತ್ತಿರುವಂತದ್ದು. ಅವರು ಮುನಿದು ನಿಂತ್ರೆ ನನ್ನನ್ನು ಏನೂ ಮಾಡುವುದಕ್ಕೂ ಸಾಧ್ಯ. ಹಾಗಾಗಿ ಶುಕ್ಲರಿಗೆ ನಾನು ಹೆದರ್ತೇನೆ. ಈ ಮಾತರವಲ್ಲ, ನಿನ್ನನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ.
0: ಅಯ್ಯಯ್ಯೋ, ನೀವು ಹಾಗನ್ನಬಾರದು. ನನ್ನಪ್ಪನ ಯೋಗ್ಯತೆ ಬಗ್ಗೆ ನೀವು ತಿಳಿದವರೇ ಇದ್ದೀರಿ.
1: ಹೌದು,
0: ಅವರಿಂದಲೇನಾದರೂ ಆತಂಕ ಬಂದೀತು ಸಂದೇಹವೇ?
1: ಅದೇ ಹೆದರಿಕೆ ನನಗೆ.
0: ಸ್ವಾಮಿ,
1: ಏನು
0: ಇನ್ನೊಮ್ಮೆ ಕೇಳ್ತೀನಿ, ಅಪ್ಪ ಒಪ್ಪಿದ್ರೆ ನನ್ನ ಬಗ್ಗೆ ಏನಾದರೂ ಆಕ್ಷೇಪ ಇದೆಯೇ?
1: ಅಪ್ಪ ಒಪ್ಪಿದ್ರೆ ನೋಡೋಣ.

0: ದೇವಯಾನೆ
1: ಸ್ವಾಮಿ,
0: ಮಹಾ ತಪಸ್ವಿಗಳಾದಂತಹ ಭಾರ್ಗವರು ಅವರಿಗೆ ಹೆದರದವರುಂಟೆ ಈ ಪ್ರಪದಲ್ಲಿ.
1: ಲೋಕವೇ ತಲ್ಲಣಿಸ್ತದೆ.
0: ಸುರಗುರು ಬೃಹಸ್ಪತಿ ಆದರೆ ಅಸುರಗುರು ಶುಕ್ರಾಚಾರ್ಯರು.
1: ಹೌದು,
0: ಅವರಿಬ್ಬರೂ ಕೂಡ ನಮಗೆ ಪೂಜ್ಯರೇ. ಹೌದು, ಆದ್ದರಿಂದ ನಿನ್ನ ಕುರಿತಾಗಿ ಮನಸ್ಸಿನಲ್ಲಿ ಯಾವುದೋ ರೀತಿಯ ಭಾವನೆ ಉಂಟು ಇಲ್ಲ ಎನ್ನುವುದನ್ನು ನಾನು ಇವತ್ತಿನಲ್ಲಿ ಹೇಳಲಾರೆ. ಆದರೆ ಭಾರ್ಗವರಿಗೆ ಹೆದರಿ ನನ್ನ ಯಾವ ಅಭಿಪ್ರಾಯವನ್ನು ಹೇಳುವುದಕ್ಕೆ ನಾನು ಸಿದ್ಧನಿಲ್ಲ. ನೀನು ಹೇಳಿದೆಯಲ್ಲ, ತಪಸ್ವಿಗಳಾದಂತಹ ಭಾರ್ಗವರು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅವರ ಆಜ್ಞೆಯನ್ನು ಮೀರುವುದಕ್ಕೆ ನಾನು ಯಾರು? ಆಮೇಲೆ ನೋಡೋಣ. ಈಗ ನಾನು ಬರಲೇ
1: ಸ್ವಾಮಿ.
0: ಓ,
1: ಹಾಗಾದ್ರೆ ನೀವು ನಿಮ್ಮ ನಾಡನ್ನು ಸೇರಿಕೊಳ್ಳುವುದು ಎಂದಾಯ್ತು.
0: ಹೌದು,
1: ನನಗೆ ಯಾಕಿಷ್ಟು ಮುಜುಗರ? ಮತ್ತೊಬ್ಬರನ್ನು ಬರಿಸುವುದಕ್ಕೆ ಮನಸ್ಸಿಲ್ಲಬೇಕೆ? ಕೂಪದಲ್ಲಿದ್ದ ನಾನು ಮೇದು ಬರುವಾಗ ಇದ್ದ ಸ್ಥಿತಿಯನ್ನು ತಾವು ಗಮನಿಸಿದ್ದೀರಿ. ಇಂತಹ ಸ್ಥಿತಿಯಲ್ಲಿ ಇದುವರೆಗೆ ನನ್ನನ್ನು ಮತ್ತೊಬ್ಬರು ಕಂಡದ್ದೇ ಇಲ್ಲ. ಆದುದರಿಂದ ನನ್ನನ್ನು ನಿಮಗೆ ಸಮರ್ಪಿಸಿಕೊಂಡಿದ್ದೇನೆ. ಅಪ್ಪನ ಒಪ್ಪಿಸುವ ಹೊಣೆ ನನಗಿರಲಿ, ಒಪ್ಪಿದರೆ ನಿಮ್ಮ ಆಕ್ಷೇಪ ಇಲ್ಲವಷ್ಟೇ.
0: ಅದಕ್ಕೆ ಆಕ್ಷೇಪ ಇಲ್ಲ, ಆದ್ರೆ ಭವಿಷ್ಯದಲ್ಲಿ ಏನ್ ಅಡಗಿದೆ ಅಂತ ಯಾರಿಗೆ ಗೊತ್ತು?
1: ನೋಡೋಣ.
0: ಈಗ ನೀನನ್ನು ನಾನು ಕರ್ಕೊಂಡು ಹೋಗುದು ಬೇಡವಲ್ಲ?
1: ಇಲ್ಲ,
0: ನೀನಾಗಿ ನಿನ್ನ ಅಪ್ಪನನ್ನು ಸೇರಿಕೊಳ್ತೀಯಲ್ಲ.
1: ಸೇರಿಕೊಳ್ತೀನಿ.
0: ಹಾಗಿದ್ರೆ ನಾನು ನನ್ನ ಬಳಗ ಸಹಿತ ಹೊರಡ್ತೇನೆ ಅವಂತಿ ನಗರಕ್ಕೆ.

0: ಗುರುವಾಗಿ ಶುಕ್ರನೆಂದೇ ಪ್ರಸಿದ್ಧನಾದವನು ನಾನು. ರಕ್ತಸ ಕುಲಕ್ಕೆ ಗುರುವಾಗಿ ದೇವತೆಗಳನ್ನು ಬೃಹಸ್ಪತಿ ಹೇಗೆ ಅಭಿವೃದ್ಧಿ ಪಡಿಸ್ತಾರೋ ಮಾರ್ಗದರ್ಶನ ನೀಡಿ ಸಲಹುತ್ತಾನೋ ಅದೇ ರೀತಿಯಲ್ಲಿ ನಾನು ಕೂಡ ಬೆಳೆದು ಬಂದವನು. ನನ್ನ ತಪಸ್ಸು, ನಾನು ಮಾಡಿಸುವ ಯಜ್ಞ ಇತ್ಯಾದಿಗಳ ಫಲವೆಲ್ಲವೂ ರಕ್ಕಸರ ಅಭ್ಯುದಯಕ್ಕೆಂತಲೇ ಜಗತ್ತಿನಲ್ಲಿ ಪ್ರತೀತಿಯಾಗಿದೆ. ಮಗಳು ದೇವಯಾನಿ, ಅತ್ಯಂತ ಪ್ರೀತಿಪಾತ್ರಳು. ಅವಳ ಕಷ್ಟ ಸುಖಗಳನ್ನೇ ಸದಾ ಗಮನಿಸುತ್ತಾ ಅವಳ ಏಳ್ಗೆಯನ್ನೇ ನನ್ನ ಮನದ ಇಂಗಿತವಾಗಿ ಮಾಡಿಕೊಂಡಿದ್ದೇನೆ. ಸದ್ಯ ಬದುಕಿನಲ್ಲಿ ಒಂದಿಷ್ಟು ದುಃಖವನ್ನು ತಂದುಕೊಂಡಿದ್ದಾಳು. ಜಲಕೇಳಿಗೆಂದು ಅರಣ್ಯಾಂತರಕ್ಕೆ ಹೋದವಳು. ಗೆಳತಿಯಾದಂತಹ ಶರ್ಮಿಷ್ಠೆಯೊಂದಿಗೆ ಏನೋ ಒಂದಿಷ್ಟು ಮನಸ್ತಾಪವನ್ನು ಮಾಡಿಕೊಂಡು ಅಲ್ಲಿಂದ ಮರಳಿ ಮನೆಗೆ ಬರಬೇಕಾದ್ರೆ ಬಹಳಷ್ಟು ಪಾಡು ಪಡಬೇಕಾಯಿತು. ನಾನು ಆಶ್ರಮಕ್ಕೆ ಬರುವುದಿಲ್ಲ. ವೃಷಪರ್ವನ ಸುತೆಯಾದಂತಹ ಶರ್ಮಿಷ್ಠೆಯೊಂದಿಗೆ ಪ್ರತೀಕಾರ ಸಾಧನೆ ಆಮೇಲೆ ಮಾತ್ರ ಬಂದೇನು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ವೃಷಪರ್ವನನ್ನು ಕರೆದು ಅವನ ಮಗಳನ್ನು ನನ್ನ ಮಗಳಾದಂತಹ ದೇವಯಾನಿಯ ದಾಸಿಯನ್ನಾಗಿ ಮಾಡುವುದಕ್ಕೆ ಒಪ್ಪಿಸಿಯಾಗಿದೆ. ಹಾಗಂತ ಅವಂತಿ ದೇಶದೊಡೆಯನಾದಂತಹ ಯಯಾತಿಯನ್ನು ಪಾಣಿಗ್ರಹಣ ಮೂಲಕವಾಗಿ ವರಿಸಿದಂತಹ ನನ್ನ ಮಗಳನ್ನು ಒಂದು ಕಲ್ಯಾಣ ಕಾರ್ಯಕ್ರಮದ ಮೂಲಕವಾಗಿ ಒಂದುಗೂಡಿಸಬೇಕಲ್ಲ. ಅದಕ್ಕೋಸ್ಕರವಾಗಿಯೇ ನಾನು ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿ ನಮ್ಮ ಶಿಷ್ಯರಲ್ಲಿ ಶ್ರೇಷ್ಠನಾದಂತಹ ವಟುವರನಾಗಿರುವ ಮುದ್ಗಲಾಖ್ಯನನ್ನು ಅವಂತಿಯ ನಗರಕ್ಕೆ ಕಳಿಸಿಕೊಟ್ಟಿದ್ದೇನೆ. ನಿರೀಕ್ಷೆಯಲ್ಲಿದ್ದೇನೆ.
1: ಆಚಾರ್ಯರೇ,
0: ಯಯಾತಿ,
1: ತಾವು ಕರೆ ಕಳುಹಿಸಿದ್ದೀರಿ.
0: ಹೀಗೆ ಬರಬೇಕು.
1: ಸಾಗರ ಬಂದು ಒದಗಿದ್ದೇನೆ. ತಮ್ಮ ಪಾದಕಾನತನಾಗಿದ್ದೇನೆ.
0: ಇದು ನಮ್ಮ ಆಶ್ರಮೋಚಿತವಾದಂತಹ ಉಪಚಾರಗಳನ್ನು.

ಉಪವಿಷ್ಟನ ಒಳ್ಳೆ ನ್ಯಾಯಾಧೀಶ.

0: ಯಯಾತಿ
1: ಪೂಜ್ಯರೇ,
0: ನಿಮ್ಮ ನಗರದಲ್ಲೆಲ್ಲರೂ ಕುಶಲಿಗಳಷ್ಟೇ,
1: ಎಲ್ಲರೂ ಕ್ಷೇಮಗಳಿದ್ದಾರೆ ನಿಮ್ಮ ಆಶೀರ್ವಾದ ಬಲದಿಂದ.
0: ನಾವಾದರೂ ಅರಣ್ಯಾಂತರದಲ್ಲಿರುವ ಸದಾ ನಮ್ಮ ತಪಸ್ಸಿನ ಆರನೇ ಒಂದು ಭಾಗವನ್ನು ಒಡವೆಯನ್ನಾಳುವಂತಹ ಆಣ್ಮನಿಗೆ ಅರ್ಪಿಸಿ ಕೊಡುವವರು. ಜಗತ್ತಿನ ಕ್ಷೇಮ, ಲೋಕದ ಕ್ಷೇಮವೇ ನಮ್ಮದಾದಂತಹ ಉದ್ದೇಶ.
1: ಲೋಕಾ ಸಮಸ್ತ ಸುಖಿನೋ ಭವಂತು ಅಂತಲ್ಲವೇ ನಿಮ್ಮ ಧ್ಯೇಯ ವಾಕ್ಯ.
0: ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವಂತಹ ನಿಮ್ಮಂತಹ ಅರಸುಗಳು,
1: ಓ
0: ಮೈಯ ಕಸುವನ್ನು ನೆತ್ತರ ಹನಿ ಹನಿಯನ್ನು ಅದಕ್ಕೋಸ್ಕರವಾಗಿಯೇ ಅರ್ಪಿಸುವವರು.
1: ಸರಿ,
0: ಆದ್ದರಿಂದ ನಿಮ್ಮ ಕ್ಷೇಮವು ನಮಗೆ ಬಹಳ ಅಗತ್ಯ. ಯಯಾತಿ,
1: ಓ
0: ನಿನ್ನನ್ನು ಕಂಡಾಗ ನನಗೆ ಅತ್ಯಂತ ಆನಂದವಾದದ್ದು. ನಮ್ಮ ವಟುವಾದಂತಹ ಹಗ್ಗಲನ ಮಾತಿಗೆ ಒಪ್ಪಿ ನೀನು ಇಲ್ಲಿವರೆಗೆ ಬಂದೆಯಲ್ಲ.
1: ಕೂಡಲೇ ಬಂದಿದ್ದೇನೆ.
0: ಅದಕ್ಕಿಂತ ಅತಿಶಯವಾಗಿ ನನ್ನ ಮಗಳಾದಂತಹ ದೇವಯಾನಿಯನ್ನು ನೀನು ಪರಿಗ್ರಹಿಸುವುದಕ್ಕೆ ಸಿದ್ಧ ಎಂದು ನಾನು ತಿಳಿದೇನೆ.
1: ಆಚಾರ್ಯರೇ, ಈ ಕಾರಣಕ್ಕಾಗಿ ನೀವು ಕರೆಸಿದ್ದೆ? ನಿಮ್ಮ ಮಗಳ ಪರಿಚಯ ಇಲ್ಲ ಅಂತ ಅಲ್ಲ. ಆದ್ರೆ ಹೇಗಾಗ್ತದೆ ಗುರುಗಳೇ?
0: ಅರಣ್ಯದಲ್ಲಿ ಕೂಪದಲ್ಲಿ ಬಿದ್ದಿದ್ದಂತಹ ಅವನ ಮೇಲೆತ್ತಿ ರಕ್ಷಣೆ ಮಾಡಿ ಆ ಮೂಲಕವಾಗಿ ಅವಳ ಪ್ರಾಣಕ್ಕೂ ನೀನು ದಾತಾರನಾದವನು. ಅಷ್ಟು ಮಾತ್ರ ಅಲ್ಲ, ಅವಳು ಕೂಡ ಮನಸಾರೆ ನಿನ್ನನ್ನು ವರಿಸಿದ್ದಾಳೆ. ನಿನ್ನನ್ನು ಕೈ ಹಿಡಿಯಬೇಕು, ಅರಮನೆಯನ್ನು ಸೇರಬೇಕು, ಸಂಸಾರದಲ್ಲಿ ಸುಖವನ್ನನುಭವಿಸಬೇಕು ಅಂತ ಅವಳಿಗಿದೆ. ನನಗಿರುವವಳು ಒಬ್ಬಳೇ ಮಗಳು. ಈ ಮಗಳನ್ನು ನಿನ್ನ ಕೈಯಲ್ಲಿತ್ತು, ಆ ಮೂಲಕವಾಗಿ ನನ್ನ ಸಂಸಾರದಲ್ಲಿ ಒಂದು ರೀತಿಯಾದಂತಹ ಪರಿಪೂರ್ಣತೆಯನ್ನು ಹೊಂದಬೇಕು. ಒಂದರ್ಥದಲ್ಲಿ ಹೇಳುವುದಾದ್ರೆ ಮಗಳ ಮೂಲಕವಾಗಿ ನನ್ನ ವಂಶವು ಕೂಡ ಬೆಳೆಯುವುದಕ್ಕೆ ಕಾರಣ ಆಗಬೇಕು. ಚಕ್ರವರ್ತಿ ಮನೆತನಕ್ಕೆ ಹೆಣ್ಣು ಕೊಡುವುದರ ಮೂಲಕವಾಗಿ ಕೀರ್ತಿಯನ್ನು ಸಂಪಾದಿಸಬೇಕು ಎನ್ನುವಂತಹ ಉದ್ದೇಶದಿಂದ ಇವಳನ್ನು ಪರಿಗ್ರಹಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ.
1: ಸ್ವಾಮಿ, ಆ ಕಾಲಕ್ಕೆ ಅದು ಅನಿವಾರ್ಯವಾಗಿತ್ತು. ನನ್ನ ಕರ್ತವ್ಯ ಅಂತ ತಿಳಿದು ನಿಮ್ಮ ಮಗಳನ್ನು ಕೂಪದಿಂದ ಕಾಪಾಡಿದ್ದು ನಾನು ಹೌದು. ಆದ್ರೆ ಅದನ್ನೇ ಪಾಣಿಗ್ರಹಣ ಅಂತ ತಿಳ್ಕೊಂಡು ಬಹಳ ಮುಂದುವರಿದು ಬಂದ್ರೆ ಕಷ್ಟ ಆಗುದಿಲ್ವೇ ಗುರುಗಳೇ?
0: ಏನು ಕಷ್ಟ?
1: ಯಾಕಂದ್ರೆ ಉಚ್ಚವರ್ಣೀಯರಾದಂತಹ ಬ್ರಾಹ್ಮಣರು ನೀವು, ತಪಸ್ವಿಗಳಿದ್ದೀರಾ. ನಾನಾದರೂ ಕ್ಷತ್ರಿಯ. ಬ್ರಾಹ್ಮಣನಾದವನು ಕ್ಷತ್ರಿಯ ಕನ್ಯೆಯನ್ನು ವಿವಾಹವಾದ್ರೆ ಅನುಲೋಮ ದಾಂಪತ್ಯ ಅಂತ ಆಗುತ್ತದೆ. ಹಾಗಂತ ಕ್ಷತ್ರಿಯರಾದಂತಹ ನಾವು ಉಚ್ಚವರ್ಣೀಯರಾದಂತಹ ನಿಮ್ಮ ಕನ್ಯೆಯನ್ನು ಕೈ ಹಿಡಿದ್ರೆ ಅದು ಪ್ರತಿಲೋಮ ವಿವಾಹವಾಗುವುದಿಲ್ವೇ? ಶಾಸ್ತ್ರ ಅದನ್ನು ಒಪ್ಪುತ್ತದೆ ಹೇಳಿ.
0: ಅರಸ,
1: ಓ
0: ಹೌದು, ವರ್ಣ ವ್ಯವಸ್ಥೆ ಎನ್ನುವುದು ಈ ಪ್ರಪಂಚದಲ್ಲಿ ಸ್ಥಾಪಿತವಾಗಿಯೇ ಇದೆ. ಆದ್ರೆ ಲೋಕದಲ್ಲಿ ಭವಿಷ್ಯದಲ್ಲಿ ಆಗುವಂತಹ ಯಾವುದೋ ಒಂದು ಒಳಿತಿಗೋಸ್ಕರವಾಗಿ ದೈವ ಸಂಕಲ್ಪ

0: ಋಷಿ ಸಂಕಲ್ಪದಂತೆ ಈ ರೀತಿಯಾದಂತಹ ಅನುಲೋಮ ವಿವಾಹಗಳು ಆದದ್ದುಂಟು.
1: ಹೌದೇ?
0: ಅಷ್ಟು ಮಾತ್ರ ಅಲ್ಲ, ಈ ಹಿಂದೆ ಪುರಾಣ ಕಾಲದಲ್ಲಿಯೇ ಬೇಕಾದಷ್ಟು ವಿವಾಹಗಳು ಕ್ಷಾರ ಮತ್ತು ಬ್ರಾಹ್ಮ ವರ್ಣಗಳ ನಡುವೆ ನಡೆದದ್ದಿಲ್ಲವೇ ಹೇಳು. ಆದ್ದರಿಂದ ಭವಿತವ್ಯದಲ್ಲಿ ಯಾವುದೋ ಒಂದು ಉದ್ದೇಶ ಇದರಿಂದ ಈಡೇರಲಿಕ್ಕಿದೆ ಎನ್ನುವುದಾಗಿ ನನ್ನ ಮನಸ್ಸು ಹೇಳ್ತಾ ಇದೆ, ದೃಷ್ಟಿ ಹೇಳ್ತಾ ಇದೆ. ಆದ್ರಿಂದ ನೀನು ಚಿಂತಿಸಬೇಕಾದದ್ದಿಲ್ಲ.
1: ಕ್ರಾಂತದರ್ಶಿಗಳು ಶಾಸ್ತ್ರವೇತ್ತರೂ ಆದ ತಮ್ಮಂಥವರೇ ಆಜ್ಞೆ ಕೊಡ್ತೀರಿ ಅಂತ ಆದ್ರೆ ನಾನು ಅದಕ್ಕೆ ಬದಲಾಡುವುದಕ್ಕುಂಟೆ.
0: ವರ್ಣ ಜ್ಯೇಷ್ಠತೆ ಎನ್ನುವುದು ಅದು ಮಾಡುವಂತಹ ಕರ್ಮದ ಮೂಲಕವಾಗಿ ಬರುವುದು.
1: ಹೌದು,
0: ಬ್ರಾಹ್ಮಣ ವರ್ಣದವರು ಯಜ್ಞ ಯಾಗಾದಿ ಷಟ್ಕರ್ಮಗಳನ್ನು ಮಾಡುತ್ತಾ ಅದರ ಮೂಲಕವಾಗಿ ಲೋಕಹಿತವನ್ನು ಸಾಧಿಸ್ತಾರೆ.
1: ಸರಿ,
0: ಕ್ಷತ್ರಿಯರಾದರು ಬ್ರಾಹ್ಮಣ ವರ್ಣವನ್ನು ಅನುಸರಿಸಿ ತ್ರಿಕರ್ಮಿಗಳಾಗಿದ್ದುಕೊಂಡು ತಮ್ಮ ಕರ್ಮವನ್ನು ನಡೆಸ್ತಾರೆ. ಆ ಮೂರು ಕರ್ಮಗಳು ಈ ಆರು ಕರ್ಮಗಳು ಬೇರೆ ಬೇರೆ ಅಲ್ಲವಲ್ಲ. ಹಾಗಾಗಿ ಕರ್ಮಾನುಸಾರವಾಗಿ ನಮ್ಮ ಬದುಕು ಸಾಗುವುದು, ನಮ್ಮಲ್ಲಿ ಏನು ವಿರುದ್ಧ ಇಲ್ಲ. ಒಂದೇ ವೈದಿಕ ಮಾರ್ಗವನ್ನು ಅವಲಂಬಿಸುವರು ನಾವು. ಈಗ ಸ್ವಭಾವಗಳಲ್ಲಾಗಲಿ ಕರ್ಮಗಳಲ್ಲಾಗಲಿ ವಿರುದ್ಧ ಭಾವ ಉಂಟು ಅಂದ್ರೆ ಅದು ಸ್ವೀಕಾರ್ಯವಲ್ಲ. ನಮ್ಮದು ವೈದಿಕ ಮಾರ್ಗ ಪ್ರಪತ್ತಿ ಆದುದರಿಂದ ಈ ರೀತಿಯಾದಂತಹ ವಿವಾಹದಲ್ಲಿ ಯಾವುದೇ ದೋಷ ಮುಂದಕ್ಕೆ ಬರಲಾರದು.
1: ಒಳ್ಳೆಯದು, ನೀವು ಹೇಳಿದ್ರೆ ನಾನು ಒಪ್ಪಿಗೆಯನ್ನು ಕೊಡ್ತೇನೆ.
0: ಇದು ಶುಕ್ರನ ಅಭಿಮತ ಅಂತ ನೀನು ತಿಳಿಬಹುದು.
1: ಸರಿ ಸ್ವಾಮಿ, ನಿನ್ನ ಆಜ್ಞೆ ಹಾಗೆ ಆಗಲಿ.
0: ಆದ್ದರಿಂದ
1: ಓ
0: ಮಂಗಳೋತ್ಸವಕ್ಕೆ ಬೇಕಾದಂತಹ ಏರ್ಪಾಡುಗಳನ್ನೆಲ್ಲ ಈ ಆಶ್ರಮ ಪದ್ಧತಿಯಂತೆ ಎಸಗೋಣ. ನಮ್ಮ ವಟುಗಳೆಲ್ಲ ಸದಾ ಸಿದ್ಧರೇ ಹೌದು, ಏನೋ ದೊಡ್ಡ ಸಿದ್ಧತೆ ಬೇಕಾಗಿಲ್ಲ. ಆಶ್ರಮದಲ್ಲಿ ಅತ್ಯಂತ ಮುಖ್ಯವಾದದ್ದು ಕೊಡುವವನ ಮನಸ್ಸು ಮತ್ತು ಸ್ವೀಕರಿಸುವವನ ಮನಸ್ಸು. ಇದೆರಡು ಒಂದಾದ್ರೆ ಇರುವ ಸ್ಥಳದಲ್ಲೇ ನಾವು ಉತ್ಸವವನ್ನು ಅನುಭವಿಸುವುದಕ್ಕೆ ಸಾಧ್ಯ.
1: ಈಗ ದೇವಯಾನೆ ಮತ್ತು ನನ್ನ ಕಲ್ಯಾಣವನ್ನು ನೀವೆಲ್ಲ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ.
0: ಹೌದು ಹೌದು.
1: ನಾನು ಅವಂತಿ ದೇಶವನ್ನು ಹೋಗಬೇಕಲ್ಲ.
0: ಹೌದು, ನೀನು ಬೇಕಾಗಿದ್ರೆ ಮೊದಲು
1: ಕಳಿಸಿಕೊಡ್ತೀರಾ?
0: ಹೆಣ್ಣನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ. ಇವಳು ಬಹಳ ಸೂಕ್ಷ್ಮವಾಗಿ ಒಬ್ಬಳೇ ಬೆಳೆದವಳು.
1: ಸರಿ,
0: ಮನಸ್ಸಿಗೆ ಸಣ್ಣ ಪುಟ್ಟ ನೋವಾದರೂ ಕೂಡ ಸಹಿಸಿಕೊಳ್ಳುವಳಲ್ಲ. ಇವಂದಿಗೆ ನೀನು ಅತ್ಯಂತ ಸುಖದಿಂದ ಬಾಳು. ಆಮೇಲೆ ನೋಡು, ಇವಳ ಜೊತೆಗೆ ಸಾಕಷ್ಟು ಮಂದಿ ಸಖಿಯರನ್ನು ಕಳಿಸಿಕೊಡ್ತಾ ಇದ್ದೇನೆ.
1: ಇಷ್ಟೂ ಮಂದಿ ಬರ್ತಾ ಇದ್ದಾರ?
0: ಹೌದು ಹೌದು, ಸಾವಿರ ಸಂಖ್ಯೆಯಲ್ಲಿದ್ದಾರೆ.
1: ಹೌದು,
0: ಸಾವಿರ ಸಂಖ್ಯೆಯಲ್ಲಿಂದ್ರೆ ಇದೆ, ನಾನೇ ಸಾಕಿದವರು ಅಂತಲ್ಲ. ನಮ್ಮ ಶಿಷ್ಯನಾದಂತಹ ವೃಷಪರ್ವನ ಕಡೆಯಿಂದ ಬಂದವರು.
1: ಹೌದೇ?
0: ವೃಷಪರ್ವನು ನನ್ನ ಶಿಷ್ಯನಾದದ್ದರಿಂದ ಈ ವಿವಾಹೋತ್ಸವಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಒದಗಿಸಿದ್ದಾನೆ. ಈ ಎಲ್ಲ ಬಳುವಳಿಯನ್ನು ನೀನು ಸ್ವೀಕರಿಸು.
1: ಸರಿ,
0: ಇವಳೊಂದಿಗೆ ಯಾವುದೇ ರೀತಿಯಾದಂತಹ ಮನಸ್ತಾಪವಾಗದಂತೆ ಅವಳ ಮನಸ್ಸಿನ ಕಾಮನೆಯನ್ನು ಈಡೇರಿಸುವವನಾಗಿ ಅವಳ ಮನಸ್ಸಿನ ಕಾಮನೆ ವಿರುದ್ಧವಾಗದಂತೆ ನೀನು ವರ್ತಿಸು.
1: ಇವಳ
0: ಕಾಮಗಳಲ್ಲಿ ಸದಾ ನೀನು ಅತಿಕ್ರಮಿಸದೆ ಶ್ರೇಯಸ್ಸಾಗಿ.
1: ಸ್ವಾಮಿ, ಇವಳ ಜೊತೆಯಲ್ಲಿಯೇ ಒಬ್ಬ ಆಕೆ ಬಹಳ ಹತ್ತಿರದಲ್ಲಿ ಇದ್ದಾಳಲ್ಲ.
0: ಹೌದು, ಇದ್ದಾಳೆ. ಅವಳವಳ ಆಪ್ತ ಸಖಿ ಶರ್ಮಿಷ್ಠ ಅಂತ ಅವಳ ಹೆಸರು.
1: ಶರ್ಮಿಷ್ಠೆ?
0: ಹೌದು. ಅವಳನ್ನೂ ಜೊತೆಗೂಡಿಕೊಂಡು ನೀನಿರು. ಆದರೆ ಒಂದು ವಿಚಾರದಲ್ಲಿ ಮಾತ್ರ, ಸತಿಯಾದವಳೊಂದಿಗೆ ರತಿಕೇಳಿಯನ್ನು ಮಾತ್ರ ಮಾಡಬೇಕು, ಉಳಿದವಳೊಂದಿಗೆ ಅಲ್ಲ. ಆದ್ದರಿಂದ ಉಳಿದಂತೆ ಎಲ್ಲ ಸಖಿಯರನ್ನು ಕೂಡ ನೀನು ಆತತೆಯಿಂದ ಪ್ರೀತಿಯಿಂದ ಕಾಣಬಹುದು.
1: ಒಳ್ಳೆಯದು,
0: ಇದು ನನ್ನ ಆಜ್ಞೆ, ಪಾಲಿಸು. ಒಳ್ಳೆಯದಾಗಿ
1: ನಿಮ್ಮ ಆಶೀರ್ವಾದದ ಹಾಗೆಯೇ ನಡೆಯುತ್ತೇವೆ. ದೇವಯಾನಿ,
2: ಏನು
1: ಹೋಗೋಣವೇ?
2: ಸರಿ ಸ್ವಾಮಿ,
1: ಬನ್ನಿ
2: ಬನ್ನಿ ಬನ್ನಿ. ಅಲ್ಲ, ನಾನು

0: Sbarragadina alla luta, sbarragadina alla luta, ಜನಪದಿ ಬಂದನುದ್ಯಾನಕ್ಕೆ ದೂರದಿ ಕಂಡು ಮುದದಾಲಿ
1: ಹಾ ಶಿವನೇ, ಈ ಸದ್ಮಿಷ್ಠೆಯ ಬಾಳು ಗೋಳಿನ ಕಥೆಯಾಗಿ ಹೋಯ್ತಲ್ಲ, ಮರಣ ಪರ್ಯಂತ ದೇವಯಾನಿ ಅಧ್ಯಕ್ಷತ್ವದಲ್ಲಿಯೇ ಬದುಕುವಂತಾಯಿತಲ್ಲ, ಅವಿವಾಹಿತೆಯಾಗಿಯೇ ಉಳಿಯುವಂತಾಯಿತಲ್ಲ. ಇಂತಹ ದೃತಿ ಯಾವ ಹೆಣ್ಣಿಗೂ ಬರಬಾರದು. ಆದರೆ ಇದೆಲ್ಲ ಗತೆ ಇತಿಹಾಸ, ಮುಂದಿನ ಬಾಳನ್ನು ನಾನು ನಿರ್ಧರಿಸಿಕೊಳ್ಳಬೇಕು. ಅದಕ್ಕಾಗಿ ಹೀಗೆ ಚಿಂತಿಸ್ತಾ ಇದ್ದೇನೆ. ನನ್ನೊಡತಿ ದೇವಯಾನಿ ಯಯಾತಿ ಮಹಾರಾಜನ ಕೈಯನ್ನು ಹಿಡಿದು ಎರಡು ಮುದ್ದು ಮಕ್ಕಳಿಗೆ ಜನ್ಮವನ್ನಿತ್ತಿದ್ದಾಳೆ. ಅವಳ ಸಮವಯಸ್ಸಿಯಾದಂತಹ ನನಗೆ ಆ ಭಾಗ್ಯ ಇಲ್ಲ. ಯಾಕೆ, ನಾನು ದಾಸ್ಯತ್ತಲ್ಲಿ ಬಂದಿಯಾಗಿದ್ದೇನೆ. ಒಂದು ವಿಧದಲ್ಲಿ ಪಂಜರದ ಗಿಣಿಯೇ ಹೌದು. ಆದರೆ ಯಾವಾಗ ನಾನು ಯಯಾತಿ ಮಹಾರಾಜನನ್ನು ಮೊದಲ ದರ್ಶನದಲ್ಲಿ ಕಂಡೆನೋ ಅವರನ್ನೇ ನನ್ನ ಮನದ ಆರಾಧ್ಯ ದೈವವಾಗಿ ನಾನು ಪರಿಭಾವಿಸಿಕೊಂಡಿದ್ದೇನೆ. ಅವರನ್ನೊಮ್ಮೆ ಕಾಣಬೇಕು, ನನ್ನ ಮನದಂಗಿತವನ್ನು ಹೇಳಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ಆದರೆ ರಾಜಕಾರಣ

0: ಇಲ್ಲದ ಬರಲ್ವಲ್ಲರು. ನನ್ನ ಬಗ್ಗೆ ಅಭಿಮಾನವಿದೆ, ಪ್ರೀತಿ ಇದೆ, ಮೆಚ್ಚುಗೆಯ ಮಾತುಗಳನ್ನೂ ಕೆಲವೊಮ್ಮೆ ಆಡಿದ್ದುಂಟು. ಅದಕ್ಕಿಂತ ಮುಖ್ಯವಾಗಿ ಪ್ರಶಸ್ತವಾದಂತ ಕಾಲ ಇದು. ಋತುಸ್ನಾತೆಯಾದವಳು ನಾನು. ನನ್ನ ಆಶೆ ಅಂಕುರಿಸುವುದಕ್ಕೆ ಅದು ನನಗೆ ಸ್ಫೂರ್ತಿಯನ್ನು ಚೇತನವನ್ನು ನೀಡಿದೆ. ಸರಿ, ಬಿಡದಿಯಲ್ಲಿದ್ದು ಬೇಸರವಾಗಿದೆ, ಅದಕ್ಕಾಗಿ ಅಶೋಕ ವನಕ್ಕೆ ತೆರಳುತ್ತಾ ಇದ್ದೇನೆ, ನೋಡೋಣ. ಅದಾರು ಅದಾರು ಅದಾರು
1: ಮನೆಯ ಉಪವನದಲ್ಲಿ ವಿಹಾರಾರ್ಥವಾಗಿ ನಾನು ಬಂದವ ಈ ಲತಾಪುಂಜದ ಸನಿಹಕ್ಕೆ ಬಂದ್ರೆ ಒಬ್ಬಾಕೆ ಹೆಣ್ಣು ಅಪರಿಚಿತಳಲ್ಲ ಇವಳು. ಶರ್ಮಿಷ್ಠೆ
0: ಪ್ರಭೋ,
1: ನೀನು ಇಲ್ಲಿರುವೆಯ?
0: ಸುಸ್ವಾಗತಂ. ಹೀಗೆ ಬರಬೇಕು.
1: ಬಹಳ ಸಮಯವಾಯಿತು ನಿನ್ನ ನೋಡದೆ.
0: ಹೌದೇ,
1: ದೇವಯಾನಿಯ ಸಂಗಡ ಬಂದವಳು ನೀನು.
0: ಹೌದು ಸ್ವಾಮಿ.
1: ಪ್ರತಿಬಂಧಕ ಇರುವುದರಿಂದ ಇಲ್ಲಿವರೆಗೆ ಬರುವುದಕ್ಕೆ ನನಗಾಗಲಿಲ್ಲ.
0: ಹೌದೇ,
1: ಏನು ಕ್ಷೇಮವೇ
0: ಸ್ವಾಮಿ?

0: ಮಹಾರಾಜ
1: ಶರ್ಮಿಷ್ಠ,
0: ನಿನ್ನಾಗದಿಂದ ನಾನು ಸಂತುಷ್ಟಳಾಗಿದ್ದೇನೆ, ಪುಳಕಿದಾಂತ ಗಾತ್ರಳಾಗಿದ್ದೇನೆ.
1: ನನಗೂ ಸಂತೋಷವಾಗಿದೆ ನಿನ್ನನ್ನು ಕಂಡು.
0: ನನ್ನ ಪೂರ್ವ ಪುಣ್ಯದ ಫಲರೂಪವಾಗಿ ತಾವು ಆಗಮಿಸಿದ್ದೀರಿ ಅಂತ ತಿಳಿಯುತ್ತೇನೆ.
1: ಓಹೋ
0: ಪ್ರಭು, ನನ್ನ ನಿವೇದನೆಯನ್ನು ಮಾಡಿಕೊಳ್ಳುವುದಕ್ಕೆ ನಾನು ಒಂದು ಅವಕಾಶ ಮಾಡಿಕೊಳ್ಳಬೇಕು.
1: ನಿವೇದನೆ?
0: ಹೌದು.
1: ಏನದು?
0: ನದಿ ತನಕ ಓಟ,
1: ಹೌದು
0: ದೊರೆತನಕ ದೂರು. ಇಲ್ಲಿ ದೂರು ಎನ್ನುವಲ್ಲಿ ನನ್ನ ನಿವೇದನೆ ಎಂದೇ ವಿವಕ್ಷೆ. ಪ್ರಭು,
1: ಏನು?
0: ನನ್ನ ಮನೋಲ್ಲಾಸದ ಕಡಲು ನಿನ್ನ ಆಗಮನದಿಂದ ಭರತ ಸಾಗರವಾಗಿ ಪರಿಣಮಿಸಿತು. ಮೈ ಮನ ಗರಿಗೆದರಿ ಕುಣಿಯುತ್ತಾ ಇದೆ. ಸ್ವಾಮಿಯೇ, ಸನ್ನಿಧಿಯ ಸಾಗರದ ನದಿಯಾಗಿ ಬಂದವಳು, ಪ್ರಳಯಾರ್ಥಿಯಾದಂತಹ ನನ್ನನ್ನು ಸ್ವೀಕರಿಸಬೇಕು. ಸ್ಮರಣ ಬಾಧೆ ಅಧಿಕವಾಗುತ್ತಲುಂಟು, ಆದ್ದರಿಂದ ಪುತ್ರರತ್ನವನ್ನು ನೀನು ನನಗ್ರಹಿಸಬೇಕು. ಆ ಮೂಲಕ ನನ್ನ ಬಾಳನ್ನು ಕೃತಾರ್ಥನನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವ ಆಶಯದಿಂದ ತಮಗೆ ಶರಣಗೊಡ್ಡಿ ಬೇಡತಾ ಇದ್ದೇನೆ. ಮನ್ನಿಸಬೇಕು, ಮನ್ನಿಸಬೇಕು.
1: ಶರ್ಮಿಷ್ಠ
0: ಸ್ವಾಮಿ,
1: ನಿನ್ನ ಕೋರಿಕೆ ಸಾಧುವಾದದ್ದೇ ಹೌದು. ಬಹಳಷ್ಟು ಕಾಲ ವಿರಾಗಿನಿಯ ಹಾಗೆ ಇದ್ದವಳು ನೀನು. ಹಾಗಂತ ನಿನ್ನ ಮನದ ವಾಂಛಿತ ಏನುಂಟೋ ಅದನ್ನು ನೀನು ಪ್ರಕಟಪಡಿಸಿದಾಗ ಅದರ ಬಗ್ಗೆ ನಾನು ಯೋಚನೆ ಮಾಡಬೇಕು. ನಿನ್ನ ಭಾವನೆಯೇ ನನ್ನ ಇದೆ ಇಲ್ಲ ಅಂತ ಅಲ್ಲ. ಆ ದೇವಯಾನಿಯ ಜೊತೆಯಲ್ಲಿ ನೀನು ಬಂದಾಗಲೇ ನಿನ್ನ ರೂಪಾತಿಶಯವನ್ನು ಕಂಡು ನಾನು ಕೂಡ ಸೋತವನೇ. ಹೌದು,
0: ತಾವು ಮಂದಹಾಸದಿಂದ ನಗುವುದನ್ನು ನಾನು ಗಮನಿಸಿದ್ದೇನೆ.
1: ಹೌದು, ಹಾಗಂತ ಸಾರ್ವಜನಿಕವಾದಂತಹ ಜೀವನದಲ್ಲಿರುವಂತಹ ನಾವು ಧವಳ ವಸನದ ಹಾಗೆ ಇರಬೇಕಲ್ಲ.
0: ಧನುಬಿರುವಲ್ವೇ ನೀವು?
1: ಒಂದು ಕಪ್ಪು ಚುಕ್ಕೆಯಾದರೂ ಇರುವುದಕ್ಕೆ ಸಾಧ್ಯವಿಲ್ಲ.
0: ಸರಿ,
1: ದೇವಯಾನಿಯ ಸ್ವಭಾವ ಏನು ಅಂತ ನಿನಗೆ ಗೊತ್ತಿದೆ. ಹಾಗಿರುವಾಗ ಈಗಾಗಲೇ ಎರಡು ಮಕ್ಕಳೂ ಆಗಿವೆ ಅವಳಿಗೆ. ಈ ಸಂದರ್ಭದಲ್ಲಿ

0: ನಿನ್ನನ್ನು ಸೇರಿದ್ದೇ ಹೌದಾಗಿದ್ರೆ ಆತುರ್ಯವಾಗಿರ್ಲಿಕ್ಕಿಲ್ವೇ? ಹಾಗಾಗಿ ನಮ್ಮ ನಮ್ಮ ಭಾವನೆಗಳನ್ನು ಒಳಗೊಳಗೆ ಅದುಮಿ ನಾವು ಇಟ್ಟುಕೊಳ್ಳೋಣ, ಇದು ಸರಿಯಾಗುವುದಿಲ್ಲ.
1: ಸ್ವಾಮಿ, ಸರಿ ಆಗ್ತದೆ.
0: ಹೇಗೆ?
1: ಯಾಕೆ ಬರ, ನಿಮಗೆ ಶಿಷ್ಟಾಚಾರದ ಅರಿವಿಲ್ಲವೇ? ನೀವು ಸಕಲ ಶಾಸ್ತ್ರ ಕೋವಿದರಲ್ವೇ?
0: ಆದ್ರೆ ಒಂದುಂಟಲ್ಲ, ನಿನ್ನನ್ನು ದೇವಯಾನಿಯ ಜೊತೆಯಲ್ಲಿ ಕಳುಹಿಸಿಕೊಡುವಾಗ ಆಚಾರ್ಯ ಶುಕ್ರರು ವಿಧಿಸಿದಂತಹ ವಿಧಿ ಉಂಟಲ್ಲ,
1: ಏನದು?
0: ಸ್ಮರ ಕೇಳಿ ಒಂದನ್ನು ಉಳಿದು ಆಮೇಲೆ ಇವಳನ್ನು ಗೌರವದಿಂದ ನಡೆಸಿಕೊಳ್ಬೇಕು ಅಂತ ನಿನ್ನ ಬಗ್ಗೆ ಹೇಳಿದ್ದಾರೆ. ನೀನು ಶಪರ್ವನ ಪುತ್ರಿ ಅಂತ ಗೊತ್ತಾದದ್ದು ನಿನಗೆ ಆ ಬಳಿಕ. ರಾಜಕುಮಾರಿಯಾದಂತಹ ನಿನಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಡೆಸಿಕೊಳ್ಬೇಕು ಎನ್ನುವ ಹಾಗೆ ನನ್ನ ಪರಿವಾರದವರಿಗೆ ನಾನು ಹೇಳಿದ್ದೇನೆ. ಅದು ಬಿಟ್ಟು ಆ ಶುಕ್ರರ ಆಜ್ಞೆಯನ್ನು ಮೀರಿ ವರ್ಷಿಸುವುದಕ್ಕೆ ನನ್ನಿಂದ ಆಗುತ್ತದೆಯೇ?
1: ಸ್ವಾಮಿ, ವಚನ ಭಂಗವೆಂಬ ಭಯವೇ?

0: ಮಾನವೇಂದ್ರ
1: ಶರ್ಮಿಷ್ಠೆ,
0: ನಿನ್ನ ಧರ್ಮಪಜ್ಞೆಯನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ. ಪ್ರಭು, ತಾವು ಸಕಲ ಶಾಸ್ತ್ರಕ್ಕೂ ಇದ್ದರು, ನಿಮಗೆ ನಾನು ತಿಳಿಸಿಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೂ ಜ್ಞಾಪಿಸ್ತಾ ಇದ್ದೇನೆ, ಅವಧರಿಸಬೇಕು.
1: ಏನು ಏನು?
0: ವಿನೋದದಲ್ಲಿ, ವಿವಾಹದಲ್ಲಿ, ಪ್ರಣಯ ಕೇಳಿಯಲ್ಲಿ, ಪ್ರಾಣಾಪಾಯವಿದ್ದಲ್ಲಿ, ಮತ್ತೊಂದು ಸರ್ವಸ್ವವೂ ಅಪಾಹಾರವಾದಂತಹ ಸ್ಥಿತಿ ಇದ್ದಲ್ಲಿ ನಾವು ಸಟೆಯನ್ನಾಡಬಹುದು, ಅದು ಪಾತಕವಾಗುವುದಿಲ್ಲ.
1: ಅದು ಸರಿ, ಆದ್ರೆ ಇದೇನು ಅನಿವಾರ್ಯವಲ್ವಲ್ಲ ನಮಗೆ
0: ಪ್ರಭು? ರಾಜಾನೋ ಬಹು ಅಲ್ಲ ಬಾವೆ. ಹಾಗಾಗಿ ನನ್ನ ಬೇಡಿಕೆಯನ್ನು ತಾವು ತುಚೀಕರಿಸಬಾರದು. ಸ್ವಾಮಿ, ಇನ್ನೊಂದು ವಿಚಾರ.
1: ಏನು?
0: ನಾನು ದೇವಯಾನಿಯ ತೊತ್ತು ತುಸ್ವತ್ತು.
1: ಹೌದು,
0: ದೇವಯಾನಿಗೆ ಸ್ವಾಮಿನಿ ನೀವು, ಸ್ವಾಮಿ ನೀವು. ಹಾಗಾಗಿ ಪತ್ನಿಯ ಸೊತ್ತು ಮತ್ತು ತೊತ್ತಿನಲ್ಲಿ ನಿಮಗೆ ಅಧಿಕಾರ ಇದೆ, ಹಾಗಾಗಿ ನನ್ನನ್ನು ಸ್ವೀಕರಿಸಬೇಕು. ಮಿಗಿಲಾಗಿ ನಾನು ಪಂಚಸ್ನಾತಳೆ ಇದ್ದೇನೆ.
1: ಹೌದೇ?
0: ಇಂಗಿತಜ್ಞರಾದಂತಹ ನಿಮಗೆ ಇದು ಅರ್ಥವಾದೀತು. ಹೆಣ್ಣು ಆಪ್ತರಾದವರಲ್ಲಿ ಮಾತ್ರ ಹೇಳಿಕೊಳ್ಳಬೇಕಾದಂತಹ ಒಂದು ದೇಹ ಧರ್ಮ ನನ್ನದಾಗಿದೆ.
1: ಸರಿ
0: ಪ್ರಭು, ಇದಕ್ಕಿಂತ ಮಿಗಿಲಾಗಿ ನನ್ನ ಅಪ್ಪ ನನಗೆ ಏನೆಂದು ಆಶೀರ್ವದಿಸಿದ್ದಾರೆ ಬಲ್ಲಿರಾ?
1: ಏನು?
0: ಅನ್ಯರ ಹಿತಕ್ಕಾಗಿ ಸ್ವಾರ್ಥವನ್ನು ಬಿಡುವ, ನಿನ್ನ ಕರುಣಾವತ್ಸಲೆಗಾಗಿ ನೀನು ಸಮ್ರಾಟನ ತಾಯಿಯಾಗಿಂದು ನನ್ನ ಅಪ್ಪನನ್ನು ಆಶೀರ್ವದಿಸಿದ್ದಾರೆ ಪ್ರಭುಗಳೇ.
1: ಶರ್ಮಿಷ್ಠೆ
0: ಪ್ರಭು,
1: ನಿನ್ನ ಮಾತನ್ನು ಕೇಳಿದಾಗ ನಿಜವಾದ ಅನುರಾಗದ ಅರಿವು ಏನು ಎನ್ನುವುದು ನನಗೆ ಆಗುತ್ತಾ ಇದೆ. ಹಾಗಂತ ಮರ್ಯಾದೆ ಎಲ್ಲೆಯನ್ನು ಮೀರುವ ಹಾಗಿಲ್ಲ ಎನ್ನುವುದಕ್ಕೆ ಬೇಕಾಗಿ ನಾನು ಈ ಮಾತುಗಳನ್ನು ನಿನ್ನಲ್ಲಿ ಹೇಳಿದೆ. ಈಗ ನೀನು ಇಷ್ಟೊಂದು ತಾರ್ಕಿಕವಾಗಿ ಅದನ್ನು ಪುಷ್ಟೀಕರಿಸುವ ಹಾಗಿದ್ರೆ ಅಲ್ಲಗಳೆಯುವುದಕ್ಕೆ ನಾನು ಸಿದ್ಧನೇ. ಭವಿತವ್ಯದಲ್ಲಿ ಏನಾಗುತ್ತದೆ ಎನ್ನುವುದರ ಬಗ್ಗೆ ಯೋಚನೆ ಇಲ್ಲ ನಮಗೆ. ನಾವೆಲ್ಲ ಹೆದರುವುದು ಯಾಕೆ?
0: ಯಾಕೆ?
1: ಶುಕ್ರರ ಹೆದರಿಕೆ.
0: ಹೌದು
1: ಅಲ್ವಾ? ದೇವಯಾನಿ ಅಂತವಳು ಅಂತ ಗೊತ್ತುಂಟು. ಮಾನಸಿಕವಾಗಿ ಅವಳು ಇನ್ನೂ ನನ್ನವಳಾಗ್ಲಿಲ್ಲ. ದೈಹಿಕವಾದಂತಹ ಸುಖವನ್ನು ಅವಳಿಂದ ನಾನು ಅನುಭವಿಸಿದ್ದೇನೆ.
0: ಸರಿ.
1: ಹಾಗಂತ ನನ್ನ ಕುರಿತಾದಂತಹ ಬಹಳ ಪ್ರಾಂಜಲವಾದ ಭಾವವನ್ನು ನೀನು ವ್ಯಕ್ತಪಡಿಸಿದಾಗ ಅದನ್ನು ಅಲ್ಲಗಳೆಯುವುದಕ್ಕೆ ನನಗೂ ಆಗುವುದಿಲ್ಲ. ನೋಡೋಣ ಮುಂದೆ ಏನಾಗ್ತದೆ ಎನ್ನುವುದು ಮುಖ್ಯವಲ್ಲ
0: ಸ್ವಾಮಿ.
1: ಈಗ ನಿನ್ನ ಮನಸ್ಸಿಗೆ ಸ್ಪಂದಿಸಬೇಕಾದಂತಹ ಅನಿವಾರ್ಯತೆ ನನಗೂ ಉಂಟಾಗಿದೆ
0: ಸ್ವಾಮಿ. ಹೆಣ್ಣಿಗೆ ಉಣ್ಣಲು, ಉಡಲು, ಇರಲು ಯಾವನು ಆಶ್ರಯವನ್ನು ಇತ್ತಾನೋ ಅವನೇ ಅವಳ ದಾತಾನೆ ಎಂದು ಕುಳಿತುಕೊಳ್ಳುತ್ತಾನೆ.
1: ಆದೀತು,
0: ಸರಿ, ನಮ್ಮ ಬಿಡದಿಗೆ ತೆರಳೋಣ.
1: ಒಳ್ಳೆಯದು ಒಳ್ಳೆಯದು.

0: ಈ ದೇವಯಾನಿ ಸ್ವಾಭಿಮಾನಿ ಯಾವುದನ್ನು ಸಹಿಸುವುದಕ್ಕೆ ನನಗಾಗುವುದಿಲ್ಲ, ತಮ್ಮನ್ನು ಕಂಡಾಗ ಖಂಡಿಸುವುದು ನನ್ನದು ಪ್ರವೃತ್ತಿ, ಆದ್ರಿಂದಲೇ ನನ್ನ ದಾಸಿಯೊಬ್ಬಳನ್ನು ಕಳಿಸಿದೆ, ಶರ್ಮಿಷ್ಠೆಯನ್ನು ಕಳಿಸಿದೆ. ಓ ಬಂದೆಯಾ,
1: ಒಡತಿ
0: ಒಡತಿ ಕರೆಯಬೇಡುವೆ, ಸವತಿ ಅಂತ ಕರಿ. ಅಡಗಬೇಕು ಅಂತ ಮನಸ್ಸಿದ್ದವರು ಒಂದು ಪೊದರನ್ನಾದರೂ ಆಶ್ರಯಿಸಬೇಕು. ಬಯಲಿನಲ್ಲಿ ಕಣ್ಮುಚ್ಚೆ ಕುಳಿತು ನಾನು ಯಾರು ಕಾಣಿಸುವುದಿಲ್ಲ ಅಂತ ಹೇಳಿದ್ರೆ ಆಗುವುದಿಲ್ಲ
1: ಸ್ವಾಮಿ.
0: ಅದೇನೆ ನಿನ್ನ ನಡುವಿನಲ್ಲಿ ತ್ರಿವಳಿಗಳು, ಹಡದವರಿಗೆ ಮಾತ್ರ ಹಾಗೆ, ನಿನ್ನ ಜೊತೆಯಲ್ಲಿ ಒಂದು ಮಗು ಬೇರೆ ಉಂಟು, ಅದು ಯಾವುದು, ಯಾರದ್ದೆಬು?
1: ಒಬ್ಬರು ಋಷಿಯ ಅನುಗ್ರಹದಿಂದ ಪಡೆದದ್ದು ನಾನು.
0: ಓ, ನಿನಗೆ ಈಗ ದೇವತೆಗಳು ಋಷಿಗಳು ಎಲ್ಲ ಅನುಗ್ರಹ ಮಾಡ್ಲಿಕ್ಕೆ ಹೊರಟಿದ್ದಾರಲ್ವಾ? ಆಗ್ಲಿ, ಯಾರು ಆ ಮಹರ್ಷಿ?
1: ಒಬ್ಬರು ಯಾವನೋ ಋಷಿ ಇರಬೇಕು. ಈ ಋಷಿಗಳಲ್ಲಿ ತರತಮವಿದೆಯಲ್ಲ, ಋಷಿ, ರಾಜಋಷಿ, ಬ್ರಹ್ಮ ಋಷಿ, ಹೀಗೆ ಯಾರು ಅಂದ ನಾನು ವಿಚಾರಿಸ್ಲಿಲ್ಲ.
0: ಆಚಾರ್ಯರ ಮಗಳು ನನಗೆ ಪಾಠ ಬೇಡ, ಯಾವ ಋಷಿಯ ಹೆಸರು ಹೇಳು?
1: ಅವರ ಕುಲ ಗೋತ್ರ ಪರಿಚಯವನ್ನು ನಾನು ಮಾಡಿಕೊಳ್ಳಿಲ್ಲ.
0: ಗೊತ್ತಿಲ್ವೇ?
1: ಇಲ್ಲ.
0: ನೋಡು, ಈ ಮಗು ನಿನ್ನದ್ದೇ ಹೌದಲ್ಲ?
1: ಹೌದು.
0: ಹಾಗಾದ್ರೆ ಆ ಮಗುವಿನ ತಲೆಯ ಮೇಲೆ ಕೈಟ್ಟು ಈ ಮಗುವಿನ ಅಪ್ಪನ ಹೆಸರು ಗೊತ್ತಿಲ್ಲ ಅಂತ ಹೇಳು.
1: ಶಿವ ಶಿವ ಶಿವ ಶಿವ, ಎಂತ ಧರ್ಮ ಸಂಕಟ. ಹೌದು, ಇದು ಯಯಾತಿ ಮಹಾರಾಜನ ಮಕ್ಕಳು, ಅವರಲ್ಲಿ ಸಂಜನಿಸಿದರು ನನಗೆ.
0: ಹೌದಾ? ಈಗ ಸತ್ಯ ಹೇಳುವ ಮನಸ್ಸು ಬಂತ ನಿನಗೆ? ನೀವೇನು ತಲೆ ತಗ್ಗಿಸಿ ನಿಂತದ್ದು? ಬಾಪುರೇ ಬಾ.

0: ಸ್ವಾಮಿ
1: ದೇವಯಾನಿ
0: ಭಾಪುರಿ ಬಡೀರಿ ಶಹಬಾಸ್ ಮೆಚ್ಚಿಬಿಟ್ಟೆ ನಿಮ್ಮ ನಡವಳಿಕೆಗೆ.
1: ಹೌದೇ?
0: ಏನ್ ಹೌದೇ,
1: ಒಪ್ಪಿಕೊಂಡಿದ್ಯಾ ನೀನು?
0: ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ, ಬದುಕಿನಲ್ಲಿ ನೀವೇನ್ ತಪ್ಪು ಮಾಡಿದ್ದೀರಿ ಎನ್ನುವುದನ್ನು ನೆನಪಿಸಿಕೊಳ್ಳಿ. ನನ್ನ ಅಪ್ಪನ ಮುಂದೆ ನಯ ವಿನಯದಿಂದ ವರ್ತಿಸಿದ್ರಿ. ನಯ ಮಾತಿನ ಕಲೆ, ವಿನಯ ಬದುಕಿನ ಕಲೆ, ಅದೆರಡನ್ನು ಬಿಟ್ಟು ಕೇವಲ ಅಭಿನಯ ಮಾಡಿಬಿಟ್ರಲ್ಲ ನೀವು, ಯಾಕೆ?
1: ಆದದ್ದಾಗೋಯ್ತು ದೇವಯಾನಿ, ಬರುವುದನ್ನು ತಪ್ಪಿಸುವುದಕ್ಕೆ ಯಾರಿಗೂ ಆಗುವುದಿಲ್ಲ.
0: ತಾನಾಗಿ ಬರುವುದು ಬೇರೆ, ಅಂಟಿಸಿಕೊಳ್ಳುವುದು ಬೇರೆ.
1: ಈಗ ಅವಳನ್ನು ಬಿಟ್ಟು ಇರದಂತಹ ಸ್ಥಿತಿ ಆಗಿದೆ. ನಿನಗೂ ಎರಡು ಮಕ್ಕಳಾಗಿದೆ, ಅವಳಿಗೆ ಮೂರು ಮಕ್ಕಳಾಗಿದೆ. ಈಗ ನಿನಗೆ ಏನು ಕಡಿಮೆ ಮಾಡಿದ್ದೇನೆ ನಾನು?
0: ನನಗೆ
1: ಕಡಿಮೆ ಹೊಂದಾಣಿಕೆ ಮಾಡಿಕೊಂಡ್ರೆ ಆಯ್ತು.
0: ಆಗ್ತದ? ಅದು
1: ಆಗುದಿಲ್ಲ. ಮತ್ತೆ
0: ಇವಳನ್ನು ನನ್ನ ಜೊತೆಯಲ್ಲಿ ಕಳಿಸುವಾಗ ನನ್ನಪ್ಪ ಹೇಳಿದ ಮಾತು ನೆನಪಿಲ್ಲ ನಿಮಗೆ?
1: ಹೇಳಿದ್ದಾರೆ, ಆದ್ರೆ ಬೆಣ್ಣೆಯನ್ನು ಬೆಂಕಿಯನ್ನು ಹತ್ತಿರ ಹತ್ತಿರ ಇಟ್ಟರೆ ಏನು ಮಾಡುದು ಹೇಳು.
0: ಹೌದಾ?
1: ಓ,
0: ಆದ್ರಿಂದಲೇ ನಾನು ಸ್ವಲ್ಪ ನನ್ನ ಹತ್ರ ಬೇಡ ಸುಳಿದಾಡ್ತಾ ಇದ್ರೆ ನಿಮ್ಮ ಕಣ್ಣು ಕುಗ್ಗಾಳೆ ಅಂತ ಗೊತ್ತಾಗಿತ್ತು, ದೂರ ಇಟ್ಟಿದ್ದೆ, ನಿಮ್ಗೆ ಅನುಕೂಲ ಆಯ್ತು.
1: ಅದು ಆಕಸ್ಮಿಕವಾಗಿ ಆದದ್ದು ಭೇಟಿ ನಮ್ಮದು.
0: ಆಕಸ್ಮಿಕ
1: ಇದೆಲ್ಲವರೆಗೆ ಮುಂದುವರಿತದೆ ನಮಗೂ ಗೊತ್ತಿರಲಿಲ್ಲ.
0: ಗೊತ್ತಿಲ್ಲ ಸ್ವಾಮಿ, ಇದೆಲ್ಲ ಬೇಡ. ನಿಮಗಂತೂ ಶರ್ಮಿಷ್ಠೆ ಬೇಕಾಯ್ತು.
1: ಇಬ್ರು ಬೇಕು ನನಗೆ,
0: ಇಬ್ರು
1: ಇಬ್ರು ಬೇಕು. ನೀವು
0: ಅಂತೂ ಇನ್ನೂ ಅವಳನ್ನು ಬಿಡ್ಲಿಕ್ಕೆ ಅವಳನ್ನು ಬಿಡ್ಲಿಕ್ಕೆ ನೀವು ಸಿದ್ಧರಿಲ್ಲ.
1: ಹೇಗೆ ಬಿಡುವುದು ಹೇಳು, ಮಕ್ಕಳಾದ್ಮೇಲೆ
0: ಸಾಕ್ತದೆ ನನಗೆ. ನಿಮಗೆ ನಾನು ಇದನ್ನೆಲ್ಲ ಸಹಿಸಿ ಕೂತ್ಕೊಳ್ಳುವವಳಲ್ಲ. ನನ್ನ ಅಪ್ಪನ ಮಾತನ್ನು ನೀವು ಮೀರಿದ್ದೀರಿ, ನನ್ನನ್ನು ನೀವು ವಂಚಿಸಿದ್ದೀರಿ. ನಿಮಗೆ ಬುದ್ಧಿ ಕಲಿಸಬೇಕಂತಾದ್ರೆ ನನ್ನ ಅಪ್ಪನೇ ಬರಬೇಕು. ಬರ್ತೀರಾ? ಬಂದ್ರೆ ಒಳ್ಳೇದಾಯ್ತು, ನಿಮಗೆ ಪಾಠ ಅವರೇ ಕಲಿಸ್ತಾರೆ.
1: ಏನಾಯ್ತು ನಾನು ಹೇಳ್ತೇನೆ ಅವರಿಗೆ.
0: ಹೇಳ್ತೀರಾ? ಹೇಳಿ ಹೇಳಿ.
1: ಸರಿ ಸರಿ,
0: ನಾನು ಇರ್ತೇನಲ್ಲ.
1: ಆಯ್ತಾಯ್ತು
0: ಅಪ್ಪ.
2: ಮಗಳೇ, ದೇವಯಾನಿ, ಮಧ್ಯಾಹ್ನದ ಜಪ ಮಾಡ್ತಾ ಇದ್ದೇನೆ, ಏನೇ ಇದು? ಯಾಕೆ ಕಣ್ಣೀರು? ಏನ್ ನಿನಗೆ?
0: ಅಪ್ಪಯ್ಯ, ನಿಮ್ಮ ಜಪ ತಪ ಅನುಷ್ಠಾನ ಯಾರು ಉದ್ಧಾರಕ್ಕೆ?
2: ಎಲ್ಲ ನಿನ್ನ ಉದ್ಧಾರಕ್ಕೆ ಅಲ್ವ ಮಗಳೇ. ಏನು ಸಂಪಾದನೆ ಮಾಡಿದ್ರು ನಿನಗೆ ಇದ್ದದ್ದು.
0: ನಾನಿನ್ನು ಉದ್ಧಾರ ಆಗುವ ಪ್ರಶ್ನೆಯೇ ಇಲ್ಲ
2: ನಿನಗೆ. ಏನು ಹಾನಿ?
0: ಕೈ ಹಿಡಿದವ್ರೇನು ಹಾಳು ಮಾಡಿದ್ರು?
2: ಏನು ಮಾಡಿದ್ರು ಮಗಳೇ?
0: ಅಪ್ಪ, ಅದೆಷ್ಟೋ ದಾಸಿಯ

0: ಕಳಿಸಿದೆ. ಇವಳು ನನ್ನ ಹತ್ತಿರ ಇದ್ದದ್ರಿಂದ ಅವ ಶರ್ಮಿಷ್ಠೆ, ಇವಳನ್ನೊಂದು ಚೆನ್ನಾಗಿ ನೋಡಿಕೋ, ಆ ವಿಷಯದಲ್ಲಲ್ಲ ಅಂತ ಎಚ್ಚರಿಸಿದ್ರಿ.
1: ಹೌದು,
0: ನಿಮ್ಮ ಮಾತು ಮೀರಿದ್ದಾರೆ. ಶರ್ಮಿಷ್ಠೆಯಲ್ಲಿ 3 ಮಕ್ಕಳನ್ನು ಪಡೆದಿದ್ದಾರಪ್ಪ. ನನಗೆ ನನಗೆ ಯಾರು ಮಕ್ಕಳು?
1: ಹೌದ ಮಗಳೇ, ಯಾರು
0: ಯಾರು? ನನ್ನ ಗಂಡ ಯಯಾತಿ ಮಾತಾಡಿದ್ರು, ನನ್ನನ್ನು ವಂಚಿಸಿದ್ರು.

0: ಪವಿತ್ರವಂತಿಯಾಗಿದ್ದುಕೊಂಡು ಹೆಂಡತಿಯ ಹಿಂದೆ ತಲೆ ತಗ್ಗಿಸಿಕೊಂಡು ಬರ್ತಾ ಇದ್ದೀಯ ಯಾತಿ ನೀನು?
1: ಎಲ್ಲ ಕೈ ಮೀರಿದ್ದು ಗುರುಗಳೇ.
0: ಹೇಳಿದ ಮಾತನ್ನು ಮೀರಿ ನಡೆದೆ ಅಂತಾದ್ರೆ ನಿನಗೆ ತಕ್ಕದ್ದನೇ ಆಗಬೇಕು. ರಾಜದಂಡಕ್ಕಿಂತ ಮಿಗಿಲಾದದ್ದು ಧರ್ಮದಂಡ ಅಂತ ತಿಳಿ. ಆದ್ದರಿಂದ ಇದೋ ನಿನಗೆ ಶಾಪ.
2: ಶಾಪ
0: ಯೌವನವೇ ಕಾರಣವಾಗಿ ಈ ರೀತಿಯಾದಂತಹ ಸುಖಾಯಕ್ಷೆಯಿಂದ ನೀನು ಮುಂದುವರಿದವನಲ್ಲವೇ, ಅತಿಕ್ರಮಿಸಿದವನಲ್ಲವೇ. ಆದ್ದರಿಂದ ನಿನ್ನ ಯೌವನ ನಾಶವಾಗಲಿ, ನೀನು ಮುದುಕನಾಗಿ ಕಣ್ಣು ಕಾಣಬಾರದು, ತಲೆ ಕೂದಲು ಬಿಳಿ ಬಿಳಿಯಾಗಿ.
1: ಆಚಾರ್ಯರೇ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಸ್ವಾಮಿ. ಏನು ಮಾಡೋಣ, ಕೈ ಮೀರಿ ಹೋದಂತಹ ವಿಚಾರ ಇದು. ದೇವಾನೆ ನಿಮ್ಮ ಮಗಳು ಅಂತ ತಿಳ್ಕೊಂಡೆ ಅವಳನ್ನು ಮದುವೆಯಾಗಕ್ಕೆ ನಿರಾಕರಿಸಿದವ ನಾನು. ಅಂಥದ್ರಲ್ಲಿ ಆಮೇಲೆ ನೀವೇ ಹೇಳಿದ್ರಂತ ನಾನು ಮದುವೆಯಾದೆ. ಗುರುಗಳೇ, ಸತ್ಯ ನಿಮ್ಮ ಮುಂದೆ ಹೇಳುವಂತದ್ದು.
0: ಏನು ಸತ್ಯ?
1: ದೇವಯಾನಿ ನನಗೆ ಮಡದಿಯಾಗಿದ್ದಲೇ ಹೊರತು ನನ್ನ ಪ್ರೇಯಸಿಯಾಗಿರಲಿಲ್ಲ. ಅವಳಲ್ಲಿ ನಾನು ಮಕ್ಕಳನ್ನು ಪಡೆದಿದ್ದೇನೆ, ದೈಹಿಕವಾದಂತಹ ಸುಖವನ್ನು ಅನುಭವಿಸಿದ್ದೇನೆ ಹೊರತು ಮಾನಸಿಕವಾದ ತೃಪ್ತಿಯನ್ನು ನಾನು ಪಡೆದವನಲ್ಲ. ಗುರುಗಳೇ, ಆ ಶರ್ಮಿಷ್ಠಿಯನ್ನು ಅವಳೊಂದಿಗೆ ನೀವು ಕಳುಹಿಸಿದ್ದರಿಂದ ಅನಾಯಾಚಿತವಾಗಿ ಒಂದು ರೀತಿಯ ಅನುರಾಗ ನಮ್ಮಲ್ಲಿ ಏರ್ಪಟ್ಟದ್ದು ಹೌದು.
0: ಕಳೆಕೊಟ್ಟ ಕಾರಣ ಅಲ್ಲ, ನೀನು ನಡ್ಕೊಂಡ ಕಾರಣ ಹೀಗಾದದ್ದು.
1: ಏನೇ ಇರಲಿ, ನಿಜವಾದ ಹೆಣ್ಣಿನ ಪ್ರೀತಿ ಏನು ಎನ್ನುವುದನ್ನು ನನಗೆ ಕಲಿಸಿಕೊಟ್ಟವಳು ಅವಳು. ಮತ್ತೆ ಸ್ವಾಮಿ, ದೇವಯಾನಿಯ ಜೊತೆಯಲ್ಲಿ ಬಂದವಳು, ಆ ವೃಷಪರ್ವನ ಪುತ್ರಿ ಅವಳು. ಅವಳ ಕುರಿತಾದಂತಹ ಅನುರಾಗ ನನ್ನಲ್ಲಿ ಏರ್ಪಟ್ಟ ಮೇಲೆ ಕ್ಷತ್ರಿಯನಾದಂತಹ ನನಗೆ ದಾಸಿ ವರ್ಗದಲ್ಲಿ ಅನುಭವಿಸುವಂತಹ ಒಂದು ಅವಕಾಶ ಇರುವುದರಿಂದ ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ನಮ್ಮ ದಾಂಪತ್ಯ ಬೆಳೆಯಿತು. ಅದಕ್ಕಾಗಿ ಆಗ್ರಹದಿಂದ ಇಷ್ಟು ದೊಡ್ಡ ಶಿಕ್ಷೆಯನ್ನು ನೀವು ಕೊಡಬಾರದು, ಕ್ಷಮಿಸಬೇಕು, ಮನ್ನಿಸಬೇಕು.

0: ಹೇ ಅತಿ
1: ಸ್ವಾಮಿ,
0: ನನ್ನ ಶಾಪವಾಕ್ಯ ಅಂದ್ರೆ ಬರೆದ ಹಾಗೆ ಶಿಲಾಲೇಖ ಯಾರು ಬದಲಿಸಲಾರರು. ಆದರೆ ಒಂದು ಪರಿಹಾರವನ್ನು ಹೇಳ್ತೇನೆ. ನನ್ನ ಮಗಳ ಗಂಡನಾದುದಕ್ಕೆ ಈ ಪರಿಹಾರ. ವಾರ್ಧಕ್ಯದಲ್ಲಿ ನನ್ನ ನೋಡಿಕೊಳ್ಳುವರು ಅಂತ ಕೇಳ್ತಾ ಇದ್ದಿ.
1: ಹೌದು,
0: ಅಪರಾಧ ಮಾಡಿದ ಮೇಲೆ ಪಶ್ಚಾತ್ ತಾಪ ಅಲ್ವಾ?
1: ಈ ವೃದ್ಧಾಪ್ಯದಿಂದ ಇಬ್ಬರಿಗೂ ಸುಖ ಇಲ್ಲಲ್ಲ.
0: ನಿನ್ನ ಈ ಮುದಿತನವನ್ನು ಸ್ವೀಕರಿಸುವುದಕ್ಕೆ
1: ಓ
0: ನಿನಗೀಗ 5 ಮಂದಿ ಮಕ್ಕಳಲ್ಲಿ ಯಾರಾದರೂ ಸಿದ್ಧರಾಗ್ತಾರೋ ಅಂತ ಕೇಳು.
1: ನನ್ನ ಮಕ್ಕಳಲ್ವ
0: ಒಂದು ವೇಳೆ ಸಿದ್ಧರಾಗ್ತಾರೆ ಅಂತಾದ್ರೆ ಆ ಮೂಲಕವಾಗಿ ಅವರ ಯೌವನವನ್ನು ಪಡೆದು ನಿನ್ನ ವೃದ್ಧಾಪ್ಯವನ್ನು ಅವರಿಗೆ ನೀಡಿ ಎದುರು ಬದಲಾವಣೆ ಆಗ್ತದ ಅಂತ ನೋಡು. ಅದಲ್ಲದೆ ಬೇರೆ ಯಾವ ದಾರಿಯಿಂದಲೂ ಶಾಪವನ್ನು ಬದಲಿಸುವುದಕ್ಕೆ ಸಾಧ್ಯ ಇಲ್ಲ.
1: ಅನುಗ್ರಹೀತನಾದೆ, ಹೋಗಿ ಬರ್ತೇನೆ.

0: ಅಯ್ಯೋ, ವೃದ್ಧಾಪ್ಯವೆಂದರೆ ಎಷ್ಟು ಕಷ್ಟ ಎನ್ನುವುದು ಅನುಭವಕ್ಕೆ ಬರುತ್ತಾ ಇದೆ. ಕಣ್ಣು ಮಂಜಾಗಿದೆ, ನಡೆಯುವುದಕ್ಕಾಗುವುದಿಲ್ಲ, ಮೈ ಕೈಯೆಲ್ಲ ನೋವು. ಈ ಸ್ಥಿತಿಯಲ್ಲಿ ಕಳೆದ ಸುಖವೇ ನಾನು ಎಣಿಸುವ ಹಾಗಾಯಿತು. ಹಾ, ಗುರುಗಳು ಹೇಳಿದ್ದಾರಲ್ಲ, ನನ್ನ ಮಕ್ಕಳು ವಿನಿಮಯ ಮಾಡಿಕೊಂಡ್ರೆ ಆಗುತ್ತದೆ ಅಂತ. ನನ್ನ ಮಕ್ಕಳಲ್ಲಿ ಕೇಳಿದೆ, ಯದು ನಿರಾಕರಿಸಿದ, ರಾಜ್ಯ ಭ್ರಷ್ಟರಾಗು ಅಂತ ಹೇಳಿದೆ. ಧ್ರುವವು ಅವನು ಅದನ್ನು ಒಪ್ಪಿಕೊಳ್ಳಿಲ್ಲ, ಮ್ಲೇಚ್ಛರ ರಾಜ್ಯವನ್ನು ಸೇರು ಅಂತ ಹೇಳಿದೆ. ಅನುದ್ರಹಿಯ ಅವನೂ ಒಡಂಬಡಲಿಲ್ಲ, ಅವರಿಗೂ ಶಾಪವನ್ನು ಕೊಟ್ಟೆ. ಹಾಗಿದ್ರೆ ಉಳಿದವನ ಕುಮಾರ, ಅವನು ಹೇಗೋ ಏನೋ ಗೊತ್ತಿಲ್ಲ. ಮಗನೇ ಪುರು,
1: ಜನಕ
0: ನೋಡಿದೀಯ ನನ್ನ ಸ್ಥಿತಿಯನ್ನು?

0: ನಾನು ಅವರಿಗಿಂತ ಭಿನ್ನವಾಗಿ ಯೋಚಿಸುತ್ತಿದ್ದೇನೆ.
1: ನೀನು ಭಿನ್ನವೇ?
0: ಮೃತ್ಯು ದೇವತೆಗೆ ದಾನ ಕೊಡಲ್ಪಟ್ಟು ಯಮಧರ್ಮದಿಂದ ನೀಡಲ್ಪಟ್ಟ ನಾನಾ ರೀತಿಯ ಲೌಕಿಕ ಸುಖದ ಪ್ರಲೋಭನಗಳನ್ನೆಲ್ಲ ನಿರಾಕರಿಸಿ ಬ್ರಹ್ಮ ತತ್ವದ ಸಾಕ್ಷಾತ್ಕಾರವನ್ನು ಬಯಸಿದ ನಚಿಕೇತ ನನ್ನ ಆದರ್ಶ.
1: ಓಹೋ,
0: ಶ್ರೇಷ್ಠವಾದ ಚಂದ್ರವಂಶ ಪರಂಪರೆಯಲ್ಲಿ ಚಕ್ರವರ್ತಿ ಸ್ಥಾನದ ಗುರುತರ ಹೊಣೆಗಾರಿಕೆ ಹೊತ್ತವರು. ಅಕಾಲದಲ್ಲಿ ಅನಿರೀಕ್ಷಿತವಾಗಿ ಶಾಪರೂಪದಲ್ಲಿ ಪ್ರಾಪ್ತವಾದಂತಹ ಈ ವೃದ್ಧಾಪ್ಯದ ದಿಸೆಯಿಂದ ಚಕ್ರವರ್ತಿ ಸ್ಥಾನದ ಕರ್ತವ್ಯವನ್ನು ನಿರ್ವಹಿಸುವುದು ಅಸಾಧ್ಯ. ಪುರೂರವ ಆಯು ನಹುಂತಹ ಚಕ್ರವರ್ತಿಗಳಿಂದ ಆಳಲ್ಪಟ್ಟಂತಹ ಅವಂತಿಯ ಕೀರ್ತಿಗೆ ನಿಮ್ಮಿಂದ ಕಳಂಕ ಬರಬಾರದು. ನಿಮ್ಮ ಕರ್ತವ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ನನ್ನ ಯೌವನವನ್ನು ನಾನು ನಿಮಗೆ ನೀಡಲು ಸಹ ಪುನ್ನಾಮ್ನೋ ನರಕಾದ್ಯಸ್ಮಾತ್ ಪಿತರಂತ್ರಾಯತೆ ಸುತಃ. ತಂದೆ ತಾಯಿಗಳ ಮರಣಾನಂತರ ಅವರ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವುದರಿಂದ ಪಿತೃಗಳ ಸದ್ಗತಿಗೆ ಪುತ್ರ ಕಾರಣನಾಗುವಂತೆ. ಆ ಪುತ್ರ ಎಂಬ ನರಕ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಸ್ವರ್ಗ ಮೋಕ್ಷಗಳೆಂಬುದನ್ನು ನೋಡಿ ಬಂದವರಿಲ್ಲ. ಆದರೆ ತಂದೆ ತಾಯಿಗಳ ಜೀವಿತ ಕಾಲದಲ್ಲಿ ಅವರ ಕಷ್ಟಗಳಿಗೆ ಅವರ ಅಗತ್ಯಗಳಿಗೆ ಒದಗದ ಮಕ್ಕಳು ಮರಣಾನಂತರ ಮಾಡುವಂತಹ ಯಾವುದೇ ಕರ್ಮಗಳಿಗೆ ಅರ್ಥವಿಲ್ಲ ಎನ್ನುವಂತಹ ನಿಲುವು ನನ್ನದು.
1: ಮೆಚ್ಚಿದೆ ಮಗನೇ.
0: ನಾನು ವೃದ್ಧಾಪ್ಯವನ್ನು ದ್ವೇಷಿಸುವುದಿಲ್ಲ, ಅದಕ್ಕೆ ಹೇಳುವುದೂ ಇಲ್ಲ. ದೇಹಾಭಿಮಾನವನ್ನು ಕಳೆದು ಆತ್ಮಾಭಿಮಾನವನ್ನು ಜಾಗೃತಗೊಳಿಸಿ ಪರತತ್ವ ಚಿಂತನೆಗೆ ಒದಗಿದ ಅಪೂರ್ವ ಅವಕಾಶ ಎಂದು ತಿಳಿದು ವೃದ್ಧಾಪ್ಯವನ್ನು ಆನಂದಿಸುತ್ತೇನೆ. ಜನಕ, ನೀವು ಬಯಸುವಷ್ಟು ಕಾಲ ನನ್ನ ಯೌವನವನ್ನು ಅನುಭವಿಸಿ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ನಿಮ್ಮ ಶಾಪಜನಿತವಾದ ವೃದ್ಧಾಪ್ಯವನ್ನು ನನಗೆ ಕರುಣಿಸಿ.
1: ಸಂತೋಷವಾಯಿತು ಮಗನೇ. ಬಾ ಬಾ ಬಾ.

0: ಮಗನೇ ಪುರು
1: ಜನಕ
0: ಯಾ ಪ್ರೀಣಯೇ ಸುಚರಿತೆ ಪಿತರಂ ಸಾ ಪುತ್ರಾಹ. ನಿಜವಾದಂತಹ ಮಗ ನೀನು ಹೌದು. ಹಾಗಂತ ನಿನ್ನ ಯೌವನವನ್ನು ಪಡೆದಂತಹ ನಾನು ಅದನ್ನು ನಿಕ್ಷೇಪಿಸಿದ್ದು ಯಾರಲ್ಲಿ? ನಿನ್ನ ತಾಯಿಯಂದಿರಲ್ಲಿ. ಕಾಮ ಎನ್ನುವುದು ಹೇಗೆ ನೋಡು, ಅದು ಯಾವತ್ತೂ ಕೂಡ ಕಾಮಿತ ವಸ್ತುಗಳು ಉಪಭೋಗಿಸಿದ ನಂತರವೇ ತೃಪ್ತಿ ಹೊಂದುತ್ತವೆ ಅಂತಲ್ಲ. ನ ಜಾತು ಕಾಮ ಕಾಮನಾಂ ಉಪಭೋಗೇನ ಶಾಮ್ಯತೆ. ಕಾಮ ಆಗ್ಲಿ ಕಾಮಿತವಾಗ್ಲಿ ಅದನ್ನು ತೃಪ್ತಿಪಡಿಸುವುದಕ್ಕಾಗುವುದಿಲ್ಲ ಎನ್ನುವುದು 1000 ವರ್ಷಗಳ ಈ ಜೀವನದ ಅನುಭವದಲ್ಲಿ ನಾನು ಕೊಂಡಿದ್ದೇನೆ ಮಗನೇ. ಇನ್ನು ಸಾಕಾಯಿತು, ನಿನ್ನ ಯೌವನ ನನಗೆ ಬೇಡ. ಇದೋ ನಿನ್ನ ಯೌವನವನ್ನು ನಿನಗೇ ನಾನು ಮರಳಿ ಕೊಟ್ಟಿದ್ದೇನೆ. ಅದರ ಜೊತೆಗೆ ಈ ಅವಂತಿ ಪ್ರತಿಷ್ಠಾ ನಗರದ ಈ ಪಟ್ಟವನ್ನು ಕೂಡ ನಿನಗೆ ಕೊಟ್ಟು ಪುರುವಂಶ ಎನ್ನುವುದು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವ ಆಶೀರ್ವಾದದೊಂದಿಗೆ ನಿನಗೆ ಶುಭವನ್ನು ಕೋರುತ್ತೇನೆ ಮಗನೇ.
1: ಧನ್ಯೋಸ್ಮಿ.
0: ಒಳ್ಳೆಯದಾಗಲಿ.

ಇದುವರೆಗೆ ರಾಜ ಯಯಾತಿ ಯಕ್ಷಗಾನ ತಾಳಮದ್ದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಕರ್ನಾಟಕ ಯಕ್ಷ ಭಾರತಿ ಪುತ್ತೂರು ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಪದ್ಯಾಣ ಗಣಪತಿ ಭಟ್, ಮದ್ದಳೆ ಅಡಿಯೂರು ಗಣೇಶ ರಾವ್, ಚೆಂಡೆ ಕೋಳಿಯೂರು ಭಾಸ್ಕರ, ಚಕ್ರತಾಳ ಹರಿಶ್ಚಂದ್ರ ನಾಯಗ. ಪಾತ್ರ ಪರಿಚಯ ಯಯಾತಿ, ಭಾಸ್ಕರ ರೈ ಕುಕ್ಕುವಳ್ಳಿ, ದೇವಯಾನಿ ಎಂ ರಮೇಶ್ ಆಚಾರ್ಯ, ಶುಕ್ರಾಚಾರ್ಯ, ಗಣರಾಜ ಕುಂಬಳೆ, ಶರ್ಮಿಷ್ಠೆ ಉಮೇಶ ಗೀರುಕಟ್ಟೆ, ಪುರು ರಮೇಶ ಸಾಲ್ವಂಕರ್.

0: ಶಿವಮೊಗ್ಗ ನಗರದ ನಂದಿ ಮಹಿಳಾ ವೇದಿಕೆಯಿಂದ ಸದಸ್ಯರುಗಳು ಬಂದಿದ್ದಾರೆ. ಮೊದಲಿಗೆ ಪ್ರಾರ್ಥನೆ ಅಂಬಿಕ ಮತ್ತು ತಂಡದವರಿಂದ.
1: ಗುರು ಪೂಜೆಯು ನಿನಗೆ ಶರಣ ಶಿವ ಪೂಜೆ.

0: ಈಗ ನಮ್ಮ ಪ್ರತಿಮಾ ಅವರು ಹಳ್ಳಿ ಅಡಿಗೆ ರುಚಿಯನ್ನ ನಡೆಸಿಕೊಡಲು ಬರುತ್ತಿದ್ದಾರೆ.
1: ನಮಸ್ಕಾರ, ಇವತ್ ನಾನು ನಿಮ್ಗೆ ಮೊಸರು ಬುತ್ತಿ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ.
2: ಹೌದಾ ಪ್ರತಿಮಾ?
1: ಇದಕ್ಕೆ ರೊಟ್ಟಿ ಸೊಪ್ಪಿನ ಪಲ್ಯ ತಿಂದು ಅದ್ರ ಜೊತೆ ಈ ಮೊಸರು ಬುತ್ತಿ ಊಟ ಮಾಡಿದ್ರೆ ಅದ್ರ ಸೊಬ್ಗೆ ಬೇರೆ.
2: ಓಹೋ,
1: ಹಂಗಾದ್ರೆ ಈಗ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ. ಒಂದ್ ಲೋಟ ದಪ್ಪ ಅಕ್ಕಿ ತಗೋಬೇಕು, ಅದ್ರ ಜೊತೆಗೆ ಒಂದ್ ಬಟ್ಲು ಮೊಸರು, ಎರಡರಿಂದ ಮೂರು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕರಿಮೆಣಸು, ಹಸಿಮೆಣಸಿನ್ಕಾಯಿ ಇವೆಲ್ಲ ಮನೇಲಿರೋದೇ ಅಲ್ಲ. ನಾ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಕುಕ್ಕರ್ ನಲ್ಲಿ ಒಂದ್ ಲೋಟ ಅಕ್ಕಿಗೆ ಮೂರ್ ಲೋಟ ನೀರ್ ಹಾಕ್ಬೇಕು. ನೀರು ಕುದಿಸಿ ಅದ್ ಕುದ್ದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಬೇಕು. ಕುಕ್ಕರ್ ಮೂರ್ ವಿಷಲ್ ಹೊಡಿಸ್ಬೇಕು. ನಂತರ ಇನ್ನೊಂದೊಲೆ ಮೇಲೆ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಹಾಕಿ ಸಿಡಿಸ್ಬೇಕು. ಇದಕ್ಕೆ ಹಸಿಮೆಣಸು ಹಾಕಿ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಬೇಯಿಸ್ಬೇಕು.
2: ಒಗ್ಗರಣೆ ಮಾಡ್ಕೋಬೇಕು.
1: ಒಗ್ಗರಣೆ ಮಾಡ್ಕೋ. ಇದಕ್ಕೆ ನಾವು ಮೊದ್ಲೇ ಶುಂಠಿ ಬೆಳ್ಳುಳ್ಳಿ ಮೂರಿಂದ ನಾಲ್ಕು ಕರಿಮೆಣಸು ಸೇರಿಸಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈರುಳ್ಳಿ ಒಗ್ಗರಣೆಗೆ ಹಾಕ್ಬೇಕು. ಸ್ವಲ್ಪ ಬಾಡಿಸಿ ರುಚಿಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಬೇಯಿಸ್ಕೊಂಡು ಇಳಿಸ್ಕೋಬೇಕು ಇದನ್ನ ಒಗ್ಗರಣೆನ.
2: ಆಮೇಲೆ
1: ನಂತರ ಕುಕ್ಕರ್ ನಲ್ಲಿ ಆರಿದ ಅನ್ನಕ್ಕೆ ಈ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡು. ಚೆನ್ನಾಗಿ ನಾದ್ಬೇಕು ಅದನ್ನ. ಚೊಟ್ಟು ಹಾಕೋದು ಅಂತಾರಲ್ಲ ಹಂಗೆ ಚೊಟ್ಟು ಹಾಕಿ ಅದಕ್ಕೆ ಈ ಕೊತ್ತಂಬರಿ ಕರಿಬೇವು ಲಾಸ್ಟ್ ಈಗ ಅಚ್ಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡ್ಕೊಂಡು ಲಾಸ್ಟ್ ಈಗ ಉಪ್ಪು ಹಾಕಿ ನಂತರ ಅದನ್ನ ಒಂದ್ ಸಣ್ಣ ಉಂಡೆ ತರನು ಮಾಡಬಹುದು. ಇದಕ್ಕೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನ ಸಣ್ಣ ಸಣ್ಣ ಉಂಡೆ ತರನು ಮಾಡ್ಕೋಬಹುದು, ಇಲ್ಲ ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಸಮ ಮಾಡ್ಕೊಬಹುದು. ಊಟ ಟೈಮ್ ಬಿಸಿ ಇದ್ದಾಗೆ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಇದಕ್ಕೆ ಶೇಂಗಾ ಚಟ್ನಿ ಇಲ್ಲ ಪುರ್ ಚಟ್ನಿ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ.
2: ಮತ್ತೆ ಖಾರದ ಹೇಳಿದೆ, ಒಂದು ಸಿಹಿದು ಒಂದು ಹೇಳ್ಬಿಡು. ಹಾಗೆ ಹಳೆ ಅಡಿಗೆನ
1: ಖಾರದ ಜೊತೆಗೆ ಸಿಹಿ ಇರ್ಲೇಬೇಕಲ್ಲ. ಇದು ಹಳೆ ಅಡಿಗೆನೆ. ಕಾಯಿ ಹುಗ್ಗಿ ಅಂತ ಮಾಡ್ತಾರೆ. ಇದು ಸಿಹಿ ಕುಂಬಳಕಾಯಿ ಅಂತೀವಿ ನಾವು ಹಳ್ಳಿಲೆಲ್ಲ. ಪರಂಗಿ ಅಂತೀವಲ್ಲ,
2: ಚಿನ್ನಿಕಾಯಿ ಅಂತಾರಲ್ಲ,
1: ಅದೇ ಚಿನ್ನಿಕಾಯಿ, ಪರಂಗಿಕಾಯಿ, ಸಿಹಿ ಕುಂಬಳಕಾಯಿ ಇದೆ. ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಸಿಹಿ ಕುಂಬಳಕಾಯಿ, ಸಿಹಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಅಕ್ಕಿ, ಸ್ವಲ್ಪ ಕಡಲೆಬೇಳೆ, ಕೊನೆಗೆ ಸ್ವಲ್ಪ ಒಣ ಶುಂಠಿ ಪುಡಿ ಇಷ್ಟೇ. ಇದಕ್ಕೇನೇನ್ ಬಹಳ ಬೇಡ. ಇದನ್ನ ಹೇಳ್ತೀನಿ ನೋಡಿ ಹೆಂಗ್ ಮಾಡ್ಬೇಕು ಅಂತ. ಸಿಹಿ ಕುಂಬಳಕಾಯಿ ಒಡಿಬೇಕು, ಸಿಪ್ಪೆ ತಕೊಂಡು ಸಣ್ಣಕ್ಕೆ ಹೋಳ್ ಹೋಳಾಗಿ ಮಾಡ್ಕೋಬೇಕು.
2: ತುರಿಬೇಡ,
1: ತುರಿಬೇಡ, ಸಣ್ಣಕ್ಕೆ ಹೆಚ್ಕೋಬೇಕು. ಇದಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿ, ಕಡಲೆ ಬೇಳೆ ಒಂದ್ ಸಣ್ಣ ಸಣ್ಣ ಲೋಟದಲ್ಲಿ ಹಾಕೊಂಡು ಎರಡು ಮಿಕ್ಸ್ ಮಾಡಿ ತೊಳೆದು ಒಂದ್ ಅರ್ಧ ಗಂಟೆ ನೆನ್ಸ್ಬೇಕು. ಅದನ್ನ ನೆನ್ಸಿ ಅಕ್ಕಿನೂ ಕಡಲೆ ಬೇಳೆ ನೆನ್ಸಿ ಬೇರೆ ಇಟ್ಕೋಬೇಕು. ಆಮೇಲೆ ಒಂದ್ ಅರ್ಧ ಗಂಟೆ ನೆನ್ಮೇಲೆ ಈ ಹೋಳು, ಅಕ್ಕಿ, ಕಡಲೆ ಬೇಳೆ ಮೂರು ಸೇರಿಸಿ ಸ್ವಲ್ಪ ನೀರ್ ಹಾಕ್ಬೇಕು. ಹಣ್ಣಿರತ್ತಲ್ಲ ಇದು ಪರಂಗಿಕಾಯಿ, ಅದ್ರದ ರಸನೆ ಸಾಕಿರುತ್ತೆ. ಒಂದ್ ಲೋಟ ನೀರ್ ಹಾಕಿದ್ರೆ ಸಾಕು. ಹಾಕಿ ಚೆನ್ನಾಗಿ ಒಂದ್ ಮೂರು ವಿಷಲ್ ಒಡಿಸ್ಕೋಬೇಕು. ಒಡಿಸ್ಕೊಂಡು ಅದು ಇಳಿಸ್ಬೇಕು. ಇದ್ರಷ್ಟ್ರಲ್ಲಿ ಪಕ್ಕದಲ್ಲಿ ನೀವು ಬೆಲ್ಲ ಕುಟ್ಟಿ ಬೆಲ್ದಾಲ್ ಮಾಡ್ಕೋ. ಬೆಲ್ದಾಲ್ ಕಾಸಿ ಸೋಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಕುಕ್ಕರ್ ಆರದ್ಮೇಲೆ ಅದನ್ನ ತೆಗೆದು ಅದಕ್ಕೆ ಚೆನ್ನಾಗಿ ಚಿಟಕ ಹಾಕಿ ನಾದ್ಬೇಕು. ಅದನ್ನ ಅನ್ನನು ಕಡಲೆ ಬೇಳೆ ಬೆಲ್ಲ ಎಲ್ಲ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಹಣ್ಣಿನ ಜೊತೆ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ಚೆನ್ನಾಗಿ ಕುದಿಯತ್ತಲ್ಲ, ಇನ್ನೇನ್ ಇಳಿಸ್ತೀವಿ ಅಂದಿವಲ್ಲ ಅವಾಗ ಒಣ ಶುಂಠಿ ಪುಡಿ ಹಾಕ್ಬೇಕು. ಶುಂಠಿ ಪುಡಿ ಒಂದೆರಡು ಕುದಿ ಬಂದ್ಮೇಲೆ ಪಾತ್ರೆಗೆ ಮುಗಿಸು. ಮುಗಿಸಿದ್ಮೇಲೆ ಇದಕ್ಕೇನ್ ತುಪ್ಪ ಅದು ಏನು ಬೇಡ.
2: ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಪ್ರತಿಮಾ. ಧನ್ಯವಾದಗಳು.
3: ಈಗ ಜಾನಪದ ಹಾಡು ಗೀಯ ಭಾಗ್ಯ ಮತ್ತು ತಂಡದವರಿಂದ.
4: ಗೀಯ ಗಾ ಗೀಯ ಗೀಯ ಗೀಯ ಗೀಯ ಗಾ.

0: ಬೇಕಾ ನೂಲು ಒಗ್ಗಂಗು ಕಡಿಬೇಕಾ?
1: ಹೌದಪ್ಪ.
0: ಒಕ್ಕಲಿಗರಿಗೆ ಚಕ್ಕಡಿ ಬೇಕಾ? ನೂಲು ಒಗ್ಗಂಗು ಕಡಿಬೇಕಾ? ವ್ಯಾರಸ್ತ್ರಿಗೆ ತಕ್ಕಡಿ ಬೇಕಾ ತೂಕ ಮಾಡೋದಕ್ಕ? ವ್ಯಾಪಾರಸ್ತ್ರಿಗೆ ತಕ್ಕಡಿ ಬೇಕಾ ತೂಕ ಮಾಡೋದಕ್ಕ? ದೇವಿ ಗೊಡ್ಸಕ್ಕಾಯಿ ಬೇಕಾ? ಮನಿ ಮುಂದ ನಾಯಿ ಬೇಕಾ? ಮನಿ ಒಳಗ ಹಿರೇರ್ಬೇಕಾ ಬುದ್ಧಿ ಹೇಳೋದಕ್ಕ? ಮನಿ ಒಳಗ ಹಿರೇ

0: ದೋತರೊಳಗ ಚೊಣ್ಣ ಬೇಕ ದೀಪಾವಳಿಗೆ ಬಣ್ಣ ಬೇಕ.
1: ಹೌದಪ್ಪ,
0: ದೋತರೊಳಗ ಚೊಣ್ಣ ಬೇಕ ದೀಪಾವಳಿಗೆ ಬಣ್ಣ ಬೇಕ, ಹೆಣ್ಣ ಮಗಳಿಗೆ ಅಣ್ಣ ಬೇಕ ಕರ್ಕೊಂಡ್ ಹೋಗೋದಕ್ಕ, ಹೆಣ್ಣ ಮಗಳಿಗೆ ಅಣ್ಣ ಬೇಕ ಕರ್ಕೊಂಡ್ ಹೋಗೋದಕ್ಕ. ಗುಡಿಯಾಗ ಗಂಟಿ ಬೇಕ, ದನಿ ಹೊಡೆದ್ರ ಶುಂಠಿ ಬೇಕ.

0: ಓಣಿಯೊಳಗ ಪಂಚಬೇಕ.
1: ಹೌದಪ್ಪ,
0: ಮುಪ್ಪಿನೊಳಗ ಮಂಚ ಬೇಕ, ಓಣಿಯೊಳಗ ಪಂಚ ಬೇಕ, ಕಚೇರಿ ಹೋದ್ರೆ ಲಂಚ ಬೇಕ, ಕೆಲಸ ಆಗದುಕ. ಕಚೇರಿ ಹೋದ್ರೆ ಲಂಚ ಬೇಕ, ಕೆಲಸ ಆಗದುಕ. ದನ ಕಾಯಂಗ್ ಬಡ್ಗಿ ಬೇಕ, ಮನಿ ಒಳಗ ಹುಡುಗಿ ಬೇಕ, ಸಣ್ಣ ಕೂಸಿಗೆ ನಿದ್ದಿ ಬೇಕ, ಹಗಲ ಬೆಳತನಕ. ಸಣ್ಣ ಕೂಸಿಗೆ ನಿದ್ದಿ ಬೇಕ.

0: ವರಜಾವರಿಂದ ಬುದ್ಧಿಯನ್ನು ಶುದ್ಧಿ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ.
1: ಬುದ್ಧಿ ಶುದ್ಧ ಮಾಡಲು ಏನು ಮಾಡಬೇಕು? ಮಾನವನಿಗೆ ದೇಹ ಇರುವ ಹಾಗೆ ಬುದ್ಧಿ, ಮನಸ್ಸು, ಆತ್ಮ ಇದೆ. ದೇಹ ಆರೋಗ್ಯವಾಗಿ ಸದೃಢವಾಗಿ ಇರಲು ಪೌಷ್ಟಿಕ ಆಹಾರ ಬೇಕು. ಅಂತೆಯೇ ಬುದ್ಧಿ, ಮನಸ್ಸು, ಆತ್ಮಗೂ ಆಹಾರ ಬೇಕು. ಅದನ್ನು ಒಲೆ ಅಡುಗೆ, ತಲೆ ಅಡುಗೆ ಎಂದು ಹೇಳಬಹುದು. ಒಲೆ ಅಡುಗೆ ಸುಲಭವಾಗಿ ದಕ್ಕೋದು, ಆದರೆ ತಲೆ ಅಡುಗೆ ಅಷ್ಟು ಸುಲಭವಾಗಿ ದಕ್ಕೋದು. ಇಂದಂತೂ ಜನರು ಒಲೆ ಅಡುಗೆ ಅಷ್ಟು ಪ್ರಾಶಸ್ತ್ಯವನ್ನು ತಲೆ ಅಡುಗೆಗೆ ಕೊಡುತ್ತಿಲ್ಲ. ತಲೆ ಅಡುಗೆ ಎಂದರೆ ಬೌದ್ಧಿಕ, ಧಾರ್ಮಿಕ ಬೆಳವಣಿಗೆ, ಮಾನವನಿಗೂ ಇತರ ಜೀವ ಜಂತುಗಳಿಗೂ ಇರುವ ವಿಶೇಷತೆ ಎಂದರೆ ಸುಬುದ್ಧಿ. ಅದರ ಕಾರಣಕ್ಕಾಗಿಯೇ ಮನಸ್ಸು ಅದ್ಭುತ ಸಾಧನೆ ಮಾಡಲು ಸಾಧ್ಯವಾಗದಿರುವುದು. ಆದರೆ ಆ ಬುದ್ಧಿ ಸುಬುದ್ಧಿ ಆಗದಿದ್ದರೆ ಅಪಾಯ ತಪ್ಪಿದ್ದಲ್ಲ. ಇದು ನಮ್ಮಲ್ಲಿ ಬುದ್ಧಿವಂತವರಿಗೆ ಏನು ಕೊರತೆ ಇಲ್ಲ, ಸುಬುದ್ಧಿಯವರೇ ಕೊರತೆಯಾಗಿದ್ದಾರೆ. ಬುದ್ಧಿ ಶುದ್ಧವಾಗಿದ್ದಲ್ಲಿ ಪಕ್ಷಪಾತ, ಶೋಷಣೆ, ಅನೈತಿಕತೆ, ಭ್ರಷ್ಟಾಚಾರ ಇತ್ಯಾದಿ ಅನಿಷ್ಟಗಳು ಇರುವುದಿಲ್ಲ. ಬುದ್ಧಿ ಶುದ್ಧ ಬುದ್ಧಿಯಾಗಲು ಶಾಲಾ ಕಾಲುಗಳಿಗೆ ಓದುವ ಮಾತ್ರ ಸಾಲದು. ಅದಕ್ಕೆ ಸತ್ಸಂಗ, ಸಚ್ಚಿಂತನೆ, ಪ್ರಾರ್ಥನೆ, ಧ್ಯಾನ ಇತ್ಯಾದಿ ಕ್ರಿಯೆಗಳ ಅವಶ್ಯವಿದೆ. ಎಷ್ಟೋ ಜನರು ಅತ್ಯುನ್ನತ ಪದವಿಯನ್ನು ಉನ್ನತ ಶ್ರೇಣಿಯಲ್ಲೇ ಪಡೆದಿದ್ರು ಅವರ ರೀತಿ ನೀತಿ ನಡವಳಿಕೆಗಳು ಜನ ಮೆಚ್ಚುವ ರೀತಿಯಲ್ಲಿ ಇರುವುದಿಲ್ಲ. ಬುದ್ಧಿವಂತ ಬಲದಿಂದ ಹಲವು ಸಾಮಾಜಿಕ ಅನಿಷ್ಟ ಕಾರ್ಯಗಳಲ್ಲಿ ತೊಡಗುವವರು. ಅವರಿಗೆ ಸತ್ಯ, ನೀತಿ, ಪ್ರೇಮ, ಪ್ರಾಮಾಣಿಕತೆ, ಸರಳತೆ ಇಂಥ ಮೌಲ್ಯಗಳು ಬೇಕಾಗಿರುವುದಿಲ್ಲ. ಅದರಿಂದಾಗಿ ಸಾಮಾಜಿಕ ಶಾಂತಿ ಕದಡುವುದು, ದೇಶದಲ್ಲಿ ಭ್ರಷ್ಟಾಚಾರ ಮಿತಿ ಮೀರುವುದು, ಕೊಲೆ, ಸುಲಿ, ದರೋಡೆಗಳು ಎಲ್ಲೆಲ್ಲ ನಡೆಯುವುದು. ಕಾರಣ, ಅವರಿಗೆ ಬುದ್ಧಿ ಇದ್ದರೂ ಸುಬುದ್ಧಿಯಾಗಿರುವುದಿಲ್ಲ. ಈ ನಿಟ್ಟಿನಲ್ಲಿ ಸುಬುದ್ಧಿ ಎಂಬ ಉದಕವೇರದು ನೋಡಿ ಸಲಹೆ ಎನ್ನುವುದು ಬಸವಣ್ಣನವರ ಪ್ರಾರ್ಥನೆ. ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಲೌಕಿಕ ಶಿಕ್ಷಣದ ಜೊತೆ ಉತ್ತಮ ಸಂಸ್ಕಾರ, ಸತ್ಸಂಗ, ಹಳೆಯ ಸಂಬಂಧಗಳು ದೊರೆಯುವಂತೆ ನೋಡಿಕೊಳ್ಳಬೇಕು. ಬುದ್ಧಿಯು ನರಿಬುದ್ಧಿ ಇಲ್ಲ, ಪ್ರಳಯಾಂತಕ ಬುದ್ಧಿ ಆಗದಂತೆ ಕಾಳಜಿ ವಹಿಸಬೇಕು. ಅದಕ್ಕಾಗಿ ಮಾನವೀಯತೆ ಗುಣಗಳು ಅಳವಡಿಸುವಂತಹ, ವಿವೇಕ ಹೆಚ್ಚುವಂತಹ, ನೈತಿಕ ನೆಲೆಗಟ್ಟು ಕುಸಿಯುವಂತಹ, ಧಾರ್ಮಿಕ ಸದ್ ಮೂಡುವಂತಹ, ಕಾಯಕ ಸದ್ದೆ ಬೆಳೆಯುವಂತಹ ತಲೆ ಅಡುಗೆ ಉಣಿಸಬೇಕು.
0: ಈಗ ಮಂಜುಳಾ ಅವರು ಒಂದು ಬಸವನ ವಚನ ಹೇಳಲಿಕ್ಕೆ ಅಂತ ಬರ್ತಾ ಇದ್ದಾರೆ.
2: ಕಿವಿಯ ಸೂತಕ ಹೋಯಿತು ಸದ್ಗುರುವಿನ ವಚನದಿಂದ, ಕಿವಿಯ ಸೂತಕ ಹೋ

ಕಾಯದ ಸೂತಕ ಹೋಯಿತು ನಿಮ್ಮ ಚರಣವ ಮುಟ್ಟಿದೆ ನಾಗಿ, ಕಾಯದ ಸೂತಕ ಹೋಯಿತು ನಿಮ್ಮ ಚರಣ

ಮವ ಕುದ ಕೊಂಡನಾಗಿ ಕಿವಿಯ ಸೂತಕ ಹೋಯಿತು ಸದ್ಗುರುವಿನ ವಚನದಿಂದ. ನಾನಾ ಸೂತಕ ಹೋಯಿತು ನಿಮ್ಮ ಶರಣರ ಅನುಭಾವಿಯಾಗಿ, ನಾನಾ ಸೂತಕ ಹೋಯಿತು ನಿಮ್ಮ ಶರಣರ

0: ಈಗ ಶಿವಲಿಲ್ಲ ಅವರಿಂದ ಬಾಣಂತಿಯರ ಸೌಂದರ್ಯ ಮತ್ತು ಆರೋಗ್ಯದ ಬಗ್ಗೆ ಕಿವಿ ಮಾತನ್ನ ಕೇಳೋಣ.
1: ಬಾಣಂತಿಗೊಂದು ಕಿವಿ ಮಾತು ಏನಪ್ಪಾ ಅಂದ್ರೆ ಆಕೆಯ ಸೌಂದರ್ಯ ಹಾಗೂ ಆರೋಗ್ಯದ ಬಗ್ಗೆ. ತಾಯಿಯಾಗುವ 9 ತಿಂಗಳ ಪಯಣ ಮುಗಿಸಿ ದಣಿದ ಆ ಸ್ತ್ರೀಗೆ ನಮನ. ಸುದೀರ್ಘ ಪ್ರಯಾಣ ಮುಗಿಸಿ ದಣಿದ ತಾಯಿಯ ಆರೋಗ್ಯ ಬಹಳ ಮುಖ್ಯ. ಬಾಣಂತನ ಅನ್ನೋದು ನಮ್ಮ ಭಾರತದಲ್ಲಿ ಮಹತ್ವದ ಹಂತ. ಈ ಸಮಯದಲ್ಲಿ ತಾಯಿ ಆರೋಗ್ಯಕ್ಕೆ ಬೇಕಾದ ಔಷಧ ಹಾಗೂ ಲೇಹ್ಯಗಳು ನಿಶಕ್ತ ದೇಹಕ್ಕೆ ರಾಮಬಾಣವಾಗಿದೆ. ಬಾಣಂತಿಯರು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಎಲ್ಲಾ ಮಿತಿಯಾಗಿದ್ದರೆ ಒಳ್ಳೆಯದು. ಯಾವಾಗಲೂ ಅಷ್ಟೇ ಹಾಲು ಹಣ್ಣು ತರಕಾರಿಯನ್ನು ಹೆಚ್ಚಾಗಿ ಸೇವಿಸಬೇಕು. ಮೊಸರನ್ನು ಮಧ್ಯಾಹ್ನದ ವೇಳೆ ಸೇವಿಸಿದರೆ ಒಳ್ಳೆಯದು. ಹಾಲಿನಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುವ ಕಾರಣ ಹಾಲು ಹಾಲಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಬಾಣಂತಿಯ ಆರೋಗ್ಯ ಸುಧಾರಿಸುತ್ತದೆ ಹಾಗೂ ಸಬ್ಬಗೆ ಸೊಪ್ಪಿನ ಪಲ್ಯವನ್ನು ಸೇವಿಸುವುದರಿಂದ ಎದೆ ಹಾಲು ಹೆಚ್ಚಾಗುತ್ತದೆ. ಹಣ್ಣುಗಳಾದ ಸೇಬು ಸಪೋಟ ಕಿತ್ತಳೆಯನ್ನು ಹೆಚ್ಚಾಗಿ ಸೇವಿಸಬೇಕು. ಸಪೋಟ ಹಣ್ಣಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರುವ ಕಾರಣ ಇದು ಬಾಣಂತಿಯರ ಆರೋಗ್ಯಕ್ಕೆ ಸಹಕಾರಿ. ಹಾಗೆಯೇ ಹಸಿಮೆಣಸಿನಕಾಯಿಯ ಸೇವನೆ ಕಡಿಮೆ ಮಾಡಬೇಕು. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಹಸಿಮೆಣಸಿನಕಾಯಿಗಿಂತ ಒಣ ಕೊಬ್ಬರಿ ಸೇವನೆ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ ಅನ್ನು ಸಮತೋಲನದಲ್ಲಿಡುತ್ತದೆ. ಹಾಗೆಯೇ ಹಣ್ಣಿನ ರಸ ಸೇವನೆ ಬಹಳ ಒಳ್ಳೆಯದು. ಹಾಗೆ ಫೈಬರ್ ಹೆಚ್ಚು ಇರುವಂತಹ ಹಸಿ ತರಕಾರಿಗಳು ಕೂಡ ಬಹಳ ಒಳ್ಳೆಯದು. ಪ್ರೋಟೀನ್ ಇರುವಂತಹ ಮೊಟ್ಟೆಯ ಬಿಳಿ ಭಾಗವನ್ನು ದಿನನಿತ್ಯ ಊಟದಲ್ಲಿ ಸೇವಿಸುವುದು ಒಳ್ಳೆಯದು. ಹಾಗೆ ಕೋಳಿಯ ಮಾಂಸವನ್ನು ಕೂಡ ಮಿತವಾಗಿ ಸೇವಿಸಬಹುದು. ಮೀನು ತಿನ್ನುವುದನ್ನು ಬಿಡಬೇಕು, ಕಾರಣ ಅದರಿಂದ ಬಾಣಂತಿ ಮೈಗೆ ನಂಜಾಗಬಹುದು. ಅದೇ ರೀತಿ ತರಕಾರಿಯಲ್ಲಿ ಬದನೆಕಾಯಿ ಆಲೂಗೆಡ್ಡೆ ಸೇವನೆ ಒಳ್ಳೆಯದಲ್ಲ. ಎಣ್ಣೆ ತುಪ್ಪದ ಬಳಕೆ ಕೂಡ ಕಡಿಮೆ ಮಾಡಬೇಕು. ಬೇಗ ಜೀರ್ಣವಾಗದಂತಹ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ಸಹ ತ್ಯಜಿಸಬೇಕು. ದಿನಕ್ಕೆ 1-2 ಲೀಟರ್ ನೀರು ಅತ್ಯವಶ್ಯಕ. ಹೆಚ್ಚು ಕಾಫಿ ಟೀ ಕುಡಿಯುವುದು ಮದ್ಯಪಾನ ಹಾಗೂ ಧೂಮಪಾನ ಮಾಡುವುದು ಹಾನಿಕಾರಕ. ಆಹಾರದಲ್ಲಿ ಮೆಂತೆಯ ಬಳಕೆ ಹೆಚ್ಚು ಮಾಡುವುದು ಬಹಳ ಬಹಳ ಒಳ್ಳೆಯದು. ಬಾಣಂತನದ ಮೊದಲ 2 ತಿಂಗಳವರೆಗೆ ಗಟ್ಟಿಯಾದ ಪದಾರ್ಥಗಳಾದ ಚಪಾತಿ ಹಾಗೂ ರೊಟ್ಟಿಯನ್ನು ತಿನ್ನಬಾರದು. ಹೆಚ್ಚು ಕಾಲ ಕುಳಿತುಕೊಳ್ಳುವುದು ಭಾರ ಎತ್ತುವುದು ಮಾಡಬಾರದು. ಇದರಿಂದ ಅಶಕ್ತ ಶರೀರಕ್ಕೆ ನೋವಾಗುತ್ತದೆ. ದೀರ್ಘಕಾಲದವರೆಗೆ ಟಿವಿ ನೋಡುವುದು ಸಹ ಕಣ್ಣುಗಳಿಗೆ ಆಯಾಸವನ್ನುಂಟು ಮಾಡುತ್ತದೆ. ಒಂದು ಜೀವ ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಾಗ ಶರೀರ ಅನುಭವಿಸುವ ನೋವು ವೇದನೆಗೆ ವಿಶ್ರಾಂತಿ ಹಾಗೂ ಆರೈಕೆಗಳು

0: ಇರೋದು ಅತ್ಯವಶ್ಯಕ. ಹಾಗೆ ತಾಯಿಯಾಗುವ ಈ ಪ್ರಯಾಣದಲ್ಲಿ ಕಳೆದುಕೊಂಡ ತನ್ನ ಸೌಂದರ್ಯಕ್ಕೆ ವ್ಯಾಯಾಮವು ಅತ್ಯವಶ್ಯಕ. ಮಾಂಸ ಖಂಡಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳಲು ಮತ್ತು ಮಾಟವಾದ ಶರೀರ ಸಂಪತ್ತನ್ನು ಉಳಿಸಿಕೊಳ್ಳಲು ವ್ಯಾಯಾಮ ತುಂಬಾ ಸಹಕಾರಿ. ವ್ಯಾಯಾಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಮಲಬದ್ಧತೆಯ ಕಾಟ ಬಾಣಂತಿಯರಲ್ಲಿ ಸರ್ವೇ ಸಾಧಾರಣವಾದುದು. ಹೆಚ್ಚು ಕಾಲ ಮಲಗಿಯೇ ಇರುವುದು, ಸರಿಯಾದ ಆಹಾರ ತೆಗೆದುಕೊಳ್ಳದಿರುವುದರಿಂದ ಸಹಜವಾಗಿಯೇ ಮಲಬದ್ಧತೆಯಾಗುತ್ತದೆ. ಇದು ಒಮ್ಮೊಮ್ಮೆ ವಿಕೋಪಕ್ಕೆ ಹೋಗಿ ಮೂಲವ್ಯಾಧಿ, ಮಲದ್ವಾರದ ಆರುಗಾಯ ಮುಂತಾದವು ಉಂಟಾಗುತ್ತದೆ. ಹಿಂದಿನ ಕಾಲದಲ್ಲಿ ಬಾಣಂತಿಯರು ಹೆಚ್ಚು ನೀರು ಸೇವಿಸಬಾರದು ಎನ್ನುತ್ತಿದ್ದರು. ಇದು ಅಪನಂಬಿಕೆ ಕೂಡ. ಬಾಣಂತಿಯರಲ್ಲಿ ಮಲಬದ್ಧತೆ ಉಂಟಾಗಲು ಇದು ಒಂದು ಕಾರಣ. ಇದನ್ನು ನಿವಾರಿಸಲು ಹೆಚ್ಚು ಹಣ್ಣು, ಹಂಪಲು, ಹಾಲು, ತರಕಾರಿ ಸೇವಿಸಬೇಕು. ಕೆಲವರು ಬಾಣಂತಿಯರಿಗೆ ದಿನ ಬಿಟ್ಟು ದಿನ ಸ್ನಾನ ಮಾಡಿಸುತ್ತಾರೆ, ಮತ್ತೆ ಕೆಲವರು ಎರಡು ದಿನಕ್ಕೊಂದು ಸಾರಿ ಮಾಡಿಸುತ್ತಾರೆ. ಆದರೆ ಬಾಣಂತಿಯರು ಪ್ರತಿದಿನವೂ ಸ್ನಾನ ಮಾಡಬಹುದು. ದಿನ ಬಿಟ್ಟು ದಿನ ಅಥವಾ ಎರಡು ದಿನಕ್ಕೊಮ್ಮೆ ತಲೆಗೆ ಎಣ್ಣೆ ಎತ್ತಿಕೊಂಡು ಸ್ನಾನ ಮಾಡಬಹುದು. ಸ್ನಾನ ಮಾಡುವ ಮುಂಚೆ ತಲೆಗೆ, ಮೈಗೆ ಹೆಚ್ಚಾಗಿ ಎಣ್ಣೆ ಹಚ್ಚಿಕೊಂಡು 15-20 ನಿಮಿಷದವರೆಗೆ ಹಾಗೆ ನೆನೆಯಲು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ತ್ವಚೆ ಕಾಂತಿಯುತವಾಗುವುದಲ್ಲದೆ ಚರ್ಮ ಸಡಿಲವಾಗುವುದನ್ನು ತಡೆಗಟ್ಟಬಹುದು. ಇದರಿಂದ ಕೂದಲು ಉದುರುವಿಕೆ ಕೂಡ ಕಡಿಮೆಯಾಗುತ್ತದೆ. ಹಾಗೆ ಉಗುರು ಬೆಚ್ಚಗಿನ ಎಣ್ಣೆ ಉಜ್ಜಿ ಬಿಸಿನೀರಿನಿಂದ ಸ್ನಾನ ಮಾಡುವುದರಿಂದ ಮೈಕೈ ನೋವು ಮಾಯವಾಗುತ್ತದೆ. ಸ್ನಾನವಾದ ಮೇಲೆ ಬಾಣಂತಿಯ ತಲೆ ಕೂದಲನ್ನು ಸಾಂಬ್ರಾಣಿ ಹೊಗೆಯಲ್ಲಿ ಒಣಗಿಸಿಕೊಳ್ಳುವ ಪದ್ಧತಿ ಇದೆ. ನಿಮಗಿಷ್ಟವಾದರೆ ಅದನ್ನು ಅನುಸರಿಸಬಹುದು. ಆದರೆ ಬಾಣಂತಿಯ ಮಂಚದ ಕೆಳಗೆ ಶಾಖವಿರಲು ಕೆಂಡದ ಬಾಣಲೆಯನ್ನು ಇಡುವ ಸಂಪ್ರದಾಯ ಖಂಡಿತ ಅನಗತ್ಯ ಹಾಗೂ ಅಪಾಯಕಾರಿ. ಸ್ನಾನ ಮಾಡಿ ಬಂದ ನಿಮಗೆ ತುಂಬಾ ಆಯಾಸವಾದರೆ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಕೊನೆಯದಾಗಿ, ಬಾಣಂತಿಯರನ್ನು ಕೈದಿಯಂತೆ ಕತ್ತಲು ಕೋಣೆಯಲ್ಲಿ ಬಂಧಿಸಿ ಇಡುವುದು ಸರಿಯಲ್ಲ. ಆಸ್ಪತ್ರೆಯಲ್ಲಿ ಒಳ್ಳೆಯ ಗಾಳಿ ಬೆಳಕು ಸೇವಿಸಿ ಮನೆಗೆ ಬಂದ ಕೂಡಲೇ ಕತ್ತಲೆ ಕೋಣೆ ಸೇರುವ ಬಾಣಂತಿ ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಬಾಣಂತಿಗೆ ಬೇಕಿರುವುದು ಕತ್ತಲ ಕೋಣೆ, ಬೆಚ್ಚಗಿನ ಶಾಲ್ ಅಲ್ಲ. ಅವಳಿಗೆ ಬೇಕಿರುವುದು ಪ್ರೀತಿಯಿಂದ ಆಲಂಗಿಸುವ ಕೈಗಳು ಹಾಗೂ ಗೌರವದಿಂದ ಕಾಣುವ ಮನೆಯವರ ವಿಶಾಲ ಹೃದಯ ಮಾತ್ರ.
1: ಬಾಣಂತಿಯರ ಬಗ್ಗೆ ಬಹಳಷ್ಟು ವಿಷಯವನ್ನು ಸುಂದರವಾಗಿ ತಿಳಿಸಿಕೊಟ್ಟ ಶಿವಲೀಲಾ ಅವರಿಗೆ ಧನ್ಯವಾದಗಳು. ಈಗ ಉಮಾ ಸುರೇಶ್ ಅವರಿಂದ ಯಶಸ್ವಿ ಜೀವನಕ್ಕೆ ನುಡಿಮುತ್ತಿಗಳು.
2: ದೇವರಲ್ಲೂ ನೆರೆಯರಲ್ಲೂ ಇರುವ ಪ್ರೀತಿಯಿಂದ ದೊರೆಯುವ ಸುಖವೇ ಜೀವನ. ಉತ್ಸಾಹ ಶತ್ರುವಿನಂತೆ ಕಾಣುವ ಮಿತ್ರ, ಆಲಸ್ಯ ಮಿತ್ರನಂತೆ ಕಾಣುವ ಶತ್ರು. ನಂಬಿದವರಿಗೆ ಕಲ್ಲು ಕೂಡ ದೇವರು, ನಂಬದಿಗೆ ದೇವರೂ ಕೂಡ ಕಲ್ಲು. ಮೃದುವಾದ ಮಾತು ಎಲ್ಲರ ಹೃದಯವನ್ನು ಆಕರ್ಷಿಸುವ ವಿದ್ಯೆ. ಪ್ರಾಣವನ್ನಾದರೂ ಕೊಟ್ಟು ಮನುಷ್ಯನು ಮಾನವನು ರಕ್ಷಿಸಿಕೊಳ್ಳಬೇಕು. ಬಿಸಿ ಹಾಲು ಕುಡಿದು ನಾಗೆ ಸುಟ್ಟಿಕೊಂಡ ಹೆಡ್ಡನು ಮಜ್ಜಿಗೆಯನ್ನು ಊದಿ ಕುಡಿಯುತ್ತಾನೆ. ವಿವೇಕಕ್ಕೆ ಮನುಷ್ಯರ ವ್ಯಸನವನ್ನು ಹೋಗಲಾಡಿಸುವ ಶಕ್ತಿ ಇರುವುದು. ಸಾವಿರ ಮಾತು ಕೇಳಬೇಕು, ಒಂದು ಮಾತು ಆಡಬೇಕು. ಭಾವನೆ ಶುದ್ಧವಾದರೆ ಬದುಕೂ ಶುದ್ಧವಾಗುತ್ತದೆ. ವಿನಯವಂತರಿಗೆ ಕ್ರೋಧ ಬರದು, ದೃಢ ಮನಸ್ಸುಳ್ಳವರಿಗೆ ಸಂಕೋಚವಿರದು.
0: ಶ್ರೀಮತಿ ಅಂಬಿಕಾ ಅವರಿಂದ ಜನಗೀತೆ.

0: ಲಾಲಿ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟ ನಂದಿ ಮಹಿಳಾ ವೇದಿಕೆಯ ಸದಸ್ಯರುಗಳಾದ ಭಾಗ್ಯ, ಮಂಜುಳಾ, ಅಂಬಿಕಾ, ವಸುಧಾ, ಪ್ರಮೀಳಾ, ಶಿವಲೀಲಾ, ಉಮಾ, ವನಜಾ, ಪ್ರತಿಮಾ, ಇವರಿಗೆ ಧನ್ಯವಾದಗಳು.
0: ಇನ್ನು ಕೆಲವು ಚಿತ್ರಗೀತೆಗಳು.

ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಗೆಳತಿಯರಿನ ಕಾರ್ಯಕ್ರಮದಲ್ಲಿ ಬೇಜವಾಬ್ದಾರಿ ಸಂಗಾತಿಯೊಡನೆ ಏಗುವುದು ಈ ಕುರಿತು ಭಾಷಣ ಮಾತನಾಡುತ್ತಾರೆ ಜ್ಯೋತಿ ಹೊಸಮನಿ.
1: ಸಾಮಾನ್ಯವಾಗಿ ಬದುಕಿನಲ್ಲಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ವಿಚಾರದಲ್ಲಿ ಬಂಧಿಯಾಗಿರುತ್ತಾರೆ. ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳಲಾಗದ ನೂರಾರು ಸಮಸ್ಯೆಗಳಿರುತ್ತವೆ. ಆದರೂ ಯಾವುದಕ್ಕೂ ಎದೆಗುಡದೆ ತಮ್ಮ ಜೀವನವನ್ನ ಸಾಗಿಸುತ್ತಾ ಮುನ್ನಡೆಯುತ್ತಿರುತ್ತಾರೆ. ಈಗ ನಾನು ಹೇಳ ಹೊರಟಿರುವುದು ಸಂಸಾರವೆಂಬ ಹೊಸ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಅಲ್ಲಿ ನಡೆಯುವ ಜೀವನದ ಬಗ್ಗೆ. ಅಂದರೆ ನನ್ನ ವಿಷಯವಿಷ್ಟೇ, ಸಂಸಾರದಲ್ಲಿ ಒಂದು ವೇಳೆ ಬೇಜವಾಬ್ದಾರಿ ಗಂಡ ಅಥವಾ ಹೆಂಡತಿ ನಮಗೇನಾದರೂ ಬಾಳ ಸಂಗಾತಿಯಾದರೆ ಅವರೊಡನೆ ಪ್ರತಿನಿತ್ಯ ಏಗುವುದು ಹೇಗೆ ಎಂದು. ಹೌದು ಕಣ್ರಿ, ಈ ಸಂಸಾರವೆಂದರೆ ಹೀಗೆ. ಬಾಲ್ಯದಲ್ಲಿ ನಾವುಗಳೆಲ್ಲ ಯಾವುದೇ ಜವಾಬ್ದಾರಿ ಇಲ್ಲದೆ ನಮ್ಮದೇ ಆದ ಒಂದು ಪುಟ್ಟ ಪ್ರಪಂಚವನ್ನ ಸೃಷ್ಟಿಸಿಕೊಂಡು ಅಲ್ಲಿ ಆಟ ಪಾಠ ತಮಾಷೆ ಮಾಡುತ್ತಾ ಸುಂದರ ಕನಸುಗಳನ್ನ ಕಟ್ಟಿಕೊಂಡು ಎಲ್ಲರೊಡನೆ ತಾರತವಿಲ್ಲದೆ ಬೆರೆತು ಕಾಲ ಕಳೆದು ಬಿಡುತ್ತೇವೆ. ಆದರೆ ಈ ಸಂಸಾರವೆಂದರೆ ಹಾಗಲ್ಲ. ಇದು ಗಂಡ ಹೆಂಡತಿ ಇಬ್ಬರೂ ಜೊತೆಗೂಡಿ ತಮ್ಮ ಕರ್ತವ್ಯವನ್ನು ಅರಿತು ಜವಾಬ್ದಾರಿಯಿಂದ ಜೀವನ ಮಾಡುವ ಕಾಲ. ಮದುವೆಯ ನಂತರದ ಜೀವನ ನಿಜಕ್ಕೂ ತಮಾಷೆಯಲ್ಲ ಕಣ್ರಿ. ಅದಕ್ಕೆ ದೊಡ್ಡವರು ಹೇಳೋದು ಮದುವೆ ಆದ್ಮೇಲೆ ಸರಿ ಹೋಗ್ತಾರೆ ಅಂತ. ಏಕೆಂದರೆ ಆಗ ಒಂದು ದೊಡ್ಡ ಜವಾಬ್ದಾರಿಯ ಮೂಟೆ ಬೆನ್ನ ಮೇಲೆ ಬೀಳತ್ತೆ. ಅದನ್ನ ನಿಭಾಯಿಸುತ್ತಾ ಅವರು ಅನುಭವ ಪಡೆಯುತ್ತಾರೆ. ಆದರೆ ಎಲ್ಲಾ ಜೋಡಿಗಳು ಹಾಗೆ ಸಕ್ಸೆಸ್ ಆಗೋದಿಲ್ವೇ? ಏಕೆಂದರೆ ಕೆಲವೊಬ್ಬರು ತಮ್ಮದೇ ಆದ ಸಮಸ್ಯೆಗಳಲ್ಲಿ ತೊಳಲಾಡುತ್ತಿರುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಒಂದು ವೇಳೆ ಶಿಸ್ತನ್ನೇ ಮೈಗೂಡಿಸಿಕೊಂಡು ಜೀವಿಸುತ್ತಿರುವವರಿಗೇನಾದರೂ ಶಿಸ್ತನ್ನೇ ಅರಿಯದ ಬಾಳ ಸಂಗಾತಿ ಸಿಕ್ಕರೆ ಹೇಗಿರಬಹುದು? ಅದು ಊಹಿಸಲೂ ಅಸಾಧ್ಯ. ಮದುವೆಯೇನೋ ಆಯಿತು, ಅಂದಿನಿಂದ ಗಂಡ ಹೆಂಡತಿಯರಿಬ್ಬರೂ ಜೊತೆ ಜೊತೆಗೆ ದಿನಗಳನ್ನು ಕಳೆಯುತ್ತಾ ಹೋಗುತ್ತಾರೆ. ಆಗ ಇಬ್ಬರಿಗೂ ತಮ್ಮ ತಮ್ಮ ಜೀವನದ ರೀತಿ ನೀತಿಗಳು ನಡವಳಿಕೆಗಳು ಪ್ರತಿಯೊಂದು ತಿಳಿಯುತ್ತಾ ಹೋಗುತ್ತದೆ. ಆಶ್ಚರ್ಯವೆಂದರೆ ಗಂಡನಿಗೆ ಎಲ್ಲಾ ರೀತಿಯ ಸೌಕರ್ಯಗಳಿವೆ. ಬುದ್ಧಿವಂತ, ಒಳ್ಳೆಯ ವ್ಯಕ್ತಿ, ನೋಡಲು ಸುರಸುಂದರಾಂಗ. ಅಥವಾ ಹೆಂಡತಿಗೆ ಎಲ್ಲಾ ರೀತಿಯ ಅನುಕೂಲತೆಗಳಿವೆ. ಬುದ್ಧಿವಂತೆ, ನೋಡಲು ಚೆಲುವೆ. ಆದರೆ ಅವರಿಗೆ ಜವಾಬ್ದಾರಿ ಇಲ್ಲದೆ ಹೋದರೆ? ಅದೇನೋ ಹೇಳ್ತಾರಲ್ಲ, ಎತ್ತು ಏರಿಗೆ ಇಳಿತು ಎಮ್ಮೆ ನೀರಿಗೆ ಇಳಿತು ಅಂತ. ಪ್ರಪಂಚದಲ್ಲಿ ಸುಮಾರು ಜನ ಈ ರೀತಿ ಬದುಕುತ್ತಿರುತ್ತಾರೆ. ಅವರಿಗೆ ಯಾರ ಬಗ್ಗೆಯೂ ಕಾಳಜಿ ಇರುವುದಿಲ್ಲ, ಅಲ್ಲದೆ ಅವರ ಮೇಲೆಯೇ ಅವರಿಗೆ ಕಾಳಜಿ ಇರುವುದಿಲ್ಲ. ಹೀಗೆ ಜವಾಬ್ದಾರಿ ಇಲ್ಲದ ವ್ಯಕ್ತಿಗಳಿಗೆ ಅನೇಕ ಲಕ್ಷಣಗಳಿರುತ್ತವೆ. ಅವುಗಳೆಂದರೆ ಸೋಂಬೇರಿಯ ಹಾಗೆ ವರ್ತಿಸುವುದು, ಅತಿಯಾದ ನಿದ್ರೆ ಮಾಡುವುದು, ಯಾವುದೇ ಕೆಲಸವನ್ನು ತಕ್ಷಣ ಮಾಡಿ ಮುಗಿಸದೆ ನಾಳೆ ಮಾಡಿದರಾಯಿತು ಎಂಬ ಆಲಸ್ಯ ತೋರುವುದು, ಯಾರ ಮಾತನ್ನು ತಲೆಗೆ ಹಾಕಿಕೊಳ್ಳದೆ ತಾತ್ಸಾರ ಮಾಡುವುದು, ಕೆಲಸದಲ್ಲಿ ಶ್ರದ್ಧೆ ತೋರಿಸದೆ ಸಮಯ ವ್ಯರ್ಥ ಮಾಡುವುದು, ಮನೆಯಲ್ಲಿ ಹೋರಬೇಕಾದ ಜವಾಬ್ದಾರಿಗಳನ್ನು ಕಡೆಗಣಿಸುವುದು, ಹೀಗೆ ಅನೇಕ ಜಾರಗಳಲ್ಲಿ ಕಾಳಜಿ ಇಲ್ಲದೆ ವರ್ತಿಸುವ ಗುಣ ಸ್ವಭಾವವನ್ನು ರೂಢಿಸಿಕೊಂಡಿರುವಂತಹವರು ನಮಗೆ ಬಾಳ ಸಂಗಾತಿಗಳಾದರೆ ಅಂತಹವರೊಡನೆ ದಿನಗಳ ಕಳೆಯುವುದು ತುಂಬಾ ಕಷ್ಟ. ಈಗ ನಾನು ಈ ರೀತಿ ಬದುಕುವ ವ್ಯಕ್ತಿಗಳನ್ನ ಉದಾಹರಣೆ ಕೊಡ್ತೀನಿ. ನೋಡಿ, ಒಂದು ವೇಳೆ ಹೆಂಡತಿ ಏನಾದರೂ ಜವಾಬ್ದಾರಿ ಇಲ್ಲದೆ ವರ್ತಿಸುವವಳಾಗಿದ್ದಲ್ಲಿ ಅವಳ ಗಂಡನ ಬದುಕು ಈ ರೀತಿ ಇರುತ್ತೆ. ಅವನು ಬೆಳಗ್ಗೆ ಎದ್ದು, ಏಯ್ ಎದ್ದೇಳೆ, ಆಗ್ಲೇ 7 ಗಂಟೆ ಆಗಿದೆ, ಮೊಮ್ಮ ಎದ್ದಿದ್ದಾರೆ, ನೀನಿನ್ನೂ ಮಲ್ಗೇ ಇದೆಯಲ್ಲ. ಅಂದರೆ ಅವಳು ನಿದ್ದೆಗಣ್ಣಲ್ಲಿ, ಅಯ್ಯೋ ಹೋಗ್ರಿ, ನಿಮ್ಮಅಮ್ಮನ್ಗೋಳು ಯಾವಾಗ್ಲೂ ಇದ್ದದ್ದೆ, ಅವರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಏನಾಗ್ತಿತ್ತೋ, ನೀವಿನ್ನು ಆಫೀಸಿಗೆ ಹೋಗೋದು 9:30, ಅಷ್ಟು ಬೇಗ ಎದ್ದು ಏನ್ ಮಾಡಬೇಕು? ಆಗ ಗಂಡನಿಗೆ ಹೇಳಬೇಕು ತಿಳಿಯದೆ ತಾನೇ ಬೇಗ ಎದ್ದು ತನ್ನೆಲ್ಲಾ ಕೆಲಸಗಳನ್ನ ಮುಗಿಸಿಕೊಂಡು ಹೆಂಡತಿಯನ್ನ ಎಬ್ಬಿಸಿ ಕೇಳ್ತಾನೆ, ಬೇಗ ಟೀ ಮಾಡಿಕೊಡೆ. ಅಂದ್ರೆ ಅವಳು ರೀ ಹಾಲು, ಡಿಕಾಕ್ಷನ್,

ಎಲ್ಲ ಇದೆ, ಮಾಡ್ಕೊಳ್ರಿ ಮಾರಾಯ, ಅದಕ್ಕೂ ನಾನೇ ಬರ್ಬೇಕಾ ಎಂದಾಗ ಅವನ ಗೋಳು ಹೇಳತೀರದು, ಹೋಗ್ಲಿ ಇವಾಗ ಟಿಫನ್ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ಅವಳು, ರಾತ್ರಿ ಮಾಡಿರೋ ಚಪಾತಿ ಇದೆ ಕಣ್ರಿ, ಅದನ್ನೇ ಇವಾಗ ತಿನ್ನಿ, ಮಧ್ಯಾಹ್ನಕ್ಕೆ ಏನಾದರೂ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೀನಿ ಎನ್ನೋ ಅವಳ ಉತ್ತರ ಅವನನ್ನ ಜಿಗುಪ್ಸೆಗೊಳಿಸುತ್ತೆ. ಆದರೂ ಅವನು ಸಹಿಸಿಕೊಳ್ತಾನೆ, ಸರಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಬಾಯ್, ಡೋರ್ಕ್ ಮಾಡ್ಕೋ ಅಂತ ಹೇಳಿದ್ರೆ ಇವಳು, ನಿಮ್ಮ ಹತ್ರ ಇರೋ ಇನ್ನೊಂದು ಕೀಯಲ್ಲೇ ಲಾಕ್ ಮಾಡಿಕೊಂಡು ಹೋಗಿ ಎಂದು ಬೇಜವಾಬ್ದಾರಿಯಿಂದ ನೀಡುವ ಉತ್ತರ ಗಂಡನ ಮನಸ್ಸನ್ನ ಘಾಸಿಗೊಳಿಸುವುದಲ್ಲದೆ, ನಾನು ಯಾಕಾದರೂ ಇವಳನ್ನ ಮದುವೆಯಾದ್ನೋ, ಹೇಗೆ ಇವಳ ಜೊತೆ ಬದುಕನ್ನ ಸಾಗಿಸೋದು ಅನ್ನಿಸುವುದಕ್ಕೆ ಶುರುವಾಗುತ್ತೆ. ಅಲ್ಲದೆ ಇಬ್ಬನು ಹೊಂದಾಣಿಕೆಯಾಗದೆ ಜಗಳಗಳು ಶುರುವಾಗಬಹುದು ಅಲ್ವೇ? ನೋಡಿ, ಇಂತಹ ಬೇಜವಾಬ್ದಾರಿ ಹೆಂಡತಿಯರನ್ನ ಹೊಂದಿರುವವರ ಗತಿ ಒಂದು ದೊಡ್ಡ ಭಜೀತಿ ಅಲ್ವಾ? ಸರಿ ಬಿಡಿ, ಈಗ ಒಂದು ವೇಳೆ ಗಂಡನೇ ಬೇಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದರೆ ಅಂತಹವರೊಂದಿಗೆ ನಮ್ಮ ಬದುಕು ಹೀಗೆ ಶುರುವಾಗುತ್ತೆ. ನೋಡಿ, ಇವಳು ಬೆಳಗ್ಗೆ ಬೇಗ ಎದ್ದು ತನ್ನೆಲ್ಲ ಕೆಲಸಗಳನ್ನ ಮುಗಿಸಿ ಕಾಫಿ ಮಾಡಿ ಎಬ್ಬಿಸಲು ಹೋದರೆ ಜುಪ್ಪಯ್ಯ ಎಂದರೂ ಅವನು ಏಳುವುದಿಲ್ಲ. ಹಾಗೆ ಸಮಯ 9 ಗಂಟೆ, ಅವನಿಗಿನ್ನೂ ನಿದ್ದೆಯ ಮೂಡು. ನಾನೆದ್ದು ಏನು ಮಾಡಬೇಕು ಎಂಬ ಉತ್ತರ ಬೇರೆ. ಅವಳಿಗೆ ನಿರಾಶೆಯಾಗೋದಿಲ್ವೇ? ಆದರೂ ಅವಳು ಸುಮ್ಮನಿರುತ್ತಾಳೆ. ಆದರೆ ಪ್ರತಿನಿತ್ಯ ಇದೇ ರೀತಿಯಾದ್ರೆ ನನ್ನದೂ ಒಂದು ಬದುಕಾ ಅನ್ನಿಸಿಬಿಡುತ್ತೆ ಅವಳಿಗೆ. ಬಾಡಿಗೆ ಕಟ್ಟಿದ್ರಾ ಅಂದ್ರೆ ಕಟ್ಟೋಣವಂತೆ ಬಿಡು ಎಂಬ ಮಾತು. ತರಕಾರಿ ತರಲ್ವಾ ಅಂದ್ರೆ ಭಾನುವಾರ ತಂದ್ರಾಯ್ತು ಎಂಬ ಉತ್ತರ. ಭಾನುವಾರ ನೋಡಿದ್ರೆ ದಿನಪೂರ್ತಿ ಟಿವಿ ಮುಂದೆಯೇ ಕಾಲ ಕಳೆಯುವುದು, ಇಲ್ಲ ಮೊಬೈಲ್ ಹಿಡ್ಕೊಂಡು ಕುಳಿತು ಬಿಡೋದು. ಮಗುವಿನ ಫೀಸ್ ಕಟ್ಟಿ ಅಂದ್ರೆ ಕೊಡ್ತೀನಿ, ನೀನೇ ಹೋಗಿ ಕಟ್ಬಿಟ್ಟು ಬಾ ಎಂಬ ಬೇಜವಾಬ್ದಾರಿಯ ಮಾತು ಮನೆಯ ಯಜಮಾನನೇ ಆ ಸಂಸಾರದ ಮೇಲೆ ಜವಾಬ್ದಾರಿಯೇ ಇಲ್ಲದೆ ಹೋದರೆ ಪ್ರತಿಯೊಬ್ಬರ ಬಾಯಿಯಲ್ಲೂ ಅವನಿಂತಹ ವ್ಯಕ್ತಿ ಎಂಬ ಮಾತುಗಳು. ಆದರೆ ಒಬ್ಬ ಹೆಣ್ಣು ನನಗೆ ಬಾಳ ಸಂಗಾತಿಯಾಗಿ ಬರುವವನ ಬಗ್ಗೆ ಹೆಮ್ಮೆಯಿಂದ ಎಲ್ಲರೊಂದಿಗೆ ಹೇಳಿಕೊಳ್ಳ ಬಯಸುತ್ತಾಳೆ. ಆದರೆ ಇಂತಹ ಸಂಗಾತಿಗಳಿದ್ದರೆ ಅವಳೇನು ಮಾಡುವುದು? ಕೊನೆಗೆ ಅವಳಿಗೆ ಅವನ ಮೇಲೆ ಕೋಪ ಬರುತ್ತೆ, ಅಲ್ಲದೆ ತನ್ನ ಮಕ್ಕಳು ಅವರಪ್ಪನಂತಾದರೆ ಎಂಬ ಭಯ ಶುರುವಾಗುತ್ತೆ. ಅಲ್ಲ, ಒಂದು ಹೆಣ್ಣು ನದಿಯಲ್ಲಿ ಹೆಂಡನ ಜೊತೆ ದೋಣಿಯಲ್ಲಿ ಹೋಗುವಾಗ ಅವನು ಹೆಂಡತಿಗೆ ನನ್ಗ್ಯಾಕೋ ಹುಟ್ಟು ತಿರುಗಿಸಲು ಬೇಸರ ಎಂದು ಸುಮ್ಮನೆ ಕುಳಿತು ಬಿಟ್ಟರೆ ಅವಳ ಗತಿ ಏನು? ಅವಳಿಗವ ಭಯ, ನೋವು, ಆತಂಕ, ತಳಮಳ, ತೊಳಲಾಟ ಹೇಳಲಾಗುತ್ತದೆಯೇ? ಮಾತಿಗೆ ಮಾತು ಬೆಳೆದು ಜಗಳಗಳು ಉಂಟಾಗುತ್ತವೆ. ಪ್ರತಿನ ಅವನೊಂದಿಗಿನ ಅವಳ ಬದುಕು ಕೇಳತೀರದು. ಹೇಗಾದರೂ ಬದಲಾಯಿಸೋಣ ಎಂದರೆ ಸಾಧ್ಯವಿಲ್ಲ. ಏಕೆಂದರೆ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಎಂಬಾದೆ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಏನ್ ಮಾಡ್ಬೇಕ್ರಿ? ಇಂತಹ ಬೇಜವಾಬ್ದಾರಿ ಬಹಳ ಸಂಗಾತಿಗಳನ್ನ ಪಡೆದವರು, ಅವರಿಗೆ ಪ್ರತಿನಿತ್ಯವೂ ಒಂದೊಂದು ರೀತಿಯ ಸಮಸ್ಯೆ. ಅಂತಹವರು ಬದುಕನ್ನು ಪ್ರೀತಿಸುವುದಿಲ್ಲ. ಅವಳೊಬ್ಬಳು ಗೃಹಿಣಿಯಾಗಿ ತನ್ನ ಕರ್ತವ್ಯಗಳನ್ನು ನಿಭಾಯಿಸದಿದ್ದರೆ, ಅಥವಾ ಅವನೊಬ್ಬ ಗೃಹಸ್ಥನಾಗಿ ತನ್ನ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸದಿದ್ದರೆ, ಎಂತಹವರಿಗೂ ನೋವೇ ಅಲ್ವಾ? ಅಂತಹ ಬಾಳ ಸಂಗಾತಿಯರನ್ನ ಪಡೆದ ಬದುಕನ್ನ ಹೀಗೆ ಹೇಳ್ಬೋದು: ಕುಡಿದ ಮನುಷ್ಯನಿಗೆ ನೀರೆರೆಚಿ ನಿಶೆ ಇಳಿಸಬಹುದು, ಕಳ್ಳನಿಗೆ ಬುದ್ಧನಂತೆ ಮಾತಿನಲ್ಲಿ ಕಣ್ತರಿಸಬಹುದು. ಕುಡಿದ ಮನುಷ್ಯನಿಗೆ ನೀರೆರೆಚಿ ನಿಶೆ ಇಳಿಸಬಹುದು, ಕಳ್ಳನಿಗೆ ಬುದ್ಧನಂತೆ ಮಾತಿನಲ್ಲಿ ಕಣ್ತರಿಸಬಹುದು. ಕುಪಿತನಿಗೆ ಪ್ರೀತಿಯಿಂದ ಮನವೊಲಿಸಬಹುದು, ಕುಪಿತನಿಗೆ ಪ್ರೀತಿಯಿಂದ ಮನವೊಲಿಸಬಹುದು. ಈ ಬೇಜವಾಬ್ದಾರಿಯನ್ನೋ ಬೇತಾಳವನ್ನು ಹೊತ್ತ ಮನುಷ್ಯನಿಗೆ ಏನು ಮಾಡುವುದಯ್ಯ? ಈ ಬೇಜವಾಬ್ದಾರಿಯನ್ನೋ ಬೇತಾಳವನ್ನ ಹೊತ್ತು ಮನುಷ್ಯನಿಗೆ ಏನು ಮಾಡುವುದಯ್ಯ? ಅಂತಹ ಬಾಳ ಸಂಗಾತಿಯೊಡನೆಯ ಬದುಕು ಕಲ್ಲ ಮೇಲೆ ಮಳೆ ಸುರಿದಂತೆ, ಬೇವಿನ ಎಲೆಗೆ ಬೆಲ್ಲ ಬೆರೆಸಿ ತಿಂದಂತೆ, ಅವರಿಗೆ ಬೇಜವಾಬ್ದಾರಿ ಹೆಚ್ಚಿದಂತೆ ನಮಗೆ ಬದುಕಿನಲ್ಲಿ ಜಿಗುಪ್ಸೆ ಹುಟ್ಟುತ್ತಿದೆಯಲ್ಲ. ಅವರಿಗೆ ಬೇಜವಾಬ್ದಾರಿ ಹೆಚ್ಚಿದಂತೆ ನಮಗೆ ಬದುಕಿನಲ್ಲಿ ಜಿಗುಪ್ಸೆ ಹುಟ್ಟುತ್ತಿದೆಯಲ್ಲ. ಇಂತಹ ಬಾಳ ಸಂಗಾತಿಯೊಂದಿಗೆ ಹೇ ದೇವ ಬಾಳುವುದಾದರೂ ಹೇಗೆ ಎಂದು ಅವರು ತಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸುತ್ತಾರೆ. ಹೌದು ಕಣ್ರಿ, ತನ್ನವರನ್ನೆಲ್ಲ ಬಿಟ್ಟು ನನ್ನ ಬಾಳ ಸಂಗಾತಿಯೇ ನನಗೆಲ್ಲವೆಂದು ಅವನೊಂದಿಗೆ ಬಂದ ಅವಳ ಬದುಕು, ಮತ್ತು ನನ್ನವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಾ ನನ್ನ ಸಂಸಾರದ ಜ್ಯೋತಿಯನ್ನ

0: ಬೆಳಗಿಸುತ್ತಾಳೆ ಎಂದು ನಂಬಿದ ಅವನ ಬದುಕು ದಡವಿಲ್ಲದ ನದಿಯಂತೆ, ರೆಪ್ಪೆಯಿಲ್ಲದ ಕಣ್ಣಿನಂತೆ, ಜೀವನ ಹೊರಲಾರದ ಹೊರೆಯಾಗುವುದು. ಹಾಗಾಗಿ ಬದುಕನ್ನ ನಡೆಸಲು ಮೊದಲು ಜವಾಬ್ದಾರಿ ಬೇಕು. ಅಂತಹ ಜವಾಬ್ದಾರಿಯನ್ನ ಮರೆತು ಬೇಜವಾಬ್ದಾರಿಯಿಂದ ವರ್ತಿಸಿದರೆ ದಡ ಸೇರು ಸುಲಭವೇ? ಗಂಡಾಗಲಿ ಹೆಣ್ಣಾಗಲಿ, ಬಾಳ ಸಂಗಾತಿಯಾದ ಮೇಲೆ ಇಬ್ಬರೂ ಸೇರಿ ಪ್ರೀತಿಯಿಂದ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪ್ರಜ್ಞಾವಂತರಾಗಿ ಜವಾಬ್ದಾರಿಯಿಂದ ನಿಭಾಯಿಸಿದರೆ ಬದುಕಿನಲ್ಲಿ ಯಾವ ಸಮಸ್ಯೆಯೂ ತಲೆದೋರದೆ ಸುಂದರಮಯ ಜೀವನ ನಮ್ಮದಾಗುವುದು. ಆದರೆ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಬಾಳು ಸುಂದರವಾಗಬೇಕಾದರೆ ಬಾಳ ಸಂಗಾತಿಗಳಿಬ್ಬರೂ ಪ್ರಜ್ಞಾವಂತ ಜವಾಬ್ದಾರಿಯುತ ವ್ಯಕ್ತಿಗಳಾಗಿರಬೇಕು. ಬೇಜವಾಬ್ದಾರಿ ಸಂಗಾತಿಗಳೊಂದಿಗೆ ಏಗುವುದು ನಿಜಕ್ಕೂ ತುಂಬಾ ಕಷ್ಟ ಕಣ್ರಿ. ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿಯಿಂದ ವರ್ತಿಸುವ ವ್ಯಕ್ತಿಗಳಾಗೋಣ.
1: ಇದುವರೆಗೆ ಜ್ಯೋತಿ ಹೊಮನಿ ಅವರು ಮಾತನಾಡಿದ ವಿಷಯ ಬೇಜವಾಬ್ದಾರಿ ಸಂಗಾತಿಯೊಡನೆ ಏಗುವುದು. ಈಗ ಕೆಲವು ಚಿತ್ರಗೀತೆಗಳು. ಬಿ ಕೆ ಸುಮಿತ್ರ ಅವರ ಸ್ವರದಲ್ಲಿ ಸದಾನಂದ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ.
1: ಇದುವರೆಗೂ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಸಂಗೀತ ವಿದುಷಿ ಹಾಗೂ ವಿಮರ್ಶಕಿ ಡಾಕ್ಟರ್ ಎಂಎ ಪದ್ಮಾವತಿ ನರಸಿಂಹನ್ ಅವರ ಸಂದರ್ಶನದ ಎರಡನೇ ಭಾಗ ಪ್ರಸಾರ ಮಾಡ್ತಾ ಇದ್ದೇವೆ. ಸಂದರ್ಶಕರು ಜಿ ರಾಜಲಕ್ಷ್ಮಿ ಶ್ರೀಧರ್.
1: ನಮ್ಮ ಎಲ್ಲ ಅಭಿಮಾನಿಷ್ಠರುಗಳಿಗೆ ನಮಸ್ಕಾರ. ಇವತ್ತು ಮತ್ತೆ ಡಾಕ್ಟರ್ ಪದ್ಮಾವತಿ ನರಸಿಂಹನ್ ಅವರು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಆ ಕಾರ್ಯಕ್ರಮವನ್ನ ಮತ್ತೆ ಈಗ ಮುಂದುವರಿಸ್ತಾ ಹೋಗ್ತೀವಿ. ನಮಸ್ಕಾರ ಡಾಕ್ಟರ್ ಪದ್ಮಾವತಿ ಅವರೇ.
2: ನಮಸ್ಕಾರ.
1: ಡಾಕ್ಟರ್ ಪದ್ಮಾವತಿ ನರಸಿಂಹನ್ ಅವರೇ, ನೀವು ಈ ಕೃತಿ ರಚನೆಗಳನ್ನ ಮಾಡಕ್ ಶುರು ಮಾಡಿದ್ದೀರಾ ಅಂತಂದಾಗ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸತ್ತೆ. ಇವಾಗ ತ್ಯಾಗರಾಜರ ಕೃತಿಗಳನ್ನ ತೆಗೆದುಕೊಂಡಾಗ ಬಹಳ ಸರಳ, ಆಕ್ಚುಲಿ ಅದನ್ನ ಕೂತು ಗಟ್ ಮಾಡ್ಬೇಕು ಅನ್ನೋದಿಲ್ವೇ ಇಲ್ಲ, ಒಂದೆರಡು ಸಾರ್ತಿ ಹಾಡ್ಕೊಂಡ್ರೆ ತಾನೇ ಬಂದ್ಬಿಡತ್ತೆ. ಹಾಗಾಗಿ ಒಂದು ಮಾತು ಇದೆ, ನಾವು ನೆರವಲ್ ಮಾಡ್ಬೇಕಾದ್ರೆ ತ್ಯಾಗರಾಜರ ಕೃತಿಗಳು ಬೆಸ್ಟ್ ಅಂತ ಹೇಳ್ಬಿಟ್ಟು ಅಲ್ವಾ, ಮಾತು ಕಡಿಮೆ ಇರುತ್ತೆ ಅಂತ. ಹಾಗೆ ನಿಮ್ಮ ಕೃತಿ ರಚನೆಗಳಲ್ಲಿ ವಿಶೇಷತೆ ಏನು? ಮತ್ತೆ ತ್ಯಾಗರಾಜರ ಕೃತಿಗಳಲ್ಲಿ ಆಡೋಡಿಗಲ್ಲದೆ ಹೇಳ್ತೀವಲ್ವಾ, ಆಡ ತೊಡು ನೀಡ, ಅಲ್ಲಿ ಎರಡನೇದು ತಾನೇ ಬರುತ್ತೆ. ಆ ತರಹದ ಒಂದು ಸಾಮ್ಯಗಳನ್ನ ನಾವು ಬಹಳ ನೋಡ್ತೀವಿ. ಇನ್ನು ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳಲ್ಲಿ ಮಷ್ಟಿ ಚರಣ ಮತ್ತೆ ರಾಗ ಮುದ್ರೆ, ಮಹಾರಾಜರ ಕೃತಿಗಳಲ್ಲೂ ಇದು ಬಹಳ ಇದೆ, ರಾಗ ಮುದ್ರೆಗಳಿದ್ದೇ ಇರ್ತವೆ. ಹಾಗೆ ನಿಮ್ಮ ಕೃತಿಗಳಲ್ಲಿ ವಿಶೇಷತೆಗಳು ಏನು?
2: ನಾನು ಹೆಚ್ಚಾಗಿ ಚೌಡೇನವರು ಕೂಡ ತ್ಯಾಗರಾಜರ ಒಂದು ಸಂಗೀತ ಪರಂಪರೆಯನ್ನೇ ಅದೇ ಶೈಲಿಯನ್ನ ಆಧರಿಸಿ ಅವರು ಕೃತಿಗಳನ್ನು ಮಾಡಿದ್ದಾರೆ. ನಾನು ಹೆಚ್ಚಾಗಿ ತ್ಯಾಗರಾಜರ ಕೃತಿಗಳನ್ನೇ ಅದೇ ಶೈಲಿಯನ್ನೇ ನಾನು ತೆಗೆದುಕೊಂಡಿದ್ದೇನೆ. ಸರಳವಾದ ಶೈಲಿಯಲ್ಲಿ ಒಂದು ಪಲ್ಲವಿ, ಅನುಪಲ್ಲವಿ, ಒಂದು ಚರಣ ಮತ್ತು ಚರಣದ ನಂತರ ಭಾಗದಲ್ಲಿ ಅನುಪಲ್ಲವಿಯಂತೆ ಒಂದು ಹಾಡುವ ಒಂದು ಭಾಗ, ಇದೇ ರೀತಿಯಲ್ಲಿ ಹೆಚ್ಚಾಗಿ ಮಾಡಿದ್ದೇನೆ. ಆದ್ರೆ ನನಗೆ ದೀಕ್ಷಿತರ ಒಂದು ಮಧ್ಯಮ ಕಾಲ ಸಾಹಿತ್ಯ ಸಮಷ್ಟಿ ಚರಣ ನನಗೆ ಬಹಳವಾಗಿ ನನಗೆ
1: ತುಂಬಾ
2: ಇಷ್ಟ ಅನ್ನುವಂಥದ್ದು. ಅದರಿಂದ ಆ ರೀತಿಯಲ್ಲಿ ನನಗೆ ಮಾಡುವ ಇದೆ ಇನ್ನು ಕೆಲವು ರಚನೆಗಳನ್ನ. ನಮ್ಮ ಮಹಾರಾಜರು ಕೂಡ ಮೈಸೂರು

0: ಮಹಾರಾಜರು ಕೂಡ ಹಾಗೆ ಅದನ್ನ ಅಳವಡಿಸಿಕೊಂಡಿದ್ದಾರೆ, ಆ ಒಂದು ಶೈಲಿಯನ್ನ ಅವರ ಅನೇಕ ಕೃತಿಗಳಲ್ಲಿ. ಆ ರೀತಿಯ ಕೃತಿಗಳನ್ನ ಒಂದು ನಾಲ್ಕಾದ್ರೂ ಮಾಡಬೇಕು ಅನ್ನುವ ಆಸೆ ಇದೆ. ಮುಂದೆ ಮಾಡುವ ಒಂದು ಪ್ರಾಜೆಕ್ಟ್
1: ಯೋಜನೆ ಇದೆ.
0: ಯೋಜನೆ ಇದೆ.
1: ಇವಾಗ ಕಲಾ ವಿಮರ್ಶಕಿ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು?
0: ನಾನು ನ್ಯೂಸ್ ಪೇಪರ್ಗಳಿದೆ, ವಾರ್ತಾಪತ್ರಗಳು, ಅದರಲ್ಲಿ ಕೆಲವು ನಾನು ವಿಮರ್ಶೆಗಳನ್ನು ನೋಡ್ತಾ ಇದ್ದೆ. ನನಗೆ ಅದರಲ್ಲಿ ಕೆಲವು ವಿಮರ್ಶೆಗಳು, ಕೆಲವರು ಬಹಳ ಉನ್ನತ ಮಟ್ಟದ ವಿಮರ್ಶೆಯನ್ನ ಬರಾಯಿದ್ರು, ಅವರ ಒಂದು ಆ ಭಾಷಾ ಪ್ರಯೋಗ ನನಗೆ ಬಹಳ ಹಿಡಿಸ್ತಾ ಇತ್ತು. ನನಗೆ ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಮುಂಚಿಂದಲೂ ನನಗೆ ಸ್ವಲ್ಪ ಆಸಕ್ತಿ ಹೆಚ್ಚು, ಮತ್ತೆ ಆಂಗ್ಲ ಭಾಷೆಯಲ್ಲೇ ನಾನು ಎಂಎ ಕೂಡ ಮಾಡಿದ್ದೇನೆ. ನನ್ನ ಥೀಸಿಸ್ ಅನ್ನು ನಾನು ಆಂಗ್ಲ ಭಾಷೆಯಲ್ಲೇ ನಾನು ಬರೆದೆ. ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಬರೆಯುವುದು ಹೇಗಿರುತ್ತೆ ಅಂತ ಒಂದು ದಿವಸ ನನಗೆ ಸಡನ್ ಆಗಿ ಸುಮ್ಮನೆ ನಾನು ಒಂದು ನಾಟಕಕ್ಕೆ ಹೋಗಿದ್ದೆ. ಆ ನಾಟಕ ರವೀಂದ್ರನಾಥ ಟ್ಯಾಗೋರರ ಚಾಂಡಾಲಿಕ ನಾಟಕ. ಅದು ಒಂದು ಥೀಮ್ ಕೂಡ ಬಹಳ ಚೆನ್ನಾಗಿದೆ ಆ ನಾಟಕದಲ್ಲಿ, ಮತ್ತು ಅವರು ಪ್ರೆಸೆಂಟ್ ರೀತಿ ಕೂಡ ಬಹಳ ಚೆನ್ನಾಗಿತ್ತು. ಆದ್ರೆ ಅವರು ಆ ದಿನ ಅನ್ಫಾರ್ಚುನೇಟ್ಲಿ ಅವರು ಯಾವುದೇ ಹಾಡುಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ. ಟ್ಯಾಗೋರರು ಅವರ ಎಲ್ಲ ನಾಟಕಗಳಲ್ಲೂ ಅನೇಕ ಹಾಡುಗಳನ್ನು ಇಟ್ಟಿದ್ದಾರೆ. ಹಾಡುಗಳು ಬಾರಿಸಿದ್ದಿ ನನಗೆ ಅದನ್ನ ನೋಡಿದಾಗ ನನ್ಗೆ ಎಷ್ಟು ಅದರಲ್ಲಿ ಸಂತೋಷ ಆಯ್ತು. ಆ ನಾಟಕವನ್ನ ನೋಡಿದಾಗ ಅದರಲ್ಲಿ ಅಭಿನಯ ಇರಬಹುದು ಎಲ್ಲವೂ ಬಹಳ ಉತ್ತಮವಾಗಿತ್ತು. ಇದನ್ನ ನಾನು ನೋಡಿದ್ದು ಅಲ್ಲೇ ಇವರು ಸಿಂಧುವಳ್ಳಿ ಅನಂತಮೂರ್ತಿಯವರ ಮನೆಯಲ್ಲಿ, ಸುರುಚಿ ಮನೆಯಲ್ಲಿ. ಹಾಗಾಗಿ ನನಗೆ ನಂತರ ಅನ್ನಿಸ್ತು, ಇದೊಂದು ಹಾಡುಗಳು ಇದ್ದಿದ್ರೆ ಚೆನ್ನಾಗಿತ್ತಲ್ವೇ, ಯಾರಿಗೆ ಹೇಳೋದು ಅನ್ನುವಾಗ ನಾನು ಆ ಇಂಗ್ಲಿಷ್ ನಲ್ಲಿ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಫ್ಲೋ ಬಂತು. ಬರೀಬೇಕು ಅಲ್ವಾ, ನಾನು ಬರೆದಾಗ ತಾನೇ ಜನರಿಗೆ ಗೊತ್ತಾಗೋದು ಹೀಗೆ ಏನಾಯ್ತು ಏನಾಗಿಲ್ಲ ಅನ್ನೋದು. ಅದ ನಂತರ ನಾನು ಸಂಗೀತಗಾರಣದರಿಂದ ಅದನ್ನ ಸಂಗೀತದಲ್ಲಿ ಹೆಚ್ಚು ಅಳವಡಿಸ್ಕೋಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಒಂದೆರಡು ವಿಮರ್ಶೆಗಳನ್ನ ಬರೆದಾಗ ನನಗೆ ಬಹಳ ಉತ್ತೇಜನ ಸಿಕ್ತು. ಶ್ರೋತೃಗಳೆಲ್ಲರೂ ಒಬ್ಬೊಬ್ಬರಾಗಿ ದೊಡ್ಡ ಸಂಗೀತಗಾರರು ಕೂಡ ಮೈಸೂರಿನವರಿರ್ಬೋದು, ಹೊರಗಿನವರಿರ್ಬೋದು, ನೋಡಿ ಸಂಗೀತಗಾರರು ಆಗಿ ಒಂದು ವಿಮರ್ಶೆಯನ್ನು ಬರೆಯೋದಕ್ಕೂ, ಸುಮ್ಮನೆ ಯಾರೋ ಕೇಳ್ಮೆಯಿಂದ ಒಂದು ಬರೆಯೋದಕ್ಕೂ ಎಂತಹ ಒಂದು ವ್ಯತ್ಯಾಸವಿದೆ ಅನ್ನೋದು ನಮಗೆ ನಿಮ್ಮ ಬರವಣಿಗೆಯಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ನೀವು ಇನ್ನೂ ಮುಂದುವರಿಸಿ ಬರೀರಿ, ದೊಡ್ಡ ವಿಮರ್ಶಕರಾಗ್ಲಿ ನೀವು ಅನ್ನೋದು ನಮ್ಗೆ ಆಸೆ ಅಂತ ಈ ತರದ ಒಂದು ಮಾತುಗಳು ಬಂತು. ಈ ಒಂದು ಉತ್ತೇಜನದಿಂದ ನಾನು ಬರೀತಾ ಹೋದೆ. ಸಂಗೀತ ಬರೀ ಕೇಳ್ಮೆಯಿಂದ ವಿಮರ್ಶೆಯನ್ನ ಬಹಳ ಚೆನ್ನಾಗಿ ಬರೀಬಹುದು ಅನ್ನೋಕ್ಕಿಂತ ಅದು ಆಗಬಹುದು, ಆದ್ರೆ ಸಂಗೀತಗಾರಳೇ ಆಗಿ ನೀವು ಒಂದು ವಿಮರ್ಶೆಯನ್ನ ಬರೆಯುವಾಗ ನಿಮಗೆ ಅದರ ಒಳಗುಗಳೆಲ್ಲವೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ.
1: ಎಕ್ಸಾಕ್ಟ್ಲಿ. ಇವಾಗ ಒಂದು ರಾತ್ರಿ ತಗೊಂಡಾಗ ಅಲ್ಲಿ ಜೀವ ಸಂಗತಿ ಏನು, ಕಾಂಟೂರ್ಸ್ ಹೇಗಿರ್ಬೇಕು.
0: ಹೌದು, ಮತ್ತೆ ನಿಮಗೆ ಸ್ವಲ್ಪ ಶಾಸ್ತ್ರವೂ ಗೊತ್ತಿರುತ್ತೆ ಸಂಗೀತಗಾರರಾಗಿರುವಾಗ.
1: ಸಂಗೀತಗಾರರೇ ಆದ್ರೆ ನಾವು ಪ್ರಿಜುಡಿಷಿಯಲ್ ಬಾರದು, ಪ್ರೀ ಆಕ್ಯುಪೈಡ್ ಬ್ರೈನ್ ಆಗಬಾರದು. ಯಾಕಂದ್ರೆ ಸುಮ್ನೆ ಸಂಗೀತ ಕೇಳ್ಕೊಂಡು ಸಂಗೀತ ಜ್ಞಾನ ಇದ್ದು ಬರೆಯೋರು ಅದಕ್ಕೆಲ್ಲ ಹೋಗಲ್ಲ, ಒಂದಷ್ಟು ಇದಾಗಿ ಬರ್ಕೊಂಡು ಹುಡುಕ್ತಾರೆ.
0: ಹೌದು,
1: ತುಂಬಾ ಗೊತ್ತಿದೆ ಅಂತಂದೆಲ್ಲ ಒಂದು ಕಡೆ, ಅದು ನಿಮ್ಮ ಬರವಣಿಗೆಯಲ್ಲಿ ರಿಫ್ಲೆಕ್ಟ್ ಆಗಬಾರದು ಅನ್ನುವಂತ ಕೆಲವು ಮಾತುಗಳು ಕೂಡ
0: ಬರುತ್ತೆ.
1: ಇದು ನನ್ನ ಪ್ರಶ್ನೆ ಆಗಿತ್ತು ಕೂಡ,
0: ನಿಜ ಹೇಳ್ಬಿಟ್ಟೆ ನಿಜ. ಈಗ ಈ ಮಾತು ಬಂದಾಗಲೇ ಹೇಳ್ತೀನಿ, ಸುಬ್ಬುಡು ಅವರಿಗೆ ಅಕಾಡೆಮಿ ಬ್ಯಾನ್ ಮಾಡಿತ್ತು ಒಂದ್ ದಿವಸ, ಡಾಗ್ಸ್ ಅಂಡ್ ಸುಬ್ಬುಡು ನಾಟ್ ಅಲೌಡ್ ಅಂತ ಹಾಕಿ. ಯಾಕೆಂತಂದ್ರೆ ಅವರು ಬಹಳ ಕಟುವಾಗಿ ಬರೀತಿದ್ರು ಅನ್ನುವ ಕಾರಣಕ್ಕೆ. ಆರ್ಟಿಸ್ಟ್ ಯಾರೇ ಇರ್ಬೋದು, ನಾನೇ ಕೂಡ ಇರ್ಬೋದು, ಬೇರೆಯವರು ಇರ್ಬೋದು, ಕಲಾವಿದರು ತಮ್ಮ ಬಗ್ಗೆ ಒಳ್ಳೆಯದನ್ನೇ ಕೇಳೋದಕ್ಕೆ ಆಸೆ ಪಡ್ತಾರೆ. ಅದು ಮನುಷ್ಯನ ಸಹಜ ಸ್ವಭಾವ. ಆದ್ರೆ ಅವರಿಗೆ ಅವರ ಸಣ್ಣ ಸಣ್ಣ ತಪ್ಪುಗಳು ಏನಾಗಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಪಾಲಿಶ್ಡ್ ರೀತಿಯಲ್ಲಿ
1: ಕೊಡಬೇಕು.
0: ಅದನ್ನ ನಾವು ಅವರಿಗೆ ಅದರಲ್ಲಿ ತೋರಿಸಿಕೊಂಡ ಅವರು ಮುಂದಿನ ಕಚೇರಿಗಳಲ್ಲಿ ಅದನ್ನ ತಿದ್ದುಕೊಂಡು ಅವರು ಅದನ್ನ ಇನ್ನೂ ಒಳ್ಳೆಯ ಸಂಗೀತವನ್ನ ಶ್ರೋತೃಗಳಿಗೆ ಕೊಡೋದ್ರಲ್ಲಿ ಅವರು ಸಮರ್ಥರಾಗ್ತಾರೆ.
1: ಇಲ್ಲಿ ಇನ್ನೂ ಪ್ರಶ್ನೆ ಇದೆ ಡಾಕ್ಟರ್ ಪದ್ಮಾವತಿ ಅವರೇ. ನೋಡಿ, ಇವಾಗ ಈಗಾಗಲೇ ನೀವು ಹೇಳ್ತಾನೆ, ಎಲ್ರಿಗೂ ಗೊತ್ತಿರುತ್ತೆ ಒಂದು ವಿಮರ್ಶೆ ಮಾಡೋದು ಅಂದ್ರೆ ಎಷ್ಟು ಕಷ್ಟವಾದ ಕೆಲಸ ಅದು, ಒಂದು ಜಡ್ಜಿದ್ದ ಹಾಗೆ ಅಲ್ವಾ. ಮತ್ತೆ ಕಲೆಗೆ ಮತ್ತೆ ಕಲಾವಿದರಿಗೆ ಇಬ್ಬರಿಗೂ ಜಸ್ಟಿಸ್ ಮಾಡ್ಬೇಕಾಗತ್ತೆ.
0: ನಿಜ,
1: ನಿಷ್ಪಕ್ಷಪಾತವಾದಂತಹ ವಿಮರ್ಶೆ ಅದಾಗಿರ್ಬೇಕು, ಅಲ್ಲಿ ಪಕ್ಷಪಾತ ಇರ್ಕೂಡ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಒಂದು ವಿಮರ್ಶೆ ಅಂದ್ರೆ ಹೇಗಿರ್ಬೇಕು, ಏನೇನು ಅಂಶಗಳನ್ನ ಅದು ಒಳಗೊಂಡಿರ್ಬೇಕು, ಮತ್ತೆ ಒಬ್ಬ ವಿಮರ್ಶಕ ಕಾನ್ಸರ್ಟ್ ನ ಹೇಗೆ ಆಸ್ವಾದಿಸ್ಬೇಕು. ಯಾಕೆಂದ್ರೆ ನಾವ್ ಎಂ ಎಸ್ ಸುಬ್ಬಲಕ್ಷ್ಮಿ ಕಚೇರಿ ಕೇಳ್ಕೊಂಡು ಹೋಗ್ಬಿಟ್ಟು ಒಂದ್ ಇವತ್ತು ಪಾಪ ಕಂಡುಬಿಡ್ತಾ ಇರೋ ಒಂದು ಯುವ ಕಲಾವಿದೆ, ಅವ್ರನ್ನ ಆ ಲೆವೆಲ್ಗೆ ನಾವು ಕೇಳಿಬಿಟ್ಟೆ ತುಂಬಾ ಕಳಪೆ ಅಂತ ಅನ್ಸ್ ಹೋಗುತ್ತೆ. ಸೊ ಹೌ ವಿ ಹ್ಯಾವ್ ಟು ರಿಸೀವ್ ದಟ್ ಪರ್ಟಿಕ್ಯುಲರ್ ಕಾನ್ಸರ್ಟ್ ಅಂಡ್ ಭಾಷೆಯ ಮೇಲೆ ನೀವ್ ಈಗಾಗ್ಲೇ ಹೇಳಿದ್ರಿ, ಹಿಡ್ತಾ ಹೇಗಿರ್ಬೇಕು, ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ರಿ.
0: ಹೌದು, ನಾವು ಸಂಗೀತವನ್ನ ತಿಳ್ಕೊಂಡು ಬರೆಯುವಾಗ ಏನು ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ, ನಾವು ಸಂಗೀತದ ಒಳಗೆ ಮತ್ತು ಹೊರಗುಗಳನ್ನ ನಾವು ಚೆನ್ನಾಗಿ ಆಸ್ವಾದಿಸಲು ಬರೀತೇವೆ. ಬರೀ ಕೇಳುಗರಾಗಿ ಅಲ್ಲದೆ ಒಂದು

0: ವಿಮರ್ಶಕನಾಗಿ ಒಂದು ಕಚೇರಿಗೆ ಹೋದಾಗ ನಾವು ಕಿವಿಯನ್ನ ಪೂರ್ತಿಯಾಗಿ ತೆಗೆದಿಟ್ಟುಕೊಂಡಿರ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಎಲ್ಲಿಯೂ ನಾವು ಏನು ಮಾಡ್ಕೊಳ್ಳೋಕಾಗಲ್ಲ. ಕಚೇರಿಯ ಆರಂಭದಿಂದ ಕೊನೆಯವರೆಗೂ ಒಂದೊಂದು ನಿಮಿಷವೂ ನಮಗೆ ಅದು ಮುಖ್ಯವಾಗ್ತದೆ.
1: ಹೌದು, ಒಂದು ಕ್ಷಣ ಬಿಟ್ಟು ಹಾಡಿದ್ರ
0: ಹೌದು ಒಂದೊಂದು ನಿಮಗೆ ಮುಖ್ಯವಾಗ್ತದೆ. ಸೊ ಅಲ್ಲಿ ನಮಗೆ ಫ್ರೀಡಂ ಕಡಿಮೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ. ಈಗ ನಾವು ಸುಮ್ಮನೆ ಶ್ರೋತೃವಾಗಿ ನಾವು ಹೋಗ್ಬೇಕಂದ್ರೆ ನೀವು ಸ್ವಲ್ಪ ಹೊತ್ತಿದ್ದು ನಿಮಗೆ ಕಚೇರಿ ಇಷ್ಟ ಆಗಿಲ್ಲ ಅಂದ್ರೆ ನೀವು ಎದ್ದು ಹೋಗ್ಬೋದು. ನಮ್ಗೆ ಹಾಗಾಗುದಿಲ್ಲ, ನಾವು ಕೊನೆಯವರೆಗೂ ಇರ್ಲೇಬೇಕು,
1: ಕೂತ್ಕೊಳ್ಳಿ.
0: ಮತ್ತೆ ನೀವು ಕಂಪ್ಯಾರಿಸನ್ ಹೇಳಿದ್ರಿ, ನಾವು ಆ ರೀತಿಯಲ್ಲಿ ಕಂಪೇರ್ ಮಾಡೋಕ್ ಆಗೋಲ್ಲ. ದೊಡ್ಡ ಆರ್ಟಿಸ್ಟ್ MS ಸುಬ್ಬಲಕ್ಷ್ಮಿ ಅದನ್ನ ನಾವು ಕಡಿಮೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಮೀಡಿಯಾಕರ್ ಏನ್ ಕಚೇರಿಗಳಿರುತ್ತೆ ಅದನ್ನ ನಾನು ಇನ್ಫ್ಯಾಕ್ಟ್ ನಾನು ಹೆಚ್ಚು ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಅಲ್ಲಿ ಯಂಗ್ಸ್ಟರ್ಸ್ ಏನ್ ಬರ್ತಾರೆ, ಈಗಿನ ಯಂಗ್ಸ್ಟರ್ಸ್ ಬಹಳ ಎಷ್ಟೋ ಜನ ಅದ ವೃತ್ತಿಯನ್ನಾಗಿ ತೆಗೆದುಕೊಂಡಿರೋರು ಇದ್ದಾರೆ, ಬರೀ ಪ್ರವೃತ್ತಿ ಅಲ್ಲದೆ. ಹಾಗಾಗಿ ಅವರಿಗೆ ಅದು ಒಂದು ಸಂಗೀತ ಅನ್ನೋದು ಒಂದು ದೊಡ್ಡ ಗುರಿ ಆಗಿರ್ತದೆ, ಜೀವನದ ಗುರಿ ಆಗಿರ್ತದೆ. ಅವ್ರು ನಾವು ಬಹಳ ನೆಗೆಟಿವ್ ಆಗಿ ಬರೆದು ಬಿಟ್ರೆ ಅವರ ಅದು ಭವಿಷ್ಯ ಆಗಲಿ ಅಥವಾ ಅವರ ಒಂದು ಅತಿಯಾದ ಒಂದು ಉತ್ಸಾಹ ಏನಿರುತ್ತೆ ಅದು ಪೂರ್ತಿ ಅವರು ಕಳ್ಕೊಳ್ಳೋದು ಅಂತ ಆಗ್ಬಾರ್ದು.
1: ಆರ್ಟ್ ಕ್ರಿಟಿಕ್ಸ್ ಅಂತಂದಾಗ ಬಹಳ ಜನ್ಸೆ ಜಾಸ್ತಿ ಇದ್ರು ಆಗಿನ ಕಾಲಕ್ಕೆ. ಮೈಸೂರು ಅಂತಂದಾಗ ತಕ್ಷಣ ನಮಗೆ ಜ್ಞಾಪಕ ಬರೋದು ಪ್ರೊಫೆಸರ್ ಜಿ ಟಿ ನಾರಾಯಣ ರಾಯರು, ಆಮೇಲೆ ರಾಘೇಂದ್ರ ರಾವ್
0: ಇದ್ರು,
1: ಆಮೇಲೆ ನಮ್ ಕೀರ್ತಿಶೇಷ ಎಸ್ ಆರ್ ಕೃಷ್ಣಮೂರ್ತಿ ಅವರು, ಇಂತಹ ಜನರಾಗಿ ಅಂತವ್ರನ್ನೆಲ್ಲ ನೆನಪು ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ಇವತ್ ಮೈಸೂರು ಅಂದಾಗ ಥಟ್ ಅಂತ ಜ್ಞಾಪಕಕ್ಕೆ ಬರೋದು ಡಾಕ್ಟರ್ ರಮಾವಿ ಬೆಣ್ಣೂರು ಮತ್ತು ಇವು ನೀವಿಬ್ರು ಬಹಳ ಉತ್ಕೃಷ್ಟವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಈಗಾಗ್ಲೇ ನೀವು ಹೇಳಿದೀರಾ ಅಂದ್ರೆ ಯಂಗ್ಸ್ಟರ್ಸ್ ಓದ್ಬೇಕಾದ್ರೆ ಅವರಿಗೆ ನಾವು ಒಂದಷ್ಟು ಜ್ಞಾನವನ್ನ ಕೊಡುವಂತಹ ಲೇಖನದಾಗಿರ್ಬೇಕು. ಹಾಗಾಗಿ ಒಂದು ರಾಗ ಇವಾಗ ಚಾರುಕೇಶಿ ಅಂದಾಗ ಅದು 26ನೇ ಮೇಳಕರ್ತ ಮತ್ತೆ ಅದರಲ್ಲಿ ಬರುವಂತಹ ಸ್ವರಸ್ಥಾನಗಳು ಆ ತರದ್ದೆಲ್ಲ ಕೊಟ್ಟಾಗ ಯುವಜನತೆ ಓದ್ತಾರೆ ಅವ್ರಿಗೆ ಅದರ ಬಗ್ಗೆ ಆ ರಾಗದ ಬಗ್ಗೆ ಒಂದು ಬಹಳ ಮುಖ್ಯವಾದಂತಹ ವಿಷಯಗಳು ಗೊತ್ತಾಗ್ಬಿಡುತ್ತೆ. ಇಫ್ ನಾಟ್ ಇನ್ ಡೀಟೇಲ್ ತುಂಬಾ ಅವಶ್ಯಕವಾಗಿರುವಂತಹ ಒಂದು ವಿಷಯ ಗೊತ್ತಾಗತ್ತೆ ಅಂತ. ಹಾಗೆ ನಿಮ್ಮ ಲೇಖನ ನಿಮ್ಮ ವಿಮರ್ಶೆಯಲ್ಲಿ ಏನು ವಿಶೇಷವಾದನ್ನ ಕೊಡೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ?
0: ಅದಕ್ಕಿಂತ ಹೆಚ್ಚಾಗಿ ನಾನು ಸಂಗೀತದಲ್ಲಿ, ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದೇನು ಇಂಟರ್ನೆಟ್ ಮತ್ತೊಂದೊಂದು ಸೌಲಭ್ಯ ಇದೆ, ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಇದು ಇಂಥ ಕೃತಿ ಇಷ್ಟನೇ ಮೇಳ ಅಥವಾ ಇಷ್ಟನೇ ಮೇಳದ ಜನ್ಯ ಅನ್ನುವ ಒಂದು ಮಾಹಿತಿ ಬಹಳ ಸುಲಭವಾಗಿ ಒಂದು ಜಸ್ಟ್ ಒಂದು ಟಚ್ ಬಟನ್ ನಲ್ಲಿ ಅವರು ತಗೊಳ್ಬಹುದು. ಅದರಿಂದ ಅದು ಅವರಿಗೆ ಸುಲಭವಾಗಿ ಅವರಿಗೆ ಸಿಗೋ ಅಂಥದ್ದಕ್ಕಿಂತ ನಾವು ಒಂದು ತರಗತಿಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹೇಗೆ ಅವರಿಗೆ ಒಂದು ಶಿಕ್ಷಣದಲ್ಲಿ ನಾವು ಮಾತನಾಡುವಾಗ ನಾವು ಏನು ಅವರಿಗೆ ಒಂದು ಒಳ್ಳೆಯ ಟೆಕ್ನಿಕಲ್ ಅಂಶಗಳನ್ನ ನಾವು ಅವರಿಗೆ ತಿಳಿ ಹೇಳ್ತೇವೆ ಅಂತದ್ದನ್ನು ಹೆಚ್ಚಾಗಿ ನಾವು ಇಲ್ಲಿ ಕೊಟ್ರೆ ಅದು ಬಹುಶಃ ಹೆಚ್ಚು ಉಪಕಾರಿ ಆಗ್ಬೋದಾ. ಫಾರ್ ಎಕ್ಸಾಂಪಲ್ ಈಗ ಈ ಕೊರಪು ಕೊರಪು ಅಂದ್ರೆ ಏನು ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ನಾವೀಗ ನಾವು ಒಂದು ಮ್ಯೂಸಿಕ್ ವಿದ್ಯಾರ್ಥಿ ಇರ್ಬೋದು ಅಥವಾ ಸ್ವಲ್ಪ ವಿದ್ವತ್ ಲೆವೆಲ್ ನಲ್ಲಿ ಇರಬಹುದು, ಸೇರ್ ಲೆವೆಲ್ ನಲ್ಲಿ ಅವರಿಗೆ ಒಂದು ಸ್ವರವನ್ನ ಹೇಳ್ಕೊಡ್ಬೇಕು ಅಥವಾ ಒಂದು ಕೊರಪು ಅಂತ ಮಾಡ್ಬೇಕು, ಅವ್ರು ಹಂಗಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಆವಾಗ ನಾವು ಅದನ್ನ ಹಾಡಿ ತೋರಿಸಿ ಕೊರಪು ಅಂದ್ರೆ ಇದು ಅಥವಾ ಪರುತ್ತಮ ಸ್ವರ ಅಂತ ಹೇಳ್ತೀವಿ. ಪರುತ್ತಮ ಸ್ವರ ಅನ್ನೋದು ಒಂದು ಸಾಹಿತ್ಯಕ್ಕೆ ಹೊಂದಿಕೊಂಡು ಬರುವಂತದ್ದು. ಇದನ್ನ ನಾನು ಇಂಥದ್ದನ್ನ ಹೆಚ್ಚಾಗಿ ನಾನು ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಅದು ಅವ್ರಿಗೆ ಏನು ಅಂತ ಅವರಿಗೆ ಪರಿಚಯ ಇರುವುದಿಲ್ಲ, ಅದರ ಬಗ್ಗೆ ಅವರಿಗೆ ಇಂಟರ್ನೆಟ್ ಅಲ್ಲಿ ಅಷ್ಟಾಗಿ ಮಾಹಿತಿ ಸಿಗುವುದಿಲ್ಲ. ಯಾಕೆ ಅಂದ್ರೆ ಇದು ಪ್ರಾಯೋಗಿಕವಾಗಿ ಹೆಚ್ಚಾಗಿ ಬಳಸುವಂತದ್ದು. ಪ್ರಾಯೋಗಿಕವಾಗಿ ಹೆಚ್ಚಿನ ಅಂಶಗಳನ್ನ ನಾವು ಅಲ್ಲಿ ತಗೊಂಡು ಅವರಿಗೆ ಕೊಟ್ಟಾಗ ಅದು ಅವರಿಗೆ ಬೇಗ ಆಗ್ತದೆ, ಮನದಟ್ಟು ಆಗ್ತದೆ.
2: ಮತ್ತೆ ಕೃತಿಗಳ ಬಗ್ಗೆ ಬರೆಯುವಾಗ ಉದಾಹರಣೆಗೆ ಕೆಲವು ಕೃತಿಗಳನ್ನ ಕೆಲವು ವಾಗ್ಗೇಯಕಾರರು ಒಂದು ವಿಶೇಷವಾದ ಒಂದು ಸಂದರ್ಭದಲ್ಲಿ ಅದನ್ನ ರಚನೆ ಮಾಡಿರ್ತಾರೆ. ಉದಾಹರಣೆಗೆ ಈಗ ದೀಕ್ಷಿತರ ಅಕ್ಷಯ ಲಿಂಗ ವಿಭವ ತಗೊಳ್ತೇವೆ ಅಂತ ಇಟ್ಕೊಳ್ಳೋಣ. ಅದನ್ನ ಯಾವ ಸಂದರ್ಭದಲ್ಲಿ ಅವರು ಅದನ್ನ ರಚನೆ ಮಾಡಿದರು ಅನ್ನುವ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ಕೊಟ್ಟಲ್ಲಿ ಅದು ಓದುಗರಿಗೆ ಅದು ಇನ್ನು ಇಂಟ್ರೆಸ್ಟಿಂಗ್ ಆಗ್ತದೆ. ಆ ವಿಷಯನ್ನ ಓದುವುದರಲ್ಲಿ ಅವರಿಗೆ ಒಂದು ಹೆಚ್ಚಿನ ಆಸಕ್ತಿ ಉಂಟಾಗ್ತದೆ. ಜೊತೆಗೆ ನಾವು ಆ ಕೃತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನಾವು ಅವರಿಗೆ ನೀಡಿದ ಹಾಗೆ ಆಗ್ತದೆ. ಹಾಗೆ ಆ ಯಾವ ರಾಗಗಳನ್ನ ಹಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾದ ಮಾಹಿತಿಯನ್ನು ಕೂಡ ನಾವು ಕೊಡಬಹುದು. ಇದು ಎಷ್ಟನೇ ಮೇಳ ಅಥವಾ ಕೆಲವು ರಾಗಗಳಲ್ಲಿ ಬಹಳ ಸ್ವಲ್ಪವೇ ವ್ಯತ್ಯಾಸ ಇರ್ತದೆ. ಈಗ ಉದಾಹರಣೆಗೆ ಇವತ್ತೇ ನಾವು ಹಾಡಿದ್ವಿ ಮಂದಾರಿ ಮತ್ತೆ ಕಾಮವರ್ಧಿನಿ ರಾಗ, ಅದರಲ್ಲಿ ಕೇವಲ ಒಂದೇ ಒಂದು ಸ್ವರ ಮಾತ್ರ ಅದು ವರ್ಜ್ಯವಾಗಿಂತಹ ಎರಡು ರಾಗಗಳ ಒಂದು ಕಂಪ್ಯಾರಿಸನ್. ಸೊ ಅದು ಮುಖ್ಯವಾಗಿ ವಿಮರ್ಶಕರಿಗೆ ಗೊತ್ತಾಗಬೇಕು. ಹಾಗೆಯೇ ಉದಾಹರಣೆಗೆ ಸೋನಾದ ವಿನೋದಿನಿ ಮತ್ತು ಹಂಸಾನಂದಿ, ಅದರಲ್ಲಿಯೂ ಕೂಡ ಒಂದೇ ಒಂದು ಸ್ವರ ಮಾತ್ರ ವ್ಯತ್ಯಾಸ ಬರುತ್ತದೆ. ಹಾಗೆಯೇ ಶ್ರೀರಂಜನಿ ಅಭೋಗಿ ಹೀಗೆ ಅನೇಕ ರಾಗಗಳಿವೆ. ಆ ಎರಡು ರಾಗಗಳ ಮಧ್ಯೆ ಇರುವ ವ್ಯತ್ಯಾಸ ಸಂಗೀತಗಾರನಿಗೆ ವಿಮರ್ಶಕನಿಗೆ ಗೊತ್ತಾದಾಗ

0: ಮಾತ್ರ ಅವನು ಸರಿಯಾದ ಸೂಕ್ತವಾದ ಮಾಹಿತಿಯನ್ನ ನೀಡಬಲ್ಲ ಅಥವಾ ನೀಡಬಲ್ಲಳು, ಇಲ್ಲ ಅಂತಂದ್ರೆ ಅದು ತಪ್ಪು ಮಾಹಿತಿ ಕೊಡುವ ಹಾಗೆ ಆಗ್ತದೆ. ಆದ್ದರಿಂದ ಸಂಗೀತದಲ್ಲಿ ಹೆಚ್ಚಿನ ಜ್ಞಾನ ವಿಮರ್ಶಕರಿಗೆ ಅತ್ಯವಶ್ಯಕ.
1: ಸ್ವಲ್ಪ ಅಂದ್ರೆ ಪೂರ್ತಿ ಅದು ಟೆಕ್ನಿಕಲ್ ಆಗಿದ್ರೂ ನಮಗೆ ಕಷ್ಟ ಆಗ್ತದೆ, ಎಲ್ಲದರಲ್ಲಿ ನಾವು ಬ್ಯಾಲೆನ್ಸಿಂಗ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಜನಸಾಮಾನ್ಯರಿಗೆ ಅದು ಬೋರ್ ಹಿಡಿಸಬಹುದು, ಅಥವಾ ಮತ್ತೆ ವಿಮರ್ಶೆಯನ್ನು ಅವರು ಓದುವಲ್ಲಿ ಅವರಿಗೆ ಅಷ್ಟೊಂದು ಅದರಲ್ಲಿ ಕಡಿಮೆ ಆಗ್ಬಹುದು. ಆದ್ರಿಂದ ನಾವು ಎಲ್ಲರನ್ನ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ವಿಮರ್ಶೆಯನ್ನ ಬರೀಬೇಕಾಗ್ತದೆ. ಬಹಳ ಜನರಿಗೆ ಅದೊಂದು ತಪ್ಪು ಅಭಿಪ್ರಾಯ ಇದೆ, ವಿಮರ್ಶಕರು ಅಂದ್ರೆ ಏನು ಸುಮ್ನೆ ಬಹಳ ಸ್ವಲ್ಪ ಬಿಡಬಹುದು
2: ಅನ್ನೋದು,
1: ಏನ್ ಕಷ್ಟ ಪಡಬೇಕು ಅನ್ನೋದು. ಅದರಲ್ಲಿಯೂ ಹೆಚ್ಚಾಗಿ ಸಂಗೀತಗಾರರಲ್ಲಿಯೇ ಅದಿದೆ. ಮತ್ತೆ ಅವ್ರ ಆರ್ಟಿಸ್ಟ್ ಕೂಡ ಕಲಾವಿದರು ಅಷ್ಟೇ, ಏನನ್ನಾದರೂ ಹೇಳುವಾಗ ಅವರದನ್ನ ಒಂದು ಕೆಟ್ಟ ರೀತಿಯಲ್ಲಿ ಅಥವಾ ಒಂದು ಆಫೆನ್ಸ್ ತರ ಅದನ್ನ ತಗೊಳ್ಬಾರ್ದು. ಅವರು ಇವರು ಹೇಳ್ತಾ ಇರೋದ್ರಲ್ಲಿ ನಿಜವಾಗಿದೆಯಾ ಅಂಶ ಅಂತ ಮನಗಾಣಕೊಂಡು ಅದನ್ನ, ಆದ್ರೆ ಏನಾದ್ರೂ ಹರ್ಟ್ ಆಗಿದ್ರೆ ನಾನು ಖಂಡಿತ ನಾನು ಅವರಲ್ಲಿ ಕ್ಷಮೆ ಕೂಡ ನಾನು ಕೇಳಿದ್ದೇನೆ.
2: ಇವತ್ತು ಒಂದು ಟ್ರೆಂಡ್ ಚೆನ್ನಾಗಿದೆ ನನಗನ್ಸೋದು, ಹಿಂದೆ ಎಲ್ಲ ಸುಮ್ಮನೆ ಹಾಡ್ಬಿಡೋರು,
1: ಹೌದು
2: ಇವತ್ತು ಒಂದು ಅದಕ್ಕೆ ಹೈಕ್ ಮಾಡಿ ಇಂಥದ್ ಹಾಡ್ತಿದೀವಿ. ಯಾಕೆಂದ್ರೆ ಇವತ್ತು ವಾಗ್ಗೇಯಕಾರರು ಅಂದಾಗ ಬರೀ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳದು ಅಥವಾ ಸ್ವಾತಿ ಅವರದು ಇದಿಷ್ಟೇ ಹಾಡಲ್ಲ, ಬೇರೆ ಬೇರೆ
1: ಬಂದಿದ್ದಾರೆ.
2: ಹಾಗಾಗಿ
1: ನಮ್ಮ ಊತುಕಾಡು ಅಂತ
2: ಊತುಕಾಡು ಆಗುತ್ತೆ, ಬೇರೆ ಹೊಸಬರು ಬೇಕಾದಷ್ಟು
1: ಜನ ಇದ್ದಾರೆ.
2: ಹಾಗಾಗಿ ಅಂತವ್ರದೆಲ್ಲ ರಚನೆಗಳು ಹಾಡ್ಬೇಕಾದ್ರೆ ಬಹುಶಃ ಕಲಾವಿದರು ತಾವೇನ್ ಹಾಡ್ತಾ ಇದಾರೆ ಅಥವಾ ನುಡಿಸ್ತಾ ಇದಾರೆ ಅದನ್ನ ಹೈಲೈಟ್
1: ಮಾಡಬೇಕು. ಹೌದು,
2: ಹಾಡಿದ್ರೆ
1: ಒಂದು ಅನೇಕ ಸಭೆಗಳು ಅದನ್ನ ಒಂದು ಕಂಪಲ್ಸರಿ ಮಾಡಿದೆ, ಏನೋ ಹಾಡ್ತಾ ಇದ್ದೀರಾ ಅನ್ನೋದು ಒಂದು ಅನೌನ್ಸ್ ಮಾಡ್ಬಿಟ್ಟು ಅನ್ನುವಂಥದ್ದು ಒಂದು ವಿಷಯ. ಅನೌನ್ಸ್ ಮಾಡಿಲ್ಲ ಅಂದ್ರೂ ನಮ್ಮಂತವರಿಗೆ ಸ್ವಲ್ಪ ಗೊತ್ತಾಗ್ತದೆ ಅವ್ರೇನ್ ಹಾಡ್ತಿದ್ದಾರೆ ಅನ್ನೋದು ಗೊತ್ತಾರೆ. ಆದ್ರೆ ಎಲ್ಲ ತರಹದ ಜನರು ಶ್ರೋತೃಗಳು ಬಂದಿರ್ತಾರೆ. ಸೊ ಅವರಿಗೆ ಇಂಥವ್ರ ಕೃತಿ ಇಂಥವ್ರ ಕೃತಿ ಅಂತ ಹೇಳಿದಾಗ ಈಗ ಪುತಿನ ಅವರೇ ಅವರ ಒಂದು ರಚನೆಯನ್ನ ಮಾಡ್ಬಿಡ್ತೇವೆ, ಆದ್ರೆ ಅದು ಅಷ್ಟಾಗಿ ಬಳಕೆಯಲ್ಲಿ ಇಲ್ಲದೆ ಇರುವಂತಹ ಒಂದು ರಚನೆ ಆಗಿರುತ್ತೆ. ಆವಾಗ ಅವರ ಶ್ರೋತೃಗಳಿಗೆ ಪುತಿನ ಅವ್ರು ಗೊತ್ತಿರ್ತಾರೆ, ಆದ್ರೆ ಆ ರಚನೆ ಬಗ್ಗೆ ಗೊತ್ತಿರೋದಿಲ್ಲ. ಅವಾಗ ಹೇಳಿದ ತಕ್ಷಣ ಅವರ ಮುಖದಲ್ಲಿ ಒಂದು ನಗೆಯನ್ನು ನೋಡ್ತೇವೆ, ನೀವು ಒಂದು ಫೆಮಿಲಿಯರ್ ಸ್ಮೈಲ್, ಓಹ್ ಪುತಿನ ಅವರದ ಹೌದು, ಹಾಗಾದ್ರೆ ಕೇಳು ಇನ್ನು ಹೆಚ್ಚಾಗಿ ಕೇಳಬೇಕು ಅನ್ನೋ ಒಂದು ಅವರ ಆಸ್ತಿ ಮೂಡ್ತದೆ ಅವರು.
2: ಹಾಗಾಗಿ ಹೈಲೈಟ್ ಮಾಡಿ ಹಾಡಿದ್ರೆ ಒಳ್ಳೇದು. ತುಂಬಾ ಅಪರೂಪದ ರಾಗಗಳಾದ್ರೆ ಇರುವಂತಹ ಎಲ್ಲಾ ರಾಗಗಳು ಒಬ್ಬ ವಿದ್ವಾಂಸನ ಖಂಡಿತ ಗೊತ್ತಿರೋ ಅಪರೂಪ ಇದ್ದಂತಹ ಸಮಯದಲ್ಲಿ ಅದರ ಒಂದು ಸ್ಕೇಲ್ ಅನ್ನ ಹಾಡಿ
1: ನಿಜ
2: ಹೇಗೆ
1: ಹೌದು
2: ಅಂತ ಹಾಡಿದಾಗ ಅದು ಬಹುಶಃ ಎಲ್ರಿಗೂ ಖುಷಿ ಆಗತ್ತೆ
1: ನಿಜ
2: ಅಂತ ಅನ್ಸತ್ತೆ.
1: ನಿಜ ನಿಜ.
2: ಈ ಬರವಣಿಗೆಗಳು ನೀವು ಬರೆದಿರುವಂತಹ ವಿಮರ್ಶೆ ಯಾವ್ದಾದ್ರೂ ಕಲಿದರಿಗೆ ಒಂದು ಉಜ್ವಲವಾದ ಒಂದು ಭವಿಷ್ಯವನ್ನ ಕೊಟ್ಟಿದೆ. ಯಾಕೆಂದ್ರೆ ಹಿಂದೆ ಹೀಗಾಗ್ತಾ ಇತ್ತು, ಪೇಪರ್ ಓದಿ ನನಗೆ ಎಷ್ಟೊಂದು ಕಚೇರಿಗಳು ಬುಕ್ ಆಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ನೀವು ಬರೆದಂತಹ ವಿಮರ್ಶೆಗಳು ಯಾರಿಗಾದ್ರೂ ಒಂದು ಒಳ್ಳೆ ಭವಿಷ್ಯವನ್ನ ನೀಡಿರುವಂತದ್ದು ಉಂಟ?
1: ಈಗ ಇತ್ತೀಚೆಗೆ ಹಲವಾರು ಗಣಪತಿ ಉತ್ಸವ ಏನು 8th ಕ್ರಾಸ್ ನಲ್ಲಿ ಆಗುತ್ತೆ ಅಲ್ಲಿ ಇರಬಹುದು, ಅಥವಾ ಈ ಸೀರೀಸ್ ರಾಮನವಮಿ ಸೀರೀಸ್ ಬರ್ದದಲ್ಲಿ ಅವರು ಹಿಮಾಂಶು ಇವರು ಇರಬಹುದು, ಅಥವಾ ಯಂಗ್ಸ್ಟರ್ಸ್ ನ ಕರೆಸಬೇಕು ಅನ್ನುವ ಒಂದು ಉದ್ದೇಶದಲ್ಲಿ ಅನೇಕ ಚೆನ್ನೈನವರು ಅಥವಾ ಬೆಂಗಳೂರಿನವರು ಕೂಡ, ಅಕ್ಷಯ್ ಆನಂದ್ ಫಾರ್ ಎಕ್ಸಾಂಪಲ್, ರಮಣ್ ಬಾಲಚಂದ್ರ ಅಂತಹ ಚಿಕ್ಕ ಚಿಕ್ಕ ಅಂದ್ರೆ ಯಂಗ್ಸ್ಟರ್ಸ್ ಯುವ ಕಲಾವಿದರನ್ನ ಕಲಿಸಿದ್ದಾಗ ನಾನು ಅವರ ಬಗ್ಗೆ ಏನು ವಿಮರ್ಶೆಗಳನ್ನ ಬರೆದೆ, ಅದನ್ನ ಅವರ ಪೋಷಕರು ನಂತರ ಮಗು ರಾಹುಲ್ ನ ಕಚೇರಿಯ ಬಗ್ಗೆ ರಾಹುಲ್ ಬೆಲ್ಲ ಅವರೆಲ್ಲರೂ ಕೂಡ ಅವರು ನಮ್ಗೆ ತಪ್ಪದೆ ದೂರವಾಣಿಯ ಮೂಲಕ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿ ನೀವು ಇಂತಹ ಉಲ್ಲೇಖವನ್ನು ಮಾಡ್ತಾ ಇದ್ದೀರಿ, ಇದನ್ನ ನನಗೆ ನನ್ನ ಮಕ್ಕಳಿಗೆ ಬಹಳ ಪ್ರಚಾರ ಸಿಕ್ತು, ಇನ್ನು ಹೆಚ್ಚಿನ ಕಚೇರಿಗಳು ಆಹ್ವಾನ ಬಂದವು, ಹೀಗೆಲ್ಲ ಅವರು ಹೇಳುವಾಗ ಒಂದು ಸಂತೋಷ ಆಗುತ್ತೆ, ಸ್ವಲ್ಪ ತೃಪ್ತಿ ಸಿಕ್ಕತ್ತೆ, ಏನೋ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೇನೆ ಎನ್ನುವ ಒಂದು ತೃಪ್ತಿ
2: ಅದು ವರ್ಣಿಸಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಖುಷಿ ಕೊಡುತ್ತೆ ನಿಜವಾಗ್ಲು. ಈ ಎಲ್ಲ ವಿಮರ್ಶೆಗೆ ಸಂಗೀತಕ್ಕೆ ಎಲ್ಲದಿರಬಹುದು ಲಭಿಸಿರುವಂತಹ ಗೌರವಗಳು ಮತ್ತೆ ಪ್ರಶಸ್ತಿಗಳು
1: ಅದು ಅವಾಗ ಅವಾಗ ಆಗ್ತಾನೆ ಇರುತ್ತೆ. ಒಂದು ಕೆಲವನ್ನ ಹೆಸರಿಸಬೇಕು ಅಂತಂದ್ರೆ ವಸುಂಧರಾ ದೊರೆಸ್ವಾಮಿ ಅವರ ಇದರಲ್ಲಿ ಸನ್ಮಾನ ಮಾಡಿದ್ದಾರೆ, ಮತ್ತೆ ತುಳಸಿ ರಾಮಚಂದ್ರ ಅವರ ಒಂದು ನೃತ್ಯಾಲಯ ಟ್ರಸ್ಟ್ ಅಲ್ಲಿ ಕೂಡ ನನಗೆ ಕಾಂಟ್ರಿಬ್ಯೂಷನ್ ಸನ್ಮಾನ ಮಾಡಿದ್ದಾರೆ. ನಾದಬ್ರಹ್ಮ ಸಂಗೀತ ಸಭೆಯಲ್ಲಿ 2 ವರ್ಷಗಳ ಕೆಳಗೆ ಸನ್ಮಾನವಾಯಿತು. ಲಯವಿ ಪ್ರತಿಷ್ಠಾನ ನಮ್ಮ ಹೆಚ್ಎಲ್ ಶಿವಶಂಕರ ಸ್ವಾಮಿ ಅಲ್ಲಿಯೂ ಕೂಡ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾರೆ. ಈಗ 2 ವರ್ಷಗಳ ಹಿಂದೆ ಅಲ್ಲಿ ನನಗೆ ಸನ್ಮಾನ ಮಾಡಿದ್ರು, ಇನ್ನು ಹಲವಾರು ಸನ್ಮಾನಗಳು
2: ಒಂದೇನು ಬಹಳಷ್ಟು ನಿಮಗೆ ಪ್ರಶಸ್ತಿಗಳು ಗೌರವಗಳು ಲಭಿಸಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ಒಂದ್ ಯಾವ್ದಾದ್ರು ಹಾಡೋದಕ್ಕಾಗತ್ತಾ?
1: ಆಗ್ಲಿ, ಅದಕ್ಕೆ ನಾನು

0: ನಿಮ್ಮ ಮುಂದಿನ ಗುರಿ ಏನು? ಯಾಕಂದ್ರೆ ಸಾಧನೆಗೆ, ಚಿಂತನಶೀಲತೆಗೆ ಅದಕ್ಕೊಂದು ಫುಲ್ ಸ್ಟಾಪ್ ಇಲ್ಲ, ಅದು ನಿರಂತರ ಹರಿಯುತ್ತಿರುವಂತಹ ಒಂದು ನದಿ ಇರೋ ಹಾಗೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ?
1: ಸಂಘದಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಉನ್ನತಿಯನ್ನ ಪಡ್ಕೊಳ್ಬೇಕು ಅನ್ನೋದು ಆಸೆ ಇದೆ. ಅದರಲ್ಲಿ ಇನ್ನೂ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅಂತ ಜೊತೆಗೆ ವಿಮರ್ಶೆಯನ್ನ ಮುಂದುವರಿಸ್ತಾ ಇರ್ತೇನೆ. ಸೊ ಅದೊಂದು ನನಗೆ, ಇನ್ನೊಂದು ನನಗೆ ಒಂದು ಒಳ್ಳೇದೇನ್ ಮಾಡಿದೆ ಅಂತಂದ್ರೆ, ನಾನು ಅದರಿಂದಾಗಿ ಹೆಚ್ಚಿನ ಕಚೇರಿಗಳನ್ನ ನಾನು ಕೇಳುವಂತಹ ಒಂದು ನನಗೆ ಅವಕಾಶ ಬರ್ತದೆ. ಯಾಕೆಂದ್ರೆ ಬಾಕಿಯಂತೆ ನಾವು ಎಷ್ಟು ಕೇಳ್ತಿದ್ವೋ ಇಲ್ವೋ ಕಮಿಟ್ಮೆಂಟ್, ಆದ್ರಿಂದ ಈವನ್ ಇಫ್ ಯು ಆರ್ ಫೋರ್ಸ್ಡ್ ಇನ್ ಟು ಯರ್ ಕಮಿಟ್ಮೆಂಟ್, ಅದು ನಿಮ್ಗೆ ಒಳ್ಳೇದೇ ಮಾಡುತ್ತೆ. ಹಾಗಾಗಿ ಅದು ನಿಮ್ಗೆ ಒಳ್ಳೆಯ ಕಚೇರಿಗಳನ್ನ ಕೇಳಕ್ಕೆ ಹೋದಾಗ, ಅದ್ರ ಬಗ್ಗೆ ಬರೀಬೇಕು ಅಂತಾದಾಗ, ಸಂಗೀತವನ್ನು ನಾವು ಅಷ್ಟು ಕೇಳೋದ್ರಿಂದ ಅದು ನಮ್ಮ ಒಂದು ಏನು ಹಾಡುಗಾರಿಕೆಯಲ್ಲಿ ಅದು ಅದು
0: ತುಂಬಾ ಹೆಲ್ಪ್ ಆಗುತ್ತೆ. ಕೇಳಿದ್ರೆ ಬಹಳ ಮುಖ್ಯ ಸಂಗೀತಕ್ಕೆ ಅಲ್ವಾ. ಮತ್ತೆ ನೀವು ಕೃತಿ ರಚನೆಗಳನ್ನ ಬಿಡಬೇಡಿ, ನಾನು ಮತ್ತೆ ಆಮೇಲೆ ನಿಮ್ಮ ತರಹ ಡಾಕ್ಟರ್ ಪದ್ಮಾವತಿ ಅವರೇ ಆರ್ಟ್ ಕ್ರಿಟಿಕ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಯುವ ಜನತೆಗೆ ನಿಮ್ಮ ಸಂದೇಶ ಏನು?
1: ಮೊದಲು ಏನು ನೋಡ್ಬೇಕು ಅಂದ್ರೆ, ಸಂಗೀತವನ್ನ ಚೆನ್ನಾಗಿ ಆಸ್ವಾದಿಸ್ಕೊಳ್ಳೋದನ್ನೇ ಕಲಿಬೇಕು. ಹೇಗೆ ಚೆನ್ನಾಗಿ ಸಂಗೀತವನ್ನ ಆಸ್ವಾದಿಸ್ಬೇಕು ಅಂತ, ಅದಕ್ಕೆ ಮನೆಯಲ್ಲಿ ಈಗ ಏನು ಬೇಕಾದಷ್ಟು ನಮಗೆ ಸೌಲಭ್ಯಗಳಿವೆ, ಇಂಟರ್ನೆಟ್ ಮತ್ತೊಂದು. ಹಾಗಾಗಿ ಬಹಳವಾಗಿ ಸಂಗೀತವನ್ನ, ಒಳ್ಳೆಯ ಸಂಗೀತವನ್ನ ಕೇಳ್ಬೇಕು. ದಿನಕ್ಕೆ 4-5 ಗಂಟೆಗಳಾದ್ರೂ ಆತರ ಕೇಳಿ ಕೇಳಿ ಕೇಳಿ ಕೇಳಿ ನಮಗೆ ಆ ಒಂದು ಅದರಲ್ಲಿ ನಮಗೆ ಒಂದು ಮೆಚ್ಯೂರಿಟಿ ಬರುತ್ತೆ. ಸಂಗೀತ ಒಂದೇ ಒಂದು ಒಂದ್ ಸಿಂಗಲ್ ಫ್ರೇಸ್, ಒಂದು ಸ್ವರ, ಒಂದ್ ಸಣ್ಣ ಸ್ವರ ಆಚೆ ಈಚೆ ಹೋದ್ರು ಕೂಡ ಅದು ಪಟ್ ಅಂತ ನಮಗೆ ಅದು ಗೊತ್ತಾಗುವಂತೂ ಅದು ನಮಗೆ ಯು ಗೆಟ್ ದಟ್ ಇಯರ್ ಫಾರ್ ಮ್ಯೂಸಿಕ್.
0: ಎಕ್ಸಾಕ್ಟ್ಲಿ
1: ಅದು ಬರುತ್ತೆ. ಅದು ಬರೋ ಹಂಗೆ ನಾವು ನಮ್ಮನ್ನ ನಾವು ಅದರಲ್ಲಿ ಸಂಗೀತದಲ್ಲಿ ನಾವು ತೊಡಗಿಸ್ಕೊಳ್ಬೇಕು.
0: ಪ್ರತಿ ಪರಿಚಯ ಆಗ್ಬೇಕು, ಕೃತಿಗಳ ಪರಿಚಯ ಆಗುತ್ತೆ.
1: ಕೃತಿಗಳನ್ನು ನಾವು ಅದರ ನಾವು ಪರಿಚಯ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ವಾಗ್ಗೇಯಕಾರರ ಬಗ್ಗೆ ಮೂಲಭೂತವಾಗಿ ಆದ್ರೂ ನಾವು ಸ್ವಲ್ಪ ತಿಳ್ಕೊಳ್ಬೇಕು.

0: ಯಾವಾಗ ಮಾಗೆ ಮತ್ತೆ ಏನ ಬೇಕು. ಹೌದು, ಆಮೇಲೆ ಭಾವವನ್ನ ನಾವು ಅಲ್ಲಿ ಆನಂದಿಸಬೇಕು ಅಂತಂದ್ರೆ ಅದರ ಸಾಹಿತ್ಯವನ್ನ ನಾವು ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ನಾವು ನೋಡ್ಬೇಕು. ಯಾಕೆಂದ್ರೆ ಎಷ್ಟೊಂದು ಗೀತಗಾರರು ಸಾಹಿತ್ಯಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನ ಕೊಡಲ್ಲ. ನಾವು ಗಮಕದಲ್ಲಿ ಹಾಗೆ ಮಾಡೋಕಾಗುದಿಲ್ಲ. ಗಮಕ ವಾಚನದಲ್ಲಿ ಸಾಹಿತ್ಯವೇ ಪ್ರಧಾನ, ಸಂಗೀತ ಕೇವಲ ಪೂರಕವಾಗುತ್ತೆ. ಆದ್ರೆ ಸಂಗೀತದಲ್ಲಿ ಕೂಡ ಸಾಹಿತ್ಯಕ್ಕೆ ಪ್ರಾಶಸ್ತ್ಯ ನೀಡಬೇಕು. ಎಷ್ಟೊಂದು ಸಂಗೀತಗಾರರು, ಪ್ರಸಿದ್ಧ ಸಂಗೀತಗಾರರೇ ನಾವು ನೋಡ್ತೇವೆ, ಅವರು ಏನು ಹಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥನೇ ಆಗೋಲ್ಲ, ಬರೀ ಅಲ್ಲಿ ನಾದ ಮಾತ್ರ ಕೇಳಿಸ್ತಾರೆ. ಜೊತೆಗೆ ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನ ಸಂಪಾದಿಸ್ಕೊಳ್ಬೇಕು. ನೀವು ಯಾವ ಭಾಷೆಯಲ್ಲಿ ಬರೆಯೋಕೆ ಆಸೆ ಪಡ್ತೀರಿ ಅದರಲ್ಲಿ ಒಳ್ಳೆಯ ಉತ್ತಮವಾದ ಒಂದು ಹಿಡಿತವನ್ನ ನಾವು ಸಾಧಿಸ್ಕೋಬೇಕು. ಇಷ್ಟೆಲ್ಲ ಮಾಡಿದಾಗ ಖಂಡಿತ ಒಳ್ಳೆಯ ವಿಮರ್ಶಕರಾಗೋದಕ್ಕೆ. ಮತ್ತೆ ವಿಮರ್ಶೆ ಅಂದ್ರೆ ಕೇವಲ ವರದಿಯಲ್ಲ, ನಾನು ಹಿಂದೆ ಓಡುವಾಗ ನಾನು ಅದು ಮತ್ತೊಂದು ಕಾರಣ, ನಾನು ವಿಮರ್ಶೆಯನ್ನಾಗಿ ನಾನು ನನ್ನ ಇದರಲ್ಲಿ ಆರಿಸ್ಕೊಕ್ಕೆ ಜೀವನದಲ್ಲಿ. ಯಾಕೆ ಅಂತಂದ್ರೆ ಎಷ್ಟೋ ನಾವು ವಿಮರ್ಶೆಗಳನ್ನ ನೋಡ್ತಾ ಇದ್ವಿ, ಕೇವಲ ಕೃತಿಗಳು ಇಂಥದ್ದನ್ನ ಹಾಡಿದ್ರು ಅಂಥದ್ದನ್ನ ಹಾಡಿದ್ರು, ಅಲ್ಲಿಗೆ ಇಂಥದ್ರಿಂದ ಆರಂಭವಾಯಿತು ಇಂಥದ್ರಿಂದ ಮುಕ್ತಾಯವಾಯಿತು, ರಿಪೋರ್ಟ್ ಆಗತ್ತೆ.
1: ಹೌದು,
0: ಬಟ್ ಹೇಗೆ ಹಾಡಿದ್ರು, ಎಲ್ಲಿ ತಪ್ಪಿದ್ರು, ಎಲ್ಲಿ ಚೆನ್ನಾಗಿ ಹಾಡಿದ್ರು, ಯಾವುದು ಇನ್ನೂ ಚೆನ್ನಾಗಿರ್ಬೋದಾಗಿತ್ತು, ಯಾವುದು ಅತ್ಯಂತ ಸುಮಧುರವಾಗಿ ಬಂತು, ಎಲ್ಲಿ ಅವರು ತಮ್ಮತನವನ್ನು ತೋರಿಸಿದ್ರು, ಅವರು ಯಾವ ಒಂದು ಗುರು ಪರಂಪರೆಯಲ್ಲಿ ಬಂದಿದ್ದಾರೆ, ಅದು ನಮ್ಗೆ ಎಲ್ಲಿ ಕಾಣಿಸ್ತು, ಇದೆಲ್ಲದನ್ನು ನಾವು ನೋಡ್ಬೇಕು.
1: ಹೌದು, ಖಂಡಿತ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಒಂದು ಗ್ರಾಫ್ ಹಾಕಿದ್ರೆ ಆ ಒಂದು ಶ್ರುತಿ ಇರ್ಬೋದು, ಲಯ ಇರಬಹುದು, ಪ್ರತಿಯೊಂದರಲ್ಲೂ ಲಯ ಇದೆ, ಪ್ರತಿಯೊಂದರಲ್ಲೂ ಶ್ರುತಿ ಇದೆ. ಗುರುತಿಸುವಂತ ಕಿವಿಗಳು ಬೇಕಷ್ಟೇನೆ. ಹಾಗಾಗಿ ನಂಗೆ ಇಲ್ಲಿ ಒಂದು ಜ್ಞಾಪಕ ಬರ್ತೇ ಡಿ ವಿ ಜಿ ಅವರದು, ಸ್ವರ ರಾಗ ಗೀತೆಗಳು ನಾಟ್ಯಾಭಿನೀತಿಗಳು ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಆ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಶ್ ಟೀಕು ಕಲೆ ಕುತ್ತಿಮ್ಮ ಅಂತ ಹೇಳ್ಬಿಟ್ಟು. ಪದ್ಮಾವತಿಯವರೇ, ನಿಜವಾಗ್ಲೂ ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ವಿತ್ ಯು. ಶ್ರೋತೃಗಳು ಕೂಡ ಬಹಳ ಸಂತೋಷ ಪಟ್ಟಿರ್ತಾರೆ ಅಂತ ಅನ್ಕೋತೀನಿ. ಈ ಸಂಗೀತ ಇರಬಹುದು, ಮತ್ತೆ ವಿಮರ್ಶೆ ಇರಬಹುದು, ಮತ್ತೆ ವಾಗ್ಗೇಯಕಾರರು ಅಂತಂದ್ರೆ ಹೇಗಿರ್ಬೇಕು ಅಂತಿರ್ಬಹುದು, ಎಲ್ಲದರ ಬಗ್ಗೆ ಬಹಳ ಸರಳವಾಗಿ ಬಹಳ ಚೆನ್ನಾಗಿ ನೀವು ನಿಮ್ಮ ಒಂದು ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಕೂಡ ಧನ್ಯವಾದ. ಶ್ರೋತೃಗಳಿಗೂ ಕೂಡ ಅನಂತ ಧನ್ಯವಾದಗಳು.
2: ಇದುವರೆಗೆ ಸಂಗೀತ ವಿದುಷಿ ಹಾಗೂ ವಿಮರ್ಶಕಿ ಡಾಕ್ಟರ್ ಎಂಎ ಪದ್ಮಾವತಿ ನರಸಿಂಹನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಿ ರಾಜ್ಮಿ ಶ್ರೀಧರ್. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಮಹಿಳಾ ರಂಗ ಪ್ರಸಾರವಾಯಿತು.

0: ಪ್ರೀತಿಯ ಮಕ್ಕಳಿಗೆಲ್ಲ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ ಮೈಸೂರಿನ ಪ್ರಗತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು.
1: ಯಾವುದೇ ಕಾರ್ಯಕ್ರಮ ಮಾಡುವುದಕ್ಕಿಂತ ಮುಂಚೆ ಗಣಪತಿ ಅಧಿದೇವತೆ ಆಗಿರುವುದರಿಂದ ಮೊದಲು ನಾವು ಗಣಪತಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ.

0: ಮನುಷ್ಯನಿಗೆ ನೀರು ಅತ್ಯಮೂಲ್ಯ. ನೀರಿಲ್ಲದೆ ನಾವು ಬದುಕುವುದು ಅಸಾಧ್ಯ ಅಲ್ಲವೇ? ಆ ನೀರೇ ನಮಗೆ ಆಧಾರ ಎಂಬುದನ್ನು ಹೇಳುತ್ತಾರಂತೆ ಆಲಿಸುವ.
1: ಕಿಶನ್, ಯಾವ ವರ್ಷವನ್ನು ಶುದ್ಧ ಜಲ ವರ್ಷವನ್ನಾಗಿ ಆಚರಿಸಿದ್ದಾರೆ ನಿನಗೆ ಗೊತ್ತಾ? 2003 ವರ್ಷವನ್ನು ಶುದ್ಧ ಜಲ ವರ್ಷವೆಂದು ಘೋಷಿಸಿದ್ರು. ಗೊತ್ತಾಯ್ತೇನೆ? ಓ ಹೌದಾ, ನನಗಿದು ತಿಳಿದಿರಲಿಲ್ಲ ನೋಡು ಕಿಶನ್. ತೇಜಸ್ವಿನಿ, ಒಂದು ದಿನ ಪತ್ರಿಕೆಯಲ್ಲಿ ಓದಿದ್ದೆ, ಬೆಂಕಿಯನ್ನು ನೀರು ಹೇಗೆ ಆರಿಸಬಲ್ಲದೋ ಹಾಗೆ ಬೆಂಕಿಯನ್ನು ಹತ್ತಿಸುವಂತ ಸಾಮರ್ಥ್ಯವೂ ಅದಕ್ಕಿದೆಯಂತೆ. ಅದು ಹೇಗೆ ಎಂದು ಯೋಚಿಸುತ್ತಿದ್ದೆ.
2: ಏನಂದೆ ಕಿಶನ್, ನೀರು ಬೆಂಕಿಯನ್ನೇನೋ ಆರಿಸುವುದು ಸರಿ, ಆದರೆ ನೀರಿನಿಂದ ಬೆಂಕಿ ಹೇಗೆ ಹತ್ತಿಕೊಳ್ಳುವುದು ಅಂತನಾ? ಅಯ್ಯೋ, ದಿನಪತ್ರಿಕೆಗಳಲ್ಲಿ ಆಗಾಗ ನದಿ ನೀರಿಗಾಗಿ ರಾಜ್ಯಗಳು ಬಡಿದಾಡುತ್ತಿರುವುದನ್ನು ನೀನು ಓದಿಲ್ಲವೇ? ಹಾಗೆ ಬೀದಿನಲ್ಲಿ ಕೊಡ ಹಿಡಿದು ಬಡಿದಾಡಿ ಜಗಳವಾಡುವುದನ್ನು ನೀನು ನೋಡುತ್ತಿರುತ್ತೀಯ, ಕೇಳುತ್ತಿರುತ್ತೀಯ ಅಲ್ವಾ?
1: ಹೌದು, ನೀನು ಹೇಳಿದ್ದು ಸರಿಯಾಗಿಯೇ ಇದೆ. ಅಲ್ಲ, ಜನರು ನೀರಿನ ಕೊರತೆ ಕಂಡು ಬಂದ ತಕ್ಷಣ ಕೊಳವೆ ಬಾವಿಗಳನ್ನು ತೋಡುವ ಮೂರ್ಖ

0: ಕೆಲಸ ನಿಲ್ಲಿಸಬೇಕು. ಮೊದಲು ನೀರಿನ ದುರ್ಬಳಕೆ ಆಗದಂತೆ ನೋಡಿಕೊಳ್ಳುವುದು, ಕೆರೆ ಬಾವಿಗಳ ಪುನರ್ ನಿರ್ಮಾಣ, ಅರಣ್ಯದ ಬೆಳವಣಿಗೆ, ಮಳೆ ನೀರಿನ ಸಂಗ್ರಹ, ಇಂತಹ ವಿಷಯಗಳತ್ತ ಜನರು ಗಮನ ಹರಿಸಬೇಕಲ್ಲವೇ?
1: ಹೌದು, ನೀನು ಹೇಳುವುದು ಸರಿಯಾಗೇ ಇದೆ. ನಮ್ಮ ಜನರು ಮೊದಲು ನೀರು ಪೋಲು ಮಾಡುವುದನ್ನು ನಿಲ್ಲಿಸಬೇಕು. ಮಳೆ ಬಂದಾಗ ಮಳೆಯ ನೀರನ್ನು ಸಂಗ್ರಹಿಸಲು ಪ್ರಯತ್ನಿಸಬೇಕು. ಮನೆ ಸುತ್ತ ಇಂಗುಗುಂಡಿ ನಿರ್ಮಾಣ ಮಾಡಬೇಕು. ಮಳೆ ನೀರು ಕೊಳವೆ ಬಾವಿಯ ಸುತ್ತ ಹೋಗಿ ಇಂಗುವ ಹಾಗೆ ಮಾಡಬೇಕು ಅಲ್ವಾ ಕಿಶನ್?
0: ಹೌದು, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ತೇಜಸ್ವಿನಿ, ನಿನಗೊಂದು ವಿಷಯ ಗೊತ್ತಾ?
1: ಏನದು ಕಿಶನ್?
0: ರಾಜಸ್ಥಾನದ ಮರಳುಗಾಡಿನಲ್ಲಿ ಒಂದು ಕಡೆ ಒಂದು ಶಿಲಾಶಾಸನವಿದೆಯಂತೆ. ಅದರ ಮೇಲೆ ತೂಪಿ ಎಂದು ಎರಡು ಅಕ್ಷರಗಳು ಇವೆಯಂತೆ. ಇದರ ಹಿಂದೆ ಒಂದು ಕಥೆನೇ ಇದೆಯಂತೆ. ಆ ಕಥೆ ನಿನಗೆ ಗೊತ್ತೇನೆ?
1: ಓ, ಆ ಶಿಲಾಶಾಸನದ ಮೇಲೆ ಬರೆದಿರುವ ತೂಪಿ ಕಥೆನಾ? ಗೊತ್ತಿದೆ ಗೊತ್ತಿದೆ, ಹೇಳುತ್ತೇನೆ, ಸರಿಯಾಗಿ ಕೇಳಿಸಿಕೋ. ಇಬ್ಬರು ಪ್ರೇಮಿಗಳಿದ್ದರಂತೆ. ಅವರು ಒಮ್ಮೆ ಮರಳುಗಾಡಿನ ಮೂಲಕ ಹಾದು ಹೋಗುವಾಗ ಬಾಯಾರಿಕೆ ಅತಿಯಾಗಿ ಬಳಲಿದರಂತೆ. ಅವರಲ್ಲಿ ಇದ್ದದ್ದು ಒಂದು ತುಕು ನೀರು ಮಾತ್ರ ಅಷ್ಟೆ. ಆಗ ಗಂಡು ತನ್ನ ಹೆಣ್ಣಿಗೆ ತೂಪಿ ಎಂದು ಹೇಳಿದ. ಅದಕ್ಕೆ ಆ ಹೆಣ್ಣು ಪ್ರೇಮಿ ತನ್ನ ಗಂಡು ಪ್ರೇಮಿಗೆ ನಹಿ ನಹಿ ತೂಪಿ ಎಂದಳಂತೆ. ಆದರೆ ಒಬ್ಬರನ್ನು ಬಿಟ್ಟು ಒಬ್ಬರು ಆ ಗುಟುಕು ನೀರನ್ನು ಕುಡಿಯಲು ಸಿದ್ಧರಿರಲಿಲ್ಲ. ಹೀಗಾಗಿ ಆ ಒಂದು ಗುಟುಕು ನೀರನ್ನು ಇರಿಸಿಕೊಂಡು ಆ ಇಬ್ಬರು ಅಲ್ಲಿಯೇ ಬಾಯಾರಿಕೆಯಿಂದ ಸುನೀಗಿದರಂತೆ. ಆಗ ಅಲ್ಲಿದ್ದ ಜನರು ಇವರಿಬ್ಬರ ಪ್ರೀತಿ ನೋಡಿ ಮರುಗಿದರಂತೆ. ಅವರ ಪ್ರೀತಿಯ ನೆನಪಿಗಾಗಿ ಅಲ್ಲಿದ್ದ ಜನರು ಅವರ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿಸಿದ್ದರಂತೆ. ಅದಕ್ಕೆ ತೂಪಿ ಎಂದು ಹೆಸರಿಟ್ಟಿದ್ದಾರಂತೆ ಕಿಶನ್.
0: ಹೌದಾ? ಅಪ್ಪ, ಒಂದು ಕುಟುಕು ನೀರಿಗಾಗಿ ಒಬ್ಬರಿಗೊಬ್ಬರು ತ್ಯಾಗ ಮಾಡಿ ಇಬ್ಬರು ಪ್ರಾಣ ಬಿಟ್ಟರು. ಛೇ ಪಾಪ ತೇಜಸ್ವಿನಿ, ನೀರು ಮನುಷ್ಯನಿಗೆ ಎಷ್ಟು ಅಮೂಲ್ಯ ಅಲ್ಲವೇ?
1: ಹೌದು ಕಿಶನ್, ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ, ಅದು ನಿನಗೆ ಗೊತ್ತಾ? ಹೇಳು ನೋಡೋಣ.
0: ಗೊತ್ತಿದೆ ಗೊತ್ತಿದೆ, ಕೇಳಿಸ್ಕೋ. ಕಾಲೇ ವರ್ಷತು ಪ್ರಜನ್ಯಃ ಪೃಥ್ವಿಹಿ ಸಶಾಲಿನಿ ದೇಶೋಯಾಂ ಕ್ಷೋಭರಹಿತ ಎಂದು ಹೇಳುವರು. ಇದರ ಅರ್ಥ ನಿನಗೆ ಗೊತ್ತು, ಹೇಳು ನೋಡೋಣ.
1: ಓ, ನನಗೆ ಈ ಶ್ಲೋಕದ ಅರ್ಥ ಗೊತ್ತಿದೆ, ಕೇಳಿಸಿಕೋ. ಸಕಾಲಕ್ಕೆ ಮಳೆಯಾಗಲಿ, ಅದರಿಂದ ಈ ಭೂಮಿ ಸಸ್ಯಶಾಲಿನಿಯಾಗಲಿ, ಅದರಿಂದ ದೇಶ ಬರಗಾಲ ರಹಿತವಾಗಲಿ ಎಂಬುದೇ ಇದರ ಅರ್ಥ.
0: ಸರಿಯಾಗಿ ಹೇಳಿದೆ ನೀನು. ನೋಡಿದೀರಾ, ಪ್ರಕೃತಿನೇ ನಮಗೆ ಗಾಳಿ, ಬೆಳಕು, ನೀರು ಎಲ್ಲಾ ಕೊಟ್ಟಿರುವಾಗ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ನಮ್ಮ ದೇಶವೂ ಉಳಿಯುವುದು, ಮನುಜ ಕುಲಕ್ಕೂ ಉಳಿಯುವುದು ಅಲ್ಲವೇ?
1: ಹೌದು ಕಿಶನ್, ಪ್ರಕೃತಿ ನಮಗೆ ಎಲ್ಲಾ ಕೊಟ್ಟಿದೆ, ಅದನ್ನು ನಾವುಗಳು ಉಳಿಸಬೇಕು, ಉಳಿಸಿ ಬೆಳೆಸಬೇಕು.
0: ಹೌದು ತೇಜಸ್ವಿನಿ, ನೀನು ಹೇಳುತ್ತಿರುವುದು ಸತ್ಯ. ಮುಂದಿನ ಪೀಳಿಗೆಗಾದರೂ ನಾವು ಗಿಡ ಮರ ಪರಿಸರವನ್ನು ಉಳಿಸಬೇಕು.
2: ಭಾರತೀ ತೀರ್ಥ ಸ್ವಾಮೀಜಿ ವಿರಚಿತ ಗರುಡಗಮನ ಸ್ತೋತ್ರ ಹೇಳಲು ನನ್ನ ಸ್ನೇಹಿತರು ಬರುತ್ತಿದ್ದಾರೆ.

0: ಈಗ ಸುಭಾಷಿತ ಎಂದರೇನು, ಅದರ ಅರ್ಥವೇನು ಎಂದು ತಿಳಿಸುತ್ತಾರೆ ಸಂಜನಾ ಮತ್ತು ರೋನಿಕಾ.
1: ಸುಭಾಷಿತ ಅಂದರೆ ಒಳ್ಳೆಯ ಮಾತು. ಇವು ನಮ್ಮ ಮಾನವನ ಬದುಕಿಗೆ ದಾರಿದೀಪವಿದ್ದಂತೆ. ಇದರಿಂದ ಲೋಕ ವ್ಯವಹಾರ ಜ್ಞಾನವೂ ಬೆಳೆಯುತ್ತದೆ ಮತ್ತು ನಮ್ಮನ್ನು ಸನ್ಮಾರ್ಗದೆಡೆಗೆ ಕೊಂಡೊಯ್ಯುತ್ತದೆ. ಅಂತಹ ಕೆಲವು ಭಾಷಿತಗಳನ್ನು ನಾವೀಗ ಹೇಳುತ್ತೇವೆ.
2: ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಸ್ವಯಂ ನ ಕಾದಂತಿ ಫಲಾನಿ ವೃಕ್ಷಃ ಮದಂತಿ ಸಸ್ಯಂ ಕಲುವಾರಿ ವಾಹಃ ಪರೋಪಕಾರಾಯ ಸತಾಂ ವಿಭೂತಿ.
1: ಸತ್ಪುರುಷರು ನಿಸ್ವಾರ್ಥಿಗಳು. ನದಿಗಳು ತಮ್ಮ ನೀರನ್ನು ತಾವೇ ಕುಡಿಯುವುದಿಲ್ಲ. ಹಣ್ಣಿನ ಮರಗಳು ತಮ್ಮ ಹಣ್ಣುಗಳನ್ನು ತಾವೇ ತಿನ್ನುವುದಿಲ್ಲ. ಮೋಡಗಳು ತಾವು ಸುರಿಸಿದ ಮಳೆಯ ನೀರಿನಿಂದ ಬೆಳೆದ ಗಿಡ ಮರಗಳನ್ನು ತಾವು ತಿನ್ನುವುದಿಲ್ಲ. ಹಾಗೆಯೇ ಸಜ್ಜನರ ಸಂಪತ್ತು ಪರರ ಉಪಕಾರಕ್ಕಾಗಿಯೇ ಇರುತ್ತವೆ. ನೀತಿ, ಮಾನವನು ಪರೋಪಕಾರಿಯಾಗಿಯೇ ಬಾಳಬೇಕು.
2: ಆದಿತ್ಯ ಚಂದ್ರ ಬಲಾನಿ ಲೌಚ ದ್ಯೌರ್ಭೂಮಿ ರಾಪೋ ಹೃದಯ ಯಮಶ್ಚ ಅಹಶ್ಚ ರಾತ್ರಿ

0: ಸಸ್ಯ ವೃತ್ತಂ.
1: ಮಾನವನ ಚರಿತ್ರೆಯನ್ನು ಯಾರು ಗಮನಿಸುತ್ತಾರೆ ಎಂಬುದನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಸೂರ್ಯ, ಚಂದ್ರ, ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, ಹೃದಯ, ಯಮ, ಹಗಲು, ರಾತ್ರಿ, ಎರಡು ಸಂಧ್ಯಾಕಾಲಗಳು ಮತ್ತು ಧರ್ಮ, ಇವು ಮಾನವನ ನಡತೆಯನ್ನು ತಿಳಿದಿರುತ್ತವೆ. ನೀತಿ, ಮಾನವನು ಸದಾ ಜಾಗೃತನಾಗಿರಬೇಕು.
0: ಮನೀಷಿಣ ಸಂತಿ ನತೆ ಹಿತೈಷಿಣ, ಹಿತೈಷಿಣ ಸಂತಿ ನತೆ ಮನೀಷಿಣ, ಸುಹರ್ಷ ವಿದ್ವಾನ್ ಅಪಿ ದುರ್ಲಭೋ ನೃಣಂ ಯಥೌಷಧಂ ಸ್ವಾದು ಹಿತಂ ಚ ದುರ್ಲಭಂ.
1: ಜಗತ್ತಿನಲ್ಲಿ ಪ್ರಜ್ಞಾವಂತರು ಇದ್ದಾರೆ, ಆದರೆ ಅವರೆಲ್ಲ ಇನ್ನೊಬ್ಬರ ಹಿತವನ್ನು ಬಯಸುವವರಲ್ಲ. ಇನ್ನೊಬ್ಬರ ಹಿತವನ್ನು ಬಯಸುವವರೆಲ್ಲ ಪ್ರಜ್ಞಾವಂತರಾಗಿರುವುದಿಲ್ಲ. ಮಾನವನಿಗೆ ಹಿತಕಾರಿಯು ಜ್ಞಾನಿಯೂ ಆದ ವ್ಯಕ್ತಿಯು ಪಡೆಯುವುದು ವಿರಳ. ಹಿತವೂ ರುಚಿಕರವೂ ಆದ ಔಷಧವು ಹೇಗೆ ದೊರೆಯಲಾರದೋ ಹಾಗೆ ಎಂಬುದು ಇದರ ಅರ್ಥ. ನೀತಿ ಸತ್ಯ ಸದಾ ಕಹಿ, ಅಂದರೆ ಪ್ರಿಯವಾದ್ದೆಲ್ಲ ಹಿತಕಾರಿಯಲ್ಲ.
2: ರೈತರಿಗೆ ಹಸಿರನ್ನು ಕಂಡಾಗ ಅವರಿಗೆ ಸಿರಿನೇ ಸಿಕ್ಕಂತೆ ಸಂತೋಷಿಸುತ್ತಾರೆ. ಅದರ ಬಗ್ಗೆ ಒಂದು ಜನಪದ ಗೀತೆ ಹಾಡ್ತಾರಂತೆ.

0: ಈಗ ಪೂರ್ವಿಕಾಳಿಂದ ಒಂದು ನೀತಿ ಕಥೆಯನ್ನು ಕೇಳೋಣ.
1: ಒಂದು ಊರಿನಲ್ಲಿ ಒಬ್ಬ ರಾಜರಿದ್ದ. ಅವನ ಹೆಸರು ವಿಷ್ಣುಶರ್ಮ. ಅವನು ಬಹಳ ಕರುಣಾಬಹಿ. ಅವನು ಎಂದಿಗೂ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಿರಲಿಲ್ಲ. ಅದರ ಬದಲಿಗೆ ಜನರ ಬಳಿಗೆ ತಾನೇ ಮಾರು ವೇಷದಲ್ಲಿ ಹೋಗಿ ಅವರ ಕಷ್ಟ ಸುಖ ವಿಚಾರಿಸುತ್ತಿದ್ದ. ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದ. ಕಷ್ಟದಲ್ಲಿ ನೊಂದವರ ಕಣ್ಣು ಒರೆಸುತ್ತಿದ್ದ. ಜೀವನದಲ್ಲಿ ಸೋತವರಿಗೆ ನೆರವು ನೀಡುತ್ತಿದ್ದ. ಯಾರಾದರೂ ರೋಗಿಗಳಿದ್ದರೆ ಅವರ ಸೇವೆಯನ್ನು ಮಾಡುತ್ತಿದ್ದ. ಆದ್ದರಿಂದ ಪ್ರಜೆಗಳಿಗೆ ತಮ್ಮ ರಾಜರ ಮೇಲೆ ಅಪಾರ ಪ್ರೀತಿ ಗೌರವದಿದ್ದ. ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಹೀಗಿರಲು ಒಂದು ಸಲ ಪಕ್ಕದ ದೇಶದ ರಾಜನೊಬ್ಬ ಈ ವಿಷ್ಣು ಶರ್ಮನ ಸ್ವಭಾವ ತಿಳಿದುಕೊಂಡರು. ಓಹೋ, ಈ ರಾಜನಿಗೆ ಯುದ್ಧದ ಕಲೆ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ಪ್ರಜೆಗಳ ಬಳಿ ಸಾಮಾನ್ಯನಂತೆ ಅವರ ಸೇವೆ ಮಾಡುತ್ತಿರಬಹುದು ಎಂದು ಅಂದುಕೊಂಡನು. ಹಾಗೆಯೇ ತನ್ನ ಮಂತ್ರಿಯೊಡನೆ ಚರ್ಚಿಸಿ ಆ ದೇಶದ ಮೇಲೆ ಯುದ್ಧ ಸಾರಿದನು. ಆಗ ಒಬ್ಬ ಭಟನನ್ನು ಕರೆದು, ನೀನು ಹೋಗಿ ಆ ವಿಷ್ಣು ಶರ್ಮನಿಗೆ ಹೇಳು, ನನ್ನನ್ನು ಬಂದು ಭೇಟಿಯಾಗಬೇಕೆಂದು ತಿಳಿಸು ಎಂದನು. ಆಗ ಆ ಭಟನು ಹೊರಟು ಬಂದು ವಿಷ್ಣು ಶರ್ಮನಿಗೆ ವಿಷಯ ತಿಳಿಸಿದನು. ಆಗ ವಿಷ್ಣು ಶರ್ಮನು, ನೋಡಯ್ಯ, ನನ್ನ ಪ್ರಜೆಯಾದ ಒಬ್ಬ ರೋಗಿಷ್ಠನ ಮನೆಗೆ ಬಂದು ಅವರ ಸೇವೆ ಮಾಡುತ್ತಿರುವೆ. ನನ್ನಿಂದ ಈಗಲೇ ಬರಲು ಸಾಧ್ಯವಿಲ್ಲ. ಅದು ಮುಗಿದ ನಂತರ ನಿಮ್ಮ ರಾಜನನ್ನು ಭೇಟಿಯಾಗಲು ಬರುವೆ ಎಂದು ನಿಮ್ಮ ರಾಜನಿಗೆ ತಿಳಿಸು ಎಂದು ವಿನಯದಿಂದ ಹೇಳಿದನು. ಆ ಭಟನು ಹಿಂದಿರುಗಿ ಹೋಗಿ ತನ್ನ ರಾಜನಿಗೆ ಹಾಗೆಯೇ ಹೇಳಿದನು. ಆ ಮಾತನ್ನು ಕೇಳಿದ ಆ ಚಕ್ರವರ್ತಿಗೆ ಅಸಾಧ್ಯ ಕೋಪ ಬಂದಿತು. ಏನು, ಆ ವಿಷ್ಣು ಶರ್ಮನಿಗೆ ಈ ಚಕ್ರವರ್ತಿಯ ಆಜ್ಞೆಯನ್ನು ಧಿಕ್ಕರಿಸುವ ಪೊಗರೆ ತಾಳು ಮಾಡುತ್ತೇನೆ. ಮಂತ್ರಿಗಳೇ, ನಾಳೆಯೇ ಆ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿ ಅವನನ್ನು ಸದೆಬಡೆದು ಸೆರೆಮನೆಗೆ ತಳ್ಳಿರಿ ಎಂದು ಆಜ್ಞಾಪಿಸಿದ. ಇಲ್ಲಿ ವಿಷ್ಣುವರ್ಮನಿಗೆ ಯುದ್ಧದ ವರ್ತಮಾನ ತಿಳಿಯಿತು. ಮಂತ್ರಿಗಳು ಯುದ್ಧದ ಸಿದ್ಧತೆಗೆ ಮುಂದಾದರು. ಆದರೆ ವಿಷ್ಣು ಶರ್ಮ ಯುದ್ಧ ಮಾಡಲು ಒಪ್ಪಲಿಲ್ಲ. ಬೇಡ ಮಂತ್ರಿಗಳೇ, ಯುದ್ಧ ಮಾಡಿದರೆ ನೂರಾರು ಮಂದಿಯ ಸಾವಾಗುವುದು. ಅದರ ಬದಲಿಗೆ ನಮ್ಮ ರಾಜ್ಯವನ್ನೇ ಆ ಚಕ್ರವರ್ತಿಗೆ ಒಪ್ಪಿಸಿಬಿಟ್ಟರೆ ನಮ್ಮ ಪ್ರಜೆಗಳೆಲ್ಲರೂ ಬದುಕುತ್ತಾರೆ ಎಂದು ನಿರ್ಧರಿಸಿ ಆ ಚಕ್ರವರ್ತಿಯ ಭೇಟಿಗೆ ವಿಷ್ಣು ಶರ್ಮನು ಸಿದ್ಧವಾದರು. ಮಾರನೆಯ ದಿನ ಒಬ್ಬ ಸೇವಕನ ಜೊತೆ ಕುದುರೆಯ ಮೇಲೆ ಕುಳಿತು ವಿಷ್ಣು ಶರ್ಮನು ಆ ದೇವ ರಾಜನನ್ನು ಕಾಣಲು ಹೊರಟನು. ಆ ಬಿರುಬಿಸಲಿಗೆ ಕಾಲು ಸುಡುತ್ತಿತ್ತು. ತಾನು ಕುದುರೆಯ ಮೇಲೆ ಸಾಗುವಾಗ ಸೇವಕ ಹಗ್ಗ ಹಿಡಿದುಕೊಂಡು ನಡೆದು ಬರುತ್ತ. ಅವನು ನಡೆಯಲಾಗದೆ ಕಷ್ಟ ಪಡುತ್ತಿದ್ದ. ಆ ಸೇವಕನಿಗೆ ಆಯಾಸವಾಗುತ್ತಿದೆ ಎಂದು ವಿಷ್ಣು ಶರ್ಮನಿಗೆ ಅರ್ಥವಾಯಿತು. ಕುದುರೆಯನ್ನು ನಿಲ್ಲಿಸಲು ಹೇಳಿ ತಾನು ಕುದುರೆಯಿಂದ ಇಳಿದು ಸೇವಕನಿಗೆ ಹೇಳಿದ, ನೀನು ಬಿಸಿಲಲ್ಲಿ ತುಂಬಾ ಬಳಲಿದ್ದೀಯ, ನೀನು ಸ್ವಲ್ಪ ದೂರ ಕುದುರೆಯ ಮೇಲೆ ಕುಳಿತುಕೋ, ನಾನು ಸ್ವಲ್ಪ ದೂರ ಹಗ್ಗ ಹಿಡಿದುಕೊಂಡು ಬರುತ್ತೇನೆ, ನಿನ್ನ ಬಳಲಿಕೆ ತೀರಿದ ಮೇಲೆ ನಾನು ಕುಳಿತುಕೊಳ್ಳುತ್ತೇನೆ, ನಾವಿಬ್ಬರು ಹೀಗೆ ಸರದಿ ಬದಲಾಯಿಸಿಕೊಂಡು ಮುಂದೆ ಸಾಗೋಣ ಎಂದನು. ಸೇವಕನು ಗಾಬರಿಯಿಂದ, ಎಲ್ಲಾದರೂ ಉಂಟೆ, ನೀವು ನಡೆದು ನಾನು ಕುದುರೆಯ ಮೇಲೆ ಕುಳಿತುಕೊಳ್ಳುವುದೇ ಎಂದು ಹೆದರುತ್ತಾ ದೂರ ನಿಂತ. ಆಗ ವಿಷ್ಣು ಶರ್ಮನು ಒತ್ತಾಯ ಮಾಡಿ ಅವನನ್ನು ಕುದುರೆಯ ಮೇಲೆ ಕೂಡಿಸಿ ತಾನು ಹಗ್ಗ ಹಿಡಿದು ನಡೆದು ಸಾಗಿದರು. ಒಮ್ಮೆ ಸೇವಕ, ಇನ್ನೊಮ್ಮೆ ವಿಷ್ಣು ಶರ್ಮ. ಹೀಗೆ ಬದಲಾಯಿಸಿಕೊಂಡು ಚಕ್ರವರ್ತಿಯ ಶಿಬಿರವನ್ನು ತಲುಪಿದರು. ಆ ಶಿಬಿರಕ್ಕೆ ಹೋದಾಗ ಕುದುರೆಯ ಮೇಲೆ ಸೇವಕನಿದ್ದ. ಅವನೇ ವಿಷ್ಣು ಶರ್ಮನೆಂದು ಭಾವಿಸಿ ಮಾತನಾಡಿಸಲು ಬಂದನು ಚಕ್ರವರ್ತಿಯು. ಆಗ ಸೇವಕನು ಕುದುರೆಯಿಂದ ಇಳಿದು ಕೈ

0: ಕುಣಿದು ಮಹಾರಾಜ ನಾನು ಅವರ ಸೇವಕ ಎಂದು ವಿನಯದಿಂದ ಹೇಳುತ್ತಾ ದೂರ ನಿಂತನು. ಚಕ್ರವರ್ತಿ ನಡೆದ ವಿಷಯ ತಿಳಿದುಕೊಂಡನು. ಮರುಕ್ಷಣವೇ ಪಶ್ಚಾತ್ತಾಪದಿಂದ ತಲೆ ತಗ್ಗಿಸಿ, ಛೇ, ಸೇವಕನನ್ನು ತನ್ನ ಸಮಾನನೆಂದು ಭಾವಿಸಿ ಕುದುರೆಯ ಮೇಲೆ ತರುವ ದೊರೆ ಇಬ್ಬ ಕಣ್ಣದಲ್ಲೇ ಇರಲಿಕ್ಕಿಲ್ಲ. ಇಂತಹ ಪುಣ್ಯಾತ್ಮನೊಂದಿಗೆ ಯುದ್ಧ ಸಾರಿದನೆಲ್ಲ ಇಂತಹ ರಾಜನಿಗೆ ಏನನ್ನಾದರೂ ಮಾಡಿದರೆ ಪ್ರಜೆಗಳೇ ದಂಗೆದ್ದು ನನ್ನನ್ನೇ ಕೊಂದಾರು. ಬೇಡವೇ ಬೇಡ, ಇಂತಹ ರಾಜನನ್ನು ನಾನು ಎಲ್ಲಿಯೂ ನೋಡಿಲ್ಲ, ಇನ್ನು ಮುಂದೆ ನೋಡುವುದಿಲ್ಲ. ಅವರಿಗೆ ಅವರ ರಾಜ್ಯವನ್ನು ಬಿಟ್ಟುಕೊಟ್ಟು ತಾನು ತನ್ನ ಸೈನ್ಯದೊಂದಿಗೆ ರಾಜ್ಯಕ್ಕೆ ಹೊರಟು ಹೋದ. ಈ ಕಥೆಯ ನೀತಿ ಏನೆಂದರೆ ಎಲ್ಲರೂ ಸಮಾನರು, ಕರುಣೆಯಿಂದ ಏನನ್ನಾದರೂ ಗೆಲ್ಲಬಹುದು.
1: ಇವತ್ತಿನ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೋಗಾದಿಯಲ್ಲಿರುವ ಪ್ರತಿ ವಿದ್ಯಾ ಕೇಂದ್ರ ಶಾಲೆಯ ಮಕ್ಕಳು. ಭಾಗವಹಿಸಿದಂತವರು ಪೂರ್ವಿ, ವೀರಶ್ರೀ, ತೇಜಸ್ವಿನಿ, ಶಿರಸ್ಯ, ಕಿಶನ್, ಮರುತ್ರಾಜ್, ಹೇಮಾ, ಪ್ರಿಯಾಂಕಾ, ಅಂಗ, ಚರಿತಾ, ರೋನಿಕಾ, ಸಂಜನಾ, ಪ್ರಭಾಸ್, ಚಿತ್ರಲೇಖಾ ಹಾಗೂ ಸೌಜನ್ಯ. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೈಸೂರಿನ ಪ್ರಗತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು. ಮಕ್ಕಳ ಮಂಟಪ ಪ್ರಸಾರವಾಯಿತು.

ಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿ ಗೀತೆಗಳು. ಪ್ರಿಯಾ ಸಹೋದರಿಯರು ಹಾಡಿದ ಪುರಂದರದಾಸರ ಕೀರ್ತನೆ, ದಯಮಾಡೋ ರಂಗ.

ಪ್ರಿಯ ಸಹೋದರಿಯರ ಸ್ವರಗಳಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದರೆ, ಇನ್ನು ಪಿ ವಿ ಶ್ರೀನಿವಾಸ್ ಹಾಡಿದ ಒಂದು ಗೀತೆ, ದೇವ ಬಂದ ನಮ್ಮ ರಂಗ ಬಂದಾನು

ಪಿಬಿ ಶ್ರೀನಿವಾಸ್ ಹಾಡಿದ ಗೀತೆಯನ್ನು ಕೇಳಿದ್ರೆ ಇನ್ನು ಕೆಲವು ಭಾವಗೀತೆಗಳು. ಡಾಕ್ಟರ್ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಒಂದು ಗೀತೆ ಹಾಡಿದ್ದಾರೆ, ಜಯಶ್ರೀ ಕಾಮತ್.

0: ವೃಂದಗಾನದಲ್ಲಿ ಒಂದು ಜನಪದ ಗೀತೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಮ್ಮ ಕನ್ನಡಿಗರದ್ದು ಎಂಥ ಸೌಭಾಗ್ಯ ಅಂತೇನೆ, ಉತ್ಕೃಷ್ಟವಾದ ಮೇರು ಕೃತಿಯಾದ ಮಂಕುತಿಮ್ಮನ ಕಗ್ಗವನ್ನ ಶ್ರೀಯುತ DVG ಅವರು ಕನ್ನಡಿಗರಿಗೆ ದಯಪಾಲಿಸ್ರೆ. ಕಗ್ಗವನ್ನ ತಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಉದಾಹರಿಸದ ಜನ ಬಹಳ ಅಪರೂಪ ಅಂತ ಅನ್ಸತ್ತೆ. ಎಷ್ಟೋ ಜನ ಕಗ್ಗದ ವಾಚೋ ವಿಧೇಯರಾಗಿದ್ದಾರೆ, ಅಂದ್ರೆ ಕಗ್ಗವನ್ನ ಅರೆದು ಕುಡಿದು ಆಗಾಗ್ಗೆ ಸಂದರ್ಭ ಬಂದಾಗ ಕಗ್ಗವನ್ನೇ ಉಸಿರಾಡ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಮರುಳ ಮುನಿಯನ ಕಗ್ಗ ಅಂತ DVG ಬರೆದಿರುವಂತಹ ಮತ್ತೊಂದು ಉತ್ಕೃಷ್ಟವಾದ ಕೃತಿಯಿಂದ ಒಂದು ಪದ್ಯ ತಗೊಂಡಿದ್ದೀನಿ. ಉಸಿರೇನು, ಹಸಿವೇನು, ಅಳುವೇನು, ನಗುವೇನು, ಬಿಸಿಯೇನು, ತಣಿವೇನು, ಹೊಳಹೊಳಪದೆ

ಏನು ಹಸುವಿನೆಲ್ಲ ಅನುಭವಗಳು ಬ್ರಹ್ಮ ಚೈತನ್ಯ ರಸ ವಿಸರವಲ್ಲವೇ ಮರುಳಮುನಿಯ ಅಂತಾರೆ. ಈ ಪದ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಉಸಿರಾಟ, ಹಸು, ಅಳು, ನಗು ಎಲ್ಲ ಇದ್ದೇ ಇರುತ್ತೆ, ಬಿಸಿನೂ ಇರುತ್ತೆ, ತಣುವೂ ಇರುತ್ತೆ.